ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಸುಪ್ರಭಾತ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 602 ಕಿಲೋ ಹರ್ಟ್ಸ್ಗಳು, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 6ನೇ ದಿನ, ಅಂದರೆ 2026 ಇಸ್ವಿ ಜುಲೈ ತಿಂಗಳ 28ನೇ ತಾರೀಕು ಮಂಗಳವಾರ. ಈಗ ಸಮಯ 5:58:48. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಆಕಾಶವಾಣಿ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇದೀಗ 6:10 ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳ ಕಾರ್ಯಕ್ರಮ, 6:30 ಚಿಂತನ ಗಣಪತಿ ಭಟ್ ವರ್ಗಸರ್ ಅವರಿಂದ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಬಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, ವಿ ಶೈಲಜಾ ಅವರು ಹಾಡಿರುವಂತಹ ಗೀತೆಗಳ ಪ್ರಸಾರವಿದೆ. ಈ ಬೆಳಗ್ಗೆ 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ ಚಿತ್ರಗೀತೆಗಳು, 9:30 ಪ್ರಸಾರವಾಗುವ ಗಾನಗಂಗೆಯಲ್ಲಿ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳಬಹುದು, 10:30 ಸುನ್ಹೆರೆ ಫಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ಬಿ ದಿಗ್ವಿಜಯ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಂತೋಷ್ ಹಾಜರೆ ಅವರಿಂದ ಮಾಹಿತಿ, ನಂತರ ವಕ್ರದಂತ ಚಿಕಿತ್ಸೆ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಷಣ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ, 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಾರಾಯಣ ಕುಮಾರ ರಾಯಭಾಗಿ. ಇಂದು ಸಂಜೆ ಮೂಡಿ ಬರಲಿರುವ ಕಾರ್ಯಕ್ರಮಗಳು ಹೀಗಿವೆ. 5:30 ಕ್ಯಾಚ್ ದ ರೈನ್ ಕ್ಯಾಂಪೇನ್, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ಅವಲೋಕನ, 6:51 ಕೃಷಿರಂಗ, ಹವಾಮಾನ ಬದಲಾವಣೆ ಸಂದರ್ಭದಲ್ಲಿ ಸುಸ್ಥಿರ ಮೀನುಗಾರಿಕೆ ಕುರಿತು ಡಾಕ್ಟರ್ ಅಮೋಘ ಕೆಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚುಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಬಹುದು. 7:45 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, ನಂತರ 8:30 ಸಿರಿಗಂಧ ಮುಂದುವರಿಯುವುದು, 9:15 ಭಜನ್ಗಳು, 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪದ ಧ್ವನಿ ಮುದ್ರಣದ ಪ್ರಸಾರದ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಇದೀಗ ಕಾರ್ಯಕ್ರಮ ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳು. ಮೊದಲಿಗೆ ಕೇಳೋಣ ಜಯಚಾಮರಾಜೇಂದ್ರ ಒಡೆಯರ್ ವಿರಚಿತ ಕೃತಿ, ಹಾಡಿದ್ದಾರೆ ಆರ್.ಎನ್. ತ್ಯಾಗರಾಜನ್. ಶ್ರೀ ಚಾಮುಂಡೇಶ್ವರಿ ದೇವಿ ತವ ಪಾದಾದಿ ಭಕ್ತಿಂ ದೇಹಿ.

ಇನ್ನು ಮುಂದೆ ಶ್ಯಾಮಸುಂದರ ಕಾಮಿತಾರ್ಥದ ಬೇಗನೇವ ತಿರುಪತಿ ಹುಚ್ಚಾಚಾರ್ಯರ ರಚನೆಯನ್ನು ಹಾಡಿದ್ದಾರೆ ಜಾಹ್ನವಿ ವಿ ಕುಲಕರ್ಣಿ.

ಈಗೊಂದು ವಚನವನ್ನು ಕೇಳೋಣ. ಕಡಕೋಳ್ ಮಡಿವಾಳೇಶ್ವರ ಅವರ ವಿರಚಿತ ದೇವಿಯ ನೆನೆಯಿರಿ ಭಾವಶುದ್ಧದಲ್ಲಿ ಕೇವಲ ಮೂರುತಿ ಶಂಕರಿಯ ಅನುರಾಧಧಾರೇಶ್ವರ್ ಹಾಡಿದ್ದಾರೆ.

ನಾರಾಯಣ ನಿನ್ನ ನಾಮ ಒಂದಿರುತ್ತಿರೆ, ಬೇರೊಂದು ನಾಮ ಇನ್ನೇತಕಯ್ಯ. ಕನಕದಾಸರ ಈ ರಚನೆಯನ್ನು ಹಾಡಿದ್ದಾರೆ ರಂಜಿನಿ ಎಸ್ ಪಾಚಾಪುರ್.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ರಚನೆಗಳು ಮೂಡಿಬಂದವು. ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಚಿಂತನ ಗಣಪತಿ ಭಟ್ ವರ್ಗಸರ್ ಅವರಿಂದ.
1: ಆತ್ಮೀಯರೇ, ಸಂಘವಿಲ್ಲದೆ ಬದುಕಿಲ್ಲ. ಯಾಕಂದರೆ ಮನುಷ್ಯನ ಕುರಿತಾಗಿ ಒಂದು ಮಾತನ್ನು ಸಹಜವಾಗಿ ಹೇಳ್ತಾರೆ, ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಅಂತ. ಮನುಷ್ಯ ಒಬ್ಬ ಸಾಮಾಜಿಕ ಪ್ರಾಣಿ. ಪ್ರಾಣವುಳ್ಳ ವ್ಯಕ್ತಿ, ಪ್ರಾಣವುಳ್ಳ ಪ್ರಾಣಿ, ಪಕ್ಷಿ ಎಲ್ಲವಕ್ಕೂ ಸೇರಿ ಪ್ರಾಣಿ ಎನ್ನುವಂಥ ಪದವನ್ನು ಬಳಸಲಾಗಿದೆ. ಈ ಭೂಮಿಯಲ್ಲಿ ಹುಟ್ಟಿದ ಕ್ಷಣದಿಂದ ತಾಯಿಯ ಒಡಲನ್ನು ದಾಟಿದ ಮೇಲೆ ನಾವು ಸಮಾಜಮುಖಿಗಳಾಗ್ತೇವೆ, ಸಾಮಾಜಿಕರಾಗ್ತೇವೆ. ಸಮಾಜದಲ್ಲಿಯ ಅನೇಕ ವ್ಯಕ್ತಿಗಳ ಸಂಪರ್ಕದ ಮೂಲಕ ಅನೇಕ ಪಾಠಗಳನ್ನು ಸಮಾಜದಿಂದ ನಾವು ಕಲಿತೇವೆ. ಏಕ ವ್ಯಕ್ತಿ ಅನೇಕನಾಗುವುದು ಸಮಾಜದಿಂದಲೇ. ಸಮಾಜದಲ್ಲಿ ನಮ್ಮ ಹೆಸರು, ನಮ್ಮ ವ್ಯಕ್ತಿತ್ವ, ನಮ್ಮ ಜೀವನದ ಗತಿ, ಬದುಕಿನ ಸ್ಥಿತಿ ಎಲ್ಲವೂ ಒಂದು ವ್ಯವಸ್ಥೆಗೆ ಒಳಪಡಬೇಕು ಅಂತಿದ್ದರೆ ಅದು ಸಾಮಾಜಿಕರಾದಾಗಲೇ ಎನ್ನುವುದನ್ನು ಈ ವೇಳೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮಾಜ

0: ಆಗದೆ ನಾನು ಊರ್ವನೇ ಎಲ್ಲವನ್ನೂ ಮಾಡುತ್ತೇನೆ, ನಾವು ನೋರ್ವನೇ ಎಲ್ಲವನ್ನು ಪಡೆದುಕೊಳ್ತೇನೆ, ನನಗಾಗಿ ಜಗ ಇದೆ ಅಂತ ತಿಳಿದುಕೊಂಡಂಥ ವ್ಯಕ್ತಿಯನ್ನು ಮೂರ್ಖ ಅಂತ ಹೇಳಬೇಕಾಗ್ತದೆ. ಆದರೆ ಜಗದಗಲ ಬದುಕನ್ನು ಸಾಗಿಸುವಾಗ ಮನೆಯೇ ಮೊದಲ ಸಮಾಜ ಎನಿಸಿಕೊಳ್ಳುತ್ತದೆ. ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮಡದಿ ಮಕ್ಕಳು ಹೀಗೆ ಇವರೆಲ್ಲರಿಂದ ಕೂಡಿರುವಂತಹ ಈ ಸಾಮೂಹಿಕತೆಯೇ ಒಂದರ್ಥದಲ್ಲಿ ಮನೆಯಿಂದ ಆರಂಭ ಆಗ್ತದೆ ಸಾಂಘಿಕತೆ ಎನ್ನುವಂತಹ ಸಂಗತಿ. ಸಮಾಜಕ್ಕೆ ಬರುವ ಪೂರ್ವದಲ್ಲಿ ನಮ್ಮ ಸುತ್ತಲಿನ ಪರಿಸರ, ಸುತ್ತಲಿನ ವಾತಾವರಣ, ಸುತ್ತಲಿನ ಸಂಗತಿಗಳೆಲ್ಲ ಒಂದೆಲ್ಲ ಒಂದು ರೀತಿಯಿಂದ ಒಬ್ಬರಲ್ಲ ಒಬ್ಬರಿಂದ ನಾವು ಕಲಿಯುತ್ತಲೇ ಇರುತ್ತೇವೆ. ಕಲಿತು ಅದನ್ನು ಬೆಳೆಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ. ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ರೊಜ್ಜಿಕ್ಕಿಂತಲೂ ಕಡೆ ಅಂತ ಸರ್ವಜ್ಞ ಒಂದು ಕಡೆ ಹೇಳ್ತಾನೆ. ಆದರೆ ಸಚ್ಚಾರಿತ್ರ್ಯ, ಸಜ್ಜನಿಕೆ, ಸದ್ವಿಚಾರ ಬದುಕಿನ ಪಥವನ್ನು ನಿರ್ಮಿಸಲಿಕ್ಕೆ ಸಹಕಾರಿಯಾಗ್ತದೆ ಅನ್ನೋದನ್ನು ನೆನಪಿಸಿಕೊಂಡಾಗ ಈ ಎಲ್ಲ ಪಥಿಕರಾಗಿ ಬಂದಿರುವಂಥ ನಾವು ಈ ದಾರಿಯಲ್ಲಿ ಸಾಗುತ್ತಿದ್ದೇವೆ ಅಂದರೆ ನಮ್ಮ ಗುರಿ ಒಂದೇ. ಹುಟ್ಟಿನಿಂದ ಸಾವಿನವರೆಗೆ ಸಾಮಾಜಿಕರಾಗಿ ಇರದೇನೆ ನಾವು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ವಸುಧಾ ಏವ ಕುಟುಂಬಿನಃ ಅಂತ ಹೇಳಲಾಗಿದೆ. ಈ ವಸುಧಾ, ಈ ಭೂಮಿ ಒಂದು ಕುಟುಂಬ ಇದ್ದಂತೆ. ಸ್ತ್ರೀ ಪುರುಷ ಎನ್ನುವಂತಹ ಎರಡು ಪ್ರಧಾನವಾದಂತಹ ಭೇದವನ್ನು ನಾವು ಗುರುತಿಸಬಹುದೇ ಹೊರತು ಮನುಷ್ಯನ ಶರೀರದಲ್ಲಿ ಹರಿಯುವ ರಕ್ತ, ತೆಗೆದುಕೊಳ್ಳುವ ಆಹಾರ, ಒಡನಾಡಿಕೊಂಡಿರುವಂತಹ ಸಂಗತಿಗಳು ಸ್ವಲ್ಪ ಮಟ್ಟಿನ ಭೇದವನ್ನು ಅದು ವ್ಯಕ್ತಪಡಿಸಿದರೂ ಎಲ್ಲವೂ ಅಭೇದವೇ. ಎಲ್ಲವೂ ಕೊನೆಯಲ್ಲಿ ಸೇರೋದು ಒಂದನ್ನೇ. ಹುಟ್ಟು ಸಾವಿನ ನಡುವಿನ ಬದುಕಿನ ಪಥಿಕರಾದಂಥ ನಾವು ಸಾವನ್ನು ಆಮಂತ್ರಿಸಿಕೊಳ್ಳುತ್ತಲೇ ಇರುತ್ತೇವೆ ಪ್ರತಿ ಕ್ಷಣದಲ್ಲಿಯೂ. ಆದರೆ ಸಾವಿಗೆ ಮುಂಚೆ ಈ ವ್ಯಕ್ತಿ ಇನ್ನೂ ಕೆಲವು ಕಾಲ ಬದುಕಿದ್ದರೆ ಚೆನ್ನಾಗಿತ್ತು ಎನ್ನುವುದನ್ನು ಹೇಳಿಸಿಕೊಳ್ಳುವ ವ್ಯಕ್ತಿತ್ವ ಆಗಬೇಕೇ ಹೊರತು ಅದರ ಬದಲು ಸಮಾಜದಲ್ಲಿ ಈತ ಇದ್ದು ಇಡೀ ಸಮಾಜವನ್ನೇ ಹದಗೆಡಿಸಿದ ಅಂತ ಹೇಳುವ ಪರಿಸ್ಥಿತಿ ಬಂದರೆ ಏನಾದೀತು? ಹಾಗಾಗಿ ಪಥಿಕರಾಗಿರುವಂಥ ನಾವು ಕಳೆಯುವ ಪ್ರತಿಯೊಂದು ಕ್ಷಣವನ್ನು ಸಮಾಜ ಹಿತಕ್ಕಾಗಿ ಎನ್ನುವಂತಹ ದೃಷ್ಟಿಯಲ್ಲಿ ಬೆಳೆಸಿಕೊಳ್ಳುವುದರ ಮೂಲಕ ನಮ್ಮ ವ್ಯಕ್ತಿತ್ವದ ನಿರ್ಮಾಣವನ್ನು ಮಾಡಿಕೊಳ್ಳಬೇಕಾಗಿದೆ.
1: ಇದುವರೆಗೆ ಗಣಪತಿ ಭಟ್ ವರ್ಗಸರ್ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ಆದ್ಯ ಪ್ರವರ್ತಕರಲ್ಲಿ ಒಬ್ಬರು ಎಚ್ ಟಿ ಅರಸ್.
3: ಈ ಶಕುನಿ ಎದೆ ಹುತ್ತದೊಳಗಿದ ಭೇದ ನೀತಿ ಎಂಬ ನಾಗಿಣಿಯ ಭೂತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಮರುವುದು ಕೋಮಲ ಕರಳು ಸಂಹಾದ್ರ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕಠಾರಿಯಾಗುವುದು ಜಾತಿ ಜಗಳಗಳ ಗರ್ಜನೆಯಲ್ಲಿ ಸರಸ್ವತಿಯ ತಂಬೂರಿ ಬಿರುದು ಭೈರವ ಭೇರಿಯಾಗುವುದು ಕುಲಾಭಿಮಾನದಲ್ಲಿ ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ ಇದರದೊಂದು ಕಿಡಿಯೊಗೆದು ನಿರ್ಮಿಸುವೇ ಕಾಳಾನೆಲ ಕಡಲನೇ ಕರುಣಾಶ್ವತ್ಥಾಮರ ಮಧ್ಯದಲ್ಲಿ ಅಶ್ವತ್ಥಾಮ ಅವನೊಂದು ಉರಿಗಣ್ಣು ಸುರಸೇನಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರಸಾಯನವೇ ತುಂಬಿ ತುಳುಕಾಡದೆ ಅಶ್ವತ್ಥಾಮನ ಎದೆಯಳು ಸೇನಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಆ ಪಾಂಡವರಿಗೆ ಮತ್ತೆ ಅಳಿಗಾಲವಿಲ್ಲ ಈ ಕುರುಡನ ಕುನ್ನಿಗಳಿಗೆ ಆದ್ದರಿಂದ ಹೂಡಿ ಹೊಡೆಯುವೆ ದುರ್ಯೋಧನ ಎದೆಗೆರಡು ಬಾಣಗಳನ್ನು ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ ಇನ್ನೊಂದು ಜಾತಿ ದ್ವೇಷದ ರಾಮಬಾಣ
2: ಜನಮನದ ಅರಸ ಅಂತಾನೆ ಇವರನ್ನ ಕರೀತಾ ಇದ್ರು. ಕಂಪನಿ ನಾಟಕಗಳು ಇವತ್ತಿನ ಚಲನಚಿತ್ರ ಜಗತ್ತಿನ ಅಡಿಪಾಯ ಅಂತ ಹೇಳಬಹುದು. ವರದಾಚಾರ್ಯರು, ಪೀರ್ ಸಾಹೇಬ್ರು, ಗುಬ್ಬಿ ವೀರಣ್ಣನವರು ಇವರೆಲ್ಲರೂ ಹೇಗೆ ಕಲಾ ಸಂಪತ್ತನ್ನ ಪೊರೆದರು ಪೋಷಿಸಿದರು, ಅದೇ ಪರಂಪರೆಯಲ್ಲಿ ಬಾಲನಟನಾಗಿ ಪೋಷಕ ನಟನಾಗಿ ನಾಯಕನಾಗಿ ಕಂಪನಿ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ರು ಎಚ್ ಟಿ ಅರಸ್.

0: ಪಾತ್ರಗಳನ್ನು ನಿರ್ವಹಿಸಿದರು ಎಚ್ ಡಿ ಅರಸ್ ಅವರು. ತಿಪ್ಪಣ್ಣ ಅಲಿಯಾಸ್ ತಿಪ್ಪರಾಜು ಇವರ ಮೂಲ ನಾಮ.
1: ನಂದು ಹುಟ್ಟಿದ ಸ್ಥಳ ರಾಯಚೂರು ಡಿಸ್ಟಿಕ್ಟು ಕುಷ್ಟಗಿ ತಾಲೂಕು ಹನುಮಸಾಗರ ಅಂತ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಪಾಠ ಮಾಡ್ತಿದ್ದೆ ಸ್ವಾಮಿ. ತಂದ್ರೆ ಅವರು ದೊಡ್ಡಾಟದಲ್ಲಿ ಪಾತ್ರ ಮಾಡ್ತಿದ್ರು, ನಮ್ಮ ಅಣ್ಣವರು ನಾಟಕದಲ್ಲಿ ಪಾತ್ರ ಮಾಡ್ತಿದ್ರು. ಅದನ್ನ ನೋಡಿಕೊಂಡು ಆ ಹುಚ್ಚು ನಮ್ಗೆ ಹತ್ತಿಬಿಟ್ಟು ಆ ನಾಟಕ ಕಂಪನಿಯಲ್ಲಿ ಹಾಗೆ
2: ಚಿಕ್ಕಂದಿನಿಂದಲೂ.
1: ಹೌದು, ವಿದ್ಯಾಭ್ಯಾಸ ಎಲ್ಲಿ ಬರ್ಬೇಕು ಸ್ವಾಮಿ, ಹೀಗೆ ನಾಟಕ ಕಂಪನಿಯಲ್ಲೇ ಆಗಿಷ್ಟು ಹೀಗಿಷ್ಟು ದೊಡ್ಡವ್ರ ಹತ್ರ ಹೇಳಿಸ್ಕೊಂಡು ಕೇಳ್ಕೊಂಡು ಹಿಂಗೆಲ್ಲ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದ ಅಷ್ಟೇ. ನಾನು ಮೊದಲು ಕಂದಗಲ್ ಹನುಮಂತರಾಯರು ಅಂತ ನಿಮ್ಗೆ ಕೇಳಿರಬೇಕಲ್ಲ, ಆ ಕಂದಗಲ್ ಹನುಮಂತರಾಯರ ಕಂಪನಿನೇ ಒಂದಿತ್ತು. ಆ ಕಂಪನಿ ಸೇರುವಾಗ ನನಗೆ 14-15 ವರ್ಷ, ಅಲ್ಲಿ ಪಾತ್ರ ಸಿಕ್ಕಲಿಲ್ಲ ನನಗೆ. ಈ ಮೇಕಪ್ ರೂಮ್ನಲ್ಲೇ ಕೆಲಸ ಮಾಡಿಸ್ತಾ ಇದ್ರು, ದೊಡ್ಡ ದೊಡ್ಡ ನಟರಿದ್ರು ಅವಾಗ. ಬಣ್ಣ ಕೊಡೋದು, ಎಣ್ಣೆ ಕೊಡೋದು, ಬಟ್ಟೆ ಕೊಡೋದು, ಇದನ್ನೆಲ್ಲ ಕೆಲಸ ಮಾಡಿಸ್ತಿದ್ರು. ಪುರಸ್ತತ ಆದಾಗ ಹೋಗಿ ಪಾತ್ರ ನೋಡ್ತಿದ್ದೆ. ಅದು ನೋಡಿ ನೋಡಿ ನೋಡಿ ನೋಡಿ ನಮಗೆ ಸ್ವಲ್ಪ ಅದೊಂದು ಚೆನ್ನಾಗಿ ಅಭ್ಯಾಸ ಆಗಿತ್ತು. ಅಲ್ಲಿಂದ ನಮ್ಮ ತಂದೆ ತಾಯಿಗಳು ಬಿಡಲಿಲ್ಲ, ಅಲ್ಲಿಂದ ಕರ್ಕೊಂಡು ಬಂದ್ಬಿಟ್ರು. ಊರಿನಲ್ಲಿ ಮತ್ತೊಂದು ಒಂದು ಸ್ವಲ್ಪ ದಿವಸ ಇದ್ದೆ. ಆಮೇಲೆ ಊರಿನಲ್ಲೇ ಪಾತ್ರ ಮಾಡ್ತಿದ್ದೆ, ಅಲ್ಲಿ ಒಂದು ಸ್ವಲ್ಪ ಕೀರ್ತಿ ಬಂತು. ಚೆನ್ನಾಗಿ ಪಾಠ ಮಾಡ್ತೀವಿ, ಚೆನ್ನಾಗಿ ಪಾಠ ಮಾಡ್ತೀವಿ ಅಂತಂದ್ರು. ಅಷ್ಟು ಅಂದಿದ್ದೆ ಸಾಕು ನೋಡಿ, ಸರ್ವಿಸ್ ಕಂಪ್ನಿ ಸೇರ್ಕೊಂಡ್ಬಿಟ್ಟೆ. ಮೊದಲು ಸ್ತ್ರೀ ಪಾತ್ರ ಮಾಡ್ತಿದ್ದೆ ನಾನು, ಅಕ್ಷಾಮೃತದಲ್ಲಿ ದ್ರೌಪದಿ ಪಾತ್ರ ಮಾಡ್ತಿದ್ದೆ, ಆಮೇಲೆ ಚಿತ್ರಾಂಗದಲ್ಲಿ ಚಿತ್ರಾಂಗದ ಪಾತ್ರ ಮಾಡ್ತಿದ್ದೆ. ಹೀಗೆ ಪಾತ್ರ ಮಾಡ್ತಿದ್ದೆ ನಾನು, ಸ್ತ್ರೀ ಪಾತ್ರ ಮಾಡ್ತಿದ್ದೆ. ಒಂದು 4-6 ವರ್ಷ ಬರೀ ಸ್ತ್ರೀ ಪಾತ್ರನೇ ಮಾಡ್ತಾ ಇದ್ದೆ ನಾನು. ಮೊದಲು ನಾನು ಏಣಿಗೆ ಬಾಳಪ್ಪನವ್ರ ಕಂಪನಿ ಅಂತ ಕಂಪನಿ ಇತ್ತಲ್ಲ, ಆ ಕಂಪನಿಯಲ್ಲಿ ನಾನು ಒಂದು 4-6 ವರ್ಷ ಪಾತ್ರ ಮಾಡಿದ್ದೆ. ಅಲ್ಲಿಂದ ಗೋಕಾಕ್ ಬಸವಣ್ಣಪ್ಪನ ಕಂಪನಿ ಅಂತ ಇದೆ, ಇವತ್ತಿಗೆ ಇದೆ, ಆವಾಗ ಬಹಳ ಅದ್ದೂರಿಯಾಗಿತ್ತು. ಆ ಕಂಪನಿಯಲ್ಲಿ ಒಂದು 4-6 ವರ್ಷ ಅಲ್ಲಿದ್ದೆ. ಆಮೇಲೆ ಹಲಗೇರಿ ಜಟ್ಟಪ್ಪನವ್ರ ಕಂಪನಿ ಅಂತ ನೀವು ಕೇಳಿರ್ಬೇಕಲ್ಲ, ಹಲಗೇರಿ ಜಟ್ಟಪ್ಪನವ್ರ ಕಂಪನಿಯಲ್ಲಿ ನಾನು ಕೆಲವು ದಿವಸ ಇದ್ದೆ. ಅಲ್ಲಿಂದ ಒಂದು 2-3 ತಿಂಗಳ ಊರಿನಲ್ಲಿ ಬಂದು ಉಳಿದೆ. ಪುನಃ ಅವರು ಮತ್ತೆ ನನ್ನ ಕರೆಗೆ ಬಂದರು, ಅದು ಆವಾಗ ನಿಲ್ಲೋ ಸಮಯದ ಕಂಪನಿ. ಅಲ್ಲಿ ಕೆಲವು ದಿವಸ ನಾನು ಪಾತ್ರ ಮಾಡ್ತಿದ್ದೆ, ಕಂಪನಿ ನಿಂತು ಹೋಗ್ಬಿಡ್ತು. ಅಷ್ಟು ಹೊತ್ತಿಗೆ ನಮ್ಮ ಎಂ ಸಿ ಮಹಾದೇವ ಸ್ವಾಮಿಗಳು ಸಿಕ್ಕಿಬಿಟ್ರು. ಅವರು ಹೇಳಿದರು, ನಾ ಕಂಪನಿ ಮಾಡ್ತೀನಿ ಬಾರಯ್ಯ ಅಂತ. ನಮಗೆ ಚಾರ್ಜ್ ದುಡ್ಡು ಕೊಟ್ಟು ಸಾಕಾಗಿತ್ತು, ಅವ್ರು ಚಾರ್ಜ್ ಕೊಟ್ಟಿದ್ದೇ ಅಷ್ಟೇ, ಹೊರಟು ಬಿಟ್ಟೆ ಮೈಸೂರಿಗೆ. ನಾನು ಬಂದಿದ್ದು 57ನೇ ಇಸವಿ ಸ್ವಾಮಿ, 57ನೇ ಇಸವಿಗೆ ಬಂದು ನಾನು ಅಗ್ರಿಮೆಂಟ್ ಮಾಡಿಕೊಟ್ಟೆ ಅಲ್ಲಿ. ಅಲ್ಲಿಂದ ಮೈಸೂರಿನಲ್ಲಿ ಉಳಿದ್ಬಿಟ್ಟೆ ಸ್ವಾಮಿ.
2: ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀರ?
1: ಹೌದೌದು, ಮೊದಲಿಗೆ ಎಲ್ಲ ಪಾತ್ರ ಮಾಡ್ತಿದ್ದೆ ಸ್ವಾಮಿ. ಇತ್ತೀಚೆಗೆ ಮಹಾದೇವ ಸ್ವಾಮಿ ಕಂಪನಿಗೆ ಬಂದ ಮೇಲೆ ಖಳನಾಯಕನ ಪಾತ್ರ ಒಳ್ಳೆ ಕರಗತವಾಗಿತ್ತು ನನಗೆ. ಆ ಪಾತ್ರದಲ್ಲಿ ನನಗೆ ಹೆಸರು ಚೆನ್ನಾಗಿ ಬಂತು, ಕೀರ್ತಿ ಬಂತು. ಚಂದ್ರ ಹಾಸ್ಯದಲ್ಲಿ ದುಷ್ಟಬುದ್ಧಿ ಪಾತ್ರ ಮಾಡ್ತಿದ್ದೆ, ರಾಮಾಯಣದಲ್ಲಿ ರಾವಣನ ಪಾತ್ರ ಮಾಡ್ತಿದ್ದೆ, ಹರಿಶ್ಚಂದ್ರದಲ್ಲಿ ವಿಶ್ವಾಮಿತ್ರನ ಪಾತ್ರ ಮಾಡ್ತಿದ್ದೆ. ಈ ಖಳನಾಯಕನ ಪಾತ್ರದಲ್ಲಿ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟರು ಸ್ವಾಮಿ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗ ಕಲಾವಿದ ಎಚ್ ಡಿ ಅರಸ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಇದು ಆಕಾಶವಾಣಿ ಬೆಂಗಳೂರು. ಇನ್ನೀಗ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ. ಜಯತು ಜಯವೋ ಜಯನತು ಜನನಿ ಭಾರತಿಗೆ, ಕೈಯಾರೆ ಕೀರ್ಣರೈಯವರ ರಚನೆಯನ್ನು ವೃಂದಗಾನದಲ್ಲಿ.

0: ಹಾಗಾಗಿ. ಇದುವರೆಗೆ ದೇಶಭಕ್ತಿ ಗೀತೆಯನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ವಿದೇಶಕ್ಕೆ ಹೋಗೋದೆಲ್ಲ ಇವತ್ತು ಜಾಸ್ತಿ, ಕೆಲಸಕ್ಕೆ ಹೋಗಬೇಕು ಅಥವಾ ಅಲ್ಲಿ ಬದುಕು ನಡೆಸಬೇಕು, ಅಲ್ಲಿ ಸಂಪಾದನೆ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ. ಬೇರೆ ಬೇರೆ ದಾಖಲೆಗಳು ಬೇಕಾಗ್ತವೆ. ಈಗ ಪಾಸ್ಪೋರ್ಟ್ ಮತ್ತು ವೀಸಾ ಅಂತ ಅನ್ನೋದನ್ನ ನಾವು ಕೇಳಿದೀವಿ. ಯಾವ್ಯಾವ್ದು ಯಾವ್ಯಾವ ಸಂದರ್ಭದಲ್ಲಿ ಬೇಕು ಅದ್ರ ಬಗ್ಗೆ ಹೇಳಿ ಸರ್.
3: ಈಗ ಉದಾಹರಣೆಗೆ ನಾವು ನಮ್ಮ ಭಾರತ ಅನ್ಕೊಳ್ಳಿ, ನಮ್ಮ ದೇಶದಿಂದ ಬೇರೆ ಬೇರೆ ದೇಶಗಳಿಗೆ ನಾವು ಹೋಗ್ಬೇಕಂತಂದ್ರೆ ಕಡ್ಡಾಯವಾಗಿ ಪಾಸ್ಪೋರ್ಟ್ ಅಂತಕ್ಕಂಥದ್ದು ಇರ್ಲೇಬೇಕು. ಅದು ಒಂದು ದಾಖಲೆ ಆಗಿದೆ. ಈಗ ಆ ಪಾಸ್ಪೋರ್ಟ್ ಅನ್ನ ನಾವು ಯಾವ ರೀತಿ ಪಡ್ಕೊಳ್ಬೇಕು ಅಂತಂದ್ರೆ passportindia.gov.in ಆನ್ಲೈನ್ ಅಲ್ಲಿ ನಾವು ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಆ ಅರ್ಜಿಯನ್ನ ಸಲ್ಲಿಸಿ ನಂತರ ಅವರು ಒಂದು 4 ದಾಖಲೆಗಳನ್ನ ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ಬ್ಯಾಂಕ್ ಪಾಸ್ಬುಕ್, ವಿದ್ಯುತ್ ಬಿಲ್ ಅಥವಾ ಶಾಲೆಯ ದಾಖಲೆಗಳು, ಪಾನ್ ಕಾರ್ಡ್, ಈ ರೀತಿ 4 ದಾಖಲೆಗಳನ್ನ ಕಡ್ಡಾಯವಾಗಿ ಅವ್ರು ಕೇಳ್ತಾರೆ. ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆನ್ಲೈನ್ ಅರ್ಜಿ ಮುಗಿದ ನಂತರ ಒಂದು ದಿನಾಂಕವನ್ನ ಅವರು ಫಿಕ್ಸ್ ಮಾಡ್ತಾರೆ. ಆ ದಿನಾಂಕವನ್ನು ಫಿಕ್ಸ್ ಮಾಡಿದ ಸಂದರ್ಭದಲ್ಲಿ ಈ ಎಲ್ಲ ಅಗತ್ಯ ದಾಖಲೆಗಳನ್ನು ತಗೊಂಡು ನಾವು ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ ಪ್ರತಿ ಜಿಲ್ಲೆಯಲ್ಲೂ ಈಗ ಮಾಡಿದ್ದಾರೆ. ಅಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ನಾವು ನೇರವಾಗಿ ಹೋಗಿ ಹಾಜರು ಮಾಡಿದ್ರೆ ಆ ಎಲ್ಲ ವೆರಿಫಿಕೇಶನ್ ಎಲ್ಲ ಮಾಡ್ತಾರೆ. ಅದಾದ ನಂತರ ಪೊಲೀಸರು ವೆರಿಫಿಕೇಶನ್ ಸಹ ಮನೆಗೆ ಕಳಿಸ್ಕೊಡ್ತಾರೆ. ಇಲ್ಲಿ ಕೆಲವು ಸಂದರ್ಭದಲ್ಲಿ ಕ್ರಿಮಿನಲ್ ಕೇಸ್ಗಳೇನಾದರೂ ಇದ್ರೆ ಪಾಸ್ಪೋರ್ಟ್ನ ಕೆಲವು ಸಲ ಅನುಮತಿನಿ ಕೊಡೋದಿಲ್ಲ. ಕೋರ್ಟಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಥವಾ ಯಾವ ಕೇಸ್ ಇದೆ ಏನು ಅಂತ ಮುಗಿಸ್ಕೊಂಡು ಆ ದಾಖಲೆಗಳನ್ನು ಸಲ್ಲಿಸಿದ್ರೆ ಪಾಸ್ಪೋರ್ಟ್ ಅನ್ನ ಕೊಡ್ತಾರೆ ಸರ್ಕಾರ.
2: ವೀಸಾ ಅಂತಾನು ಇರುತ್ತಲ್ಲ.
3: ಹೌದು
2: ಸರ್, ಅದರದ್ದು ಪ್ರೊಸೀಜರ್ ಕೂಡ ಹೇಳಿ.
3: ಈಗ ವೀಸಾ ಅಂತಕ್ಕಂಥದ್ದು ನಾವು ಯಾವ ದೇಶಕ್ಕೆ ಹೋಗ್ತೀವಿ ಅಂತ ದೇಶ ಕೊಡ್ತಕ್ಕಂಥ ಒಂದು ಪರವಾನಗಿ ಅಥವಾ ವೀಸಾ ಅಂತೇಳಿ ಕರೀತಾರೆ. ಈ ವೀಸಾಗಳಲ್ಲಿ ಒಂದು 3-4 ತರ ಇದೆ. ಏನಂತಂದ್ರೆ ಟೂರಿಸ್ಟ್ ವೀಸಾ ಇದೆ, ಸ್ಟೂಡೆಂಟ್ ವೀಸಾ ಇದೆ, ಅಥವಾ ಕೆಲಸ ಮಾಡ್ತಕ್ಕಂಥ ವೀಸಾ ಇದೆ, ಆಮೇಲೆ ಎಜುಕೇಷನ್ ವೀಸಾ ಇದೆ. ಯಾವ ವ್ಯಕ್ತಿ ತಮ್ಮ ದೇಶದೊಳಗಡೆ ಬರಬೇಕು ಬೇಡ ಅಂತಕ್ಕಂಥದ್ದನ್ನ ಅವರು ನಿರ್ಧಾರ ಮಾಡಿ ವೀಸಾವನ್ನ ಫಿಕ್ಸ್ ಮಾಡ್ತಾರೆ.
2: ಬೇರೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಕಂಪನಿ ಲೆಟರ್ ಇರಬಹುದು, ಬೇರೆ ಬೇರೆ ದಾಖಲೆಗಳ ಅನುಸಾರವಾಗಿ ವೀಸಾ ಅವರಿಗೆ ಸಿಗುತ್ತೆ.
3: ವೀಸಾ ಅವರಿಗೆ ಸಿಗುತ್ತೆ ಅಂದ್ರೆ ಈಗ ಕೆಲಸ ಮಾಡಬೇಕು ಅಂತಂದ್ರೆ ಅವ್ರಿಗೆ ವರ್ಕ್ ಪರ್ಮಿಟ್ ಇರಬೇಕು, ಎಂಪ್ಲಾಯ್ಮೆಂಟ್ ವೀಸಾ ಇದರಲ್ಲಿ ಅವ್ರು ಹೋಗ್ತಾರೆ, ಆಮೇಲೆ ಕಂಪನಿಯ ಲೆಟರ್ ಇರಬೇಕು, ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಕೆಲವು ದೇಶಗಳು ಕೇಳ್ತಾ ಇದಾವೆ. ಈ ಎಲ್ಲ ದಾಖಲೆಗಳಿದ್ರೆ ವೀಸಾವನ್ನ ಕೊಡ್ತಾರೆ. ಪಾಸ್ಪೋರ್ಟ್ ಇದ್ದಕ್ಕಂಥ ಸಂದರ್ಭದಲ್ಲಿ ನಾವು ಪ್ರಯಾಣದ ಒಂದು 6 ಒಳಗಡೆ ನಾವು ಅದನ್ನ ಅಪ್ಲೈ ಮಾಡಬಹುದು. ಆಮೇಲೆ ನಾವು ಯಾವ ದೇಶಕ್ಕೆ ಹೋಗ್ತಾ ಇದೀವಿ ಅಂತಕ್ಕಂಥದ್ರ ಬಗ್ಗೆ ಆ ಒಂದು ಉದಾಹರಣೆಯನ್ನ ತಿಳಿಸಬೇಕು. ನಾವೇನು ಟೂರಿಸ್ಟ್ ಆಗಿ ಹೋಗ್ತಾ ಇದೀವ, ವರ್ಕ್ ಇದ್ರಲ್ಲಿ ಹೋಗ್ತಾ
2: ಇದ್ದೀವಿ, ದಾಖಲೆಗಳು ಬೇಕಂತಂದ್ರೆ ಈಗ ಫೋಟೋ ಇತ್ಯಾದಿ ಅಂತೂ ಬೇಕಾಣಿಸುತ್ತೆ. ಮತ್ತೆ ಈ ಬ್ಯಾಂಕಿನ ಸ್ಟೇಟ್ಮೆಂಟ್ಸ್ ಎಲ್ಲ ಕೇಳ್ತಾರಲ್ಲ ಅಂತಲ್ಲ ಸರ್, ಹೇಗೆ
3: ಅದು ಬ್ಯಾಂಕಿನ ಸ್ಟೇಟ್ಮೆಂಟ್ ಅಂತಂದ್ರೆ ಯಾವ ಉದ್ದೇಶದಿಂದ ಅವರು ನಮಗೆ ಬರ್ತಾ ಇದ್ದಾರೆ ಅಥವಾ ಬೇರೆ ಏನಾದರೂ ಕ್ರಿಮಿನಲ್ ಪ್ರೊಸೀಜರ್ಗಳು ಇದರಲ್ಲಿ ಏನಾದರೂ ಇದಾರಾ ಅಂತಕ್ಕಂಥ ಒಂದು ವಿಚಾರವನ್ನ ಅವರು ಪರಿಗಣನೆ ಮಾಡೋದಕ್ಕೆ ಕೆಲವು ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ವೀಸಾ ಇದರಲ್ಲಿ.
2: ಈಗ ವೀಸಾ ನಿರಾಕರಣೆ ಮಾಡ್ತಾರೆ, ಕೆಲಸ ಆಗಲ್ಲ, ನಿಮಗೆ ಸಿಗಲ್ಲ ಅಂತ ಸಿಗೋದಿಲ್ಲ.
3: ಅದು ವೀಸಾ ಕೆಲವು ಸಲ ಏನಂತಂದ್ರೆ ಸಿಗೋದಿಲ್ಲ, ಕೆಲವು ಸಲ ಸಿಗದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಯಾಕೆ ವೀಸಾವನ್ನ ನಮ್ಗೆ ಕೊಡ್ತಾ ಇಲ್ಲ ಅಂತಕ್ಕಂಥವನ್ನ ಪರಿಶೀಲನೆ ಮಾಡಿಕೊಂಡು ಸರಿಪಡಿಸಿಕೊಂಡು ಮತ್ತೆ ಹೋಗಿ ಅಪ್ಲೈ ಮಾಡಬಹುದು. ಈ ವೀಸಾ ಕೊಡ್ತಕ್ಕಂಥದ್ದು ಆಯಾ ದೇಶದ ಒಂದು ಅಧಿಕಾರ,
2: ಪರಮೋಚ್ಚದ ಅಧಿಕಾರ, ಹಸ್ತಕ್ಷೇಪ ಮಾಡೋಂಗಿಲ್ಲ
3: ನಾವು ಮಾಡೋಂಗಿಲ್ಲ. ಕೆಲವು ಸಂದರ್ಭದಲ್ಲಿ ಅದನ್ನ ಮಾಡಲೂಬಹುದು.
2: ಕೆಲವು ಸಲ ಏನೇನೋ ಸಮಸ್ಯೆ ಆಗಿರ್ತದೆ, ಮತ್ತೆ ಆ ದೇಶದವ್ರು ಏನೇನೋ ಮಾಡಿರ್ತಾರೆ, ದಂಡ ಹಾಕಿರ್ತಾರಾಗಿರ್ಬೋದು, ಗಡಿಪಾರ ಆಗಲಿ, ಏನಾದ್ರೂ ಈ ರೀತಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ವೀಸಾನೇ ಮುಂದೆ ಸಿಗದೇ ಇರೋ ಹಾಗೇನು ಕೂಡ ಮಾಡ್ತಾರೆ. ವಕೀಲರಾದ ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ರೈತರಿಗೆ ಸಲಹೆ.
4: ಎಣ್ಣೆ ನಮ್ಮ ದೈನಂದಿನ ಆಹಾರದ ಅವಿಭಾಜ್ಯ ಅಂಗವಾಗಿದೆ. ದೇಹಕ್ಕೆ ಶಕ್ತಿ ನೀಡುವುದು, ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳಾದ ಎ, ಡಿ, ಇ ಮತ್ತು ಕೆ ಹೀರಿಕೊಳ್ಳಲು ಸಹಾಯ ಮಾಡುತ್ತವೆ. ಮೆದುಳು ಮತ್ತು ಹಾರ್ಮೋನುಗಳ ಕಾರ್ಯಕ್ಕೆ ನೆರವಾಗುತ್ತದೆ. ಎಣ್ಣೆಯ ಪ್ರಮುಖ ಪಾತ್ರ ಇದಾಗಿದೆ. ಆದರೆ ಸರಿಯಾದ ಪ್ರಮಾಣದ ಮತ್ತು ಉತ್ತಮ ಗುಣಮಟ್ಟದ ಎಣ್ಣೆ ಆಯ್ಕೆ ಮಾಡಿಕೊಳ್ಳುವುದು ಆರೋಗ್ಯ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾಗಿದೆ. ಎಣ್ಣೆ ಬೀಜ ಬೆಳೆಗಳು ಮತ್ತು ಅವುಗಳಿಂದ ದೊರೆಯುವ ಎಣ್ಣೆಗಳು ಈ ರೀತಿಯವೆ. ಕಡಲೆ ಎಣ್ಣೆ ಮತ್ತು ಇದರ ಪ್ರಮುಖವಾದ ಪೋಷಕಾಂಶ ಏನೆಂದರೆ ಮೋನೋ ಅನ್ಸ್ಯಾಚುರೇಟೆಡ್ ಕೊಬ್ಬು. ವಿಟಮಿನ್ ಇ ಇಲ್ಲಿ ಲಭ್ಯವಿದೆ. ಎಳ್ಳೆಣ್ಣೆಯಲ್ಲಿ ಕ್ಯಾಲ್ಸಿಯಂ, ಸೆಸ್ಮಿನ್, ಆ್ಯಂಟಿ ಆಕ್ಸಿಡೆಂಟ್ಗಳು ಲಭ್ಯವಿವೆ. ಸೂರ್ಯಕಾಂತಿಯಲ್ಲಿ ವಿಟಮಿನ್ ಇ, ಪ್ಯೂರಿಫೈಡ್ ಅನ್ಸ್ಯಾಚುರೇಟೆಡ್ ಕೊಬ್ಬು ಕೂಡ ಇದರಲ್ಲಿ ಇರುತ್ತೆ. ಸೋಯಾಬೀನ್ ಒಮೆಗಾ 6 ಪ್ರೋಟೀನ್ ಮೂಲ ಬೆಳೆ ಇದಾಗಿದೆ. ಸಾಸಿವೆ ಒಮೆಗಾ 3 ಮತ್ತು ಒಮೆಗಾ 6 ಸಮತೋಲನ ಇದರಲ್ಲಿ ಕಂಡುಬರುತ್ತೆ. ತೆಂಗಿನ ಎಣ್ಣೆಯಲ್ಲಿ ಮಧ್ಯಮ ಸರಪಳಿ ಕೊಬ್ಬು ಆಮ್ಲಗಳು ಲಭ್ಯವಿರುತ್ತೆ. ಕುಸುಬೆ ಎಣ್ಣೆಯಲ್ಲಿ ಪ್ಯೂರಿಫೈಡ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಲಭ್ಯವಿರುತ್ತೆ. ನೈಜರ್ ಹುಚ್ಚೆಳ್ಳು ಇದರಲ್ಲಿ ಅಸಂತೃಪ್ತ ಕೊಬ್ಬು ಆಮ್ಲಗಳು ಲಭ್ಯವಾಗುತ್ತೆ. ಅಕ್ಕಿ ಹೊಟ್ಟಿನಲ್ಲಿ ಒರಿಜಿನಲ್ ಮತ್ತು ವಿಟಮಿನ್ ಇ ಲಭ್ಯವಿರುತ್ತವೆ. ಗುಣಮಟ್ಟದ ಎಣ್ಣೆಯ ಲಕ್ಷಣಗಳು ಏನೆಂದರೆ ನೈಸರ್ಗಿಕ ವಾಸನೆ ಮತ್ತು ಬಣ್ಣ ಹೊಂದಿರುತ್ತೆ. ಟ್ರಾನ್ಸ್ಪ್ಯಾಟ್ ಇಲ್ಲದಿರುವುದು. ರಾಸಾಯನಿಕ ದ್ರಾವಕಗಳಿಂದ ಹೊರತೆಗೆಯದ ಎಣ್ಣೆ ಉತ್ತಮವಾಗಿದೆ. ಕಡಿಮೆ ಸಂಸ್ಕರಣೆಯ ಎಣ್ಣೆಯಲ್ಲಿ ಪೋಷಕಾಂಶಗಳು ಹೆಚ್ಚು ಉಳಿಯುತ್ತವೆ. ಹಳೆಯ ಮತ್ತು ದುರ್ವಾಸನೆಯ ಎಣ್ಣೆಯನ್ನು ಬಳಸಬಾರದು. ಕೋಲ್ಡ್ ಪ್ರೆಸ್ಡ್ ಎಣ್ಣೆ ಅಂದರೆ ಕಡಿಮೆ ಉಷ್ಣಾಂಶದ ಯಂತ್ರದಲ್ಲಿ ಅಥವಾ ಗಾಣದಿಂದ ಬೀಜವನ್ನು ಒತ್ತಿ ತೆಗೆಯುವ ಎಣ್ಣೆಯನ್ನು ಕೋಲ್ಡ್ ಪ್ರೆಸ್ಡ್ ಎಣ್ಣೆ ಅಂತ ಕರೀತೇವೆ. ಇದರಿಂದ ಪ್ರಯೋಜನ ಏನೆಂದರೆ ನೈಸರ್ಗಿಕ ವಿಟಮಿನ್ ಇ ಇದರಲ್ಲಿ ಉಳಿಯುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚು ಇರುತ್ತವೆ. ರಾಸಾಯನಿಕ ಸಂಸ್ಕರಣೆ ಇರೋದಿಲ್ಲ. ನೈಸರ್ಗಿಕ ರುಚಿ ಮತ್ತು ಸುವಾಸನೆ ಹೊಂದಿರುತ್ತೆ. ಮಿತ ಪ್ರಮಾಣದಲ್ಲಿ ಬಳಸಿದರೆ ಹೃದಯದ ಆರೋಗ್ಯಕ್ಕೆ ಇವು ಅನುಕೂಲಕರವಾಗಿರುತ್ತವೆ. ಯಾವ ಎಣ್ಣೆಯಲ್ಲಿ ಯಾವ ರೀತಿಯ ಕೊಬ್ಬು? ಕಡಲೆ

0: ಇದರಲ್ಲಿ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇರುತ್ತೆ, ಹೆಚ್ಚು ಇರುತ್ತೆ, ಮತ್ತು ಪ್ಯೂರ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಮಧ್ಯಮ ಗಾತ್ರದಲ್ಲಿ ಇರುತ್ತೆ. ಇದು ಹೃದಯಕ್ಕೆ ಉತ್ತಮವಾಗಿರುತ್ತೆ. ಅದೇ ರೀತಿ ಎಳ್ಳು ಕೂಡ ಆ್ಯಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿರುತ್ತೆ. ಸಾಸಿವೆ ಇದು ಮಧ್ಯಮ ಗಾತ್ರದಲ್ಲಿರುತ್ತೆ. ಪ್ಯೂಪಾ ಇದರಲ್ಲಿ ಹೆಚ್ಚು ಕಂಡುಬರುತ್ತೆ. ಒಮೆಗಾ 3 ಅಂಶ ಇದರಲ್ಲಿ ವಿಶೇಷವಾಗಿದೆ. ಸೂರ್ಯಕಾಂತಿ ಎಣ್ಣೆಯಲ್ಲಿ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇದರಲ್ಲಿ ಹೆಚ್ಚು ಇರುತ್ತೆ. ಮತ್ತು ವಿಟಮಿನ್ ಇ ಕೂಡ ವಿಶೇಷ ಗುಣವಾಗಿದೆ. ಯಾವ ಋತುವಿನಲ್ಲಿ ಯಾವ ಎಣ್ಣೆಯನ್ನು ಬೆಳೆಸಬೇಕಂದ್ರೆ ಬೇಸಿಗೆ ಸಮಯದಾಗ ಕಡಲೆ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ರೈಸ್ ಬ್ರಾನ್ ಎಣ್ಣೆ ಬಳಸಿದರೆ ಉತ್ತಮ. ಮಳೆಗಾಲ ಆದರೆ ಎಳ್ಳೆಣ್ಣೆ ಮತ್ತು ಕಡಲೆ ಎಣ್ಣೆಯನ್ನು ಬಳಸಬೇಕಾಗುತ್ತೆ. ಚಳಿಗಾಲದಲ್ಲಾದರೆ ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಮಿತ ಪ್ರಮಾಣದಲ್ಲಿ ತೆಂಗಿನ ಎಣ್ಣೆ ಕೂಡ ಬಳಸಬಹುದಾಗಿದೆ. ಇವು ಸಂಪ್ರದಾಯ ಮತ್ತು ಸ್ಥಳೀಯ ಆಹಾರ ಪದ್ಧತಿಗಳ ಆಧಾರದ ಸಾಮಾನ್ಯ ಸಲಹೆಗಳಾಗಿವೆ. ಆರೋಗ್ಯದ ದೃಷ್ಟಿಯಿಂದ ವರ್ಷ ಪೂರ್ತಿ ಒಂದೇ ಎಣ್ಣೆಯ ಬದಲು 2-3 ವಿವಿಧ ಉತ್ತಮ ಗುಣಮಟ್ಟದ ಎಣ್ಣೆಗಳನ್ನು ಪರ್ಯಾಯವಾಗಿ ಬಳಸುವುದು ಉತ್ತಮ ಅನ್ನಲಾಗುತ್ತೆ. ದಿನಕ್ಕೆ ಎಷ್ಟು ಎಣ್ಣೆ ಬೇಕೆಂದರೆ ಭಾರತೀಯ ವೈದ್ಯಕೀಯ ಮತ್ತು ಪೌಷ್ಟಿಕ ಮಾರ್ಗಸೂಚಿಗಳ ಪ್ರಕಾರ ಒಬ್ಬ ವಯಸ್ಕನಿಗೆ ದಿನಕ್ಕೆ 20-30 ಗ್ರಾಂ ಅಂದರೆ 4-6 ಟೀ ಚಮಚ ಎಣ್ಣೆ ಸಾಕಾಗುತ್ತೆ. ಹೆಚ್ಚು ಕರಿದ ಆಹಾರ ಸೇವಿಸುವವರು ಪ್ರಮಾಣ ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ. ಭಾರತದಲ್ಲಿ ತಲಾ ಎಣ್ಣೆ ಬಳಕೆ ಹೇಗಿದೆ ಅಂದರೆ, ಭಾರತದಲ್ಲಿ ತಲಾ ಒಬ್ಬರು ಅಡುಗೆ ಎಣ್ಣೆ ಬಳಕೆ ಸುಮಾರು 20 ಕೆಜಿ ಇದೆ ಎಂದು ನೀತಿ ಆಯೋಗ ವರದಿ ತಿಳಿಸಿರುತ್ತೆ. ಇದು ಜೀವನ ಶೈಲಿಯ ಬದಲಾವಣೆ ಮತ್ತು ಸಂಸ್ಕರಿತ ಆಹಾರ ಬಳಕೆಯಿಂದ ಹೆಚ್ಚಾಗಿದೆ. ಭಾರತವು ತನ್ನ ಅಡುಗೆ ಎಣ್ಣೆಯ ಅಗತ್ಯದ ದೊಡ್ಡ ಭಾಗವನ್ನು ಆಮದು ಮಾಡಿಕೊಳ್ಳುತ್ತೆ. ದೇಶೀಯ ಬೇಡಿಕೆಯ ಸುಮಾರು 55-60 ಭಾಗವನ್ನು ಆಮದು ಮೂಲಕ ಪೂರೈಸಿಕೊಳ್ಳಲಾಗುತ್ತೆ. 2023-24 ಸುಮಾರು 16 ಮಿಲಿಯನ್ ಟನ್ ಅಡುಗೆ ಎಣ್ಣೆಯನ್ನು ಆಮದು ಮಾಡಿಕೊಳ್ಳಲಾಗಿದೆ.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಸಮಯ 6:55 ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಿಕಾ ರಿಚಾ ಝಾ. अथ वार्ताः. नीट प्रकरणे छात्राणां विरोध प्रदर्शनावधौ कथितारक्षकैः कृतानि कार्याणि अधिकृत्य विपक्षदलानां कोलाहलात् ह्यः संसदः उभे सदने लोकसभा राज्यसभा च स्थगिते अभवताम्. लोकसभायां ह्यः सार्वजनिक परीक्षा अनुचित साधन निवारण संशोधन विधेयकं 20-26 इति प्रस्तुतम्. एतस्य विधेयकस्य उद्देश्यं सार्वजनिक परीक्षा अनुचित साधन निवारण अधिनियमः 20-24 इत्येतस्मिन् संशोधनमस्ति. डॉ. जितेन्द्र सिंहः एतत् विधेयकं सदने प्रस्तुतवान्. अस्मिन् विधेयके अनेकानि महत्वपूर्णानि प्रावधानानि सन्ति. तेषु दोषसिद्धानां कृते अधिकतमः 10-वर्षीयः कारावासः, 10-कोटिरूप्यकपर्यन्तः अर्थदण्डः तथा दोषसिद्धानां सम्पत्त्यधिग्रहणञ्च सम्मिलितमस्ति. प्रकरणानां शीघ्रनिस्तारणं सुनिश्चितुं प्रत्येकस्य राज्यस्य केन्द्रशासितप्रदेशस्य च प्रशासनाय विशेषद्रुतन्यायालयानां स्थापनं विधेयके अनिवार्यरूपेण विहितम्. एतदपि विधीयते यत् अपराधस्य सूचना आरक्षकस्थानके अभिलिखितदिनाङ्कात् 2 मासाभ्यन्तरे अन्वेषणं सम्पन्नं भवेत् तथा च आरोपपत्रप्रस्तुतेः 3 मासाभ्यन्तरे न्यायनिर्णयः सम्पन्नः भवेत्. प्रधानमन्त्री नरेन्द्रमोदी ह्यः स्कैरूट् एरोस्पेस् इत्यस्य पवनचन्दना नागाभरतडाका इत्येताभ्यां सह संवादम् अकरोत्. सामाजिक संचार पटले प्रकाशिते एकस्मिन् संदेशे प्रधानमंत्री अवदत् यत् वार्तालापे विक्रम 1 इत्यस्य सफलता विशेषतया चर्चिता. अन्येष्वपि कतिपयेषु रोचक विषयेषु चर्चा जाता. ಪ್ರಧಾನಮಂತ್ರಿ ತಯೋ ಜೀವನ ಯಾತ್ರಾಂ ಭಾವಿ ಯೋಜನಾಶ್ಚ ಶ್ರುತ್ವಾ ಹರ್ಷಂ ಅಭಿವ್ಯಕ್ತವಾನ್ ತೇನೋಕ್ತಂ ಯತ್ತಯೋ ಊರ್ಜಾ ಮಹತ್ವಾಕಾಂಕ್ಷಾ ಸಕಾರಾತ್ಮಕ ದೃಷ್ಟಿಶ್ಚ ಭಾರತಸ್ಯ ನಿಜ ಅಂತರಿಕ್ಷ ಪರಿತಂತ್ರಸ್ಯ ಸಜೀವ ಭಾವನಾಂ ಪ್ರತಿಬಿಂಬಯತಿ. ಪ್ರಧಾನಮಂತ್ರಿ ಸ್ಕೈರೂಟ್ ಏರೋಸ್ಪೇಸ್ ಇತ್ಯಸ್ಯ ಸಮೂಹಸ್ಯ ಸರ್ವೇಭ್ಯಃ ಸದಸ್ಯೇಭ್ಯಃ ಶುಭಕಾಮನಾಃ ಅಪಿ ಪ್ರೇಷಿತವಾನ್. ಉತ್ತರ ಪ್ರದೇಶ ಪ್ರಶಾಸನೇನ ಉಚ್ಚತಮ ನ್ಯಾಯಾಲಯಃ ಸಂಸೂಚಿತಃ ಯತ್ ಅಯೋಧ್ಯಾ ಸ್ಥಿತಸ್ಯ ರಾಮಮಂದಿರ ನ್ಯಾಸಾಯ ಪ್ರಾಪ್ತ ದಾನರಾಶೇಃ ಕಥಿತ ದುರುಪಯೋಗಸ್ಯ ಅನವೇಷಣಾರ್ಥಂ ಲಖನೌ ಪರಿಕ್ಷೇತ್ರಸ್ಯ ಆರಕ್ಷಕ ಮಹಾನಿರೀಕ್ಷಕಸ್ಯ ಕಿರಣ್ ಎಸ್ ಇತ್ಯಸ್ಯ ಅಧ್ಯಕ್ಷತಾಯಾಂ ಚತುರ್ಸದಸ್ಯಾತ್ಮಕಂ ವಿಶೇಷಾನವೇಷಣ ದಳಂ ನಿರ್ಮಿತಂ. ಅಸ್ಮಿಂದಲೇ ಏಕಃ ಆರಕ್ಷಕ ಉಪಮಹಾನಿರೀಕ್ಷಕಃ ಏಕಃ ವರಿಷ್ಠಾರಾಕ್ಷಕ ಅಧೀಕ್ಷಕಃ ಏಕಕ್ಷ ಅಪರ ಆರಕ್ಷಕಾಧೀಕ್ಷಕಃ ಅಪಿ ಭವಿಷ್ಯಂತಿ. ಉಚ್ಚತಮ ನ್ಯಾಯಾಲಯೇನ ರಾಜ್ಯ ಪ್ರಶಾಸನಂ ನಿರ್ದೇಶಿತಂ ಯತ್ ವಿಶೇಷಾನವೇಷಣದಲೆ ಪಂಚಮ ಸದಸ್ಯ ರೂಪೇಣ ನ್ಯಾಯಿಕ ಲೇಖಾ ಪರೀಕ್ಷಕಃ ಅಪಿ ನಿಯೋಜ್ಯತಾಂ. ಏತದ್ದಲಂ ದ್ವಿಸಾಪ್ತಾಹಭ್ಯಂತರೆ ಸ್ವಪ್ರಥಮ ಸ್ಥಿತಿ ಪ್ರತಿವೇದನಂ ನ್ಯಾಯಾಲಯೆ ಸಮರ್ಪಯಿಷ್ಯತಿ. ನ್ಯಾಯಪೀಠಂ ರಾಮಮಂದಿರ ದಾನರಾಶೇಃ ಕಥಿತ ದುರುಪಯೋಗಸ್ಯ ತಥಾ ನ್ಯಾಸಸ್ಯ ವಿತ್ತೀಯ ಲೇಖಾನಾಂ ಕೇಂದ್ರೀಯಾನವೇಷಣ ವಿಭಾಗೇನ ಅನ್ವೇಷಣಾರ್ಥಂ ಪ್ರಸ್ತುತಾಃ ಯಾಚನಾಃ ಶೃಣೋತಿ ಸ್ಮ. ಏತನ್ಮಧ್ಯೆ ಉತ್ತರ ಪ್ರದೇಶಸ್ಯ ವಿಶೇಷ ನ್ಯಾಯಾಲಯೇನ ಕಥಿತ ರಾಮಮಂದಿರ ದಾನಚೌರ್ಯ ಪ್ರಕರಣೆ ಸರ್ವೇಷಾಂ ಅಷ್ಟಾಭಿಯುಕ್ತಾನಾಂ ನ್ಯಾಯಿಕಾಭಿರಕ್ಷಾಯಾಃ ಅವಧಿಃ ಚತುರ್ದಶ ದಿನಾನಿ ಯಾವತ್ ವರ್ಧಿತಃ. ಭಾರತೀಯ ಭಾರೋತ್ತೋಲಿಕಾ ಜ್ಞಾನೇಶ್ವರಿ ಯಾದವ ಹ್ಯಃ ಗ್ಲಾಸ್ಗೋ ನಗರೆ ಆಯೋಜಿತು ರಾಷ್ಟ್ರಮಂಡಲ ಕ್ರೀಡಾಶು ಮಹಿಳಾನಾಂ ತ್ರಿಪಂಚಾಶತ್ ಕಿಲೋಗ್ರಾಮ ಭಾರವರ್ಗೆ ರಜತ ಪದಕಂ ಪ್ರಾಪ್ತವತಿ. ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಥಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ಜ್ಞಾನೇಶ್ವರಿ ಯಾದವಂ ರಜತ ಪದಕ ಪ್ರಾಪ್ತ್ಯರ್ಥಂ ಅಭಿನಂದಿತವಂತಃ. ಅಧುನಾ ಭಾರತಸ್ಯ ಪದಕ ತಾಲಿಕಾಯಾಂ ಏಕಂ ಸ್ವರ್ಣ ಪದಕಂ ತ್ರೀಣಿ ರಜತ ಪದಕಾನಿ ಏಕಂ ಕಾಂಸ್ಯ ಪದಕಂಚ ಏವಂ ಆಹತ್ಯ ಪಂಚ ಪದಕಾನಿ ಸಂತಿ ಇತಿ ವಾರ್ತಾಃ.
1: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 7:14.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
7: ತೊರೆದು ಜೀವಿಸಬಹುದೇ
6: ದಾಸರ ಪದಗಳು,
7: ಹರಿ ನಿನ್ನ ಚರಣಗಳ
6: ವಚನಗಳು,
7: ಉಳ್ಳವರು ಶಿವಾಲಯವ ಮಾಡುವರು
6: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
6: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ

0: ಆಕಾಶವಾಣಿ ಸಮಯ 7:02:04 ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. 2,186 ಕೋಟಿ ರೂಪಾಯಿ ಕೇಂದ್ರದ ನೆರವು ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಾಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ ವಾಣಿಜ್ಯ ಬಳಕೆಗೆ ಪುನಾರಂಭ ಸೇರಿದಂತೆ ಒಟ್ಟು 13 ಅಂಶಗಳ ಕುರಿತು ಕೇಂದ್ರ ಸಚಿವರು ಹಾಗೂ ರಾಜ್ಯದ ಸಂಸದರ ಜತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಚರ್ಚಿಸಿದರು. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸಾಗರಮಾಲಾ ಯೋಜನೆ, ಕುದುರೆಮುಖ ರಾಷ್ಟೀಯ ಉದ್ಯಾನದಿಂದ ಕುಟುಂಬಗಳ ಸ್ಥಳಾಂತರ, ಪುನರ್ವಸತಿ ಹಾಗೂ ಪರಿಹಾರದ ಪ್ಯಾಕೇಜ್ ಬಗ್ಗೆ ಸಭೆ ಚರ್ಚಿಸಿತು. 2025-26 ಸಾಲಿಗೆ 15ನೇ ಹಣಕಾಸು ಆಯೋಗ 2,186 ಕೋಟಿ 20 ಲಕ್ಷ ರೂಪಾಯಿ ನೆರವು ಘೋಷಿಸಿದ್ದು, ಕೇಂದ್ರ ಸರ್ಕಾರ ಕೂಡಲೇ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡುವಂತೆ ರಾಜ್ಯವನ್ನು ಪ್ರತಿನಿಧಿಸುವ ಸಂಸದರು ಒತ್ತಡ ಹೇರುವಂತೆ ಮುಖ್ಯಮಂತ್ರಿ ಕೋರಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ಟ್ರಾವೆಲರ್ ನೂಕ್ಸ್ ಯೋಜನೆಗೆ 25 ಕೋಟಿ 64 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಲೋಕಸಭೆಗೆ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ 2023-24 ಸ್ವದೇಶ ದರ್ಶನ ಯೋಜನೆಯಡಿ ಪ್ರವಾಸೋದ್ಯಮ ಸಚಿವಾಲಯ ಈಗಾಗಲೇ 2,56 ಕೋಟಿ ರೂಪಾಯಿ ಬಳಕೆಗೆ ಅನುಮೋದಿಸಿದೆ ಎಂದರು. ಲೋಕಸಭೆಯಲ್ಲಿ ಸಂಸದ ಇ ತುಕಾರಾಂ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿ ಸೆಪ್ಟೆಂಬರ್

0: ಜಿಲ್ಲೆಯಲ್ಲಿ ಸ್ವದೇಶ ದರ್ಶನ ಯೋಜನೆಯ ಮೌಲ್ಯಮಾಪನ ಕೈಗೊಳ್ಳುವುದಾಗಿ ಮಾಹಿತಿ ನೀಡಿದರು. ಕರ್ನಾಟಕದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ದೊರವಾಯನ ಹಕ್ಕಿ ಸಂರಕ್ಷಣೆಗೆ ಯೋಜಿಸಲಾಗುತ್ತಿದೆ ಎಂದು ಪ್ರಧಾನ ಮುಖ್ಯ ವನ್ಯಜೀವಿ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ಬಳಿಯ ಕಮಲಾಪುರದ ಪ್ರಕೃತಿ ನಿರೂಪಣಾ ಕೇಂದ್ರದಲ್ಲಿ ಬಳ್ಳಾರಿ ಪ್ರಾದೇಶಿಕ ಅರಣ್ಯ ವಿಭಾಗದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಬಳ್ಳಾರಿ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ್ ನಾಯಕ್ ಮಾತನಾಡಿ, ಅಳಿವಿನಂಚಿನಲ್ಲಿರುವ ದೊರವಾಯನ ಹಕ್ಕಿಯನ್ನು ಸಿರಗುಪ್ಪ ಆಂಧ್ರಪ್ರದೇಶದ ಮಧ್ಯೆ ಪತ್ತೆ ಹಚ್ಚಲಾಗಿದೆ. 16 ವರ್ಷಗಳ ಅಧ್ಯಯನದ ಬಳಿಕ ಸಂರಕ್ಷಣೆಯ ಮಹತ್ವ ಮನಗಾಣಲಾಗಿದೆ ಎಂದರು. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030 ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ತಡೆಗಟ್ಟುವಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕುರಿತು ಧಾರವಾಡದ ಖ್ಯಾತ ಕಾಮಣಿ ಚಿಕಿತ್ಸಾ ತಜ್ಞ ಡಾ ನಿತಿನ್ ಚಂದ್ರ ಹತ್ತಿಕಾಳ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹೆಪಟೈಟಿಸ್ ಬಿ ವೈರಸ್ ನ ಕಂಡುಹಿಡಿದಂತಹ ಡಾಕ್ಟರ್ ಬರೂಚ್ ಬ್ಲಂಬರ್ಗ್ ಅವರ ಜನ್ಮದಿನ. ಆದ್ದರಿಂದ ನಾವು ಇವತ್ತಿನ ದಿವಸ ಹೆಪಟೈಟಿಸ್ ಡೇ ಅಂತ ಹೇಳಿ ಆಚರಿಸ್ತೇವೆ. ಹೆಪಟೈಟಿಸ್ ಅಥವಾ ಇನ್ಫ್ಲಾಮೇಷನ್ ಆಫ್ ದಿ ಲಿವರ್ ಸುಮಾರು 5 ಪ್ರಕಾರದವನ್ನ ನಾವು ಹೆಚ್ಚಾಗಿ ಹೇಳ್ತೇವೆ. ಹೆಪಟೈಟಿಸ್ ಎ, ಬಿ, ಸಿ, ಡಿ ಮತ್ತು ಇ ಅಂತ ಹೇಳಿ. ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಅತ್ಯಂತ ಅಪಾಯಕಾರಿ. ಕಾಮನಿ ಜಾಂಡಿಸ್ ಆದಾಗ ಕಣ್ಣು ಹಳದಿ ಆಗ್ತವೆ, ಚರ್ಮ ಕೂಡ ಹಳದಿ ಆಗಬಹುದು, ಕಾಲ್ಮಡಿ ಬಣ್ಣ ಬದಲಾಗಬಹುದು. ಹೆಪಟೈಟಿಸ್ ಎ ಮತ್ತು ಇ ಇವೆರಡು ಪ್ರಕಾರ ಹೆಚ್ಚಾಗಿ ಕಲುಷಿತ ನೀರು ಮತ್ತು ಆಹಾರದಿಂದ ಇವು ಒಬ್ಬರಿಂದ ಒಬ್ಬರಿಗೆ ಪ್ರಸಾರ ಆಗ್ತವೆ ಅಂತ ಹೇಳಬಹುದು. ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಅನ್ನುವಂತದ್ದು ಒಂದೇ ಒಂದು ಮದ್ದು, ಒಳ್ಳೆಯ ನೀರು, ಅದರ ಬಗ್ಗೆನೂ ನಾವು ಹೆಚ್ಚು ಲಕ್ಷ್ಯ ಕೊಡಬೇಕು.
0: ಚಿತ್ರದುರ್ಗ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ದಾವಣಗೆರೆಯ ಎಸ್ಎಸ್ ನಾರಾಯಣ ಆಸ್ಪತ್ರೆಯ ಸಹಯೋಗದಲ್ಲಿ ಇಂದು ಬೆಳಗ್ಗೆ 10 ಗಂಟೆಯಿಂದ ಜಠರ ಮತ್ತು ಕರುಳು ಸಂಬಂಧಿ ತಪಾಸಣಾ ಶಿಬಿರ ಜರುಗಲಿದೆ. ಖ್ಯಾತ ತಜ್ಞ ಡಾ ಡಿಕೆ ಅಶ್ವಿನ್ ತಪಾಸಣೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಹೀರಾಚಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನರಾದರು. ಅವರಿಗೆ 99 ವರ್ಷ ವಯಸ್ಸಾಗಿತ್ತು. ವಿನೋಬಾ ಭಾವೆ ಅವರೊಂದಿಗೆ ಭೂದಾನ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಹೀರಾಚಂದ್ ವಾಘ್ಮಾರೆ ಸಮಾಜವಾದಿಯಾಗಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾಗಿದ್ದ ಅವರು ಮಹಾತ್ಮ ಗಾಂಧಿ ಹಾಗೂ ಜಯಪ್ರಕಾಶ್ ನಾರಾಯಣ್ ಅವರ ತತ್ವಾದರ್ಶಗಳಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಭಾಲ್ಕಿ ಪಟ್ಟಣದ ರುದ್ರಭೂಮಿಯಲ್ಲಿ ಜರುಗಿತು. ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ವಿವಿಧೆಡೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದ ಬಿಜೆಪಿ ಬರ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲಿಸಿತು. ಕನಕಗಿರಿಯ ಹುಲಿಹೈದರ್ ಹಾಗೂ ಗಂಗಾವತಿಯ ಹಾಸಗಲ್ ಗ್ರಾಮಗಳ ರೈತರ ಜಮೀನಿಗೆ ತೆರಳಿ ತೊಗರಿ, ಹತ್ತಿ, ಸೂರ್ಯಕಾಂತಿ ಬೆಳೆ ಹಾನಿ ವೀಕ್ಷಿಸಿ ರೈತರಿಂದ ಮಾಹಿತಿ ಪಡೆಯಿತು. ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕ ಪರಳ್ಳ ಮುನವಳ್ಳಿ, ಬಸವರಾಜ್ ಧಡೆಸೂಗೂರ್ ಪಾಲ್ಗೊಂಡು ರಾಜ್ಯ ಸರ್ಕಾರ ಕೂಡಲೇ ಬರಗಾಲ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಇಂದು ವಿಶ್ವ ಪರಿಸರ ಸಂರಕ್ಷಣೆ ದಿನಾಚರಣೆ. ರಕ್ಷಿಸಿ ಸಂರಕ್ಷಿಸಿ ಪ್ರಾಕೃತಿಕ ಸಂಪತ್ತನ್ನು ಸುಸ್ಥಿರತೆಯೊಂದಿಗೆ ಬಳಸಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಆರೋಗ್ಯಕರ ಪರಿಸರ ವ್ಯವಸ್ಥೆ ಸುಸ್ಥಿರ ಸಮಾಜಕ್ಕೆ ಅಡಿಪಾಯ. ಹಲವೆಡೆ ಜನಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಗಣೇಶ್ ಮುಂಬರುವ ಏಷ್ಯನ್ ಗೇಮ್ಸ್ಗೆ ಅರ್ಹತೆ

0: ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ತರಬೇತಿ ನಿರತರಾಗಿರುವ ಜಿ ಸಿಂಧುಶ್ರೀ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನು ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಆಗಿದ್ದೀನಿ ಮತ್ತೆ ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದೀನಿ 4.25 meters ಮಾಡಿ. ನನ್ನ ಪೋಲ್ ಇರ್ಲಿಲ್ಲ, ಬೇರೆ ನನ್ನ ಫ್ರೆಂಡ್ ಪೋಲ್ ಇಸ್ಕೊ ಬಂದೆ, ನಾನು ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದ್ದೆ, ಏಷ್ಯನ್ ಗೇಮ್ಸ್ ಕ್ವಾಲಿಫೈನು ಮಾಡಿದ್ರು.
2: ಸಾಯಲ್ ಕೋಚ್ ಬಂದ್ರು, ವಿಜೀಶ್ ಅಂತ, ಅವರೇ ನನಗೆ ಕೋಚಿಂಗ್ ಮಾಡಿಸ್ತಾ ಇರೋದು ಇವಾಗವರೆಗೂ. ನಾನು ಅವ್ರ ಹತ್ರ ಹೋದಾಗ 3.40 meters ಮಾಡ್ತಾ ಇದ್ದೆ, ಇವಾಗ 4.25 ಮಾಡ್ತಾ ಇದ್ದೀನಿ. ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಕೋಚ್ ವಿಜೀಶ್ ಸರ್.
1: AFI ನು ಹೆಲ್ಪ್ ಮಾಡಿದ್ದಾರೆ, ಕರ್ನಾಟಕ ಗವರ್ಮೆಂಟ್ ಇಂದ ಪರಮೇಶ್ವರ್ ಸರ್ ಕೈಯಿಂದಾನೆ ನನಗೆ 3 pole ಕೊಡಿಸಿದ್ದಾರೆ. ಮತ್ತೆ ನಮ್ ಕೋಚ್ ವಿಜೀಶ್ ಸರ್ ಇಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಿದ್ದೆಲ್ಲರಿಗೂ ಥ್ಯಾಂಕ್ ಯು.
0: ಚಾಮರಾಜನಗರದಲ್ಲಿ ಶ್ರೀ ಚಾಮರಾಜೇಶ್ವರ ಆಷಾಢ ರಥೋತ್ಸವ ಇಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಬೆಳಗ್ಗೆ 11:00 to 11:37 ಜರುಗಲಿದೆ. ಪೊಲೀಸ್ ಇಲಾಖೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಮುಂಗಾರು ಹಂಗಾಮಿನ ಪ್ರಸಕ್ತ ಸಾಲಿನ ಅಭಿಯಾನಕ್ಕೆ ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತ ಭವನದಲ್ಲಿ ಚಾಲನೆ ನೀಡಿದರು. ಹವಾಮಾನ ವೈಪರೀತ್ಯದಿಂದ ರೈತರಿಗೆ ಅನಿರೀಕ್ಷಿತ ನಷ್ಟ ಉಂಟಾಗುವ ಸಾಧ್ಯತೆ ಇದ್ದು ರೈತರ ಆರ್ಥಿಕ ಸಂಕಷ್ಟವನ್ನು ಕಡಿಮೆ ಮಾಡಲು ಬೆಳೆ ವಿಮೆ ಯೋಜನೆ ಜಾರಿಗೊಳಿಸಲಾಗಿದೆ. ಆದ್ಯತೆ ಮೇಲೆ ಹೆಸರು ನೋಂದಾಯಿಸುವಂತೆ ಮನವಿ ಮಾಡಿದರು. ಕಲಬುರಗಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಈವರೆಗೆ 17,15,001 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 9,49,502 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ಮಾಹಿತಿ ನೀಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 12,31,040 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2,186 crore rupees ಕೇಂದ್ರದ ನೆರವು, ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಂದ್ ವಾಘಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಇದೀಗ ಭಾವಗೀತೆಗಳು. ವಿ ಶೈಲಜಾ ಅವರು ಹಾಡಿರುವಂತಹ ಗೀತೆಗಳ ಪ್ರಸಾರ. ಮೊದಲಿಗೆ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಒಂದು ಗೀತೆಯನ್ನು ಕೇಳೋಣ. ಎಂದೋ ಕೇಳಿದ ಒಂದು ಹಾಡನು.

0: ಇದುವರೆಗೆ ವಿ ಶೈಲಜಾ ಅವರು ಹಾಡಿದಂತಹ ಭಾವಗೀತೆಗಳನ್ನು ಕೇಳಿದಿರಿ.
1: ಒಂದು ಮಾತು ನಾನು ಕೇಳಲೇ ಕಣ್ಣು
2: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
3: ಎಂಥ ಮಾತು ನೀನು ಕೇಳಿದೆ.
2: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
4: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಸಮಯ ಸರಿಯಾಗಿ 7:30:26.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
3: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ.
0: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
2: ಪ್ರತಿದಿನ ಬೆಳಗ್ಗೆ 11:00 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
8: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿ

0: ಉದಯ ಭಾನು ಕಲಾ ಸಂಘ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಗವಿಪುರ ಸಾಲು ಛತ್ರಗಳ ಎದುರು ರಾಮಕೃಷ್ಣ ಮಠ ಬಡಾವಣೆ ಕೆಂಪೇಗೌಡ ನಗರ ಬೆಂಗಳೂರು 4. ದೂರವಾಣಿ ಸಂಖ್ಯೆ 0802-660-93434, 0802-660-3831. ಪ್ರಕಟಣೆ ಕೇಳಿದಿರಿ. ಪಾದದನಿ ನವಿರಾದ ಕಾವ್ಯ,
1: ಮನದಾಳವನ್ನು ತಟ್ಟುವ ಸಂಗೀತ,
2: ದಿಲ್ ತಳಪು ತಳಪ್ತೆ
1: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರೆ ಪಲ್ನಲ್ಲಿ.
2: ಪಲ್ ಪಲ್ ದಿಲ್,
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೆ ಕೇಳಿ ಸುನ್ಹೆರೆ ಪಲ್, ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ. ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
3: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
4: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
3: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
4: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು: ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ಧದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ 5ನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ವಾರ್ತೆಗಳ ವಿವರ: ನೀಟ್ ಯುಜಿ ಪರೀಕ್ಷಾ ಅಕ್ರಮ ಖಂಡಿಸಿ ನಡೆದ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳು ಹಾಗೂ ಪ್ರತಿಭಟನಾಕಾರರ ವಿರುದ್ಧ ದಾಖಲಾಗಿದ್ದ ಎಲ್ಲಾ ಕಾನೂನು ಪ್ರಕರಣಗಳನ್ನು ಹಿಂಪಡೆಯಲು ಬಿಹಾರ ಮತ್ತು ಅಸ್ಸಾಂ ಸರ್ಕಾರಗಳು ನಿರ್ಧರಿಸಿವೆ. ಜುಲೈ 26ರ ಸಂಜೆ 6 ಗಂಟೆಗಿಂತ ಮೊದಲು ದಾಖಲಾಗಿರುವ ಎಲ್ಲಾ ಎಫ್ಐಆರ್, ಕ್ರಿಮಿನಲ್ ದೂರುಗಳು ಹಾಗೂ ನೋಟಿಸ್ಗಳನ್ನು ತಕ್ಷಣವೇ ವಾಪಸ್ ಪಡೆಯಲು ಕಾನೂನು ಪ್ರಕ್ರಿಯೆ ಆರಂಭಿಸುವುದಾಗಿ ಬಿಹಾರದ ಗೃಹ ಇಲಾಖೆ ತಿಳಿಸಿದೆ. ಅಲ್ಲದೆ ಬಂಧಿತರನ್ನು ತಕ್ಷಣವೇ ಬಿಡುಗಡೆ ಮಾಡಲಾಗುವುದು ಹಾಗೂ ಈ ಗಡುವಿಗಿಂತ ಮೊದಲು ನಡೆದ ಘಟನೆಗಳಿಗೆ ಸಂಬಂಧಿಸಿದಂತೆ ಭವಿಷ್ಯದಲ್ಲಿ ಯಾವುದೇ ಕಾನೂನು ಕ್ರಮ ಜರುಗಿಸುವುದಿಲ್ಲ ಎಂದು ಭರವಸೆ ನೀಡಿದೆ. ಮತ್ತೊಂದೆಡೆ, ಅಸ್ಸಾಂನ ಗೃಹ ಹಾಗೂ ರಾಜಕೀಯ ಇಲಾಖೆಯು ಪ್ರತಿಭಟನೆಗೆ ಸಂಬಂಧಿಸಿದಂತೆ ಕೈಗೊಂಡಿದ್ದ ಕಾನೂನು ಕ್ರಮಗಳನ್ನು ಹಿಂಪಡೆಯಲು ನಿರ್ಧರಿಸಿದ್ದು, ಬಂಧಿತರಾಗಿದ್ದ 13 ವ್ಯಕ್ತಿಗಳು ಸೇರಿದಂತೆ ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ರೀತಿಯ ಅಹಿತಕರ ಕ್ರಮಗಳನ್ನು ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚಿಸಿದೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಬೀಜಿಂಗ್ನಲ್ಲಿ ಚೀನಾದ ವಿದೇಶಾಂಗ ಉಪಸಚಿವೆ ಹುವಾ ಚುನಿಂಗ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಸಮಗ್ರ ಪರಾಮರ್ಶೆ ನಡೆಸಿದರು. ಈ ವೇಳೆ ಭಾರತ ಹಾಗೂ ಚೀನಾ ಪರಸ್ಪರ ಸಹಭಾಗಿದಾರ ರಾಷ್ಟಗಳು ಎಂಬ ದೃಷ್ಟಿಕೋನವನ್ನು ಮುನ್ನಡೆಸುವ ಕುರಿತು ಚರ್ಚಿಸಲಾಯಿತು. ಚೀನಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಾರ ಉಭಯ ನಾಯಕರು ಭಾರತ ಚೀನಾ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವ ಮಹತ್ವವನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ವಿಕ್ರಮ್ ಮಿಸ್ರಿ ಚೀನಾದ ಪಿಪಿಸಿಸಿ ರಾಷ್ಟೀಯ ಸಮಿತಿಯ ಉಪ ಮಹಾಕಾರ್ಯದರ್ಶಿ ಹೋಂಗ್ ಲಿಯಾಂಗ್ ಅವರೊಂದಿಗೆ ಸಭೆ ನಡೆಸಿ ರಾಜಕೀಯ ಹಾಗೂ ಸಾರ್ವಜನಿಕ ಹಂತದಲ್ಲಿ ಉಭಯ ದೇಶಗಳ ನಡುವಿನ ಬಾಂಧವ್ಯ ಮತ್ತು ಸಂಪರ್ಕವನ್ನು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿ ಉತ್ತೇಜಿಸಲು ಪ್ರವಾಸೋದ್ಯಮ ಸಚಿವಾಲಯ ಮತ್ತು ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಉಪಸ್ಥಿತಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಸಹಭಾಗಿತ್ವದಡಿ

0: ಏರ್ ಇಂಡಿಯಾದ ದೇಶೀಯ ಹಾಗೂ ಅಂತಾರಾಷ್ಟೀಯ ಜಾಲವನ್ನು ಬಳಸಿಕೊಂಡು ಇನ್ಕ್ರೆಡಿಬಲ್ ಇಂಡಿಯಾ ಅಭಿಯಾನವನ್ನು ಮತ್ತಷ್ಟು ಬಲಪಡಿಸಲಾಗುವುದು. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಗಜೇಂದ್ರ ಸಿಂಗ್ ಶೇಖಾವತ್, ಜಂಟಿ ಪ್ರವಾಸಿ ತಾಣ ಪ್ರಚಾರ, ಸ್ಟಾಪ್ ಓವರ್ ಪ್ರವಾಸೋದ್ಯಮ ಉತ್ತೇಜನ ಹಾಗೂ ವಿಸಿಟ್ ಇಂಡಿಯಾ ಪಾಸ್ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. 2032ರ ವೇಳೆಗೆ ಜಾಗತಿಕ ಆಟಿಕೆ ಮಾರುಕಟ್ಟೆಯಲ್ಲಿ ಭಾರತ 5% ಪಾಲು ಹೊಂದುವ ಗುರಿ ಹೊಂದಿದ್ದು, ಇದಕ್ಕಾಗಿ ಆಟಿಕೆ ಕ್ಷೇತ್ರಕ್ಕೆ ಬೆಂಬಲ ನೀಡುವ ಕಾರ್ಯಪಡೆಯನ್ನು ಕೇಂದ್ರ ಸರ್ಕಾರ ರಚಿಸಿದೆ. ನವದೆಹಲಿಯಲ್ಲಿ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯು ಆಯೋಜಿಸಿದ್ದ ಆಟಿಕೆ ಕ್ಷೇತ್ರದ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ಘೋಷಣೆ ಮಾಡಿದ್ದಾರೆ. ಆಟಿಕೆ ಉದ್ಯಮವನ್ನು ಜಾಗತಿಕ ಮೌಲ್ಯ ಸರಪಳಿಯೊಂದಿಗೆ ಸಂಪರ್ಕಿಸುವುದು, ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುವುದು ಹಾಗೂ ವ್ಯವಹಾರ ಸುಲಭತೆಯನ್ನು ವೃದ್ಧಿಸುವುದು ಕಾರ್ಯಪಡೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯ ಪವನ್ ಚಂದನ ಮತ್ತು ನಾಗಭರತ್ ಢಾಕಾ ಅವರೊಂದಿಗೆ ಸಂವಾದ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ವಿಕ್ರಮ್-1 ರಾಕೆಟ್ನ ಯಶಸ್ಸು ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಸಂಸ್ಥೆಯ ಬೆಳವಣಿಗೆಯ ಪಯಣ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ತಿಳಿದು ಸಂತಸವಾಗಿದೆ ಎಂದು ಹೇಳಿದ್ದಾರೆ. ಸಂಸ್ಥೆಯ ಉತ್ಸಾಹ, ಮಹತ್ವಾಕಾಂಕ್ಷೆ ಮತ್ತು ಸಕಾರಾತ್ಮಕ ಮನೋಭಾವ ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದ ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಏರೋಸ್ಪೇಸ್ನ ಸಂಪೂರ್ಣ ತಂಡಕ್ಕೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ್ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಲಿದೆ. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು, ಮೈತ್ರಿಕೂಟದ ಏಕತೆಯನ್ನು ಪ್ರದರ್ಶಿಸುವುದು ಇದರ ಉದ್ದೇಶವಾಗಿದೆ. ಕಳೆದ 21ರಂದು ನಡೆದ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಗೆ ಎಲ್ಲರೂ ಸಮನ್ವಯದಿಂದ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಂಚಾಯತ್ ರಾಜ್ ಸಂಸ್ಥೆಗಳು ಭಾರತದ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಯ ಪಯಣದಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಆತ್ಮನಿರ್ಭರ ಪಂಚಾಯತ್ ಕಾರ್ಯಕ್ರಮ ಹಾಗೂ ಸಮರ್ಥ ಪಂಚಾಯತ್ ಪೋರ್ಟಲ್ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಆರ್ಥಿಕವಾಗಿ ಸಬಲ, ತಂತ್ರಜ್ಞಾನ ಆಧಾರಿತ ಹಾಗೂ ಸ್ವಾವಲಂಬಿ ಪಂಚಾಯತ್ಗಳನ್ನು ನಿರ್ಮಿಸುವ ನಿಟ್ಟನಲ್ಲಿ ಈ ಉಪಕ್ರಮಗಳು ಮಹತ್ವದ ಹೆಜ್ಜೆಯಾಗಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಡಿಜಿಟಲ್ ಸಾಧನಗಳು ಮತ್ತು ಸುಸ್ಥಿರ ಆದಾಯ ಮೂಲಗಳ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದರಿಂದ ತಳಮಟ್ಟದ ಆಡಳಿತ ಸುಧಾರಣೆಯಾಗಲಿದ್ದು ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ವೇಗ ದೊರೆಯಲಿದೆ ಎಂದು ಅವರು ತಿಳಿಸಿದರು. ಆತ್ಮನಿರ್ಭರ್ ಪಂಚಾಯತ್ ಕಾರ್ಯಕ್ರಮದ ಮೂಲಕ ಪಂಚಾಯತ್ಗಳು ಸ್ಥಳೀಯ ಸಂಪನ್ಮೂಲ ಹಾಗೂ ಅವಕಾಶಗಳನ್ನು ಗುರುತಿಸಿ ಅವುಗಳನ್ನು ಸುಸ್ಥಿರ ಆದಾಯ ತರುವ ಯೋಜನೆಗಳಾಗಿ ರೂಪಿಸಬಹುದಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ನೌಕೆ ಎಂಬಿ ಓಮೋರ್ಫಿ ಮೇಲೆ ನಡೆದ ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಭಾರತಕ್ಕೆ ಉಕ್ರೇನ್ ರಾಯಭಾರಿ ಡಾ ಅಲೆಕ್ಸಾಂಡರ್ ಪೊಲಿಶ್ಚುಕ್ ಅವರಿಗೆ ವಿದೇಶಾಂಗ ಸಚಿವಾಲಯ ನಿನ್ನೆ ಸಮನ್ಸ್ ಜಾರಿಗೊಳಿಸಿದೆ. ಈ ಘಟನೆ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿರುವ ವಿದೇಶಾಂಗ ಸಚಿವಾಲಯ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ. ಇಂತಹ ಕೃತ್ಯಗಳು ಕಡಲ ಸಂಚಾರದ ಸುರಕ್ಷತೆ, ಮುಕ್ತ ನೌಕಯಾನ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಎಂದು ಆಕ್ಷೇಪಿಸಿದೆ. ನಾವಿಕರ ಪ್ರಾಣಕ್ಕೆ ಅಪಾಯ ತಂದೊಡ್ಡುವ ಇಂತಹ ದಾಳಿಗಳು ಸಂಪೂರ್ಣವಾಗಿ ಸ್ವೀಕಾರ್ಹವಲ್ಲ ಮತ್ತು ಇವುಗಳನ್ನು ಕೂಡಲೇ ತಡೆಯಬೇಕು ಎಂದು ಉಕ್ರೇನ್ ಸರ್ಕಾರಕ್ಕೆ ತಿಳಿಸುವಂತೆ ರಾಯಭಾರಿಗೆ ಸ್ಪಷ್ಟಪಡಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಶ್ವೇತಭವನದಲ್ಲಿ ನಡೆಯಲಿರುವ ಮಾತುಕತೆಗಾಗಿ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಇಂದು ವಾಷಿಂಗ್ಟನ್ಗೆ ಆಗಮಿಸಿದ್ದಾರೆ. ಟ್ರಂಪ್ 2ನೇ ಅವಧಿಗೆ ಅಧಿಕಾರಕ್ಕೆ ಬಂದ ಬಳಿಕ ಉಭಯ ನಾಯಕರ ನಡುವಿನ 8ನೇ ಭೇಟಿ ಇದಾಗಿದೆ. ಪ್ರಯಾಣಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನೆತನ್ಯಾಹು, ಯಾವುದೇ ಅಂತಾರಾಷ್ಟೀಯ ನಾಯಕರಿಗಿಂತ ಹೆಚ್ಚು ಬಾರಿ ತಾವು ಅಧ್ಯಕ್ಷ ಟ್ರಂಪ್ ಅವರನ್ನು ಭೇಟಿಯಾಗಿರುವುದಾಗಿ ತಿಳಿಸಿದ್ದಾರೆ. ಉಭಯ ನಾಯಕರು ಇರಾನ್ ಸೇರಿದಂತೆ ವಿವಿಧ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ.

0: ಭದ್ರತೆಯನ್ನು ಬಲಪಡಿಸುವುದು ಹಾಗೂ ಶಾಂತಿಯ ವಲಯವನ್ನು ವಿಸ್ತರಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಮುಂದಿನ ತಿಂಗಳ 25ರ ರಾತ್ರಿಯಿಂದ ಭಾರತದಲ್ಲಿ ಇನ್ಸ್ಟಾಗ್ರಾಂ ನಿಷೇಧಿಸಲಾಗುವುದು ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಈ ಕುರಿತು ಸರ್ಕಾರ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ ಎಂದು ತಿಳಿಸಿದೆ. ಪರಿಶೀಲಿತ ಮಾಹಿತಿಗಾಗಿ ಸಾರ್ವಜನಿಕರು ಅಧಿಕೃತ ಮತ್ತು ವಿಶ್ವಾಸಾರ್ಹ ಮೂಲಗಳನ್ನು ಮಾತ್ರ ಅವಲಂಬಿಸುವಂತೆ ಪಿಐಬಿ ಸಲಹೆ ನೀಡಿದೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶರ್ಮಿಳಾ ದಂಖರ್ ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ದೇಶಕ್ಕೆ ಎರಡನೇ ಚಿನ್ನ ತಂದುಕೊಟ್ಟಿದ್ದಾರೆ. 9.81 ಮೀಟರ್ ದೂರ ಎಸೆತದೊಂದಿಗೆ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದೇ ಸ್ಪರ್ಧೆಯಲ್ಲಿ ಶಿಲ್ಪಾ ಕೆ ಶೈಲಾ ಅವರಿಗೆ ಕಂಚಿನ ಪದಕ ಲಭಿಸಿದೆ. ಐದನೇ ದಿನದ ಅಂತ್ಯಕ್ಕೆ ಭಾರತ 2 ಚಿನ್ನ, 5 ಬೆಳ್ಳಿ ಹಾಗೂ 3 ಕಂಚಿನ ಪದಕ ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದಿದೆ. ಭಾರ ಎತ್ತುವ ಸ್ಪರ್ಧೆಯ ಪುರುಷರ 79 ಕೆಜಿ ವಿಭಾಗದಲ್ಲಿ ವಲ್ಲೂರಿ ಅಜಯ ಬಾಬು 330 ಕೆಜಿ ಭಾರ ಎತ್ತಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಸ್ನಾಚ್ ವಿಭಾಗದಲ್ಲಿ 149 ಕೆಜಿ ಹಾಗೂ ಕ್ಲೀನ್ ಆಂಡ್ ಜರ್ಕ್ನಲ್ಲಿ 181 ಕೆಜಿ ಭಾರ ಎತ್ತಿದ ಅವರು ಒಟ್ಟು 331 ಕೆಜಿ ಭಾರ ಎತ್ತಿದ ಮಲೇಷ್ಯಾದ ಎರಿ ಹಿಡಾಯತ್ ಮೊಹಮ್ಮದ್ ಅವರಿಗಿಂತ ಕೇವಲ 1 ಕೆಜಿ ಹಿಂದೆ ಉಳಿದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ದದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ, ಐದನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ. ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಚಿತ್ರಗೀತೆಗಳು ಉಪಾಸನೆ ಚಿತ್ರಕ್ಕೆಂದು ಎಸ್ ಜಾನಕಿಯವರು ಹಾಡಿರುವಂತಹ ಪುರಂದರದಾಸರ ಈ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ್ ಭಾಸ್ಕರ್.

ದೇವದಾಸಿ ಚಿತ್ರದಲ್ಲಿರ್ತಕ್ಕಂತಹ ಪುರಂದರದಾಸರ ಈ ರಚನೆಯನ್ನು ಜಿ ಕೆ ವೆಂಕಟೇಶ್ ಅವರು ಸಂಗೀತಕ್ಕೆ ಅಳವಡಿಸಿದ್ದಾರೆ. ಹಾಡಿದ್ದಾರೆ ವಾಣಿ ಜಯರಾಮ್ ಹಾಗೂ ಸಂಗಡಿಗರು.

ಭರಣಿ ಶ್ರೀ ಅವರು ಪುರಂದರದಾಸರ ಈ ಕೃತಿಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ. ತಿಪ್ಪಾಜಿ ಸರ್ಕಲ್ ಚಿತ್ರಕ್ಕೆ ಹಾಡಿರುವ ಕಲಾವಿದರು ಅನುರಾಧ ಭಟ್.

ಅಮ್ಮ ಚಿತ್ರದಲ್ಲಿ ಅಳವಡಿಸಿರುವಂತಹ ಪುರಂದರದಾಸರ ಈ ರಚನೆಯನ್ನು ಟಿ ಜಿ ಲಿಂಗಪ್ಪ ಅವರು ಸಂಗೀತಕ್ಕೆ ಅಳವಡಿಸಿದ್ದಾರೆ. ಹಾಡಿದ್ದಾರೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ.

ದುನಿಯಾ ಚಿತ್ರದ ಗೀತೆಯನ್ನು ಕೇಳೋಣ. ನಂದಿತಾ ಹಾಗೂ ರಾಜೇಶ್ ಕೃಷ್ಣನವರ ಯುಗಳ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಸಂಗೀತವನ್ನು ನೀಡಿದ್ದಾರೆ.

ಅಮೃತಧಾರೆ ಚಿತ್ರಕ್ಕೆಂದು ಚೈತ್ರ ಅವರು ಧ್ವನಿ ನೀಡಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಚನೆಗೆ ಮನೋಮೂರ್ತಿಯವರ ಸಂಗೀತವಿದೆ.

ಜೋಗಿ ಚಿತ್ರದಿಂದ ಆಯ್ದ ಗೀತೆ. ಹರಿಹರನ್ ಅವರು ಹಾಡಿದ್ದಾರೆ ಸುನಿಧಿ ಚೌಹಾಣ್ ಹಾಗೂ ಬಿಜಯಶ್ರೀ ಅವರ ಜೊತೆಯಲ್ಲಿ. ಗುರುಕಿರಣ್ ಅವರ ಸಾಹಿತ್ಯ

0: ಗುರು ಕಿರಣ್ ಅವರ ಸಂಗೀತ ನಿರ್ದೇಶನವಂತ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನಿನ್ನ ಹೆಣವನು ನೀನೇ ಹೊತ್ತು ಸಾಗಿಸಬೇಕೋ, ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ? ನಿನ್ನ ಹೆಣವನು ನೀನೇ ಹೊತ್ತು ಸಾಗಿಸಬೇಕೋ, ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ? ನಿನ್ನೊಡಲೆ ಚಿತೆ ಜಗದ ತಂಟೆಗಳ ಸೌದೆಯುರಿ, ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ. ನಿನ್ನೊಡಲೆ ಚಿತೆ ಜಗದ ತಂಟೆಗಳ ಸೌದೆಯುರಿ, ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ.

ಜಗತ್ತಿನಲ್ಲಿ ನಾವು ಅನೇಕ ಸರ್ತಿ ಹೇಗಿದೆಯಪ್ಪ ಜೀವನ ಅಂದರೆ ಅಯ್ಯೋ ತುಂಬ ಕಷ್ಟ ಅಂತೀವಿ. ನೀವು ಕಷ್ಟ ಅಂದರೂ ಅಷ್ಟೇ, ಇಷ್ಟ ಅಂದರೂ ಅಷ್ಟೇ, ಬಂದಿದ್ದನ್ನೆಲ್ಲ ನಾವು ಮಾಡಲೇಬೇಕು ಜೀವನದಲ್ಲಿ. ಅದಕ್ಕೆ ಯಾರಿಗೂ ಕೂಡ ವಿನಾಯಿತಿ ಇಲ್ಲ. ಅದನ್ನು ಡಿ ವಿ ಜಿಯವರು ಬೇರೆ ಬೇರೆ ಉದಾಹರಣೆಗಳ ಮೂಲಕ ಹೇಳಿದರೆ, ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕು. ಅದರರ್ಥ ನೀವು ಕೇಳಬಹುದು, ನಾವು ತೀರ್ಕೊಂಡ್ಮೇಲೆ ನಮ್ಮ ಹೆಣವನ್ನು ನಾವು ಸಾಗಿಸ್ತೀವಿ ಅಂತ. ಆ ರೀತಿ ಹೇಳ್ತಿಲ್ಲ. ನಿನ್ನ ಹೊರೆ ಹೆಣ ಅಂದರೆ ಇಲ್ಲಿ ಹೆಣಭಾರ, ಅದನ್ನು ನಾವು ತುಂಬ ದೊಡ್ಡ ಹೊರೆ ಅಂತ ಹೇಳ್ತೀವಿ, ಜವಾಬ್ದಾರಿಗಳ ಹೊರೆ, ಅದನ್ನು ನಾವು ನಾವೇ ಸಾಗಿಸ್ಬೇಕು. ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕು, ನೀನು ಬಾರಪ್ಪ ಸಹಾಯ ಮಾಡೋದು ಯಾರು ಮಾಡಲ್ಲ. ಯಾಕೆಂದ್ರೆ ಅವರವರ ಹೊಣೆಗಾರಿಕೆಗಳು ಹೆಣಭಾರಗಳು ಅವರವ್ರಿಗೆ ಇದೆ. ನಿನ್ನೊಡಲೇ ಚಿತೆ, ನಿನ್ನ ಶರೀರವೇ ಚಿತೆ, ಜಗದ ತಂಟೆಗಳ ಜಗತ್ತಿನ ತಂಟೆ ತಕರಾರುಗಳು ಸಮಸ್ಯೆಗಳಿದೆಯಲ್ಲ ಪ್ರಾಬ್ಲಮ್ಸು, ಅದೇ ಸೌದೆ ಒಲೆ ಉರಿ. ಮಣ್ಣೆ ತರ್ಪಣ ನಿನಗೆ, ನಿನಗೆ ತರ್ಪಣ ಇನ್ಯಾರು ಬಂದು ನಿನಗೆ ಎಳ್ಳು ನೀರು ಬಿಡೋದಿಲ್ಲ, ನೀನು ಮಣ್ಣನ್ನೇ ಬಿಟ್ಕೋಬೇಕು. ಅಂದರೆ ಜೀವನದಲ್ಲಿ ಜಿಡ್ಡು ಕೃಷ್ಣಮೂರ್ತಿ ಅಂತ ದೊಡ್ಡ ತತ್ವಜ್ಞಾನಿಗಳು ಹೇಳ್ತಾರೆ, ನಿನಗೆ ನೀನೇ ಗೋಡೆಗೆ ಮಣ್ಣೆ ಅಂತ. ಆ ರೀತಿ ನಿನಗೆ ನೀನೇ, ಅದನ್ನು ನಾವು ತಿಳ್ಕೊಂಡ್ಬಿಟ್ರೆ ನಾವು ಜೀವನದಲ್ಲಿ ಇನ್ನೊಬ್ಬರಿಂದ ಯಾವ ನಿರೀಕ್ಷೆಗಳನ್ನು ಇಟ್ಕೊಳ್ಳಲ್ಲ. ಜೀವನದಲ್ಲಿ ನಮಗೆ 100ಕ್ಕೆ 200ರಷ್ಟು ಸಮಸ್ಯೆಗಳು ಬರೋದು ಬೇರೆಯವರಿಂದ, ಬೇರೆಯವರ ಬಗ್ಗೆ, ಬೇರೆಯವರ ಮೂಲಕ ನಾವು ಇಟ್ಕೊಳ್ಳುವಂಥ ನಿರೀಕ್ಷೆಗಳು. ಆ ನಿರೀಕ್ಷೆಗಳು ಭಂಗವಾದಾಗ ನಮಗೆ ದುಃಖವಾಗುತ್ತೆ, ಆ ನಿರೀಕ್ಷೆಗಳು ಈಡೇರಿದಾಗ ಅತಿರೇಕದ ಎಷ್ಟು ಸಂತೋಷ ಪಡಬಾರ್ದೋ ಅಷ್ಟು ಸಂತೋಷ ಪಡ್ತೀವಿ. ಈ ನಿರೀಕ್ಷೆಗಳನ್ನು ಬಿಡಬೇಕಾದ್ರೆ ನಿನ್ನ ಹೆಣವನ್ನು ನೀನೇ ಹೊರಬೇಕು ಅನ್ನುವಂಥ ಅತ್ಯಂತ ಒರಟಾದಂಥ ಕಠೋರವಾದ ಸತ್ಯವನ್ನು ಡಿ ವಿ ಜಿಯವರು ಈ ಪದ್ಯದ ಮೂಲಕ ಹೇಳ್ತಾ ಇದ್ದಾರೆ.

ಗುರುಯೇಸು, ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೆ ಹೊರು. ತನ್ನ ಶಿಲುಬೆಯ ತಾನೆ ಹೊತ್ತನಲ ಗುರುಯೇಸು, ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೆ ಹೊರು. ಖಿನ್ನನಾಗದೆ ತುಟಿಯ ಬಿಗಿದು ಶವ ಭಾರವನು ಬೆನ್ನಿನಲ್ಲಿ ಹೊತ್ತು ನಡೆ ಮಂಕುತಿಮ್ಮ. ಖಿನ್ನನಾಗದೆ ತುಟಿಯ ಬಿಗಿದು ಶವ ಭಾರವನು ಬೆನ್ನಿನಲ್ಲಿ ಹೊತ್ತು ನಡೆ ಮಂಕುತಿಮ್ಮ.

0: ಇದು ಕಗ್ಗದಲ್ಲಿ ಅತ್ಯಂತ ಪ್ರಸಿದ್ಧವಾದ ಪದ್ಯಗಳಲ್ಲಿ ಒಂದು. ತನ್ನ ಶಿಲುಬೆಯ ತಾನೇ ಹೊತ್ತನಳ ಗುರು ಯೇಸು. ಡಿ ವಿ ಜಿಯವರು ಸಾಹಿತ್ಯದಲ್ಲಿ ಸ್ವದೇಶೀಯತೆ ಸಲ್ಲದು ಅಂತ ಒಂದು ಮಾತು ಹೇಳ್ತಾರೆ. ಅಂದರೆ ಬೇರೆದರ ಸ್ವದೇಶೀಯತೆ ಇರ್ಬೋದು, ಆದರೆ ಸಾಹಿತ್ಯದಲ್ಲಿ ವಿಶ್ವ ಸಾಹಿತ್ಯಕ್ಕೆಲ್ಲ ನಾವು ವಿದ್ಯಾರ್ಥಿಗಳು, ಪ್ರಪಂಚದ ಎಲ್ಲ ಒಳ್ಳೆ ಸಾಹಿತ್ಯವನ್ನು ಓದಬೇಕು ಅಂತ ಸ್ವತಃ ಓದ್ದವರು ಡಿ ವಿ ಜಿ. ಅದು ಈ ಪದ್ಯದ ಮೂಲಕ ಗೊತ್ತಾಗುತ್ತೆ. ಬೈಬಲ್ನಲ್ಲಿ ಬರುವಂಥ ಯೇಸುವಿನ ಉದಾಹರಣೆಯನ್ನು ತೆಗೆದುಕೊಳ್ತಾರೆ. ತನ್ನ ಶಿಲುಬೆಯನ್ನು ತಾನೇ ಹೊತ್ತನಲ್ಲ, ಅವರು ಯೇಸು ಅಂತ ಹೇಳ್ತಿಲ್ಲ, ಗೌರವದಿಂದ ಗುರು ಯೇಸು ಅಂತ ಡಿ ವಿ ಜಿ ಹೇಳ್ತಿದ್ದು ಬಹಳ ದೊಡ್ಡ ಗುಣ ಡಿ ವಿ ಜಿಯವರಲ್ಲಿ. ದೊಡ್ಡ ಸತ್ವವನ್ನು ಗುರು ಅಂತ ಅವರು ಒಪ್ಕೊಳ್ಳೋಕ್ಕೆ ಯಾವತ್ತೂ ಹಿಂದಿರ್ದವರಲ್ಲ. ನಿನ್ನ ಕರ್ಮವನ್ನು ನೀನೇ ಹೊರಬೇಕು, ನಿನ್ನ ಹೊರೆಯನ್ನು ನೀನೇ ಹೊರಬೇಕು. ಹೇಗೆ ಹೊರಬೇಕು? ಖಿನ್ನನಾಗದೆ, ಅಂದರೆ ಕೆಲಸ ಮಾಡೋದೇ ಮಾಡ್ತೀಯ, ಬೇಜಾರು ಮಾಡ್ಕೊಂಡು ಯಾಕೆ ಮಾಡ್ತೀಯ, ಸಂತೋಷದಿಂದ ಮಾಡು. ಸಂತೋಷವಿಲ್ಲದೆ ಹೋದರೂ ಕೂಡ ಮೌನವಾಗಿ ಮಾಡು, ಒಂದು ಆನಂದದಿಂದ ಮಾಡು, ಇಲ್ಲ ಮೌನದಿಂದ ಮಾಡು, ಬೇಸರದಿಂದ ಮಾಡಲೇಬೇಡ. ಖಿನ್ನನಾಗದೆ ತುಟಿಯ ಬಿಗಿದು ಶವಭಾರವನು, ತುಟಿ ಹೊಲ್ಕೊಂಡು, ತುಟಿಯನ್ನು ಬಾಯಿಂದ ಬಾಯಿ ಮುಚ್ಚಿ ಅಂತೀವಲ್ಲ, ಅದನ್ನು ತುಟಿಯನ್ನು ಹೊಲ್ಕೊಂಡು ಬೇಜಾರು ಮಾಡದೆ ಈ ಜಗತ್ತಿನಲ್ಲಿರುವಂಥ ಹೊಣೆಯನ್ನು, ನಿನ್ನ ಹೊರೆಯನ್ನು ನೀನು ಬೆನ್ನಿನಲ್ಲಿ ಹೊತ್ತು ನಡೆ. ನಿಂಗೆ ಹೊತ್ಕೊಂಡು ಹೋಗುವಾಗ ಬೇಜಾರಾದಾಗೆಲ್ಲ ತನ್ನ ಶಿಲುಬೆಯನ್ನು ತಾನೇ ಹೊತ್ತನಲ್ಲ ಯೇಸು, ಆ ಗುರು ಯೇಸು, ಅವನನ್ನು ನೆನಪಿಸ್ಕೋ ಅಂತ ಡಿ ವಿ ಜಿಯವರು ಹೇಳ್ತಾರೆ. ಅಂದರೆ ಡಿ ವಿ ಜಿಯವರು ಪ್ರಪಂಚದ ಎಲ್ಲ ಧರ್ಮಗಳಿಂದ, ಎಲ್ಲ ಧರ್ಮಗಳಲ್ಲಿ ಎಲ್ಲ ಮತಗಳಲ್ಲಿರುವಂಥ ಉತ್ತಮವಾಗಿರುವಂಥ ಅಂಶಗಳನ್ನೆಲ್ಲ ಯಾವ ಸಂಕೋಚವೂ ಇಲ್ಲದೆ, ಯಾವ ಸಾಂಪ್ರದಾಯಿಕತೆಯೂ ಇಲ್ಲದೆ ತಮ್ಮ ಕಗ್ಗದ ಒಳಗಡೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ತುಂಬ ವಿಶ್ವಾತ್ಮಕ ಪ್ರತಿಭೆ ಇರುವಂಥ ಕವಿ ಡಿ ವಿ ಜಿಯವರು. ಅದಕ್ಕೆ ಶಿಲುಬೆಯನ್ನು ಹೊತ್ತಂಥ ಯೇಸುವಿನ ಉದಾಹರಣೆಯನ್ನು ಸಾಮಾನ್ಯ ವ್ಯಕ್ತಿ ಕೂಡ ತನ್ನ ಜೀವನದಲ್ಲಿ ತನ್ನ ಶಿಲುಬೆಯನ್ನು, ಅಂದರೆ ತನ್ನ ಋಣವನ್ನು, ತನ್ನ ಹೊರೆಯನ್ನು ತಾನೇ ಹೊರಬೇಕು ಅನ್ನೋ ಉದಾಹರಣೆ ಮೂಲಕ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಡಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 9:30.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಯಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ತೋರಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

0: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ
1: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ನು
0: ಹೊಸ ಶೈಲಿ ಹೊಸ ಮಟ್ಟು ನವ ಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು
2: ಕಣ್ಣಿಗೆ ಕಾಣೋ
0: ಪ್ರತಿದಿನ ಸಂಜೆ 5:30 ಗಿರ್ಮಿಟ್ ಚಳಿ.

0: ಗಾನಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾನೆ,
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತಾ ಚಂದ್ರಿಕೆಯಲ್ಲಿ.
2: ಕಿಸಿ ಶಾಯರ್ ಕಿ ಗಜಲ್ ಡ್ರೀಮ್ ಗರ್ಲ್, ಕಿಸಿ ಝೀಲ್ ಕಾ ಕಮಲ್.
0: ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ 9:05:10. ಇನ್ನೀಗ ಗೀತ ಪಲ್ಲವ ಚಿತ್ರಗೀತೆಗಳು. 2022ರಲ್ಲಿ ತೆರೆ ಕಂಡಂತಹ ಗುರು ಶಿಷ್ಯರು ಚಿತ್ರದಿಂದ ಆಯ್ದ ಗೀತೆ. ಹರ್ಷಿಕಾ ದೇವಂತ್ ಹಾಗೂ ವಿಜಯ್ ಪ್ರಕಾಶ್ ಹಾಡಿದ್ದಾರೆ. ಪುನೀತ್ ಆರ್ಯ ಅವರ ಈ ರಚನೆಗೆ ಅಜನೀಶ್ ಬಿ ಲೋಕನಾಥ್ ಸಂಗೀತವನ್ನು ನೀಡಿದ್ದಾರೆ.

ಅಯೋಗ್ಯ ಚಿತ್ರದ ಗೀತೆ ಇದು. ವಿಜಯಪ್ರಕಾಶ್ ಹಾಗೂ ಪಲಕ್ ಮುಚ್ಚಲ್ ಸಂಗಡಿಗರೊಂದಿಗೆ ಹಾಡಿದ್ದಾರೆ. ಚೇತನ್ ಕುಮಾರ್ ಅವರ ಗೀತೆಗೆ ಅರ್ಜುನ್ ಜನ್ಯ ಸಂಗೀತವನ್ನು ನೀಡಿದ್ದಾರೆ.

ಗೋವಿಂದಾಯ ನಮಃ ಚಿತ್ರದಿಂದ ಆಯ್ದ ಗೀತೆ ಚೇತನ್ ಹಾಗೂ ಇಂದು ನಾಗರಾಜ್ ಹಾಡಿದ್ದಾರೆ. ಪವನ್ ಒಡೆಯರ್ ಅವರ ಹಾಡು ಇದು, ಗುರುಕಿರಣ್ ಅವರ ಸಂಗೀತ.

ಟಗರು ಪಲ್ಯ ಚಿತ್ರದ ಗೀತೆಯನ್ನು ಕೇಳೋಣ ಮಾಧುರಿ ಶೇಷಾದ್ರಿಯವರ ಧ್ವನಿಯಲ್ಲಿ. ಧನಂಜಯ್ ಅವರ ಗೀತೆಗೆ ವಾಸುಕಿ ವೈಭವ್ ಸಂಗೀತವನ್ನು ನೀಡಿದ್ದಾರೆ.

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ನೀನು ಕೇಳಿದೆ,
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
3: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು. ಇದುವರೆಗೆ ಗೀತಾ ಪಲ್ಲವದಲ್ಲಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಗಾನಗಂಗೆ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ.

0: ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಂದಿನಂತೆ ಇಂದು ಕೂಡ ಒಂದಷ್ಟು ಮಾತು ಮಾಹಿತಿ ಹಾಡುಗಳು ನಿಮಗಾಗಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರವನ್ನು.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾವು ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಶುದ್ಧ ಗಾಳಿಯನ್ನು ಉಸಿರಾಡ್ತೀವಿ, ತಗೊಳ್ತೀವಿ, ಒಂದು ಲೋಟ ನೀರನ್ನು ಕೂಡ ಕುಡಿತೀವಿ. ಹಾಗೆ ನಮಗೆ ಮರಗಳಿಂದ ಸಿಗುತ್ತೆ ಹಣ್ಣು, ತರಕಾರಿ, ಧಾನ್ಯ, ಇವುಗಳೆಲ್ಲವನ್ನು ಸೇವನೆ ಮಾಡ್ತೀವಿ. ಆದರೆ ಒಂದು ಕ್ಷಣ ಯೋಚನೆ ಮಾಡೋಣ, ಇವೆಲ್ಲವನ್ನು ನಮಗೆ ಕೊಟ್ಟವರು ಯಾರು? ಉತ್ತರ ಒಂದೇ, ಪ್ರಕೃತಿ. ಹೌದು,

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಪ್ರಕೃತಿಯೇ ನಮ್ಮ ತಾಯಿ. ತಾಯಿ ಹೇಗೆ ಮಕ್ಕಳಿಗೆ ಏನನ್ನೂ ಪ್ರತಿಫಲ ಬಯಸದೆ ಕೇಳದೆ ಎಲ್ಲವನ್ನೂ ಕೊಡ್ತಾಳೋ, ಹಾಗೆ ನಮ್ಮ ಪ್ರಕೃತಿ ಕೂಡ ನಮಗೆ ಗಾಳಿ, ನೀರು, ಆಹಾರ, ಔಷಧಿಯುಕ್ತ ಸಸ್ಯಗಳು, ಅರಣ್ಯ, ನದಿ, ಬೆಟ್ಟಗಳು, ಜೀವ ಜಗತ್ತು, ಹೀಗೆ ಎಲ್ಲವನ್ನು ಕೂಡ ಈ ಪ್ರಕೃತಿ ಮಾತೆ ತಾಯಿ ನಮಗೆ ಕೊಟ್ಟಿದ್ದಾಳೆ. ಆದರೆ ನಾವು ಆ ತಾಯಿಗೇನು ಕೊಡ್ತಾ ಇದ್ದೀವಿ? ಕಾಡುಗಳು ಈಗಾಗಲೇ ನಾಶ ಆಗ್ತಾ ಇದೆ, ಅದಕ್ಕೆ ನಾವೇ ಕಾರಣ. ನದಿಗಳು ಕೂಡ ಕಲುಷಿತಗೊಳ್ತಾ ಇದೆ, ಅದಕ್ಕೆ ನಾವೇ ಕೂಡ ಕಾರಣ. ಇನ್ನು ಗಾಳಿಯಂತೂ ವಿಷಮಯ ಆಗ್ತಾ ಇದೆ, ಇದಕ್ಕೂ ಕೂಡ ನಾವೇ ಕಾರಣ. ಹಾಗಾಗಿ ಇಂದು ಈ ಭೂಮಿಯ ಉಷ್ಣತೆ ಅನ್ನುವಂಥದ್ದು ಏನಿದೆ ಅದು ಹೆಚ್ಚುತ್ತಾ ಇದೆ. ಹವಾಮಾನ ಬದಲಾವಣೆ ಆಗಿದೆ. ಜಗತ್ತಿನಾದ್ಯಂತ ಇದು ಒಂದು ದೊಡ್ಡ ಸಮಸ್ಯೆಯಾಗಿ ಉದ್ಭವಿಸಿದೆ. ಎಲ್ಲೆಲ್ಲೂ ಕೂಡ ಅತಿವೃಷ್ಟಿ ಅಥವಾ ಎಲ್ಲೆಲ್ಲೂ ಭೀಕರವಾದ ಬರ, ಎಲ್ಲೆಲ್ಲೂ ಕಾಡ್ಗಿಚ್ಚು, ಮತ್ತೊಂದು ಕಡೆ ಭೂಕುಸಿತ, ಇವೆಲ್ಲವೂ ಪ್ರಕೃತಿಯ ಎಚ್ಚರಿಕೆಯ ಗಂಟೆಗಳಾಗಿದೆ. ಆ

ಎಚ್ಚರಿಕೆಯ ಗಂಟೆಗಳ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು ಅನ್ನುವಂತಹ ಒಂದು ಸಂದೇಶದೊಂದಿಗೆ ಇಂದಿನ ಕಾರ್ಯಕ್ರಮ ನಿಮಗಾಗಿ ಮೂಡಿ ಬರ್ತಾ ಇದೆ. 9 ಸುಳ್ಳು ಕಥೆಗಳು ಚಿತ್ರದಿಂದ ಆಯ್ದ ಗೀತೆ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿದೆ. ಸತ್ಯೇಶನ್ ಬೆಳ್ಳೋರಿ ಈ ಹಾಡನ್ನು ಬರೆದಿದ್ದಾರೆ. ಪ್ರವೀಣ್ ಬಿವಿ ಹಾಗೂ ಬಿವಿ ಪ್ರದೀಪ್ ಸಂಗೀತವನ್ನು ನೀಡಿದ್ದಾರೆ.

ರವೀಂದ್ರನಾಥ್ ಠಾಗೂರ್ ಅವರು ಒಂದು ಕವಿತೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಮರಗಳು ಭೂಮಿಯ ಕವಿತೆಗಳು, ಅವು ಮೌನವಾಗಿ ಜೀವಕ್ಕೆ ಆಶೀರ್ವಾದವನ್ನು ನೀಡುತ್ತೆ ಅಂತ. ಪ್ರಕೃತಿ ನಮ್ಮ ತಾಯಿ, ಆ ತಾಯಿಗೆ ಎಲ್ಲವನ್ನು ತನ್ನ ಮಕ್ಕಳಿಗೆ ಕೊಡಬೇಕು ಅನ್ನುವಂಥದ್ದಿರುತ್ತೆ ಅಂತ ನಾನಾಗಲೇ ಹೇಳ್ತಾ ಬಂದೆ. ಒಂದು ಮರವನ್ನು ಬೆಳೆಸೋದಕ್ಕೆ ಎಷ್ಟು ವರ್ಷಗಳು ಬೇಕಾಗುತ್ತೆ? ಹಲವು ವರ್ಷಗಳೇ ಬೇಕಾಗುತ್ತೆ. ಆದರೆ ಅದನ್ನು ಕಡಿಯೋದಕ್ಕೆ ಕೆಲವೇ ನಿಮಿಷಗಳು ಸಾಕು. ಮರಗಳು ನಮಗೆ ಆಮ್ಲಜನಕವನ್ನು ನೀಡುತ್ತೆ, ಉಸಿರಾಡುವಂತಹ ಗಾಳಿ ನಮಗೆ ಮರಗಳಿಂದ ಬರುತ್ತೆ, ನಾವು ಬಿಡುವಂತಹ ಒಂದು ಉಸಿರನ್ನು ಮರಗಳು ತಾವು ಕುಡಿದು ಶುದ್ಧವಾದ ಆಮ್ಲಜನಕವನ್ನು ನಮಗೆ ಕೊಡುತ್ತೆ. ಮಳೆಯನ್ನು ತರಿಸೋದಕ್ಕೆ ಇವು ಸಹಾಯ ಮಾಡುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಡುತ್ತೆ. ಆದ್ದರಿಂದ ಒಂದು ಮರವನ್ನು ಉಳಿಸೋದು ಅಂತಂದರೆ ಅನೇಕ ಜೀವಗಳನ್ನು ಉಳಿಸಿದಂತೆಯೇ ಸರಿ. ಈ ಮರಗಳನ್ನು ನಾವು ಉಳಿಸ್ತಾ ಇದ್ದೀವ, ನಮ್ಮಲ್ಲಿ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನಾನು ನನ್ನ ಕನಸು ಚಿತ್ರದ ಒಂದು ಗೀತೆ ಹಂಸಲೇಖ ಅವರು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ. ಕೈಲಾಶ್ ಖೇರ್ ಹಾಗೂ ಸಂಗಡಿಗರು ಹಾಡಿರುವಂತಹ ಗೀತೆ.

ಬಾಳಂದು ಭಾವಗೀತೆ ಚಿತ್ರದಿಂದ ಆಯ್ದ ಗೀತೆ ಮೂಡಿಬಂತು. ಲತಾ ಹಂಸಲೇಖ ಹಾಗೂ ಬಿ ಆರ್ ಛಾಯಾ ಹಾಡಿದ್ರು. ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರ ಸಂಗೀತ ಇತ್ತು. ಮರಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನುವಂತಹ ಒಂದು ಸುಭಾಷಿತ ಹೇಳುತ್ತೆ. ಮರಗಳು ಇತರರಿಗೆ ಸಹಾಯ ಮಾಡೋದಕ್ಕೆ ಹಣ್ಣುಗಳನ್ನು ನೀಡುತ್ತವೆ, ಹಣ್ಣುಗಳನ್ನು ಬಿಟ್ಟು ತಾವೇ ತಿನ್ನಲ್ಲ. ಹಾಗೆ ನದಿಗಳು ಕೂಡ ಇತರರಿಗೆ ಸಹಾಯ ಮಾಡೋದಕ್ಕೆ ಕೂಡ ಹರಿಯುತ್ತೆ. ಹಸುಗಳು ತಮ್ಮ ಹಾಲನ್ನು ತಾವೇ ಎಂದು ಕುಡಿಯೋದಿಲ್ಲ. ಆಹಾರ ಅದು ಆಹಾರವಾಗಿ ಮನುಷ್ಯರಿಗೆ ಮತ್ತು ಇತರ ಪ್ರಾಣಿಗಳಿಗೆ ಅದು ಆಹಾರವಾಗಿ ನೀಡುತ್ತೆ. ತಾವು ಉತ್ಪಾದನೆ ಮಾಡಿದಂತಹ ಯಾವುದನ್ನು ಕೂಡ ತಮ್ಮ ಸ್ವಂತಕ್ಕೆ ಅಂತ ಉಪಯೋಗಿಸ್ಕೊಳ್ಳೋದಿಲ್ಲ ಮರ ಗಿಡ ಪ್ರಾಣಿ ಪಕ್ಷಿಗಳು. ಆದರೆ ಮಾನವನ ಸಹಾಯಕ್ಕೆ ಅಂತಲೇ ಇವೆಲ್ಲ ಕೊಡುತ್ತೆ. ಮಾನವ ದೇಹ ಕೂಡ ಇತರರಿಗೆ ಸಹಾಯ ಮಾಡಿಕೊಳ್ಳೋ ಹಾಗೆ ಇರಬೇಕು ಅನ್ನುವಂತಹ ಒಂದು ಗೂಢಾರ್ಥವನ್ನು ಹೇಳುವಂತಹ ಸುಭಾಷಿತ ಇದು. ಇದೀಗ ಕೇಳೋಣ ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಹೇಗಿದೆ ನಾನು ನನ್ನ ಕನಸು ಚಿತ್ರದ್ದು.

0: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
1: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
2: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
3: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
0: ದೊಡ್ಡವರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ.
4: ಈ ಸಂದೇಶದ ಒಂದು ಮಾತುಗಳನ್ನೇ ಮುಂದುವರಿಸೋದಾದರೆ, ನೀರು ಜೀವದ ಮೂಲ. ಆದರೆ ಇಂದು ಅನೇಕ ಕಡೆಗಳಲ್ಲಿ ಕುಡಿಯುವಂತಹ ನೀರಿನ ಕೊರತೆ ಉಂಟಾಗಿದೆ. ಈಗಂತೂ ನಮ್ಮ ರಾಜ್ಯ ಕೂಡ ಬರಗಾಲವನ್ನು ಎದುರಿಸ್ತಾ ಇದೆ. ನಾವು ನೀರನ್ನು ವ್ಯರ್ಥ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಶುದ್ಧವಾದ ನೀರನ್ನು ಉಳಿಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆದ್ದರಿಂದ ಪ್ರತಿಯೊಂದು ಹನಿ ಕೂಡ ತುಂಬ ತುಂಬ ಶ್ರೇಷ್ಠ, ನಾವು ಅದನ್ನು ಕಾಪಾಡಲೇಬೇಕು. ಹನಿ ನೀರನ್ನು ಅಮೂಲ್ಯ ಅಂತ ಭಾವಿಸಿ ನಾವದನ್ನು ಸಂರಕ್ಷಣೆ ಮಾಡಲಿಲ್ಲ ಅಂತಂದರೆ ನಮಗೆ ಮುಂದಿನ ಪೀಳಿಗೆಗೆ ಇದು ಅಭಾವವಾಗಿ ಕಾಡುತ್ತೆ, ಜೀವನವೇ ವ್ಯರ್ಥವಾಗುತ್ತೆ. ರಾಜಶೇಖರ.

0: ಗಾನಗಂಗೆಯಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದಷ್ಟು ಪ್ರಕಟಣೆಗಳ ನಂತರ. ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.
1: ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ.
0: ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು

ಗಾನಗಂಗೆ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ವಿಷಯವಾಗಿ ಒಂದಷ್ಟು ಮಾತನಾಡ್ತಾ ಇದ್ದೀವಿ, ಒಂದಷ್ಟು ಹಾಡುಗಳು ಕೂಡ ಕೇಳ್ತಾ ಇದ್ದೀವಿ. ಇಂದು ಭೂಮಿಯ ಉಷ್ಣತೆ ಹೆಚ್ಚಾಗ್ತಾ ಇದೆ ಅಂತ ನಾನು ಹೇಳಿದೆ. ಇತ್ತೀಚೆಗೆ ನಾವು ಗಮನಿಸಿರ್ಬೋದು, ಅಮರನಾಥ ಯಾತ್ರೆಗೆ ಹೋದಂತಹ ಎಲ್ಲ ಯಾತ್ರಿಕರ ಅನುಭವ, ಅದು ಅಮರನಾಥ ಹಿಮಲಿಂಗ ತಾನು ಉದ್ಭವಿಸಿ ಕಟ್ಟಿ 5-6 ದಿನಗಳಲ್ಲಿ ಅದು ಕರಗಿ ಹೋಯಿತು ಅಂತ. ಇದಕ್ಕೆ ಬೇರೆ ಯಾವ ಒಂದು ಕಾರಣ ಇಲ್ಲ, ಭೂಮಿಯ ಉಷ್ಣತೆ. ಈ ಉಷ್ಣತೆಗೆ ಇದು ಹೆಚ್ಚೋದಕ್ಕೆ ನಾವೇ ಕಾರಣರು. ಒಂದು ಕಡೆಯಿಂದ ಮರಗಳನ್ನು ಕಡಿತಾ ಇದ್ದೀವಿ, ಇನ್ನೊಂದು ಕಡೆಯಿಂದ ನದಿಗಳನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಹಾಗೆ ನೀರಿನ ಬಗ್ಗೆ ಮಾತನಾಡಿದ್ವಿ, ಮರದ ಬಗ್ಗೆ ಮಾತನಾಡಿದ್ವಿ. ಇನ್ನು ಈ ಪ್ಲಾಸ್ಟಿಕ್ ಬಳಕೆ ಅನ್ನುವಂಥದ್ದು ಒಂದು ದೊಡ್ಡ ಸವಾಲು. ನಾವು ಬಳಸುವಂತಹ ಒಂದು ಪ್ಲಾಸ್ಟಿಕ್ ಚೀಲ ಅಥವಾ ಬಾಟ್ಲಿ 100 ವರ್ಷಗಳವರೆಗೆ ಭೂಮಿಯಲ್ಲಿ ಉಳಿಯುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅಷ್ಟು ಸುಲಭವಾಗಿ ಅದು ಮಣ್ಣಾಗೋದಿಲ್ಲ ಅಂತ. ಇದು ಮಣ್ಣಿಗೆ ಆಗಲಿ, ನೀರಿಗೆ, ಮತ್ತು ಪ್ರಾಣಿ ಪಕ್ಷಿಗಳಿಗೆ ತುಂಬ ಅಪಾಯವನ್ನು ತಂದುಕೊಡುತ್ತೆ, ಅಷ್ಟೇ ಅಲ್ಲ ನಮಗೂ ಕೂಡ. ಆದ್ದರಿಂದ ಸಾಧ್ಯ ಆದಷ್ಟು ಬಟ್ಟೆ ಚೀಲಗಳನ್ನು ನಾವು ಬಳಸೋಣ, ಮತ್ತು ಪ್ಲಾಸ್ಟಿಕ್ ಬಳಕೆ ಎಲ್ಲೆಲ್ಲಿ ಕಡಿಮೆ ಮಾಡೋದಕ್ಕೆ ಸಾಧ್ಯನೋ ಅಲ್ಲಿ ನಾವು ಕಡಿಮೆ ಮಾಡ್ತಾ ಬರೋಣ. ಹೀಗೆ ಯೋಚನೆ ಮಾಡ್ತಾ ಇದ್ದರೆ ನಮಗೇ ಗೊತ್ತಿಲ್ಲದ ಹಾಗೆ ನಮ್ಮ ಜೀವನದಲ್ಲಿ ಆ ಪ್ಲಾಸ್ಟಿಕ್ ಅನ್ನುವಂಥದ್ದು ಯಾವ ರೀತಿ ಆವರಿಸ್ಕೊಂಡಿದೆ ಅಂತಂದರೆ ಯಾವುದನ್ನು ಬಿಡಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ. ಖಂಡಿತವಾಗ್ಲಿ ಬಿಡೋದಕ್ಕೆ ಸಾಧ್ಯ ಇದೆ. ನಾವು ಒಂದಷ್ಟು ವಿಮರ್ಶಾತ್ಮಕವಾಗಿ ಯೋಚನೆ ಮಾಡ್ತಾ ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು ನಾವು ಕಂಡುಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ನಾಗಮಂಡಲ ಚಿತ್ರದ ಈ ಗೀತೆಯನ್ನು ಕೇಳೋಣ. ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಗೋಪಾಲ್, ಯಾಜ್ಞಿಕ್ ಅವರ ಗೀತೆ, ಸಿ ಅಶ್ವಥ್ ಸಂಗೀತವನ್ನು ನೀಡಿದ್ದಾರೆ.

0: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
1: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
0: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
1: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.

ನಮ್ಮ ಭಾರತೀಯರಲ್ಲಿ ಅದರಲ್ಲೂ ಕೂಡ ನಮ್ಮ ಭಾರತ ದೇಶದಲ್ಲಿ ಪ್ರಕೃತಿಯನ್ನು ಪೂಜೆ ಮಾಡುವಂತಹ ಒಂದು ಸಂಪ್ರದಾಯ ಇದೆ. ಮರಗಳನ್ನು ದೇವರ ರೂಪ ಅಂತ ಕರಿತೀವಿ, ಯಾಕೆಂತಂದರೆ ಅವು ನಮಗೋಸ್ಕರ ನಿಂತಿದೆ. ಹಾಗೆ ನದಿಗಳು ತಾಯಿ ಅಂತ, ಭೂಮಿಯನ್ನು ಭೂಮಿ ತಾಯಿ ಭೂಮಾತೆ ಅಂತಲೇ ನಾವು ಗೌರವದಿಂದ ನೋಡ್ತೀವಿ. ನಾವು ಒಂದು ಮನೆ ಕಟ್ಟಬೇಕಾದರೂ ಕೂಡ ಆಕೆಯ ಕ್ಷಮೆಯನ್ನು ಕೇಳಿ ಮೊದಲು ಆಕೆಯ ಹನನ ಅಂದರೆ ಆಕೆಯ ಮೇಲೆ ನಾವು ಗಾರೆ ಪಿಕಾಸಿಗಳನ್ನು ಹಾಕೋದಕ್ಕೆ ಮುಂಚೆ ಪೂಜೆ ಮಾಡ್ತೀವಿ. ಭೂಮಿ ಪೂಜೆ ಅಂತ ಮಾಡ್ತೀವಿ, ಗುದ್ದಲಿ ಪೂಜೆ ಅಂತ ಮಾಡ್ತೀವಿ. ಹಾಗೆ ಒಂದು ಹೂವನ್ನು ಬಿಡಿಸಬೇಕಾದರೂ ಕೂಡ ಗಿಡಗಳಲ್ಲಿ ನಾವು ಮೊದಲು ಕ್ಷಮೆಯನ್ನು ಕೇಳಿ ಅದನ್ನು ಬಿಡಿಸಬೇಕು ಅಂತ ಕೂಡ ನಮ್ಮ ಸಂಪ್ರದಾಯಗಳು ಹೇಳುತ್ತವೆ, ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಇಂತಹ ಮೌಲ್ಯಗಳನ್ನು ನಾವು ಜೀವನದಲ್ಲಿ ಅನುಸರಿಸಬೇಕು. ಹಾಗೆ ನಮ್ಮ ಸುತ್ತಮುತ್ತಲ ಇರ್ತಕ್ಕಂತಹ ಪ್ರಾಣಿ ಪಕ್ಷಿಗಳು ನಮ್ಮ ಜೊತೆ ಜೊತೆಗೆ ಬೆಳೆಯುತ್ತಲ್ಲ, ಅವುಗಳ ಬಗ್ಗೆ ಕೂಡ ನಾವು ಸ್ಪಂದನಾತ್ಮಕವಾದ ಒಂದು ಭಾವನೆಯನ್ನು ಬೆಳೆಸ್ಕೊಳ್ತಾ ಹೋದರೆ ಅವು ನಮಗೆ ಪೂರಕವಾಗಿರುತ್ತೆ, ಇಲ್ಲಾಂತಂದರೆ ಅವೇ ನಮಗೆ ಪ್ರಶ್ನೆಯನ್ನು ಹೀಗೆ ಹಾಕುತ್ತೆ ಅಂತ ಹೇಳಬಹುದು. ಎಂ ಎ ತಮ್ಮಣ್ಣ ಚಿತ್ರದಲ್ಲಿರ್ತಕ್ಕಂತಹ ಈ ಗೀತೆ ಜಿ ವಿ ಅಯ್ಯರ್ ಬರೆದಿದ್ದಾರೆ. ಟಿ ಜಿ ಲಿಂಗಪ್ಪ ಅವರ ಸಂಗೀತದಲ್ಲಿ ಹಾಡಿರುವಂತಹ ಕಲಾವಿದರು ಪಿ ವಿ ಶ್ರೀನಿವಾಸ್ ಹಾಗೂ ಬೆಂಗಳೂರು ಲತಾ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಏನು ರಂಗ ಕೈಗೆ ಬ್ಯಾಂಡೇಜು
2: ಬಿದ್ದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೇ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
3: ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಒಂದು ಪ್ರಸಿದ್ಧವಾದ ಒಂದು ಮಾತನ್ನು ಹೇಳಿದ್ದಾರೆ, ಭೂಮಿ ಅನ್ನುವಂಥದ್ದು ಪ್ರತಿಯೊಬ್ಬರ ಅಗತ್ಯವನ್ನು ಪೂರೈಸುವಷ್ಟು ಸಂಪನ್ಮೂಲಗಳನ್ನು ಹೊಂದಿದೆ, ಆದರೆ ಪ್ರತಿಯೊಬ್ಬರ ದುರಾಸೆಯನ್ನು ಪೂರೈಸುವಷ್ಟು ಅಲ್ಲ ಅಂತ. ಈ ಸಂದೇಶವನ್ನು ನಾವು ಯಾವಾಗಲೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕು. ಲಕ್ಷ್ಮೀ ಪ್ರಸನ್ನ ಚಿತ್ರದಿಂದ ಆಯ್ದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಪಿ ಸುಶೀಲಾ ಹಾಗೂ ವಿ ರಾಮಕೃಷ್ಣ ಅವರ ಧ್ವನಿಗಳಲ್ಲಿ ಚಿ ಉದಯಶಂಕರಿ ಹಾಡನ್ನು ಬರೆದಿದ್ದಾರೆ. ಪಿ ಶ್ರೀನಿವಾಸನ್ ಸಂಗೀತವನ್ನು ನೀಡಿದ್ದಾರೆ.

0: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
1: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ
2: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
1: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
2: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
0: ಒಂದೇ

ಮರ ಉಳಿದ್ರೆ ಮಳೆ ಉಳಿಯುತ್ತೆ, ಮಳೆ ಉಳಿದ್ರೆ ಬದುಕು ಉಳಿಯುತ್ತೆ ಅನ್ನುವಂತಹ ಒಂದು ನಾಣ್ಣುಡಿ ಇದೆ. ಹಾಗೆ ಪ್ರಕೃತಿಯನ್ನು ಪ್ರೀತಿಸೋದು ಅಂತಂದರೆ ನಮ್ಮ ಬದುಕನ್ನೇ ನಾವು ಪ್ರೀತಿಸೋದು ಅನ್ನುವಂಥದ್ದು ಆದಿವಾಸಿಗಳು ಯಾವಾಗಲೂ ಹೇಳ್ತಾ ಇರ್ತಾರೆ. ನಾವು ಭೂಮಿಯನ್ನು ನಾವು ಪೂರ್ವಜರಿಂದ ಪಡೆದಿದ್ದಷ್ಟೇ ಅಲ್ಲ, ನಮ್ಮ ಮಕ್ಕಳಿಂದ ನಾವು ಎರವಲು ಪಡ್ಕೊಂಡು ಬಂದಿದ್ದೀವಿ. ಅಂದರೆ ನಾವು ಮುಂದಿನ ಪೀಳಿಗೆ ಕೂಡ ಇದನ್ನು ನಾವು ಬಿಟ್ಟು ಹೋಗಬೇಕು. ಹೇಗೆ ಬಿಟ್ಟು ಹೋಗಬೇಕು ಅಂತಂದರೆ, ಈಗ ಹೇಗಿದೆ ಹಾಗೇನೆ ಅಂತಂದರೆ ಅದು ಮತ್ತೆ ನಮಗೆ ಪೋಷಣೆಯನ್ನು ಮಾಡೋದಕ್ಕೆ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರಬೇಕು. ಆ ರೀತಿಯಾಗಿ ನಾವು ಬಿಟ್ಟು ಹೋಗಬೇಕು ಅಂತ ನಾಗರಹೊಳೆ ಚಿತ್ರದಲ್ಲಿರ್ತಕ್ಕಂತಹ ಈ ವನವಾಸಿ ಮಕ್ಕಳ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದ್ದಾರೆ. ವಿಜಯ ನಾರಸಿಂಹ ಅವರ ಗೀತೆಗೆ ಸತ್ಯಂ ಸಂಗೀತವನ್ನು ನೀಡಿದ್ದಾರೆ.

ಒಟ್ಟಲ್ಲಿ ವಿಶ್ವ ಪರಿಸರ ಸಂರಕ್ಷಣಾ ದಿನದ ಒಂದು ಸಂದೇಶ ಅಂತಂದರೆ, ನಾವು ಪರಿಸರ ಸಂರಕ್ಷಣೆಯನ್ನು ಒಂದು ದೊಡ್ಡ ದೊಡ್ಡ ಕೆಲಸಗಳಿಂದ ಮಾಡಬೇಕು ಅಂತ ಏನಿಲ್ಲ. ಪ್ರತಿಯೊಬ್ಬರೂ ನಮ್ಮ ನಮ್ಮ ಮನೆಯಿಂದ ನಾವೇ ಆರಂಭ ಮಾಡ್ಬೋದು. ಒಂದು ಮರ ನೆಡೋದಾಗಲಿ, ನೀರನ್ನು ಉಳಿಸೋದಾಗಲಿ, ವಿದ್ಯುತ್ತನ್ನು ವ್ಯರ್ಥ ಮಾಡದಲ್ಲೇ ಇರೋದಾಗಲಿ, ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೇ ಇರೋದಾಗಲಿ, ಸೈಕಲ್ ಅಥವಾ ಸಾರ್ವಜನಿಕ ಸಾರಿಗೆಯನ್ನು ನಾವು ಬಳಸೋದು, ಇಂತಹ ಸಣ್ಣ ಸಣ್ಣ ಕೆಲಸಗಳಲ್ಲೇ ದೊಡ್ಡ ಬದಲಾವಣೆಗೆ ನಾವು ಕಾರಣ ಖಂಡಿತವಾಗ್ಲೂ ಆಗ್ತೀವಿ. ಹಾಗೆಯೇ ಇಂದಿನ ಮಕ್ಕಳು ನಾಳೆ ನಾಗರಿಕರು, ಅದರಿಂದ ಪರಿಸರದ ಬಗ್ಗೆ ಪ್ರೀತಿ ಮತ್ತು ಜವಾಬ್ದಾರಿಯನ್ನ ಈಗಲಿಂದಲೇ ನಾವು ಬೆಳೆಸ್ಕೊಳ್ಬೇಕು, ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕು. ನಾವು ಪ್ರಕೃತಿಯನ್ನು ಕಾಪಾಡಿದ್ರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ, ಪ್ರಕೃತಿ ಉಳಿದ್ರೆ ಜೀವನ ಉಳಿಯುತ್ತೆ, ಜೀವನ ಉಳಿದ್ರೆ ಭವಿಷ್ಯ ಉಳಿಯುತ್ತೆ. ಮಣಿಕಂಠನ ಮಹಾತ್ಮೆ ಚಿತ್ರದ ಈ ಗೀತೆಯೊಂದಿಗೆ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬಂದಿದ್ದೀವಿ. ರಾಜೇಶ್ ಕೃಷ್ಣನ್ ಹಾಡಿದ್ದಾರೆ, ವಿಜಯ ನರಸಿಂಹ ಅವರ ಗೀತೆಗೆ ಎಂ ಎಸ್ ವಿಶ್ವನಾಥನ್ ಹಾಗೂ ಕೆ ಎನ್ ಮಹಾದೇವನ್ ಸಂಗೀತವನ್ನು ನೀಡಿದ್ದಾರೆ.

0: ಇದು ಇಂದಿನ ಗಾನಗಂಗೆ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಮೂಡಿ ಬಂತು. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಸುನ್ಹೆರೆ ಪಲ್. ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸುನ್ಹೇರೆ ಪಲ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸಂಗೀತ್ ಸಾಮ್ರಾಟ್ ತಾನ್ಸೇನ್ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಮುಖೇಶ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತ ರಚನಾಕಾರರು ಶೈಲೇಂದ್ರ, SN ತ್ರಿಪಾಠಿ ಸಂಗೀತವನ್ನು ನೀಡಿದ್ದಾರೆ.

ಪಡೋ ಸಂಚಿತ್ರದ ಗೀತೆ ಲತಾ ಮಂಗೇಶ್ಕರ್ ಹಾಗೂ ಆಶಾ ಭೋಸ್ಲೆ ಸಂಗಡಿಗರೊಂದಿಗೆ ದನಿಗೂಡಿಸಿದ್ದಾರೆ. ರಾಜೇಂದ್ರ ಕೃಷ್ಣನ್ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ.

ಅರೌಂಡ್ ದ ವರ್ಲ್ಡ್ ಚಿತ್ರದ ಗೀತೆ ಇದು. ಶಾರದಾ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಹಜರತ್ ಜೈಪುರಿಯವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ರಾಗಜೋಡಣೆ ಮಾಡಿದ್ದಾರೆ.

ಹೀಗಿದೆ ದಾದಿ ಮಾ ಚಿತ್ರದ್ದು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಮಜ್ರೂ ಸುಲ್ತಾನ್ಪುರಿಯವರ ಗೀತೆಗೆ ರೋಷನ್ ಸಂಗೀತವನ್ನು ನೀಡಿದ್ದಾರೆ.

ಸುನ್ಹೆರೆ ಪಲ್ಲಿನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ. ಇದೀಗ ಬೇಟಿ ಬೇಟೆ ಚಿತ್ರದ ಗೀತೆ ಆಶಾ ಭೋಸ್ಲೆ ಹಾಗೂ ಮೊಹಮ್ಮದ್ ರಫಿ ಅವರು ಹಾಡಿದ್ದಾರೆ. ಶೈಲೇಂದ್ರ ಅವರ ಈ ಹಾಡನ್ನು ಶಂಕರ್ ಜೈಕಿಶನ್ ಅವರ ರಾಗ ಜೋಡಣೆ ಇದರಲ್ಲಿದೆ.

ಇದು ಇಂದಿನ ಸುನ್ಹೆರೇ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮುನಿಯನ ಮಾದರಿ ಚಿತ್ರದ ಆಯ್ದ ಕೆಲವು ಗೀತೆಗಳು ಮೊದಲಿಗೆ. ಈ ಗೀತೆಗಳಿಗೆ ದನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಕೆ ಜೆ ಸುದಾಸ್, ಜಯಚಂದ್ರನ್ ಹಾಗೂ ಎಸ್ ಜಾನಕಿ. ಗೀತೆಗಳ ರಚನೆ ಜಿ ಉದಯಶಂಕರ್ ಅವರದ್ದು, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಮೊನೆಯನ್ನ ಮಾದರಿ ಚಿತ್ರದ ಆಯ್ದ ಕೆಲವು ಗೀತೆಗಳು ಇದುವರೆಗೆ ಮೂಡಿ ಬಂದು ಸವಿ ನೆನಪು ಮುಂದುವರಿತಾ ಇದೆ. ಇದೀಗ ನಾರದ ವಿಜಯ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಕೆ ಜೆ ಯೇಸುದಾಸ್ ಈ ಗೀತೆಗಳಿಗೆ ದನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಹಾಡುಗಳು ಇವು. ಅಶ್ವಥ್ ವೈದಿಯವರ ರಾಗ ಸಂಯೋಜನೆ ಇದರಲ್ಲಿವೆ.

0: ನಾರದ ವಿದ್ಯಾ ಚಿತ್ರದ ಕೆಲವು ಗೀತೆಗಳು ಮೂಡಿಬಂದವು. ಸವಿ ನೆನಪಿನಲ್ಲಿ ಕಾರ್ಯಕ್ರಮ ಮುಂದುವರಿಯಲಿದೆ ಒಂದು ಪ್ರಕಟಣೆಯ ನಂತರ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸವಿ ನೆನಪು ಇದರಲ್ಲಿ ಇನ್ನು ಮುಂದೆ ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಎಸ್ ಪಿ ಶೈಲಜಾ ಈ ಹಾಡುಗಳಿಗೆ ದನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಗೀತೆಗಳು ಇವು. ಇಳಿಯರಾಜ ಅವರ ಸಂಗೀತ ನಿರ್ದೇಶನ.

ಸವಿನೆನಪು ಕೇಳ್ತಾ ಇದ್ದೀರಾ. ಇನ್ನೀಗ ವಾಣಿ ಜೈರಾಮ್ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವು ಈ ಚಿತ್ರದಿಂದ ಆಯ್ದ ಹಾಡುಗಳು.

ಹೋಗು ಹೋಗು ಎನ್ನಲು ನೀ ಯಾರು, ಹೋಗು ಎನ್ನಲು ನೀ ಯಾರು, ಹೋಗು ಎನ್ನಲು ನೀ ಯಾರು.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯದ ಸರ್ವಪಕ್ಷಗಳ ಸಂಸದರ ಸಭೆಯಲ್ಲಿ ಪಕ್ಷಭೇದ ಮರೆತು ಒಂದಾಗಿ ರಾಜ್ಯದ ಹಿತದೃಷ್ಟಿ

0: ಯಿಂದ ಕೆಲಸ ಮಾಡಲು ಕರೆ ನೀಡಿದರು. ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯದ ಹಿತಕ್ಕಾಗಿ ಕೇಂದ್ರದಿಂದ ಎಲ್ಲ ಸಹಕಾರ ನೀಡುವುದಾಗಿ ತಿಳಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಪರೀಕ್ಷಾ ಅಕ್ರಮದಲ್ಲಿ ಪಾಲ್ಗೊಳ್ಳುವವರಿಗೆ ಕಠಿಣ ಶಿಕ್ಷೆ ವಿಧಿಸುವ ಮಸೂದೆಯನ್ನು ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಮಂಡಿಸಿದೆ. ಇಂದು ಸುದೀರ್ಘ ಚರ್ಚೆ ನಡೆಯಲಿದ್ದು ಅಂಗೀಕಾರಗೊಳ್ಳುವ ನಿರೀಕ್ಷೆಯಿದೆ. ರಾಜ್ಯದಲ್ಲಿ ಆಗಸ್ಟ್ 8ನೇ ತಾರೀಖಿನವರೆಗೆ ನಡೆಯಲಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಿನ್ನೆ ಸೋಮವಾರ ಸಂಜೆಯವರೆಗೆ 4,16,00,000 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. 75.19% ಡಿಜಿಟಲೀಕರಣ ಪೂರ್ಣಗೊಂಡಿದೆ. ರಾಜ್ಯದ ಒಟ್ಟು 5,54,00,000 ಜನ ಮತದಾರರಿಗೆ ಗಣತಿ ನಮೂನೆ ವಿತರಣೆ ಪೂರ್ಣಗೊಂಡಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ. ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಬೆಂಗಳೂರಿನಲ್ಲಿ ಮಾಹಿತಿ ನೀಡಿ, ಹೊಸಪೇಟೆಯ ಪಲ್ಲವ ಪ್ರಕಾಶನಕ್ಕೆ 1,00,000 ರೂಪಾಯಿ ಬಹುಮಾನವುಳ್ಳ ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿ, ಡಾ ಎಂಎಂ ಕಲಬುರಗಿ ಮಾನವಿಕ ಅಧ್ಯಯನ ಪ್ರಶಸ್ತಿ 75,000 ರೂಪಾಯಿ ನಗದು ಪುರಸ್ಕಾರದೊಂದಿಗೆ ಮೈಸೂರಿನ ಡಾ ರಾಮೇಗೌಡರಿಗೆ ನೀಡಲಾಗುವುದು ಎಂದರು. 50,000 ರೂಪಾಯಿ ನಗದು ಬಹುಮಾನದ ಡಾ ಜಿಪಿ ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿಗೆ ಬೀದರ್ನ ಡಾ ಶ್ರೀ ಚನ್ನವೀರ ಶಿವಾಚಾರ್ಯರು ಭಾಜನರಾಗಿದ್ದಾರೆ. ಡಾ ಅನುಪಮಾ ನಿರಂಜನ್ ವೈದ್ಯಕೀಯ ಹಾಗೂ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿಗೆ ಮಂಗಳೂರಿನ ಡಾ ಶ್ರೀನಿವಾಸ್ ಕಕ್ಕಿಲಾಯ ಆಯ್ಕೆಯಾಗಿದ್ದಾರೆ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030ರ ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ಲಸಿಕೆ ಮಹತ್ವ ಕುರಿತು ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಸಹಪ್ರಾಧ್ಯಾಪಕ ಡಾ ರಾಮ್ ಕೌಲ್ಗುಡ್ಡ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹೆಪಟೈಟಿಸ್ ಬಿ ಅಥವಾ ಬಿಳಿ ಕಾಮಾಲೆ ರೋಗ ಬಳಲುವ ಜನರಲ್ಲಿ ಅತಿ ಹೆಚ್ಚು, ಅಂದರೆ 3-4 ಕೋಟಿ ಜನ ಭಾರತದಲ್ಲೇ ಇದ್ದಾರೆ. ಭಾರತದಲ್ಲಿ ಪ್ರತಿ ವರ್ಷ ಲಿವರ್ ಫೇಲ್ಯೂರ್ ಹಾಗೂ ಕ್ಯಾನ್ಸರ್ನಿಂದ ಸುಮಾರು 1,00,000 ಜನರ ಮರಣಕ್ಕೆ ಕಾರಣ ಆಗ್ಲಿಕ್ಕೆ. ವೈರಲ್ ಹೆಪಟೈಟಿಸ್ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅನ್ನು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಥವಾ ಸಾರ್ವಜನಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಸೇರಿಸಲಾಗಿದೆ. ಇದನ್ನು ತಡಿಲಿಕ್ಕೆ ಈಗ ಉತ್ತಮ ಲಸಿಕೆ ಲಭ್ಯ ಅದ. ವೈದ್ಯಕೀಯ ವೃತ್ತಿಪರರು ಅಥವಾ ರೋಗಿಗಳಲ್ಲಿ ಮೇಲೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅವಶ್ಯಕತೆ ಇರುವವರು ಅಥವಾ ಲಿವರ್ ಫೇಲ್ಯೂರ್ ಆಗಿರೋರು ಅಥವಾ ಕಿಡ್ನಿ ಫೇಲ್ಯೂರ್ ಆಗಿರೋರು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ತಗೊಳ್ಳೇಬೇಕಾಗ್ತದೆ. 3 ಡೋಸ್ ತಗೊಂಡ್ರೆ ಸಾಕು. 5 ವರ್ಷ ನಂತರ ಬೂಸ್ಟರ್ ಡೋಸ್ ಬೇಕಾಗಬಹುದು.
0: ಎಚ್ಐವಿ ಸೋಂಕಿತರ ಸಂಖ್ಯೆಯಲ್ಲಿ ಕರ್ನಾಟಕ ಇಡೀ ದೇಶಕ್ಕೆ 3ನೇ ಸ್ಥಾನದಲ್ಲಿದೆ. 260,000 ಜನ ಎಚ್ಐವಿ ಸೋಂಕಿತರನ್ನು ಪತ್ತೆ ಮಾಡಲಾಗಿದೆ. ಆ ಪೈಕಿ 2,05,000 ಜನ ಎಆರ್ಟಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎಚ್ಐವಿ ಸೋಂಕು ಹರಡುವಿಕೆ ನಿಯಂತ್ರಿಸಲು ರಾಜ್ಯದ ಎಲ್ಲ ಕಾಲೇಜುಗಳಲ್ಲಿ ಎಚ್ಐವಿ ಪರೀಕ್ಷೆ ಹಾಗೂ ಸೋಂಕಿನ ಕುರಿತು ಅರಿವು ಮೂಡಿಸಲು ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲು ಕಾಲೇಜು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಎಚ್ಐವಿ ಸಹಾಯವಾಣಿ 1091 ಸಂಪರ್ಕಿಸಲು ಕೋರಲಾಗಿದೆ. ಬೀದರ್ನಲ್ಲಿ ಗುರು ತೇಗ್ ಬಹದ್ದೂರ್ಜಿ ಅವರ 350ನೇ ಹುತಾತ್ಮ ದಿನದ ಸ್ಮರಣೆ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪಾಲ್ಗೊಂಡು ಗೌರವಾರ್ಪಿಸಿದರು. ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಏಪ್ರಿಲ್ನಿಂದ ಜೂನ್ವರೆಗೆ ಒಟ್ಟು 3 ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಧಾರವಾಡದ ಸಕ್ರಿ ಬಾಳಾಚಾರ್ಯ ಶಾಂತಕವಿ ಟ್ರಸ್ಟ್ ವತಿಯಿಂದ ನೀಡಲಾಗುವ ಶಾಂತರಂಗ ನಾಟಕಕಾರ ಪ್ರಶಸ್ತಿಗೆ ಕನ್ನಡ ನಾಟಕ ಕೃತಿಗಳ ಹಸ್ತಪ್ರತಿಗಳನ್ನು ಆಹ್ವಾನಿಸಲಾಗಿದೆ. ಆಗಸ್ಟ್ 30 ಕೊನೆ ದಿನವಾಗಿದೆ. ರಾಷ್ಟೀಯ ವಿಶೇಷಚೇತನರ ಸ್ವಾತಂತ್ರ್ಯ ದಿನಾಚರಣೆ ಬೆನ್ನಲ್ಲೇ ಮೈಸೂರು ಜಿಲ್ಲೆ ಕೆಆರ್ಪೇಟೆ ತಾಲೂಕು ಕಂಚಗಾರ ಕೊಪ್ಪಲಿನ ವಿಶೇಷಚೇತನ ಕ್ರೀಡಾಪಟು ಶಿಲ್ಪಾ ಶೈಲ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಆಯೋಜಿತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ F-57 ವರ್ಗದ ಶಾರ್ಟ್ಪಟ್ ಡಿಸ್ಕಸ್ ಥ್ರೋನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ 75ನೇ ಸಂಸ್ಥಾಪನಾ ದಿನಾಚರಣೆ ಹಿನ್ನೆಲೆ ತುಮಕೂರಿನಲ್ಲಿ 11 ಮತ್ತು 13 ವರ್ಷದೊಳಗಿನವರ 6 ದಿನಗಳ ಯೋನೆಕ್ಸ್ ಸನ್ರೈಸ್ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆರಂಭವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ.

0: ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ನಾಟಕ ಜೀವನ್ಮುಖಿ. ರಚನೆ ಗಾಯತ್ರಿ ಸುಂದರೇಶ್. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕೇಳಿ ನಾಟಕ ಜೀವನ್ಮುಖಿ.

0: ಅಯ್ಯೋ ದೀಪ, ಏ ಸ್ವಲ್ಪ ನಿಧಾನವಾಗಿ ತಿನ್ನೆ. ಯಾಕೆ ಇಷ್ಟೊಂದು ಗಡಿಬಿಡಿ ಮಾಡ್ತಾ ಇದೀಯಾ? ಏನ್ ಅವಸರನೋ ಏನೋ ಈಗಿನ ಕಾಲದ ಮಕ್ಕಳಿಗೆ. ಹ್ಮ್, ತಗೊಳ್ಳೆ ಕಾಫಿ ತಗೋ.
1: ನಂಗೆ ಕಾಫಿ ಗಿಫ್ಟ್ ಏನು ಬೇಡಮ್ಮ, ಟೈಮ್ ಆಗತ್ತೆ. ಬಾಯ್ ಮಾ. ಬಾಯ್ ಡ್ಯಾಡಿ, ಸಿ ಯು ಇವ್ನಿಂಗ್ ಗೈಸ್.
0: ಅಬ್ಬಬ್ಬಾ, ಏನ್ ಇವಳು ತೋಳಿಗೆ ರೆಕ್ಕೆ ಕಟ್ಕೊಂಡಿದ್ದಾಳೋ ಏನೋ, ಸದಾ ಗಡಿಬಿಡಿ.
2: ಅಲ್ವೇ ತ್ರಿವೇಣಿ, ದೀಪ ಏನ್ ಚಿಕ್ಕ ಹುಡುಗಿನ, ಅವಳು ತುಂಬಾ ಇಷ್ಟಪಟ್ಟು ಜರ್ನಲಿಸಂ ಕಲ್ತಿದ್ದಾಳೆ. ಆ ಫೀಲ್ಡ್ ಅಲ್ಲಿ ಮುಂದುವರಿತೀನಿ ಅಂತ ಪೇಪರ್ ನಲ್ಲಿ ಕೆಲಸಕ್ಕೂ ಕೂಡ ಸೇರ್ಕೊಂಡಿದ್ದಾಳೆ. ಪೇಪರ್ ನಲ್ಲಿ ಕೆಲಸ ಮಾಡೋದು ಅಂದ್ರೆ ಸುಮ್ನೆನಾ? ಅದಕ್ಕೆ ಸಾಕಷ್ಟು ಓಡಾಡೋದಿರುತ್ತೆ, ಹೋಮ್ವರ್ಕ್ ಮಾಡಬೇಕು, ದೊಡ್ಡ ದೊಡ್ಡ ಪಂಡಿತರ ಹತ್ರ ಚರ್ಚೆ ಮಾಡೋಕಿರುತ್ತೆ.
0: ಸರಿ ಸರಿ, ಏನೋ ಒಂದ್ ಹೇಳಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀರ.
3: ಎಕ್ಸ್ಕ್ಯೂಸ್ ಮೀ ಸರ್, ಒಳಗೆ ಬರಬಹುದಾ?
4: ಓ ದೀಪಾ, ಪ್ಲೀಸ್ ಕಮ್ ಇನ್, ಕೂತ್ಕೊಳ್ಳಿ.
3: ಥ್ಯಾಂಕ್ ಯು ಸರ್. ಹೇಳಿ ಸರ್, ಈ ಸಾರಿ ಯಾವ ವಿಷಯದ ಬಗ್ಗೆ ಆರ್ಟಿಕಲ್ ಮಾಡಲಿ? ಏನಾದರೂ ವಿಶೇಷವಾಗಿ ಮಾಡೋ ಸಬ್ಜೆಕ್ಟ್ ಇದ್ರೆ ಕೊಡಿ ಸರ್.
4: ನೋಡಮ್ಮ ದೀಪಾ, ಈಗೆಲ್ಲ ಇಂಟರ್ನ್ಯಾಷನಲ್ ಡೇಗಳ ಕಾಲ, ಗೊತ್ತು ತಾನೇ?
3: ಹೌದು ಸರ್.
4: ಈ ತಿಂಗಳು ವಿಶ್ವ ತಾಯಂದಿರ ದಿನ ಕೂಡ ಬರ್ತಾ ಇದೆ. ವಿಶ್ವ ತಾಯಂದಿರ ದಿನದ ಬಗ್ಗೆ ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಆರ್ಟಿಕಲ್ ಮಾಡ್ತೀರಾ?
3: ಹಾ ಸರ್, ಒಳ್ಳೆ ಐಡಿಯಾ. ಆಕ್ಚುಲಿ
4: ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರಬೇಕು, ನಮ್ಮ ಪತ್ರಿಕೆ ಓದುವರ ಸಂಖ್ಯೆ ಹೆಚ್ಚಾಗಬೇಕು. ದೀಪಾ, ಆಗುತ್ತಾ ನಿಮ್ಮ ಕೈಲಿ?
3: ಖಂಡಿತ ಮಾಡ್ತೀನಿ ಸರ್. ನನ್ನ ಜರ್ನಲಿಸಂ ಪ್ರೊಫೆಷನ್ಗೆ ಅದೆಷ್ಟು ಸಹಾಯ ಆಗೋ ಸ್ಟೋರಿ ಸಿಗುತ್ತೋ ಆದಷ್ಟು ಒಳ್ಳೆ ಸ್ಟೋರಿ ರೆಡಿ ಮಾಡ್ತೀನಿ. ನನ್ನ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್.
4: ವೆರಿ ಗುಡ್ ದೀಪಾ, ಗುಡ್ ಲಕ್.
3: ಥ್ಯಾಂಕ್ ಯು ಸರ್. ಹಾಯ್ ಮಾ, ನಂಗೋಸ್ಕರ ಕಾಯ್ತಾ ಇದ್ಯಾ?
0: ಅಬ್ಬಾ ಬಂದಿಯೇನೆ, ಬಾ
3: ಮಾ.
0: ಏನೆ?
3: ಇವತ್ತು ನಮ್ ಚೀಫ್ ಎಡಿಟರ್ ನಂಗೆ ಒಂದು ಡಿಫ್ರೆಂಟ್ ಆಗಿರೋ ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ಮದರ್ಸ್ ಡೇಗೆ ನನ್ನ ಕಡೆಯಿಂದ ಒಂದೊಳ್ಳೆ ಆರ್ಟಿಕಲ್ ಬರೆಯಕ್ಕೆ ಹೇಳಿದಾರಮ್ಮ.
0: ಹೌದಾ?
3: ಹ್ಞೂ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಕಣಮ್ಮ. ಪ್ಲೀಸ್ ಮೊದಲು ಒಂದ್ ಲೋಟ ಕಾಫಿ ಕೊಡಮ್ಮ, ಬಿಸಿ ಬಿಸಿಯಾಗಿ.
0: ತರ್ತೀನಿ ತಡಿ.
5: ಅವರೇ ಅವರೇ, ಉಸಿ ಈಚೆ ಬಂದಿರಾ?
3: ಇದೇನ್ ನಿಂಗಮ್ಮ ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಅಮ್ಮ ಬರಕ್ ಹೇಳಿದ್ರಾ? ಅಡ್ಗೆ ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದಾರೆ, ಕರಿಲ್ಲ?
5: ಹಂಗೇನಿಲ್ಲ ಕಣವ್ವ, ನಿಮ್ ತೋಕೆ ಹೇಳ್ತೀನಿ, ದೊಡ್ಡವ ಅವ್ರಿಗೆ ಹೇಳ್ಬಿಡಿ.
3: ಏನಾಯ್ತು ನಿಂಗಮ್ಮ ಇಷ್ಟೊಂದು ಬೇಸರ ಯಾಕೆ?
5: ನನ್ ಮಗಿಗೆ ಅರ್ಸಿನ ಕಾಮಲೆ ಬಂದ್ಬಿಟ್ಟದೆ ಕಣ್ರವ್ವ, ಅದಕ್ಕೆ ನಾನು ನಾಳೆ ಒಸಿ ಪಾರವನ್ ತವಕ ಹೋಗಿ ಔಷಧಿ ತಗೋಬತ್ತೀನಿ. ನಾನ್ ತಿರುಗ್ ಬರೋದು ಇನ್ನು ಎರಡ್ ದಿನ ಆಯ್ತದೆ ಕಣವ್ವ, ಒಸಿ ಅವ್ವ ಅವ್ರಿಗೆ ಹೇಳ್ಬಿಡಿ, ನಾ ಬತ್ತೀನಿ ಕಣವ್ವ.
0: ದೀಪಾ, ಏ ದೀಪಾ, ಎಲ್ ಹೋದ್ಯೇ? ಅಷ್ಟೊತ್ತಿಂದ ಕಾಫಿ ಇಟ್ಕೊಂಡು ಕಾಯ್ತಾ ಇದ್ದೀನಿ, ಯಾರ ಹತ್ರ ಮಾತಾಡ್ತಾ ಇದೀಯಾ?
3: ಹ್ಞೂ ಕಣಮ್ಮ, ನಿಂಗಿ ಮಗುಗೆ ಹುಷಾರಿಲ್ವಂತೆ, ಅವಳು

0: ಎರಡು ದಿನ ಬರಲ್ಲ ಅಂತ ಹೇಳಕ್ ಬಂದಿದ್ಲು. ಅದೆಲ್ಲೋ ಯಾರೋ ಪಾರವ್ವ ಅಂತೆ, ಅವ್ರ ಹತ್ರ ಹೋಗ್ ಬರ್ತೀನಿ ಅಂತ ಹೇಳಿದ್ಲು.
1: ನಿಂಗಿನ ಪಾರವ್ವನ ಹತ್ರ ಹೋಗ್ತಾ ಇದ್ಲ? ದೀಪಾ, ನೀನು ಮದರ್ಸ್ ಡೇಗೆ ಆರ್ಟಿಕಲ್ ಮಾಡ್ಬೇಕು ಅಂತ ಒದ್ದಾಡ್ತಾ ಇದೀಯಲ್ಲ, ನೋಡು ನಿಂಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಕೊಡ್ತೀನಿ. ಪಾರವ್ವನ ಬಗ್ಗೆ ನೀನು ಒಂದು ಆರ್ಟಿಕಲ್ ಮಾಡ್ಬೋದು ಕಣೆ, ಸೂಪರ್ ಆಗಿರತ್ತೆ.
0: ಪಾರವ್ವನ ಬಗ್ಗೆನಾ? ಈಗ ನಿಂಗಮ್ಮ ಮಾತಾಡ್ತಾ ಇದ್ರಲ್ಲ, ಆ ಪಾರವ್ವನ ಬಗ್ಗೆ ಹೇಳ್ತಾ ಇದ್ಯಾ?
1: ಹೌದು, ಅದೇ ಪಾರವ್ವನ ಬಗ್ಗೆನೇ ಹೇಳ್ತಾ ಇರೋದು.
0: ನೀನು ಇಷ್ಟೊಂದ್ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇರೋದ್ ನೋಡ್ತಾ ಇದ್ರೆ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಅದೇನ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀಯಾ?
1: ನೀನು ಚಿಕ್ಕವಳಾಗಿದ್ದಾಗ ಜಾಂಡಿಸ್ ಆಗಿತ್ತು ಕಣೆ. ಪಾಪ ನಮ್ಮ ನಿಂಗಿ ನನ್ನನ್ನ ಪಾರವ್ವನ ಹತ್ರ ಕರ್ಕೊಂಡು ಹೋಗಿದ್ಲು. ಆಕೆ ಕಣ್ಣಲ್ಲಿ ಏನ್ ತೇಜಸ್ಸಿದೆ ಗೊತ್ತಾ ದೀಪ? ಒಂದ್ ತಿಂಗಳಿಂದ ನರಳ್ತಾ ಇದ್ದೆ ನೀನು. ಆಕೆ ಕೊಟ್ಟ ಔಷಧಿ ಕುಡಿದು ನೀನ್ ಎರಡೇ ದಿನಕ್ಕೆ ಹುಷಾರಾಗ್ಬಿಟ್ಟೆ. ಆ ಪಾರವ್ವ ತನಗ್ ಗೊತ್ತಿರೋ ಟ್ರೀಟ್ಮೆಂಟ್ ಅನ್ನ ಎಲ್ಲ ಬಡವರಿಗೂ ಫ್ರೀಯಾಗಿ ಕೊಡ್ತಾಳೆ. ಬಡವರಿಗೆ ಅವಳೊಂಥರ ದೇವತೆ ಇದ್ದ ಹಾಗೆ. ನೀನು ಅವಳನ್ನ ಒಂದ್ಸರ್ತಿ ಭೇಟಿ ಮಾಡು, ಇಂಟರ್ವ್ಯೂ ತಗೊಂಡ್ರೆ ನೀನು ಒಂದು ಒಳ್ಳೆ ಆರ್ಟಿಕಲ್ ಮಾಡ್ಬೋದು ಕಣೆ.
0: ಖಂಡಿತ ಅಮ್ಮ, ಅಡ್ರೆಸ್ ಕೊಡು, ನಾಳೆನೆ ಹೋಗ್ಬಿಟ್ಟು ಬರ್ತೀನಿ. ಏನಪ್ಪ ಪಾರವ್ವ ಇದ್ದಾರಾ?
2: ಓ ಪಾರವ್ವ ನೋಡ್ಬೇಕಿತ್ತ, ಹುಷಾರಿಲ್ವ್ರಾ?
0: ಇಲ್ಲ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಪಾರವ್ವ ಅವ್ರ ಜೊತೆ ಮಾತಾಡ್ಬೇಕು, ಅದಕ್ಕೋಸ್ಕರ ಬಂದಿರೋದು. ಇದ್ದಾರೆ ಅಲ್ವಾ?

0: ನಮಸ್ತೆ, ಒಳಗ್ ಬರಬಹುದಾ?
1: ಯಾರು? ಕೇಳೋದೇನಿದೆ, ಬನ್ನಿ ಒಳಗೆ.
0: ಅಮ್ಮ, ನಿಮ್ಮನ್ನ ನೋಡಿ ತುಂಬಾ ಖುಷಿಯಾಯ್ತು. ನಾನು ದೀಪಾ ಅಂತ. ನಮ್ ತಾಯಿ ತ್ರಿವೇಣಿ ನಿಮ್ಮನ್ನ ಭೇಟಿ ಮಾಡಕ್ಕೆ ಕಳ್ಸಿದ್ರು.
1: ತ್ರಿವೇಣಿ ಮಗ್ಳ ನೀನು? ಬಾ ಮಗು, ಬಾ ಕೂತ್ಕೋ. ಏನ್ ವಿಷಯ ಬಂದಿದ್ದು?
0: ಅಮ್ಮ, ನಾನು ಪೇಪರ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸಾರಿ ಮದರ್ಸ್ ಡೇಗೆ, ಅಂದ್ರೆ ತಾಯಂದ್ರ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆರ್ಟಿಕಲ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅಪ್ಪ ಅಮ್ಮ ಇಬ್ಬರು ನಿಮ್ಮನ್ನೇ ಸಜೆಸ್ಟ್ ಮಾಡಿದ್ರು, ಹಾಗಾಗಿ ಬಂದೆ. ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ, ದಯವಿಟ್ಟು ಸ್ವಲ್ಪ ವಿವರವಾಗಿ ಹೇಳ್ತೀರಾ?
1: ಅಯ್ಯೋ ಹುಚ್ಚ ಹುಡ್ಗಿ, ನನ್ನ ಬದುಕು ನಿನ್ನ ಬರವಣಿಗೆಗೆ ಬೆಲೆ ಸಿಗೋ ಹಾಗೆ ಮಾಡುತ್ತೇನೆ.
0: ಅಮ್ಮ, ನನಗೆ ಹೆಚ್ಚಾಗೇನೂ ಗೊತ್ತಿಲ್ಲ, ತಿಳಿದು ಬರೆದು ಅದನ್ನ ಒಂದಷ್ಟು ಜನಕ್ಕೆ ತಲುಪಿಸಿದ್ರೆ ಅದೇ ನನಗೆ ಖುಷಿ. ದಯವಿಟ್ಟು ನನಗೆ ನಿಮ್ಮ ಸಮಯವನ್ನ ಕೊಡ್ಬೇಕಮ್ಮ.
1: ನೋಡು ಮಗು, ನನ್ ಕತೆ ಜನಕ್ಕೆ ಮೆಚ್ಚುಗೆಯಾಗಿ ಅದರಿಂದ ಯಾರಿಗಾದ್ರೂ ಒಳ್ಳೇದಾಗುತ್ತೆ ಅಂದ್ರೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ. ನೀ ಕೇಳು ಪ್ರಶ್ನೆಗಳನ್ನ, ನಂಗ್ ತಿಳಿದಿದ್ದ ಹೇಳ್ತೀನಿ.
0: ಹಾಗಿದ್ರೆ ನಿಮ್ಮ ಬಾಲ್ಯ, ಮದುವೆ ಇವುಗಳ ಬಗ್ಗೆ ಮೊದಲು ಹೇಳ್ತೀರಾ?
1: ಆಗ್ಲಿ. ಈಗ ನಂಗೆ 60 ವರ್ಷ. ನಾನು ಅಪ್ಪ ಅಮ್ಮನ್ ಕಳ್ಕೊಂಡಾಗ ಕೇವಲ 8 ವರ್ಷದ ಹುಡ್ಗಿ. ತೌರು ಅನ್ನೋದು ತಾರಮ್ಮಯ್ಯ ಆಗಿ 13ನೇ ವರ್ಷದ ಹೊತ್ತಿಗೆ ನಾನು ಅತ್ತೆ ಮನೆ ಸೇರ್ಬಿಟ್ಟಿದ್ದೆ.
0: ಏನು, 13ನೇ ವರ್ಷಕ್ಕೆ ಮದ್ವೆ ಆಗೋಯ್ತಾ ನಿಮ್ಗೆ? ನಿಮ್ ಯಜಮಾನ್ರು ಯಾರು? ಅವ್ರಿಗೆಷ್ಟು ವಯಸ್ಸಾಗಿತ್ತು?
1: ಸದಾಶಿವ ಅನ್ನೋ ವ್ಯಕ್ತಿ ಜೊತೆ ನನ್ ಮದ್ವೆ ಆಗಿದ್ದು. ನನ್ಗೆ 13, ಅವ್ರಿಗೆ 26 ಆಗ ವಯಸ್ಸು. ತಾಯಿ ಮತ್ತೆ ಅತ್ತಿಗೆಯರ ಮುದ್ದಿನ ಮಗನಾಗಿದ್ದ ಇವ್ರಿಗೆ ಹೆಂಡತಿ ಬಗ್ಗೆ ಯಾವುದೇ ವಿಶೇಷ ವಾತ್ಸಲ್ಯ ಬೆಳಿಲೇ ಇಲ್ಲ.
0: ನಿಮ್ಮ ಅತ್ತೆ ಮತ್ತೆ ಊರ್ಗಿತ್ತಿ ನಿಮ್ಮ ಯಜಮಾನ್ರಿಗೆ ಏನು ಹೇಳ್ತಾ ಇರ್ಲಿಲ್ವಾ?
1: ತುಂಬಾನೇ ಹೇಳೋರು. ಎಷ್ಟ್ರ ಮಟ್ಟಿಗೆ ಹೇಳಿದ್ರು ಅಂದ್ರೆ, ಹೆಂಡತಿ ಅಂದ್ರೆ ಅವಳು ನಿನ್ನ ಭೋಗದ ವಸ್ತು ಅಷ್ಟೇ, ಮನೆ ಕೆಲ್ಸ ಮಾಡೋಕಂತಾನೆ ಬಂದವಳು, ಅವಳಿಗೆ ನಿನ್ ಸಲಿಗೆ ಅವಶ್ಯಕತೆ ಬೇಡ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೂರದಲ್ಲೇ ಅವಳು ನಿಟ್ಟಿರ್ಬೇಕು. ಹೆಚ್ಚು ಅಂತ ಅಂದ್ರೆ ಮನೆ ಕೆಲ್ಸದೊಳಗಿಂತ ಒಂಚೂರು ಉತ್ತಮ ಸ್ಥಾನಮಾನ ಕೊಟ್ರೆ ಸಾಕು ಅಂತ ಹೇಳ್ತಾ ಇದ್ರು.
0: ಛೇ, ಹೀಗೆಲ್ಲ ಹೇಳ್ಕೊಡ್ತಾ ಇದ್ರಾ? ದೇವ್ರೆ, ನಿಮ್ ಕಥೆ ಹೇಗಾಗ್ಬೇಡ. ಅಲ್ಲ, ಅಷ್ಟು ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡ್ಕೊಂಡು ಗಂಡನೂ ಸರಿಯಾಗ್ ಪ್ರೀತಿಸ್ದೆ ಹೋದ್ರೆ ಎಷ್ಟು ಕಷ್ಟ ಅಲ್ವಾ? ನಿಮ್ ಅಣ್ಣ, ತವ್ರ ಮನೆಯವರು ಏನೂ ಕೇಳ್ತಾ ಇರ್ಲಿಲ್ವಾ?
1: ನಾನು ನಿಂಗೆ ಆಗ್ಲೇ ಹೇಳ್ದೆ ಅಲ್ವಾ, ನಾನು ಅಪ್ಪ ಅಮ್ಮನ್ನ ತುಂಬಾ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡೆ ಅಂತ. ಅಪ್ಪ ಅಮ್ಮ ಇಲ್ದೆ ಅಣ್ಣ ನನ್ನನ್ನ ಒಂದಷ್ಟು ವರ್ಷ ಸಾಕಿ ಮದುವೆ ಮಾಡಿಕೊಟ್ಟ. ಮದುವೆ ಮಾಡಿಕೊಟ್ಟಿದ್ದ ಸಮಯದಲ್ಲಿ ಏನ್ ಹೇಳ್ದ ಅಂದ್ರೆ, ಇನ್ ಮುಂದೆ ನೀನುಂಟು, ನಿನ್ನ ಗಂಡನ್ ಮನೆ ಉಂಟು,

0: ನಿನಗೆ ತವರು ಅನ್ನೋದಿಲ್ಲ, ಇಷ್ಟು ದಿನ ನಿನ್ನನ್ನ ನೋಡ್ಕೊಂಡಿದ್ದಾಯ್ತು, ಇನ್ನು ಯಾವತ್ತೂ ಈ ಕಡೆ ಬರೋ ಪ್ರಯತ್ನ ಮಾಡಬೇಡ ಅಂತ ಹೇಳಿ ನನ್ನ ಗಂಡನ ಮನೆಗೆ ಒಪ್ಪಿಸ್ಬಿಟ್ರು. ಹೀಗಿರುವಾಗ ಅತ್ತೆ ಮನೇಲಿ ನಡೀತಾ ಇರೋದನ್ನ ನಾನ್ ಯಾರಿಗೆ ತಾನೇ ಹೇಳ್ಬೇಕಿತ್ತು ಹೇಳು?
1: ಹೀಗೆಲ್ಲ ಹೇಳಿದ್ರೆ ಅದು ಹೇಗ್ ತಾನೇ ತವ್ರ ಮನೆಗೆ ಹೋಗಕ್ಕಾಗತ್ತೆ? ನಾವ್ ನಿನ್ ಜೊತೆ ಇದೀವಿ ಅಂತ ಹೇಳೋದಕ್ಕೂ, ನಾವ್ ಯಾರು ಇನ್ ಮುಂದೆ ನಿನ್ನವರಲ್ಲ ಅಂತ ಅನ್ನೋದಕ್ಕೂ ಇಷ್ಟು ವ್ಯತ್ಯಾಸ ಇದೆ ಅಲ್ವಾ? ಹಾಗಾದ್ರೆ ನಿಮ್ಮ ಸಂಸಾರ ಮುಂದೆ ಹೇಗ್ ಸಾಕ್ತು? ನಿಮ್ಗೆ ಮಕ್ಕಳು?
0: ಮಕ್ಕಳು ಅಂತೂ ಇಂತೂ ಮದ್ವೆಯಾಗಿ 2 ವರ್ಷ ಪೂರೈಸಿದೆ ನಾನು. ಈ ಎಲ್ಲ ರಂಪಾಟಗಳ ಮಧ್ಯೆ ಅಂತೂ ಇಂತೂ ನಾನು ಬಸರಿ ಆದೆ.
1: ಹೋ, ವೆರಿ ಗುಡ್. ಮನೇಲಿ ಎಲ್ಲ ಫುಲ್ಲು ಖುಷಿ ಆಗಿರ್ಬೇಕು ಅನ್ಸುತ್ತಲ್ವಾ?
0: ಈಗ ನಿನಗಾದಷ್ಟು ಖುಷಿ ಆ ಮನೇಲಿದ್ದವ್ರಿಗಾಗಿದ್ರೆ ನಾನು ಇವತ್ತು ಈ ಜಾಗದಲ್ಲಿ ಇರ್ತಿರ್ಲಿಲ್ಲ ಅನ್ಸುತ್ತೆ.
1: ಅಂದ್ರೆ ಯಾರು ನಿಮಗೆ ವಿಶ್ ಮಾಡ್ಲೇ ಇಲ್ವಾ? ಆರೈಕೆ ಅದು ಇದು?
0: ನಾನು ಬಸರಿ ಅಂತ ಸಂಭ್ರಮಿಸೋಕೆ ಆ ಮನೇಲಿ ಯಾರು ಇರ್ಲೇ ಇಲ್ವಲ್ಲಮ್ಮ. ನಾನು ತುಂಬಿದ ಬಸರಿ, ಮೇಲೇಳಕ್ಕಾಗ್ತಾ ಇಲ್ಲ, ಕೆಳಗಡೆ ಕೂರಕ್ಕಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದೆ. ನಮ್ಮತ್ತೆ ನನ್ನನ್ನು ಉಪಚರಿಸೋ ಬದಲು ಅವ್ರಿಗೇನಿಷ್ಟ ಕಷ್ಟ ಅದ್ರ ಬಗ್ಗೆನೇ ಗಮನ ಕೊಡ್ತಾ ಇದ್ರು. ನನ್ನ ವಾರ್ಗಿತ್ತಿ ಅತ್ತು ಅವ್ರ ಊರಲ್ಲಿ ಜಾತ್ರೆ ಇದೆ ಅಂತ ಊರಿಗೆ ಹೊರಟೋಗಿದ್ರು. ಅವತ್ತು ಸಂಜೆ 7 ಗಂಟೆ ಆಗಿತ್ತೇನೋ, ದೇವಸ್ಥಾನದಲ್ಲಿ ನಾಟಕ ಇದೆ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅತ್ತೆನೂ ಹೋದ್ರು. ಇನ್ನು ನನ್ನ ಗಂಡನೂ ಸದಾ ಮನೆಯಿಂದ ಆಚೆನೇ ಇರ್ತಾ ಇದ್ದಿದ್ದು ಹೆಚ್ಚು. ನನ್ನ ಸಂಕಟಕ್ಕೆ ನೆರವಾದವರು ಯಾರೂ ಇಲ್ದಂಗಾಯ್ತು. ಲಾಂಧ್ರದ ಬೆಳಕಲ್ಲಿ ಕತ್ತಲ ನಡುವಲ್ಲಿ ನನ್ನ ನರಳಾಟ ಕೇಳಿ ಹಾದಿಲ್ ಹೋಗ್ತಾ ಇದ್ದ ಒಬ್ಬ ಗೂರ್ಖ ಬಂದು ಒಂದಷ್ಟು ಸಹಾಯ ಮಾಡ್ದ. ನನ್ನ ಚೊಚ್ಚಲ ಹೆರಿಗೆಯನ್ನು ನಾನೇ ಮಾಡಿಕೊಂಡ ಮಹಾತಾಯಿ ನಾನಾದೆ. ಅಂತೂ ಆ ಪ್ರಸವ ವೇದನೆಯಿಂದ ಮುಕ್ತಿನೂ ಪಡೆದೆ.
1: ಅಂದ್ರೆ ನೀವೊಬ್ರೇ ಯಾವ ನರ್ಸು ಡಾಕ್ಟ್ರು ಇಲ್ದೆ ಹೆರಿಗೆ ಮಾಡ್ಕೊಂಡ್ರ? ಯಪ್ಪ, ಎಂತ ಮಗು ಆಯ್ತು? ಮಗು ಆರೋಗ್ಯವಾಗಿತ್ತ?
0: ಆ ನರಳಾಟ ಒದ್ದಾಟ ಇದೆಲ್ಲದರ ನಡುವೆ ನಾನು ಒಂದು ಗಂಡು ಮಗುವಿಗೆ ತಾಯಿಯಾಗಿತ್ತು. ಬಹುಶಃ ಹೆಣ್ಣು ಮಗು ಹೆತ್ತಿದ್ರೆ ನನ್ನನ್ನು ಈ ಮನೆಯವರು ಹೇಗೆ ನಡೆಸ್ಕೊಳ್ತಿದ್ರು ಅನ್ನೋ ಯೋಚನೆ ನಂಗೆ ಎಷ್ಟೋ ಸತಿ ಬಂದಿದೆ. ಹಾಗಂದ ಮಾತ್ರಕ್ಕೆ ಗಂಡು ಮಗು ಆಯ್ತು ಅಂತ ನನಗೇನ್ ರಾಜಮರ್ಯಾದೆ ಸಿಗ್ಲಿಲ್ಲ. ಬಾಣಂತಿ ಅಂತ ಯಾವ ಆರೈಕೆನೂ ಮಾಡ್ಲಿಲ್ಲ. ಬಸರಿಗೆ ನೆರವಾಗದೇ ಇರೋರು ಬಾಣಂತಿಗೆ ನೆರವಾಗ್ತಿದ್ರ ಹೇಳು? ಮಗು ಅಳ್ತಾ ಇರ್ಲಿ, ನಗ್ತಾ ಇರ್ಲಿ, ಒದ್ದಾಡ್ತಾ ಇರ್ಲಿ, ಅದ್ರ ಗೋಜಿಗೆ ಯಾರೂ ಹೋಗ್ತಾ ಇರ್ಲಿಲ್ಲ. ತಾಯಿಯಾಗಿ ನಾನು ನನ್ನ ಕರ್ತವ್ಯ ಮಾಡ್ಲೇಬೇಕಿತ್ತಲ್ವಾ? ಅವ್ರಿಗೆಲ್ಲ ಮಗುಗಿಂತ ಹೆಚ್ಚಾಗಿ ಅವ್ರ ಬೇಕು ಬೇಡಾನೇ ಜಾಸ್ತಿ ಆಗಿತ್ತು.
1: ಅಯ್ಯೋ ಪಾಪ ಅಮ್ಮ, ನೀವು ಅದೆಷ್ಟು ಕಷ್ಟಪಟ್ಟಿದ್ದೀರಿ. ಆಮೇಲೆ ಮಗುಗೆ ಏನ್ ಹೆಸರಿಟ್ರಿ? ಚೆನ್ನಾಗಿ ಆಟ ಆಡ್ಕೊಂಡಿತ್ತ ಪಾಪು?
0: ಆ ಮಗು ಹುಟ್ಟಿದ್ದೆ ನನಗೆ ದೊಡ್ಡ ಸಂಭ್ರಮ ಪುಟ್ಟಿ. ಹೆಸರಿಡೋದು ಕರೆಯೋದು ಯಾವಾಗ ಮಾಡ್ತಾರೆ ಅಂತ ಕಾದಿದ್ದಷ್ಟೇ ನೆನಪಿರೋದು ನನಗೆ. ಆ ಮಗುಗೆ ಕರಿಯಕ್ಕೆ ಅಂತ ಹೆಸರು ಹುಡ್ಕೋದ್ರಲ್ಲೇ ನನ್ನ ಕಾಲ ಎಲ್ಲ ಕಳೆದು ಹೋಗಿತ್ತು. ನಿಜಕ್ಕೂ ಅದು ಪಾಪದ ಕೂಸೆ. ಒಂದಿನ ಮಗು ಹೀಗೆ ತುಂಬ ರಚ್ಚೆ ಹಿಡಿಯೋಕೆ ಪ್ರಾರಂಭ ಮಾಡಿಬಿಟ್ಟ. ಎಷ್ಟು ಸಮಾಧಾನ ಮಾಡಿದ್ರೂ ನಿಲ್ಲಿಸ್ತಾನೇ ಇಲ್ಲ. 2 ದಿನ ಆದರೂ ಒಂದೇ ಸಮ ಅಳು. ನನಗಂತೂ ಮಗುಗೆ ಏನಾಗ್ತಾ ಇದೆ ಅಂತ ತಿಳ್ಕೊಳಕ್ಕೆ ಆಗ್ಲಿಲ್ಲ. ಮನೇಲಿ ಹಿರಿಯರನ್ನ ಕೇಳೋಣ ಅಂದ್ರೆ ಅವರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ.
1: ಏನು, 2 ದಿನ ಮಗು ಅಳ್ತಲೇ ಇತ್ತ? ಮತ್ತೆ ನೀವೇನ್ ಮಾಡಿದ್ರಿ? ಡಾಕ್ಟರ್ ಹತ್ರ ಹೋಗ್ಲಿಲ್ವಾ? ಆದ್ರೂ ಅಮ್ಮ ಆಸ್ಪತ್ರೆಗೆ ಹೋಗ್ಬೇಕಿತ್ತಲ್ವಾ?
0: ಹೌದಮ್ಮ, ಹೋಗ್ಲೇಬೇಕಿತ್ತು. ಆದ್ರೆ ಹೋಗಕ್ ನನ್ನ ಹತ್ರ ಹಣ ಎಲ್ಲಿತ್ತು ಹೇಳು? ಯಾರು ಕೊಡ್ಬೇಕಿತ್ತು ಹಣ ನಂಗೆ? ಮನೇಲಿ ಯಾರಿಗೆ ನನ್ನ ನನ್ನ ಮಗುವಿನ ವಿಷಯ ಬೇಕಿತ್ತು ಹೇಳು?
1: ಹಾಗಾದ್ರೆ ಏನ್ ಮಾಡಿದ್ರಿ ಅಮ್ಮ ನೀವು? ನನಗಂತೂ ನಿಜವಾಗ್ಲೂ ತುಂಬಾ ಹಿಂಸೆ ಆಗ್ತಾ ಇದೆ.
0: ಅನಾಥೋ ದೈವ ರಕ್ಷಕ ಅಂತ ಹಿರಿಯರು ಹೇಳ್ತಾರೆ, ಕೇಳಿದ್ಯಾ? ನನ್ನ ಪಾಲ್ಗೂ ಆ ದಿನ ದೇವತೆ ಆಗಿ ಬಂದವಳು ಹಾಲಿನ ರಂಗಮ್ಮ. ಅಳ್ತಾ ಇದ್ದಿದ್ ಮಗುನ ನೋಡಿ ಆ ಮಗುಗೆ ಅರ್ಶಿನ ಕಾಮಾಲೆ ರೋಗ ಬಂದಿರಬೇಕು, ಮೊದಲು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಅವಳ ಹತ್ರ ಇದ್ದಿದ್ದ ಕಾಸಿನ ಚೀಲದಿಂದ 2 ರೂಪಾಯಿ ತೆಗೆದು

0: ಕೈ ಕೊಟ್ಲು. ಮೊದ್ಲು ಇಲ್ಲಿಂದ ಹೊರಡಿ ಅಂತ ಹೇಳಿ ಬಸ್ಸು ಹತ್ಸಿದ್ಲು.
1: ಅಪ್ಪ ಸತ್ಯ, ನೀವಂತೂ ಇಂತೂ ಆಸ್ಪತ್ರೆ ಕಡೆಗೆ ಹೊರಟ್ರಲ್ಲ, ಒಳ್ಳೇದಾಯ್ತು. ಆಮೇಲೆ
0: ರಂಗಮ್ಮ ನನ್ನ ಬಸ್ ಹತ್ಸಿ ಹೊರಟ್ಬಿಟ್ಲು. ಬಸ್ಸು ಊರಾಚೆ ದಾಟಿ ಮುಂದೆ ಹೋಗ್ತಾ ಇತ್ತು. ಅಷ್ಟೊತ್ತಿಗೆನೆ ನನ್ನ ಮಗು ಅಳು ನಿಲ್ಸ್ಬಿಡ್ತು. ಸದ್ಯ ಎರಡು ದಿವಸದಿಂದ ಒಂದೇ ಸಮ ರಚೆ ಹಿಡ್ದಿದ್ನಲ್ಲ, ಇವಾಗ ಅಳು ನಿಲ್ಸಿದ್ನಲ್ಲ ಅಂತ ಸಮಾಧಾನ ಪಟ್ಕೊಂಡೆ. ನನ್ನ ಪಕ್ಕ ಒಬ್ರು ಕಾಕ ಕೂತಿದ್ರು. ಮಗಳೇ, ಇಷ್ಟು ಸಣ್ಣ ಮಗುನ ಎತ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಮ್ಮ ಅಂತ ಕೇಳಿದ್ರು. ನಾನು ಇರೋ ವಿಷಯನೆಲ್ಲ ಅವ್ರಿಗೆ ಹೇಳಿದೆ. ಎಲ್ಲಿ ಒಂದ್ಸಲ ಮಗುನ ತೋರಿಸು ಅಂತ ಕೇಳಿದ್ರು. ಮಗು ಹಣೆನ ಮುಟ್ಟಿ ನೋಡಿದ ಅವ್ರ ಮುಖ ಚಿಕ್ಕದಾಗಿ ಹೋಯ್ತು.
1: ಯಾಕೆ? ಪಾಪ ಮಗು ಅಳ್ತಾ ಇರೋದನ್ನ ನಿಲ್ಸಿತ್ತಲ್ಲ, ಒಳ್ಳೇದೇ ಆಯ್ತು ತಾನೇ. ಮತ್ತೆ ಅವ್ರ್ಯಾಕೆ ಮುಖ ಚಿಕ್ಕದ್ ಮಾಡ್ಕೊಂಡ್ರು?
0: ನನ್ ಮಗು ಆಸ್ಪತ್ರೆಗೆ ಹೋಗೋ ಮಗು ಆಗಿರ್ಲಿಲ್ಲ, ಸ್ಮಶಾನ ಸೇರೋ ಮಗು ಆಗ್ಬಿಟ್ಟಿತ್ತು.
1: ಇಂಥ ಕೆಲ್ಸ ಆಯ್ತಲ್ಲ, ಮತ್ತೆ ಆ ಸತ್ ಹೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
0: ಮನೆಯವ್ರಿಗೆ ಹೇಳ್ದೆ ಕೇಳ್ದೆ ಬಸ್ ಹತ್ತಿದ್ದೋಳಲ್ವಾ ನಾನು. ಇನ್ನು ಸತ್ತು ಮಗುನ ಹೊತ್ಕೊಂಡು ಹೋದ್ರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೋತಾರೇನಮ್ಮ.
1: ಹಾಗಾದ್ರೆ ಏನು ಮಾಡಿದ್ರಿ?
0: ಆ ಸತ್ತು ಮಗುನ ನೋಡಿದ ಕಾಕ ನನಗೆಷ್ಟು ಸಮಾಧಾನ ಮಾಡಿದ್ರು ಗೊತ್ತಾ? ನನಗೆ ಆ ಬಸ್ಸಲ್ಲಿ ಜೋರಾಗಿ ಅಳೋಕ್ಕೂ ಆಗ್ತಾ ಇರಲಿಲ್ಲ. ಬಸ್ಸಲ್ಲಿರೋ ಜನರಿಗೆಲ್ಲ ತಿಳಿದ್ರೆ ಎಲ್ಲಿ ದಾರಿ ಮಧ್ಯದಲ್ಲೇ ನನ್ನ ಇಳಿಸ್ಬಿಡ್ತಾರೋ ಅಂತ ತುಂಬ ಭಯ ಆಯಿತು. ಅದಕ್ಕೆ ಕಾಕ ಕೂಡ ಅಳ್ಬೇಡ ಅಂತ ಹೇಳಿ ಸಮಾಧಾನ ಮಾಡಿದ್ರು. ಆ ಜೀವ ಕಳ್ಕೊಂಡಿರೋ ಕುಡಿಗೆ ನ ಹಾಲು ಕುಡಿಸ್ತಾ ಇರೋ ಥರ ನಾಟಕ ಮಾಡಿಕೊಂಡು ಬಸ್ಸಲ್ಲೇ ಕೂತಿದ್ದೆ. ನನ್ನ ಕಣ್ಣೀರ ಧಾರೆ ಕಾಕನ ಭುಜದ ಮೇಲೆ ಒದ್ದೆ ಆಯಿತು ಅಷ್ಟೇ.
1: ಅಲ್ಲಮ್ಮ, ಇಷ್ಟೊಂದು ಸಂಕಟ ಹೊತ್ಕೊಂಡು ಅದು ಹೇಗೆ ತಾನು ಬಸ್ಸಲ್ಲಿ ಕೂತಿದ್ರಿ ನೀವು? ಆಮೇಲಾದರೂ ಮನೆಗೆ ವಾಪಸ್ ಹೊರಟ್ರಾ?
0: ಇಲ್ಲಮ್ಮ, ಆಗಲೇ ಹೇಳಿದ್ನಲ್ಲ, ಬರಿಗೈಲಿ ಆ ಮನೆಗೆ ಹೋದರೆ ನನ್ನನ್ನು ಸುಮ್ಮನೆ ಬಿಡ್ತಾ ಇದ್ರ ಹೇಳು? ಮಗು ಇದ್ದಾಗ ಅದರ ಲಾಲನೆ ಪಾಲನೆ ಅವ್ರಿಗೆ ಬೇಕಿಲ್ವಾಗಿತ್ತು. ಆದರೆ ಮಗು ಸತ್ತೋಗಿದೆ ಅಂತ ಗೊತ್ತಾಗಿದ್ದಿದ್ರೆ ಸುಮ್ಮನಿರ್ತಿದ್ರ ಅವರು? ಒಂದು ಮಗು ಎತ್ಕೊಡೋಕ್ಕೆ ನಿನಗೆ 2 ವರ್ಷ ಆಯಿತು ಅಂತ ನಮ್ಮತ್ತೆ ನನ್ನನ್ನು ದಿನಾಗಲೂ ಕಡೆಗಣಿಸ್ತಾ ಇದ್ರು. ಇನ್ನ ಹುಟ್ಟಿದ ಮಗು ಸತ್ತೋಗಿದೆ ಅಂದಿದ್ರೆ ಏನ್ ಮಾಡ್ತಾರೋ ಅಂತ ಭಯ ನನ್ನ ಕಾಡ್ತಾನೆ ಇತ್ತು.
1: ಹಾಗಾದ್ರೆ ಏನ್ ಮಾಡಿದ್ರಿ, ಮತ್ತೆಲ್ಲಿಗೆ ಹೋದ್ರಿ ನೀವು?
0: ನಾನು ನಿಂಗಾಗ್ಲೇ ಹೇಳ್ದಾಗೆ ಅನಾಥೋ ದೈವ ರಕ್ಷಕ ಅನ್ನೋ ಮಾತು ನನಗ್ ಮತ್ತೆ ಮುಂದುವರಿತು ತಾಯಿ. ನನ್ನ ಪಕ್ಕದಲ್ಲಿ ಕುಳಿತಿದ್ದ ಕಾಕ ನನ್ನ ಕಥೆ ಎಲ್ಲ ಕೇಳಿದ್ರು. ಹೀಗೆ ಒಂದ್ 2 ಊರು ದಾಟಿದ್ರೆ ನಮ್ಮೂರು ಬರುತ್ತೆ. ನಿನಗೇನೂ ಅಭ್ಯಂತರ ಇಲ್ಲ ಅಂದ್ರೆ ನಿನ್ನ ಮಗುಗೆ ಸ್ಮಶಾನ ತೋರಿಸಿ ನಿನ್ನ ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು.
1: ಹಾಗಾದ್ರೆ ನೀವು ಆ ಕಾಕನ್ ಜೊತೆನೆ ಹೊರಟು ಬಿಟ್ರಾ? ನಿಮ್ಗೇನು ಭಯ ಆಗ್ಲಿಲ್ವಾ?
0: ಆ ಕ್ಷಣದಲ್ಲಿ ನಂಗೆ ಗೊತ್ತಿರೋ ಮನೆಯವ್ರಿಗಿಂತ ಈ ಗೊತ್ತಿಲ್ದೆ ಇದ್ದಿದ್ ಕಾಕನೆ ಎಷ್ಟೋ ಆಪ್ತರು ಅಂತ ಅನ್ಸ್ಬಿಟ್ರು. ಅವ್ರು ತೋರಿಸಿದ ದಾರಿಲಿ ನಾನು ನಡಿಬಹುದು ಅಂತ ನನಗೆ ದೈವ ಪ್ರೇರಣೆ ಆಯ್ತು. ತಂದೆ ತರ ಇದ್ದ ಅವ್ರ ಜೊತೆ ನನ್ನ ಸತ್ತ ಮಗುನ ಹೊತ್ತು ನಡೆದೇ ಬಿಟ್ಟೆ.
1: ನೀವು ಅವ್ರ ಜೊತೆನೆ ಇದ್ ಬಿಟ್ರಾ? ನಿಮ್ಮ ಮನೆಯವ್ರು ಯಾರು ನಿಮ್ಮನ್ನ ಹುಡ್ಕೋ ಪ್ರಯತ್ನ ಮಾಡ್ಲಿಲ್ವಾ?
0: ಅವರು ನನ್ನನ್ನು ಹುಡುಕಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ ಮಗಳೇ. ಆ ಊರಲ್ಲಿ ನನ್ನ ಮನೆ ಬಿಟ್ಟು ಓಡೋದವಳು ಅಂತಂದ್ರು, ಪತಿತೆ ಅಂತ ಅಂದ್ರು. ಯಾವ್ದ್ರ ಬಗ್ಗೆನೂ ನನಗೆ ತಿಳ್ಕೊಳ್ಳೋ ಆಸಕ್ತಿನೂ ಇರಲಿಲ್ಲ. ನನ್ನ ದಾರಿನೇ ಬೇರೆ ಆಗಿತ್ತು.
1: ಹಾಗಾದ್ರೆ ನೀವು ಈ ಹಸಿರೌಷಧಿ ಕೊಡೋ ವಿದ್ಯೆನ ಹೇಗ್ ಕಲ್ತ್ರಿ? ಇದನ್ನೆಲ್ಲ ನಿಮ್ಗೆ ಯಾರು ಹೇಳ್ಕೊಟ್ರು?
0: ಆ ಕಾಕನೇ ನನ್ನ ಪಾಲಿನ ತಂದೆ ತಾಯಿ ದೈವ ಎಲ್ಲನೂ ಆಗಿದ್ರು. ಅವರು ಅವ್ರು ಕಲ್ತಿರೋ ಸಕಲ ವಿದ್ಯೆಗಳನ್ನ ನನಗೆ ಧಾರೆ ಎರೆದ್ಬಿಟ್ರು. ಊರಾಚೆ ಇರೋ ಅವ್ರ ತೋಟದ ಮನೆಯಲ್ಲಿ ನಾನು ಇರೋಕೆ ವ್ಯವಸ್ಥೆ ಕೂಡ ಮಾಡಿದ್ರು. ಅವ್ರು ನನಗೆ ಹೇಳ್ಕೊಟ್ಟಿರೋ ವಿದ್ಯೆನೆ ನಾನು ಇವತ್ತಿಗೂ ಅಭ್ಯಾಸ ಮಾಡ್ತಾ ಇರೋದು.
1: ನೀವು ಕಾಮಾಲೆ ರೋಗ ಬಂದವರಿಗೆ ಉಚಿತವಾಗಿ ಔಷಧಿ ಕೊಡೋದ್ರ ಗುಟ್ಟು ಈಗ ತಿಳಿತು ಅಮ್ಮ. ಎಂಥ ಮನಸ್ಸು ನಿಮ್ಮದು! ನಿಮ್ಮ ಮಗು ಕಾಮಾಲೆಯಿಂದ ನರಳಿ ಸತ್ತಿದ್ದಕ್ಕೆ ಪ್ರತಿಯಾಗಿ ತಾವು ಎಲ್ಲಾ ಬಡ ಮಕ್ಕಳಿಗೂ ನಿಮ್ಮ ಹತ್ರ ನಂಬಿಕೆ ಇಟ್ಟು

0: ಅವ್ರಿಗೂ ಔಷಧಿನ ನೀಡ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಯಪ್ಪ, ನಿಜವಾಗ್ಲು ಇಷ್ಟು ಮಾಡೋ ಮನಸ್ಸು ನಿಮ್ಮದಾಗಿದೆಯಲ್ಲ ಅಮ್ಮ, ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ನೀವು ನಿಮಗಿಷ್ಟ ಬಂದ ಹಾಗೆ ಇದ್ಬಿಡ್ಬಹುದಾಗಿತ್ತು, ಯಾರು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಆದ್ರೆ ನೀವು ಶಬರಿ ತರ ಈ ಆಶ್ರಮದಲ್ಲಿ ಜೀವನ ಮಾಡ್ತಾ ದೈವ ಸಮಾನರಾದ ಮಕ್ಕಳನ್ನ ರಕ್ಷಿಸ್ತಾ ಇರೋದು ಇಷ್ಟು ದೊಡ್ಡ ವಿಚಾರ ಅಲ್ವಾ?
1: ನೀನು ದೊಡ್ಡ ವಿಚಾರ ಅಂತ ಹೇಳ್ತೀಯಲ್ಲ, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಪೇಪರ್ನೋಳು, ಒಂದಷ್ಟು ವಿಚಾರಗಳನ್ನ ಸಾಧ್ಯವಾದ್ರೆ ತಿಳಿಸೋ ಪ್ರಯತ್ನ ಮಾಡ್ತೀಯ ಮಗಳೇ?
0: ಖಂಡಿತವಾಗ್ಲೂ, ಅದೇನು ಅಂತ ಹೇಳಿ ನೀವು, ಅದೆಲ್ಲದನ್ನು ಬರೆದು ಪ್ರಕಟ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ.
1: ಗಂಡು ಹೆತ್ತವರೇ, ಮದುವೆಯಾಗಿ ಮನೆ ತುಂಬಿಸಿಕೊಂಡ ಹೆಣ್ಣನ್ನ ನಿಮ್ಮ ಮಗಳಂತೆ ಕಾಣಿ. ಹಾಗೆ ಕಾಣಲು ಸಾಧ್ಯವಾಗದಿದ್ರೆ ನಿಮ್ಮ ಮಗನಿಗೆ ಮದುವೆ ಯೋಚನೆನೇ ಬಿಟ್ಬಿಡಿ ಅಂತ ನಾನು ತುಂಬಾ ಸತಿ ಕೂಗಿ ಕೂಗಿ ಹೇಳ್ಬೇಕನ್ಸುತ್ತೆ. ಹೆಣ್ಣು ಅಂದ್ರೆ ಕೇವಲ ಕಾಮದಾಸೆ ತೀರಿಸುವ ವಸ್ತುವಲ್ಲ, ಅವಳ ಮನೋಭಿಲಾಷೆ ಮಾತೃವಾಂಛೆಗೆ ನಿಮ್ಮ ಮನಸ್ಸನ್ನ ನೀಡಿ. ಹೆತ್ತವರನ್ನ ಬಿಟ್ಟು ನಿಮ್ಮ ಗೂಡು ಸೇರುವ ಪುಟ್ಟ ಹಕ್ಕಿ ಅದು, ಆಸರೆ ಬಯಸಿ ಬಂದಿದೆ. ಗುಟುಕು ನೀಡಿ ಗಟ್ಟಿಯಾಗಿಸಿ, ಮೊನಚು ಮಾತುಗಳಿಂದ ಮನಸ್ಸು ಹಾಳು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ನಾನು.
0: ಹೌದಮ್ಮ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ತುಂಬಾನೇ ತಿಳ್ಕೊಂಡಿದ್ದಾರೆ. ನೋಡಿ, ನೀವು 13 ವರ್ಷ ಇದ್ದಾಗಲೇ ಮದುವೆ ಮಾಡಿಕೊಂಡು ಎಷ್ಟೆಲ್ಲ ಕಷ್ಟಪಟ್ಟಿದ್ರಿ, ಆದರೆ ಈಗ ಎಲ್ಲ ಬದಲಾಗಿದೆ. ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಲ್ಲೋ ಅಷ್ಟು ಯಶಸ್ವಿಯಾಗಿದ್ದಾಳೆ ಅಮ್ಮ.
1: ಒಳ್ಳೇದಮ್ಮ,
0: ನಿಮ್ಮಂಥವರ ಆದರ್ಶದ ಯಶೋಗಾಥೆ ಎಲ್ಲರಿಗೂ ಮಾದರಿಯಾಗಬೇಕು. ನನಗೆ ಆಶೀರ್ವಾದ ಮಾಡಿ ಪರವ. ನಿಮ್ಮನ್ನ ಪರಿಚಯ ಮಾಡಿಕೊಟ್ಟ ನಮ್ಮಮ್ಮನಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹೋಗಿ ಬರ್ತೀನಿ ಅಮ್ಮ.
1: ಆಗ್ಲಮ್ಮ, ಎಲ್ಲ ಒಳ್ಳೇದಾಗ್ಲಿ, ಹೋಗ್ಬಿಡ್ ಬಾ.
0: ಎಕ್ಸ್ಕ್ಯೂಸ್ ಮೀ ಸರ್, ಒಳಗ್ ಬರಬಹುದಾ?
2: ಓ ದೀಪ, ಬನ್ನಿ ಬನ್ನಿ, ಏನ್ ಇಷ್ಟೊಂದು ಖುಷಿಯಾಗಿದ್ದೀರಿ?
0: ಎಲ್ಲ ಅಚ್ಚುಕಟ್ಟಾಗಿ ಟೈಪ್ ಮಾಡಿ ಈ ಪೆನ್ ಡ್ರೈವ್ ಅಲ್ಲಿ ಹಾಕಿದ್ದೀನಿ, ತಗೊಳ್ಳಿ ಸರ್, ನೋಡಿ ಒಂದ್ಸರಿ.
2: ವೆರಿ ಗುಡ್ ದೀಪ, ಗಿವ್ ಮೀ 10 ಮಿನಿಟ್ಸ್, ಓದ್ ಹೇಳ್ತೀನಿ.
0: ಶೋರ್ ಸರ್, ಟೇಕ್ ಯುವರ್ ಓನ್ ಟೈಮ್.
3: ದೀಪ
0: ಸರ್,
3: ತುಂಬಾ ಚೆನ್ನಾಗಿ ಬರ್ತಿದ್ಯಮ್ಮ, ನಿಜವಾಗ್ಲೂ ಮದರ್ಸ್ ಡೇಗೆ ಏನ್ ಮಾಡ್ತಾ ಇದೆ.
0: ಥ್ಯಾಂಕ್ ಯು ವೆರಿ ಮಚ್ ಸರ್.
2: ಅದ್ ಸರಿ ದೀಪ, ಈ ಆರ್ಟಿಕಲ್ಗೆ ನೀವು ಇನ್ನೂ ಯಾಕೆ ಶೀರ್ಷಿಕೆ ಇಟ್ಟಿಲ್ಲ?
0: ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್, ಶೀರ್ಷಿಕೆಗಳು ಬಹಳ ಇದೆ, ಯಾವುದು ಸೂಕ್ತ ನೀವೇ ಹೇಳಿ. ಇಲ್ಲಿ ನೋಡಿ, ಇಷ್ಟಿದೆ ಶೀರ್ಷಿಕೆಗಳು, ಯಾವುದಾದ್ರೂ ಒಂದು ನೀವೇ ಸೆಲೆಕ್ಟ್ ಮಾಡಿ ಸರ್.
2: ಮಾತೃಛಾಯೆ, ತಾಯವ್ವ, ಪಾರವ್ವ, ಕಾನನದ ಕಣ್ಮಣಿ, ಜೀವನ್ಮುಖಿ. ಹಾ, ಜೀವನ್ಮುಖಿ ಅನ್ನೋ ಶೀರ್ಷಿಕೆ ತುಂಬಾ ಸೂಕ್ತವಾಗಿದೆ. ನನ್ನೊಳಗಿನ ಜೀವಕ್ಕೆ ಮುಕ್ತಿಯನ್ನು ನೀಡಿ ನೊಂದ ಮಾತೆಯರಿಗೆ ಮಮತೆಯ ಮುಖವನ್ನು ತೋರುತ್ತಿರುವ ಪಾರವನ ಕತೆಗೆ ಸೂಕ್ತವಾದ ಶೀರ್ಷಿಕೆ ಅಂದರೆ ಅದೇ ಜೀವನ್ಮುಖಿ.
0: ಜೀವನ್ಮುಖಿ ಪಾರವ್ವ, ನೀನು ಜೀವನ್ಮುಖಿಯೇ ಕಣವ್ವ.
4: ಜೀವನ್ಮುಖಿ ನಾಟಕ ಕೇಳಿದಿರಿ. ರಚನೆ ಗಾಯತ್ರಿ ಸುಂದರೇಶ್. ಪಾತ್ರ ಪರಿಚಯ: ಮಗಳು ದೀಪ, ಸಹನ, ತಾಯಿ ತ್ರಿವೇಣಿ, ನೇತ್ರಾ ಕೆ, ತಂದೆ ಪ್ರಸಾದ್, ಲಕ್ಷ್ಮೀನಾರಾಯಣ ಎಸ್. ಸಂಪಾದಕರು ದಿಗ್ವಿಜಯ್ ಬಿ. ಮನೆ ಕೆಲಸದ ಕೆ ನಿಂಗಿ, ಚಿನ್ಮಯಿ ಕೆಎಸ್. ತೋಟದ ವ್ಯಕ್ತಿ ಕಾರ್ತಿಕ್ ಎಂಎಸ್. ಹಾಗೂ ನಾಟಿ ವೈದ್ಯೆ ಪಾರವ್ವ, ಕೀರ್ತನಾ ವಿ. ನಿರ್ಮಾಣ ಸಹಕಾರ ಸಹನ. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
5: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 600

0: 12 ಕಿಲೋ ಹರ್ಟ್ಸ್ ಮತ್ತು ಉಡಿಯಾರಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾಯಿದ್ದೀರಾ. ಸಮಯ 12:30.
1: ಕೇಳುವರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 2237 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
4: ಹೇಳಿ.
3: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
4: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
3: ಆದ್ರೆ ಇದನ್ನು ಹೇಗ್ ಮಾಡೋದು?
4: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
3: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
4: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
3: ಅಷ್ಟೇ?
4: ಅಷ್ಟೇ.
3: ಗೊತ್ತಾಯ್ತು.
4: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
3: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನೂ ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ,

ವಿಶ್ವ ಹೈಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೈಪಟೈಟಿಸ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಸಂತೋಷ್ ಹಜಾರೆ ಅವರಿಂದ ಮಾಹಿತಿ, ನಂತರ ವಕ್ರದಂತ ಚಿಕಿತ್ಸೆ, ಈ ಕುರಿತಂತೆ ಡಾ ಅನುಷಾ ಹೆಗಡೆ ಇವರಿಂದ ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಹೈಪಟೈಟಿಸ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಡಾ ಸಂತೋಷ್ ಹಜಾರೆ ಅವರಿಂದ ಮಾಹಿತಿ.

ಅಂತ ನಾವು ಅಬ್ಸರ್ವ್ ಮಾಡ್ತೀವಿ. ಈ ದಿವಸದ ಮಹತ್ವ ಅಂದರೆ ನಮ್ಮ ಜನರಲ್ ಪಾಪ್ಯುಲೇಷನ್ಗೆ ಲಿವರ್ಗೆ ತ್ರಾಸ ಮಾಡುವಂಥ ವೈರಸಸ್, ಸೂಕ್ಷ್ಮ ಜೀವ ಇರ್ತಾವೆ ವೈರಸಸ್ ಅಂತೀವಿ ನಾವು, ಆ ವೈರಸಸ್ ಬಗ್ಗೆ ಎಲ್ಲರಿಗೆ ಅವೇರ್ನೆಸ್ ಗೊತ್ತಾಗಲಿ ಅಂತ ಈ ದಿನ ಆಚರಣೆ ಮಾಡ್ತೀವಿ. ಮತ್ತು ಅದಕ್ಕೆ ಈ ವೈರಸಸ್ ಇನ್ಫೆಕ್ಷನ್ ಆಗಬಾರ್ದು, ಪಾಪ್ಯುಲೇಷನ್ಗೆ ತೊಂದರೆ ಆಗಬಾರ್ದು ಅಂತ ಕ್ರಮ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈ ವೈರಸ್ಸನ್ನ ಈ ರೋಗಕ್ಕನ್ನು ಮುಟ್ಸ್ಲಿಕ್ಕೆ ಬಂದ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಈ ದಿವಸ ನಾವು ಈ ಫಂಕ್ಷನ್ ಮಾಡ್ತೀವಿ. ಇದು ಹೆಪಟೈಟಿಸ್ ವೈರಸಸ್ ಅಂದರೆ ಇದು ಸೂಕ್ಷ್ಮ ಜೀವ ಇರ್ತವೆ, ಇದು ಲಿವರಿಗೆ ತೊಂದರೆ ಮಾಡ್ತವೆ. ಅದಕ್ಕೆ ನಾವು ಅಲೋಪತಿ ಒಳಗೆ ಹೆಪಟೈಟಿಸ್ A, B, C, D, E ಅಂತ ಮುಖ್ಯವಾಗಿ ಅದಕ್ಕೆ ಐದು ಪ್ರಕಾರ ಇದ್ದಾವೆ, ಅದಕ್ಕೆ ಐದು ಹೆಸರು ಇಟ್ಟಿದ್ದೀವಿ. ಇದರೊಳಗೆ ಇದು ಹೆಪಟೈಟಿಸ್ ಎ ಮತ್ತು ಇ ವೈರಸಸ್ ಏನಿದ್ದಾವೆ, ಇದು ಒಬ್ಬರು ಮನುಷ್ಯರಿಂದ ಒಬ್ಬರಿಗೆ ದೂಷಿತ ನೀರು ಇಲ್ಲದ್ರೆ ಊಟದಿಂದ ಸ್ಪ್ರೆಡ್ ಆಗ್ತವೆ. ನಾವು ಅಂತೀವಿ ಅದಕ್ಕೆ ಫಿಕೋವರಲ್ ಕಂಟ್ಯಾಮಿನೇಷನ್ ಅಂತೀವಿ. ಅಂದರೆ ದೂಷಿತ ನೀರಿತ್ತು ಇಲ್ಲದ್ರೆ ಊಟ ಈ ಕಡೆ ಆ ಕಡೆ ಮಾಡಿದಾಗ ಇದು ಯಾರಿಗೆ ಕಾಮನ್ ಆಗಿರ್ತೈತಿ ಆ ಮನುಷ್ಯನ ಕಡೆ ದೂಸರೆ ಬೇರೆ ಮನುಷ್ಯಾಗ ಸ್ಪ್ರೆಡ್ ಆಗ್ತದೆ. ಯೂಶಲಿ ಇದು ಹೆಪಟೈಟಿಸ್ ಎ ಆ್ಯಂಡ್ ಇಗೆ ನಾವು ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಮಾಡ್ತೇವೆ ಅಂತೀವಿ. ಅಂದರೆ ಸಣ್ಣ ಸ್ಮಾಲ್ ಟೈಮಿಗೆ ತೊಂದರೆ ಮಾಡ್ತವೆ, 3-4 ವಾರೊಳಗೆ ಈ ಜಂತುಗಳು ಒಳಗೆ ಹೋದ್ಮೇಲೆ ಕಾಮಿನಿ ಮಾಡ್ತವೆ. ಪೇಷಂಟಿಗೆ ಜ್ವರ ಬರ್ತದೆ, ಕಾಮಿನಿ ಬರ್ತದೆ, ಹಸು ಕಟ್ಟು ಹಾಕದೆ, ವಾಂತಿ ಹಾಕದೆ, ಇಂಥ ಪೇಷಂಟ್ಗಳು ನಮ್ಮ ಕಡೆ ಬಂದಮೇಲೆ ಇದಕ್ಕೆ ಒಂದು 4-6 ವಾರ ತನಕ ಅದು ಕಾಮಿನಿ ತ್ರಾಸ ಮಾಡ್ತದೆ. ಕೆಲವೊಂದು ಸಲ ಭಾಳ ವಾಂತಿ ಆದಾಗ ಪೇಷಂಟ್ ಅಶಕ್ತ ಆದಾಗ ಅವರಿಗೆ ಅಡ್ಮಿಟ್ ಮಾಡಿ ಸ್ವಲ್ಪ ಔಷಧಿ ಕೊಟ್ಟು ನಾವು ಅವರಿಗೆ ಆರಾಮ ಮಾಡಿಸ್ತೀವಿ. ಮೋರ್ ದೆನ್ ಅಂದರೆ ಭಾಳಷ್ಟು ಪೇಷಂಟಿಗೆ ಈ ಹೆಪಟೈಟಿಸ್ ಎ ಮತ್ತು ಇದರಿಂದ ಕಾಮಿನಿ ಹಾಕದೆ, ಪೇಷಂಟ್ ತೊಂದರೆ ಹಾಕದೆ. ಆದರೆ ಭಾಳ ಸಲ ಈ ಪೇಷಂಟ್ಗಳು 90%ಕ್ಕಿಂತ ಮೇಲೆ ಎಲ್ಲ ಆರಾಮಾಗ್ತಾರೆ. ಒಂದು 6-ರಿಂದ ಮ್ಯಾಕ್ಸಿಮಮ್ 12 ವಾರ ತನಕ ಇದು ಕಾಮಿನಿ ತತ್ರ ತೊಂದರೆ ಮಾಡ್ಬೋದು. ಆದರೆ ಎಲ್ಲ ಪೇಷಂಟ್ಗಳು ಆರಾಮಾಗಿಬಿಡ್ತಾರೆ. ಭಾಳ ಖಚಿತವಾಗಿ 1-2% ಮಂದಿ ಒಳಗೆ ಈ ವೈರಸಸ್ ಏನು ನಾವೇನಂತೀವಿ ಫಲ್ಮಿನೆಂಟ್ ಹೆಪಾಟಿಕ್ ಹೆಪಟೈಟಿಸ್ ಅಂತೀವಿ, ಫಲ್ಮಿನೆಂಟ್ ಹೆಪಾಟಿಕ್ ಫೇಲ್ಯರ್ ಅಂತೀವಿ. ಅಂದರೆ ಲಿವರ್ ಫೇಲ್ ಆಗ್ತದೆ, ಹಾಗೆ ಭಾಳ ಕಮ್ಮಿ 100ಕ್ಕೆ 1 ಹಂಗೆ ಆಗ್ತದೆ. ಮತ್ತು ಲಿವರ್ ಫೇಲ್ ಆದಾಗ ಕೆಲವೊಂದು ಸಲ ಈ ವೈರಸ್ಸಿಂದ ಜೀವಕ್ಕೆ ತೊಂದರೆ ಆಗುವಂಥ ಪರಿಸ್ಥಿತಿ ಬರ್ತದೆ. ಹಿಂಗಿದ್ದಾಗ ಹಿಂಗೆ ಬಂದಾಗ ಈಗಿನ ಕಾಲೊಳಗೆ ನಾವು ಅದರ ಲಿವರ್ನೂ ಚೇಂಜ್ ಮಾಡಿ ಆ ಪೇಷಂಟಿಗೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಮುಖ್ಯವಾಗಂದರೆ ಇದು ಹೆಪಟೈಟಿಸ್ ಎ ಆ್ಯಂಡ್ ಇ ಜಂತುಗಳು ದೂಷಿತ ನೀರಿನ ಮತ್ತು ಊಟದಿಂದ ಬಂದಿದ್ದ ಸಲುವಾಗಿ ಚಲೋ ಊಟ ಚಲೋ ನೀರು ಮಾಡಿದರೆ ಇಂಥ ಪರಿ ಇನ್ಫೆಕ್ಷನ್ಸ್ ನಮ್ಗೆ ಬರೋಕ್ಕಿಲ್ಲ. ಮತ್ತು ಕಮ್ಯುನಿಟಿ ಒಳಗೆ ಚಲೋ ಹೈಜಿನ್ ಇಟ್ವಿ, ನಾವು ಊಟ ಮಾಡುವ ಕೈ ತೊಳ್ಕೊಂಡ್ವಿ, ಚಲೋ ಹೈಜಿನ್ ಇಟ್ಟಾಗ ಇಂಥ ಇನ್ಫೆಕ್ಷನ್ಸ್ ಒಬ್ಬರಿಂದ ಒಬ್ಬರಿಗೆ ಹಾರಾಡೋದು ಭಾಳ ಕಮ್ಮಿ ಆಗ್ತದೆ. ಅದಕ್ಕೆ ಎಸ್ಪೆಷಲಿ ಈ ಮಳೆಗಾಲ ಸೀಸನ್ ಒಳಗೆ ಅದು ಹಿಂಗೆ ದೂಷಿತ ನೀರು ಬಂದಿದ್ದಕ್ಕೆ ಮಂದಿ ಈ ಕಡೆ ಆ ಕಡೆ ಹೊರಗೆ ರಸ್ತೆಯವರು ಊಟ ಮಾಡಿದ್ದಕ್ಕೆ ಇಂಥ ಇನ್ಫೆಕ್ಷನ್ಸ್ ಈ ಕಡೆ ಆ ಕಡೆ ಸ್ಪ್ರೆಡ್ ಆಗ್ತವೆ. ಮತ್ತು ಭಾಳಷ್ಟು ಮಂದಿಗೆ ಇಂಥ ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಅಂತ ಈ ರೋಗಗಳು ಬರ್ಬೋದು. ಆದರೆ ನಾವು ಸ್ಯಾನಿಟೇಷನ್ ಚಲೋ ಇಟ್ವಿ, ಪರ್ಸನಲ್ ಹೈಜಿನ್ ಚಲೋ ಇಟ್ವಿ, ಕೈಕಾಲು ತೊಳ್ಕೊಂಡ್ವಿ, ಚಲೋ ಇದಕ್ಕೆ ನಾವು ಲಕ್ಷ್ಯ ಕೊಟ್ವಿ ಅಂದರೆ ಇಂಥ ಇನ್ಫೆಕ್ಷನ್ಸ್ ಬರೋದು ಭಾಳ ಕಮ್ಮಿ ಆಗ್ತಾ ಹೋಗ್ತದೆ. ಇದು ಹೆಪಟೈಟಿಸ್ ಎ ಸಲುವಾಗಿ ನಮ್ಮ ಕಡೆ ಒಂದು ಚಲೋ ವ್ಯಾಕ್ಸಿನ್ ಇದೆ, ಒಂದು ಟೀಕೆ ಇದೆ. ಈ ವ್ಯಾಕ್ಸಿನ್ ಯೂಸ್ ಮಾಡಿದಾಗ ಇದು 2 ಇರ್ತವೆ, ಇವತ್ತು ಒಂದು 6 ವಾರಕ್ಕೆ ಒಂದು ಸಲ ಇದು 2 ಕೊಟ್ಟರೆ ಅಂಥ ಜಂತುಗಳ ಇನ್ಫೆಕ್ಷನ್ ಆಗೋದು ನಾವು ಪ್ರಿವೆಂಟ್ ಮಾಡ್ಬೋದು. ಅದಕ್ಕೆ ಯಾರಿಗೆ ಈ ರಿಸ್ಕ್ ಜಾಸ್ತಿ ಇರ್ತದೆ, ಯಾವ ಪೇಷಂಟ್ಸಿಗೆ ಇಂಥ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತವೆ ಅವರಿಗೆ ಇದು ಹೆಪಟೈಟಿಸ್ ಎ ವೈರಸ್ ನಾವು ಕೊಡ್ತೀವಿ. ಮತ್ತು ಯಾರು ಹಿಂಗೆ ಎಂಡೆಮಿಕ್ ಏರಿಯಾ ಒಳಗೆ ಹೋಗ್ತಾರೆ ಅಂತ ಅವರಿಗೆ ಇದು ವ್ಯಾಕ್ಸಿನ್ ಕೊಟ್ಟು ಇಂಥ ಇನ್ಫೆಕ್ಷನ್ಸ್ ಆಗಬಾರ್ದು ಅಂತ ನಾವು ನೋಡ್ಕೋಬೋದು. ಆದರೆ ಹೆಪಟೈಟಿಸ್ ಈಗ ಇಂಥ ಇನ್ನು ವ್ಯಾಕ್ಸಿನ್ ಏನು ತಯಾರಾಗಿಲ್ಲ. ಅದಕ್ಕೆ ಈಗ ಸದ್ಯಕ್ಕೆ ನಮ್ಮ ಕಮ್ಯುನಿಟಿ ಒಳಗೆ ಭಾಳಷ್ಟು ಮಂದಿಗೆ ಇದು ಹೆಪಟೈಟಿಸ್ ಈ ವೈರಸ್ದಿಂದ ಕಾಮಿನಿ ಆಗ್ತಾ ಇರ್ತದೆ. ಭಾಳ ಮಂದಿಗೆ ನಾವು ನೋಡ್ತೀವಿ ಕಾಮಿನಿ ಆಗಿ ನಮ್ಮ ಕಡೆ ಬರ್ತಾರೆ. ಆದರೆ ಭಾಳಷ್ಟು ಮಂದಿ ಇದು ಹೆಪಟೈಟಿಸ್ ಈ ಕಾಮಿನಿಗಳು ಆರಾಮಾಗ್ತವೆ. ಪೇಷಂಟ್ಗಳು ಒಂದು 2-3 ತಿಂಗಳೊಳಗೆ ಪೂರ ಆರಾಮಾಗಿ ಸಾಮಾನ್ಯ ಜೀವನಕ್ಕೆ ವಾಪಸ್ ಬಂದುಬಿಡ್ತಾರೆ. ಈಗ ಇದಕ್ಕಿಂತ ಮಹತ್ವದಂದರೆ ಇದು ಹೆಪಟೈಟಿಸ್ ಬೇರೆ ವೈರಸಸ್ ಏನಿದ್ದಾವೆ, ಹೆಪಟೈಟಿಸ್ ಬಿ, ಸಿ ಮತ್ತು ಡಿ. ಈ ವೈರಸಸ್ ಯೂಶಲಿ ಒಬ್ಬರ ಮನುಷ್ಯರಿಂದ ಒಬ್ಬರಿಗೆ ನೀರಿಂದಲ್ಲ, ಆದರೆ ದೂಷಿತ ರಕ್ತದಿಂದ ಸ್ಪ್ರೆಡ್ ಆಗ್ತದೆ. ಅದಕ್ಕೆ ಇದು ಹೆಪಟೈಟಿಸ್ ಬಿ, ಸಿ ಆ್ಯಂಡ್ ಡಿ ವೈರಸಸ್. ದೂಷಿತ ರಕ್ತ ನಾವು ಒಬ್ಬರಿಂದ ಒಬ್ಬರಿಗೆ ಹಾಕೊಂಡ್ವಿ, ಇಲ್ಲದ್ರೆ ಪೇಷಂಟ್ ಹಾಸ್ಪಿಟಲ್ಗಿದ್ದಾಗ ನಾವೇನಾರು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡುವಾಗ ಇನ್ಸ್ಟ್ರೂಮೆಂಟ್ಸ್ ಸ್ಟರ್ಲೈಸ್ ಆಗಿಲ್ಲ ಅಂದರೆ ಒಬ್ಬರ ಪೇಷಂಟ್ ಒಬ್ಬರಿಗೆ ಟ್ರಾನ್ಸ್ಫರ್ ಆಗೋದು ಚಾನ್ಸ್ ಇರ್ತವೆ. ಈಗಿನ ಕಾಲೊಳಗೆ ಇದು ಭಾಳಷ್ಟು ಮಂದಿ ಡ್ರಗ್ಸ್ ತೊಗೋತಾರೆ, ಇಂಟ್ರಾವಿನಸ್ ಡ್ರಗ್ಸ್ ಯೂಸ್ ಮಾಡ್ತಾರೆ. ಇಂಥ ಡ್ರಗ್ಸ್ ಯೂಸ್ ಮಾಡುವಾಗ ಒಬ್ಬರದ್ದು ಇಂಜೆಕ್ಷನ್ ಒಬ್ಬರಿಗೆ ತೊಗೋತೇವೆ, ಒಬ್ಬರು ಇಂಜೆಕ್ಷನ್ ನೀಡಲ್ ಶೇರಿಂಗ್ ಮಾಡ್ತಾರೆ, ಟ್ಯಾಟೂಯಿಂಗ್ ಮಾಡ್ಕೋತಾರೆ ನಮ್ಮ ಸ್ಕಿನ್ ಮೇಲೆ. ಹೀಗೆಲ್ಲ ಮಾಡುವಾಗ ಶೇರಿಂಗ್ ಆಫ್ ನೀಡಲ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್ದಿಂದ ಇದು ಹೆಪಟೈಟಿಸ್ ವೈರಸ್ ಸ್ಪ್ರೆಡ್ ಆಗ್ತವೆ. ಅನದರ್ ವೇ ಆಫ್ ಸ್ಪ್ರೆಡ್ ಇದ್ದಂದರೆ ತಾಯಿ ಯಾವಾಗ ಜನ್ಮ ಕೊಡ್ತಾಳೆ ಅವಾಗ ಡ್ಯೂರಿಂಗ್ ಡೆಲಿವರಿ ತಾಯಿಯಿಂದ ಮಗುಗೆ ಈ ಟ್ರಾನ್ಸ್ಮಿಷನ್ ಆಗ್ತವೆ. ಅದಕ್ಕೆ ನಾವು ಪೇರೆಂಟಲ್ ಟ್ರಾನ್ಸ್ಮಿಷನ್ ಅಂತೀವಿ. ಅದಕ್ಕೆ ಆ ಟೈಮಿಗೂ ಈ ಜಂತುಗಳು ಮಮ್ಮಿದಿಂದ ಹುಡುಗರಿಗೆ ಬರ್ತವೆ.
ಇದ್ರೊಳಗೆ ಹೆಪಟೈಟಿಸ್ ಬಿ ಕಾಮ್ನಿಗೆ ಸಾಮಾನ್ಯ ಜನರೊಳಗೆ ಬಿಳಿ ಕಾಮ್ನಿ ಅಂತಾರೆ. ಅದಕ್ಕೆ ಹೆಪಟೈಟಿಸ್ ಬಿ ಸಿ ಡಿ ಜಂತುಗಳು ಸ್ವಲ್ಪ ತೊಂದರೆ ಮಾಡೋ ಜಂತು ಇರ್ತವೆ. ಇನ್ಫೆಕ್ಷನ್ಸ್ ಒಂದ್ಸಲ ಬ್ಲಡಿಂದ ಒಳಗೆ ಬಂದರೆ ಆಕ್ಚುಲಿ ಇದು ಮೈ ಬಿಟ್ಟು ಹೋಗೋದು ಭಾಳ ಕಠಿಣ. ಇದ್ರೊಳಗೆ ಹೆಪಟೈಟಿಸ್ ಬಿ ಬಗ್ಗೆ ನಾನು ಮಾತಾಡ್ತೀನಿ. ಹೆಪಟೈಟಿಸ್ ಬಿ ಜಂತು ಒಂದ್ಸಲ ಮೈ ಒಳಗೆ ಬಂದರೆ ಅದು ಹಿಂಗೆ ದೂಷಿತ ರಕ್ತದಿಂದ ಬರ್ಬೋದು, ಇಲ್ಲದ ಮನೆತನ ಒಳಗೆ ಯಾರಿಗಾರಿದ್ರೆ ಕ್ಲೋಸ್ ಒಂದೇ ಮನೆಯೊಳಗಿದ್ದಾಗ ಅವ್ರ ರಕ್ತ ಅವರಿಗೆ ಹಿಂಗೆ ಏನಾದ್ರು ಟಚ್ ಆತಂದ್ರೆ ಬರ್ಬೋದು.

ಬರ್ಬೋದು, ಇಲ್ಲಾದ್ರೆ ಡೆಲಿವರಿ ಟೈಮಿಗೆ ಮಗುಗೆ ಬರ್ಬೋದು. ಹಿಂಗೆ ಅದು ವೈರಸ್ ಒಳಗೆ ಬಂದಮೇಲೆ ಸ್ವಲ್ಪ 30% ಮಂದಿ ಒಳಗೆ ಅದು ವೈರಸ್ ಒಳಗೆ ಹೋದ ತಕ್ಷಣ ಒಂದು 2-3 ತಿಂಗಳೊಳಗೆ ಕಾಮಿನಿ ಮಾಡ್ತದೆ. ಕಾಮಿನಿ ಕೆಲವೊಂದ್ಸಲ ಸಾಮಾನ್ಯವಾಗಿ ಒಂದು 3-4 ವಾರಿದ್ದು ಕಮ್ಮಿ ಆಗಿ ಹೋಗ್ಬಿಡ್ತದೆ. ಕೆಲವರಿಗೆ ಆ ಕಾಮಿನಿ ಜೋರಾದಾಗ ತಾತ್ಪೂರ್ತವಾಗಿ ಲಿವರ್ ಫೇಲ್ ಆಗ್ತದೆ. ಆ ಟೈಮಿಗೆ ಪೇಷಂಟಿಗೆ ಅಂದರೆ ಜೀವಕ್ಕೆ ತೊಂದರೆ ಆಗೋ ಸಂಭವ ಇರ್ತದೆ. ಕೆಲವೊಂದ್ಸಲ ಇಂಥ ಪೇಷಂಟ್ಸಿಗೆ ನಾವು ಲಘು ಡಯಾಗ್ನೋಸ್ ಮಾಡಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಆಮೇಲೆ ಇದು ಹೆಪಟೈಟಿಸ್ ಬಿ ಆಮೇಲೆ ಒಂದ್ಸಲ ಆರಾಮಾದರೆ ಪೂರ ಆರಾಮಾಗ್ತಾರೆ, ಮತ್ತು ಇಡೀ ಆಯುಷ್ಯ ಆಮೇಲೆ ಅವರು ಆರಾಮ ಇರ್ತಾರೆ. ಇಂಥ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಮತ್ತು ಅವರಿಗೆ ಆಗಕ್ಕಿಲ್ಲ, ಯಾಕಂದರೆ ಅವ್ರಿಗೆ ಇಮ್ಯುನಿಟಿ ಡೆವಲಪ್ ಆಗ್ತದೆ, ಮತ್ತು ಇಮ್ಯುನಿಟಿದಿಂದ ಮತ್ತೆ ಅವರಿಗೆ ಸೆಕೆಂಡ್ ಟೈಮ್ ಹೆಪಟೈಟಿಸ್ ಬಿ ಆಗೋ ಚಾನ್ಸಸ್ ಕಮ್ಮಿ ಆಗ. ಆದರೆ ಹೆಪಟೈಟಿಸ್ ಬಿ ವೈರಸಸ್ ದೊಡ್ಡವರಿಗೆ ಯಾವಾಗ ಇನ್ಫೆಕ್ಷನ್ ಆಗ್ತವೆ ಅಂದರೆ 20 ವರ್ಷ ಆದಮೇಲೆ ಯಾರಿಗೆ ಇದು ಇನ್ಫೆಕ್ಷನ್ ಆಗ್ತವೆ, ಇಂಥ ಇನ್ಫೆಕ್ಷನ್ ಒಳಗೆ ಯೂಶಲಿ ಆ ಜಂತುಗಳು ಒಳಗೆ ಒಂದ್ಸಲ ಹೋದ್ಮೇಲೆ ಅವು ಮೈ ಬಿಟ್ಟು ಹೋಗೋದಿಲ್ಲ. ಈ ಜಂತುಗಳು ಒಳಗಿರ್ತವೆ, ಆದರೆ ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯ ಅಂದರೆ ಅದು ಕಾಮಿನಿನೇ ಮಾಡೋದಿಲ್ಲ, ಪೇಷಂಟಿಗೆ ಏನು ಸಿಂಪ್ಟಮ್ಸೇ ಬರೋದಿಲ್ಲ. ಅದಕ್ಕೆ ಪೇಷಂಟಿಗೆ ಗೊತ್ತಿಸೋದಾಗೋದಿಲ್ಲ ಅದು ವೈರಸ್ ಒಳಗೆ ಹೋಗೈತಂತ. ಮತ್ತೆ ಹಿಂಗಿದ್ದಾಗ ಪೇಷಂಟ್ ಡಾಕ್ಟರ್ ಕಡೆ ಬರೋದಿಲ್ಲ, ಔಷಧ ತಗೋದಿಲ್ಲ, ಅದು ವೈರಸ್ ಒಳಗಿಂದ ಒಳಗೇ ಇರ್ತದೆ. ಹಿಂಗಿದ್ದಾಗ ಬಹಳಷ್ಟು ಮಂದಿಗೆ ಅದು ವೈರಸ್ ಅವಕಾಶ ಬೆಳೀತಾ ಹೋಗಿ ಆ ಲಿವರಿಗೆ ತೊಂದರೆ ಮಾಡ್ತಾ ಹೋಗ್ತದೆ, ಮತ್ತು ಲಿವರಿಗೆ ತೊಂದರೆ ಮಾಡಿದಾಗ ಸಾವಕಾಶ ಲಿವರ್ ಫಂಕ್ಷನ್ ಕೆಡ್ತಾ ಹೋಗ್ತದೆ. ಪ್ರಾಬ್ಲಮ್ ಏನಿದೆ, ಪೇಷಂಟಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ಅದು ಬಹಳ ರೋಗ ಮುಂದೆ ಹೋದಾಗನೇ ಪೇಷಂಟಿಗೆ ತೊಂದರೆ ಆದಾಗ ಪೇಷಂಟ್ ಡಾಕ್ಟರ್ ಕಡೆ ಬರ್ತಾರೆ. ಆವಾಗ ಪೇಷಂಟಿಗೆ ಕಾಮಿನಿ ಆಗಿರ್ತದೆ, ಕೆಲವೊಂದ್ಸಲ ಲಿವರಿಗೆ ಬಹಳಷ್ಟು ಫಂಕ್ಷನ್ ಕಮ್ಮಿ ಆಗಿದ್ದಕ್ಕೆ ಹೊಟ್ಟೆರೋಗ ನೀರು ಆಗ್ತದೆ, ಕಾಲು ಬಾವು ಬರ್ತದೆ, ಕೆಲವೊಂದ್ಸಲ ಪೇಷಂಟಿಗೆ ಹಸು ಕಮ್ಮಿ ಆಗಿರ್ತದೆ, ರಕ್ತದ ವಾಂತಿ ಚಾಲು ಆಗ್ತದೆ, ಕಫ್ ಸಂಡಾಸ ಆಗ್ತದೆ, ಹಿಂಗೆಲ್ಲ ಆದಾಗ ಪೇಷಂಟ್ಗಳು ನಮ್ಮ ಕಡೆ ಬರ್ತಾರೆ. ಅದಕ್ಕೆ ಇಂಥ ಪೇಷಂಟ್ಗಳಿಗೆ ಆವಾಗ ನಮ್ಮ ಟ್ರೀಟ್ಮೆಂಟ್ ಕೊಡೋದು ಭಾಳ ಡಿಫಿಕಲ್ಟ್ ಆಗಿರ್ತದೆ, ಯಾಕಂದರೆ ಲಿವರ್ ಸ್ಟ್ರಕ್ಚರ್ ಖರಾಬ್ ಆಗಿರ್ತದೆ. ಆವಾಗ ನಾವು ಟೆಂಪ್ರರಿ ಔಷಧಿ ಕೊಟ್ಟು ಲಿವರ್ ರಿಪೇರಿ ಮಾಡ್ಬೋದು, ಆದರೆ ಲಿವರ್ ಮತ್ತೆ ಪೂರ ನಾರ್ಮಲ್ ಆಗೋದೇ ಇಲ್ಲ. ಅಂಥವರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದಾಗ ಎಷ್ಟು ರಿಸ್ಪಾನ್ಸ್ ಆಗೋದು ನೋಡಿ, ಕೆಲವೊಂದ್ಸಲ ಇವರಿಗೆ ಪೂರ ಲಿವರ್ ತೆಗೆದು ಹೊಸ ಲಿವರ್ ಹಾಕೋದು ಬಿಟ್ಟು ಬೇರೆ ದಾರಿನೇ ಇರೋದಿಲ್ಲ. ಅದಕ್ಕೆ ಇದು ಹೆಪಟೈಟಿಸ್ ಬಿ ವೈರಸ್ ನಾವೆಂತೀವಿ, ನಾವು ನಮ್ಮ ಲಿವರಿಗೆ ಏನೇನು ಮಾಡೋದು ಕಾಯಿಲೆಗಳು ಎಲ್ಲ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದರೆ ಸಾಮಾನ್ಯ ಕಾಮಿನಿದಿಂದ ಲಿವರ್ ಫೇಲಿಯರ್ ಆಗೋ ತನಕ, ಲಿವರ್ ಕ್ಯಾನ್ಸರ್ ಆಗೋ ತನಕ ಎಲ್ಲ ಜಡ್ಗಳು ಇದು ಬರೀ ಹೆಪಟೈಟಿಸ್ ಬಿ ಒಂದು ವೈರಸ್ಸಿಂದ ಆಗ್ಬೋದು. ಅದಕ್ಕೆ ಇದು ಹೆಪಟೈಟಿಸ್ ಬಿ ಬಗ್ಗೆ ಎಲ್ಲರಿಗೆ ಗೊತ್ತಿರಬೇಕು, ಮತ್ತು ಇದು ಆಗಬಾರ್ದು ನಾವು ಎಲ್ಲ ಪ್ರಿಕಾಷನ್ ತೊಗೋಬೇಕು. ಅದಕ್ಕೆ ಇದೆಲ್ಲ ನಾ ಹೇಳಿದ್ನಲ್ಲ ಹಿಂಗೆ ಹೆಂಗೆ ಸ್ಪ್ರೆಡ್ ಆಗ್ತಾವಂಥ ವೈರಸ್, ಅದೆಲ್ಲ ನಾವು ಪ್ರಿವೆಂಟ್ ಮಾಡಬೇಕು. ಚಲೋ ಬ್ಲಡ್ ಟ್ರಾನ್ಸ್ಫರ್ ಮಾಡುವಾಗ ಕಾಳಜಿ ತೊಗೋಬೇಕು, ಹಾಸ್ಪಿಟಲ್ ಒಳಗಿದ್ದಾಗ ಕಾಳಜಿ ತೊಗೋಬೇಕು, ಪ್ರೊಟೆಕ್ಷನ್ ಮಾಡ್ಕೋಬೇಕು, ಟ್ಯಾಟೂಯಿಂಗ್ ಎಲ್ಲ ಅವಾಯ್ಡ್ ಮಾಡಬೇಕು, ಆದ್ರೂ ಸ್ಪೆಷಲ್ ಇಂಜೆಕ್ಷನ್ಸ್ ಅಂದರೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಬೇಕು, ಡೆಲಿವರಿ ಟೈಮಿಗೆ ಮಮ್ಮಿಗೆ ಟೆಸ್ಟ್ ಮಾಡಬೇಕು ಅದು ಹೆಪಟೈಟಿಸ್ ಬಿ ಇದೆ ಏನಂತ, ಇಲ್ಲದಿದ್ದರೆ ಅದು ಮಗುಗೆ ಇಂಜೆಕ್ಷನ್ ಕೊಟ್ಟು ಆಗಬಾರಂತ ನಾವು ಪ್ರಿಕಾಷನ್ ತೊಗೋಬೇಕು. ಇದೆಲ್ಲ ಮಾಡ್ತಾ ಹೋದರೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ಕಮ್ಮಿ ಆಗ್ತದೆ. ಎಲ್ಲಕ್ಕಿಂತ ಮಹತ್ವದ ಅಂದರೆ ಇದು ಹೆಪಟೈಟಿಸ್ ಬಿ ಸಲುವಾಗಿ ಜಗತ್ತೊಳಗೆ ಒಂದು ಭಾಳ ಚೆಂಡ್ ವ್ಯಾಕ್ಸಿನ್ ಇದೆ. ಈ ವ್ಯಾಕ್ಸಿನ್ ಅಂದರೆ ಟೀಕಾ ಇದೆ, ಇದಕ್ಕೆ ನಾವು 3 ಡೋಸ್ಗಳು ಕೊಡ್ತೀವಿ. ಇವತ್ತು ಒಂದು ತೊಗೊಂಡ್ರೆ 1 ತಿಂಗಳಿಗೆ 1 ಸಲ, ಆಮೇಲೆ 6 ತಿಂಗಳಿಗೆ 1 ಸಲ. ಈ 3 ಡೋಸ್ ತೊಗೊಂಡ್ರೆ 95%ಗಿಂತ ಮಂದಿ ಜಾಸ್ತಿ ಮಂದಿಗೆ ಅದು ಪ್ರೊಟೆಕ್ಷನ್ ಆಗ್ತದೆ. ಮತ್ತು ಇಂಥ ಪೇಷಂಟ್ಗಳಿಗೆ ಅದು ದೂಷಿತ ರಕ್ತ ಯಾರಿಗೆ ಕೊಟ್ಟರು ಅವರಿಗೆ ಅದು ವ್ಯಾಕ್ಸಿನ್ ಅದು ವೈರಸ್ ಟ್ರಾನ್ಸ್ಮಿಷನ್ ಆಗೋದಿಲ್ಲ. ಅದಕ್ಕೆ ಇದು ವ್ಯಾಕ್ಸಿನ್ ಭಾಳ ಮಹತ್ವದಿದೆ, ಯಾಕಂದರೆ ಒಂದು ಸಿಂಪಲ್ ವ್ಯಾಕ್ಸಿನ್ 3 ಡೋಸ್ ತೊಗೊಂಡ್ಮೇಲೆ ಇಡೀ ಆಯುಷ್ಯ ಅವರಿಗೆ ಅದು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಆಗೋದಿಲ್ಲ. ಒಂದ್ಸಲ ಕೆಲವೊಂದ್ಸಲ 20 ಇಯರ್ಸ್ ಆದಮೇಲೆ ಒಂದು ವ್ಯಾಕ್ಸಿನ್ ಬೂಸ್ಟರ್ ಕೊಡ್ತೀವಿ ಅದು ವೈರಸ್ ಲೆವೆಲ್ಸ್ ನೋಡಿಕೊಂಡು. ಆದರೆ ವ್ಯಾಕ್ಸಿನೇಷನ್ನಿಂದ 95-98% ಮಂದಿಗೆ ಹೆಪಟೈಟಿಸ್ ಬಿ ಇಂದ ಪ್ರೊಟೆಕ್ಷನ್ ಆಗ್ತದೆ, ಮತ್ತು ಇಂಥವರಿಗೆ ಮತ್ತೆ ಅದು ಹೆಪಟೈಟಿಸ್ ವೈರಸ್ ಒಳಗೆ ಹೋದ್ರೂ ಅವರಿಗೆ ಇನ್ಫೆಕ್ಷನ್ ಆಗೋದಿಲ್ಲ. ಇದು ಬಹಳ ಮಂದಿಗೆ ನಮ್ಮ ಜನರಿಗೆ ಗೊತ್ತಿಲ್ಲ. ಅದಕ್ಕೆ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ನಮ್ಮ ಕಡೆ ಅಷ್ಟು ಕಾಮನ್ಲಿ ಎಲ್ಲರೂ ತೊಗೊಳೋದಿಲ್ಲ. ಮತ್ತು ಇದರ ಸಲುವಾಗಿ ಇದು ಅವೇರ್ನೆಸ್ ಪಾಪ್ಯುಲೇಷನ್ ಅವೇರ್ನೆಸ್ ಆಗಬೇಕಾಗಿದೆ. ಮತ್ತು ನಮ್ಮ ಗೌರ್ಮೆಂಟಿಗೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂದರೆ ಸಣ್ಣ ಮಗುವಿಗೆ ಹೆಂಗೆ ನಾವು ಬಾಕಿ ವ್ಯಾಕ್ಸಿನ್ಸ್ ಕೊಡ್ತೀವಿ ಹಂಗೆ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ನಾವು ಚಾಲು ಮಾಡಿದ್ದೀವಿ. ಮತ್ತು ಹುಡ್ದಾಗಿಂದ 0 ತಿಂಗಳ 1st ತಿಂಗಳ 3ನೇ ತಿಂಗಳ 6ನೇ ತಿಂಗಳೊಳಗೆ ಇದು ವ್ಯಾಕ್ಸಿನೇಷನ್ಸ್ ಕೊಟ್ಟು ಅವರಿಗೆ ಹೆಪಟೈಟಿಸ್ ಬಿ ಪ್ರೊಟೆಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೂ ನಮ್ಮ ಫುಲ್ ಪಾಪ್ಯುಲೇಷನ್ಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಇಲ್ಲ. ಅದಕ್ಕೆ ಲಾಟ್ ಆಫ್ ಅವರ್ ಪಾಪ್ಯುಲೇಷನ್ ಇನ್ನೂ ಅನ್ಪ್ರೊಟೆಕ್ಟೆಡ್ ಇದ್ದಾರೆ. ಮತ್ತು ಹೆಪಟೈಟಿಸ್ ಬಿ ನಮ್ಮ ಜನರೊಳಗೆ ಇನ್ನೂ ನಾವು ನೋಡ್ತಾ ಇರ್ತೀವಿ. ಭಾಳಷ್ಟು ಪೇಷಂಟಿಗೆ ಲಿವರ್ ಫೇಲರ್ ಆಗ್ತದೆ, ಇದರಿಂದ ಭಾಳ ಪೇಷಂಟಿಗೆ ತೊಂದರೆ ಆಗ್ತದೆ. ಅದಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಲಿಕ್ಕೆ ಇದೆ ವರ್ಲ್ಡ್ ಹೆಪಟೈಟಿಸ್ ಡೇ. ಅದೆಲ್ಲ ನಾವು ಅಬ್ಸರ್ವ್ ಮಾಡಿ ಎಲ್ಲರಿಗೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತಾ ಹೋಗ್ತೀವಿ. ನಾವು ಕೆಎಲ್ಇ ಹಾಸ್ಪಿಟಲ್ ಡಿಪಾರ್ಟ್ಮೆಂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿದಿಂದ ಲಾಸ್ಟ್ ಒಂದು 5-6 ಇಯರ್ಸ್ದಿಂದ ಇದು ಹೆಪಟೈಟಿಸ್ ಬಿ ವೈರಸ್ ಸಲುವಾಗಿ ನಾವು ಕ್ಯಾಂಪ್ಸ್ ಮಾಡ್ತಾ ಬಂದೀವಿ. ನಾವು ಬೇರೆ ಕ್ಯಾಂಪ್ಸ್ ಮಾಡ್ತೀವಿ. ಪ್ರತಿ ತಿಂಗಳ 1-3-4 ಕ್ಯಾಂಪ್ ಮಾಡ್ತೀವಿ ನಮ್ಮ ಹಾಸ್ಪಿಟಲ್ ಒಳಗೆ. ಬೆಳಗಾವಿ ಒಳಗೆ 4th Saturday ಕ್ಯಾಂಪ್ ಮಾಡ್ತೀವಿ. ನಮ್ಮ 2 ಹಾಸ್ಪಿಟಲ್ ಒಳಗೆ ನಾವು 2nd Saturday ಕ್ಯಾಂಪ್ ಮಾಡ್ತೀವಿ. ಬಾಗಲಕೋಟೆ ಒಳಗೆ ಒಂದು ಹಾಸ್ಪಿಟಲ್, ಕೆರಡಿ ಹಾಸ್ಪಿಟಲ್ ಹೋಗಿ ನಾವು 2nd Sunday ಕ್ಯಾಂಪ್ ಮಾಡ್ತೀವಿ. ಈಗ ಚಿಕ್ಕೋಡಿ ಒಳಗೆ ಹಾಸ್ಪಿಟಲ್ ಹೋಗಿ ಕ್ಯಾಂಪ್ ಚಾಲು ಮಾಡಿದ್ದೀವಿ. ಹಿಂಗೆ ಎಲ್ಲ ಕಡೆ ನಾವು ಕ್ಯಾಂಪ್ಸ್ ಮಾಡಿ ಜನರಿಗೆ ಪಾಪ್ಯುಲೇಷನ್ಗೆ ಕರೆಸಿ ಅವರಿಗೆ ಹೆಪಟೈಟಿಸ್ ಬಿ ಮತ್ತು ಸಿ ಬಗ್ಗೆ ಫ್ರೀ ನಾವು ಟೆಸ್ಟಿಂಗ್ ಮಾಡ್ತೀವಿ. ಮತ್ತು ಯಾರಿಗೆ ಅದು ಇಂಜೆಕ್ಷನ್ ವೈರಸ್ ಇರೋದಿಲ್ಲ ಅವರಿಗೆ ಫ್ರೀ ವ್ಯಾಕ್ಸಿನೇಷನ್ ಕೊಡ್ತೀವಿ. ಕೆಲವೊಂದ್ಸಲ ಸಬ್ಸಿಡೈಸ್ಡ್ ಅಂದರೆ ಕಮ್ಮಿ ರೊಕ್ಕ ತೊಗೊಂಡು ವ್ಯಾಕ್ಸಿನ್ ಮಾಡಿ ಒಂಥರ ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಮತ್ತು ಯಾರಿಗಾರ ಬೈ ಮಿಸ್ಟೇಕ್ ಪಾಸಿಟಿವ್ ಬಂದರೆ ಆ ಪೇಷಂಟ್ಸಿಗೆ ನಾವು ಮುಂದಿನದೆಲ್ಲ ಪರೀಕ್ಷೆ ಸ್ವಲ್ಪ ಕಮ್ಮಿ ಖರ್ಚೊಳಗೆ ಮಾಡಿ ಅವರಿಗೆ ಟ್ರೀಟ್ಮೆಂಟನ್ನು ಸ್ವಲ್ಪ ಕಮ್ಮಿ ಖರ್ಚೊಳಗೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಬಂದೀವಿ. ಇನ್ನು ತನಕ ನಾವು ಕೆಎಲ್ಇ ಹಾಸ್ಪಿಟಲ್ ಅವರ ವತಿಯಿಂದ 200 ಕ್ಯಾಂಪ್
ಈ ಕ್ಯಾಂಪ್ಸ್ ಒಳಗೆ ನಾವು ಮೋರ್ ದೆನ್ 20,000 ಪೇಷಂಟ್ಸ್ ನಾವು ಸ್ಕ್ರೀನ್ ಮಾಡಿ ಮೋರ್ ದೆನ್ 15,000 ಜಾಸ್ತಿ ಮಂದಿಗೆ ವ್ಯಾಕ್ಸಿನೇಷನ್

ತಂದುಕೊಟ್ಟು ನಮ್ಮ ಕಡೆಯಿಂದ ಸಮಾಜ ಸಲುವಾಗಿ ಏನು ಮಾಡ್ಲಿಕ್ಕೆ ಬರ್ತದೆ ಅಷ್ಟು ಮಾಡ್ತಾ ಬಂದೇವಿ. ಮತ್ತು ಮೋರ್ ದೆನ್ 1,000 ಜಾಸ್ತಿ ಪೇಷಂಟ್ ನಮ್ಮ ಕಡೆ ಈಗ ಅದಾರ ಫಾಲೋ ಅಪ್ ಒಳಗೆ. ಮತ್ತು ಅವರಿಗೆ ನಾವು ಹೆಪಟೈಟಿಸ್ ಬಿ ಬಗ್ಗೆ ಸಿ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಅವ್ರ ಬಗ್ಗೆ ಅಂದರೆ ಅವ್ರಿಗೆ ಎಷ್ಟು ಹಾಕೋದಷ್ಟು ನಾವು ಹೆಲ್ಪ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಬಂದೇವಿ. ಅದೇ ನಾವು ಈ ಇಂಥ ಕ್ಯಾಂಪ್ಗಳು ಜಾಸ್ತಿ ಮಾಡಿ ನಮ್ಮ ಏರಿಯಾ ಒಳಗೇ ಎಲ್ಲ ಜನರಿಗೆ ಇದು ಹೆಪಟೈಟಿಸ್ ಬಿ ಮತ್ತು ಸಿ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕೊಟ್ಟು ಈ ಜಡ್ಡನೇ ನಮ್ಮ ಈ ವಿಭಾಗದಿಂದ ತೆಗಿಬೇಕಂತ ನಮ್ದೊಂದು ಆಸೆ ಇದೆ. ಅದ್ರ ಸಲುವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಲಿವರ್ ಕಾಯಿಲೆ ಸಲುವಾಗಿ ಇನ್ನೊಂದು ಮಹತ್ವದ ಕಾರಣ ಅಂತಂದರೆ ಆಲ್ಕೋಹಾಲ್ ಡ್ರಿಂಕ್ ಸೆರೆ ಕುಡಿಯೋದು. ನಮ್ಮ ಸಮಾಜದೊಳಗೆ ಭಾಳಷ್ಟು ಪೇಷಂಟ್ಗಳಿಗೆ ನಾವು ನೋಡ್ತೀವಿ ಡ್ರಿಂಕ್ ತಗೋತಾ ಇರ್ತಾರೆ. ಶುರುವಾಗಿ ಅವ್ರಿಗೆ ಹಂಗೆ ಮಜಾ ಅಂತ ತಗೋತಾರೆ, ಸ್ವಲ್ಪ ಜಸ್ಟ್ ಪಾಸ್ ಟೈಮ್ ಅಂತ ತಗೋತಾರೆ. ಆದರೆ ಸಾವಕಾಶ ಇಂಥ ಡ್ರಿಂಕ್ ತಗೋದು ಅವರಿಗೆ ರೂಢಿ ಆಗಿಬಿಡ್ತದೆ, ಹ್ಯಾಬಿಟ್ ಫಾರ್ಮಿಂಗ್ ಆಗ್ತದೆ. ಆಮೇಲೆ ಕುಡಿಯೋದು ಪ್ರಮಾಣ ಜಾಸ್ತಿ ಆಗ್ತಾ ಹೋತಂದರೆ ಎಲ್ಲಕ್ಕಿಂತ ಮಹತ್ವ ಅಂದರೆ ಆಲ್ಕೋಹಾಲ್ ನಮ್ಮ ಲಿವರಿಗೆ ತೊಂದರೆ ಮಾಡ್ತದೆ. ಶುರುವಾತಿಗೆ ಭಾಳಷ್ಟು ಒಂದು 2-3 ತನಕ ಸ್ವಲ್ಪ ಕುಡಿದ್ರೆ ಪೇಷಂಟಿಗೆ ಏನಾಗೋದಿಲ್ಲ, ಮತ್ತು ಅವ್ನು ಗೊತ್ತೂ ಆಗಕ್ಕಿಲ್ಲ ಇಂಥ ದೊಡ್ಡ ರೋಗ ಆಗೋದಿದೆ ಅಂತ. ಅದಕ್ಕೆ ಅವ್ನು ಕುಡಿತಾನೆ ಹೋಗ್ತಾನೆ. ನಾವು ನೋಡ್ತೀವಿ ಶುರುವಾತಿಗೆ ಸ್ವಲ್ಪ ಕುಡಿತಾರೆ, ಆಮೇಲೆ ದಿವಸ ಕುಡ್ಲಿಕ್ಕೆ ಚಾಲು ಮಾಡ್ತಾರೆ. ಇಂಥ ಪೇಷಂಟಿಗೆ ಇವತ್ತಿನ ನಾಳೆ ಅದು ಲಿವರ್ ಕಾಯಿಲೆ ಆಗೋದನ್ನು ಇರ್ತದೆ. ಕೆಲವರಿಗೆ ಶುರುವಾತಿಗೆ ಇದು ಲಿವರ್ಗೆ ತೊಂದರೆ ಆಗ್ಲಿ ಚಾಲು ಆತಂದ್ರೆ ಎಲ್ಲಕ್ಕಿಂತ ಮಹತ್ವದ ಅಂದ್ರೆ ಫಸ್ಟ್ ಅಂದ್ರೆ ಮನುಷ್ಯನ ಹಸು ಕಮ್ಮಿ ಆಗ್ತದೆ. ಹಸು ಕಮ್ಮಿ ಆದಾಗ ಪೇಷಂಟಿಗೆ ನಮ್ಮ ಕಡೆ ಬಂದಾಗ ಬಂದರೆ ಅವಾಗ ನಾವು ಸ್ವಲ್ಪ ಟೆಸ್ಟ್ ಮಾಡಿದಾಗ ಸ್ವಲ್ಪ ಲಿವರ್ ಉಬ್ಬಿದ್ದು ಇಲ್ಲದ ಲಿವರ್ ರಕ್ತ ಪರೀಕ್ಷೆ ಮಾಡಿದಾಗ ಸ್ವಲ್ಪ ಲಿವರ್ ಒಳಗೆ ಸ್ವಲ್ಪ ಅಬ್ನಾರ್ಮಲಿಟಿ ನಮ್ಮ ಕಾಂತಂದ್ರೆ ಅವಾಗನೇ ಅವರಿಗೆ ನಾವು ಬುದ್ಧಿ ಹೇಳಿ ಡ್ರಿಂಕ್ ಬಂದ್ ಮಾಡ್ಲಿಕ್ಕೆ ಹೇಳಿದ್ರೆ ಪೇಷಂಟ್ ಪೂರ ಆರಾಮಾಗ್ಬೋದು. ಈ ಪರಿಸ್ಥಿತಿಯೊಳಗೆ ಬಹಳ ಕಮ್ಮಿ ಮಂದಿ ನಮ್ಮ ಕಡೆ ಬರ್ತಾರೆ, ಯಾಕಂದ್ರೆ ಬರೀ ಹಸು ಕಮ್ಮಿ ಆಗಿದೆ ಅವ್ರಿಗೆ ಅಷ್ಟು ಲಕ್ಷ್ಯಕ್ಕೆ ಬರೋದಿಲ್ಲ, ಮತ್ತು ಭಾಳಷ್ಟು ಮಂದಿ ಹಾಗೆ ಡ್ರಿಂಕ್ ಕುಡಿತಾನ ಹೋಗ್ತಾರೆ. ಈ ಸ್ಟೇಜ್ ಒಂದ್ಸಲ ದಾಟಿದ ಮೇಲೆ ಸೆಕೆಂಡ್ ಸ್ಟೇಜ್ ಒಳಗೆ ಪೇಷಂಟಿಗೆ ಯೂಶಲಿ ಕಾಮಿ ಆಗ್ಲಿಕ್ಕೆ ಚಾಲು ಹಾಕದ, ಕಣ್ಣು ಹಳದಿ ಆಗ್ತವೆ, ಕಾಲ್ಮಡಿ ಹಳದಿ ಹಾಕದ, ಹಸು ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕದ, ವಾಂತಿ ಆಗ್ಲಿಕ್ಕೆ ಚಾಲು ಹಾಕದ, ಸ್ವಲ್ಪ ಹೊಟ್ಟೆ ಒಳಗೆ ಬಾವು ನೀರು ಹೊಟ್ಟೆ ಒಳಗೆ ಸ್ವಲ್ಪ ನೂಬಿ ಬರ್ಲಿಕ್ಕೆ ಚಾಲು ಹಾಕದ. ಈ ಸ್ಟೇಜ್ ಒಳಗೆ ನಾವು ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತೀವಿ. ಈ ಸ್ಟೇಜ್ ಒಳಗೂ ಪೇಷಂಟ್ ನಮ್ಮ ಕಡೆ ಬಂದರೆ ಅವರಿಗೆ ನಾವು ಸ್ವಲ್ಪ ಅವರಿಗೂ ಭಾಳಷ್ಟು ಮಂದಿ ಈ ಸ್ಟೇಜ್ ಒಳಗೆ ಬರ್ತಾರೆ, ಅವರಿಗೆ ಆ ಸ್ಟೇಜ್ ಒಳಗೆ ಕಾಮ್ನಿ ಗೊತ್ತಾಕದ ಬಂದಿರ್ತಾರೆ. ನಾವು ಟೆಸ್ಟ್ ಮಾಡ್ತೀವಿ, ಲಿವರ್ ಸ್ವಲ್ಪ ಉಬ್ಬಿದ್ದು ಗೊತ್ತಾಕದ, ಒಂದು 2-3 ಟೆಸ್ಟ್ ಮಾಡಿಸ್ಕೊಂಡು ಲಿವರ್ ಸ್ಟೇಜ್ ನೋಡಿಕೊಂಡು ಗುಳಿ ಕೊಡ್ತೀವಿ. ಈ ಸ್ಟೇಜ್ ಒಳಗೂ ಭಾಳಷ್ಟು ಮಂದಿಗೆ ನಾವು ರಿಪೇರಿ ಮಾಡ್ಬೋದು, ಲಿವರ್ ಮತ್ತು ನಾರ್ಮಲಿಗೆ ತರಿಸ್ಬೋದು. ಆದರೆ ಇದ್ರ ಸಲುವಾಗಿ ಅವರು ಇದ್ರ ಮುಂದೆ ಡ್ರಿಂಕ್ ಪೂರ ಬಂದ್ ಮಾಡಬೇಕಾಗತ್ತೆ. ಒಂದು 3-4 ತಿಂಗಳೊಳಗೆ ಕೆಲವೊಂದ್ಸಲ ಮ್ಯಾಕ್ಸಿಮಮ್ 6 ತಿಂಗಳೊಳಗೆ ಪೇಷಂಟ್ ಆರಾಮಾಗ್ತಾರೆ. ಆದರೆ ನಾವು ನೋಡ್ತೀವಿ ಭಾಳಷ್ಟು ಮಂದಿಗೆ ಟೆಂಪ್ರರಿ ಆರಾಮಾದ್ಮೇಲೆ ಅವ್ರಿಗೆ ಏನಾಕದ, ಇದು ಏನು ಡಾಕ್ಟರ್ ಕಡೆ 4 ದಿವಸ ಹೋಗಿ ಔಷಧ ತೊಗೊಂಡ್ರೆ ಆರಾಮಾಗ್ತೇನಪ್ಪ ಅಂಥೇಳಿ ಭಾಳಷ್ಟು ಮಂದಿ ಸ್ವಲ್ಪ ದಿವಸ ಡ್ರಿಂಕ್ ಬಂದ್ ಮಾಡಿ ಮತ್ತೆ ಡ್ರಿಂಕ್ ಚೊಲಕ್ಕೆ ಚಾಲು ಮಾಡ್ತಾರೆ. ಯಾರಿಗಾರ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ, ಯಾರಿಗಾರ ಸಮಾಜದ ಏನಾರ ತೊಂದರೆ ಇರ್ತದೆ, ಮನೆಯೊಳಗೆ ಪ್ರಾಬ್ಲಮ್ ಅಂತಾರೆ, ಏನಾರ ಹಿಂಗೆ ಹೇಳಿ ಮತ್ತೆ ಈ ಪೇಷಂಟ್ಸ್ಗಳು ಭಾಳಷ್ಟು ಸಲ ಡ್ರಿಂಕ್ ಚಾಲೂನೇ ಇರ್ತಾರೆ. ಇಂಥ ಪೇಷಂಟ್ಸಿಗೆ ಸೆಕೆಂಡ್ ಸ್ಟೇಜ್ ದಾಟಿ ಒಂದ್ಸಲ ಪೇಷಂಟ್ ಥರ್ಡ್ ಸ್ಟೇಜ್ ಒಳಗೆ ಹೋದಾಗ ಲಿವರ್ ಫೇಲ್ ಆಗ್ಲಿಕ್ಕೆ ಚಾಲು ಆಗ್ತದೆ. ಲಿವರ್ ಫೇಲ್ ಆಗ್ಲಿಕ್ಕೆ ಚಾಲು ಆಗ್ತದೆ ಅಂದರೆ ಕಾಮ್ನಿ ಆಗ್ತದೆ, ಮೊದಲಿಂದ ಎಲ್ಲ ತೊಂದರೆ ಇರ್ತವೆ, ಕಾಮ್ನಿ ಹಾಕದೆ, ಹಸು ಕಮ್ಮಿ ಹಾಕದೆ, ವಾಂತಿ ಚಾಲು ಹಾಕದೆ. ಆದರೆ ಈ ಪೇಷಂಟ್ಸಿಗೆ ಹೊಟ್ಟೆಯೊಳಗೆ ನೀರು ಚಾಲು ಹಾಕದೆ, ತುಂಬಲಿಕ್ಕೆ ಕಾಲಿಗೆ ಬಾವು ಬರ್ತದೆ, ರಕ್ಕದ ವಾಂತಿ ಆಗ್ಲಿಕ್ಕೆ ಚಾಲು ಹಾಕದೆ, ಕೆಲವೊಂದ್ಸಲ ಕಪ್ ಸಂಡಾಸ ಹಾಕದೆ, ಈ ಕಾಮ್ನಿ ತಲೆಗೆ ಇರ್ಲಿಕ್ಕೆ ಚಾಲು ಹಾಕದೆ, ಮನುಷ್ಯ ಮಬ್ಬ ಆಗ್ಲಿಕ್ಕೆ ಚಾಲು ಆಗ್ತಾನೆ. ಮತ್ತು ಕೆಲವೊಂದ್ಸಲ ಆ ಡ್ರಿಂಕ್ ತೊಗೊಳ್ಳೋದು ಇಷ್ಟು ರೂಢಿ ಆಗಿರ್ತದೆ, ಡ್ರಿಂಕ್ ಬಿಟ್ಟರೂ ಅವ್ರಿಗೆ ತೊಂದರೆ ಆಗ್ಲಿಕ್ಕೆ ಚಾಲು ಹಾಕದೆ. ಡ್ರಿಂಕ್ ಬಿಟ್ಟರೆ ಕೈ ಕಾಲು ನಡುಗೋದು, ಮನುಷ್ಯ ಗಡ್ಬಡಿ ಮಾಡೋದು, ತಲೆ ನೋಸೋದು, ಒದರಾಡೋದು, ಹಿಂಗೆಲ್ಲ ಮಾಡ್ಲಿಕ್ಕೆ ಚಾಲು ಮಾಡ್ತಾನೆ. ಅದಕ್ಕೆ ಡ್ರಿಂಕ್ ತೊಗೊಂಡ್ರೆ ಸಮಾಧಾನ ಅಂತ ಮತ್ತೆ ಡ್ರಿಂಕ್ ತೊಗೋತಾ ಹೋಗ್ತಾರೆ. ಈ ಸ್ಟೇಜ್ ಒಳಗೆ ನಮ್ಮ ಕಡೆ ಪೇಷಂಟ್ ಬಂದಾಗ ಭಾಳ ಡಿಫಿಕಲ್ಟ್ ಆಗೋದು. ಈಗೆಲ್ಲ ನಾವು ಇದ್ದಿದ್ದ ಔಷಧಿಗಳು ಕೊಡ್ತೀವಿ, ಅಡ್ಮಿಟ್ ಮಾಡ್ತೀವಿ, ಎಲ್ಲ ಅವರಿಗೆ ಲಿವರ್ ಸಪೋರ್ಟಿವ್ ಔಷಧಿ ಕೊಟ್ಟರು ಈ ಲಿವರ್ ಪೂರ ರಿಪೇರ್ ಆಗೋದು ನಾವು ಅವರಿಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಬರಕ್ಕಿಲ್ಲ. ಯಾಕಂದ್ರೆ ಮುಂದೆ ಹೋಗಿದ್ರೆ ಹೋಗಿರ್ತದೆ, ಲಿವರ್ ಭಾಳಷ್ಟು ತೊಂದರೆ ಮಾಡಿದಾಗ ರಿಪೇರ್ ಆಗ್ಲಿಕ್ಕೂ ಟೈಮ್ ತಗೋತವೆ. ಕೆಲವೊಂದ್ಸಲ 3-6 ಒಂದು ವರ್ಷ ತನಕ ಹಿಂಗೆ ತೊಂದರೆ ಚಾಲೂನೇ ಇರ್ತದೆ. ಈ ಲಿವರಿಗೆ ಈ ಸ್ಟೇಜ್ ಒಳಗೆ ಕೊಡೋ ಔಷಧಿಗಳು ಸ್ವಲ್ಪ ತುಟ್ಟಿನೂ ಇರ್ತವೆ, ಭಾಳಷ್ಟು ಮಂದಿಗೆ ಅಷ್ಟು ಔಷಧಿ ತೊಗೊಳೋದು ಇದು ಇರೋದಿಲ್ಲ, ಅಂದರೆ ಕೆಪಾಸಿಟಿ ಇರೋದಿಲ್ಲ. ಆದ್ರೂ ಇಂಥ ಪೇಷಂಟ್ಸ್ಗೆ ಕೆಲವೊಂದ್ಸಲ ಒಳಗೆ ರಕ್ತದ ವಾಂತಿ ಬಂತಿ ಆದರೆ ನಾವು ಅದಕ್ಕೆ ಎಂಡೋಸ್ಕೋಪಿ ಮಾಡಿ ಒಳಗಿಂದ ಎಲ್ಲಿಂದ ರಕ್ತ ಬರ್ತದೆ ರಕ್ತ ಬಂದ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೀರು ಹೊಟ್ಟೆ ಒಳಗಿಂದ ತೆಗೆದು ಅದಕ್ಕೆ ಮತ್ತೆ ಆಗಬಾರ್ದಂತ ಅದಕ್ಕೆ ಔಷಧಿ ಕೊಡ್ತೀವಿ. ಲಿವರ್ ಕಮಾವಳು ಹೋದವರಿಗೆ ನಾವು ವಾಪಸ್ ತರಿಸ್ಲಿಕ್ಕೆ ಬೇರೆ ಔಷಧಿ ಕೊಡ್ತೀವಿ. ಇಷ್ಟೆಲ್ಲ ಮಾಡಿದಾಗ ಅವರು ಪೂರ ಎಲ್ಲರೂ ಆರಾಮಾಗ್ತಾರೆ ಅಂತ ಹೇಳೋದಕ್ಕೆ ಈ ಸ್ಟೇಜ್ ಒಳಗೆ ಭಾಳ ಕಠಿಣ ಆಗ್ತದೆ. ಒಂದು ಭಾಳಷ್ಟು ಮಂದಿ ಮುಂದೆ ಹೋಗಿ ಪೂರ ಲಿವರ್ ಫೇಲ್ ಆದಾಗ ಜೀವಕಪಾಯ ಆಗ್ತದೆ ಅವರಿಗೆ. ಇದಕ್ಕೆ ಈ ಆಲ್ಕೋಹಾಲ್ ಇಂಡ್ಯೂಸ್ ಲಿವರ್ ಅಂದರೆ ಡ್ರಿಂಕ್ ಏನು ತೊಂದರೆ ಮಾಡ್ತದೆ, ಇಂಥ ಕಾಯಿಲೆ ಅವರಿಗೆ ನಾವು ಎಷ್ಟು ಲಘು ಅವರಿಗೆ ಹಿಡಿತೀವಿ ಮತ್ತು ಎಷ್ಟು ಲಘು ಅವ್ರು ಡ್ರಿಂಕ್ ಬಂದ್ ಮಾಡ್ತಾರೆ ಅದ್ರ ಮೇಲೆ ಅವರು ಪೂರ ಲೈಫ್ ಡಿಪೆಂಡ್ ಇರ್ತದೆ. ಅರ್ಲಿ ಡಯಾಗ್ನೋಸಿಸ್ ಮಾಡಿದ್ವಿ, ಲಘು ಪೇಷಂಟ್ ಡ್ರಿಂಕ್ ಬಿಟ್ಟರು ಲಘು ಆರಾಮಾಗ್ತಾರೆ. ಹೆಂಗೆ ರೋಗ ಮುಂದೆ ಹೋಗ್ತಾ ಹೋಗ್ತದೆ ಹಂಗೆ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗ್ತವೆ, ಹಂಗೆ ಲಿವರ್ ಫೇಲಿಯರ್ ಜಾಸ್ತಿ ಆಗ್ತದೆ. ಹಂಗೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಆಮೇಲೆ ಮುಂದೆ ಆ ಪೇಷಂಟಿಗೆ ಉಳಿಸ್ಲಿಕ್ಕೆ ನಮಗೆ ಡಿಫಿಕಲ್ಟ್ ಆಗ್ತದೆ. ಇದರೊಳಗೆ ಈಗ ಕೆಲವರು ಒಂದು 6 ಡ್ರಿಂಕ್ ಬಿಟ್ಟರು, 1 ಡ್ರಿಂಕ್ ಬಿಟ್ಟರು ಆದಮೇಲೂ ಅವ್ರು ಲಿವರ್ ತೊಂದರೆ ಚಾಲು ಇದ್ದಾಗ ಅವ್ರು ಪೂರ ಆರಾಮಾದರು ಅಂದರೆ ಪೂರ ಶಾಣೆ ಆದರು ಡ್ರಿಂಕ್ ಬಿಟ್ಟರು, ಆದರೂ ಅವ್ರಿಗೆ ಲಿವರ್ ಫೇಲಿಯರ್ ತೊಂದರೆ ಮಾಡ್ತಾ ಇದ್ದಾಗ ಈಗಿನ ಕಾಲದೊಳಗೆ ನಾವು ಆ ಲಿವರ್ ಚೇಂಜ್ ಮಾಡೋದು ಆಪರೇಷನ್ ಮಾಡ್ತೀವಿ. ಮತ್ತು ಮನೆಯವ್ರು ಯಾರು ಲಿವರ್ ಕೊಟ್ಟರೆ ಇಲ್ಲದ್ರೆ ಹಿಂಗೆ ನಮ್ಮ ಕಡೆಯಿಂದ ಬ್ರೈನ್ ಡೆತ್ ಡೋನರ್ ಅಂತೇವೆ ನಾವು, ಅಂಥ ಡೋನರ್ಸ್ ಕಡೆಯಿಂದ ಲಿವರ್ ಸಿಕ್ಕರೆ ಈ ಲಿವರ್ ನಾವು ರಿಪ್ಲೇಸು ಮಾಡ್ಬೋದು. ಆದರೆ ಇದು ಈಗೀಗ

0: ಆರು ತಿಂಗಳು ಆದ್ಮೇಲೆ ಬಹಳಷ್ಟು ಮಂದಿ ಹಿಂಗೆ ಲಿವರ್ ಫೇಲಿಯರ್ ಚಾಲೂ ಇದ್ದಾಗ ಅವ್ರಿಗೆ ನಾವು ಇದು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೊಸ ಟ್ರೀಟ್ಮೆಂಟ್ ನಾವು ಇದು ಮಾಡ್ತೀವಿ. ಅದು ಹೊಸ ಟ್ರೀಟ್ಮೆಂಟ್ ಸ್ವಲ್ಪ ತುಟ್ಟಿನೂ ಐತೆ, ಎಲ್ಲರಿಗೂ ಆಗೋದು ಇಲ್ಲ, ಮನೆಯೊಳಗೆ ಯಾರು ಲಿವರ್ ಕೊಡೋ ಪ್ರಸಂಗ ಬರ್ತಾವೆ, ಹಿಂಗೆಲ್ಲ ಡಿಫಿಕಲ್ಟೀಸ್ ಇರ್ತಾವೆ. ಅದಕ್ಕೆ ಲಘು ಪೇಷಂಟ್ಗೆ ಡಾಕ್ಟರ್ ಕಡೆ ಬಂದು ಲಘು ಡಯಾಗ್ನೋಸಿಸ್ ಮಾಡಿಕೊಂಡು ಡ್ರಿಂಕ್ ಬಿಟ್ಟರೆ ಲಘು ಆರಾಮಾಗೋದು ಚಾನ್ಸಸ್ ಇರ್ತವೆ. ಆದರೆ ಒಂದ್ಸಲ ಲೇಟ್ ಸ್ಟೇಜ್ ಒಳಗೆ ಹೋದ್ಮೇಲೆ ನಾವೆಲ್ಲ ತಪ್ಪಾಯಿತು, ನಾವು ಡ್ರಿಂಕ್ ಬಿಡ್ತೇವೆ ಅಂದ್ರೂ ಆ ಟೈಮಿಗೆ ಡಾಕ್ಟರ್ ಜಾಸ್ತಿ ಹೆಲ್ಪ್ ಮಾಡ್ಲಿಕ್ಕೆ ಬರೋಕ್ಕಿಲ್ಲ, ಎಲ್ಲ ಔಷಧಿ ಕೊಟ್ಟರು ಬಹಳ ಸಲ ನಾವು ಪೇಷಂಟ್ಸ್ಗೆ ಉಳಿಸ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಅದಕ್ಕೆ ಸಮಾಜದೊಳಗೆ ಇದೆಲ್ಲ ಗೊತ್ತಿರಬೇಕು, ಡ್ರಿಂಕ್ ತೊಗೊಳೋದ್ರಿಂದ ಇಷ್ಟೆಲ್ಲ ತೊಂದರೆ ಆಗ್ತವೆ, ಅದಕ್ಕೆ ಯು ಶುಡ್ ಆಲ್ ಡ್ರಿಂಕ್ ಕಮ್ಮಿ ಮಾಡಬೇಕು. ಇಲ್ಲದ್ರೆ ಯಾವಾಗಾರ ಒಂದ್ಸಲ ತೊಗೊಂಡ್ರೆ ಮಾತು ಬೇರೆ. ಲಿವರ್ ಯಾವಾಗ ಫೇಲ್ ಆಗದ ಅವಾಗ ಬಹಳಷ್ಟು ನಾವು ಔಷಧಿ ಕೊಟ್ಟು ಪ್ರಯತ್ನ ಮಾಡ್ತೀವಿ ಆ ಲಿವರ್ ಉಳಿಸ್ಲಿಕ್ಕೆ, ಯಾಕಂದ್ರೆ ಲಿವರ್ ಕಡೆ ರೀಜನರೇಷನ್ ಕೆಪಾಸಿಟಿ ಇರ್ತದೆ, ಅಂದ್ರೆ ಮತ್ತೆ ಅದು ಕೆಲಸ ಮಾಡೋದು ಚಾಲು ಆಗ್ಲಿಕ್ಕೆ ಬಹಳ ದೊಡ್ಡ ಕೆಪಾಸಿಟಿ ಬಹಳ ಇರ್ತದೆ. ಅದಕ್ಕೆ ಬಹಳಷ್ಟು ಔಷಧಿ ಕೊಟ್ಟು ನಾವು ಪ್ರಯತ್ನ ಮಾಡ್ತೀವಿ ಮತ್ತೆ ಅದು ಕೆಲಸ ಮಾಡಲಿ ಅಂತ. ಆದ್ರೆ ನಮ್ಮ ಕಡೆ ಎಲ್ಲ ಔಷಧಿ ಮುಗಿದ ಮೇಲೂ ಲಿವರ್ ಹಂಗೆ ತೊಂದರೆ ಚಾಲೂನೇ ಇತ್ತು, ಇಲ್ಲದ ಜಾಸ್ತಿ ಆಗ್ತಾ ಹೋದ್ರೆ ಈಗಿನ ಕಾಲೊಳಗೆ ಲಿವರ್ ಚೇಂಜ್ ಮಾಡೋದು ಒಂದು ಹೊಸ ಟ್ರೀಟ್ಮೆಂಟ್ ಬಂದದ, ಅದಕ್ಕೆ ನಾವು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತೀವಿ. ಅದಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಂದ್ರೆ ಅದು ಖರಾಬಾಗಿದ್ದ ಲಿವರ್ ತೆಗೆದು ಅದರ ಜಾಗ ಒಳಗೆ ಹೊಸ ಲಿವರ್ ಬೇರೆ ಲಿವರ್ ಹಾಕಬೇಕಾಕೈತಿ. ಹಿಂಗೆ ಇದರೊಳಗೆ ಇದಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಾರೆ. ಮತ್ತೆ ಎರಡು ಪ್ರಕಾರ ಇರ್ತಾವೆ ಇದರೊಳಗೆ. ಒಂದು ನಾವು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂತೀವಿ, ಅಂದ್ರೆ ಮನೆಯೊಳಗೆ ಯಾರ ಲಿವರ್ ಕೊಡ್ಬೇಕಾಗ್ತದೆ ಇದಕ್ಕೆ, ಅಂದ್ರೆ ಅವರು ಮನುಷ್ಯ ಹೆಲ್ದಿ ಇರಬೇಕು, ಅವ್ರ ಲಿವರ್ ಚಲೋ ಇರಬೇಕು, ಅವರೆಲ್ಲ ಟೆಸ್ಟಿಂಗ್ ಮೊದಲು ಮಾಡ್ತೀವಿ ನಾವು. ಮತ್ತೆ ಹಿಂಗೆ ಟೆಸ್ಟಿಂಗ್ ಮಾಡಿದಾಗ ಅವ್ರ ಲಿವರ್ ಚಲೋ ಇದ್ದಾಗ ಬಾಕಿ ಅವರಿಗೆ ಏನು ತೊಂದರೆ ದೊಡ್ಡ ತೊಂದರೆ ಇಲ್ಲದಾಗ ಮನೆಯವರಂದ್ರೆ ಫಸ್ಟ್ ಡಿಗ್ರಿ ರಿಲೇಟಿವ್, ಅಂದ್ರೆ ಪೇಷಂಟಿಗೆ ಪೇಷಂಟಿನ ಮಮ್ಮಿ ಡ್ಯಾಡಿ ಬ್ರದರ್ ಸಿಸ್ಟರ್ ವೈಫ್ ಚಿಲ್ಡ್ರನ್ ಇವರಿಗೆಲ್ಲ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತೀವಿ ನಾವು. ಇಂಥ ಫಸ್ಟ್ ಡಿಗ್ರಿ ರಿಲೇಟಿವ್ ಅವ್ರು ಯಾರ ಲಿವರ್ ನಾವು ಕೊಡ್ತೇವೆ ಅಂತ ಮುಂದೆ ಬಂದರೆ ಅವರಿಗೆಲ್ಲ ಟೆಸ್ಟಿಂಗ್ ಮಾಡಿಕೊಂಡು ಅವ್ರ ಪಕ್ಕ ಆರಾಮ ಇದಾರಂತ ಬಾಕಿ ಎಲ್ಲ ಅವರು ಹೆಲ್ದಿ ಇದಾರಂತ ಖಾತ್ರಿ ಆದಮೇಲೆ ನಾರ್ಮಲ್ ಮನುಷ್ಯ ಅಂದ್ರೆ ಒಂದು 30% ಲಿವರ್ ನಾವು ತಗೋತೀವಿ. ಆ 30% ಲಿವರ್ ತಗೊಂಡು ಆ ಪೇಷಂಟ್ ಒಳಗೆ ಹಾಕ್ತೀವಿ. ಆ ಪೇಷಂಟ್ ಅವ್ರ ನಾರ್ಮಲ್ ಪರ್ಸನ್ ಯಾರು ಲಿವರ್ ಕೊಡ್ತಾರಲ್ಲ ಅವರಿಗೆ ಆ 30% ಲಿವರ್ ಒಂದು 6 months ಒಳಗೆ ಮತ್ತೆ ಲಿವರ್ ಗ್ರೋ ಆಗ್ತದೆ. ನಮ್ಗೆ ಹೆಂಗೆ ಗಿಡ ಬೆಳೀತದಲ್ಲ ಹಂಗೆ ಅದು ಲಿವರ್ ಬೆಳೀತದೆ. ಮತ್ತೆ ಒಂದು 6 months ಒಳಗೆ ಅವ್ರು ಯಾರು ಕೊಟ್ಟಾರಲ್ಲ ಅವರಿಗೆ ಮತ್ತೆ ಲಿವರ್ ಮತ್ತೆ ಸೇಮ್ ಸೈಜಿಗೆ ಬಂದುಬಿಡ್ತದೆ. ಅದಕ್ಕೆ 6 months ಒಳಗೆ ಅವ್ರು ಆರಾಮಾಗ್ತಾರೆ. ನಾವು ಭಾಳಷ್ಟೆಲ್ಲ ಪ್ರಿಕಾಷನ್ ತೊಗೊಂಡು ಹೆಲ್ದಿ ಇದ್ದವ್ರಿಗೆ ಅಷ್ಟೇ ಲಿವರ್ ತೊಗೋತೀವಿ. ಆದ್ರೂ ಕೆಲವೊಂದ್ಸಲ ಸ್ವಲ್ಪ ರಿಸ್ಕ್ ಇರ್ತದೆ ತೆಗೆಯೋದು. ಆದ್ರೂ ಈಗಿನ ಕಾಲೊಳಗೆ ಅಡ್ವಾನ್ಸ್ ಮೆಡಿಸಿನ್ಸ್ ಅಡ್ವಾನ್ಸ್ ಟೆಸ್ಟ್ದಿಂದ ಹಂಗೆ ನಾವು ಡೋನರ್ಸ್ಗೆ ತೊಂದರೆ ಆಗೋದು ಭಾಳ ಕಮ್ಮಿ ಆಗ್ತದೆ. ಅದಕ್ಕೆ ಒಂದು 6 months ಒಳಗೆ ಯಾರು ಲಿವರ್ ಕೊಟ್ಟರಲ್ಲ ಅವ್ರು ಪೂರ ಆರಾಮಾಗ್ತಾರೆ. ಆಮೇಲೆ ಈ ಲಿವರ್ ನಾವು ಲಿವರ್ ಪೇಷಂಟ್ ಒಳಗೆ ಹಾಕಿದಾಗ ಆ ಸಣ್ಣ ಲಿವರ್ದ ಏನು ಪೀಸ್ ಇರ್ತದೆ ಅದು ಸಾವಕಾಶ ಬೆಳಿಲಿಕ್ಕೆ ಚಾಲು ಆಗ್ತದೆ. ಮತ್ತು ಅರೌಂಡ್ 6 to 8 months ಒಳಗೆ ಆ ಲಿವರ್ನು ಆ ಪೇಷಂಟ್ ಒಳಗೂ ಬೆಳೀತಾ ಹೋಗ್ತದೆ ಮತ್ತು ಅವರಿಗೆ ಹೊಸ ಲಿವರ್ ಸಿಕ್ಕಂಗಾಗಿ ಅವ್ರ ಆಯುಷ್ ಮುಂದೆ ನಡೀತದೆ. ಇದರೊಳಗೆ ಬ್ರೈನ್ ಡೆತ್ ಡೋನರ್ ಅಂತ ಒಬ್ರು ಇರ್ತಾರೆ, ಅಂದ್ರೆ ಬ್ರೈನ್ ಯಾರಿಗೆ ಏನಾದ್ರು ಹಿಂಗೆ ಆಕ್ಸಿಡೆಂಟ್ ಪೇಷಂಟ್ಸ್ ಎಲ್ಲ ಇರ್ತಾರಲ್ಲ ಯಾರಿಗೆ ಆಕ್ಸಿಡೆಂಟ್ ಆಗಿರ್ತದೆ ಬಾಕಿ ಎಲ್ಲ ಆರಾಮ ಇರ್ತಾರೆ ಅವರು, ಅವ್ರಿಗೆ ಹಾಸ್ಪಿಟ್ಲಿಗೆ ತಂದಾಗ ಅವರಿಗೆ ಬ್ರೈನ್ ಫಂಕ್ಷನ್ ಇರೋದಿಲ್ಲ, ಬಾಕಿ ಎಲ್ಲ ಸಿಸ್ಟಮ್ ನಾರ್ಮಲ್ ಇರ್ತಾವೆ, ಬಾಕಿ ಹಾರ್ಟ್ ಬಾಕಿ ಎಲ್ಲ ಪಾರ್ಟ್ಸ್ ಎಲ್ಲ ಚಲೋ ಕೆಲಸ ಮಾಡ್ತಾ ಇರ್ತಾವೆ, ಅವ್ರಿಗೆ ನಾವು ಬ್ರೈನ್ ಡೆತ್ ಡೋನರ್ ಅಂತೀವಿ. ಹಿಂಗೆ ಬ್ರೈನ್ ಡೆತ್ ಡೋನರ್ಸ್ ನಾವು ಐಡೆಂಟಿಫೈ ಮಾಡಬೇಕಾಕೈತಿ. ಮತ್ತು ಹಿಂಗೆ ಈಗ ನಮ್ಮ ಸಮಾಜದೊಳಗೆ ಭಾಳಷ್ಟು ಹಿಂಗೆ ಅವೇರ್ನೆಸ್ ಆಗ್ತಾ ಇದೆ, ಭಾಳಷ್ಟು ಮಂದಿ ಹಿಂಗೆ ಲಿವರ್ ಕೊಡ್ತಾ ಹಿಂಗೆ ಬ್ರೈನ್ ಡೆತ್ ಡೋನರ್ಸ್ ಆರ್ಗನ್ಸ್ ಡೊನೇಟ್ ಮಾಡ್ಲಿಕ್ಕೆ ಚಾಲೂ ಮಾಡಿದ್ದಾರೆ. ಮತ್ತು ಹಿಂಗೆ ಯಾವಾಗಿದ್ದಾಗ ಅವರು ಆರ್ಗನ್ಸ್ ತೊಗೊಂಡು ನಾವು ಇದು ಪೇಷಂಟಿಗೆ ಹಾಕ್ಬೋದು. ಇದಕ್ಕೆ ಬ್ರೈನ್ ಡೆತ್ ಡೋನರಿಂದ ಡೊನೇಷನ್ ತೊಗೋತೀವಿ. ಈಗಿನ ಕಾಲೊಳಗೆ ದೊಡ್ಡ ದೊಡ್ಡ ಸಿಟೀಸ್ ಒಳಗೆ ಇಂಥ ಡೊನೇಷನ್ಸ್ ಆಗ್ಲಿಕ್ಕೆ ಚಾಲೂ ಆಗಿದ್ದಾವೆ. ಇದೆಲ್ಲ ಕಡೆ ಆಗ್ಲಿಕ್ಕೂ ಅಂತಂದ್ರೆ ನಮಗೆ ಇಂಥ ಪೇಷಂಟ್ಸಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದು ಅನುಕೂಲ ಆಗ್ಬೋದು.
1: ಈಗ ಹೈಪಟೈಟಿಸ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಇದುವರೆಗೂ ಡಾಕ್ಟರ್ ಸಂತೋಷ್ ಹಾಜರೆ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ವಕ್ರದಂತ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿ ಕೇಳೋಣ.
2: ವಕ್ರದಂತ ಚಿಕಿತ್ಸೆ ಪೂರೈಸಲು ಸಾಮಾನ್ಯವಾಗಿ 1-1.5 ವರ್ಷ ಬೇಕಾಗುತ್ತದೆ. ಇದಲ್ಲದೆ ಕೆಲವು ಸಮಸ್ಯೆಗಳಿಗೆ ಬೆಳೆಯುವ ವಯಸ್ಸಿನಲ್ಲಿಯೇ ಚಿಕಿತ್ಸೆ ಕೊಟ್ಟರೆ ತಮ್ಮ ಫಲಿತಾಂಶ ಸಿಗುತ್ತದೆ. ಏಕೆಂದರೆ ಬೆಳವಣಿಗೆ ಇದ್ದಾಗ ದವಡೆ ಹಾಗೂ ಎಲುಬುಗಳನ್ನು ನಾವು ಪರಿವರ್ತಿಸಬಹುದು. ಈ ತರಹ ಕೆಲವು ವಿಧಾನವನ್ನು ದೊಡ್ಡವರಲ್ಲಿ ಮಾಡಲು ಸಾಧ್ಯವಿಲ್ಲ. ನೇರವಾಗಿ ಹೇಳಬೇಕೆಂದರೆ ಸಾಮಾನ್ಯ ದೈಹಿಕ ಬೆಳವಣಿಗೆ ಇರುವ ಮಕ್ಕಳಿಗೆ 7ನೇ ವಯಸ್ಸಿಗೆ ವಕ್ರದಂತ ತಪಾಸಣೆ ಮಾಡಬೇಕು. ಮೊದಲನೇ ತಪಾಸಣೆ ಇದರಲ್ಲಿ ನೀವು ತಿಳ್ಕೋಬೇಕಾದೇನಂದ್ರೆ ಸಾಮಾನ್ಯ ದಂತ ಪರೀಕ್ಷೆ ಅಂದರೆ ಜನರಲ್ ಡೆಂಟಲ್ ಚೆಕಪ್, ಹಲ್ಲು ಬಂದ ತಕ್ಷಣನೇ ಅಂದರೆ ಮಗು ಹುಟ್ಟಿ ಮೊದಲನೇ ಹಲ್ಲು ಯಾವಾಗ ಬರುತ್ತಲ್ಲ ಆವಾಗಿಂದಾನೇ ಶುರು ಮಾಡ್ಕೋಬೇಕು. ಮೊದಲನೇ ತಪಾಸಣೆಗೆ ಬಂದಾಗ ನಾವು ಮುಖದ ಸಮತೋಲನೆ, ದವಡೆ ಸಮಾನವಾಗಿ ಇದೆಯೋ ಇಲ್ಲವೋ, ಶಾಶ್ವತ ಹಲ್ಲು ಏರುಪೇರಾಗಿ ಬರ್ತಿದೆಯೋ ಅಥವಾ ಅದು ಸರಿಯಾಗಿ ಬರ್ತಾ ಇದೆಯೋ ಇಲ್ಲವೋ, ಇದನ್ನೆಲ್ಲ ನಾವು ಪರೀಕ್ಷಿಸುತ್ತೇವೆ. ಏಕೆಂದರೆ ಈ ವಯಸ್ಸಿನಲ್ಲಿ ಕೆಲವೊಂದು ವಿಧಾನಗಳನ್ನು ಉಪಯೋಗಿಸಿ ದವಡೆಯನ್ನು ವೃದ್ಧಿಸಬಹುದು ಅಥವಾ ಕುಗ್ಗಿಸಬಹುದು. ನೋಡಿ, ಸಾಕಷ್ಟು ಮಕ್ಕಳಲ್ಲಿ ಇದಕ್ಕೆ ನಾವು ಓರಲ್ ಹ್ಯಾಬಿಟ್ಸ್ ಅಂತ ಹೇಳ್ತೇವೆ. ಉದಾಹರಣೆಗೆ ಬೆರಳು ಚೀಪುವುದು, ಉಗುರು ಕಚ್ಚುವುದು, ಬಾಯಿಂದ ಉಸಿರಾಡಿಸುವುದು ಇತ್ಯಾದಿ. ಈ ತರಹ ಯಾವುದೇ ದುಶ್ಚಟ

0: ಮಾಡಿದ್ದರು. ಇದರ ದುಷ್ಪರಿಣಾಮ ಹಲ್ಲುಗಳ ಮೇಲೆ, ದವಡೆಗಳ ಮೇಲೆ, ಎಲಬು ಹಾಗೂ ಮುಖದ ಮೇಲೆ ಬೀಳುತ್ತದೆ. ಸೊ ಪೋಷಕರಿಗೆ ನಾನು ಏನ್ ಹೇಳ್ತೀನಿ ಅಂದರೆ, ಈ ತರ ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ಅವರು ಮಕ್ಕಳನ್ನ ವಕ್ರದಂತ ತಪಾಸಣೆಗೆ ಅವರು ಕರ್ಕೊಂಡು ಬರಬೇಕು. ಸೊ ತಪಾಸಣೆಗೆ ಕರ್ಕೊಂಡು ಬಂದಾಗ ನಾವು ಈ ದುಶ್ಚಟವನ್ನು ತಡೆಯಬಹುದು. ಹಾಲ್ ಹಲ್ಲು ಬರಲು ಶುರುವಾಗುವುದು ಸುಮಾರು ಮಗು ಹುಟ್ಟಿ 6 ತಿಂಗಳ ಬಳಿಕ. ಆದ್ರೆ ಎಲ್ಲಾ ಹಾಲ್ ಹಲ್ಲು ಒಮ್ಮೆ ಬರುವುದಿಲ್ಲ, ಕ್ರಮೇಣವಾಗಿ ಒಂದಾದ ಮೇಲೆ ಒಂದು ಬರುತ್ತದೆ. ಇದೇ ತರಹ ಹಾಲು ಹಲ್ಲು ಬೀಳುವುದು ಕ್ರಮೇಣವಾಗಿಯೇ. ಹಾಲು ಹಲ್ಲು ಬಿದ್ದಿ ಶಾಶ್ವತ ಹಲ್ಲು ಬರಲಿಕ್ಕೆ ಅದರಾದ ಸಮಯ ಇರುತ್ತದೆ. ಆದರೆ ಯಾವುದೇ ಕಾರಣಕ್ಕಾಗಿಯೋ ಹಾಲು ಹಲ್ಲು ಅದರ ಬೀಳುವ ಸಮಯಕ್ಕಿಂತ ಮುಂಚೆಯೇ ಬಿದ್ದು ಹೋಯಿತು ಅಂದರೆ ಈ ಶಾಶ್ವತ ಹಲ್ಲು ಏರುಪೇರಾಗಿ ವಕ್ರವಾಗಿ ಬರುತ್ತದೆ ದವಡೆಯಲ್ಲಿ. ಇಲ್ಲದಿದ್ದರೆ ಒಮ್ಮೊಮ್ಮೆ ಬರದೇನೆ ಇರಬಹುದು, ಎಲುಬಲ್ಲಿಯೇ ಉಳ್ಕೊಂಡು ಬಿಡುತ್ತೆ. ಒಮ್ಮೊಮ್ಮೆ ಹಾಲು ಹಲ್ಲು ಬೀಳಲಿಲ್ಲ ಅಂದರೆ ಆವಾಗಲೂ ಶಾಶ್ವತ ಹಲ್ಲು ವಕ್ರವಾಗಿಯೇ ಬರುತ್ತದೆ. ಈ ತರ ಎಲ್ಲಾ ಸಮಸ್ಯೆಗಳಿದ್ದರೂ, ಅಕಸ್ಮಾತ್ ಒಂದ್ ವೇಳೆ ಈ ತರ ಆಯ್ತಂದ್ರೂ, ವಕ್ರದಂತ ವಿಭಾಗದಲ್ಲಿ ನಾವು ಇದರ ಚಿಕಿತ್ಸೆಯನ್ನು ನೀಡುತ್ತೆ. ವಕ್ರದಂತೆ ಚಿಕಿತ್ಸೆ ಮಾಡಿದರೆ ಅವರ ಆತ್ಮಸ್ಥೈರ್ಯ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಮತ್ತೆ ಮಕ್ಕಳು ಆಟಾಡುತ್ತಿದ್ದಾಗ ಬೀಳ್ತಾರೆ, ಇಲ್ಲ ಅವ್ರ ಫ್ರೆಂಡ್ಸ್ ಅಲ್ಲೇನೆ ಒಬ್ರು ಇನ್ನೊಬ್ಬರಿಗೆ ಹೊಡೆಯುತ್ತಾರೆ, ಆವಾಗ ಏಟ್ ಯಾರಿಗೆ ಜಾಸ್ತಿ ಬೀಳುತ್ತೆ ಅಂದ್ರೆ ಹಲ್ಲು ಉಬ್ಬು ಇದ್ದ ಮಕ್ಕಳಿಗೆ. ಆವಾಗ ಬರೀ ಹಲ್ಲಿಗಷ್ಟೇ ಅಲ್ಲ, ಅದರೊಟ್ಟಿಗಿರೋ ಒಸಡು, ತುಟಿ, ನಾಲಿಗೆ ಇದಕ್ಕೂ ಹಾನಿಯಾಗಬಹುದು. ಸೊ ಮೊದಲೇ ನಾವು ಹಲ್ಲು ಉಬ್ಬಿನ ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ, ವಕ್ರದಂತ ಚಿಕಿತ್ಸೆ ತಗೊಂಡ್ಬಿಟ್ರೆ ಇದನ್ನೆಲ್ಲ ನಾವು ತಡೆಗಟ್ಟಬಹುದು. ಸೀಳು ತುಟಿ ಮತ್ತು ಸೀಳು ಅಂಗಳ ಏನಿದೆ ಅಲ್ಲ, ಇದು ನವಜಾತ ಶಿಶುವಲ್ಲಿ ಕಾಣುವ ನೂನ್ಯತೆ, ನಾವು ಕ್ಲೆಫ್ಟ್ ಲಿಪ್ ಅಂಡ್ ಕ್ಲೆಫ್ಟ್ ಪ್ಯಾಲೆಟ್ ಅಂತ ಹೇಳುತ್ತೇವೆ. ಇದರ ಚಿಕಿತ್ಸೆ ಸುಲಭವಾದ ಚಿಕಿತ್ಸೆ ಅಲ್ಲ. ಇದರ ಚಿಕಿತ್ಸೆಯಲ್ಲಿ ಬಹಳಷ್ಟು ತಜ್ಞರು ಭಾಗವಹಿಸುತ್ತಾರೆ. ನಮ್ಮ SDM ಡೆಂಟಲ್ ಆಸ್ಪತ್ರೆಯಲ್ಲಿ ಈ ಚಿಕಿತ್ಸೆಗಾಗಿ ವಿಶೇಷವಾದ ವಿಭಾಗವಿದೆ. ಇದಕ್ಕೆ ನಾವು CFU ಕ್ರೇನಿಯೋ ಫೇಷಿಯಲ್ ಯೂನಿಟ್ ಅಂತ ಕರೆಯುತ್ತೇವೆ. ಈ ತರಹ ನ್ಯೂನ್ಯತೆ ಇರುವ ಮಕ್ಕಳಲ್ಲಿ ವಕ್ರದಂತ ಚಿಕಿತ್ಸೆ ಮಗು ಹುಟ್ಟಿದ 1-2 ವಾರಕ್ಕೆ ಶುರು ಮಾಡ್ಕೋಬಿಡ್ತೀವಿ. ಅದಾದ್ಮೇಲೆ ವಯಸ್ಸಿಗೆ ತಕ್ಕಂತೆ ನಮಗೆ ಯಾವ್ದು ಅವಶ್ಯಕತೆ ಅವರಿಗಿದೆಯೋ ಅನ್ಸುತ್ತೋ ಅದರ ಪ್ರಕಾರ ವಕ್ರದಂತ ಬೇರೆ ಬೇರೆ ವಿಧಾನಗಳನ್ನು ಯೂಸ್ ಮಾಡಿ ಅದರಲ್ಲಿ ನಾವು ಚಿಕಿತ್ಸೆ ಕೊಡ್ತೇವೆ. ಈ ವಕ್ರದಂತ ಚಿಕಿತ್ಸೆ ಮಕ್ಕಳು ಬೆಳವಣಿಗೆ ಮುಗಿಸಿದ ನಂತರವೂ ನಡೆಯುತ್ತಾ ಇರುತ್ತೆ. ಈ ಚಿಕಿತ್ಸೆ ಏನಿದೆ, ಇದು 1-1.5 ವರ್ಷದಲ್ಲಿ ಮುಗಿಯೋದಿಲ್ಲ. ಇದು ತುಂಬಾ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಪ್ರೊಸೆಸ್ ಆಗುತ್ತೆ. ಪೋಷಕರಿಗೆ ನಾನೇನ್ ಸಲಹೆ ಕೊಡುತ್ತೇನೆ ಅಂದ್ರೆ, ಮಕ್ಕಳು ಅವರಾಗಿಯೇ ಹಲ್ಲು ಹಾಗೆ ಬಾಯನ್ನು ಸ್ವಚ್ಛ ಇಟ್ಕೊಳ್ಳು ಕ್ಷಮತೆ ಪಡೆಯುವವರೆಗೆ ಅದರಲ್ಲಿ ಸಹಾಯ ಮಾಡಬೇಕು. ಮತ್ತೆ ಅವರಿಗೆ ಸರಿಯಾದ ವಿಧಾನವನ್ನು ಕಲಿಸಬೇಕು. ಯಾವುದೇ ತರಹದ ಸಮಸ್ಯೆ ಕಂಡು ಬಂದಲ್ಲಿ ಅವರಿಗೆ ವಕ್ರದಂತ ತಪಾಸಣೆಗೆ ಕರೆದು ತರಬೇಕು. ಮತ್ತೊಂದ್ ಮಾತು ನಾನೇನ್ ಹೇಳ್ಬೇಕು ಅಂದ್ಕೋತೀನಿ ಅಂದ್ರೆ, ಎಲ್ಲರಿಗೂ ತಲೆಯಲ್ಲಿ ಏನಿದೆ ಅಂದ್ರೆ, ವಕ್ರದಂತ ಚಿಕಿತ್ಸೆ ಕ್ಲಿಪ್ ಟ್ರೀಟ್ಮೆಂಟ್ ಅಂದ್ರೆ ತುಂಬಾ ದುಬಾರಿಯಾದದ್ದು. ಇದು ಈ ತರಹ ಇಲ್ಲ. ಒಂದು ಮೊಬೈಲ್ ಸ್ಮಾರ್ಟ್ಫೋನ್ ಕಿಂತನೂ ಕಡಿಮೆ ವೆಚ್ಚದಲ್ಲಿ ಇಡೀ 1-1.5 ವರ್ಷದ ಚಿಕಿತ್ಸೆಯನ್ನು ಎಲ್ಲರೂ ಪಡೆಯಬಹುದು.
1: ವಕ್ರದಂತ ಚಿಕಿತ್ಸೆ ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ಅನುಷಾ ಹೆಗಡೆ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡುವವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೋಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
5: ನನ್ನ ಹೆಸರು ರವಿಚಂದ್ರ ಆಚಾರ್ಯ ಮರೋಳಿ. ನಾನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷನಾಗಿ ಹಾಗೂ ವಿವಿಧ ನಮ್ಮ ಜಾತಿಯ ಸಂಘಟನೆಗಳಲ್ಲಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವಂಥದ್ದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತೇಳಿ

ಕುಲಕಸುಬುಗಳ ಏಳಿಗೆಗಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಯವರು ನಮ್ಮ ಕುಲಕಸುಬುಗಳ ಅಭಿವೃದ್ಧಿಗಾಗಿ ಒಂದು ಕೊಟ್ಟಂತ ಯೋಜನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವುದು ಒಂದು ಜಾತಿಗೆ ಸೀಮಿತವಾಗಿ ಪ್ರಧಾನಿಯವರು ಘೋಷಣೆ ಮಾಡಿದಂಥ ಯೋಜನೆ ಅಲ್ಲ. ಅದು ಕುಲಕಸುಬುಗಳ ಅಭಿವೃದ್ಧಿ. ಸಾಧಾರಣ 18 ಕುಲಕಸುಬುಗಳು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಕುಲಕಸುಬುಗಳು ಯಾವುದಂತ ಹೇಳಿದರೆ ಒಂದು ಕಾರ್ಪೆಂಟರ್ ಇರ್ಬೋದು, ದೋಣಿ ತಯಾರಕರು, ಶಸ್ತ್ರಾಸ್ತ್ರ ತಯಾರಕರು, ಶಿಲಾಶಿಲ್ಪಿಗಳು, ಅಕ್ಕಸಾಲಿಗರು, ಕಮ್ಮಾರ, ಸುತ್ತಿಗೆ ಮತ್ತು ಉಪಕರಣಗಳ ತಯಾರಕರು, ಬೀಗ ತಯಾರಕರು ಲಾಕ್ಸ್ಮಿತ್ ಅಂತೇಳಿ, ಮಡಿಕೆ ತಯಾರಕರು ಕುಂಬಾರರು, ಚಮ್ಮಾರರು ಅಂದರೆ ಪಾದರಕ್ಷೆಯನ್ನು ತಯಾರು ಮಾಡತಕ್ಕಂಥವರು, ಮೇಸ್ತ್ರಿ, ನೇಕಾರರು, ಗೊಂಬೆ ಮತ್ತು ಬೊಂಬೆ ಅದು ಟ್ರೆಡಿಷನಲ್ ಗೊಂಬೆ ಮತ್ತು ಬೊಂಬೆ ತಯಾರಕರು ಪ್ಲಾಸ್ಟಿಕ್ ಅಲ್ಲ, ಕ್ಷೌರಿಕರು ಬಾರ್ಬರ್ ಅಂತೇಳಿ ಏನು ಹೇಳ್ತೇವೆ ಕ್ಷೌರಿಕರು, ಅಗಸರು ದೋಬಿ, ಮೀನುಗಾರಿಕಾ ಬಲೆಯನ್ನು ಮಾಡುವಂಥವರು ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕಾ ಬಲೆಗಳನ್ನು ಮಾಡುವಂಥವರು, ಹೂಮಾಲೆಯನ್ನು ಕಟ್ಟುವರು ಗಾರ್ಲ್ಯಾಂಡ್ ಮೇಕರ್ ಅಂತೇಳಿ ಹೂಮಾಲೆಯನ್ನು ಕಟ್ಟುವರು, ದರ್ಜಿ, ದರ್ಜಿ ಅಂತ ಹೇಳಿದರೆ ನಮ್ಮಲ್ಲಿ ಟೈಲರಿಂಗ್, ಬೇರೆ ಕಡೆ ಕುಲಕಸುಬಾಗಿ ದರ್ಜಿ ಅಂತೇಳಿ ದರ್ಜಿ, ಮತ್ತೊಂದು ಕಲ್ಲು ಒಡೆಯುವರು ಅಂತ ಸ್ಟೋನ್ ಬ್ರೇಕರ್ ಅಂತ ಹಾಕಿದ್ದಾರೆ. 18 ವಿಭಾಗಗಳನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ವಿದ್ಯಾರ್ಹತೆ ಅರ್ಹತೆ ಅಲ್ಲ, ಅವರ ಅರ್ಹತೆ ಅಂತ ಹೇಳಿದರೆ ಅವರ ನಾಲೆಜ್ ಒಂದು, ಮತ್ತೆ ಆ 18 ಏನು ಕುಲಕಸುಬುಗಳನ್ನು ಮಾಡ್ತಾ ಇದ್ದಾರೆ ಆ ಕುಲಕಸುಬು ಮಾಡುವವರು ಯಾವುದೇ ಇದಕ್ಕೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ ಸಿಎಸ್ಸಿ ಸೆಂಟರ್ಗಳಲ್ಲಿ ಅಪ್ಲೈ ಮಾಡುವಂಥದ್ದು, ಬೇರೆಯವರನ್ನು ಸಂಪರ್ಕಿಸುವಂಥ ಅವಶ್ಯಕತೆ ಇಲ್ಲ. ಕುಲಕಸುಬು ಮಾಡುವವರು ಸಿಎಸ್ಸಿ ಸೆಂಟರ್ಗಳಲ್ಲಿ, ಅದು ನಮ್ಮ SKDRP ಇರ್ಬೋದು, ಬೇರೆ ಸಿಎಸ್ಸಿ ಸೆಂಟರ್ಗಳು ಇರ್ತಾವಲ್ಲ, ಸಿಎಸ್ಸಿ ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇರತಕ್ಕಂಥ ದಾಖಲೆಗಳು ಒಂದು ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ ಅಂತ ಹೇಳುವುದಂತೂ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆದಂಥ ಆಧಾರ್ ಕಾರ್ಡ್, ಅಕೌಂಟ್ ಡೀಟೇಲ್ಸ್, ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡಿಗೂ ಲಿಂಕ್ ಆಗಿರಬೇಕು, ಲಿಂಕ್ಡ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್, ಇದು ಎರಡು ಇದ್ದರೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅದು ಎರಡು ಡಾಕ್ಯುಮೆಂಟ್ಗಳು ಸಾಕಾಗ್ತದೆ. ಮತ್ತು ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿದ ನಂತರ ಅದು ಜಿಲ್ಲಾ ಪೋರ್ಟಲ್ಲಿಗೆ ಹೋಗ್ತದೆ. ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ನಾವು ತೆರಲಿಕ್ಕಿಲ್ಲ. ಪಂಚಾಯತಲ್ಲಿ ಓಕೆ ಮಾಡಿದರೆ ಅವರು ಹೌದು ಬಡಗಿ ವೃತ್ತಿಯನ್ನು ನಿರ್ವಹಿಸೋರು ಹೌದು ಅಂತೇಳಿ ಓಕೆ ಮಾಡಿದರೆ ಅದೇ ದಾಖಲೆ, ಬೇರೆ ಯಾವುದೇ ಸರ್ಟಿಫೈಡ್ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗಿಲ್ಲ. ಅರ್ಜಿಗಳನ್ನು ಹಾಕಿದ್ದೀರಿ, ಅರ್ಜಿಗಳು ಓಕೆ ಆದ ನಂತರ ನಮಗೆ PM ವಿಶ್ವಕರ್ಮ ಯೋಜನೆಯ ID ಬರ್ತದೆ, ID ಕಾರ್ಡ್ ಬರ್ತದೆ, ಮತ್ತೊಂದು ಅದರ ಸರ್ಟಿಫಿಕೇಟ್ ಬರ್ತದೆ ಆಯ್ಕೆ ಆದದಕ್ಕೆ. ಸರ್ಟಿಫಿಕೇಟ್ ಬಂದ ನಂತರ ನಮ್ಮ ಏನು ಟ್ರೈನಿಂಗ್ ಸೆಂಟರ್ಗಳಿವೆ ಆ ಸೆಂಟರ್ಗಳಿಗೂ ಸಹ ಈ ನಮ್ಮ ಡಾಕ್ಯುಮೆಂಟ್ಗಳು ಪಾಸ್ ಆಗ್ತವೆ. ಅಲ್ಲಿ ಸೆಂಟರ್ನಿಂದ ನಮಗೆ ಕಾಲ್ ಬರ್ತದೆ, ನಿಮಗೆ ಇಂಥ ದಿವಸ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆಯೋಜನೆ ಉಂಟು, ನೀವು ಬರ್ಬೋದಾ. ಕೆಲವರು ಈ ಒಂದು ಪೀರಿಯಡಲ್ಲಿ ಆಗೋದಿಲ್ಲ, ನೆಕ್ಸ್ಟ್ ಬರ್ತೀನಿ ಅಂತ ಹೇಳೋರು ಇರ್ತದೆ. ಪ್ರಕ್ರಿಯೆ ಅನ್ನೋದು ಹಾಗೆ ಬರ್ತದೆ, ಒಂದು ಟ್ರೈನಿಂಗ್ ಸೆಂಟರಿಂದ ಡೈರೆಕ್ಟ್ ಫೋನ್ ಬರ್ತದೆ, 7 ದಿನದ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದ ನಂತರ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಸೀದಾ ಅದು ಬ್ಯಾಂಕಿಗೆ ಹೋಗ್ತದೆ, ನಮಗೇನು ಬೇರೆ ಇದಿಲ್ಲ. ಬ್ಯಾಂಕಿಂದ ಟ್ರೈನಿಂಗ್ ಆಗಿದೆ ಇವರಿಗೆ ಅಂತೇಳಿ ಕಾಲ್ ಬರ್ತದೆ. ಆ ಕಾಲ್ ಬಂದ ನಂತರ ನಾವು ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಏನು ಡಾಕ್ಯುಮೆಂಟ್ಗಳು, ಬ್ಯಾಂಕಲ್ಲಿ ಕೆಲವು ಸ್ವಲ್ಪ ಡಾಕ್ಯುಮೆಂಟ್ಗಳು ರಿಕ್ವೈರ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು. ನಮಗೆ ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ ಡೈಲಿ 500 ರೂಪಾಯಿ ದಿನಭತ್ಯೆ ಸಿಗ್ತದೆ. ಮತ್ತು ಕೆಲವು ಸೆಂಟರ್ಗಳಲ್ಲಿ ಊಟದ ವ್ಯವಸ್ಥೆ ಸಹ ಆಗಿದೆ, ಉಡುಪಿ ಜಿಲ್ಲೆಯಿಂದ ಮತ್ತು ಉಳಿದ ಎಲ್ಲ ಜಿಲ್ಲೆಗಳಿಗೂ ಆ 2ನೇ ಸ್ಟೆಪ್ನಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ನಮ್ಮವರನ್ನು ಆ ಯೋಜನೆಯೊಳಗೆ ತರುವುದು ನಮ್ಮ ಒಂದು ದೊಡ್ಡ ಸಮಸ್ಯೆ, ಯಾಕಂತೇಳಿ ಕೆಲವರಿಗೆ ಅದರ ಅನುಭವಗಳಿರುವುದಿಲ್ಲ, ತಿಳುವಳಿಕೆಗಳಿರುವುದಿಲ್ಲ. ಅದಕ್ಕಾಗಿ ನಾವೇನು ಮಾಡಿದ್ದೇವೆ ಕೇಳಿದರೆ, PM ವಿಶ್ವಕರ್ಮ ಯೋಜನೆಯ ಅನುಷ್ಠಾನಗೊಳಿಸಲಿಕ್ಕೆ ಅಥವಾ ರಿಜಿಸ್ಟ್ರಿ ಮಾಡಲಿಕ್ಕಾಗಿ ಒಂದು ಹಲವಾರು ಕ್ಯಾಂಪ್ಗಳನ್ನು ಮಾಡಿದ್ವಿ. ಕಸಾಲಿಗರ ವ್ಯಾಪ್ತಿಯಿಂದ ಎಲ್ಲ ಸಾಧಾರಣ ಎಲ್ಲ ಸಂಘಟನೆಗಳು, ಈಗ ಜಿಲ್ಲಾ ಸಂಘಟನೆಗಳಾಗಿ ಟೈಲರಿಂಗ್ ಅಸೋಸಿಯೇಷನ್ನವರು, ಹಾಗೆ ಕಾರ್ಪೆಂಟರ್ ಯೂನಿಯನ್ನವರು, ಒಳ್ಳೆ ಯೂನಿಯನ್ಗಳು ಆ ಒಂದು ಇನಿಷಿಯೇಟಿವ್ ಅನ್ನು ತಗೊಂಡು ಅವರು ಇದು ಮಾಡಿದರು, ಏನು ಕ್ಯಾಂಪ್ಗಳನ್ನು ಮಾಡಿದರು. ನಂತರ ಸತತವಾಗಿ ನಮ್ಮ ಒಂದು ಪ್ರಯತ್ನದ ಮುಖಾಂತರ ಆ ಕ್ಯಾಂಪ್ಗಳನ್ನು ಜಾಸ್ತಿ ಮಾಡಿ, ಮತ್ತು ನಾವು ಕೆಲವು ಆಯ್ದ CSC ಸೆಂಟರ್ಗಳನ್ನೇ ಆಯ್ಕೆ ಮಾಡಿಕೊಂಡು, ನಾವು ಕ್ಯಾಂಪಿಗಾಗಿ ಬೇರೆ ಬೇರೆ ಕಡೆ ಮಾಡದೆ ಕೆಲವು CSC ಸೆಂಟರ್ಗಳನ್ನು ಮಾತಾಡಿ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನೀವು ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾರೆ ಅಂತ ಹೇಳುವಂಥ ಮಾಹಿತಿಗಳನ್ನು ಕೊಟ್ಟು, ಆ ರೀತಿಯಾಗಿ ನಾವು ಜನರನ್ನು PM ವಿಶ್ವಕರ್ಮ ಯೋಜನೆಯೊಳಗೆ ಬರುವಂತೆ ಪ್ರಯತ್ನ ಪಟ್ಟಿದ್ದೇವೆ. ನಮ್ಮ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆದ ನಂತರ, ಟ್ರೈನಿಂಗ್ ಆಗಿ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಇರುವುದಂದರೆ ಟೂಲ್ ಕಿಟ್ ಬರುವಂಥ. ಟೂಲ್ ಕಿಟ್ಟು ನಮ್ಮ ಕುಲಕಸಬು ಏನುಂಟು ಆ ಕುಲಕಸಬಿಗೆ ಬೇಕಾದಂಥ ಟೂಲ್ ಕಿಟ್ಗಳನ್ನು ಕೊಡ್ತಾರೆ. ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಟೂಲ್ ಕಿಟ್ಗಳನ್ನೇ ಕೊಟ್ಟಿದ್ದಾರೆ. ಬೇರೆ ಬೇರೆ ವೃತ್ತಿಯಲ್ಲಿರೋರಿಗೂ ಬೇರೆ ಬೇರೆ ಒಳ್ಳೆಯ ರೀತಿಯ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಈ ಕೌಶಲ್ಯ ಅಭಿವೃದ್ಧಿಗೆ ನಾವು ಏನು ಟ್ರೈನಿಂಗ್ಗೆ ಅಟೆಂಡ್ ಆಗ್ತೇವೆ, 7 ದಿವಸ ಟ್ರೈನಿಂಗಿಗೆ ಅಟೆಂಡ್ ಆದಾಗ
ಅಲ್ಲಿರಲ್ಲಿ ಎಲ್ಲ ಮಾಹಿತಿಗಳನ್ನು ಅವರು ಒದಗಿಸುತ್ತಾರೆ.

0: ನಾವು ಯಾವ ರೀತಿ ನಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡಬಹುದು, ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಯಾವ ರೀತಿ ಸೇಲ್ ಮಾಡಿಸಬಹುದು, ಈ ಆನ್ಲೈನ್ಗೆ ನಾವು ಯಾವ ರೀತಿಯಲ್ಲಿ ಆನ್ಲೈನಿಗೆ ಹೋಗಬಹುದು, ಆ ಮಾಹಿತಿಗಳನ್ನು ಅವರು ಪಿನ್ ಟು ಪಿನ್ ಸೆಂಟರ್ನವ್ರು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಏನು ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದರೆ ಆ ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ನಾವು ಸೇಲ್ಸ್ ಮಾಡ್ಬೋದು ಅಥವಾ ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ಕಸ್ಟಮರ್ಗಳನ್ನು ಸೆಳಿಬಹುದು ಅನ್ನುವಂಥ ಮಾಹಿತಿಗಳೆಲ್ಲವೂ ಸಹ ನಮ್ಮ ಟ್ರೈನಿಂಗ್ನಲ್ಲಿ ಅತ್ಯುತ್ತಮವಾಗಿ ನೀಡಿರ್ತಾರೆ. ಅಲ್ಲಿ ಈಗಲೂ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಈಗಲೂ ಇದೆ. ಎಸ್ ಸೇಮ್ ಪ್ರೊಸೀಜರ್ ಸಿ ಎಸ್ ಸಿ ಸೆಂಟರ್ಗಳು, ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸ್ತಕ್ಕದ್ದು. ಸಿ ಎಸ್ ಸಿ ಸೆಂಟರ್ ಒಂದು ಗ್ರಾಮವನ್ನು ಅಂತ ಬರ್ತದೆ, ಸೇವಾ ಸಿಂಧು ಅಂತ ಬರ್ತದೆ. ಹಾಗೆಯೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಎಸ್ ಕೆ ಡಿ ಆರ್ ಪಿ ಅಂತೇಳಿ ಒಂದು ಘಟಕ ಇದೆ, ಅದು ಬರ್ತದೆ. ಅದು ಎಲ್ಲ ಸಾಧಾರಣ ಹಳ್ಳಿ ಹಳ್ಳಿಯಲ್ಲಿ ಸಹ ಆ ಘಟಕಗಳುಂಟು, ಅಲ್ಲಿ ಸಹ ಸಲ್ಲಿಸಬಹುದು. ಹಾಗಾಗಿ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಂದರೆ ನಮಗೆ ಸಿಟಿಗೆ ಬರಬೇಕು, ಹಳ್ಳಿಯಿಂದ ಸಿಟಿಗೆ ಬರಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಅಲ್ಲಿನ ಏನು ಕೆಲಸದ ಸಂಘಟನೆಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರೆ ಅದು ತುಂಬ ಸುಲಭ ಆಗ್ತದೆ. ಆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ. ಅದು ಅರ್ಜಿ ಸಲ್ಲಿಸುವ ವ್ಯಕ್ತಿ ಇದಕ್ಕಿಂತ ಮೊದಲು ಯಾವುದೇ ಸಬ್ಸಿಡಿ ಸ್ಕೀಮ್ಗಳಲ್ಲಿ ಭಾಗಿಯಾಗಿರಬಾರ್ದು, ಸಬ್ಸಿಡಿ ಸ್ಕೀಮ್ಗಳ ಅಂಡರಲ್ಲಿ ಸಾಲ ಪಡೆದಿರಬಾರ್ದು. ಅವ್ರು ಸಾಲ ಪಡೆದು ಕ್ಲೋಸ್ ಮಾಡಿದ್ರು ಸಹ ಸಾಲ ಪಡೆದಿದ್ರೆ ಈ ಇದರಲ್ಲಿ ಅವರು ಆಯ್ಕೆ ಆಗುವುದಿಲ್ಲ.
1: ನಮಸ್ಕಾರ, ನಾನು ಅರುಣಾಚಾರ್ಯ ಪೆರಡೂರ್ ಅಂತೇಳಿ. ನಮಗೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿಯನ್ನು ಉಡುಪಿ ಜಿಲ್ಲಾ ಚಿನ್ನಬೆಳಗೆರ ಸಂಘದಿಂದ ಮಾಹಿತಿ ಸಿಕ್ಕಿತ್ತು. ಅದೇ ರೀತಿ ನಾವು ಉಡುಪಿಯಲ್ಲಿರುವಂಥ ಐ ಐ ಜಿ ಜೆ ಸೆಂಟರನ್ನು ಅವರು ಸಂಪರ್ಕಿಸಿ ಐ ಐ ಜಿ ಜೆ ವತಿಯಿಂದ ನಮಗೆ 7 ದಿನಗಳ ಒಂದು ಟ್ರೈನಿಂಗ್ ಅನ್ನು ಸಹ ನೀಡಿದರು. ಆ 7 ದಿನಗಳಲ್ಲಿ ನಮಗೆ ಉತ್ತಮ ರೀತಿಯ ಟ್ರೈನಿಂಗನ್ನು ನೀಡಿದರು. ಅದರ ಮುಖಾಂತರ ಪುನಃ 500 ರೂಪಾಯಿಗಳ ರೀಫಂಡ್ ಅನ್ನು ಸಹ ಕೊಟ್ಟರು. ಊಟ ವಸತಿ ಎಲ್ಲ ಕೊಟ್ಟು ಟ್ರೈನಿಂಗ್ ಅನ್ನು 1 ವಾರದ ಟ್ರೈನಿಂಗನ್ನು ಕೊಟ್ಟರು. ಮತ್ತು ಎಮ್ ಎಸ್ ಎಂ ಇ ವತಿಯಿಂದ ನಮಗೆ 1 ಲಕ್ಷದ ಸಾಲ, 18 ತಿಂಗಳಿಗೆ 5% ಬಡ್ಡಿಯಲ್ಲಿ ಸಾಲ ಸಹ ಕೊಟ್ಟರು. ಅದು ನಮಗೆ ಒಂದು ಒಳ್ಳೆಯದಾಯಿತು. ಮತ್ತು 15,000 ಟೂಲ್ ಕಿಟ್ ಸಹ ನಮಗೆ ಕೊಟ್ಟರು. ಮತ್ತು ನಾವು ಈ ಯೋಜನೆಯಡಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸುವಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಇತ್ತೀಚೆಗೆ ಉಡುಪಿಗೆ ಬಂದಿದ್ದಂಥ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಉತ್ತಮ ಸಾಧನೆಗಾಗಿ ಪ್ರಶಸ್ತಿಯನ್ನು ಕೂಡ ಪಡೆಯುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಇದರಿಂದ ನಮಗೆ ತುಂಬ ಸಂತೋಷವಾಯಿತು. ಈ ಯೋಜನೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಇಚ್ಛೆ ಬರ್ತಿದೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟ್ರೈನಿಂಗನ್ನು ಪಡ್ಕೊಳ್ಳಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತೇನೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಯಿತು. ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೊಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು ಇವರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಖಂಡಿಸಿ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ 5-8 ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಅಥ್ಲೀಟ್ಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಹಾಗೂ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 16 ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ಗೆ ಚಾಲನೆ. ವಾರ್ತೆಗಳ ವಿವರ. ನೀಟ್ ಪರೀಕ್ಷೆ ವಿಚಾರವಾಗಿ ವಿದ್ಯಾರ್ಥಿಗಳು ನಡೆಸುತ್ತಿದ್ದ ಪ್ರತಿಭಟನೆಯ ಮೇಲಿನ ಅತಿಯಾದ ಪೊಲೀಸ್ ಕ್ರಮ ಖಂಡಿಸಿ ವಿರೋಧ ಪಕ್ಷದ ಸದಸ್ಯರು ತೀವ್ರ ಗದ್ದಲ ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನ ಕಲಾಪಗಳನ್ನು

0: ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಲೋಕಸಭೆ ಸಮಾವೇಶಗೊಂಡಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಪ್ಯಾರಾ ಅಥ್ಲೀಟ್ ಶರ್ಮಿಳಾ ಧನ್ಕರ್, ಬೆಳ್ಳಿ ಪದಕ ವಿಜೇತ ಸರ್ವೇಶ್ ಕುಶಾರೆ, ವೆಲ್ಲೂರಿ ಅಜಯ್ ಬಾಬು ಮತ್ತು ಜ್ಞಾನೇಶ್ವರಿ ಯಾದವ್ ಹಾಗೂ ಕಂಚು ಪದಕ ವಿಜೇತ ಕರ್ನಾಟಕದ ಶಿಲ್ಪಾ ಶೈಲಾ ಮತ್ತು ಬಿಂದ್ಯಾರಾಣಿ ದೇವಿ ಸೇರಿದಂತೆ ಕೆನಡಾದಲ್ಲಿ ನಡೆದ ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ 2026ರಲ್ಲಿ ಪ್ರಶಸ್ತಿ ಗೆದ್ದ ಅನಾಹತ್ ಸಿಂಗ್ ಅವರನ್ನು ಅಭಿನಂದಿಸಿದರು. ತದನಂತರ ಸಭಾಧ್ಯಕ್ಷರು ಪ್ರಶ್ನೋತ್ತರ ವೇಳೆಯನ್ನು ಕೈಗೆತ್ತಿಕೊಳ್ಳಲು ಯತ್ನಿಸಿದಾಗ ವಿರೋಧ ಪಕ್ಷಗಳ ಸದಸ್ಯರು ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಕ್ರಮವನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಲು ಆರಂಭಿಸಿದರು. ಸದನವು ಸುಗಮವಾಗಿ ನಡೆಯಬೇಕು ಮತ್ತು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026ರ ಕುರಿತು ಅರ್ಥಪೂರ್ಣ ಚರ್ಚೆ ನಡೆಸಬೇಕು ಎಂದು ಮನವಿ ಮಾಡಿದರಾದರೂ ಗದ್ದಲ ಮುಂದುವರಿದ ಕಾರಣ ಸದನವನ್ನು ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಿದರು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಇದೇ ವಿಷಯವಾಗಿ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದವು. ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆ ಕಲಾಪವನ್ನು ಕೈಗೆತ್ತಿಕೊಳ್ಳುತ್ತಿದ್ದಂತೆ ಸದಸ್ಯರು ಘೋಷಣೆ ಕೂಗಲಾರಂಭಿಸಿದ್ದರಿಂದ ರಾಜ್ಯಸಭೆಯ ಕಲಾಪವನ್ನು ಸಹ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಎನ್ಡಿಎ ಸಂಸದೀಯ ಪಕ್ಷದ ಸಭೆಯಲ್ಲಿ ವಿವಿಧ ದೇಶಗಳೊಂದಿಗಿನ ಭಾರತದ ವ್ಯಾಪಾರ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಂಬಂಧಿಸಿದ ಪ್ರಮುಖ ಬೆಳವಣಿಗೆಗಳ ಕುರಿತು ಸಂಸದರಿಗೆ ಮಾಹಿತಿ ನೀಡಲಾಗಿದೆ ಎಂದು ಬಿಜೆಪಿ ಸಂಸದ ಮನೋಜ್ ತಿವಾರಿ ಇಂದು ತಿಳಿಸಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024ರ ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ನಡೆಯಲಿರುವ ಚರ್ಚೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ರಚನಾತ್ಮಕವಾಗಿ ಪಾಲ್ಗೊಳ್ಳಲಿವೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಮತ್ತೊಂದೆಡೆ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಾಲಿವಾಲ್ ಅವರು ಪಂಜಾಬ್ನಲ್ಲಿ ಪದೇ ಪದೇ ಸಂಭವಿಸುತ್ತಿರುವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಆಮ್ ಆದ್ಮಿ ಪಕ್ಷದ ಸರ್ಕಾರದ ವಿರುದ್ದ ತೀವ್ರ ವಾಗ್ದಾಳಿ ನಡೆಸಿದ್ದು ಪಂಜಾಬ್ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಪಂಜಾಬ್ನಲ್ಲಿ 6 ಪ್ರಮುಖ ಪರೀಕ್ಷಾ ಅಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ನಡೆದಿವೆ ಎಂದು ಅವರು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ನಡೆಯಲಿರುವ ಚರ್ಚೆಯನ್ನು ವಿರೋಧ ಪಕ್ಷಗಳು ಎದುರು ನೋಡುತ್ತಿವೆ ಎಂದಿದ್ದಾರೆ. ದೇಶದ ಸಮಗ್ರ ಪರೀಕ್ಷಾ ವ್ಯವಸ್ಥೆಯನ್ನು ಪುನರ್ ಅವಲೋಕನ ಹಾಗೂ ಸಂಪೂರ್ಣವಾಗಿ ಸುಧಾರಣೆ ಮಾಡುವ ತುರ್ತು ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಅಸ್ಸಾಂನ ಸಂಸದರನ್ನು ಭೇಟಿಯಾಗಿ ಪ್ರಸ್ತುತ ರಾಜ್ಯದ ವಿವಿಧ ಭಾಗಗಳಲ್ಲಿ ತಲೆದೋರಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ಚರ್ಚಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ, ಕೇಂದ್ರ ಸರ್ಕಾರ ಸಂತ್ರಸ್ತರಿಗೆ ನೆರವು ನೀಡುವಲ್ಲಿ ಅಸ್ಸಾಂ ಸರ್ಕಾರದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ ಹಾಗೂ ಎಲ್ಲರ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ 5-8ರವರೆಗೆ ನಡೆಯಲಿದೆ. ಸಮ್ಮೇಳನದಲ್ಲಿ ಬ್ರಿಕ್ಸ್ ರಾಷ್ಟಗಳ ಸಂಸ್ಕೃತಿ ಸಚಿವರು ಹಾಗೂ ಪ್ರತಿನಿಧಿ ಮಂಡಳಿಗಳು ಭಾಗವಹಿಸಲಿದ್ದು ಸಂಸ್ಕೃತಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳ ಕಲಾವಿದರು ರವೀಂದ್ರ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಲಿದ್ದಾರೆ. ಸಮ್ಮೇಳನದ ಹಿನ್ನೆಲೆಯಲ್ಲಿ ಪ್ರತಿನಿಧಿಗಳು ಬುಡಕಟ್ಟು ವಸ್ತು ಸಂಗ್ರಹಾಲಯ, ರಾಜ್ಯ ವಸ್ತು ಸಂಗ್ರಹಾಲಯ, ಒನ್ ವಿಹಾರ್ ಹಾಗೂ ಇಂದಿರಾಗಾಂಧಿ ರಾಷ್ಟೀಯ ಮಾನವ ಸಂಗ್ರಹಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸಾಂಚಿ ಸ್ತೂಪಕ್ಕೂ ಭೇಟಿ ನೀಡುವ ಕಾರ್ಯಕ್ರಮ ಪ್ರಸ್ತಾವಿಸಲಾಗಿದೆ. ಸಮ್ಮೇಳನದ ಸಿದ್ದತೆ ಕುರಿತು ವಿಭಾಗೀಯ ಆಯುಕ್ತ ಕರ್ಮವೀರ್ ಶರ್ಮಾ ಅವರು ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಭಾರತದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸುವಂತೆ ಅವರು ಎಲ್ಲಾ ಇಲಾಖೆಗಳಿಗೆ ಸೂಚಿಸಿದರು. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಿತು. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು ಮೈತ್ರಿಕೂಟದ ಏಕತೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ತೃಣಮೂಲ ಕಾಂಗ್ರೆಸ್ನಿಂದ ಬೇರ್ಪಟ್ಟು ಹೊಸದಾಗಿ ರಚನೆಯಾಗಿರುವ ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಎನ್ಸಿಪಿಐ ಪಕ್ಷದ ಸದಸ್ಯರು ಸಹ ಸಭೆಯಲ್ಲಿ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ

0: ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15
1: ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಶರ್ಮಿಳಾ ಧನ್ಕರ್ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದನೆ ಸಲ್ಲಿಸಿದ್ದಾರೆ. ಪುರುಷರ 79 ಕೆಜಿ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ವಲ್ಲೂರಿ ಅಜಯ್ ಬಾಬು ಹಾಗೂ ಪುರುಷರ ಹೈಜಂಪ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಸರ್ವೇಶ್ ಅನಿಲ್ ಕುಶಾರೆ ಅವರಿಗೆ ಪ್ರಧಾನಮಂತ್ರಿ ಅಭಿನಂದನೆ ಸಲ್ಲಿಸಿದ್ದಾರೆ. ಎಲ್ಲಾ ಪದಕ ವಿಜೇತರಿಗೆ ಇನ್ನಷ್ಟು ಯಶಸ್ಸು ದೊರೆಯಲಿ ಎಂದು ಶುಭ ಹಾರೈಸಿದ್ದಾರೆ. ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದ ಕರ್ನಾಟಕದ ಶಿಲ್ಪಾ ಕೆಶೈಲ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದನೆ ಸಲ್ಲಿಸಿದ್ದಾರೆ. ಹಬ್ ಅಂಡ್ ಸ್ಪೋಕ್ ಮಾದರಿಯ ವಿಮಾನ ಸೇವೆಯಿಂದ 2030 ವೇಳೆಗೆ ಸುಮಾರು 400,000 ಉದ್ಯೋಗಗಳು ಸೃಷ್ಟಿಯಾಗಲಿದ್ದು 30 ಶತಕೋಟಿ ಡಾಲರ್ಗಳ ಹೆಚ್ಚುವರಿ ಆರ್ಥಿಕ ಚಟುವಟಿಕೆಗೆ ಉತ್ತೇಜನ ದೊರೆಯಲಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಪಂಜಾಬ್ನ ಅಮೃತಸರದಲ್ಲಿರುವ ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಹಬ್ ಅಂಡ್ ಸ್ಪೋಕ್ ವಿಮಾನ ಸೇವೆಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ವಿಡಿಯೋ ಸಂದೇಶದ ಮೂಲಕ ಮಾತನಾಡಿದ ಅವರು, ಇದುವರೆಗೆ ಅಮೃತಸರ ವಿಮಾನ ನಿಲ್ದಾಣದಿಂದ 7 ಅಂತಾರಾಷ್ಟೀಯ ತಾಣಗಳಿಗೆ ಮಾತ್ರ ನೇರ ಸಂಪರ್ಕವಿತ್ತು. ಹಬ್ ಅಂಡ್ ಸ್ಪೋಕ್ ಸೇವೆ ಆರಂಭವಾಗಿರುವುದರಿಂದ ಇನ್ನು ಮುಂದೆ ಅಮೃತಸರದಿಂದ ದೆಹಲಿ ಮೂಲಕ ದುಬೈ, ಸಿಂಗಾಪುರ, ಬ್ಯಾಂಕಾಕ್, ಪ್ಯಾರಿಸ್ ಸೇರಿದಂತೆ ಸುಮಾರು 20 ಅಂತಾರಾಷ್ಟೀಯ ತಾಣಗಳಿಗೆ ಪ್ರಯಾಣಿಕರು ಸುಲಭವಾಗಿ ಸಂಪರ್ಕ ಪಡೆಯಲಿದ್ದಾರೆ ಎಂದು ಸಚಿವರು ತಿಳಿಸಿದರು. ದೆಹಲಿಯಲ್ಲಿ ಮಧ್ಯರಾತ್ರಿ ವಿದ್ಯಾರ್ಥಿಗಳ ಮೇಲೆ ಗುಂಡಿನ ದಾಳಿ ನಡೆದಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಮಧ್ಯರಾತ್ರಿ ದೆಹಲಿಯಲ್ಲಿ ಇಂತಹ ಯಾವುದೇ ಘಟನೆ ನಡೆದಿಲ್ಲ ಎಂದು ಅದು ತಿಳಿಸಿದೆ. 16ನೇ ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ 2026 ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಇಂದು ಪ್ರಾರಂಭವಾಗಿದೆ. ಆಗಸ್ಟ್ 8ರವರೆಗೆ ನಡೆಯಲಿರುವ 12 ದಿನಗಳ ಈ ಪಂದ್ಯಾವಳಿಯಲ್ಲಿ ದೇಶದ ಅತ್ಯುತ್ತಮ ಕಿರಿಯ ಪುರುಷರ ಹಾಕಿ ತಂಡಗಳು ರಾಷ್ಟೀಯ ಪ್ರಶಸ್ತಿಗಾಗಿ ಸೆಣಸಲಿವೆ. ಪಂದ್ಯಾವಳಿಯ ಮೊದಲ ದಿನವಾದ ಇಂದು ಸಿ ಮತ್ತು ಎ ಗುಂಪಿನಲ್ಲಿ ಅಸ್ಸಾಂ ಮತ್ತು ಮಿಜೋರಾಂ ತಂಡಗಳ ನಡುವಿನ ಪಂದ್ಯದಿಂದ ಸ್ಪರ್ಧೆಗೆ ಚಾಲನೆ ದೊರೆಯಿತು. ಎ, ಬಿ ಮತ್ತು ಸಿ ವಿಭಾಗಗಳಲ್ಲಿ ಒಟ್ಟು 30 ತಂಡಗಳು ಪಾಲ್ಗೊಂಡಿವೆ. ಭಾರತೀಯ 2026-27 ಫುಟ್ಬಾಲ್ ಲೀಗ್ ಅಕ್ಟೋಬರ್ 16ರಂದು ಆರಂಭವಾಗಲಿದೆ ಎಂದು ಅಖಿಲ ಭಾರತ ಫುಟ್ಬಾಲ್ ಒಕ್ಕೂಟ ಎಐಎಫ್ಎಫ್ ಘೋಷಿಸಿದೆ. 2026-27 ಪ್ರಮುಖ ವಿಷಯಗಳ ಕುರಿತು ಆಡಳಿತ ಮಂಡಳಿ ಹಾಗೂ ಎಐಎಫ್ಎಫ್ ನಿನ್ನೆ ಚರ್ಚೆ ನಡೆಸಿದ್ದು, ಭಾರತೀಯ ಆಟಗಾರರಿಗೆ ಹೆಚ್ಚಿನ ಆಟದ ಸಮಯ ಕಲ್ಪಿಸುವುದು ಮತ್ತು ಪ್ರತಿ ತಂಡದಲ್ಲಿ ಗರಿಷ್ಠ 3 ವಿದೇಶಿ ಆಟಗಾರರಿಗೆ ಮಾತ್ರ ಅವಕಾಶ ನೀಡುವ ನಿರ್ಧಾರ ಕೈಗೊಳ್ಳಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಖಂಡಿಸಿ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ 2:00 PM ಮುಂದೂಡಿಕೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಗಸ್ಟ್ 5-8ರವರೆಗೆ ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಅಥ್ಲೀಟ್ಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಹಾಗೂ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 16ನೇ ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ಗೆ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
2: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ.
3: ಗ್ಯಾರಂಟಿ ಸರಿಯಾಗಿ ಇಡ್ತಿಂತ್ಯಾ?

0: ಬಾಬಾ ಸೆಹಗಲ್ ಅವರ ಕಂಠದಲ್ಲಿ ಲಕ್ಕಿ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಗೌಸ್ಪೀರ್ ಅವರ ಗೀತ ರಚನೆ ಇದಾಗಿತ್ತು. ಅರ್ಜುನ್ ಚನ್ನಿ ಅವರ ಸಂಗೀತ ಸಂಯೋಜನೆ ಇತ್ತು.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ರಾಜೇಶ್ ಮತ್ತು ಸುನೀತಾ ಹಾಡಿರುವ ತಿರುಪತಿ ಚಿತ್ರದ ಹಾಡು. ಕವರಾಜ್ ಅವರ ಗೀತ ರಚನೆ ಇದೆ, ರಾಜೇಶ್ ರಾಮನಾಥನ್ ಅವರ ಸಂಗೀತ ಸಂಯೋಜನೆ ಇದೆ.

0: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದ್ರಿ. ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

0: ಪ್ರಿಯ ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ.
1: ಬ್ರಾಹ್ಮಣ ವೇಷದಲ್ಲಿರುವಂತಹ ಕೃಷ್ಣ ಹೇಳ್ತಾ ಇದ್ದಾನೆ, ಸಿಂಹ ಹೇಳಿತು, ಆ ಮಯೂರ ಧ್ವಜ ಮಹಾತ್ಯಾಗಿ ಶೂರ ಪರೋಪಕಾರಿ ಜೊತೆಗೆ ವಿಷ್ಣು ಭಕ್ತನು ಕೂಡ. ಇಂತಹ ಮಯೂರ ಧ್ವಜ ಬೇಡಿದವರಿಗೆ ತನ್ನ ಜೀವವನ್ನ ಬೇಕಾದರೂ ಕೂಡ ಅತ್ಯಂತ ಸಂತೋಷದಿಂದ ಕೊಡ್ತಾ ಇದ್ದಾನೆ. ಅವನ ಬಳಿಗೆ ಹೋಗು, ನೀನು ದೇಹಾರ್ಧವನ್ನ ಕೇಳು, ಅವನು ಖಂಡಿತವಾಗಿಯೂ ಕೊಡ್ತಾನೆ. ಅವನ ದೇಹಾರ್ಧವನ್ನ ತಂದ್ರೆ ನಾನು ನಿನ್ನ ಮಗನನ್ನ ಬಿಡ್ತೇನೆ ಅಂತ ಹೇಳಲು ನನ್ನ ದುಃಖವನ್ನು ಹೋಗಲಾಡಿಸಬಹುದು ಅನ್ನುವಂತಹ ನಂಬಿಕೆಯಿಂದ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ಎಂಬುದಾಗಿ ಆ ಕಪಟ ದ್ವಿಜ ಮಹಾರಾಜನಿಗೆ ಅರಿಕೆ ಮಾಡಿಕೊಳ್ತಾ ಇದ್ದಾನೆ.

ಮನುಷ್ಯರ ಬಾಳು ಶಾಶ್ವತವಲ್ಲ, ಸತ್ಕೀರ್ತಿಯೊಂದೇ ಶಾಶ್ವತ ಅಂತ ನಿರ್ಧಾರವನ್ನು ಮಾಡಿ ಆ ಬ್ರಾಹ್ಮಣನನ್ನು ಕರೆದು, ಎಲೈ ಬ್ರಾಹ್ಮಣೋತ್ತಮ, ಈ ನನ್ನ ದೇಹವನ್ನು ಸೀಳಿ ಅದರ ಅರ್ಧ ಭಾಗವನ್ನು ನಿನಗೆ ಕೊಡ್ತೇನೆ, ನಿನಗೆ ಅಭಯವನ್ನು ನೀಡ್ತೇನೆ ಅಂತ ಹೇಳಿ ತನ್ನ ರಾಜ್ಯದ ಆಡಳಿತದ ಜವಾಬ್ದಾರಿಯನ್ನು ತನ್ನ ಮಗನಿಗೆ ಕೊಟ್ಟು, ಅಲ್ಲಿ ನೆರೆದಂತಹ ಎಲ್ಲರನ್ನೂ ಕೂಡ ನೀವಿಲ್ಲೇ ಇರಿ ಅಂತ ಹೇಳಿ ಸಂತೋಷದಿಂದ ಹೊರಗಡೆ ಹೋಗ್ತಾ ಇದ್ದಾನೆ. ಅನಂತರ

ಗಂಗಾ ನದಿಯ ನೀರನ್ನು ತಂದು ಅದರಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಸಾಲಿಗ್ರಾಮ ತೀರ್ಥವನ್ನು ತೆಗೆದುಕೊಂಡು ಎಳೆಯ ತುಳಸಿಯ ಮಾಲೆಯನ್ನು ಕೊರಳಿನಲ್ಲಿ ಧರಿಸಿಕೊಂಡು ಮಂಟಪಕ್ಕೆ ಬರ್ತಾನೆ. ಅಲ್ಲಿ ಸೇರಿದ್ದ ಬ್ರಾಹ್ಮಣರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾನೆ, ದಶದಾನಾದಿಗಳನ್ನೆಲ್ಲ ಮಾಡ್ತಾನೆ. ಅನಂತರ ಕೈ ಮುಗಿದು ನಿಂತು ರಾಜಶ್ರೇಷ್ಠನಾದ ಮಯೂರಧ್ವಜ ಈ ಪ್ರಕಾರವಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ, ಇದನ್ನ ಕೇಳಿರಿ ಅಂತ ಆ ಮಹಾಸ್ಥಾನದಲ್ಲಿ ಈ ಪ್ರಕಾರವಾಗಿ ಮಯೂರಧ್ವಜ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದಾನೆ.

ಈ ಬ್ರಾಹ್ಮಣನು ತಾನಾಗಿಯೇ ಬಂದಿದ್ದಾನೆ. ಇವನು ಶ್ರೀಮನ್ ಮಹಾವಿಷ್ಣುವಿನ ರೂಪದಲ್ಲಿ ಬಂದಿದ್ದಾನೆ ಅಂತ ನಾನು ನಿಶ್ಚಯಿಸ್ತಾ ಇದ್ದೇನೆ. ನನ್ನ ದೇಹದ ಅರ್ಧವನ್ನ ಪ್ರೀತಿಯಿಂದ ಇವನಿಗೆ ನಾನು ಕೊಡ್ತಾ ಇದ್ದೇನೆ. ಇವನ ಮಗ ಬದುಕಲಿ, ಇವನು ಪುತ್ರವಂತನಾಗಲಿ, ಈ ದಾನ ಭೂಮಿಗೆ ಹೊಸದಾಗಲಿ, ಅತ್ಯಂತ ಅಪರೂಪದ್ದಾಗಲಿ, ಈ ದಾನದಿಂದ ಸಮಸ್ತ ಲೋಕಕ್ಕೂ ಕೂಡ ಒಂದು ಒಳ್ಳೆಯದಾಗಲಿ, ಆದರ್ಶವಾಗಲಿ ಅಂತ ಮಯೂರಧ್ವಜ ಆ ಸಭೆಯಲ್ಲಿ ಕೈ ಮುಗಿದುಕೊಂಡು ಹೇಳ್ತಾ ಇದ್ದಾನೆ.

ಆ ರಾಜನ ಮಾತನ್ನು ಕೇಳಿ ಅಲ್ಲಿ ನೆರೆದಂತಹ ಮಂತ್ರಿಗಳು, ಪುರೋಹಿತರು, ಬ್ರಾಹ್ಮಣರು, ಸಾಮಂತರು ಎಲ್ಲರೂ ಕೂಡ ಇದೆಂತಹ ಕೆಲಸ, ಈ ಬ್ರಾಹ್ಮಣ ಸಾಕ್ಷಾತ್ ಯಮನೇ ಆಗಿದ್ದಾನೆ, ಯಮನ ರೂಪದಲ್ಲಿ ಈತ ಬಂದಿದ್ದಾನೆ ಅಂತ ಭಯ ಪಡ್ತಾ ಇದ್ದಾರಂತೆ. ದಾನ ಅಂದ್ರೆ ಏನ್ರಿ ಅದು? ಹಣ ಕೇಳಬಹುದು, ರಾಜ್ಯ ಕೇಳಬಹುದು, ಆಭರಣಗಳನ್ನು ಕೇಳಬಹುದು, ರತ್ನಗಳನ್ನು ಕೇಳಬಹುದು, ಗೋವುಗಳನ್ನು ಕೇಳಬಹುದು, ಧನ ಕನಕಾದಿಗಳನ್ನು ಕೇಳಬಹುದು, ಅದನ್ನು ಬೇಕಾದ್ರೆ ಎಲ್ಲವನ್ನೂ ಕೊಡಬಹುದು. ಇದೇಂದ್ರೆ ಇಂತಹ ದಾನ ಇದು? ದೇಹವನ್ನು ಅರ್ಧ ಕೊಯ್ದು ಕೊಡು ಅಂತ ಕೇಳ್ತಾ ಇದ್ದಾನಲ್ಲ, ಇದಕ್ಕೇನು ಕಾರಣ, ಏನು ಅರ್ಥವಾಗ್ತಾ ಇಲ್ಲ ಅಂತ ಎಲ್ಲ ಭಯದಿಂದ ನಡುಗ್ತಾ ಇರುವಂತಹ ಸಂದರ್ಭದಲ್ಲಿ ಮಯೂರ ಧ್ವಜ ಅವರನ್ನು ಕುರಿತು ಸಮಾಧಾನ ಮಾಡ್ತಾ ಇದ್ದಾನೆ.

ಮಹಾರಾಜ ಹೇಳ್ತಾ ಇದ್ದಾನೆ, ಈ ಬ್ರಾಹ್ಮಣ ತನ್ನ ಮಗನನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಬೇಡ್ತಾ ಇದ್ದಾನೆ, ನನ್ನ ಶರೀರದ ಅರ್ಧ ಭಾಗವನ್ನ ಬೇಡ್ತಾ ಇದ್ದಾನೆ. ಅದು ಆ ಸಿಂಹದ ಮಾತಿಗೆ ಕಟ್ಟು ಬಿದ್ದು ನಾನು ಕೂಡಲೇ ಕೊಡ್ತೇನೆ ಅಂತ ಹೇಳಿದ್ದೇನೆ. ನಾನು ಮಾತಿಗೆ ತಪ್ಪಿದರೆ ಎಲ್ಲರೂ ನನ್ನನ್ನ ದೂಷಣೆ ಮಾಡ್ತಾರೆ, ಮತ್ತು ನನಗೆ ಯಮಲೋಕದಲ್ಲಿ ಯಮದೂತರು ನನ್ನನ್ನ ಬೇಯಿಸದೆ ಬಿಡ್ತಾರೆಯೇ. ತಿಳಿದು ತಿಳಿದು ಕೊಟ್ಟ ದಾನವನ್ನು ಕುರಿತು ಯೋಚನೆ ಮಾಡುವುದರಲ್ಲಿ ಏನು ಉಳಿದಿದೆ? ನಾನು ಈ ಬ್ರಾಹ್ಮಣನಿಗೆ ಅವನ ಮಗನನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಕೊಟ್ಟೇ ಕೊಡ್ತೇನೆ, ಇದರಲ್ಲಿ ಎರಡು ಮಾತಿಲ್ಲ, ನೀವೆಲ್ಲ ಹೊರಟು ಹೋಗಿ ಅಂತ ಮಯೂರಧ್ವಜ ಅಲ್ಲಿ ನೆರೆದಂತಹ ಸಮಸ್ತರನ್ನು ಕುರಿತು ಈಗ ಹೇಳ್ತಾ ಇದ್ದಾನೆ. ಅನಂತ

ಕೊಡುವ ಮೊದಲು ಮಹಾರಾಜ ಚಿನ್ನ, ರತ್ನ, ಆನೆ, ಕುದುರೆ, ವಸ್ತ್ರ, ಭೂಷಣ, ಹಸುಗಳು, ಭೂಮಿ, ಹೀಗೆ ದಶದಾನಾದಿಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಅನಂತರ ಎರಡು ಕಂಬಗಳನ್ನು ತರಿಸ್ಬಿಟ್ಟು ಅದನ್ನು ನಡೆಸಿದ್ದಾನೆ ಮತ್ತು ಆ ಎರಡು ಕಂಬಗಳ ನಡುವೆ ತನ್ನ ಶರೀರವನ್ನು ಇಟ್ಟುಬಿಟ್ಟು ತನ್ನ ಕೈ ತನ್ನ ತೊಡೆಗಳನ್ನು ಬಲವಾದಂತಹ ಚಿನ್ನದ ಸರಪಳಿಗಳಿಂದ ಕಟ್ಟಿಸ್ಕೊಂಡಿದ್ದಾನೆ. ಅನಂತರ ಇದ್ಯಾವುದೂ ಕೂಡ ಅಲುಗಾಡಬಾರದು ಅಂತ ಅಷ್ಟು ಬಲವಾಗಿ ಬಿಗಿಸ್ಕೊಂಡಿದ್ದಾನೆ. ಆ ವೃದ್ಧ ಬ್ರಾಹ್ಮಣನ ಪದಕಮಲಗಳನ್ನು ತೊಳೆದು ಅತ್ಯಂತ ಸಂತೋಷದಿಂದ ಪ್ರೀತಿಪೂರ್ವಕವಾಗಿ ಅವನನ್ನು ಕುರಿತು ಹೀಗೆ ಹೇಳ್ತಾ

ಭೂಸುರೋತ್ತಮ, ನಾನು ನಿನಗೆ ಕೊಡುವ ಈ ಅರ್ಧ ದೇಹದ ದಾನದಿಂದ ಸಮಸ್ತ ಯಜ್ಞ ರಕ್ಷಕನಾದ, ಯಜ್ಞಗಳಿಗೆ ಒರೆಯನಾದಂತಹ ಆ ವಾಸುದೇವ ಪ್ರೀತನಾಗಲಿ. ನನ್ನ ವಂಶದಲ್ಲಿ ಹುಟ್ಟಿದಂತಹವರು ಎಲ್ಲರೂ ಕೂಡ ಅತಿಶಯವಾದಂತಹ ದಾನವನ್ನು ಮಾಡುವಂತಹ ಬುದ್ಧಿಯನ್ನು ಕೊಡಲಿ. ಈ ದಾನ ಅತ್ಯಂತ ಶ್ರೇಷ್ಠವಾದಂತಹ ದಾನವಾಗಲಿ. ಈ ಪ್ರಕಾರವಾಗಿ ಹೇಳಿ ಈ ಬ್ರಾಹ್ಮಣ ಸಂತೃಪ್ತನಾಗಲಿ, ಇವನ ಮಗ ರಕ್ಷಿತನಾಗಲಿ ಅಂತ ಹೇಳಿ, ಅನಂತರ ಆ ನಿಷ್ಕರಣಿಗಳಾದಂತಹ ಮರ ಕೊಯ್ಯುವವರನ್ನು ಕರೆಸಿಬಿಟ್ಟು ಹರಿತವಾದಂತಹ ಗರಗಸಗಳನ್ನು ಕೂಡ ತರಿಸ್ಬಿಟ್ಟು ಹೇಳ್ತಾ ಇದ್ದಾನೆ. ಆಗ ಜನರೆಲ್ಲ ಮಾತಾಡ್ಕೋತಾ ಇದ್ದಾರೆ.

ಇದ್ರೆ ಬೇಡವನು ಏನ್ ಬೇಕಾದ್ರೂ ಬೇಡ್ತಾನೆ. ಈ ಒಂದು ಮಾತು ಲೋಕದಲ್ಲಿದೆ. ಈ ಮಾತು ಈ ಬ್ರಾಹ್ಮಣ ರಾಜರಿಗೆ ಅನ್ವರ್ಥವಾಗಿ ಹೊಂದುತ್ತಾ ಇದೆ. ಕೊಡೋವನಿದ್ರೆ ಏನ್ ಬೇಕಾದ್ರೂ ಕೂಡ ಕೊಡ್ತಾನೆ ಅಂತ ರಾಜ್ಯದ ಜನರೆಲ್ಲ ಹೆದರಿ ನಡುಕ್ತಾ ಇದ್ದಾರಂತೆ. ಹಕ್ಕಿಗಳಂತೆ ಅವರು ಗಡಗಡ ಅಂತ ಸದ್ದು ಮಾಡ್ತಾ ಇದ್ದಾರೆ. ನಗರದ ಜನ ಅತ್ಯಂತ ಭಯಭೀತರಾಗಿದ್ದಾರೆ.

ಜನ ಆಸ್ಥಾನದಲ್ಲಿ ಎಲ್ಲ ಪ್ರಜೆಗಳು ಕೂಡ ಕಣ್ಣೀರಿನ ಸಾಗರವನ್ನೇ ಹರಿಸ್ತಾ ಇದ್ದಾರೆ. ರಾಜನನ್ನು ಕುರಿತು ಪ್ರಲಾಪ ಮಾಡ್ತಾ ಇದ್ದಾರೆ, ಮಹಾರಾಜ ಯಾಕೆ ಹೀಗೆ ಮಾಡ್ತಾ ಇದೀಯಾ, ನೀವು ನಮ್ಮ ರಕ್ಷಣೆಯನ್ನು ಮಾಡಬೇಕು, ನನ್ನ ರಕ್ಷಣೆಯನ್ನು ಮಾಡೇ ಬಿಟ್ಟೋದ್ರೆ ನಾವೆಲ್ಲ ಅನಾಥರಾಗ್ತೇವೆ, ನೀವು ಏನ್ ಬೇಕಾದ್ರೂ ಮಾಡು, ನಮ್ಮ ಶಿಕ್ಷೆಯನ್ನು ಮಾಡು, ರಕ್ಷಣೆಯನ್ನು ಮಾಡು, ನಮ್ಮನ್ನು ಮಾತ್ರ ಬಿಟ್ಟು ಹೋಗ್ಬೇಡ, ಈ ಬ್ರಾಹ್ಮಣನಿಗೆ ನಿನ್ನ ಶರೀರದ ಅರ್ಧ ಭಾಗವನ್ನ ದಾನ ಕೊಡಬೇಡ ಅಂತ ಅಳ್ತಾ ಇದ್ದಾರೆ, ಭಯದಿಂದ ನೋಡ್ತಾ ಇದ್ದಾರೆ. ಅಂತಹ ಪ್ರಜೆಗಳನ್ನ ಕಂಡು ಮಹಾರಾಜ ಹೀಗೆ ಹೇಳ್ತಾ ಇದ್ದಾನೆ.

ನೀಯಾಕ್ ದುಃಖ ಪಡ್ತಾ ಇದ್ದೀರಿ? ನಾನು ಇವತ್ತು ಧನ್ಯನಾಗಿದ್ದೇನೆ, ನನ್ನ ಜೀವನ ಸಾರ್ಥಕವಾಗಿದೆ, ಈ ಶರೀರ ಧರ್ಮ ಸಾಧನೆಗೆ ಇವತ್ತು ಕಾರಣವಾಗಿದೆ, ಈ ವೃದ್ಧ ಬ್ರಾಹ್ಮಣ ಸಾಕ್ಷಾತ್ ನೃಸಿಂಹದಂತೆ ಇಲ್ಲಿಗೆ ಬಂದಿದ್ದಾನೆ, ನನ್ನ ಶರೀರದ ಅರ್ಧ ಭಾಗವನ್ನ ಕೇಳ್ತಾ ಇದ್ದಾನೆ, ನಾನು ಇದನ್ನ ಅವನಿಗೆ ಕೊಡ್ತೇನೆ, ಅದನ್ನ ಅವನು ಕಾಡಿನ ಸಿಂಹಕ್ಕೆ ಕೊಡಲಿ, ಈತನ ಮಗ ಬದುಕಲಿ, ಪರೋಪಕಾರಾರ್ಥವಿದಂ ಶರೀರಂ ಅಂತ ಹೇಳ್ತಾರೆ. ಇಲ್ದೇದ್ರೆ ಈ ನನ್ನ ಶರೀರ ನಾನು ದಾನ ಕೊಡದೇ ಇದ್ರೆ ಸೆಣಬು ಉರಿದು ಬೂದಿಯಾದಂತೆ ವ್ಯರ್ಥವಾಗುತ್ತೆ ಅಂಥೇಳಿ ಮಯೂರ ಧ್ವಜ ತನ್ನ ಪ್ರಜೆಗಳನ್ನೆಲ್ಲ ಸಮಾಧಾನ ಮಾಡ್ತಾ ಇದ್ದಾನೆ.

ಬ್ರಾಹ್ಮಣನನ್ನು ಕರೆದು, ವಿಪ್ರೋತ್ತಮ, ಈಗ ನಾನು ಈ ಶರೀರದ ಅರ್ಧ ಭಾಗವನ್ನು ನಿನಗೆ ಕೊಡ್ತಾ ಇದ್ದೇನೆ, ಕಾಲ ವಿಳಂಬ ಮಾಡದೆ ಹರಿತವಾದಂತಹ ಗರಗಸದಿಂದ ಇದನ್ನು ಸೀಳಿರಿ ಅಂತ ಆಜ್ಞೆ ಮಾಡ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಅವಳ ಪತ್ನಿ ಕುಮುದ್ವತಿ ತನ್ನ ಪತಿಯ ಹತ್ರ ಬಂದು ಅತಿಯ ವಿನಯದಿಂದ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದಾಳೆ.

ಕುಮುದ್ವತಿ ವಿನಯದಿಂದ ಪ್ರಾರ್ಥನೆ ಮಾಡ್ಕೋತಾ ಇದ್ದಾಳೆ. ಅರಸ, ಒಂದು ವಿಷಯ ನಿನಗಾಗಲಿ ಈ ಬ್ರಾಹ್ಮಣ ಶ್ರೇಷ್ಠನಿಗಾಗಲಿ ತಿಳಿದಿಲ್ಲ. ಕಾಡಿನ ಮಧ್ಯದಲ್ಲಿ ಸಿಂಹ ಆಡಿದ ಮಾತು ಶಾಸ್ತ್ರ ಸಮ್ಮತವಾಗಿರುವಂತಹದ್ದು. ಪತ್ನಿ ಪತಿಯ ಅರ್ಧ ಭಾಗ, ಇದನ್ನ ವೇದಗಳು ಕೂಡ ಹೇಳುತ್ತೆ. ಅರ್ಧೋವಾ ಏಷಃ ತತ್ಪತ್ನಿ ಎಂಬುದಾಗಿ. ನೀನು ನಿನ್ನ ಶರೀರದ ಅರ್ಧ ಭಾಗವನ್ನ ಸಿಂಹಕ್ಕೆ ಕೊಡುವ ಬದಲು ನಿನ್ನ ಅರ್ಧಾಂಗಿಯಾಗಿರುವಂತಹ ನನ್ನನ್ನು ಸಿಂಹಕ್ಕೆ ಕೊಟ್ಬಿಡು, ನಾನು ಹೋಗ್ತೇನೆ, ಪ್ರಾಣ ಸಮೇತ ನನ್ನನ್ನು ದಾನವಾಗಿ ಕೊಡು, ನಾನು ಮುತ್ತೈದೆಯಾಗಿ ಸದ್ಗತಿಯನ್ನು ಪಡೆಯುತ್ತೇನೆ ಎಂಬುದಾಗಿ ಕುಮದ್ವತಿ ಹೇಳ್ತಾ ಇರಬೇಕಾದ್ರೆ

ಪಾರ್ವತಿ ಆಡಿದಂತಹ ಮಾತಿಗೆ ಇದೆಲ್ಲವೂ ಕೂಡ ಶಾಸ್ತ್ರಸಮ್ಮತ ಅಂತ ಅಲ್ಲಿದ್ದಂತಹ ವೃದ್ಧರು, ವಿಪ್ರರು, ಪುರೋಹಿತರು, ಮಂತ್ರಿಗಳು ಎಲ್ಲರೂ ಕೂಡ ತಲೆ ತೂಗ್ತಾ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಸುಮ್ಮನಿದ್ದಾರೆ, ರಾಜ ಇದಕ್ಕೆ ಒಪ್ಕೊಂಡು ಬಿಡಬಹುದು ಅಂತ. ಆಗ ಆ ವೃದ್ಧ ಬ್ರಾಹ್ಮಣ ವೇಷದಲ್ಲಿದ್ದಂತಹ ಕೃಷ್ಣ ಹೇಳ್ತಾ ಇದ್ದಾನೆ, ಲೈ ಮಹಾರಾಜ, ರಾಜನ ಬಲಭಾಗದ ಅರ್ಧ ಭಾಗವನ್ನು ನಾನು ತಿಂತೇನೆ, ಅದನ್ನು ತರಬೇಕು ಅಂತ ಸಿಂಹ ಹೇಳಿತು, ಎಡಭಾಗ ಅಂತ ಹೇಳಲಿಲ್ಲ ಅಂತ ಆ ಬ್ರಾಹ್ಮಣ ಹೇಳಿದಾಗ ರಾಜನ ಮಗನಾದಂತಹ ತಾಮ್ರಧ್ವಜ ಹೀಗೆ

ಮೃತ್ಯುಜ ಹೇಳ್ತಾ ಇದ್ದಾನೆ, ಸಿಂಹ ಯಾವತ್ತೂ ಕೂಡ ಪೂರ್ಣವಾದಂತಹ ಆಹಾರವನ್ನ ಅಪೇಕ್ಷಿಸ್ತದೆಯೇ ಹೊರತು ಅರ್ಧ ಭಾಗವನ್ನಲ್ಲ. ಇದರಿಂದ ಸಿಂಹಕ್ಕೆ ಖಂಡಿತ ತೃಪ್ತಿಯೂ ಕೂಡ ಆಗೋದಿಲ್ಲ. ನನ್ನ ಮೇಲೆ ಕರುಣೆ ತೋರಿಸು, ನಾನು ಯುವಕ ದಷ್ಟಪುಷ್ಟನಾಗಿದ್ದೇನೆ, ನನ್ನನ್ನು ತಿಂದರೆ ಸಿಂಹಕ್ಕೆ ತೃಪ್ತಿ ಆಗತ್ತೆ, ನಾನು ತಂದೆಯ ಋಣಗಳನ್ನು ತೀರಿಸಿದಂತೆಯೂ ಆಗತ್ತೆ. ಹಿಂದೆ ಶ್ರೀರಾಮ ಪಿತೃವಾಕ್ಯ ಪರಿಪಾಲಕನಾಗಿ 14 ವರ್ಷಗಳ ಕಾಲ ಕಾಡಿಗೆ ಹೋದ ಅನ್ನುವಂತಹದ್ದನ್ನು ಕೇಳಿದ್ದೀವಿ. ಹಾಗೆ ಭೀಷ್ಮಾಚಾರ್ಯರು ಕೂಡ ತನ್ನ ತಂದೆಯ ಮಾತನ್ನು ಪೂರ್ಣಗೊಳಿಸೋದಕ್ಕೋಸ್ಕರ ಆಜೀವ ಪರ್ಯಂತ ಬ್ರಹ್ಮಚಾರಿಯಾಗಿಯೇ ಉಳಿದರು. ಹೀಗೆ ರಾಮನಂತೆ ಭೀಷ್ಮಂತೆ ನನಗೂ ಕೂಡ ಕೀರ್ತಿ ಬರುತ್ತೆ. ಮಗ ಬೇರೆ ಅಲ್ಲ, ತಂದೆ ಬೇರೆ ಅಲ್ಲ, ಆತ್ಮಾವೈ ಪುತ್ರನಾಮಾಸಿ ಅಂತ ಹೇಳ್ತಾರೆ. ಹಾಗಾಗಿ ಮಗನಿಗೂ ತಂದೆಗೂ ಭೇದ ಏನೂ ಇಲ್ಲ. ನನ್ನ ದೇಹವನ್ನು ನೀನು ತೆಗೆದುಕೋ, ಇದನ್ನು ತೆಗೆದುಕೊಂಡು ಹೋಗಿ ಸಿಂಹಕ್ಕೆ ಅರ್ಪಿಸು, ಇದರಿಂದ ನಿನ್ನ ಮಗನನ್ನು ಉಳಿಸ್ಕೋ ಅಂತ ತಾಮ್ರಧ್ವಜ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾಗ

0: ಧ್ವಜ, ನೀನು ಹೇಳ್ತಾ ಇರೋದು ಕೂಡ ಸರಿ, ನಿನ್ನ ಮಾತಿನಲ್ಲಿ ಯಾವ ಕಪಟವೂ ಇಲ್ಲ. ಆದರೆ ಆ ಪಾಪಿ ಸಿಂಹ ರಾಜನ ಹೆಂಡತಿಯನ್ನಾಗಲಿ ಅಥವಾ ಅವನ ಮಗನನ್ನಾಗಲಿ ಅವರ ದೇಹವನ್ನಾಗಲಿ ತೆಗೆದುಕೊಂಡು ಬಾ ಅಂತ ಹೇಳಲಿಲ್ಲ. ನಿನ್ನ ಕೈಲಾದರೆ ಮಯೂರ ಧ್ವಜನ ದೇಹದ ಬಲಭಾಗದ ಅರ್ಧ ಭಾಗವನ್ನು ಕೊಟ್ಟರೆ ನಾನು ನಿನ್ನ ಮಗನನ್ನು ಬಿಡ್ತೇನೆ ಅಂತ ಹೇಳಿದೆ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ನೀವು ಅಳುಕೋದಾದರೆ ನೀವೇನು ಕೊಡಬೇಡಿ, ನನ್ನ ಹಣೆ ಬರಹ ಹೇಗಿತ್ತೋ ಹಾಗಾಗತ್ತೆ, ನಾನು ಹೊರಟು ಹೋಗ್ತೇನೆ ಅಂತ ಅವನು ಎದ್ದೇ ಬಿಟ್ಟ ವೃದ್ಧ ಬ್ರಾಹ್ಮಣ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ವರ್ಚುವಲ್ ಮೂಲಕ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಹತ್ವದ ಶಿಫಾರಸು ಮಾಡಿದೆ. ಪ್ರತಿದಿನ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ಒಟ್ಟು 4 ಟಿಎಂಸಿಗಳಷ್ಟು ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ನೀರಿನ ಕೊರತೆಯಿದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಇಲ್ಲದೆ ನೀರಿನ ಕೊರತೆ ಉಂಟಾಗಿದೆ. ವರ್ಷಪೂರ್ತಿ ರಾಜ್ಯಕ್ಕೆ ಕುಡಿಯುವ ನೀರಿನ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು.

0: ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ಯಾವುದೇ ಶಾಸನಬದ್ಧ ಅಥವಾ ಆಡಳಿತಾತ್ಮಕ ಅನುಮೋದನೆ ನೀಡಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಯೋಜನೆಯು ಕಾವೇರಿ ಜಲವಿವಾದ ನ್ಯಾಯಮಂಡಳಿ ಸಿಡಬ್ಲ್ಯೂಡಿಟಿ ಪ್ರಶಸ್ತಿ ಮತ್ತು ಕಾವೇರಿ ನೀರು ಹಂಚಿಕೆ ವಿವಾದದ ಕುರಿತು ಸುಪ್ರೀಂಕೋರ್ಟ್ 2018 ತೀರ್ಪನ್ನು ಉಲ್ಲಂಘಿಸುತ್ತದೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವರು ರಾಜ್ಯಸಭೆಯಲ್ಲಿ ನೀಡಿದ ಉತ್ತರದ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪ್ರಧಾನಿ ಮಧ್ಯಪ್ರವೇಶಿಸಿ ರಾಜ್ಯಸಭೆಯ ಉತ್ತರವನ್ನು ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಅನುಮೋದನೆ ನೀಡದಂತೆ ಮತ್ತು ತಮಿಳುನಾಡು ಸೇರಿದಂತೆ ಇತರೆ ರಾಜ್ಯಗಳ ಹಕ್ಕುಗಳನ್ನು ರಕ್ಷಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಿದ್ದಾರೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕುರಿತಂತೆ ಕೇಂದ್ರದ ನಿಲುವಿನ ಕುರಿತು ಲೋಕಸಭೆಯಲ್ಲಿ ತಮಿಳುನಾಡು ಕಾಂಗ್ರೆಸ್ ಸಂಸದ ಮಾಣಿಕ್ಯಂ ಠಾಗೂರ್ ನಿಲುವಳಿ ಸೂಚನೆ ಮಂಡಿಸಿದ್ದಾರೆ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ತಮಿಳುನಾಡಿನ ಕಾನೂನು ಹಕ್ಕುಗಳು ಹಾಗೂ ರೈತರ ಹಿತಾಸಕ್ತಿಗಳನ್ನು ಕಾಪಾಡುವ ಕುರಿತು ಕೇಂದ್ರದ ನಿಲುವಿನ ಬಗ್ಗೆ ಚರ್ಚೆ ನಡೆಸಬೇಕು ಎಂದು ನಿಲುವಳಿ ಸೂಚನೆಗೆ ನೋಟಿಸ್ ಸಲ್ಲಿಸಿದ್ದಾರೆ. ಲೋಕಸಭೆ ಪ್ರಧಾನ ಕಾರ್ಯದರ್ಶಿಗೆ ನೀಡಿದ ನೋಟಿಸ್ನಲ್ಲಿ ಈ ವಿಷಯವನ್ನು ಗಂಭೀರ ಸಾರ್ವಜನಿಕ ಪ್ರಾಮುಖ್ಯತೆ ಎಂದು ಬಣ್ಣಿಸಿದ್ದಾರೆ. ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣ ಕಾರ್ಯ ಕೈಗೊಳ್ಳುವ ಮೊದಲು ಕರ್ನಾಟಕ ನದಿಯ ಕೆಳಭಾಗದ ರಾಜ್ಯಗಳ ಒಪ್ಪಿಗೆಯನ್ನು ಪಡೆಯುವ ಅಗತ್ಯವಿಲ್ಲ ಎಂಬ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವರು ಸಂಸತ್ತಿನಲ್ಲಿ ನೀಡಿದ ಉತ್ತರವನ್ನು ಟೀಕಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಜ್ಯ ಸಂಸದರ ಸಭೆ ಯಶಸ್ವಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷಭೇದ ಮರೆತು ಕಾರ್ಯನಿರ್ವಹಿಸಲು ಸಿದ್ದವಿರುವುದಾಗಿ ತಮ್ಮ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಪಕ್ಷಭೇದ ಮರೆತು ರಾಜ್ಯದ ಸಂಸದರು ಸಭೆಯಲ್ಲಿ ಭಾಗವಹಿಸಿದ್ದು ಮಾತ್ರವಲ್ಲದೆ ರಾಜ್ಯ ಹಿತಾಸಕ್ತಿಗಳನ್ನು ಒಟ್ಟಾಗಿ ಅನುಸರಿಸಲು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಏಕತೆಯಲ್ಲಿ ಬಲವಿದೆ ಎಂಬುದು ಈ ಸಭೆಯಲ್ಲಿ ಸಾಬೀತಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಹೇಳಿಕೆಯಲ್ಲಿ ತಿಳಿಸಿದೆ. ಬೆಳಗಾವಿ ಯಾವತ್ತಿದ್ದರೂ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ವಿವಿಧ ಕನ್ನಡಪರ ಸಂಘಟನೆಗಳು ಭೇಟಿ ಮಾಡಿ ಬೆಳಗಾವಿಯನ್ನು ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಮಹಾನಗರ ಪಾಲಿಕೆಯಲ್ಲಿ ಅಧಿಕೃತ ನಿರ್ಣಯ ಕೈಗೊಳ್ಳುವಂತೆ ಹಾಗೂ ಪಾಲಿಕೆಯಲ್ಲಿ ಅನುಸರಿಸಲಾಗುತ್ತಿರುವ ತ್ರಿಭಾಷಾ ಸೂತ್ರದ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದವು. ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವರು, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು ಈ ವಿಷಯದಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಈ ಹಿಂದೆ ಸಲ್ಲಿಸಿರುವ ಬೇಡಿಕೆಗಳನ್ನು ಈಗಾಗಲೇ ಕಾನೂನು ಇಲಾಖೆಯ ಪರಿಶೀಲನೆಗೆ ಕಳುಹಿಸಲಾಗಿದೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರೊಂದಿಗೆ ಚರ್ಚಿಸಿ ಅಗತ್ಯ ಸಲಹೆ ಹಾಗೂ ಅಭಿಪ್ರಾಯ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಎಫ್ಐಆರ್ಗಳು ದಾಖಲಾಗಿವೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 3 ಎಫ್ಐಆರ್ ದಾಖಲಾಗಿವೆ. ಈ ಪೈಕಿ 2 ಎಫ್ಐಆರ್ಗಳನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉಳಿದ 1 ಪ್ರಕರಣಕ್ಕೆ ನ್ಯಾಯಾಲಯದಲ್ಲಿ ಅನುಮತಿ ಕೇಳಲಾಗಿದೆ. ಡಿಜಿ ಮತ್ತು ಐಜಿಪಿಯವರ ಆದೇಶದಂತೆ ಈ ವರ್ಗಾವಣೆ ನಡೆಸಿದ್ದು ಸಿಐಡಿ ತಂಡವು ಮುಂದಿನ ತನಿಖೆ ನಡೆಸಲಿದೆ ಎಂದು ಹೇಳಿದ್ದಾರೆ. ಕೆಪಿಎಸ್ಸಿಯಲ್ಲಿ 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ 80 ಲಕ್ಷ ರೂಪಾಯಿವರೆಗೆ ಲಂಚ ಪಡೆದಿರುವ ಆರೋಪ ಕೇಳಿಬಂದಿತ್ತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನಡೆಯುತ್ತಿರುವ ಸರ್ಕಾರಿ ನೇಮಕಾತಿ ಅಕ್ರಮಗಳು, ಕರ್ನಾಟಕ ಲೋಕಸೇವಾ ಆಯೋಗ, ಕೆಪಿಎಸ್ಸಿಯಲ್ಲಿನ ಭ್ರಷ್ಟಾಚಾರ ಹಾಗೂ ಖಾಲಿ ಇರುವ ಲಕ್ಷಾಂತರ ಸರ್ಕಾರಿ ಹುದ್ದೆಗಳ ಭರ್ತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಂಪೂರ್ಣ ವೈಫಲ್ಯದಿಂದ ರಾಜ್ಯದ ಯುವಜನರ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ

0: ಸಾಧನೆಯ ಬಗ್ಗೆ ಅರಿವಿದ್ದ ತಮಗೆ ಪದಕ ಗೆಲ್ಲುವ ವಿಶ್ವಾಸವಿತ್ತು. ಇಂದು ಅವರು ಕಂಚಿನ ಪದಕ ಗೆದ್ದ ವಿಚಾರ ತಿಳಿದು ಮತ್ತಷ್ಟು ಖುಷಿಯಾಯಿತು ಎಂದು ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ನಿಮ್ಮ ಈ ಸಾಧನೆ ಮತ್ತಷ್ಟು ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಕ್ಷೇತ್ರಕ್ಕೆ ಉತ್ತೇಜನ ದೊರೆತಿದ್ದು, ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕ್ರಿಮ್ಸ್ಗೆ 2026-27 ಶೈಕ್ಷಣಿಕ ವರ್ಷದಿಂದ ಒಟ್ಟು 200 MBBS ಸೀಟುಗಳ ಪ್ರವೇಶಾತಿ ನಡೆಸಲು ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅನುಮೋದನೆ ನೀಡಿದೆ. ಈವರೆಗೆ ಕ್ರಿಮ್ಸ್ನಲ್ಲಿ 150 MBBS ಸೀಟುಗಳಿಗೆ ಮಾತ್ರ ಪ್ರವೇಶಾತಿ ನಡೆಸಲಾಗುತ್ತಿತ್ತು. ಇದೀಗ ಹೆಚ್ಚುವರಿಯಾಗಿ 50 ಸೀಟುಗಳ ಹೆಚ್ಚಳಕ್ಕೆ ಅನುಮೋದನೆ ದೊರೆತಿರುವುದರಿಂದ ಒಟ್ಟು 200 ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ಪಡೆಯುವ ಅವಕಾಶ ಲಭ್ಯವಾಗಿದೆ. ಈ ಬೆಳವಣಿಗೆ ಉತ್ತರ ಕನ್ನಡ ಜಿಲ್ಲೆಯ ವೈದ್ಯಕೀಯ ಶಿಕ್ಷಣದ ಬೆಳವಣಿಗೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದೆ. ಚಾಮರಾಜನಗರದ ಚಾಮರಾಜೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಇಂದು ನೆರವೇರಿತು. ಶಾಸಕ ಸಿ ಪುಟ್ಟರಂಗಶೆಟ್ಟಿ ರಥೋತ್ಸವಕ್ಕೆ ಚಾಲನೆ ನೀಡಿ ರಾಜ್ಯದಲ್ಲಿ ಮಳೆ ಬೆಳೆಯಾಗಿ ಸಮಸ್ತ ಜನತೆಗೆ ಒಳಿತಾಗಲಿ ಎಂದು ಆಶಿಸಿದರು. ರಥೋತ್ಸವಕ್ಕೂ ಮುನ್ನ ತುಂತುರು ಮಳೆಯಾಗಿದ್ದು ಶುಭ ಸಂಕೇತವೆಂದು ರೈತರು ಹರ್ಷ ವ್ಯಕ್ತಪಡಿಸಿದರು. ಆಷಾಢ ಮಾಸದಲ್ಲಿ ನಡೆಯುವ ಏಕೈಕ ರಥೋತ್ಸವ ಎಂಬ ವಿಶೇಷತೆ ಹೊಂದಿರುವ ಈ ಜಾತ್ರೆಗೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹಾಗೂ ನವದಂಪತಿ ಭಾಗಿಯಾಗಿ ಹಣ್ಣು ಧವನ ಎಸೆದು ಪ್ರಾರ್ಥನೆ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಎಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಹಿಂದಿ ಪಾಠ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಬಾಗಿ.
1: ನಮಸ್ತೆ ಗುರುಜಿ.
2: ವಿದ್ಯಾ, ಶಿಲ್ಪ ನಮಸ್ತೆ.
1: ಗುರುಜಿ, ಆಜ್ ಆಪ ಹಮೇ ಕ್ಯಾ ಪಢಾಯೆಂಗೆ?
2: ಆಜ್ ಮೈ ಆಪ್ ದೋನೋ ಕೋ ಏಕ್ ಕಹಾನಿ ಸುನಾಉಂಗಾ. ಕಹಾನಿ ಪಾಠ.
1: ಯಾವ ಕಥೆ ಗುರುಜಿ? ಹಾ ಗುರುಜಿ, ಕೌನ್ಸಿ ಕಹಾನಿ?
2: ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ, ಯಹಿ ಕಹಾನಿ ಸುನಾಉಂಗಾ.
1: ಅಂದರೆ ಬುದ್ಧಿ ಕಷ್ಟದಲ್ಲಿಯ ಗೆಳೆಯ ಎಂದು ಅರ್ಥ ಅಲ್ಲವೇ ಗುರುಜಿ?
2: ಹೌದು ಶಿಲ್ಪ, ನೀನು ಹೇಳಿದ್ದು ಸರಿ, ತುಮ್ನೆ ಠೀಕ್ ಕಹಾ.

0: यह एक बंदर की कहानी है। अपनी बुद्धि से उसने अपनी जान बचाई थी।
1: ತನ್ನ ಬುದ್ಧಿಯಿಂದ ಜೀವ ಉಳಿಸಿಕೊಂಡ ಕೋತಿಯ ಕತೆ.
2: ಜಲ್ದಿ ಸುನಾಯಿ ಗುರುಜಿ, ಹಮೇ ಕಹಾನಿ ಸುನನಿ ಹೇ.
0: ಕ್ಯೂ ನಹೀ, ಅಬ್ ಇಸ್ ಕಹಾನಿ ಕೋ ಆಪ್ ಲೋಗ್ ಧ್ಯಾನ್ ಸೇ ಸುನೋ. ಏಕ್ ತಾಲಾಬ್ ಥಾ, ಉಸ್ಕೆ ಕಿನಾರೆ ಏಕ್ ಪೇಡ್ ಥಾ.
2: ಗುರುಜಿ, ತಾಲಾಬ್ ಕಾ ಅರ್ಥ ಕ್ಯಾ ಹೇ?
0: ತಾಲಾಬ್ ಅಂದ್ರೆ ಕೊಳ.
1: ಕಿನಾರೆ ಅಂದ್ರೆ?
0: ಕಿನಾರೆ ಅಂದ್ರೆ ತೀರ ಅಥವಾ ದಡ.
2: ಪೇಡ್ ಅಂದ್ರೆ ಮರ ಅಲ್ವಾ ಗುರುಜಿ?
0: ಹೌದು, ಪೇಡ್ ಅಂದ್ರೆ ಮರ.
1: ಓಹೋ, ಕೊಳದ ತೀರದಲ್ಲಿ ಒಂದು ಮರವಿತ್ತು ಅಲ್ವಾ ಗುರುಜಿ?
0: ಠೀಕ್ ಬತಾಯ, ವಹ ಜಾಮೂನ್ ಕಾ ಪೇಡ್ ಥಾ.
2: ಜಾಮೂನ್ ಮರನಾ ಗುರುಜಿ?
0: ಶಿಲ್ಪಾ, ಜಾಮೂನ್ ಅಂದ್ರೆ ಅಮ್ಮ ಮಾಡೋ ಗುಲಾಬ್ ಜಾಮೂನ್ ಅಲ್ಲ, ನೇರಳೆ ಹಣ್ಣು ಅಂತ.
1: ಜಾಮೂನ್ ಅಂದ್ರೆ ನೇರಳೆ ಹಣ್ಣು?
0: ಹಾ, ವೇ ಜಾಮೂನ್ ಆಕರ್ಷಕ್ ಔರ್ ಬಹುತ್ ಹಿ ಸ್ವಾದಿಷ್ಟ ಥೇ. ಉಸಿ ಪೇಡ್ ಕೆ ಊಪರ್ ಏಕ್ ಬಂದರ್ ರಹತಾ ಥಾ. ವಹ ಬಂದರ್ ಉನ್ಹಿ ಜಾಮೂನೋ ಕೋ ಖಾಯಾ ಕರ್ತಾ ಥಾ, ಮಜೆ ಸೇ ರಹತಾ ಥಾ.
2: ಗುರುಜಿ, ಮಜೆ ಸೇ ರಹನಾ ಅಂದ್ರೆ
1: ಸಂತೋಷವಾಗಿರುವುದು ಅಲ್ವಾ ಗುರುಜಿ?
0: ಹೌದು, ಉಸಿ ತಾಲಾಬ್ ಮೇ ಏಕ್ ಮಗರ್ಮಚ್ ರಹಾ ಕರ್ತಾ ಥಾ.
1: ಮಗರ್ಮಚ್ ಯಾನಿ ಕ್ಯಾ ಹೈ?
0: ಮಗರ್ಮಚ್ ಅಂದರೆ ಮೊಸಳೆ, ಉಸೆ ಮಗರ್ ಭಿ ಕಹತೆ ಹೈ. ಮಗರ್ಮಚ್ ಪೇಡ್ ಕೆ ಪಾಸ್ ಆಯಾ, ಬಂದರ್ ಕಿ ದೋಸ್ತಿ ಕರ್ನಿ ಚಾಹಿ, ಬಂದರ್ ಮಾನ್ ಗಯಾ. ಶಿಲ್ಪಾ, ಇದನ್ನು ಕನ್ನಡದಲ್ಲಿ ಹೇಳು ನೋಡೋಣ.
2: ಮೊಸಳೆಯು ಮರದ ಬಳಿ ಬಂದು ಕೋತಿಯೊಂದಿಗೆ ಸ್ನೇಹ ಬಯಸಿತು, ಕೋತಿಯು ಒಪ್ಪಿಕೊಂಡಿತು.
0: ಹಾ, ಫಿರ್ ಮಗರ್ ನೇ ಕಹಾ, ದೋಸ್ತ್ ಮುಜೆ ಭಿ ಜಾಮೂನ್ ಖಾನೆ ಕಿ ಇಚ್ಛಾ ಹೋ ರಹಿ ಹೈ, ಮುಜೆ ಭಿ ಖಿಲಾವೋ ನಾ. ಬಂದರ್ ನೇ ಕಹಾ, ಕ್ಯೂ ನಹಿ, ತುಮೇ ಭಿ ಜಾಮೂನ್ ಖಿಲಾವುಂಗಾ, ಜಬ್ ಚಾಹೆ ಆ ಜಾನಾ. ವಿದ್ಯಾ, ಈಗ ನೀನು ಹೇಳು.
1: ನನಗೂ ನೇರಳೆ ಹಣ್ಣು ತಿನ್ನಬೇಕು ಎನಿಸುತ್ತಿದೆ, ನನಗೂ ಕೊಡು ಎಂದು ಮೊಸಳೆಯು ಕೇಳಿತು. ಆಯಿತು, ನಿನಗೂ ಕೊಡುತ್ತೇನೆ, ಯಾವಾಗ ಬೇಕಾದರೂ ಬಾ ಎಂದಿತು ಕೋತಿ.
0: ಹಾ, ಠೀಕ್ ಕಹ. ಬಂದರ್ ಜಾಮೂನ್ ತೋಡ್ಕರ್ ಕಿನಾರೆ ಪರ್ ಡಾಲ್ತಾ ಔರ್ ಮಗರ್ ಪೇಟ್ ಭರ್ ಕೆ ಖಾತಾ. ಜಬ್ ಉಸ್ಕಾ ಪೇಟ್ ಭರ್ ಜಾತಾ, ಅಪ್ನಿ ಪತ್ನಿ ಕೆ ಲಿಯೆ ಭಿ ಲೇ ಜಾತಾ ಥಾ. ಇಸ್ ತರಹ ಮಗರ್ ಹರ್ ದಿನ್ ಕರ್ನೆ ಲಗಾ, ಆತಾ ಜಾಮೂನ್ ಖಾತಾ ಔರ್ ಅಪ್ನಿ ಪತ್ನಿ ಕೆ ಲಿಯೆ ಲೇ ಜಾತಾ.
2: ದಿನವೂ ನೇರಳೆ ಹಣ್ಣುಗಳನ್ನು ತಿಂದು ಮೊಸಳೆಯು ತನ್ನ ಹೆಂಡತಿಗಾಗಿ ಕೂಡ ತೆಗೆದುಕೊಂಡು ಹೋಗುತ್ತಿತ್ತು ಅಂತ ಅಲ್ಲವೇ ಗುರುಜಿ?
0: ಹೌದು.
1: ಕ್ಯಾ ಉಸ್ ಮಗರ್ ಕಿ ಪತ್ನಿ ಭೀ ಥಿ ಗುರುಜಿ?
0: ಹಾ, ಉಸ್ ಮಗರ್ ಕಿ ಏಕ್ ಪತ್ನಿ ಭೀ ಥಿ, ಜಿಸೆ ವಹ ಬಹುತ್ ಪ್ಯಾರ್ ಕರ್ತಾ ಥಾ. ಮಗರ್ ಕಿ ಪತ್ನಿ ಜಾಮೂನು ಪರ್ ಜಾನ್ ಛಿಡಕ್ತಿ ಥಿ.
1: ಜಾನ್ ಛಿಡಕ್ನಾ ಅಂದ್ರೆ ಏನು ಗುರುಜಿ?
0: ಜಾನ್ ಛಿಡಕ್ನಾ ಯಾನಿ ಬಹುತ್ ಪಸಂದ್ ಕರ್ನಾ, ಅಂದ್ರೆ ತುಂಬಾ ಇಷ್ಟಪಡುವುದು ಎಂದು. ವಹ ಹರ್ ದಿನ್ ಜಾಮೂನ್ ಖಾಯಾ ಕರ್ತಿ ಥಿ. ಅಪ್ನೆ ಪತಿ ಸೇ ವಹ ಜಾನ್ ಗಯಿ ಥಿ ಕಿ ವಹ ಜಾಮೂನೋ ಕೋ ಕಹಾಂ ಸೇ ಲಾತಾ ಹೈ. ಅಭಿ ಇನ್ ಜಾಮೂನೋ ಸೇ ಉಸ್ಕಾ ಮನ್ ನಹಿ ಭರ್ತಾ ಥಾ, ಉಸ್ಕಿ ಇಚ್ಛಾ ಬಡ್ತಿ ಗಯಿ ಔರ್ ವಹ ದುರಾಶಾ ಮೇ ಬದಲ್ ಗಯಿ.
2: ದುರಾಶಾ ಅಂದ್ರೆ ದುರಾಸೆ ಅಲ್ವೇ?
0: ಹೌದು. ದಿನವೂ ನೇರಳೆಯ ಹಣ್ಣುಗಳನ್ನು ತಿನ್ನುತ್ತಿದ್ದ ಮೊಸಳೆಯ ಹೆಂಡತಿಯ ಮನಸ್ಸಲ್ಲಿ ದುರಾಸೆಯೊಂದು ಮೂಡಿತು. ಕೇವಲ ಹಣ್ಣುಗಳಿಂದ ಆಕೆಗೆ ಸಮಾಧಾನವಾಗುತ್ತಿರಲಿಲ್ಲ.
2: ತಬ್ ಉಸ್ನೆ ಕ್ಯಾ ಕಿಯಾ?
0: ಉಸ್ಕಿ ದುರಾಶಾ ಇತ್ನಿ ಬಡ್ ಗಯಿ ಕಿ ಪತಿ ಸೇ ಅಪ್ನೆ ಮನ್ ಕಿ ಬಾತ್ ಕಹ ಡಾಲಿ ಔರ್ ಜಾನ್ತಿ ಹೋ ಉಸ್ಕಿ ಇಚ್ಛಾ ಬಹುತ್ ಹಿ ಬುರಿ ಥಿ.
1: ಪತ್ನಿ ಮೊಸಳೆಯು ತನ್ನ ದುರಾಸೆಯನ್ನು ಹೇಳಿಕೊಂಡಿತು, ಅದು ಬಹಳ ಕೆಟ್ಟ ಯೋಚನೆ ಆಗಿತ್ತು.
0: ಹಾ, ಉಸ್ನೆ ಕಹಾ, ಯೇ ಜಾಮೂನ್ ಕಿತ್ನೆ ಸ್ವಾದಿಷ್ಟ ಹೈ, ವಹ ಬಂದರ್ ತೋ ಹರ್ ದಿನ್ ಜಾಮೂನೋ ಕೋ ಖಾತಾ ಹೈ, ಇತ್ನೆ ಸಾರೆ ಸ್ವಾದಿಷ್ಟ ಜಾಮೂನೋ ಕೋ ಖಾನೆ ವಾಲಾ ವಹ ಖುದ್ ಕಿತ್ನಾ ಸ್ವಾದಿಷ್ಟ ಹೋಗಾ, ಮೈ ಉಸ್ ಬಂದರ್ ಕೋ ಹಿ ಖಾನಾ ಚಾಹತಿ ಹೂ, ಆಜ್ ಉಸೆ ಹಿ ಲಾಯಿಯೆ. ಶಿಲ್ಪಾ, ತುಮ್ ಇಸೆ ಕನ್ನಡ ಮೇ ಬತಾವು.
2: ಜಿ ಹಾ, ಈ ನೇರಳೆ ಹಣ್ಣುಗಳು ಎಷ್ಟೊಂದು ರುಚಿಯಾಗಿವೆ. ಆ ಕೋತಿಯಂತೂ ದಿನವೂ ಈ ಹಣ್ಣುಗಳನ್ನು ತಿನ್ನುತ್ತದೆ. ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ತಿನ್ನುವ ಕೋತಿಯು ಇನ್ನೆಷ್ಟು ರುಚಿಯಾಗಿರಬಹುದು. ನಾನು ಆ ಕೋತಿಯನ್ನೇ ತಿನ್ನಬೇಕು, ಅದನ್ನೇ ಕರೆದು ತನ್ನಿ.
1: ಅರೆ, ಆಮೇಲೆ ಏನಾಯ್ತು?
0: ಪತ್ನಿ ಕಿ ಬಾತ್ ಸುನ್ಕರ್ ಮಗರ್ ಘಬ್ರಾ ಗಯಾ, ಉಸ್ಕೋ ಪತ್ನಿ ಪರ್ ಭಿ ಪ್ಯಾರ್ ಥಾ ಔರ್ ದೋಸ್ತ್ ಪರ್ ಭಿ, ಕ್ಯಾ ಕರೆ, ದುವಿಧಾ ಮೇ ಪಡ್ ಗಯಾ. ಪತ್ನಿ ಕೋ ಸಮಝಾಯಾ ಲೇಕಿನ್ ವಹ ನಹೀ ಮಾನಿ, ಉಸ್ಕಾ ಏಕ್ ಹಿ ಹಠ ಥಾ ಕಿ ಬಂದರ್ ಕೋ ಖಾನಾ ಹೈ. ಅಬ್ ಮಗರ್ಮಚ್ ಕ್ಯಾ ಕರೆ, ಇಸಿ ದುವಿಧಾ ಮೇ ವಹ ಬಂದರ್ ಕೆ ಪಾಸ್ ಆಯಾ.
2: ದುವಿಧಾ ಅಂದ್ರೆ ಏನು ಗುರುಜಿ?
0: ದುವಿಧಾ ಅಂದ್ರೆ ಚಿಂತೆ ಅಥವಾ ಸಂದೇಹ ಎಂದು.
1: ಓಹೋ, ಹೆಂಡತಿಯ ಮಾತು ಕೇಳಿ ಮೊಸಳೆಯು ಚಿಂತೆಗೀಡಾಯಿತು. ಅದು ತನ್ನ ಹೆಂಡತಿ ಮತ್ತು ಕೋತಿ ಇಬ್ಬರನ್ನು ಪ್ರೀತಿಸುತ್ತಿತ್ತು. ಎಷ್ಟೇ ಹೇಳಿದರೂ ಹೆಂಡತಿ ಮೊಸಳೆಯು ಕೋತಿಯನ್ನು ತಿನ್ನುವ ಹಠ ಬಿಡಲಿಲ್ಲ. ಇದೇ ಚಿಂತೆಯಿಂದ ಅದು ಕೋತಿಯ ಬಳಿ ಬಂದಿತು.
0: ಹೌದು ವಿದ್ಯಾ, ಸರಿಯಾಗಿ ಹೇಳಿದೆ. ಅಪ್ನೆ ದೋಸ್ತ್ ಕು ಚಿಂತಾ ಮೇ ದೇಖ ಕರ್ ಬಂದರ್ ನೇ ಪೂಛಾ, ಕ್ಯೂ ಮಿತ್ರ ಕ್ಯಾ ಚಿಂತಾ ಕರ್ ರಹೇ ಹೋ? ಕ್ಯಾ ತುಮ್ ಅಪ್ನಿ ಚಿಂತಾ ಮುಝೆ ನಹಿ ಬತಾವೋಗೆ?
2: ಕೋತಿಯು ಮೊಸಳೆಯ ಚಿಂತೆಗೆ ಏನು ಕಾರಣ ಎಂದು ಕೇಳಿತು.
0: ಹೌದು, ಮಗರ್ ಕಿ ಪರೇಶಾನಿ ದೂರ್ ಕರ್ನಾ ಚಾಹತಾ ಥಾ, ಕ್ಯೂಂಕಿ ಬಂದರ್ ಏಕ್ ಸಚ್ಚಾ ಮಿತ್ರ ಥಾ. ಲೇಕಿನ್ ಮಗರ್ ಮಚ್ಚನೆ ಉಸ್ಕೆ ಸಾಮ್ನೆ ಝೂಠ ಬೋಲಾ, ಕಹಾ ಮೇರಿ ಪತ್ನಿ ತುಮೆ ಘರ್ ಬುಲಾ ರಹಿ ಹೈ, ತುಮ್ಸೆ ಮಿಲ್ನಾ ಚಾಹತಿ ಹೈ. ಬಂದರ್ ನೇ ಕಹಾ, ಇತ್ನಿ ಸಿ ಬಾತ್ ಕೆ ಲಿಯೆ ಚಿಂತಾ ಮತ್ ಕರು, ಮೈ ತುಮ್ಹಾರೆ ಸಾಥ್ ಚಲೂಂಗಾ. ಬೇಚಾರಾ ಬಂದರ್ ಕಹಾ ಜಾನ್ತಾ ಥಾ ಕಿ ಮಗರ್ ಮಚ್ಚ ಉಸೆ ಧೋಖಾ ದೇ ರಹಾ ಹೈ. ವಹ ತುರಂತ ಉಸ್ಕಿ ಪೀಠ ಪರ್ ಚಡ್ ಕರ್ ಬೈಠ ಗಯಾ. ಮಗರ್ ಉಸ್ಕೋ ಲೇಕರ್ ತಾಲಾಬ್ ಮೇ ತೈರ್ತಾ ಹುವಾ ಜಾನೆ ಲಗಾ. ಶಿಲ್ಪಾ, ಇದನ್ನು ಕನ್ನಡದಲ್ಲಿ ಹೇಳು.
2: ಆಯಿತು. ಕೋತಿಯು ಒಬ್ಬ ಒಳ್ಳೆಯ ಮಿತ್ರನಂತೆ ಮೊಸಳೆಯ ಚಿಂತೆಯನ್ನು ದೂರ ಮಾಡಲು ಬಯಸಿತು. ಆದರೆ ತನ್ನ ಹೆಂಡತಿಯು ಕೋತಿಯನ್ನು ನೋಡಬೇಕಂತೆ ಎಂದು ಅದರ ಎದುರು ಸುಳ್ಳು ಹೇಳಿತು. ಅದನ್ನು ನಂಬಿದ ಕೋತಿಯು, ಗೆಳೆಯ ಚಿಂತಿಸಬೇಡ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿತು.
1: ಅಯ್ಯೋ ಪಾಪ ಕೋತಿ.
2: ಮೊಸಳೆಯ ಮೋಸ ಅದಕ್ಕೆ ಗೊತ್ತೇ ಆಗಲಿಲ್ಲ. ಕೋತಿಯು ಅದರ ಬೆನ್ನ ಮೇಲೆ ಕುಳಿತುಕೊಂಡಿತು. ನಂತರ ಮೊಸಳೆಯು ಕೊಳದಲ್ಲಿ ಈಜಿಕೊಂಡು ಹೋಯಿತು.
0: ಹಾ, ತೈರ್ತೆ ಹುವೆ ಮಗರ್ಮಚ್ಛ ತಾಲಾಬ್ ಕೆ ಬೀಚ್ ಮೇ ಆಗಯಾ. ಉಸ್ನೆ ಸೋಚಾ, ಬಂದರ್ ಅಭಿ ಭಾಗ್ ನಹೀ ಸಕ್ತಾ. ತಬ್ ಉಸ್ನೆ ಬಂದರ್ ಸೆ ಕಹಾ,
1: ಓಹೋ, ಮೊಸಳೆಯು ತೇಲುತ್ತಾ ಕೊಳದ ಮಧ್ಯ ಭಾಗಕ್ಕೆ ಬಂದಿದೆ.
2: ಇನ್ನು ಕೋತಿಗೆ ಓಡಿ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಕೋತಿಗೆ ಅದು ಏನು ಹೇಳಿತು?
0: ತುಮ್ಸೆ ಜಾಮೂನ್ ಲೇ ಜಾಕರ್ ಹರ್ ದಿನ್ ಮೈ ಅಪ್ನಿ ಪತ್ನಿ ಕೋ ದೇತಾ ಥಾ, ಉಸೆ ಬಹುತ್ ಪಸಂದ್ ಹೈ. ತುಮ್ ತೋ ಬಹುತ್ ಸಾರೆ ಜಾಮೂನ್ ಖಾತೆ ಹೋ, ತುಮ್ಹಾರಾ ಶರೀರ್ ತೋ ಔರ್ ಭೀ ಸ್ವಾದಿಷ್ಟ ಹೋಗಾ ನಾ. ಮೇರಿ ಪತ್ನಿ ತುಮ್ಹೇ ಹೀ ಖಾನಾ ಚಾಹತಿ ಹೈ, ಇಸಿಲಿಯೆ ತುಮ್ಹೇ ಲೇ ಜಾ ರಹಾ ಹೂಂ.
1: ಹಾ ಗುರುಜಿ, ಗೊತ್ತಾಯ್ತು.
2: ನನ್ನ ಪತ್ನಿಯು ನಿನ್ನನ್ನು ತಿನ್ನಬೇಕಂತೆ. ದಿನವೂ ನೇರಳೆ ಹಣ್ಣು ತಿನ್ನುವ ನೀನು ಕೂಡ ಅಷ್ಟೇ ರುಚಿಯಾಗಿರಬಹುದಲ್ಲವೇ?
0: ಔರ್ ಇಸ್ಕೆ ಬಾದ್ ಬಂದರ್ ಡರ್ ಗಯಾ, ಉಸ್ಕೋ ಕುಚ್ ಭೀ ನಹೀ ಸೂಝಾ. ಏಕ್ ಪಲ್ ಕೆ ಲಿಯೆ ತೋ ಉಸ್ಕೋ ಲಗಾ ಕಿ ವಹ ಮರ್ ಜಾಯೇಗಾ, ಲೇಕಿನ್ ಉಸ್ನೆ ಹಿಮ್ಮತ್ ನಹೀ ಹಾರಿ. ವಹ ಬಂದರ್ ಬುದ್ಧಿಮಾನ್ ಥಾ. ತುರಂತ ಉಸ್ನೆ ಮಗರ್ಮಚ್ಚ ಸೆ ಕಹಾ,
1: ಮೊಸಳೆಗೆ ಭಯವಾಗತೊಡಗಿತು. ಹೌದು, ಕುಚ್ ಭಿ ನಹಿ ಸೂಜಾ ಅಂದ್ರೆ
2: ಏನೂ ಮಾಡಲು ತೋಚಲಿಲ್ಲ ಅಂತ.
1: ಒಂದು ಕ್ಷಣ ಸತ್ತೇ ಹೋಗುತ್ತೇನೆ ಎಂದಕೊಂಡ ಕೋತಿಯು, ಹಿಮ್ಮತ್ ನಹಿ ಹಾರಿ ಅಂದ್ರೆ
2: ಎದೆಗುಂದಲಿಲ್ಲ.
1: ಏಕೆಂದರೆ ಅದು ಬುದ್ಧಿವಂತ ಕೋತಿಯಾಗಿತ್ತು. ತಕ್ಷಣವೇ ಮೊಸಳೆಗೆ ಹೀಗೆಂದು ಹೇಳಿತು.
0: ದೋಸ್ತ್, ತುಮ್ಹಾರಿ ಪತ್ನಿ ಮೇರೆ ಶರೀರ್ ಕೋ ಖಾನಾ ಚಾಹತಿ ಹೈ, ಲೇಕಿನ್ ಮೇರಾ ಹೃದಯ ತೋ ಮೇರೆ ಶರೀರ್ ಸೆ ಭೀ ಸ್ವಾದಿಷ್ಟ ಹೈ. ಅಚ್ಛಾ ತೋ ಮೈ ತುಮ್ಹಾರಾ ಹೃದಯ ಹೀ ಉಸೆ ದೂಂಗಾ. ಕೈಸೆ ಮಿತ್ರ, ಮೇರಾ ಹೃದಯ ತೋ ಮೈನೆ ಪೇಡ್ ಪರ್ ಹೀ ರಖಾ ಹುವಾ ಹೈ. ಅಗರ್ ತುಮ್ ಪಹಲೆ ಹೀ ಬೋಲ್ತೆ ತೋ ಮೈ ಅಪ್ನಾ ಹೃದಯ ಲೇಕರ್ ಆತಾ.
2: ಗೆಳೆಯ, ನಿನ್ನ ಪತ್ನಿಯು ನನ್ನ ಶರೀರವನ್ನು ತಿನ್ನಬೇಕೆ? ಆದರೆ ನನ್ನ ಹೃದಯವು ಇನ್ನೂ ರುಚಿಯಾಗಿದೆ.
1: ಹಾಗಾದರೆ ನಿನ್ನ ಹೃದಯವನ್ನೇ ಅವಳಿಗೆ ಕೊಡುತ್ತೇನೆ.
2: ಹೇಗೆ ಸಾಧ್ಯ ಗೆಳೆಯ? ಅದನ್ನು ಮರದ ಮೇಲೆ ಬಿಟ್ಟು ಬಂದೆನಲ್ಲ. ನೀನು ಮೊದಲೇ ಹೇಳಿದ್ದರೆ ನನ್ನ ಹೃದಯವನ್ನೂ ಜೊತೆಗೆ ತರುತ್ತಿದ್ದೆ.
1: ತೋ ಮಗರ್ ಮಚ್ನೆ ಕ್ಯಾ ಕಹಾ?
0: ಮಗರ್ ನೇ ಕಹಾ, ಅಚ್ಛಾ ಮಿತ್ರ ಕೋಯಿ ಬಾತ್ ನಹಿ, ಮೈ ತುಮೇ ಪೇಡ್ ಕೆ ಪಾಸ್ ಲೇ ಜಾತಾ ಹೂ, ತುಮ್ ಅಪ್ನಾ ಹೃದಯ ಲೇಕರ್ ಜಲ್ದಿ ಸೆ ಆ ಜಾನಾ, ಚಲೋ.
1: ಓಹೋ, ನಾನು ನಿನ್ನನ್ನು ಮರದ ಬಳಿ ಕರೆದುಕೊಂಡು ಹೋಗುತ್ತೇನೆ, ನಿನ್ನ ಹೃದಯವನ್ನು ಬೇಗ ತೆಗೆದುಕೊಂಡು ಬಾ ಎಂದಿತು ಮೊಸಳೆ.
0: ಬಹುತ್ ಬಡಿಯಾ ವಿದ್ಯಾ.
2: ಅರೆ ವಾಹ್, ಬಂದರ್ ಕೆ ಪಾಸ್ ಏಕ್ ಅಚ್ಚಾ ಮೌಕಾ ಹೈ.
1: ಹಾ, ಫಿರ್ ಕ್ಯಾ ಹುವಾ?
0: ಜೈಸೆ ಹಿ ಮಗರ್ ಕಿನಾರೆ ಪರ್ ಆಯಾ, ಬಂದರ್ ತುರಂತ್ ಪೇಡ್ ಪರ್ ಚಡ್ಕರ್ ಬೈಠ ಗಯಾ ಔರ್ ಮಗರ್ ಸೆ ಕಹನೆ ಲಗಾ.
1: ದಡಕ್ಕೆ ಬಂದ ತಕ್ಷಣವೇ ಕೋತಿಯು ಮರ ಏರಿ ಕುಳಿತು ಮೊಸಳೆಗೆ ಹೇಳಿತು.

0: ಯಾಕಹ, ಏನು ಹೇಳಿತು?
1: ಧೋಕೆಬಾಸ್, ಮೈನೆ ತುಮ್ ಪರ್ ಭರೋಸಾ ಕಿಯಾ, ಅಪ್ನಾ ಮಿತ್ರ ಬನಾಯಾ ಔರ್ ಹರ್ ದಿನ ಜಾಮುನ್ ಖಿಲಾಯೆ. ತುಮ್ನೆ ತೋ ಮೇರೇ ಸಾಥ್ ವಿಶ್ವಾಸ್ ಘಾತ್ ಕಿಯಾ. ಮೇರಾ ಹೃದಯ ತೋ ಮೇರೆ ಸೀನೆ ಮೇ ಹೈ, ಉಸೆ ಮೈ ಪೇಡ್ ಪರ್ ಕೈಸೆ ರಖ ಸಕ್ತಾ ಹೂಂ. ತುಮ್ನೆ ಮುಝೆ ಮಾರ್ ಡಾಲ್ನೆ ಕೆ ಲಿಯೆ ಝೂಠ ಕಹಾ, ಪರ್ ಮೈನೆ ಝೂಠ ಬೋಲ್ಕರ್ ಅಪ್ನಿ ಜಾನ್ ಬಚಾಯಿ ಹೈ. ಚಲೇ ಜಾವೋ ಯಹಾಂ ಸೆ. ಫಿರ್ ಮಗರ್ಮಚ್ಛ ಶರ್ಮಾತಾ ಹುವಾ ವಹಾಂ ಸೆ ಚಲಾ ಗಯಾ.
0: ಅಬ್ಬಾ, ಕೋತಿ ಬಚಾವಾಯ್ತು.
1: ಅಚ್ಛಾ
0: ಗುರುಜಿ, ಕೋತಿಯು ಸಮಯಕ್ಕೆ ಸರಿಯಾಗಿ ಉಪಾಯ ಮಾಡಿತು ಅಲ್ವಾ?
1: ಹೌದು ಶಿಲ್ಪ, ಅದಕ್ಕೆ ಹೇಳುವುದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂದು. ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ.
0: ಹಾ ಗುರುಜಿ, ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ. ಕಹಾನಿ ಮುಝೆ ಬಹುತ್ ಪಸಂದ್ ಆಯಿ.
2: ಮುಝೆ ಭಿ ಬಹುತ್ ಪಸಂದ್ ಆಯಿ ಗುರುಜಿ. ಗುರುಜಿ, ಹಮ್ ಕಲ್ ಫಿರ್ ಆಯೆಂಗೆ. ನಾಳೆ ನಾವು ಮತ್ತೆ ಬರುತ್ತೇವೆ.
1: ಹಾ ಬಚ್ಚೋ, ಆ ಜಾನಾ, ಕಲ್ ಫಿರ್ ಕುಛ್ ನಯಾ ಪಡೆಯೆಂಗೆ.
0: ಧನ್ಯವಾದ ಗುರುಜಿ.
3: ನಮಸ್ತೆ ಗುರುಜಿ.
1: ನಮಸ್ತೆ ಬಚ್ಚೋ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
5: ನಡೆಸಿಕೊಟ್ಟವರು ನಾರಾಯಣ್ ಕುಮಾರ್ ರಾಯಬಾಗಿ, ಇವರೊಂದಿಗೆ ಭಾಗವಹಿಸಿದವರು ಶಿಲ್ಪಾ ಸಿ ಹಾಗೂ ವಿದ್ಯಾಶ್ರೀ ರಾಯಬಾಗಿ.

0: ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಕ್ಯಾಚ್ ದಿ ರೈನ್ ಕ್ಯಾಂಪೇನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಗಮನಿಸಿ, ಸಮಯ 5:30. ಕನ್ನಡ ರತ್ನ ಭಂಡಾರ 6:15 ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ 6:30. ಕೃಷಿ ರಂಗ ಕಾರ್ಯಕ್ರಮ 6:51. ಹವಾಮಾನ ಬದಲಾವಣೆ ಸಂದರ್ಭದಲ್ಲಿ ಸುಸ್ಥಿರ ಮೀನುಗಾರಿಕೆ ಕುರಿತಾಗಿ ಡಾ ಅಮೋಘ ಕೆಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ಕೊಳ್ಳಲದ ತೋಪೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. 7:45 8:15, 8:30 8:45 ಸಿರಿಗಂಧ. ಇನ್ನು ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 8:15. 9:15 ಭಜನ್ಸ್ಗಳನ್ನು ಆಲಿಸಬಹುದು. ಮನಿ ಟಾಕ್ ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ರಾತ್ರಿ 9:30. ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರಾದ ಡಿ ರಾಘವಾಚಾರಿ ಮತ್ತು ಡಿ ಶೇಷಾಚಾರಿ ಅವರ ಯುಗಳ ಹಾಡುಗಾರಿಕೆ ಇದೆ. ವಾಲಿನ್ ಸಹಕಾರ ಹೆಚ್ ಕೆ ರಘುರಾಮ್, ಮೃದಂಗ ಮನ್ನಾರ್ಗುಡಿ ಎ ಈಶ್ವರನ್. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗ ಅಂದ್ರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರೆಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ನಮಸ್ತೆ ದೇವಿ,
1: ನಮಸ್ತೆ ದೇವಿ,
0: ನಮಸ್ತೆ ದೇವಿ,
1: ನಮಸ್ತೆ
0: ದೇವಿ,
2: ನಮಸ್ತೆ ಬಹನ್ ಜಿ,
3: ನಮಸ್ತೆ ಶಿಖಾ.
4: ಅರೆ ದೀದಿ ಜಿ, ಆಪ್
3: ಆಯಿ ಆಯಿ.
4: ನಮಸ್ತೆ ಬಹನ್ ಜಿ.
3: ನಮಸ್ತೆ, ಯಹಾಂ ಬೈಠಿಯೇ
4: ಜಿ,
3: ಯಹಾಂ.
4: ಆಜ ಕೈಸೆ ಗರೀಬೋ ಕೆ ಘರ್ ಆಪ್ನೆ.
3: ಅರೆ ಬಹನ್ ಜಿ, ಕೈಸಿ ಬಾತ್ ಕಹತಿ ಹೈ ಆಪ್.
4: ಮೈ ತೋ ಕೈ ದಿನ ಸೆ ಸೋಚ ರಹಿ ಥಿ, ಆಜ ನಿಕಾಲ್ ಪಾಯಿ ಸಮಯ.
3: ಠೀಕ್ ಕಹತಿ ಹೈ ಆಪ್, ಕಾಮ್ ಮೇ ಸೆ ಸಮಯ ನಿಕಾಲ್ನಾ ಬಡಾ ಮುಷ್ಕಿಲ್ ಹೋ ಜಾತಾ ಹೈ, ಔರ್ ಆಪ್ಕೋ ತೋ ಪಢಾನಾ ಭಿ ಹೋತಾ ಹೈ, ದೋಹರಿ ಜಿಮ್ಮೇದಾರಿ.
4: ಹಾಂ, ಯೇ ತೋ ಹೈ.
3: ಅರೆ ಲೋ, ಲತಾ ಕೆ ಬಾಪು ಭಿ ಆ ಗಯೆ.
4: ರಾಮ್ ರಾಮ್ ದಾದಾ, ಕೈಸೆ ಹೈ ಆಪ್?
5: ರಾಮ್ ರಾಮ್. ಅರೆ ಆಪ್ ಯಹಾಂ? ಲತಾ, ಓ ಲತಾ, ಬಹನ್ ಜಿ ಕೆ ಲಿಯೆ ಶರ್ಬತ್ ತೋ ಲಾ. ಇತ್ನಿ ಬಡಿ ಧಿಂಗಡಿ ಹೋ ಗಯಿ, ಪರ್ ಅಕಲ್ ರಹತಿ ಭರ್ ನಹಿ. ಔರ್ ತುಮ್ ತುಮ್ ಲತಾ ಕಿ ಮಾ, ತುಮ್ಹೇ ಭಿ ಬಾತೇ ಬನಾನೆ ಸೆ ಫುರ್ಸತ್ ನಹಿ ಮಿಲ್ತಿ.
4: ನಹಿ ನಹಿ ದಾದಾ, ಅಭಿ ತೋ ಆಕರ್ ಬೈಠಿ ಹೂಂ ಮೈ.
5: ಅರೆ ಬಹನ್ ಜಿ, ಯೆ ಮಾ ಬೇಟಿ ಹೈ ಐಸಿ ಕತೈ ಪಾಗಲ್.
4: ಐಸಾ ಮತ್ ಕಹಿಯೇ ದಾದಾ, ಲತಾ ತೋ ಬಹುತ್ ಅಚ್ಚಿ ಬಚ್ಚಿ ಹೈ.
5: ಅಚ್ಚಿ? ಔರ್ ಯೆ ಛೋರಿ ಮುಝೆ ತೋ ಬೋಲ್ ನಹಿ ಫೂಟ್ತಾ ಇಸ್ಕೆ.
4: ಅರೆ ಲತಾ, ಆವ್ ಬೇಟಾ, ಆವ್ ಆವ್ ಆವ್, ಬೈಠು ಯಾ ಯಾ ಬೈಠು ಮೇರೆ ಪಾಸ್.
2: ಜಿ ದೀದಿ.
5: ಲತಾ ಜಾ ಯಹಾಂ ಸೆ, ಬಡೆ ಲೋಗೋ ಮೇ ಬೈಠ್ನೆ ಕಾ ತೇರಾ ಕೋಯಿ ಕಾಮ್ ನಹಿ. ಬಹನ್ ಜಿ, ಆಪ್ ಇಸ್ಕಿ ಮಾ ಸೆ ಬತಿಯಾವ್, ಮೈ ಜರಾ ಬಾಹರ್ ಕಾ ಕಾಮ್ ದೇಖೂ. ಹಾಂ
4: ಜಿ.
6: ಲತಾ ಕೆ ಘರ್ ಜಾಕರ್ ಉಮಾ ದೇವಿ ಕಿ ಸಮಝ್ ಮೇ ಆಯಾ ಕಿ ಲತಾ ಇತ್ನಿ ಚುಪ್ ಚುಪ್ ಕ್ಯೂಂ ರಹತಿ ಹೈ. ಉಸ್ಕೆ ಪಿತಾ ಕಾ ಅಪಮಾನಜನಕ ವ್ಯವಹಾರ ಕಿಸಿ ಕೋ ಭಿ ಗುಮ್ಸುಮ್ ಬನಾನೆ ಕೆ ಲಿಯೆ ಕಾಫಿ ಹೈ. ಲತಾ ಕಿ ದಬಿ ಸಹಮಿ ಮಾ ಭಿ ಉಸೆ ಕಿಸಿ ಕಿಸ್ಮ ಕಾ ಆತ್ಮವಿಶ್ವಾಸ ನಹೀ ದೇ ಪಾ ರಹಿ. ಫಿರ್ ಭಿ ಲತಾ ಕೋ ರಹನಾ ತೋ ಇನ್ಹಿ ಮಾತಾ ಪಿತಾ ಕೆ ಸಾಥ ಹೈ. ಉಮಾ ಜಿ ನೆ ತಯ ಕಿಯಾ ಕಿ ಇನ್ಹಿ ಮಾತಾ ಪಿತಾ ಕಿ ಮದದ್ ಸೆ ವೋ ಲತಾ ಕಿ ಸಮಸ್ಯಾ ಸುಲ್ಝಾಯೆಂಗಿ. ಶುರುವಾತ್ ಉನ್ಹೊನೆ ಖುದ್ ಕಿ.
7: ದೌಡನೆ ಕಿ ಪ್ರತಿಯೋಗಿತಾ ಹೋನೆ ವಾಲಿ.
4: ಅಚ್ಛಾ ಬಚ್ಚೋ, ಯೆ ಬತಾಓ ಕಿ ಪೂರಿ ಕಕ್ಷಾ ಮೇ ಸಬ್ಸೆ ಜ್ಯಾದಾ ತೇಜ್ ಔರ್ ದೂರ್ ತಕ್ ಕೌನ್ ದೌಡ್ತಾ ಹೈ?
8: ದೀದಿ ಲತಾ. ದೀದಿ ಲತಾ.
4: ಲತಾ
7: ಜಿ ದೀದಿ.
4: ಕ್ಯಾ ಯೆ ಲತಾ?
7: ಜಿ ದೀದಿ.
4: ಅರೆ ನಹೀ.
7: ಹಾಂ ದೀದಿ, ಲತಾ ಕೋ ಕೋಯಿ ನಹೀ ಪಕಡ್ ಪಾತಾ.
4: ಅಚ್ಛಾ.
7: ಏಕ್ ಬಾರ್ ಇಸ್ಕಾ ಬಛಡಾ ಖೇತೋ ಮೇ ಭಾಗ್ ಗಯಾ ಥಾ. ಹಮ್ ಸಬ್ ಉಸೆ ಪಕಡ್ನೆ ದೌಡೆ, ಪರ್ ಬಛಡಾ ದೌಡ್ತಾ ಗಯಾ ದೌಡ್ತಾ ಗಯಾ, ಸಾರೆ ಥಕ್ ಗಯೆ, ಪರ್ ಲತಾ ಬಛಡೆ ಕೋ ಪಕಡ್ ಕರಿ ಲಾಯಿ.
4: ಅಚ್ಛಾ
7: ಜಿ ದೀದಿ.
4: ಲತಾ, ಯೆ ಸಚ್ ಹೈ ಕ್ಯಾ? ಅರೆ ವಾಹ್ ಲತಾ, ತುಮ್ ತೋ ಬಡಿ ಹುಷಿಯಾರ್ ಹೋ.

0: ಸ್ನೇಹಿತರೆ, ಇದೀಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ವಿದೇಶಕ್ಕೆ ಹೋಗೋದೆಲ್ಲ ಇವತ್ತು ಜಾಸ್ತಿ, ಕೆಲಸಕ್ಕೆ ಹೋಗಬೇಕು ಅಥವಾ ಅಲ್ಲಿ ಬದುಕು ನಡೆಸಬೇಕು, ಅಲ್ಲಿ ಸಂಪಾದನೆ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ. ಬೇರೆ ಬೇರೆ ದಾಖಲೆಗಳು ಬೇಕಾಗ್ತವೆ. ಈಗ ಪಾಸ್ಪೋರ್ಟ್ ಮತ್ತು ವೀಸಾ ಅಂತ ಅನ್ನೋದನ್ನ ನಾವು ಕೇಳಿದೀವಿ. ಯಾವ್ಯಾವ್ದು ಯಾವ್ಯಾವ ಸಂದರ್ಭದಲ್ಲಿ ಬೇಕು ಅದ್ರ ಬಗ್ಗೆ ಹೇಳಿ ಸರ್.
3: ಈಗ ಉದಾಹರಣೆಗೆ ನಾವು ನಮ್ಮ ಭಾರತ ಅನ್ಕೊಳ್ಳಿ, ನಮ್ಮ ದೇಶದಿಂದ ಬೇರೆ ಬೇರೆ ದೇಶಗಳಿಗೆ ನಾವು ಹೋಗ್ಬೇಕಂತಂದ್ರೆ ಕಡ್ಡಾಯವಾಗಿ ಪಾಸ್ಪೋರ್ಟ್ ಅಂತಕ್ಕಂಥದ್ದು ಇರ್ಲೇಬೇಕು. ಅದು ಒಂದು ದಾಖಲೆಯಾಗಿದೆ. ಈಗ ಆ ಪಾಸ್ಪೋರ್ಟ್ ಅನ್ನ ನಾವು ಯಾವ ರೀತಿ ಪಡ್ಕೊಳ್ಬೇಕು ಅಂತಂದ್ರೆ passportindia.government.in ಆನ್ಲೈನ್ ಅಲ್ಲಿ ನಾವು ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಆ ಅರ್ಜಿಯನ್ನ ಸಲ್ಲಿಸಿ ನಂತರ ಅವರು ಒಂದು 4 ದಾಖಲೆಗಳನ್ನ ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ಬ್ಯಾಂಕ್ ಪಾಸ್ಬುಕ್, ವಿದ್ಯುತ್ ಬಿಲ್ಲು ಅಥವಾ ಶಾಲೆಯ ದಾಖಲೆಗಳು, ಪಾನ್ ಕಾರ್ಡ್, ಈ ರೀತಿ 4 ದಾಖಲೆಗಳನ್ನ ಕಡ್ಡಾಯವಾಗಿ ಅವ್ರು ಕೇಳ್ತಾರೆ. ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆನ್ಲೈನ್ ಅರ್ಜಿ ಮುಗಿದ ನಂತರ ಒಂದು ದಿನಾಂಕವನ್ನ ಅವರು ಫಿಕ್ಸ್ ಮಾಡ್ತಾರೆ. ಆ ದಿನಾಂಕವನ್ನು ಫಿಕ್ಸ್ ಮಾಡಿದ ಸಂದರ್ಭದಲ್ಲಿ ಈ ಎಲ್ಲ ಅಗತ್ಯ ದಾಖಲೆಗಳನ್ನು ತಗೊಂಡು ನಾವು ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ ಪ್ರತಿ ಜಿಲ್ಲೆಯಲ್ಲೂ ಈಗ ಮಾಡಿದ್ದಾರೆ. ಅಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ನಾವು ನೇರವಾಗಿ ಹೋಗಿ ಹಾಜರು ಮಾಡಿದ್ರೆ ಆ ಎಲ್ಲ ವೆರಿಫಿಕೇಶನ್ ಎಲ್ಲ ಮಾಡ್ತಾರೆ. ಅದಾದ ನಂತರ ಪೊಲೀಸರು ವೆರಿಫಿಕೇಶನ್ ಸಹ ಮನೆಗೆ ಕಳಿಸ್ಕೊಡ್ತಾರೆ. ಇಲ್ಲಿ ಕೆಲವು ಸಂದರ್ಭದಲ್ಲಿ ಕ್ರಿಮಿನಲ್ ಕೇಸ್ಗಳೇನಾದರೂ ಇದ್ರೆ ಪಾಸ್ಪೋರ್ಟ್ನ ಕೆಲವು ಸಲ ಅನುಮತಿನಿ ಕೊಡೋದಿಲ್ಲ. ಕೋರ್ಟಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಥವಾ ಯಾವ ಕೇಸ್ ಇದೆ ಏನು ಅಂತ ಮುಗಿಸ್ಕೊಂಡು ಆ ದಾಖಲೆಗಳನ್ನು ಸಲ್ಲಿಸಿದ್ರೆ ಪಾಸ್ಪೋರ್ಟ್ ಅನ್ನ ಕೊಡ್ತಾರೆ ಸರ್ಕಾರ.
2: ವೀಸಾ ಅಂತನೂ ಇರುತ್ತಲ್ಲ.
3: ಹೌದು
2: ಸರ್, ಅದರದ್ದು ಪ್ರೊಸೀಜರ್ ಕೂಡ ಹೇಳಿ.
3: ಈಗ ವೀಸಾ ಅಂತಕ್ಕಂಥದ್ದು ನಾವು ಯಾವ ದೇಶಕ್ಕೆ ಹೋಗ್ತೀವಿ ಅಂತ ದೇಶ ಕೊಡ್ತಕ್ಕಂಥ ಒಂದು ಪರವಾನಗಿ ಅಥವಾ ವೀಸಾ ಅಂತೇಳಿ ಕರೀತಾರೆ. ಈ ವೀಸಾಗಳಲ್ಲಿ ಒಂದು 3-4 ಥರ ಇದೆ. ಏನಂತಂದ್ರೆ ಟೂರಿಸ್ಟ್ ವೀಸಾ ಇದೆ, ಸ್ಟೂಡೆಂಟ್ ವೀಸಾ ಇದೆ, ಅಥವಾ ಕೆಲಸ ಮಾಡ್ತಕ್ಕಂಥ ವೀಸಾ ಇದೆ, ಆಮೇಲೆ ಎಜುಕೇಷನ್ ವೀಸಾ ಇದೆ. ಯಾವ ವ್ಯಕ್ತಿ ತಮ್ಮ ದೇಶದೊಳಗಡೆ ಬರಬೇಕು ಬೇಡ ಅಂತಕ್ಕಂಥದ್ದನ್ನ ಅವರು ನಿರ್ಧಾರ ಮಾಡಿ ವೀಸಾವನ್ನ ಫಿಕ್ಸ್ ಮಾಡ್ತಾರೆ.
2: ಬೇರೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಕಂಪನಿ ಲೆಟರ್ ಇರಬಹುದು,

0: ಬೇರೆ ಬೇರೆ ದಾಖಲೆಗಳ ಅನುಸಾರವಾಗಿ ವೀಸಾ ಅವ್ರಿಗೆ ಸಿಕ್ಕಿರುತ್ತೆ.
1: ವೀಸಾ ಅವ್ರಿಗೆ ಸಿಗುತ್ತೆ ಅಂದ್ರೆ ಈಗ ಕೆಲಸ ಮಾಡಬೇಕು ಅಂತಂದ್ರೆ ಅವ್ರಿಗೆ ವರ್ಕ್ ಪರ್ಮಿಟ್ ಇರಬೇಕು, ಎಂಪ್ಲಾಯ್ಮೆಂಟ್ ವೀಸಾ ಇದರಲ್ಲಿ ಅವ್ರು ಹೋಗ್ತಾರೆ, ಆಮೇಲೆ ಕಂಪನಿ ಲೆಟರ್ ಇರಬೇಕು, ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಕೆಲವು ದೇಶಗಳು ಕೇಳ್ತಾ ಇದಾವೆ. ಈ ಎಲ್ಲಾ ದಾಖಲೆಗಳಿದ್ರೆ ವೀಸಾವನ್ನ ಕೊಡ್ತಾರೆ. ಪಾಸ್ಪೋರ್ಟ್ ಇದ್ದಕ್ಕಂತ ಸಂದರ್ಭದಲ್ಲಿ ನಾವು ಪ್ರಯಾಣದ ಒಂದು 6 ತಿಂಗಳ ಒಳಗಡೆ ನಾವು ಅದನ್ನ ಅಪ್ಲೈ ಮಾಡಬಹುದು. ಆಮೇಲೆ ನಾವು ಯಾವ ದೇಶಕ್ಕೆ ಹೋಗ್ತಾ ಇದೀವಿ ಅಂತಕ್ಕಂಥದ್ರ ಬಗ್ಗೆ ಆ ಒಂದು ಉದಾಹರಣೆಯನ್ನ ತಿಳಿಸಬೇಕು. ನಾವೇನು ಟೂರಿಸ್ಟ್ ಆಗಿ ಹೋಗ್ತಾ ಇದೀವಿ, ವರ್ಕ್ ಇದ್ರಲ್ಲಿ ಹೋಗ್ತಾ
0: ಇದೀವಿ. ಸರಿ ಸರಿ, ಅವೆಲ್ಲ ಕೊಡ್ತಾ ಅಂದ್ರೆ ಅದಕ್ಕೆ ಏನೇನು ದಾಖಲೆಗಳು ಬೇಕಂತಂದ್ರೆ ಈಗ ಫೋಟೋ ಇತ್ಯಾದಿ ಅಂತೂ ಬೇಕಾಣಿಸುತ್ತೆ, ಮತ್ತೆ ಈ ಬ್ಯಾಂಕಿನ ಸ್ಟೇಟ್ಮೆಂಟ್ಸ್ ಎಲ್ಲ ಕೇಳ್ತಾರಲ್ಲ ಅಂತಲ್ಲ ಸರ್, ಹೇಗೆ
1: ಅದು ಬ್ಯಾಂಕಿನ ಸ್ಟೇಟ್ಮೆಂಟ್ ಅಂತಂದ್ರೆ ಯಾವ ಉದ್ದೇಶದಿಂದ ಅವರು ನಮಗೆ ಬರ್ತಾ ಇದ್ದಾರೆ, ಅಥವಾ ಬೇರೆ ಏನಾದರೂ ಕ್ರಿಮಿನಲ್ ಪ್ರೊಸೀಜರ್ಗಳು ಇದರಲ್ಲಿ ಏನಾದರೂ ಇದಾರ ಅಂತಕ್ಕಂಥ ಒಂದು ವಿಚಾರವನ್ನು ಅವರು ಪರಿಗಣನೆ ಮಾಡೋದಕ್ಕೆ ಕೆಲವು ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ವೀಸಾ ಇದರಲ್ಲಿ.
0: ಈಗ ವೀಸಾ ನಿರಾಕರಣೆ ಮಾಡ್ತಾರೆ ಕೆಲವು ಸಲ, ಆಗಲ್ಲ ನಿಮಗೆ ಸಿಗಲ್ಲ ಅಂತ ಸಿಗೋದಿಲ್ಲ.
1: ಅದು ವೀಸಾ ಕೆಲವು ಸಲ ಏನಂತಂದ್ರೆ ಸಿಗೋದಿಲ್ಲ, ಕೆಲವು ಸಲ ಸಿಗದಂಥ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ಅದನ್ನು ಯಾಕೆ ವೀಸಾವನ್ನ ನಮ್ಗೆ ಕೊಡ್ತಾ ಇಲ್ಲ ಅಂತಕ್ಕಂಥವನ್ನ ಪರಿಶೀಲನೆ ಮಾಡಿಕೊಂಡು ಸರಿಪಡಿಸಿಕೊಂಡು ಮತ್ತೆ ಹೋಗಿ ಅಪ್ಲೈ ಮಾಡಬಹುದು. ಈ ವೀಸಾ ಕೊಡ್ತಕ್ಕಂಥದ್ದು ಆಯಾ ದೇಶದ ಒಂದು ಅಧಿಕಾರ,
0: ಅಧಿಕಾರ ಹಸ್ತಕ್ಷೇಪ ಮಾಡೋಂಗಿಲ್ಲ,
1: ನಾವು ಮಾಡೋಂಗಿಲ್ಲ. ಕೆಲವು ಸಂದರ್ಭದಲ್ಲಿ ಅದನ್ನ ಮಾಡಲೂಬಹುದು,
0: ಕೆಲಸ ಏನೇನೋ ಸಮಸ್ಯೆ ಆಗಿರ್ತದೆ, ಮತ್ತೆ ಆ ದೇಶದವ್ರು ಏನೇನೋ ಮಾಡಿರ್ತಾರೆ, ದಂಡ ಹಾಕಿರ್ತಾರಾಗಿರ್ಬೋದು, ಗಡಿಪಾರ ಆಗಲಿ, ಏನಾದ್ರೂ ಈ ರೀತಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ವೀಸಾನೇ ಮುಂದೆ ಸಿಗದೇ ಇರೋ ಹಾಗೇನು ಕೂಡ ಮಾಡ್ತಾರೆ
1: ಮಾಡ್ತಾರೆ.
0: ವಕೀಲರಾದ ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BL.

ಸಮಯ ಸರಿಯಾಗಿ 3:38 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಖಂಡಿತ ಪ್ರಶ್ನೆ ಪತ್ರಿಕೆ ತಯಾರಾಗಿದೆ. ತಯಾರಾಗಿರುವ ಈ ಪ್ರಶ್ನೆ ಪತ್ರಿಕೆನ ನೀವು ಉತ್ತರಿಸಬೇಕು. ಉತ್ತರಿಸೋಕೆ ನೀವು ಕಾಯ್ತಾ ಇದ್ದೀರಾ. ಪ್ರಶ್ನೆ ಕೇಳಕ್ಕೆ ನಾನು ಕೂಡ ರೆಡಿ ಇದ್ದೀನಿ. ಏನು ಅಂತ ಪ್ರಶ್ನೆ ಕೇಳೇ ಬಿಡ್ಲಾ? ಪ್ರಶ್ನೆ ಕೇಳಕ್ಕೆ ಈಗ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ನಲ್ಲ. ಸೊ ನೀವು ರೆಡಿ ಆಗ್ಬೇಕಾಗಿರೋದು ಹೇಗೆ ಅಂದರೆ, ಈ ನಾನು ಕೇಳಿಸುವಂಥ ಆಡಿಯೋ ಬಿಟ್ನ ಸರಿಯಾಗಿ ಮೊದಲು ಕೇಳಿಸ್ಕೊಳ್ಳಿ.

ಸೊ ಇದು ಈ ಹಾಡನ್ನ ಕೇಳಿದ್ರಲ್ವಾ, ಈ ಹಾಡಿನ ಕರ್ತೃ ಯಾರು, ಈ ಹಾಡನ್ನ ಬರೆದವರು ಯಾರು ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ಉತ್ತರ ನೀವು ನಮಗೆ ತಲುಪಿಸಬೇಕಾಗಿರೋದು 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ನಾನು ಕೇಳ್ತಾರೋಂತ ಪ್ರಶ್ನೆ, ಈಗ ನಾನು ಪ್ಲೇ ಮಾಡಿದಂತಹ ಈ ಹಾಡನ್ನ ಬರೆದವರು ಯಾರು ಅಂತ ಪ್ರಶ್ನೆ. ಪ್ರಶ್ನೆಗೆ ನೀವು ಉತ್ತರಿಸಬೇಕಾಗಿರೋದು 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸುಂದರ ತೊಂದರೆ ನೀನಿಲ್ಲಿ ಬಂದರೆ ಅಂತೇನೋ ಹೇಳಾಯ್ತು, ಆದ್ರೆ ತೊಂದರೆ ಏನು ಅಂತ ಅಂದ್ರೆ, ಸಾಕಷ್ಟು ಜನ ಈ ಹಾಡನ್ನ ನಾನು ಪ್ಲೇ ಮಾಡಿದಂತಹ ಆ ಹಾಡಿನ ಬಿಟ್ಟನ್ನ ಕೇಳಿಸ್ಕೊಂಡಿದ್ದೀರಾ, ತೊಂದರೆ ಆಗಿದೆ, ಸರಿಯಾಗಿ ಉತ್ತರ ಗೊತ್ತಾಗ್ತಾ ಇಲ್ಲ ಅಂತ ಒಂದಷ್ಟು ಜನ ಮೆಸೇಜ್ ಮಾಡಿದ್ರೆ, ಇನ್ನೊಂದಷ್ಟು ಜನ ಇರ್ಲಿ ಬಿಡು ಪರವಾಗಿಲ್ಲ ಅಂತ ಯಾವುದೋ ಒಂದು ಉತ್ತರ ಕಳಿಸಿದ್ದೀರಾ. ಆದರೂ ನಿಮ್ಮ ಪ್ರಯತ್ನಕ್ಕೆ ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳ್ತಾ ಸರಿಯಾದ ಉತ್ತರ ಕಳಿಸಿದವರಲ್ಲಿ ಮೊದಲಿಗರು ಬಿಂದು ಪ್ರಕಾಶ್ ಅಭಿನಂದನೆಗಳು, ಬೆಂಗಳೂರಿಂದ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಮತ್ತೆ ಹೊನ್ನೂರ್ ಅಲಿಯವರ ಉತ್ತರ ಕೂಡ ಸರಿಯಾಗಿದೆ, ತುಂಬ ಕಡಿಮೆ ಜನ ಸರಿಯಾದ ಉತ್ತರನ ಕೊಟ್ಟಿರಾ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಮತ್ತೆ ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಶ್ರೀನಾಥ್ ಅವರು ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಅರ್ಧ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ ಭಾಗ್ಯರಾಮಣ್ಣ ಯಾಕ್ರಿ. ಬಾಬಾ ಕಲ್ಯಾಣ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ರಿಪೀಟ್ ಮಾಡಕ್ಕೆ ಖಂಡಿತ ಟೈಮ್ ಇಲ್ಲ. ಜೊತೆಗೆ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ದಯವಿಟ್ಟು ಪ್ರತಿ ಮೆಸೇಜಲ್ಲೂ ನಿಮ್ಮ ಹೆಸರನ್ನ ಕಳಿಸೋದನ್ನ ಮರಿಬೇಡಿ, ಖಂಡಿತ ನಿಮ್ಮ ಹೆಸರನ್ನ ಮತ್ತೆ ವಾಪಸ್ ತೆಗೆದೋದು ಕಷ್ಟ ಆಗುತ್ತೆ. ಸುಜಾತ ಆರ್ ಗಣೇಶ್, ಪುಷ್ಪ ಶಾನ್ಭೋಗರ್ ಕನ್ಫ್ಯೂಸ್ ಆದವರ ಜೊತೆ ಜೊತೆಗೆ ಸರಿಯಾದ ಉತ್ತರ ಕೊಟ್ಟವರು, ರಘುನಾರಾಯಣ್ ಬೆಂಗಳೂರಿಂದ, ಮತ್ತೆ ಯಾರು ಸರಿಯಾದ ಉತ್ತರನ ಕೊಟ್ಟವರಲ್ಲಿ ಮತ್ತಷ್ಟು ಓಕೆ ಹೆಸರು ಕಳಿಸದೆ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಭಾಗ್ಯರಮಣ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇಷ್ಟು ಜನ ಸರಿಯಾದ ಉತ್ತರನ ಕೊಟ್ಟಿರೋರು. ಏನು ನಾನು ಯಾವ ಆಡಿಯೋ ಬಿಟ್ಟನ ಪ್ಲೇ ಮಾಡಿದ್ದೆ, ಏನು ಪ್ರಶ್ನೆನ ಕೇಳಿದ್ದೆ ಹೇಳ್ಬಿಡ್ತೀನಿ, ಇನ್ನೊಂದ್ಸಲ ಕೇಳಿಸ್ಕೊಂಡ್ಬಿಡಿ.

ಆಡಿಯೋ ಬಿಟ್ಟನ್ನ ನಾನು ಕೇಳಿಸಿದ್ದೆ, ಕೇಳಿಸಿ ಈ ಹಾಡನ್ನ ಬರೆದವರು ಯಾರು ಅಂತ ಕೇಳಿದ್ದೆ. ಪಟ್ ಅಂತ ಉತ್ತರ ಕೊಟ್ಟವರು ಮೊದಲನೇವ್ರು ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಧನ್ಯವಾದಗಳು ಗೋಪಾಲಕೃಷ್ಣ ಅಡಿಗರ. ಮೌನ ತಬ್ಬಿತ್ತು ಹಾಡನ್ನ, ಹಾಡಿನ ಒಂದು ಸಾಲನ್ನ, ಎರಡು ಸಾಲನ್ನ ನಾನು ಕೇಳಿಸಿದ್ದೆ. ತುಂಬಾ ಅದ್ಭುತವಾದ ಹಾಡು, ಸಿ ಅಶ್ವಥ್ ಅವರ ದನಿಯಲ್ಲಿ ಮೂಡಿ ಬಂದಂತಹ ಹಾಡು. ಗೋಪಾಲಕೃಷ್ಣ ಅಡಿಗರು ಇದರ ರಚನೆಕಾರರಾಗಿದ್ರು. ಈ ಹಾಡನ್ನ ಕೇಳಿಸಿದ್ದೆ. ಸರಿಯಾದ ಉತ್ತರ ಕೊಟ್ಟವರಿಗೂ ಧನ್ಯವಾದಗಳು, ಜೊತೆಗೆ ಪ್ರಯತ್ನ ಪಟ್ಟ ಎಲ್ರಿಗೂ ಕೂಡ ಧನ್ಯವಾದಗಳು. ಭಾವಗೀತೆಗಳ ಬಗ್ಗೆ ನಿಜಕ್ಕೂ ಕನ್ನಡದಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೂಡ ಭಾವಗೀತೆಗಳನ್ನ ಕೇಳಕ್ಕೆ ನಾವು ಸಾಧ್ಯನೇ ಇಲ್ಲ. ಇನ್ನೊಂದಷ್ಟು ಮತ್ತಷ್ಟು ಮಗದಷ್ಟು ಮಾಹಿತಿಗಳನ್ನ ನಾವು ತಗೊಳ್ಳೋದು ಖಂಡಿತ ಅತ್ಯಗತ್ಯವಾದದ್ದು ಅಂತ ಹೇಳ್ತಾ, ಸಮಯ 3:47. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಮತ್ತೆ ಇನ್ನೊಂದು ಆಡಿಯೋ ಬಿಟ್ಟನ್ನ ಕೇಳಿಸ್ತಾ ಇದ್ದೀನಿ. ಈ ಪ್ರಶ್ನೆ ಏನು ನಾನು ಹೇಳ್ತೀನಿ, ಈ ಆಡಿಯೋ ಬಿಟ್ಟನ್ನ ಕೇಳ ಆದ್ಮೇಲೆ ಸರಿಯಾಗಿ ಕೇಳಿಸ್ಕೊಳ್ಳಿ.

ಈ ಹಾಡಿನ ಬಿಟ್ಟು ಯಾವ ಚಿತ್ರದ್ದು ಯಾವ ಚಿತ್ರದ್ದು ಅಂತ ನನಗೆ ಬೇಡ, ಆದರೆ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಗಾಯಕ ಹಾಡಿದಂಥ ಈ ಹಾಡು, ಯಾರು ಆ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ, ಯಾರ ಗಾಯನದಲ್ಲಿ ಈ ಹಾಡು ಮೂಡಿ ಬಂದಿತ್ತು ಅಂತ ನೀವು ನಮಗೆ ಸಂದೇಶನ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಉತ್ತರಗಳು ನಮಗೆ ತಲುಪಲಿ, ತಪ್ಪದೇ ನಿಮ್ಮ ಹೆಸರಿನ ಜೊತೆಯಲ್ಲಿ ನಿಮ್ಮ ಉತ್ತರನ ತಲುಪಿಸಿ ಅಂತ ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
2: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ.
1: ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ
2: ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ.
1: ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ.
2: ಈ ಬಾರಿ ನಾನು ಅಳವಡಿಸಲೇಬೇಕು.
1: ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ?
2: ನೀವು ಸಹ ಅಳವಡಿಸಿಕೊಳ್ಳಿ.
1: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಒಂದು ಅದ್ಭುತವಾದ ಹಾಡನ್ನು ಕೇಳಿಸಿದ್ದೆ. ಹಾಡು ಯಾವ ಚಿತ್ರದ್ದು ಅಂತ ಕೇಳಿದ್ದಕ್ಕಿಂತ ನಾನು ಹೆಚ್ಚಾಗಿ ಯಾರು ಹಾಡಿದ್ದ ಹಾಡದು ಅಂತ ಕೇಳಿದ್ದೆ. ಸರಿಯಾಗಿ ಮೊದಲು ಉತ್ತರನ ಕೊಟ್ಟವರು ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಅಭಿನಂದನೆಗಳು ನಿಮಗೆ. ಮತ್ತು ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಾಧಾಕೃಷ್ಣ ಚೆಲ್ಲಹಳ್ಳಿ, ಬಾಬಾ ಕಲ್ಯಾಣ್ ಅವರ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ನೇತ್ರ ಕೆಂಗೇರಿಯಿಂದ, ಹರೀಶ್ ಮಲ್ಲೇಶ್ವರಂಯಿಂದ, ಪ್ರಸನ್ನಕುಮಾರ್ ದಾವಣಗೆರೆಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಹನುಮಂತಪುರದಿಂದ ಹೊನ್ನೂರಾಲಿಯವರು, ಸುಭಾನ್ ಕೋರಿ ಹಂಪಸಾಗರದಿಂದ, ಜೊತೆಗೆ ಸಿ ಎನ್ ಲಕ್ಷ್ಮಣ್ ಅವರ ಉತ್ತರ ಕೂಡ ಸರಿಯಾಗಿದೆ. ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಸುಜಾತಾ ಆರ್ ಗಣೇಶ್ ಫಿನ್ಲ್ಯಾಂಡಿಂದ ಮೆಸೇಜ್ ಕಳಿಸ್ತಿದ್ದಾರೆ, ಸರಿಯಾದ ಉತ್ತರನ ಕಳಿಸಿದ್ದಾರೆ. ಸುಧಾಮೂರ್ತಿ ಮತ್ತು ಪುಷ್ಪ ಶಾನುಭೋಗರ್ ಮಂಗಳ ಮೈಸೂರಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜೊತೆಗೆ ಮಧುಮತಿ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಲೋಹಿಯಾನಗರದಿಂದ ಚನ್ನಬಸಪ್ಪ ಕರ್ಮಡಿ, ಎಸ್ ಎಂ ಶೋಭಾ ಮತ್ತು ರೂಪ ಪಾಂಡುರಂಗರಾವ್, ಅನಿಲ್ ಕಿಷ್ಕಿಂದನಗರ ಗಂಗಾವತಿಯಿಂದ ಈರಣ್ಣ, ಅನಿಲ ಬಿಷ್ಣನವರ್ ಮೀನಾಕ್ಷಿ ಎಂಟನೇ ಮೈಲಿಯಿಂದ, ಮತ್ತೆ ಸತ್ಯ ಬಸವೇಶ್ವರ ನಗರದಿಂದ, ದೇವಿ ಸಿಂಗ್ ಸರೋಜ ಸಿಂಗ್ ಸುಮನ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಗೀತಾ ಪದ್ಮಶ್ರೀಯವರ ಕುಟುಂಬದವರು, ಈಗ ಸಾಕಷ್ಟು ಜನ ಸರಿಯಾದ ಉತ್ತರಗಳನ್ನು ಕಳಿಸ್ತಾ ಇದ್ದೀರಾ. ಹರಿಹರನ್ ವಿಜ್ಞಾನ ನಗರದಿಂದ ಮತ್ತೆ ನೇತ್ರ ಕೆಂಗೇರಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಸಮಯ ಸರಿಯಾಗಿ 3:56, ಸರಿಯಾದ ಉತ್ತರ ಕೂಡ ಹೇಳೇ ಬಿಡ್ತೀನಿ. ಹೌದು, ಮನ್ನಾಡೆಯವರು ಈ ಹಾಡನ್ನು ಹಾಡಿದರು, ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಮನ್ನಾಡೆಯವರು. ಈ ಹಾಡು ನಾನು ಯಾವ ಹಾಡನ್ನು ಕೇಳಿಸಿದ್ನಲ್ಲ, ಮತ್ತೊಂದು ಸಲ ಕೇಳಿಸ್ಬಿಡ್ತೀನಿ.

ಕಲಾವತಿ ಚಿತ್ರಕ್ಕೆ ಈ ಹಾಡನ್ನ ಮನ್ನಾಡೆ ಅವರು ಹಾಡಿದ್ರು. ಈ ಹಿನ್ನೆಲೆ ಗಾಯನಕ್ಕೋಸ್ಕರ ಅವರಿಗೆ ಪ್ರಶಸ್ತಿ ಕೂಡ ಬಂದಿತ್ತು. ಧನ್ಯವಾದಗಳು ಅಂತ ಹೇಳ್ತಾ ಕುವೆಂಪು ಅವರು ರಚಿಸಿದಂತಹ ಹಾಡು ಇದಾಗಿತ್ತು. ಅದು ಮತ್ತೊಂದು ಹೆಮ್ಮೆ. ನಿಮ್ಮೆಲ್ರಿಗೂ ಧನ್ಯವಾದ. ಇಷ್ಟೊತ್ತು ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಮತ್ತೆ 4 ಗಂಟೆಗೆ ಹೊಸ ಅತಿಥಿಗಳ ಜೊತೆ ವಾಪಸ್ಸಾಗ್ತೀನಿ. ಇವತ್ತು ಒಂದಿಷ್ಟು ವಿಶೇಷ ವಿಷಯಗಳನ್ನು ಮಾತಾಡುವಂತಹ ಸಮಯ. ಏನದು, ಕಾಯ್ತಾ ಇರಿ, ಕೇಳ್ತಾ ಇರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 4:01 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹೌದು, ಇದೀಗ ಇವತ್ತು ಒಂದು ವಿಶೇಷವಾದ ಕೆಲಸದ ಬಗ್ಗೆ ಒಂದು ವಿಶಿಷ್ಟವಾದ ಮಾತುಕತೆ ನಾವು ಮಾಡ್ತಾ ಇದ್ದೀವಿ. ಏನದು ಅಂತ ಅಂದರೆ, ಈ 4:01 ಇವತ್ತು ಜುಲೈ 28 ಇನ್ನು ಎರಡೇ ದಿನ, ಪ್ರತಿ ವರ್ಷ ಜುಲೈ 30 ವಿಶ್ವ ಮಾನವ ಕಳ್ಳ ಸಾಗಣೆ ವಿರೋಧಿ ದಿನ ಅಂದರೆ ವರ್ಲ್ಡ್ ಡೇ ಅಗೇನ್ಸ್ಟ್ ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ಈ ದಿನವನ್ನು ಆಚರಿಸಲಾಗುತ್ತೆ. ಇದರ ಉದ್ದೇಶ ಏನು ಅಂದರೆ, ಮಾನವ ಕಳ್ಳ ಸಾಗಣೆ ಈ ಇದ್ರ ಕುರಿತು ಸಾಕಷ್ಟು ಜಾಗೃತಿ ಇರಬೇಕು, ಜಾಗೃತಿನ ಮೂಡಿಸೋದು, ಶೋಷಣೆಯನ್ನು ತಡೆಗಟ್ಟುವಂಥ ಕ್ರಮಗಳನ್ನು ಬಲಪಡಿಸೋದು, ಸಂತ್ರಸ್ತರನ್ನು ರಕ್ಷಿಸೋದು, ಮತ್ತು ಅಪರಾಧಿಗಳನ್ನು ಕಾನೂನು ಮುಂದೆ ತರೋದು, ಈ ಎಲ್ಲ ಕಾರಣಗಳಿಗೋಸ್ಕರ ವಿಶ್ವ ಮಾನವ ಕಳ್ಳ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತೆ. ಈ ವರ್ಷದ ಧ್ಯೇಯ ವಾಕ್ಯ ಅಂತ ಏನು ಕರಿತೀವಿ ಅಥವಾ ವಿಷಯ ಅಂತ ಏನು ಕರಿತೀವಿ, ಟ್ರ್ಯಾಪ್ಡ್ ಬಿಹೈಂಡ್ ದ ಸ್ಕ್ಯಾಮ್, ಮೋಸದ ಬಲೆಯ ಹಿಂದೆ ಸಿಲುಕಿದವರು ಅಂತ ಈ ವರ್ಷದ ವಿಷಯ. ಮಾನವ ಕಳ್ಳ ಸಾಗಣೆದಾರರು ಹೇಗೆ ಮೋಸ, ಸುಳ್ಳು, ಭರವಸೆಗಳು ಮತ್ತು ಕುತಂತ್ರಗಳ ಮೂಲಕ ದುರ್ಬಲ ಸ್ಥಿತಿಯಲ್ಲಿರೋ ಜನರನ್ನು ಶೋಷಿಸ್ತಾರೆ ಅನ್ನೋದನ್ನು ಎತ್ತಿ ತೋರಿಸುತ್ತೆ ಈ ವರ್ಷದ ವಿಷಯ. ಇನ್ನು ಜೀತ ಪದ್ಧತಿ ಕೂಡ ಈ ಮಾನವ ಕಳ್ಳ ಸಾಗಣೆಯಿಂದನೇ ಶುರುವಾಗೋದು. ಒಂದು ಇದರ ಇನ್ನೊಂದು ರೂಪ ಅಂತ ಹೇಳ್ಬೋದು, ಹೆಣ್ಮಕ್ಕಳು

0: ಸಣ್ಣ ಮಕ್ಕಳು ಜೊತೆಗೆ ಗಂಡು ಮಕ್ಕಳು ಹೇಗೆಲ್ಲ ಬಲಿಯಾಗ್ತಾರೆ ಇಲ್ಲಿ ಅನ್ನೋದು ತುಂಬ ಮುಖ್ಯವಾಗಿ ನೋಡಬೇಕು. ಭಾರತದಲ್ಲಿ ಇದು ಮಾನವ ಕಳ್ಳ ಸಾಗಣೆಯ ಅತ್ಯಂತ ಸಾಮಾನ್ಯ ರೂಪದಲ್ಲಿ ಒಂದು ಅಂದರೆ ಅದು ಜೀತ ಪದ್ಧತಿ. ಅನೇಕ ಜನರ ಆ ಬಲೆಗೆ ಸಿಕ್ಕೊಂಡು ಸಾಲ ಇರಬಹುದು ಅಥವಾ ಮುಂಗಡವಾಗಿ ಹಣ ಒಂದು ಅಡ್ವಾನ್ಸ್ ಅಂತ ತಗೊಂಡಿರೋದಿರ್ಬೋದು, ಬಲವಂತವಾಗಿ ಅಥವಾ ಸಾಮಾಜಿಕ ಒತ್ತಡಗಳ ಮೂಲಕ ಜನರನ್ನು ಬಲವಂತದ ದುಡಿಮೆಗೆ ತಳ್ಳೋ ಪ್ರಕ್ರಿಯೆ, ಈ ಎಲ್ಲವೂ ಜೀತ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಅವರ ಸಂವಿಧಾನಬದ್ಧ ಹಕ್ಕುಗಳು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯನ ಕಸಿದುಕೊಳ್ಳೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಮತ್ತು ಸಿಕ್ಕಾಪಟ್ಟೆ ಒಂದು ದೊಡ್ಡ ದೀರ್ಘಕಾಲದ ಶೋಷಣೆಯ ವ್ಯವಸ್ಥೆ ಈ ಜೀತ ಪದ್ಧತಿಯಲ್ಲಿ ನಿರ್ಮಾಣ ಆಗ್ಬಿಡುತ್ತೆ. ಜೀತ ಪದ್ಧತಿಯಲ್ಲಿ ಏನೇನೆಲ್ಲ ಆಗುತ್ತೆ, ಇಟ್ಟಿಗೆ ತಯಾರಿಕೆ, ಕೃಷಿ ಕ್ಷೇತ್ರ, ಮತ್ತು ವಸ್ತು ಉದ್ಯಮ ಅಂದರೆ ವಸ್ತುಗಳನ್ನು ತಯಾರಿಕೆ ಮಾಡೋದು, ಉತ್ಪಾದನಾ ಘಟಕಗಳು, ಗಣಿಗಾರಿಕೆ, ಕಲ್ಲು ಕ್ವಾರಿಗಳು, ಇಲ್ಲೆಲ್ಲನೂ ಅವರನ್ನು ಉಪಯೋಗಿಸ್ತಾ ಹೋಗ್ತಾರೆ. ಜೀವನೋಪಾಯಕ್ಕೋಸ್ಕರ ಉದ್ಯೋಗ ಅವಕಾಶಗಳನ್ನು ಹುಡುಕೋ ಸಮಾಜದ ಅತ್ಯಂತ ಅಸುರಕ್ಷಿತ ವರ್ಗಗಳ ಜನರು ಇದಕ್ಕೆ ಬಲಿಯಾಗೋ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ. ಇವತ್ತು ನಾವು ಈ ಅಪರಾಧದಿಂದ ಮುಕ್ತರಾದ ಇಬ್ಬರು ಜೀತ ಮುಕ್ತರ ಅನುಭವಗಳನ್ನು ಕೂಡ ಕೇಳ್ತಾ ಇದ್ದೀವಿ. ಈ ಸಮಸ್ಯೆಗಳನ್ನು ಎದುರಿಸೋಕೆ ಕೆಲಸ ಮಾಡ್ತಾರೋ ಒಬ್ಬ ತಜ್ಞ ವಕೀಲರಾದ ಫೆಬಾ ನಿಶಾ ಅವರ ಜೊತೆಯಲ್ಲೂ ಕೂಡ ನಾವು ಮಾತಾಡ್ತಾ ಇದ್ದೀವಿ. ಮ್ಯಾಮ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಸೊ ನಾವು ಇಷ್ಟೊತ್ತು ಒಂದು ಇಂಟ್ರಡಕ್ಷನ್ನ ಹೇಳಿದೆ ನಾನು. ವಿಶ್ವ ಮಾನವ ಕಳ್ಳ ಸಾಗಣೆ ದಿನ, ವಿರೋಧಿ ದಿನವನ್ನು ನಾವು ಪ್ರತಿ ವರ್ಷ ಜುಲೈ 30ನೇ ತಾರೀಕು ಆಚರಣೆ ಮಾಡ್ತೀವಿ. ಆ್ಯಕ್ಚುಲಿ ವಿಶ್ವ ಮಾನವ ಕಳ್ಳ ಸಾಗಣೆ ಅಂದರೆ ಏನು?
1: ನಮಸ್ತೆ ಮೇಡಮ್, ನನ್ನ ಹೆಸರು ಫೇಬಾ ನಿಶಾ, ಅಡ್ವೊಕೇಟು. ನಾವು ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ಅಂತ ಸಹ ಹೇಳ್ಬೋದು. ನಾವು ಮಕ್ಕಳು ಮತ್ತು ಮಹಿಳೆಯರಿಗೆ ಸಂತ್ರಸ್ತರಿಗೆ ರೆಪ್ರೆಸೆಂಟ್ ಮಾಡಿ ಅವರಿಗೊಂದು ಜಸ್ಟಿಸ್ ಕೊಡಿಸೋ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಲ್ಲಿ. ಇವತ್ತು ಮಾನವ ಕಳ್ಳ ಸಾಗಾಣಿಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳಿದ್ರೆ ಅದು ತುಂಬ ರೀತಿಯಲ್ಲಿರುತ್ತೆ, ಆದರೆ ಕರೆಕ್ಟ್ ಎಕ್ಸಾಕ್ಟ್ ಡೆಫಿನೇಷನ್ ಎಲ್ಲರಿಗೂ ಅರ್ಥ ಆಗೋ ಥರ ಹೇಳೋದಂದರೆ, ಒಂದು ಮನುಷ್ಯ ಒಬ್ಬರನ್ನು ಒಬ್ಬರು ಒಂದು ವ್ಯಕ್ತಿಯನ್ನು ಬೆದರಿಕೆಯಿಂದ ಇಲ್ಲ ಬಲವಂತದಿಂದ ಇಲ್ಲ ಆಮಿಷ ಬಡ್ಡಿ ಅಂತ ಹೇಳಿ ಅವರ ಅಸಹಾಯತೆಯನ್ನು ನಾವು ದುರುಪಯೋಗಪಡಿಸಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಅವ್ರನ್ನ ಕರೆ ತೊಯ್ದು ಅಲ್ಲಿ ಅವರಿಗೆ ಶೋಷಣೆ ಒಳಪಡಿಸಿದವನ್ನು ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳ್ತಾರೆ. ಆದರೆ ಅದ್ರ ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳುವಾಗ ಬೇರೆ ಬೇರೆ ರೀತಿ ಇರುತ್ತೆ, ಆದರೆ ಅದರಲ್ಲಿ ಅತ್ಯಂತವಾದ ಅಂತ ಅಲ್ಲ ಭೀಕರ ಅಂತ ಹೇಳುವಾಗ ಅದು ಜೀತ ಪದ್ಧತಿ ಆಗಿರುತ್ತದೆ. ಜೀತ ಪದ್ಧತಿ ಅಂದರೆ ಅದರ ಒಬ್ಬರು ವ್ಯಕ್ತಿಯನ್ನು ಸಾಲ ಕೊಟ್ಟು ಅವನಿಗೆ ಅವನ ಜೀವನಾಂತರ ಅವನು ಇಟ್ಟಿಗೆ ಫ್ಯಾಕ್ಟ್ರಿ ಇಲ್ಲಾದರೆ ರೋಸ್ ಫಾರ್ಮ್ ಇಲ್ಲಾದರೆ ಜಿಂಜರ್ ಫಾರ್ಮ್ ಇಲ್ಲಾದರೆ ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡಿಸಿ ಆ ಬಡ್ಡಿಯನ್ನು ಆ ಅಡ್ವಾನ್ಸ್ ಜೊತೆ ಬಡ್ಡಿ ಸೇರಿಸಿ ಚಕ್ರ ಬಡ್ಡಿ ಸೇರಿಸಿ ಅವನ್ನ ಇಡೀ ಜೀವನ ಪೂರ್ತಿ ಅವನು ಮತ್ತೆ ಅವನ ಇಡೀ ಕುಟುಂಬವನ್ನು ಅದರಲ್ಲಿ ಕೆಲಸ ಮಾಡಿಸೋದಕ್ಕೆ ಜೀತ ಪದ್ಧತಿ ಅಂತ ಹೇಳ್ತಾರೆ. ಅದೇ ಸಮಯ ಜೀತ ಪದ್ಧತಿ ಅಂತ ಹೇಳುವಾಗ ಅವರು ಬರೀ ಅಷ್ಟು ಮಾತ್ರ ಅಲ್ಲ, ಅವರಿಗೆ ತುಂಬಾ ಕನಿಷ್ಠ ವೇತನ ನಮಗೆ ಬಂದಿರೋ ಕೇಸಸ್ ಅಲ್ಲಿ ಆಲ್ಮೋಸ್ಟ್ ಇಡೀ ಫ್ಯಾಮಿಲಿಗೆ ಒಂದು ವಾರ ಕೆಲಸ ಮಾಡಿದ್ರೆ ಸಿಗೋದು 400 ರೂಪಾಯಿ 800 ರೂಪಾಯಿ ಇಷ್ಟೇ ಕೊಟ್ಬಿಟ್ಟು ಅವರಿಗೆ ಇಡೀ ಜೀವನ ಪೂರ್ತಿ ಅದೇ ಕೆಲಸ ಮಾಡಿಸೋದು, ಇದು ತುಂಬಾ ಭೀಕರವಾದ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳ್ಬೋದು. ಜೀತ ಪದ್ಧತಿ ಒಂದು ಮಾನವ ಕಳ್ಳ ಸಾಗಾಣಿಕೆಯ ಭೀಕರವಾದ ರೂಪ.
0: ಅಂದ್ರೆ ಇಷ್ಟೊಂದೆಲ್ಲ ಟೆಕ್ನಾಲಜಿ ಮುಂದುವರೆದಿರುವಾಗ್ಲೂ ಕೂಡ ಈಗ್ಲೂ ಮಾನವ ಕಳ್ಳ ಸಾಗಾಣಿಕೆ ಇದೆ ಅಂದ್ರೆ ನಿಜಕ್ಕೂ ನಂಬಕ್ಕೆ ಆಗಲ್ಲ ಅನ್ನೋಂತ ವಿಷಯ. ಆದ್ರೆ ನಮ್ಮ ಮುಂದೆ ಪ್ರತ್ಯಕ್ಷ ದರ್ಶಿಗಳೇ ಕೂತಿರುವಾಗ ಪ್ರತ್ಯಕ್ಷವಾಗಿ ಅವರೇ ಅನುಭವಿಸಿ ಕೂತಿರುವಾಗ ಸುಳ್ಳು ಅಂತ ಹೇಳಕ್ಕೂ ಅದು ಸಾಧ್ಯ ಆಗಲ್ಲ. ಕರ್ನಾಟಕದಲ್ಲಿ ಯಾವ್ಯಾವ ಜಾಗಗಳು ಅಥವಾ ಯಾವ್ಯಾವ ಕ್ಷೇತ್ರಗಳಲ್ಲಿ ಈ ಜೀತ ಪದ್ಧತಿಯ ಅಪಾಯಕ್ಕೆ ಹೆಚ್ಚಾಗಿ ಒಳಪಡ್ತಾರೆ ಅಂತ?
1: ತುಂಬಾ ರೀತಿ ಜೀತ ಪದ್ಧತಿ ಇದೆ ಮೇಡಮ್ ಕರ್ನಾಟಕದಲ್ಲಿ. ಆಕ್ಚುಲಿ ನಾವು ಟ್ರೈನಿಂಗ್ಸ್ ಮಾಡುವಾಗೆಲ್ಲ ಹೇಳ್ತಾರೆ ಜೀತ ಪದ್ಧತಿ ಕರ್ನಾಟಕದಲ್ಲ ಇರಕ್ ಸಾಧ್ಯನೇ ಇಲ್ಲ ಅಂತ. ಆದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಹೇಳ್ಬೋದು ಎಷ್ಟು ಜಾಗ ಇದು ಇಟ್ಟಿಗೆ ಫ್ಯಾಕ್ಟ್ರಿ ಆಗ್ಬೋದು, ಕನ್ಸ್ಟ್ರಕ್ಷನ್ ಸೆಕ್ಟರ್ ಆಗ್ಬೋದು, ಇಲ್ಲ ಕ್ವಾರೀಸ್ ಅಲ್ಲಿ ಸ್ಟೋನ್ ಕ್ವಾರೀಸ್ ಅಲ್ಲಿ, ಮತ್ತೆ ರೋಸ್ ಫಾರ್ಮ್, ಜಿಂಜರ್ ಫಾರ್ಮ್, ಸಿಲ್ಕ್ ಫಾರ್ಮ್, ಇಂಥ ಎಲ್ಲ ಜಾಗಗಳು ಕೆಲವು ಸಮಯದಲ್ಲಿ ಮನೆಯಲ್ಲಿ ಸಹ ಅವ್ರನ್ನ ಜೀತ ಪದ್ಧತಿಯಲ್ಲಿ ಒಳಪಡಿಸ್ತಾರೆ. ತುಂಬಾ ತರಹದ ಜೀತ ಪದ್ಧತಿ ಕರ್ನಾಟಕದಲ್ಲೇ ಇದೆ. ಅದು ರೀಸೆಂಟ್ ಆಗಿ ಎರಡು ರೆಸ್ಕ್ಯೂ ಬಗ್ಗೆ ನಾವು ಮಾತಾಡಿದ್ರೆ ಬಾಗಲಕೋಟೆಯಲ್ಲಿ ರೀಸೆಂಟ್ ಆಗಿ ನಾವು 34 ಜನರನ್ನ ಬಿಡಿಸಿದ್ವಿ. ಅದರಲ್ಲಿ ಅವರಿಗೆ 16 ಗಂಟೆಗಿಂತ ಜಾಸ್ತಿ ಅವ್ರ ಇಡೀ ಕುಟುಂಬನ ಕೆಲಸ ಮಾಡಿಸಿ ಅವ್ರಿಗೆ ಕೊಡ್ತಾ ಇದ್ದಿದ್ದು ಓನ್ಲಿ 800 ರೂಪೀಸ್, 800 ರೂಪಾಯಿ ಕೊಟ್ಟು

0: ಅವರಿಗೆ ಮಾನಸಿಕವಾಗಿ ಮತ್ತೆ ಶೋಷಣೆ ಮಾಡಿ ಅವರಿಗೆ ಅಲ್ಲೇ ಇಟ್ಕೊಂಡಿದ್ರು, ಅಲ್ಲಿಂದ ರಕ್ಷಿಸಿದ್ದೀವಿ. ಇನ್ನೊಂದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಬಂದಿದ್ದು, ನಮ್ಮ ಮೈಸೂರಲ್ಲಿ ಟಿ ನರಸೀಪುರದಲ್ಲಿ ಅಲ್ಲಿ ಸಹ 18 ಜನರನ್ನು ರಕ್ಷಿಸಿ 20 ವರ್ಷಗಳ ಕಾಲ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ವರ್ಷದಿಂದ ಅದೇ ಫ್ಯಾಕ್ಟ್ರಿಯಲ್ಲಿ ಇದು ಬಡ್ಡಿ ಸೇರಿಸಿ ಕೊಟ್ಟಿರೋ ಅಡ್ವಾನ್ಸ್ ಅಮೌಂಟ್ ನ ತೀರ್ಸಕ್ಕೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ರು, ಅವ್ರನ್ನ ಸಹ ನಾವು ರಕ್ಷಣೆ ಮಾಡಿದೀವಿ. ಸೊ ಕರ್ನಾಟಕದಲ್ಲಿ ಇದೆಯಾ? ಹೌದು, ಎಲ್ಲಾ ತರ ಇಂಡಸ್ಟ್ರಿಯಲ್ಲಿ ಈಗ ನಡೀತಾ ಇದೆ.
1: ಈ ಮುಖ್ಯವಾಗಿ ಮಾನವ ಕಳ್ಳ ಸಾಗಣೆ ಈ ಒಳಗಾಗ್ತಾರಲ್ಲ, ಯಾಕೆ, ಎಲ್ಲಿಂದ ಶುರುವಾಗುತ್ತೆ ಇದು, ಯಾವ ಅವರ ಅವರಿಗೆ ಏನು ಅಂದ್ರೆ ಬುದ್ಧಿ ಇಲ್ಲದೆ ಅದಕ್ಕೆ ಬಲಿಯಾಗ್ತಾರ, ಅಥವಾ ಯಾವ ಕಾರಣಕ್ಕೋಸ್ಕರ ಬಲಿಯಾಗ್ತಾರೆ ಅಲ್ಲಿ?
0: ಯೂಶಲಿ ಮೇಡಮ್, ಮಾನವ ಕಳ್ಳ ಸಾಗಾಣಿಕೆ ಅಂತ ಇಲ್ಲಾದ್ರೆ ಜೀತ ಪದ್ಧತಿ ಅಂತ ಹೇಳುವಾಗ ಯೂಶಲಿ ನಮಗೇನಾದರೂ ಒಂದು ಅಸಹಾಯತೆ ಬರುವಾಗ ಇಲ್ಲಾದ್ರೆ ಎಮರ್ಜೆನ್ಸಿ ಬರುವಾಗ ಈ ಜೀತ ಪದ್ಧತಿ ನಡೆಸುವ ಇಲ್ಲ ಮಾನವ ಕಳ್ಳ ಸಾಗಾಣಿಕೆ ಮಾಡೋಕ್ಕೆ ತುಂಬ ಜನರು ನೋಡ್ತಾ ಇರ್ತಾರೆ. ಅವರ ಅಸಹಾಯತೆಯನ್ನು ದುರುಪಯೋಗ ಪಡಿಸಿ ಅವರಿಗೆ ಇಂಥ ಕೆಲಸಗಳನ್ನು ಮಾಡಿಸ್ತಾರೆ. ಅದು ನಾವು ಅವರ ಏನು ಹೇಳೋದು, ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಾರ ಅಂತ ಹೇಳೋಕ್ಕಾಗಲ್ಲ. ಆ ಟೈಮ್ ಆಫ್ ನೀಡ್, ಅವ್ರಿಗೆ ಏನಾದರೂ ಬೇಕಾಗಿರುವಾಗ, ಸಪೋಸ್ ಅಡ್ವಾನ್ಸ್ ಅಮೌಂಟ್ ಇರ್ಬೋದು, ಯಾವುದಾದ್ರೂ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸಸ್ ಇರ್ಬೋದು, ಇಲ್ಲಾದ್ರೆ ಮದುವೆ ಇರ್ಬೋದು, ಇಂಥ ಎಲ್ಲದಕ್ಕೂ ಭಾರತದಲ್ಲಿ ತುಂಬ ದುಡ್ಡಾಗುತ್ತೆ. ಆ ಟೈಮಲ್ಲಿ ಅವ್ರನ್ನ ಮಿಸ್ಯೂಸ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವರಿಗೆ ಓಕೆ ಬನ್ನಿ ನೀವು ಕೆಲಸ ಮಾಡಿ ತೀರಿಸ್ಕೊಳ್ಳಿ ಲೋನು, ನಾವು ಅಷ್ಟೇ ಮಾಡಿದ್ರೆ ಸಾಕು, ಬೇರೆ ಏನೂ ಬೇಡ, ಎಷ್ಟು ಕೊಟ್ಟಿದ್ದೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ಅವ್ರನ್ನ ಮೋಸ ಮಾಡಿ ಕರ್ಕೊಂಬರ್ತಾರೆ. ಕರ್ಕೊಂಬಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದು ಅವ್ರ ಫುಲ್ ಜೀವನ ಪೂರ್ತಿ ಅವ್ರ ಇಡೀ ಫ್ಯಾಮಿಲಿನ ಕೆಲಸ ಮಾಡಿಸ್ತಾರೆ, ಅದ್ರ ಮೇಲೆ ಬಡ್ಡಿ ಚಕ್ರ ಬಡ್ಡಿ ಅಂತ ಹೇಳ್ಬಿಟ್ಟು ಯಾವತ್ತೂ ಅವ್ರನ್ನ ವಾಪಸ್ಸೇ ಕಳ್ಸಲ್ಲ. ಸೊ ಅದಕ್ಕೆ ಅದ್ರ ಮೇಲೆ ಒಂದ್ಸಲಿ ಬಂದಾದ್ಮೇಲೆ ಅವ್ರಿಗೆ ಗೊತ್ತಾಗೋದು, ಆ ಟೈಮಲ್ಲಿ ಅವ್ರಿಗೆ ಅಲ್ಲಿಂದ ಬಿಟ್ಕೊಂಡು ಹೋಗಕ್ಕಾಗಲ್ಲ. ಯಾಕಂದ್ರೆ ಇವ್ರ ಅಂಡರ್ ಅಲ್ಲಿ ಇರ್ತಾರೆ, ಅವ್ರೆಲ್ಲ ಫ್ರೀಡಮ್ ನಸ ತೆಗೆದು ಅವ್ರನ್ನ ಹೆದರಿಸಿ ಬೆದರಿಸಿ ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೆ ಈ ತರ ಜೀತ ಪದ್ಧತಿ ನಡೆಯೋದು.
1: ನಿಶಾಮ, ಈಗ ಮುಖ್ಯವಾಗಿ ನಾವು ಅವಾಗ್ಲೇ ಮೊದಲಲ್ಲಿ ಮಾತಾಡ್ತಾ ಹೇಳ್ತಾ ಇದ್ವಿ, ಹೆಣ್ಮಕ್ಕಳು, ಸಣ್ಣ ಮಕ್ಕಳು, ಜೊತೆಗೆ ಗಂಡಸರು ಎಲ್ಲರೂ ಬಲಿಯಾಗ್ತಾರೆ ಈ ಜೀತ ಪದ್ಧತಿಗೆ ಅಂತ. ಆದರೆ ಜೀತ ಪದ್ಧತಿ ಜೊತೆಗೆ ಮಾನವ ಕಳ್ಳ ಸಾಗಣೆಗೆ ಎಲ್ಲರೂ ಬಲಿಯಾಗ್ತಾರೆ, ಆದರೆ ಮುಖ್ಯವಾಗಿ ತುಂಬ ಹೆಚ್ಚಾಗಿ ಬಲಿಯಾಗೋರು ಯಾರು, ಹೆಣ್ಮಕ್ಕಳ ಅಥವಾ ಸಣ್ಣ ಮಕ್ಕಳ ಅಥವಾ ಜೀತಕ್ಕೆ ಬೇಕು ಅಂತ ಗಂಡಸರನ್ನ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಜಾಸ್ತಿ ಸಾಗಣೆ ಮಾಡ್ತಾರ, ಯಾರು ಜಾಸ್ತಿ? ಹೆಣ್ಮಕ್ಕಳು ಕೂಡ ತುಂಬ ಹೆಚ್ಚಾಗಿನೆ ಕೂಡ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಬಲಿಯಾಗಬಹುದು, ಯಾರು ತುಂಬಾ ಹೆಚ್ಚಾಗಿ ಬಲಿಯಾಗ್ತಾರೆ?
0: ಜೀತ ಪದ್ಧತಿಯಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಮೆನ್ ಯೂಶಲಿ ಅವರೇ ಬಲಿಯಾಗೋದು. ಆದರೆ ಏನು ಹೇಳೋದು, ಇಂಡೈರೆಕ್ಟ್ ವಿಕ್ಟಿಮ್ಸ್ ಅಂತ ಹೇಳ್ಬೋದಲ್ಲ, ಅವರು ಒಂದು ಹಸ್ಬೆಂಡ್ ಬಲಿಯಾದರೆ ಅವ್ರ ಇಡೀ ಫ್ಯಾಮಿಲಿನ ಸಹ ಅವರು ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಇದು ಒಂದಿನ ಎರಡು ದಿನ ಕೆಲಸ ಅಲ್ಲ, ಅವರು ಒಂದು ರಾಜ್ಯ ಬಿಟ್ಟು, ಅದಕ್ಕೆ ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳುವಾಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡ್ಬಂದು ಶೋಷಣೆ ಮಾಡೋದು. ಸೊ ಒಂದು ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಬರುವಾಗ ಅವ್ರು ಒಬ್ಬರೇ ಬರಲ್ಲ, ಅವ್ರ ಇಡೀ ಫ್ಯಾಮಿಲಿನ ಕರ್ಕೊಂಡ್ಬರ್ತಾರೆ. ಸೊ ಅಲ್ಲಿ ಕರ್ಕೊಂಬರುವಾಗ ಅವ್ರು ಇಟ್ಟಿರೋ ಈ ಸಪೋಸ್ ಫ್ಯಾಕ್ಟ್ರೀಸ್ ಆಗಿರ್ಬೋದು, ರೋಸ್ ಫಾರ್ಮ್ ಆಗಿರ್ಬೋದು, ಇದೆಲ್ಲ ಅವರಿಗೆ ಬೇರೆ ಏನು ಫೆಸಿಲಿಟೀಸ್ ಇರಲ್ಲ, ಸೆಕ್ಲೂಡೆಡ್ ಆಗಿರುತ್ತೆ. ಸೊ ಎಂಟೈರ್ ಫ್ಯಾಮಿಲಿ ಇದಕ್ಕೆ ಬಲಿಯಾಗ್ಬಿಡ್ತಾರೆ, ಮಕ್ಕಳಿಗೆ ಸ್ಕೂಲಿಗೆ ಕಳ್ಸಲ್ಲ, ಮಹಿಳೆಯರಿಗೆ ಬೇರೆ ಏನು ಫ್ರೀಡಮ್ ಇರಲ್ಲ. ಸೊ ಅವ್ರನ್ನ ಸಹ ಇಂಥ ಜೀತ ಪದ್ಧತಿಗೆ ಹಾಕ್ಬಿಟ್ಟು ಅವರು ಇಂಡೈರೆಕ್ಟ್ ವಿಕ್ಟಿಮ್ಸ್ ಅಂತ ಹೇಳ್ಬೋದು.
1: ಆದರೂ ಸಣ್ಣ ಮಕ್ಕಳನ್ನ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಅವರು ಕರ್ಕೊಂಡು ಹೋಗುವಾಗ ಅವರ ಅಂಗಾಂಗಗಳನ್ನ ಕೂಡ ತಗೊಂಡು ಸಾಗಣೆ ಮಾಡಿದ್ದು ಕೂಡ ಇದೆ ಅಲ್ವಾ?
0: ಹೌದು, ಸಣ್ಣ ಮಕ್ಕಳು ಮತ್ತೆ ಎಸ್ಪೆಷಲಿ ಗರ್ಲ್ಸ್
1: ಲೈಂಗಿಕ ಕಿರುಕುಳ
0: ಇದೆಲ್ಲ ಮಾನವ ಕಳ್ಳ ಸಾಗಾಣಿಕೆ ಅಡಿಯಲ್ಲಿ ಇವರೆಲ್ಲರೂ ಬಲಿ ಆಗ್ತಾರೆ. ಈಗ ಚೈಲ್ಡ್ ಲೇಬರ್ ಆಗ್ಬೋದು, ನಾವು ತುಂಬಾ ರೆಸ್ಕ್ಯೂಸ್ ಮಾಡಿದೀವಿ, ಮಿಕ್ಸ್ಚರ್ ಫ್ಯಾಕ್ಟ್ರಿ, ಬ್ಯಾಗ್ ಫ್ಯಾಕ್ಟ್ರಿ ಅಲ್ಲೆಲ್ಲ ಮಕ್ಕಳನ್ನ ತುಂಬಾ ವರ್ಷದಿಂದ ಒಂದೇ ಜಾಗದಲ್ಲಿ ಹಾಕಿ ಅವ್ರನ್ನ ಅಲ್ಲಿ ಕೆಲಸ ಮಾಡಿಸ್ತಿರೋದು, ಅದು ಸಹ ಕಳ್ಳ ಜೀತ ಪದ್ಧತಿನೇ, ಮಕ್ಕಳ ಜೀತ ಪದ್ಧತಿ ಅಂತ ಹೇಳ್ಬೋದು.
1: ಜೀತ ಪದ್ಧತಿಯಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ ಈ ಕಾರ್ಮಿಕರು, ಕೆಲಸದವರು, ಇವರನ್ನ ಗುರುತಿಸಿ ರಕ್ಷಿಸಿದಿರಾ ನೀವೆಲ್ಲಾನು ಸಾಕಷ್ಟು ಸಲ. ಇದಾದ್ಮೇಲೆ ಏನಾಗತ್ತೆ, ಅವರನ್ನ ರಕ್ಷಣೆ ಅಲ್ಲಿ ಮಾಡ್ತೀರಾ, ಅದಾದ್ಮೇಲೆ ಏನಾಗತ್ತೆ, ಅವರಿಗೆ ಏನ್ ವ್ಯವಸ್ಥೆ ಆಗತ್ತೆ, ಬಿಡುಗಡೆ, ಪುನರ್ವಸತಿ ಮತ್ತೆ ಅವ್ರಿಗೆ ಕೊಡುವಂತ ಪರಿಹಾರಗಳು, ಇದೆಲ್ಲ ಏನೇನಾಗುತ್ತೆ, ಒಂದಿಷ್ಟು ವಿವರಣೆ ಕೊಡಬಹುದಾ?
0: ಹೌದು ಮೇಡಮ್, ಆಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಾನೂನುಗಳಿದೆ. ಅದ್ ಆಲ್ರೆಡಿ BNS ಅಡಿಯಲ್ಲಿ 143 ಅಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಪನಿಷಬಲ್ ಅಫೆನ್ಸ್, ಅದ್ರ ಜೊತೆನೆ ಜೀತ ಪದ್ಧತಿ ಬಗ್ಗೆನೇ ಸಪ್ರೇಟ್ ಆಗಿ ಕಾನೂನಿದೆ ಇಡೀ ದೇಶದಲ್ಲಿ. ಅದು ಅಲ್ಲದೆ ನಮ್ಮ ರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ತುಂಬ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ. ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ರೀಸೆಂಟಾಗಿ 2024 ಅಲ್ಲಿ ಬಂದಿರೋ ಗೈಡ್ಲೈನ್ಸ್ ಪ್ರಕಾರ ಎಲ್ಲರೂ ವಿಲೇಜ್ ಪಂಚಾಯತಿಂದ ಸೇರಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು, ಲೇಬರ್ ಆಫೀಸರ್ಸ್ ಆಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ತುಂಬ ಆಲ್ಮೋಸ್ಟ್ 17 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದೆ. ಜೀತ ಕಾರ್ಮಿಕ ಇಲ್ಲಿ ಕರ್ನಾಟಕದಲ್ಲಿ ನಡೀತಿದೆಯಾ ಇಲ್ವೋ ಅಂತ ಐಡೆಂಟಿಫೈ ಮಾಡೋಕ್ಕೆ, ಐಡೆಂಟಿಫೈ ಮಾಡೋದು ಮತ್ತು ರಿಪೋರ್ಟ್ ಮಾಡೋ ಪರ್ಮಿಷನ್ ಇದೆ. ಅದಾಗಿದ ತಕ್ಷಣ ರಿಪೋರ್ಟ್, ಇನ್ ಕೇಸ್ ರಿಪೋರ್ಟ್ ಆಗಾದ್ಮೇಲೆ ಅವರು ಬಿಡುಗಡೆ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ. ಬಿಡುಗಡೆ ಪ್ರಮಾಣ ಪತ್ರ ಅಂದರೆ ಏನು ಅಂದರೆ, ಬಿಡುಗಡೆ ಪ್ರಮಾಣ ಪತ್ರ ಕೊಡುವಾಗ ಅವರು ಜೀತದಿಂದ ಮುಕ್ತವಾಗಿದ್ದಾರೆ ಅಂತ ನಾವೊಂದು ಸರ್ಟಿಫಿಕೇಟ್ ಕೊಡ್ತಾರೆ ಗೌರ್ಮೆಂಟು. ಅದಾಗಿದ ತಕ್ಷಣನೇ ಅವರಿಗೆ ರೆಸ್ಕ್ಯೂ ಮಾಡಿ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿ ಜೀತ ದಾಳಿಗಳನ್ನು ತುರ್ತು ಪರಿಹಾರ ಅವರಿಗೆ ಆಲ್ಮೋಸ್ಟ್ 30,000 ತನಕ ಇಮಿಡಿಯೇಟ್ ಆಗಿ ರಿಲೀಫ್ ಕೊಡ್ತಾರೆ. ಅದು ಅಲ್ಲದೆ ಅವ್ರನ್ನ ಬೇರೆ ಜಾಗ ಕರ್ಕೊಂಡೋಗಿ ಅವ್ರಿಗೆ ಬೇಕಾಗಿರೋ ಪುನರ್ವಸತಿಗಾಗಿರೋ ಎಲ್ಲ ವಿಷಯಗಳನ್ನು ಸಹಾಯತವನ್ನು ಅವರು ಮಾಡಿಕೊಡ್ತಾರೆ. ಅದ್ರಲ್ಲಿ ಪುನರ್ವಸತಿ ಅಂತ ಹೇಳುವಾಗ ಅವರಿಗೆ ಇನ್ ಕೇಸ್ ಮನೆ ಇಲ್ಲ ಅಂದರೆ ಅವ್ರಿಗೊಂದು ಜಾಗ ಕೊಟ್ಟು ಮನೆ ಕೊಟ್ಟು ಇರೋಕ್ಕೆ, ಇಲ್ಲಾಂದರೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ವಾಪಸ್ ಜೀತ ಪದ್ಧತಿಗೆ ಬರದೆ ಬೇರೆ ಕೆಲಸ ಕೆಲಸದಲ್ಲಿ ಒಳಪಡಿಸೋಕ್ಕೆ ಟ್ರೈ ಮಾಡ್ತಾರೆ. ಅದು ಅಲ್ಲದೆ ಅವ್ರಿಗೆ ಮೆಡಿಕಲ್ ಸಪೋರ್ಟ್, ಇಮೋಷ್ನಲ್ ಸಪೋರ್ಟ್ ಇದೆಲ್ಲ ಸಹ ಕೊಡ್ತಾರೆ. ಅದು ಅಲ್ಲದೆ DLSC ಹತ್ರ ಹೋದ್ರೆ ಬರೀ ಅವ್ರನ್ನ ಬಿಡುಗಡೆ ಮಾಡೋದು ಮಾತ್ರ ಅಲ್ಲ, ಯಾರು ಇವ್ರನ್ನ ಜೀತ ಪದ್ಧತಿಯಲ್ಲಿ ಹಾಕಿರ್ತಾರೆ ಅವ್ರನ್ನ ರೆಸ್ಪಾನ್ಸಿಬಲ್ ಮಾಡಿ ಅವರಿಗೆ ಒಂದು ಶಿಕ್ಷೆ ಆಗೋ ಥರ ನಾವು ನೋಡ್ಕೊಳ್ಬೋದು. ಇದೆಲ್ಲ ಪ್ರೊವಿಷನ್ಸ್ ಆ್ಯಕ್ಟಲ್ಲೂ, ಬಾಂಡೆಡ್ ಲೇಬರ್ ಆ್ಯಕ್ಟಲ್ಲೂ ಇದೆ. ಅದು ಅಲ್ಲದೆ ನಮ್ಮ ಕರ್ನಾಟಕದ ಗೌರ್ಮೆಂಟ್ ನೋಟಿಫಿಕೇಶನ್ಸಲ್ಲೂ ಇದೆ ಇದನ್ನ ಸ್ಟಾಪ್ ಮಾಡೋಕ್ಕೆ.
1: ಗ್ರೇಟ್, ಮತ್ತಷ್ಟು ಪ್ರಶ್ನೆಗಳ ಜೊತೆಗೆ ವಾಪಸ್ ಆಗ್ತೀವಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳು ಕೂಡ ನಮ್ಮ ಜೊತೆ ಆಗ್ತಾ ಇದ್ದಾರೆ. ಅವರ ಕಥೆ ಏನು, ಎಲ್ಲಿಂದ ಬಂದರು, ಯಾಕೆ ಈ ಪದ್ಧತಿಗೆ ಬಲಿಯಾದರು, ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ತೀವಿ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಸಮಯ ಸರಿಯಾಗಿ 4:18 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಮಾನವ ಕಳ್ಳಸಾಗಣೆ ವಿರೋಧಿ ದಿನ ಮತ್ತೆ ಜೀತ ಪದ್ಧತಿ ಎರಡೂ ವಿಷಯಗಳ ಬಗ್ಗೆ ಈಗಾಗಲೇ ಮೇಡಮ್ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಫಿಬಾ ನಿಶಾ ಅವರು. ಜೊತೆಗೆ ಇವತ್ತು ನಾನು ಹೇಳಿದೆ ನಮ್ಮ ಜೊತೆಯಲ್ಲಿ ಇಬ್ಬರು ಫಲಾನುಭವಿಗಳು ಕೂಡ ಇದ್ದಾರೆ ಅಂತ. ಪಕ್ಕಣ್ಣ
1: ನಮಸ್ಕಾರ.
0: ನಮಸ್ಕಾರ. ಪಕ್ಕಣ್ಣ ಅವ್ರ ಜೊತೆಲಿ ಮೂರ್ತಿ ಅವರು ಕೂಡ ಇದ್ದಾರೆ. ಪಕ್ಕಣ್ಣ ಮೊದಲು ನೀವು ಮಾತಾಡಿ ಹೇಳಿ, ಹೆಂಗೆ ಈಗ ಜೀತ ಪದ್ಧತಿಯಿಂದ ಮುಕ್ತರಾಗಿ ಆಚೆ ಕಡೆ ಬಂದಿದ್ದೀರಲ್ವಾ ನೀವು, ಜೀತ ಪದ್ಧತಿಗೆ ಹೋಗಿದ್ ಹೆಂಗೆ, ಹಿಂಗ್ ಶುರುವಾಯ್ತು, ಎಲ್ಲಿಂದ ಯಾಕೆ ಹೋದ್ರಿ ನೀವು?
1: ಅಮ್ಮ, ನಮ್ಮ ಗದಗ ಜಿಲ್ಲಾ ಗದಗ ತಾಲೂಕು ಸಾಕಿನ ಲಕ್ಕುಂಡಿ ನಮ್ಮೂರು. ನಾವು ಹುಬ್ಳಿಯಲ್ಲಿ ಕೆಲಸಕ್ಕಂತ ಹೋಗ್ತಿದ್ವಿ. ಮನೆ ಪರಿಸ್ಥಿತಿ ಒಂದು ಸ್ವಲ್ಪ ಗಂಭೀರ. ಹುಬ್ಳಿಯಲ್ಲಿ ಕೆಲಸ ಮಾಡ್ತಿದ್ವಿ. ನಮಗೊಂದು 2 ದಿನ ಕೆಲಸ ಸಿಗಲಿಲ್ಲ ಅಮ್ಮ. ಅಲ್ಲೇ ನಮ್ಮನ್ನು ಅರಸೀಕೆರೆಗೆ ಅಂತೇಳಿ 12:00 ಸುಮಾರು ಅರಸೀಕೆರೆಯಾಗ ತೆಂಗಿನ ತೋಟ ಅಡಿಕೆ ತೋಟದ ಕೆಲಸ ಐತಿ, ನೀವು ಬರ್ರಿ ಅಂತೇಳಿ ನಮ್ಮನ್ನು ಒಂದು ನಿರಂಜನ ಅನ್ನೋ ಹುಡುಗ ಒಬ್ಬ ಕರ್ಕೊಂಡು ಹೋದ.
0: 15 ಜನ
1: ತೋಟದ ಕೆಲಸ, ತೆಂಗಿನ ತೋಟ ಅಡಿಕೆ ತೋಟ ಅಂತ ಕರ್ಕೊಂಡೋಗ್ಯಾನ. ಕರ್ಕೊಂಡೋಗಿ ಅಲ್ಲಿ ಅರಸೀಕೆರೆಗೆ 6:00 ಇಳಿದ್ವಿ. ಇಳಿದ್ಬಿಟ್ಟೇನೆ ಜೀಪ್ ಇದ್ವು ಅವರು, ಜೀಪ್ನಾಗ ಹತ್ತಿಸ್ಕೊಂಡು ಅದು ಕುಶಲ್ ನಗರ ಅಂತೇಳಿ, ಅದು ನಮಗೆ ಬಿಡುಗಡೆಗಿಂದ ಗೊತ್ತಾಗೈತಿ ಆ ಊರು ಅನ್ನೋದು. ಬೆಳತನನ ಹೋಗಿ ಬೆಳಿಗ್ಗೆ 5:00 ಅಲ್ಲಿ ಇಳಿದ್ವಿ. 5:00 ಅಲ್ಲಿ ಇಳಿಸಿ ಸಲ್ಚಿ ಕೊಟ್ಟು ಸೊಂಟಿ ಹೊಲ್ದಾಗ ಕೆಲಸಕ್ಕೆ ಹಚ್ಚಿದ್ರು. ಅಲ್ಲಿಂದ ಸೊಂಟಿ ಹಚ್ಚಿ ಹೊಳ್ಳಿ 2 ಎಕರೆ ಎಬ್ಬಿದ್ವಿ ಅಲೆ. ಆಮ್ಯಾಗ ಅಧಿಕಾರಿಗಳಿಗೆ ಹೆಂಗೋ ಸುದ್ದಿ ಮುಟ್ಟಿ ಅವರು ನಮ್ಮನ್ನು ಬಂದು ಜೀತದಿಂದ ಹಿಂಸೆ ಭಾಳ ಮಾಡಿದ್ರು ನಮಗಲ್ಲಿ.
0: ಎಷ್ಟು ದಿನ ಕೆಲಸ ಮಾಡಿದ್ರಿ?
1: 6.5 ತಿಂಗಳು ಮಾಡಿವಿ ಅಮ್ಮ. 15 ಜನ 6.5 ತಿಂಗಳು ಮಾಡಿವಿ. ನಮಗೆ ಊಟ ಇಲ್ಲ, ಟೈಮ್ ಸೇರಿ ಜಳಕ ಅಂತೂ ಇಲ್ಲ ಇಲ್ಲ. 6.5 ತಿಂಗಳು ಜಳಕ ಮಾಡಿಲ್ಲ ಮಳೆ ಮ್ಯಾಗ ಜಳಕ. ನಮಗೆ
0: ಮಲಗಕ್ಕೆಲ್ಲ ಜಾಗ ಕೊಟ್ಟಿದ್ರ
1: ಶೆಡ್ ಅಮ್ಮ, ಚಪ್ರ
0: ಜನ ಒಟ್ಟಿಗೆ
1: ಒಟ್ಟಿಗೆ ಅವರು ನಮ್ಮಂತೆ ಒಟ್ಟಿಗೆ ಇರೋರು. ನಮ್ಮನ್ನು ಹೊರಗಡೆ ಎಲ್ಲಿ ಒಂದಕ್ಕೆ ಹೋಗಕ್ಕೂ ಬಿಡ್ತಿದ್ದಿಲ್ಲ. ಊಟ 2 ಹೊತ್ತು ಊಟ, ಅದು ಹೊಟ್ಟೆ ತುಂಬ ಇಲ್ಲ.
0: ಏನು ಕೊಡ್ತಿದ್ರು?
1: ಅನ್ನ ಅಷ್ಟೇ, ಹಳೆ ಅಕ್ಕಿ ಅನ್ನ, ಅದ 5 ರೂಪಾಯಿ ಕರ್ಪುಡಿಸಿಟ್ಟು, ಒಂದು ತಮಾಟೆ ಹಣ್ಣು, ಅದ ಗಂಜಿ ಮಾಡೋದು, ಅದ ಬಸ್ತು, ಅದನ್ನು ಮುದ್ದೆ ಮಾಡೋದು, ಅನ್ನದ ಇಷ್ಟಿಷ್ಟು ಅದನ್ನು ಕೊಡೋದು. 2 ಹೊತ್ತು ಅದನ್ನ ಕೊಡೋರು, ಮತ್ತು ಉದಿದ್ದೇನಿಲ್ಲ. ಅಲ್ಲಿಂದ ಸೊಂಟಿ ಎಬ್ಬಲ್ಲಿ ಮಟ್ಟನು ಇವ್ರೇನ ಹಿಂಸೆ ಮಾಡಿದ್ರು, ಮತ್ತು ನಮಗೆ ದಾರಿ ಇದ್ದಿಲ್ಲ ಬರೋಕೆ, ಬಿಡ್ತಿದ್ದಿಲ್ಲ. ಉಳಿದಿದ್ವಿ ಅಲ್ಲೇ. ಅಧಿಕಾರಿಗಳು ಹೆಂಗೆ ಒಂದು ಸ್ವಲ್ಪ ಯಾರ ಒಂದು ಲಿಂಕ್ ಕೊಟ್ಟು ನಮ್ಮ ಮನುಷ್ಯನ ಒಬ್ಬವನ್ನು ತಪ್ಪಿಸಿ ಕಳಿಸಿದ್ವಿ. ಅವನು ರಘು ಅನ್ನೋ ಹುಡುಗ ಗದಗಿನವ, ಅವನು ಒಂದು 2 ತಿಂಗಳ ಜಿಲ್ಲಾಸ್ಪತ್ರೆ ಒಳಗೆ ಟ್ರೀಟ್ಮೆಂಟ್ ತೊಗೊಂಡು ಆ ನಂತರ ಅಧಿಕಾರಿಗಳಿಗೆ ಭೇಟಿಯಾಗ ನಮ್ಮ ತಾಯಿಯರಿಗೆ ಭೇಟಿಯಾಗಿ
0: ಏನಾಗಿತ್ತು ಅವ್ರಿಗೆ?
1: ಬ್ಲಡ್ ಇಲ್ಲಮ್ಮ ಮೈಯಾಗ, 7 ಪಾಯಿಂಟ್ ಬ್ಲಡ್ ಅದಾವ, ಊಟ ಇಲ್ಲ, ಕಾಲು ಕೈ ಬಾತ್ ಬಿಟ್ಟವೆ ಎಲ್ಲರೂ ನಮ್ಮ ಎಲ್ಲ ಜನನು ಹಂಗಾಗ್ಯಾರ. ಅಲ್ಲಿಂದ ಒಬ್ರು ಖಾಲಿನ ಆದ್ರು, ಬಿಡುಗಡೆ ಆಗಿ ಬಂದಿಂದ ಒಬ್ಬ ಮನುಷ್ಯ ನಮ್ಮ ಕುಟ್ಟಾಗ 15 ಮಂದಿ ಒಬ್ಬ ಖಾಲಿ ಆದ.
0: ಅಂದ್ರೆ ನೀವು ಬಿಡಿಸಿ ಕಳಿಸಿದ್ದು, ಅಲ್ಲಿಂದ ತಪ್ಪಿಸಿ ಕಳಿಸಿದ್ದು?
1: ಇಲ್ಲಮ್ಮ, ನಾವ ಸಿಕ್ಕೊಂಡಿದ್ವಿ. 15 ಜನ ನಾವು ಒಟ್ಟ
0: 15 ಜನ ಸಿಕ್ಕಾಕೊಂಡಿದ್ವಿ.
1: ಸಿಕ್ಕಾಕೊಂಡಿದ್ದಾಗ ಒಬ್ಬ ಮನುಷ್ಯನ ತಪ್ಪಿಸಿ ಕಳಿಸಿದ್ವಿ, ನಮ್ಮ ಮನುಷ್ಯನ ಗದಗ ಹುಡುಗನ್ನ. ಅವ 2 ತಿಂಗಳು ಟ್ರೀಟ್ಮೆಂಟ್ ತಗೊಂಡು ಮತ್ತೊಂದು 1.5 ತಿಂಗಳಿಗೆ ನಮ್ಮ ತಾಯಿಯಾರಿಗೆ ಹೋಗಿ ಹೇಳಿದಾಗ ನಮ್ಮ ತಾಯಿಯಾರ ಅಧಿಕಾರಿಗಳಿಗೆ ತಿಳಿಸ್ಯಾರ ಅಲ್ಲಿ.
0: ಈಗ ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಿರ್ಲಿಲ್ವಾ ನೀವಲ್ಲಿ?
1: ಇಲ್ಲಮ್ಮ, ಅವರು ಫೋನು ಆಮ್ಯಾಗ ದುಡ್ಡು ಬಕ್ಕಂದನ್ನು ಎಲ್ಲರೂ ಕಸ್ಕೊಂಡು ಅವ್ರು ಯಾವ ರೀತಿನೂ ನಮ್ಗೇನು ಹೊರಗಿಂದ ಏನು ಗೊತ್ತಾಗದಂಗ ಪ್ರಪಂಚನ ನೋಡ್ದಂಗ ಇಟ್ಟಿದ್ರು ನಮ್ಮನ್ನ.
0: ನೀವು ಇವಾಗ 6 ತಿಂಗಳು 6.5 ತಿಂಗಳು ಬರ್ದೇ ಇರುವಾಗ ನಿಮ್ಮ ಮನೆಯವರು ಹುಡುಕ್ಲಿಲ್ವಾ?
1: ಎಲ್ಲ ಹುಡುಕಿದ್ರೆ ಎಲ್ಲಿದಾರ ಅಂತ ಹುಡುಕ್ಬೇಕಮ್ಮ ಅವ್ರು. ಕುಶಲ್ ನಗರ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅದು TBT ಕ್ಯಾಂಪ್ ನ್ಯಾಗ ಅಲ್ಲಿದ್ದ ಮುಂದೆ ಇದೀವಿ ನಾವು. ಮತ್ತೆ
0: ಯಾರ್ಯಾರು ಇದಾರೆ ಮನೆಯಲ್ಲಿ? ಪಕ್ಕಣ್ಣ
1: ನಮ್ಮ ಮನೆಯಲ್ಲಿ ಅಮ್ಮ, ನಮ್ಮ ತಾಯಿ ತಂದೆ,

0: ನಮ್ಮ ಒಬ್ಬಕ್ಕೆ ಹೆಣ್ಮಕ್ಳು ಇಬ್ರು ಗಂಡು ಮಕ್ಕಳು ಹಂಗ
1: ನಿಮ್ಗೆ
0: ನಮ್ಮ ಹೆಣ್ಮಕ್ಳು ನಾನು ಇಷ್ಟು ಚೆನ್ನಾಗಿ
1: ಅಂದ್ರೆ ಮದ್ವೆ ಆಗಿದೆಯೇ
0: ಹಾ
1: ಮಕ್ಕಳಿದ್ದಾರೆ
0: ಮಕ್ಕಳಿದ್ದಾರೆ
1: ಇದೆಲ್ಲ ಇರುವಾಗ ದುಡಿಯೋರು ಎಷ್ಟು ಜನ ಇದ್ರು ಮನೆಯಲ್ಲಿ
0: ನಾನು ಒಬ್ಬವ ನಮ್ಮ ತಾಯಿ
1: ಮತ್ತೆ ನೀವು ಹಂಗ 6 ತಿಂಗಳು ಹೋದಾಗ ಹೆಂಗೆ ಜೀವನ ಹೆಂಗ್ ನಡೆದು
0: ಜೀವನ ಎಲ್ಲ ಬಹಳ ಕಷ್ಟ ಆಗೈತಮ್ಮ ಬಹಳ ಅಂದ್ರೆ ಬಹಳ ಕಷ್ಟ ನಮ್ಮ ಅಪ್ಪರಿಗೆ ಲಕ್ವ ಹೊಡೆದು 16 ವರ್ಷ ಆಯ್ತು
1: ಮತ್ತೆ ಯಾರು ದುಡಿಯೋರಿಲ್ಲ
0: ಇಲ್ಲ ನಮ್ಮ ತಾಯೇ ದುಡಿಬೇಕು ನಾನು ಈಗ ನಮ್ಮ ಮಕ್ಕಳು ಸಣ್ಣ ಅವಾಗ ಇವತ್ತಿನ ಟೈಮ್ ಮಕ್ಕಳದ್ದು ಕೆಲಸ ಮಾಡ್ತಾ ಇದ್ದಾರೆ ಈಗ 8 ವರ್ಷ ಆಯ್ತು ನಾನು ಬಿಡುಗಡೆ ಆಗಿ ಬಂದು 2018 ನಾವು ಬಿಡುಗಡೆ ಆಗಿದ್ವಿ ಈಗ 8 ವರ್ಷ ಆಯ್ತು ಈಗ ಮಕ್ಕಳು ಸ್ವಲ್ಪ ಕೈವಟಕ್ಕೆ ಬಂದಾರ ಮಾಡ್ತಾರ
1: ಜೀತ ಪದ್ಧತಿ ಅಂದ್ರೆ ಅಂದ್ರೆ ನೀವು ಜೀತಕ್ಕೆ ಒಳಗಾದಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಕೆಲಸ
0: 5 ಗಂಟೆಗೆ ಕೆಲಸ ಚಾಲು ಮಾಡ್ಬೇಕಮ್ಮ 7:30 ಮಟ್ಟ ಕೆಲಸ ಮಾಡ್ಬೇಕು
1: ಸಾಯಂಕಾಲ
0: ಆಮ್ಯಾಗ ಮಧ್ಯಾಹ್ನ 1 ಗಂಟೆ 2 ಗಂಟೆಕ ಹಿಂಗ ಊಟಕ್ಕೆ ಬಿಡಾರ ಹೊಳ್ಳಿ 7:30 ಬಿಟ್ರ ಅಂದ್ರ ಒಮ್ಮಕ್ಳಿ 10:30 ಊಟ ಕೊಡಾರ
1: ಪಕ್ಕಣ ಹಿಂಗಿತ್ತು ಆ ಜಾಗ ಎಲ್ಲಾನು
0: ಎಲ್ಲ ಕಾಡಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದ್ರ ಮಧ್ಯಾಹ್ನ ಇದು ಹೊಲ
1: ಎಷ್ಟ್ ಜನ ನಿಮ್ಮನ್ ಕಾಯಕಿರ್ತಿದ್ರು
0: ಅವರು 5 ಜನ ಇದ್ರಮ್ಮ
1: ನೀವು 15 ಜನ 5 ಜನದಿಂದ ತಪ್ಪಿಸ್ಕೊಂಡು
0: ಸಾಧ್ಯ ಆಗ್ಲಿಲ್ಲಮ್ಮ ಹಂಗ ಇದ್ರ ಅವ್ರು ಎಲ್ಲೇ ಹೋದ್ರು ನಡಬರ್ಕ ಒಬ್ರು ಮುಂದೊಬ್ರು ಹಿಂದೊಬ್ರು ನಮ್ಮ ನಡಬರ್ಕ ಬರೋರು ಕೆಲಸ ನಾವು ಮಾಡಾಕತ್ತೀರ ಅವ್ರು ನಿಂದ್ರ ಹಿಂಗ
1: ಯಾವತ್ತಾದ್ರೂ ಈ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನದಲ್ಲಿ ಅವ್ರ ಜೊತೆ ಸಿಕ್ಕಾಕೊಂಡಿದ್ರ
0: ಸಾಕಷ್ಟು ನಮ್ಮ ಕೂಟ 15 ಮಂದಿ ಒಳಗನ ಒಂದು 3-4 ಜನ ಮಾಡಿದಾರಮ್ಮ ಹಂಗ
1: ಏನ್ ಮಾಡ್ತಾರೆ
0: ಅವರು ಹೊಳ್ಳಿ ಅವ್ರನ್ನ ಹಿಡ್ಕೊಂಬಂದು ಬಹಳ ಹಿಂಸೆ ಮಾಡಿ ಹೊಡೆದು ಒಬ್ಬ ಈಗ ಎದರಿಂದ ರಾಣೆಮಣ್ಣೂರ್ ಅಂತೇಕ ಒಂದು ಹಳ್ಳಿ ಅವ ಲಮಾಣಿ ಅಂತೇಳಿ ಆ ಹುಡುಗಗ ಹೊಡೆದು ಮೈಂಡ್ ಹಾಪ್ ಆಗೈತಿ ಇವತ್ತಿನವರೆಗೂ ಅವನು
1: ಅಂದ್ರೆ ಕೋಮಾಗ ಹೋಗಿದಾರ
0: ಈ ಧಾರವಾಡ ಮಾನಸಿಕ ಆಸ್ಪತ್ರೆ ಒಳಗೆ ತೋರಿಸ್ತಾರ ಅವನ್ನ ಸ್ವಲ್ಪ ಇಲ್ಲ ಮನೆಯಾಗಿರ್ಬೇಕು ಇದ ನಮ್ಮ ತಂದೆ ತಾಯಿ ಅಂತೇಳಿ ಇರ್ಬೇಕು ಅನ್ನುವಂಥದ್ದು ಪ್ರಜ್ಞೆ ಇಲ್ಲ ಅವ್ನ ಸರ್ಪಿ ತೊಗೊಂಡು ಬಿಡ್ದಾರ ಬೈಕಿನ ಸರ್ಪಿ ತೊಗೊಂಡು ತೆಲಿಗೆ
1: ಅದಕ್ಕೆ ಮುಂಚೆ ಚೆನ್ನಾಗಿದ್ದ
0: ಆರಾಮಿದ್ದಮ್ಮ ನಮ್ ಕೂಡ ಚಲೋತ್ನೆ ಕೆಲಸ ಮಾಡ್ಯಾನ ಅವನು ಅವನು ಹೊಡೆದಿಂದಾಗ ಹಂಗಾಗಿದ್ದಾನೆ
1: ಮತ್ತೆ ಅವಾಗೆಲ್ಲ ಯಾರು ಕಂಪ್ಲೇಂಟ್ ಕೊಟ್ಟಲಿಲ್ವಾ
0: ಅಲ್ಲ ಕೊಡಾಗ
1: ಬಿಡ್ತಾ ಇರ್ಲಿಲ್ಲ
0: ಹೊರಗಡೆನೆ ಬಿಟ್ಟಿಲ್ಲಮ್ಮ ನಮ್ಮನ್ನ ಮೆಡಿಸಿನ್ ಅನ್ನೋದು ಇಲ್ಲ ನಮ್ಗೆ ಏನಾದ್ರೂ ಮೆಡಿಸಿನ್ ಇಲ್ಲ ಮತ್ತೆ ಕಷ್ಟ ಇಲ್ಲ ಏನು ನಮ್ಗೆ ಏನು ಇಂಥದ್ದು ಒಂದಂತೂ ಮನೆಗೆ ಫೋನ್ ಹಚ್ಚಂಗಿಲ್ಲ ಫೋನ್ ಕೊಡ್ತಿದ್ದಿಲ್ಲ
1: ನೀವು ಎಲ್ಲಿದ್ದೀರಾ ಅಂತಾನೆ ಗೊತ್ತಿರಲಿಲ್ಲ
0: ನಮ್ಗೆ ಆ ಊರ ಗೊತ್ತಿಲ್ಲಮ್ಮ ನಮ್ಗೆ ಅಧಿಕಾರಿಗಳು ನಮ್ಮ ಹುಡುಗ ಯಾವಾಗ ಹಂಗೆ ಹೇಳಿದ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ನಮ್ಮ ತಮ್ಮರು ಆ ರಘುವನ್ನು ಹುಡುಗ ಅಧಿಕಾರಿಗಳಿಗೆ ಹೇಳಿದಾಗ ಅವ್ರು ಬಂದು ನಮ್ಮನ್ನು ಬಿಡುಗಡೆ ಮಾಡಿ ಕುಶಲ್ ನಗರದಾಗ ಸ್ಟೇಷನ್ಗೆ ಹೋಗಿ ನಮ್ಗೆ ಕಂಪ್ಲೇಂಟ್ ಕಂಪ್ಲೇಂಟ್ ಎಲ್ಲ ಬರೋಬ್ಬರಿ ಅವರು ಕಂಪ್ಲೇಂಟ್ ಮಾಡಿ ನಮ್ಮನ್ನು ಒಂದು 2 ದಿವಸ ಇದ್ರಾಗಿಟ್ರು ಹಾಸ್ಟೆಲೊಳಗೆ ಹಾಸ್ಟೆಲಾಗಿಟ್ಟು ನಮ್ಗೆ ಒಂದು ಕಾರ್ಡ್ ಕೊಟ್ಟು ನಮಗೊಂದು 20,000 ರೂಪಾಯಿ ಗೌರ್ಮೆಂಟ್ಲಿಂದ 3,000 ರೂಪಾಯಿ ಕೈಯಾಗಿ ಕೊಟ್ಟರು 17,000 ರೂಪಾಯಿ ಚೆಕ್ ಕೊಟ್ಟರು ಕೊಟ್ಟು ಆ ನಂತರ ನಮ್ಮನ್ನ ಪೊಲೀಸ್ ಸೆಕ್ಯೂರಿಟಿ ಒಳಗನ ನಮ್ಮನ್ನ ಊರಿಗೆ ಕಳಿಸಿದ್ರು ನಾವು ಎಲ್ಲ ಈ ಸಿಗ್ಬಂದಿ ಇದ್ದಾಗನ ಅವ ಟ್ರೈನ್ ಹೋಗೋ ಟ್ರೈನ್ ಹಾರ್ಕೊಂಡ್ಬಿಟ್ಟ ಅಷ್ಟು ಮೈಂಡ್ ಆಪು ಬೆಳಗ್ಗೆ ಇದು ರಾಣಿಮಂಡ್ರ ಹುಡುಗಂದು ಹೋಗೋ ಟ್ರೈನ್ ಹಾರ್ಕೊಂಡು ಹಂಗೆ ಯಾವಾಗ ಹೋಗಿದ್ನೋ ಊರಿಗೆ ಹೋಗಿದ್ದ ಒಮ್ಮೆ ನಾವು ಅಲ್ಲಿ ಹೋಗಿದ್ವಿ ಕೇಳಕ್ಕಂತೇಳಿ ನಾವು ಈ ಸಂಘ ಮಾಡ್ಕೊಂಡಿಂದ ಹೋಗಿದ್ವಿ ಇವ್ರಿಗೆಲ್ಲ ಫೋನ್ ಹಚ್ಚಿ ಇವ್ರು ನಮ್ಗಿಂತ ಮೊದಲು ಬಿಡುಗಡೆ ಆದಾರ ಇವರೆಲ್ಲ ನಾವು ಬಿಡುಗಡೆ ಆಗಿಂತ ಗೊತ್ತಾಗಿ ಇವ್ರು ನಮಗೆ ನಂಬರ್ ಗಿಂಬರ್ ತೊಗೊಂಡು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಇದೇನು ಮುಖ ಅಂತೇಳಿ ಒಂದು ಸಂಘ ಮಾಡಿಕೊಂಡು ಈಗ ಅವ್ರ ಏರಿಯಾದೊಳಗೆ ಅವರು ಗುರುತಿಸ್ತಾರೆ ಇವು ಬಾಂಡೆಡ್ ಲೇಬರ್ ಹೌದೋ ಅಲ್ಲೋ ಜೀತಕದನೋ ಇಲ್ಲೋ
1: ಈ ಉದಯೋನ್ಮುಖ ಸಂಘದ ಬಗ್ಗೆ ಮಾತಾಡೋಣ ಆ ಸಂಘದ ಬಗ್ಗೆ ಮಾತಾಡಕ್ ಮುಂಚೆ ನಿಮ್ಮ ಸ್ನೇಹಿತರು ಮೂರ್ತಿ ಅವರು ಇದ್ದಾರೆ ಪಕಣ ಮೂರ್ತಿ ಅವರೇ ಹೇಳಿ ಹೇಗೆ ಸಿಕ್ಕಾಕೊಂಡ್ರಿ ಈ ಜಾಲದಲ್ಲಿ ನೀವು ಯಾವ ಊರು ನಿಮ್ದು
2: ನಮ್ದು ಮೈಸೂರು ಮೇಡಮ್
1: ಮೈಸೂರು ಹೇಗೆ ಸಿಕ್ಕಾಕೊಂಡ್ರಿ
2: ಮೇಡಮ್ ನಮ್ದು ಜೀವನ ಎಡ್ಸಕ್ಕೆ ತುಂಬಾ ತೊಂದರೆ ಆಯ್ತಿತ್ತು ಫ್ಯಾಮಿಲಿ ನಾವು
1: ಏನ್ ಮಾಡ್ತಿದ್ರಿ ಕೆಲಸ
2: ಮೇಡಮ್ ಕೆಲಸ ಬಂದು ಕಬ್ಬು ಕಡಿ ಕೆಲಸ
1: ಕಬ್ಬು ಕಡಿಯೋ ಕೆಲಸ ಮೈಸೂರಲ್ಲಿ ಮೈಸೂರೇನಾ ಮೈಸೂರ್ ಹತ್ರ ಬೇರೆ ಯಾವ್ದು ಹಳ್ಳಿ
2: ಅಲ್ಲಿ ಅಲ್ಲಿ
1: ಹಳ್ಳಿ ಕಬ್ ಕಡಿಯೋ ಕೆಲಸ ಅಂದ್ರೆ ಏನ್ ಮಾಡ್ತಿದ್ರಿ ಅಲ್ಲಿಂದ ಎಲ್ಲಿಗೆ ಹೋದ್ರಿ ಏನಾಯ್ತು
2: ಮೇಡಮ್ ನಾವು ಮದುವೆಯಾಗಿ ವಸ್ತ್ರಲ್ಲಿ ಜೀವನ ನಡೆಸಕ್ಕೆ ತುಂಬಾ ಕಷ್ಟ ಆಯ್ತಿತ್ತು ನಮ್ಗೆ ಸರಿ ಕೆಲಸ ಸಿಗ್ತಾ ಇರ್ಲಿಲ್ಲ ಒಳ್ಳೆ ಕೆಲಸ ಮಾಡ್ಬೇಕು ನಮ್ ಒಂದೊಂದೇ ಆಸೆ ಮೇಡಮ್ ಒಂದು ಸ್ವಂತವಾಗಿ ಸಂಪಾದನೆ ಮಾಡಿ ಒಂದು ಮನೆ ಕಟ್ಬೇಕಂತ ಕನಸು ಅವಾಗಿಂದ ನಂದು ಅದೇ ಆಸೆ ಇದೇ ಥರ ಇರಬೇಕಾದ್ರೆ ಅಲ್ಲಿ ಸರಿ ಸಂಪಾದನೆ ಕೊಡ್ತಿರಲಿಲ್ಲ ನಾನು ವಿರೋಧ ಸಲ್ಲಿಸ್ತೈತಲ್ಲಿ ನಮ್ಮ ಮಿಸ್ಸಸ್ ಅವರು ಅಣ್ಣ ಬಂದು ಭಾವ ನಮ್ಮ ಭಾವವ್ರು ಬಂದು ಇಲ್ಲಿ ಇರಬೇಡಿ ನೀವು, ಈ ಥರ ಒಂದು ಕೆಲಸ ಕೆಲಸ ಐತೆ, ಅಲ್ಲಿ ಮಾಡಿದ್ರೆ ಕೈ ತುಂಬ ಸಂಬಳ ಕೊಡ್ತಾರೆ, ಅಚ್ಚುಕಟ್ಟು ಇಬ್ರು ದುಡಿಬೋದು, ಸಾಲ ತೀರಿಸ್ಬೋದು, ಒಂದು ಮನೆ ಕಟ್ಸ್ಕೋಬೋದು.
1: ಇಬ್ರು ಅಂದ್ರೆ ನೀವು ಗಂಡ ಹೆಂಡತಿ?
2: ಮಕ್ಕಳು ಇದೆ ಮೇಡಮ್, ಇಬ್ರು
1: ಮಕ್ಕಳು. ನಮ್ಗೆ

0: ಹೆಂಗಸು ಮಕ್ಕಳು, ಒಂದ್ ಹೆಣ್ಣು ಒಂದ್ ಗಂಡು, ಮತ್ತೆ ಒಂದ್ ಪಾಪ ಇತ್ತು,
1: ಮೂರು ಜನ, ಒಟ್ಟು ಮೂರು ಜನ ಮಕ್ಕಳು.
0: ಅಲ್ಲೋ ಯಾವ ಕರ್ಕೊ ಇರ್ತಾರೆ, ಕರ್ಕೊ ಹೋದಾಗ
1: ಯಾವ ಊರಿಗೆ ಕರ್ಕೊಂಡು ಹೋದ್ರು ಅವರು?
0: ಮೇಡಮ್ ಈ ಊರಂತ ಹೇಳಕ್ ಆಗಲ್ಲ, ಹೊಳೆ ನರಸಪುರ ಆಗ್ಬೋದು, ಹಾಸನ ಸೇರಿ
1: ಅಂದ್ರೆ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ
0: ಇದ್ರು. ಒಂದೊಂದು ಊರಲ್ಲಿ ಬಂದು ಒಂದೊಂದು ಜಿಲ್ಲೆಯಲ್ಲಿ ಮೂರು ತಿಂಗಳು, ಎರಡೂವರೆ ತಿಂಗಳು, ನಾಲ್ಕು ತಿಂಗಳು ಈ ಥರ ಸಿಗುತ್ತೆ. ಎಲ್ಲಿ ಸೀಸನ್ ಕೆಲಸ ಸಿಗುತ್ತೋ ಅಲ್ಲೆಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕರ್ಕೊಯ್ತಾರೆ. ನಮ್ಮದು ಕೆಲಸ ಬಂದು ಗಂಡಸರೆಲ್ಲ ಲೇಬರ್ಗಳೆಲ್ಲ ಕಬ್ಬು ಕಡಿಯೋದು, ಲೇಡೀಸ್ ಬಂದು ಹಿಂದ್ಗಡೆ ಕಂತೆ ಕಟ್ಟಬೇಕು. ನಮ್ದು 12 ಗಂಟೆ ಕೆಲಸ ಮಾಡ್ತೀವಿ ಮೇಡಮ್. ಅದಾದಮೇಲೆ ಲೇಡೀಸು ಅವ್ರಿಗೆ ಕಬ್ಬು ಕಡಿಬೇಕು, ಪಾಪ್ ನೋಡ್ಕೋಬೇಕು, ಕೆಲಸ ನೋಡಬೇಕು. ನಮ್ಗೆ ಬಂದು ಲೋಡ್ ಮಾಡೋ ಕೆಲಸ ಮೇಡಮ್. 12 ಗಂಟೆ ಮೇಲೆ ಹೋದ್ರೆ ನಾವು
1: ಸಂಜೆ ರಾತ್ರಿ 12 ಗಂಟೆ
0: ಇಲ್ಲ ಬೆಳಗ್ಗೆ ಬೆಳಿಗ್ಗೆ ಮಧ್ಯಾಹ್ನ ಮೇಲೆ 12 ಗಂಟೆಗೆ ಹೋದ್ರೆ ತಿರ್ಗಿ ಸಂಜೆ ನಾವು ಬರ್ಬೇಕಾದ್ರೆ 6:30-7 ಗಂಟೆ ಟೆಂಟಿಗೆ ಬರ್ಬೇಕಾದ್ರೆ. ಮನೆ ಇಲ್ಲ ಮೇಡಮ್, ಮನೆ ಇಲ್ಲ. ಎಲ್ಲಿ ನಾವು ಎಲ್ಲಿ ಟೆಂಟ್ ಹಾಕ್ತೀವಿ? ಊರು ಹೊರಗಡೆ, ಊರು ಹೊರಗಡೆ ಅಂದರೆ ಗ್ರಾಮಗಳು ಹಳ್ಳಿಗಳು ಇರ್ತದೆ, ಊರುಗಡೆ ಎಲ್ಲಿ ಜಾಗ ಇರ್ತದಲ್ಲ ಸೆಡ್ ಹಾಕೊಂಡು ಟಾರ್ಪಲ್ ಸೆಡ್ಡು ಅಷ್ಟೇ. ಅಲ್ಲಿಏನೋ ನಮಗೆ ಅಷ್ಟು ಇದಿರೋಕ್ಕಿಲ್ಲ, ಸೊಳ್ಳೆಗಳು ಇರುತ್ತೆ, ಎಲೆ ಮಕ್ಕಳುಗಳು. ಆಮೇಲೆ ಕುಡಿಯೋಕ್ಕೂ ನೀರು ಇರೋಕ್ಕಿಲ್ಲ ಮೇಡಮ್, ಸದ್ಯಕ್ಕೆ ಕುಡಿಯೋಕ್ಕೂ ನೀರು ಇರೋಕ್ಕಿಲ್ಲ. ನಾವು
1: ಕಾವಲಿಕ್ಕಿಂತ ಮುಖ್ಯವಾಗಿ ಶೌಚಾಲಯಕ್ಕೆಲ್ಲ ಹಿಂಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ
0: ಮೇಡಮ್? ಅವ್ರು ಹೇಳ್ತಾರೆ ಕರೆಂಟ್ ಇದ್ದಾಗ ನೀರು ಇಟ್ಕೋಬೇಕು,
1: ನೀರು ಇಟ್ಕೊಳ್ಬೇಕು ಸರಿ, ಸ್ನಾನಕ್ಕೆ ಇರಬಹುದು, ಬಾತ್ರೂಮ್ಗೆ ಹೋಗಕ್ಕೆ ಇರಬಹುದು, ಅದಕ್ಕೆಲ್ಲ ಏನು ಮಾಡ್ತಾ ಇದ್ರಿ?
0: ಒಂದೊಂದು ಇದರಲ್ಲಿ ಮೇಡಮ್ ನೀರು ಕುಡಿಯೋಕ್ಕೆ ನೀರು ಇರೋಕ್ಕಿಲ್ಲ, ಕಾವಲಿ ನೀರೇ ನಾವು ಯೂಸ್ ಮಾಡ್ಕೋತಿದ್ವಿ ಕುಡಿಯಕ್ಕೆ, ಅಡಿಗೆ ಮಾಡಕ್ಕೆ, ಸ್ನಾನ ಮಾಡಕ್ಕೆ. ಸ್ನಾನ ಮಾಡಕ್ಕೆ ನಮಗೆ
1: ಜಾಗ ಎಲ್ಲ ಇತ್ತ? ಸ್ನಾನ ಮಾಡಕ್ಕೆಲ್ಲ ಜಾಗ ಎಲ್ಲ ಇತ್ತ?
0: ಇಲ್ಲ ಮೇಡಮ್, ಅದು ಮಾಮೇಲೆ ಟಾರ್ಪಲ್ ಕಟ್ಕೊಂಡು ಹಂಗೆ ಒಯ್ಕೋಬಹುದು. ಈ ತರ ನಾವು ಜೀವನ ನಡೆಸ್ತೀವಿ.
1: ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಹಂಗೆ?
0: ಎಲ್ಲ ಹಂಗೆ ಮೇಡಮ್. ಅಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ. ನಮ್ದು ಏನಾದ್ರು ಅಡ್ವಾನ್ಸ್ ಇಸ್ಕೊಂಡಿದ್ದೀವಿ. ಆಮೇಲೆ ನಮ್ಗೆ ಪೇಮೆಂಟ್ ಬಂದು ಮೇಡಮ್ 3 ತಿಂಗಳ ಸತಿ 6 ತಿಂಗಳ ಸತಿ ಪೇಮೆಂಟ್ ಮಾಡ್ತಾರೆ. ಅವ್ರು ಎಷ್ಟೇ ಲೆಕ್ಕ ಮಾಡಿದ್ರು ನಾವೇ ಕೊಡ್ಬೇಕಂಗಾಗೋದು. ನಮ್ಗೆ ಲೆಕ್ಕ ಗೊತ್ತಿಲ್ಲ, ಲೆಕ್ಕ ಗೊತ್ತಾಗ್ತಿಲ್ಲ. ಆಮೇಲೆ ನಾವು ಎಷ್ಟು ಇಸ್ಕೊಂಡು ನಮ್ಗೆ ನೆನಪಿರಕ್ಕಿಲ್ಲ. ಆಮೇಲೆ
1: ಬರೆಯಕ್ಕೆ ಓದಕ್ಕೆ ಮೂರ್ತಿ
0: ಬರೀಕ್ ಬರೀಕ್ ಓದಿಲ್ಲ ಮೇಡಮ್.
2: ಈಗ ಕಲ್ಲಿಲ್ಲಿ ಹೊಡೆದಂಗ ಆಗತ್ತೆ ಮನಸ್ಸಿಗೆ. ಇಂಥವ್ರ ಕೈಯಾಗೆಲ್ಲ ಹೋಗಿ ನಾವು ದುಡಿದು ಇಷ್ಟೆಲ್ಲ ಹಿಂಸೆ ತಗೊಂಡು ನಾವು ಕಲ್ತಿದ್ರೆ ಏನಾರ ಒಂದು ಬೇರೆ ಜೀವನ ಮಾಡಬಹುದಾಗಿತ್ತು. ಮಕ್ಕಳು 10ನೇ ಮಟ್ಟ ಕಲ್ತ್ ಕಲ್ತು ಬಿಟ್ರಮ್ಮ ಅವರು ಅಲ್ಲಿ ಅಂತೇಳಿ.
1: ಮೂರ್ತಿಯವರು
0: ಮೇಡಮ್ ಇವತ್ತು 3 ಮಕ್ಕಳು, ಇವತ್ತು ಒಬ್ಬ 7ನೇ ಕ್ಲಾಸು, ಇಬ್ಬರು 9ನೇ ತರಗತಿ, ಹಾಸ್ಟ್ಲಿಗೆ ಹಾಕಿದ್ದೀವಿ ಮೇಡಮ್, ಚೆನ್ನಾಗಿ ಓದ್ತಿದ್ದಾರೆ. ಆ ದಿನದಲ್ಲಿ ಟಾರ್ಪಲ್ ಹಾಕೊಂಡು ಸೆಡ್ ಹಾಕೊಂಡು ಮಕ್ಕಳ ನೋಡಿಕೊಂಡು ಕಬ್ಬು ಕಡಿತಿದ್ವು. ಈ ದಿನದಲ್ಲಿ ನಾವು ರಿಲೀಸ್ ಆಗಿ
1: ಹೆಂಗೆ ಹೆಂಗೆ ತಪ್ಪಿಸ್ಕೊಂಡು ಬಂದ್ರಿ?
0: ನಾವು ತಪ್ಪಿಸ್ಕೊಂಡು ಬಂದಿಲ್ಲ ಮೇಡಮ್, ಇದೇ ಥರ ಊರು ಊರಿಗೆ ಕೆಲಸ ಮಾಡ್ತಿದ್ವು. ಒಂದು ಯಾವುದೋ ಒಂದು ಸಾಗರಕ್ಕೆ ನಮ್ಮ ಟೀಮ್ ಬಂದು ನಮಗೆ ಸಹಾಯ ಮಾಡ್ತೀವಿ ಮೇಡಮ್. ಅವ್ರು ಯಾರು ಎತ್ತಂತ ಗೊತ್ತಿಲ್ಲ, ಯಾರೋ ಗೌರ್ಮೆಂಟಿಗೆ ತಿಳಿಸಿ ಯಾರೊಬ್ಬರು ಜೀತದಿಂದ ಬಿಡುಗಡೆ ಆಗಿರೋ ಮುಂದೆ.
1: ನೀವು ಮಾತ್ರ ನಿಮ್ಮ ಕುಟುಂಬ ಮಾತ್ರನಾ ಅಥವಾ ಬೇರೆ ಬೇರೆಯವರು ಇದ್ರ?
0: ಇಲ್ಲ ಮೇಡಮ್, ಈ ಕೆಲಸದಲ್ಲಿ ಕಬ್ಬು ಕಡೆ ಕೆಲಸದ ಏನಂದ್ರೆ ಫ್ಯಾಮಿಲಿ 13 ಫ್ಯಾಮಿಲಿ ಇರಲೇಬೇಕು. ಗಂಡಸರು ಬಂದು ಲೋಡ್ ಮಾಡೋಕ್ಕೆ, ಹೆಂಗಸರುಗಳು ಬಂದು ಅವ್ರು ಕೆಲಸ ಮಾಡಬೇಕು, ಅವರು ಕಬ್ಬು ಕಡಿಬೇಕು, ಅವರೇ ಕಂತೆ ಕಟ್ಟಬೇಕು, ಗಂಡಸರೆಲ್ಲ ಲೋಡ್ ಮಾಡಕ್ಕೆ ಹೋಗ್ಬೇಕು. ಲೋಡ್ ಅಂದ್ರೆ ಒಂದ್ ದಿವಸಕ್ಕೆ 7 ಲೋಡ್ ಆಗುತ್ತೆ ಮೇಡಮ್.
1: ಎಷ್ಟು?
0: 7 ಲೋಡ್.
1: 2
0: ರ್ಯಾರಿ, 7 ರ್ಯಾರಿ ಬಂದ್ರೆ ಅದೇ ನಾವು ಲೋಡ್ ಮಾಡಿ ತಿರ್ಗಾ ಅದೇ ಸಾಕಾಗುತ್ತೆ ನಮ್ಗೆ. ಅದೇ ಲೋಡ್ ಮಾಡಿ ಹೋಗಷ್ಟಕ್ಕಲ್ಲ, ಒಂದು ಊಟದ ವ್ಯವಸ್ಥೆ ಅಂತ ಬಂದ್ರು ಮೇಡಮ್, ಬೆಳಿಗ್ಗೆ ಏನ್ ಮಾಡ್ತೀವೋ ಅದೇ 3 ಟೈಮು.
1: ಅದಕ್ಕೆ ಊಟಕ್ಕೆಲ್ಲಾನು ಅವರು ದಿನಸಿ ಎಲ್ಲ ಕೊಡ್ತಾ ಇದ್ರ? ಅಕ್ಕಿ ಬೇಳೆ ಎಲ್ಲ ಏನಾದ್ರೂ ಕೊಡ್ತಾ ಇದ್ರ
0: ಮೇಡಮ್? ಸ್ಟಾರ್ಟಿಂಗ್ ಏನ್ ಹೇಳ್ತಾರೆ ಅಂದ್ರೆ ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಹಂಗೆ ಕೊಡ್ತೀವಿ, ನಿಮ್ಗೆ ಚೆನ್ನಾಗಿ ನೋಡ್ಕೋತೀವಿ, ನಿಮ್ಗೆ ಜಾಗ ಕೊಡ್ತೀನಿ ಅಂತ
1: ಆಸೆ ಇಡ್ತಾರೆ
0: ಮೇಡಮ್. ನಮ್ಗೆ ಗೊತ್ತಾಗಲ್ಲ, ನಮಗೊಂದು ಆಸೆ ಇರ್ತದಲ್ವ, ನಮ್ಮ ಆಸೆ ಕಟ್ಕೋಬಹುದು ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಜಿತ್ತಿಕೊಳಗಾಗ್ತೀವಿ. ಅವ್ರು ಏನು ಮಾಡ್ತಾರೆ ಅಂದರೆ ವಾರಕ್ಕೆ ಪೇಮೆಂಟ್ ಬಂದು ಮೇಡಮ್ 600 ಇಲ್ಲಾಂದ್ರೆ 800 1000
1: ಒಂದು
0: ವಾರಕ್ಕೆ. ಎಲ್ಲ ವಾರ ಕೊಡೋಕ್ಕಿಲ್ಲ ಮೇಡಮ್, ಒಂದೊಂದು ವಾರಕ್ಕೆ ಬಂದಾಗ 800 ಕೊಡ್ತಾರೆ, ಇಲ್ಲಾಂದ್ರೆ 600 ಕೊಡ್ತಾರೆ, ಈ ಥರ ಕೊಡ್ತಾರೆ. ಆದರೆ ಅದ್ರಲ್ಲೂ ಲೀವ್ ಅಂದರೆ ನಮಗೆ ಆಫ್ ಲೀವ್, 12 ಗಂಟೆ ಕೆಲಸ ಮಾಡಬೇಕು, ಯಾರು ಒಬ್ರು ಹೋಗ್ಬೇಕು, ಎಲ್ಲೂ ಹೋಗಕ್ಕೆ. ಆಮೇಲೆ
1: ವಾರಕ್ಕೆ
2: ಒಂದಿನ ಇಲ್ಲಮ್ಮ, ಇಲ್ಲಮ್ಮ, ನಮ್ಗೆ ಜಳಕ ಮಾಡಕ ಬಿಟ್ಟಿಲ್ಲಮ್ಮ. ನಮ್ಗೆ ಈ ಮಳಿ ಏನಾಗತ್ತಲ್ಲ, ಆ ಮಳಿ ಮ್ಯಾಗನ ಅರಿವಿ ತೊಯ್ಯವು ತಾವ ಅರಿವು, ಅದ್ರಾಗ ಬಂದು ಮನಗುದು. ನಾವು ಊರಾಗಿಂದ ಯಾವ ಬಟ್ಟೆ ಮೇಲೆ ಹೋಗಿದ್ವಿ, ಹೊಳ್ಳಿ ರಿಲೀಸ್ ಆಗಿ ಬರೋ ಮಟ್ಟನ ಅದ ಬಟ್ಟೆ ಮೇಲೆ ಇದೀವಿ ಅಮ್ಮ.
1: ನಿಮ್ಗೂ ಹಂಗೆ ಇತ್ತ ಮೂರ್ತಿಯವರೇ?
0: ಇಲ್ಲ ಮೇಡಮ್, ನಮ್ಗೆ ಊರು ಟೆಂಟ್ ಮಾಡ್ತಿರ್ತಾರಲ್ಲ, ಊರೂರಲ್ಲಿ ಹೋಗಿ ಟೆಂಟ್ ಮಾಡ್ತಾರ, ಕೆರೆ ಇರ್ತದೆ, ಒಂದು ಬಾವಿ ಇರ್ತದೆ, ಅಲ್ಲೆಲ್ಲಿ ನಾವು ಆ ನೀರನ್ನೇ ಯೂಸ್ ಮಾಡ್ಕೋತೀವಿ.
1: ಅಂದ್ರೆ ಸ್ವಲ್ಪ ಬದಲಾವಣೆ ಆಗಿರತ್ತಷ್ಟೇ, ನಿಮ್ಮ ಪರಿಸ್ಥಿತಿಗೂ ಅವರ ಪರಿಸ್ಥಿತಿಗೂ ಸ್ವಲ್ಪ ಬದಲಾವಣೆ ಆಗಿರತ್ತಷ್ಟೇ, ತುಂಬಾ ಏನು ಹೆಚ್ಚಿಗೆ ಅಂತ ಬದಲಾವಣೆ ಇಲ್ಲ. ಮಾಮ್ಮ ಈಗ ಇವರೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ರು, ನಿಜವಾಗ್ಲೂ ಎಷ್ಟು

0: ಕ್ರೂರ, ಎಷ್ಟು ಕಠೋರವಾಗಿರುತ್ತೆ ಅವರ ಮನಸ್ಸುಗಳು ಅಂತ ಗೊತ್ತಾಗತ್ತೆ. ಸಾಕಷ್ಟು ಈ ತರದ ಚಿತ್ರಹಿಂಸೆಗಳನ್ನೆಲ್ಲ ಅನುಭವಿಸಿರ್ತಾರೆ. ಈ ತರದ ವಿಷಯಗಳು ನಿಮ್ ಹತ್ರಕ್ಕೂ ಬರುತ್ತಾ, ನಿಮ್ವರೆಗೂ ಬಂದು ಏನೆಲ್ಲ ಮಾಡಿದೀರಾ?
1: ಮೇಡಮ್, ಈ ಥರ ಕೇಸಸ್ ಬರುವಾಗ ನಾವು ಏನಾಗುತ್ತೆ, ಯೂಶಲಿ ಎನ್ ಜಿ ಓಸ್ ಆಗಿರ್ಬೋದು ಇಲ್ಲಾದರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇರೋರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾವು ಅಡ್ವೊಕೇಟ್ಸು, ನಾವು ಅವರಿಗೆ ವಿಕ್ಟಿಮ್ಸಿಗೆ ಸಪೋರ್ಟ್ ಮಾಡ್ತೀವಿ. ಸೊ ಈ ಥರ ತುಂಬ ಥರ ಕೇಸಸ್ ನಾವು ನೋಡಿದ್ದೀವಿ. ಬರೀ ಇವ್ರು ಹೇಳಿದ್ದು ಮಾತ್ರ ಅಲ್ಲ, ಅದ್ರ ಜೊತೆ ಇದಕ್ಕಿಂತ ವರ್ಸ್ಟ್ ಆಗಿ ಲೈಂಗಿಕ ಶೋಷಣೆ ಆಗಿರೋದು, ಮತ್ತು ಮಕ್ಕಳಿಗೆ ಹೊಡೆದು ಅವರು ಮೃತ್ಯು ಆಗಿರೋ ಅಂಥ ಕೇಸಸ್ ಸಹ ನಾವು ನೋಡಿದ್ದೀವಿ. ಸೊ ಅದಕ್ಕೆ ಜೀತ ಪದ್ಧತಿ ಅಂತ ಹೇಳೋದು ತುಂಬ ಕ್ರೂರವಾದ, ಇದಕ್ಕೆ ಹೇಳೋದು ತುಂಬ ಕ್ರೂರವಾದ. ಇಮ್ಯಾಜಿನ್ 2026 ನಾವು ಇದ್ದೀವಿ, ಆದರೂ ಸಹ ಜೀತ ಪದ್ಧತಿ ನಿಷೇಧ ಕಾಯ್ದೆ ಇದೆ, ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ ಅಗೇನ್ಸ್ಟ್ ಕಾಯ್ದೆ ಇದೆ BNS ಸೆಕ್ಷನ್ನಲ್ಲಿ ಕ್ರೂರ ತುಂಬ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಇದೆ. ಆದರೂ ಸಹ ಇವತ್ತಿನ ದಿನ ಮನುಷ್ಯರು ಇನ್ನೊಬ್ಬರು ಮನುಷ್ಯನ ಜೀತ ಪದ್ಧತಿಯಲ್ಲಿ
0: ಆಶ್ಚರ್ಯ ಅನ್ಸುತ್ತೆ,
1: ತುಂಬ ಆಶ್ಚರ್ಯ,
0: ಜೊತೆಗೆ ತುಂಬಾ ಕಠೋರ ಅನ್ಸುತ್ತೆ. ಎಷ್ಟು ಕ್ರೂರಿಗಳಲ್ವಾ ಜನ, ಇವಾಗ್ಲೂ ಈ ತರ ಪದ್ಧತಿಗಳಿರುತ್ತೆ ಅಂತ. ಮತ್ತಷ್ಟು ಪ್ರಶ್ನೆಗಳನ್ನ ಕೇಳೋದಿದೆ ನಿಮ್ಗೆ, ಜೊತೆಗೆ ಪಕ್ಕಣ್ಣ ಅವ್ರಿಗೆ, ಮೂರ್ತಿ ಅವ್ರಿಗೆ, ಎಲ್ರಿಗೂ ಪ್ರಶ್ನೆಗಳನ್ನ ಕೇಳೋದಿದೆ. ನೀವು ಕೂಡ ಪ್ರಶ್ನೆಗಳನ್ನ ನಮ್ಗೆ ತಲುಪಿಸಬಹುದು, ಕೇಳುಗರ ಪ್ರಶ್ನೆಗಳಿಗೂ ಕೂಡ ಆಹ್ವಾನವಿದೆ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಪ್ರಶ್ನೆಗಳು ತಲುಪಲಿ. ಸೊ ಮೂರ್ತಿ ಅವರೇ, ನಿಮ್ಮ ಹಾಡು, ನೀವೊಂದು ಹಾಡನ್ ಕೇಳಿದ್ರಿ, ವಿಷ್ಣುವರ್ಧನ್ ಅಂದ್ರೆ ತುಂಬಾ ಇಷ್ಟ, ಚೋರರಿಗೊಂದು ಕಾಲ ಹಾಡನ್ನ ಕೇಳಿಸಿ ಅಂತ. ಈ ಹಾಡನ್ನ ಕೇಳಿಸೋದರ ಜೊತೆ ಜೊತೆಗೆ ಕಾರ್ಯಕ್ರಮನ ಮುಂದುವರಿಸ್ತೀವಿ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಸಮಯ ಸರಿಯಾಗಿ 4:38 ಚೋರರಿಗೊಂದು ಕಾಲ. ಮೂರ್ತಿ ಅವರೇ, ಖುಷಿ ಆಯ್ತಾ ನಿಮ್ಗೆ ಇಷ್ಟವಾಗಿರೋ ಹಾಡನ್ ಕೇಳಿ?
1: ತುಂಬಾ ಸಂತಸ ಇತ್ತು.
0: ನಾನು ನಿಮ್ ವಿಷ್ಣುವರ್ಧನ್ ಅವ್ರ ಕಂಡ್ರೆ
1: ಇಷ್ಟ ಮೇಡಮ್, ಕನ್ನಡದಲ್ಲೇ ಅಭಿಮಾನಿ ಎಲ್ಲರಿಗೂ ಇಷ್ಟ.
0: ಯಾಕೆ ಯಾಕೆ ಈ ಹಾಡು ಇಷ್ಟ ಅಂತ ಹೇಳಿದ್ರಿ? ಇದು ಮೋಜುಗಾರ ಸೊಗಸುಗಾರ ಸಿನಿಮಾದ ಹಾಡು. ಚೋರರಿಗೊಂದು ಕಾಲ ಹಾಡೇ ಬೇಕು ಮೇಡಮ್ ಅಂತ ಕೇಳಿದ್ರಿ, ನಿಮ್ ಕಥೆನೂ ಹೇಳ್ತಾ ಇದ್ರಿ, ಯಾಕೆ ಈ ಹಾಡೇ ಇಷ್ಟ ನಿಮ್ಗೆ?
1: ಅದ್ರಲ್ಲಿ ಫಸ್ಟ್ ವಿಷ್ಣುವರ್ಧನ್ ನೋಡುವಾಗ ಪೆದ್ದಂತರ ಇರ್ತಾನೆ, ಸೆಕೆಂಡ್ ಬಂದಾಗ ಅಣ್ಣೆ ತೆರೆದು ಅವ್ರಿಗೆ.
0: ಸೊ ಇವಾಗ ಮೂರ್ತಿ ಅವರು ಹಂಗೆ ಆಗಿದಾರೆ ಅಂತ, ಮೊದಲು ಪೆದ್ದರ ತರ ಇದ್ರಿ, ಜೀತ ಪದ್ಧತಿಗೆ ಒಳಗಾಗಿದ್ರಿ, ಈಗ ಹಂಗಿಲ್ಲ ಅಂತ ಅಲ್ವಾ? ಸೊ ನಿಮ್ಗೋಸ್ಕರನೇ ಈ ಹಾಡು, ನಿಮ್ದೇ ಅಂದ್ರೆ ನಂದೇ ಕಥೆನೇ ಹೇಳೋ ಅಂತ ಹಾಡು ಅಂತ ಅನ್ಸ್ತಾ?
1: ಹೌದು ಮೇಡಮ್, ಇದು ನಮ್ಗೆ ಸೇಮ್ ಅಂದ್ರೆ ನಮ್ಗೆ ಒಂಥರ ನಮಗೂ ಕಷ್ಟ, ನಮ್ ಕಷ್ಟ ನೆನ್ಸ್ಕೊಂಡ್ರೆ ಇದು ತರ.
0: ನಿಮ್ ಮೊದ್ಲಿನ ಜೀವನಕ್ಕೂ ಈಗಲೂ ಏನೆಲ್ಲ ಬದಲಾಗಿದೆ ಮೂರ್ತಿ ಅವರೇ?
1: ಮೇಡಮ್, ಮೊದಲಿಗಿಂತ ಈಗ ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಚೆನ್ನಾಗಿದೆ. ಈಗ ಎಲ್ಲಿ ಬೇಕಾದ್ರು ಹೋಗ್ಬೋದು, ನಾನು ಒಂದು ಫಂಕ್ಷನ್ಗೂ ಹೋಗ್ಬೋದು.
0: ಮೊದಲೆಲ್ಲ ಫಂಕ್ಷನ್ಗೂ ಹೋಗ್ತಾ ಇರಲಿಲ್ಲ.
1: ಇಲ್ಲ ಮೇಡಮ್, ಹೋಯ್ತಾರೆ, ಹೋದ್ರೆ ಯಾರು ಒಬ್ರು ಹೋಗ್ಬೇಕು,
0: ಮಿಕ್ಕಿದವ್ರು ಕೆಲಸ ಮಾಡಬೇಕು.
1: ಅದು ನಮ್ಮ ಜೀವನ ಹೆಂಗಂದ್ರೆ ಮಕ್ಳು ನೋಡ್ಕೊಳಕ್ ಆಗುತ್ತೆ ಸರ್. ಮೇಡಮ್, ಮೂರ್ ಮಕ್ಳು ನೋಡ್ಕೋಬೇಕು, ಮಕ್ಳು ನೋಡ್ಕೊಂಡ್ರೆ ಯಾರು ಒಬ್ರು ನೋಡ್ಕೋಬೇಕು, ಇಲ್ಲಾಂದ್ರೆ ಒಬ್ರು ಯಾರು ಹೋಗ್ಬೇಕು, ಹೋಗಿ ರಿಟರ್ನ್ ಬರ್ಬೇಕು, ಅವತ್ತೇ ಹೋಗಿ ಅವತ್ತೇ ಬರ್ಬೇಕು, ಇಲ್ಲಾಂದ್ರೆ ಬೆಳಿಗ್ಗೆ ಬರ್ತಿರ್ಬೇಕು. ಬರ್ಲಿಲ್ಲ ಅಂದ್ರೆ
0: ಕಷ್ಟ ಕಷ್ಟ, ಯಾರು ಇರಲ್ಲ ನೋಡ್ಕೊಳಕ್ಕೆ. ಪಕ್ಕಣ ಈ ಉದಯೋನ್ಮುಖ ಅಂತ ಒಂದು ಸಂಘ ಮಾಡಿದೀರಾ ನೀವಲ್ವಾ? ಈ ಸಂಘದಲ್ಲಿ ಸಂಘ ಹೆಂಗ್ ಶುರುವಾಯ್ತು? ಇದು
2: ಸಂಘ ಅಂದ್ರೆ ರಾಮನಗರದೊಳಗ ನಾವು ಎಲ್ಲ ನಮ್ಮ ಲೇಬರ್ಸ್ ಮಂದಿನೂ ಎಲ್ಲೆಲ್ಲಿ ಅದಾರ ಎಲ್ಲಾರನು ಕರೆಸಿ. ಅಮ್ಮ
0: ಹೆಂಗಿದ್ದಾರೆ, ಯಾರು ಯಾರು ಇದಾರೆ ಈ ಸಂಘದಲ್ಲಿ?
2: ಈ ಸಂಘದಲ್ಲಿ ನಾವು
0: ಜೀತ ಪದ್ಧತಿಯಲ್ಲಿ
2: ಇರೋರೇ ಅದಾರಮ್ಮ.
0: ಈ ಜೀತ ಪದ್ಧತಿಯಿಂದ ಬಿಡುಗಡೆ ಆದವರು ಈ ಸಂಘದಲ್ಲಿ ಇದಾರೆ. ಮೂರ್ತಿ ಅವರೇ, ಏನೇ ಎಷ್ಟು ಜನ ಇದಾರೆ?
2: ಒಂದು 150-160 ಮಂದಿ ಆಗ್ಬೋದು.
0: 150-160 ಜನ. ಏನೇನೆಲ್ಲ ಮಾಡ್ತೀರಾ ಈ ಸಂಘದಲ್ಲಿ?
2: ಈಗ ನಾವೆಲ್ಲ ಈಗೇನು ಬಿಡುಗಡೆ ಆಗಿ ಬಂದಿದ್ದಂಗೆ ಸಂಘ ಮಾಡ್ಕೊಂಡಮ್ಮ. ಈ ಸಂಘದಿಂದ ಈಗ ಅಧಿಕಾರಿಗಳಿಗೆ ನಾವು ನಮ್ಮ ಲೇಬರ್ ಏನಾರ ಇಂಥಲ್ಲಿ ಎದಾರೋ ಇಲ್ಲೋ ಅಂತ, ನಮ್ಮ ಕಣ್ಣೇನು ಎದುರಿಗೆ ಬೀಳುವಂಥ ಮೆಟ್ಟು ಏನಾರ ಇತ್ತು ಅಂದ್ರೆ ಅಡ್ಡಿ ನೋಡಿಕೊಂಡು ಇವ್ರು ಹೌದೋ ಅಲ್ಲ ಅಂತ ಹೌದು ಅನ್ನಿಸಿದ್ರೆ ಅಧಿಕಾರಿಗಳಿಗೆ ಹೇಳ್ತೀವಿ. ಅವರು ಅವತ್ತು ಬರಲಿ ಕೂಡ ಮಳ್ಳ ಮರದಿನ ಬಂದು ಅದನ್ನು ಪರಿಶೀಲನೆ ಮಾಡಿ ಅವರು ಆದರು ಅಂದ್ರೆ ಇಮಿಡಿಯೇಟ್ಲಿ ಅವ್ರು ಹೊರಗೆ ತಂಬರ್ತಾರೆ. ಹೊರಗೆ ತಂದಿದ್ದಾಗ ಹೊಳ್ಳಿ ಅವ್ರನ್ನ ಅಲ್ಲಿಗೆ ನಾವು ಬಿಡೋಂಗಿಲ್ಲ. ಅವ್ರನ್ನ ಅಧಿಕಾರಿಗಳಂತೆ ಹೊಳ್ಳಬಳ್ಳ ಅಡ್ಡಾಡಿ ಅವ್ರಿಗೆ ಬರುವಂಥದ್ದು ಒಂದು ಮನಿ ಅನ್ರಿ, ಒಂದು ಬೀಳ್ ಜಾಗ ಆಗಲಿ. ಈಗ ಅವ್ರಿಗೆ ಮಕ್ಕಳಿಗೆ ದವಾಖಾನೆದು ಏನಾರ ಇದ್ರ, ಮಕ್ಕಳು ಸಾಲಿದ್ದು ಏನಾರ ಇದ್ರ, ಇಂಥವೆಲ್ಲನೂ ನಾವು ಅನುಕೂಲ ಮಾಡಿ ಕೊಡ್ತೀವಿ ನಮ್ಮ ಸಂಘದಿಂದ. ನಮ್ಮ ಸಂಘದಾಗ ಯಾರದಾರ ಎಲ್ಲ ಲೇಬರ್ಸನು ಅವ್ರವ್ರ ಜಿಲ್ಲಾ ಅವ್ರವ್ರ ತಾಲೂಕಿನೊಳಗೆ ಅವ್ರು ಮಾಡ್ಕೊತಾರೆ. ಈಗ ಅಲ್ಲಿಂದ ಬಂದು ನಾವು ಇಲ್ಲಿ ಮಾಡಲ್ಲ, ಇಲ್ಲಿಂದ ಬಂದು ಅವ್ರು ಅಲ್ಲಿ ಮಾಡಲ್ಲ. ಫೋನಿನ ಮುಖಾಂತರ ನಾವು ಮಾತಾಡ್ಕೊತೀವಿ, ಹಿಂಗೆ ಮಾಡ್ರಿ ಅಂತ ನಮಗೆ ಗೊತ್ತಿಲ್ಲದ ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲದ ನಾವು ಹೇಳ್ತೀವಿ. ಉಷ್ಟ್ರು ಕೂಡಿ ಹಿಂಗೆ ಮಾಡಿಕೊಂಡು ನಡೆಸುವಂತ ಹೊಂಟಿವಮ್ಮ.
0: ಇದೆಲ್ಲ ಮಾಡೋದ್ರ ಜೊತೆಗೆ ಎಲ್ಲಿಂದ ಶುರುವಾಯ್ತು ಈ, ಎಲ್ಲಿ ಶುರುವಾಗಿದ್ದು?
2: ಇದು 2018 ಚಾಲು ಆಗೈತೆ.
0: 2018 ಮೂರ್ತಿ ಅವರೇ, ನೀವು ಹೇಳ್ತಾ ಇದ್ರಿ ನಮ್ಮ ಮನೆಯವರು ಮಿಸ್ಸಸ್ ಕೆಲಸ ಮಾಡ್ತಾರೆ ಅಂತ, ಅವರು ನಿಮ್ ಜೊತೆಲಿ ಜೀತ ಪದ್ಧತಿಗೆ ಒಳಗಾಗಿ ಸಾಕಷ್ಟು ಶೋಷಣೆನ ಅನುಭವಿಸಿದ್ರು ಅಲ್ವಾ? ಏನ್ ಮಾಡ್ತಾರೆ ಇವಾಗ?
1: ನಾವು ಜೀತದಿಂದ ಬಿಡುಗಡೆ 2017 ರಿಲೀಸ್ ಆಗುದು ಮೇಡಮ್. ರಿಲೀಸ್ ಆದಿ ನಮಗೆ ಒಂದು ಟೀಮ್ ಬಂದಿತ್ತು, ಸರ್ಕಾರದಿಂದ ಒಂದು ಟೀಮ್ ಬಂದು ನಮಗೆ ಅನೇಕ ಟ್ರೈನಿಂಗ್ ಕೊಟ್ಟರು ಮೇಡಮ್. ನಾವು ಯೋಚನೆ ಮಾಡ್ತಾ ಇರ್ತೀನಿ, ಈಗ ನಮ್ಮಂಥವ್ರು, ಈಗ ನನ್ನೊಂದು ಕುಟುಂಬ ಎಷ್ಟೋ ಜನರು ಇರ್ತಾರೆ, ಇಂಥವ್ರನ್ನ ರಕ್ಷಣೆ ಮಾಡಬೇಕು, ಇವ್ರಿಗಾಗಿ ಏನಾದ್ರು ಕೆಲಸ ಮಾಡಬೇಕು ಅಂತ ನಾವೇನು ಮಾಡ್ತೀವಿ, ರಿಲೀಸ್ ಆಗಿರೋರು ಎಲ್ಲರೂ ಸೇರಿ ನಾವು 10 ಲೀಡರ್ ಆಗಿ ಸಂಘ ಕಟ್ಕೋತೀವಿ ಮೇಡಮ್. ಆ ಸಂಘದ ಹೆಸರು ಬಂದೆ ಉದಯಮುಖ.
0: ಅಂದ್ರೆ ಈಗ ನೀವು, ನೀವಿರೋದು ಮೈಸೂರಲ್ಲಿ, ಪಕ್ಕಣ ಇರೋದು ಗದಗಲ್ಲಿ, ಈಗ ನಿಮ್ದೆಲ್ಲ ಒಂದೇ ಸಂಘನಾ? ಹೆಂಗೆ ನಿಮ್ಗೆ ಅವ್ರಿಗೆ ಎಲ್ಲ ಪರಿಚಯ ಆಗಿ ಸಂಘ ಅಂತ ಇದೆ ಅಂತ ಎಲ್ಲ ಗೊತ್ತಾಗಿದೆ ಹೆಂಗೆ?
2: ಈಗ ನಮ್ಗ ಬಿಡುಗಡೆ ಆದ್ರಪ್ಪ ಅಂತಂದ್ರ ನಮ್ಗ ಈಗ ಗೊತ್ತಾಗತ್ತಮ್ಮ. ಹೆಂಗ್ ಗೊತ್ತಾಗತ್ತ ಅಂದ್ರೆ ನಮ್ ಜನ ಇಲ್ಲಿ ಅದಾರ, ಬೆಳಗಾವದಾಗ ಹೋದಾರ, ಗೊತ್ತಾಗತ್ತೆ. ಇಲ್ಲಣ್ಣ ಇಂತಾರ ಇಂತ ಊರವ್ರು ಹಿಂಗ್ ಬಿಡುಗಡೆ ಆಗ್ಯಾರ ಅಂದ್ರ ಹೋಗಿ ಅವ್ರ ನಂಬರ್ ತಗೋ, ಅವ್ರ ನಂಬರ್ ತಗೋ, ಅವ್ರ ನಮಗೆ ಭೇಟಿ ಮಾಡಿಸು ಅಂತ ಹಿಂಗೆಲ್ಲ ಮಾಡಿಕೊಂಡು ಉಷ್ಟ್ರು ಕೂಡಿ ಮಾತಾಡಿಕೊಂಡು ನಾವು ಒಂದೊಮ್ಮೆ ಮೀಟಿಂಗ್ ಇಲ್ಲೇ ರಾಮನಗರದಲ್ಲೇ ಮಾಡಿ ಒಮ್ಮೆ ಗದಗಲ್ಲಿ ಮಾಡಿರ್ತೀವಿ, ಒಮ್ಮೆ ಬೆಳಗಾವನು ಮಾಡಿರ್ತೀವಿ. ಹಿಂಗೆಲ್ಲ ಮಾಡಿಕೊಂಡು ಹೊಂದಾಣಿಕೆ ಮ್ಯಾಗ ನಾವು ಅವ್ರನ್ನ ಸೇರಿಸ್ಕೊಂಡು.
0: ಯಾರು ಶುರು ಮಾಡಿದ್ದು ಪಕ್ಕಣ ಈ ಸಂಘನ?
2: ಈಗ ಫಸ್ಟ್ಗೆ ಇವರು ನಮಗಿಂತ ಮುಂಚೆ ಇವ್ರು ಬಿಡುಗಡೆ ಆದಾರಮ್ಮ.
0: ಅಂದ್ರೆ ನೀವೇ ಶುರು ಮಾಡಿದ್ದ ಮೂರ್ತಿ?

0: ನೀವು ಶುರು ಮಾಡಿದ್ದು, ನೀವು ನಿಮ್ ಜೊತೆಲಿ ಎಷ್ಟು ಜನ ಇದ್ರು ಶುರು ಮಾಡಿದಾಗ?
1: ಮೇಡಮ್ ಟೋಟಲ್ ಬಂದು 150 ಜನ, 200 ಗಂಟೆ.
0: ಅಲ್ಲಲ್ಲ, ನಾನ್ ಕೇಳ್ತಾರದು ಶುರು ಮಾಡಿದಾಗ ನೀವು ರಾಮನಗರದಲ್ಲಿ ಮಾತ್ರ ಶುರು ಮಾಡಿ
2: 78 ಜನ ಇರಬಹುದು.
0: 78 ಜನ ಇದ್ದಾರೆ ಅವರೆಲ್ಲ ಸೇರಿ ಇವಾಗ ನೀವಿಬ್ರು ಲೀಡರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ.
1: ಇಚ್ಚಿಚಿ ರಿಲೀಸ್ ಆಗಿರೋರೆಲ್ಲ ಸೇರಿ ಸೇರಿಸ್ತಾರೆ, ಒಂದು 150 200 ಗಂಟೆ
0: ಎಲ್ಲ ಇಡೀ ಕರ್ನಾಟಕ ಪೂರ್ತಿ ಸೇರಿ. ಇನ್ನು ಬೇರೆ ಬೇರೆ ಊರುಗಳಲ್ಲೂ ಎಲ್ಲ ಈ ಸಂಘ ಇದೆ. ಮೂರ್ತಿ ಅವರೇ, ನಿಮ್ಮ ಮನೆಯವ್ರ ಬಗ್ಗೆ ಹೇಳ್ತಾ ಇದ್ರಿ, ಏನ್ ಮಾಡ್ತಾರೆ?
1: ಮೇಡಮ್ ಅವರು ಈಗ ಅವ್ರ ಸ್ವಂತವಾಗಿ ಟೈಲರ್
0: ಅಂದ್ರೆ ಟೈಲರಿಂಗ್ ಮಿಷನ್ ಇಟ್ಕೊಂಡು ಹೊಲಿತಾರೆ. ಏನೇನೆಲ್ಲ ಹೊಲಿತಾರೆ
1: ಮೇಡಮ್? ಬಂದು ಕಿಚನ್ ಟವಲ್, ಲ್ಯಾಪ್ಟಾಪ್ ಬ್ಯಾಗ್ ಈ ತರ ಸುಮಾರು, ಆಮೇಲೆ ಸ್ಕೂಲ್ ಬಟ್ಟೆ, ಮಕ್ಕಳ ಸ್ಕೂಲ್ ಬಟ್ಟೆ, ಆಮೇಲೆ ಲೇಡೀಸ್ ಬಟ್ಟೆ ಹೊಲಿತಾರೆ ಮೇಡಮ್.
0: ಮೈಸೂರಲ್ಲೇನೆ?
1: ಇಲ್ಲೇ ಇಲ್ಲೇ ರಾಮನಗರ,
0: ರಾಮನಗರದಲ್ಲೇನೆ. ಸೊ ಇದೆಲ್ಲ ಹೊಲದು ಯಾರಿಗೆ ಕಳಿಸ್ತಾರೆ, ಹೆಂಗೆ ಆರ್ಡರ್ ತಗೊಳೋದು ಹೆಂಗೆ?
1: ಮೇಡಮ್ ಅಲ್ಲಿ ನಮ್ಮ ಸಂಘದಲ್ಲಿ ಒಬ್ರು ಪೂರ್ಣಿಮ ಅಂತ ಒಬ್ರು ಲೀಡರ್.
0: ಅವ್ರದ್ದು ಬೇರೆ ಸಂಘನ ಅಥವಾ
1: ಒಂದೇ ಸಂಘನೇ? ಅವರೇ ಲೀಡರ್ ಅದರಲ್ಲಿ, ಆ ಲೀಡರ್ ಕೆಲಸ ಮಾಡಿ ಅವ್ರಿಗೆ ಏನಾರು ಆರ್ಡರ್ ಬಂದ್ರೆ ನಮ್ಗೆ ಫೋನ್ ಮಾಡಿ ಕರೆಸ್ತಾರೆ. ಹೆಚ್ಚಾಗಿ ಆರ್ಡರ್ ಬಂದೈತೆ ಬಂದಾಗ ನಾವು ಅಲ್ಲಿಂದ ಬಂದು ನಾವು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ.
0: ಸೊ ಇದನ್ನೆಲ್ಲ ಹೊಲದು ಅವ್ರಿಗೆ ಕಳಿಸ್ತಾರೆ, ಅವರು ಆರ್ಡರ್ ತಗೊಂಡು ನಿಮ್ಗೆ ವಾಪಸ್ ಕಳಿಸ್ತಾರೆ. ಇವಾಗ ಇದರಿಂದೆಲ್ಲ ಅಂದ್ರೆ ಚೆನ್ನಾಗಿದ್ದೀವಿ ನಾವು, ಸಂಪಾದನೆ ಚೆನ್ನಾಗಿದೆ, ಜೀವನ ಒಳ್ಳೆಯದಾಗಿ ನಡೀತಾ ಇದೆ ಅಂತ ಅನ್ಸುತ್ತ ನಿಮ್ಗೆ?
1: ಮೇಡಮ್ ನನಗೆ ಉದಾಹರಣೆಗೆ ಕೆಲಸ ಇಲ್ಲದಾದ್ರೂ ಅಚ್ಚುಗಾಟ
0: ನಿಮ್ದಿರ್ಬೇಕು,
1: ಮನಸ್ಸಿನ ನಿಮ್ದೇ ಇರ್ಬೇಕು. ನೀವು ಚೆನ್ನಾಗಿದ್ದೀವಿ,
0: ಯಾರಿಂದ ಶೋಷಣೆಗೊಳಗಾಗ್ತಾ ಇದೀವಿ ಅಂತ ಸಿಕ್ಕಾಕೊಂಡಿದೀವಿ ಅಂತ ಅನ್ನಿಸ್ಬಾರ್ದು. ಒಂದ್ರ ಒಂಥರ ಈ ಜೀತ ಪದ್ಧತಿ ಅಂದ್ರೆ ನೀವು ಹೇಳ್ತಾರ ಪ್ರಕಾರ ಪ್ರತಿ ಕ್ಷಣನೂ ಭಯ ಭಯ ಭಯದಲ್ಲೇ
2: ಹೆದರಿಕೆ ಹಿಂಸೆ ಹೊಡಿತಾರಮ್ಮ ಅವರು.
0: ಹೌದಾ? ಇವಾಗ್ಲೂ ನಿಜವಾಗ್ಲೂ ಇದೆಲ್ಲ ಇದೆ ಅಂದ್ರೆ ನಂಬಕ್ ಆಗ್ತಾ ಇಲ್ಲ ಅಂತ ಸುಮಾರು ಜನ ನಮ್ಗೆ ಕೇಳ್ತಾ ಇರೋರೆಲ್ಲ ಮೆಸೇಜ್ ಮಾಡ್ತಾ ಇದಾರೆ.
2: ಇವತ್ತಿಗೆ ಐತಮ್ಮ, ಇವತ್ತಿಗೆ ಎಷ್ಟೋ ಜನ ಇನ್ನು ಜೀತ ಪದ್ಧತಿ ಒಳಗ ಸಿಕ್ಕೊಂಡಾರ ಅದಾರ.
0: ಮ್ಯಾಮ್ ಇದಕ್ಕೆಲ್ಲ ಹೆಂಗೆ ಸೊಲ್ಯೂಷನ್ ಇವಾಗ ನೀವು ಹೇಳಿ. ಸೊ ನಮ್ಮ ಜೊತೆಯಲ್ಲಿ ವಕೀಲರಾದ ಫೆಬಾನಿಶಾ ಅವರು ಕೂಡ ಕೂತ್ಕೊಂಡು ಮಾತಾಡ್ತಾ ಇದಾರೆ. ನಿಜವಾಗ್ಲೂ ಇದನ್ನೆಲ್ಲ ಕೇಳ್ತಾ ಇದ್ರೆ ಇವಾಗ್ಲೂ ಈ ಕ್ಷಣದಲ್ಲೂ ಕೂಡ ಇದೆಲ್ಲ ಇದೆಯಾ?
2: ಇವತ್ತಿನ ದಿನದಲ್ಲಿ ಐತಮ್ಮ, ಇವತ್ತಿನ ದಿನದಲ್ಲಿ ಐತಿ.
0: ಯಾಕಂದ್ರೆ ಇಷ್ಟೊಂದೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ, ಸಿಟಿಗಳಲ್ಲಿ ಇದನ್ನೆಲ್ಲ ಕಾಣಕ್ ಬರದೇ ಇಲ್ಲ, ಅಥವಾ ಎಲ್ಲಿಂದಲೂ ಈ ತರ ಕೆಲಸ ಆಗ್ತಾ ಇರುತ್ತೆ, ಇದಕ್ಕೆಲ್ಲ ಸರ್ಕಾರದಿಂದ ಏನೆಲ್ಲ ಕ್ರಮಗಳನ್ನ ತಗೊಂಡಿದ್ದಾರೆ?
3: ಮೇಡಮ್ ಸರ್ಕಾರ ಈಗ ತುಂಬ ಕೆಲಸ ಮಾಡ್ತಾ ಇದೆ. ಎಸ್ಪೆಷಲಿ ನಾನು ಮುಂಚೆ ಹೇಳಿದ ತರ 2024 ನೋಟಿಫಿಕೇಶನ್ ಪ್ರಕಾರ ಟಾಸ್ಕ್ ಫೋರ್ಸ್ ತರ ಮಾಡಿದ್ದಾರೆ. ಸೊ ವಿಲೇಜ್ ಅಕೌಂಟೆಂಟ್ ಇಂದ ಸೇರಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು, ಲೇಬರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಇಲ್ಲಾದ್ರೆ ನಮ್ಮ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ ಆಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟು, ಎಲ್ಲರನ್ನ ಸಹ ಈ ತರ ಜೀತ ಪದ್ಧತಿ ನಡೀತಿದೆಯಾ ಅಂತ ಸ್ಕೌಟ್ ಮಾಡಿ ಇನ್ ಕೇಸ್ ನಡೀತಾ ಇದ್ರೆ ಅದನ್ನ ರಿಪೋರ್ಟ್ ಮಾಡೋ ಕೆಲಸ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಅದರಿಂದ ತುಂಬ ರಿಪೋರ್ಟ್ ಆಗ್ತಾ ಇದೆ. ಆದರೆ ಇನ್ನೂ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ಬೋದು, ಇನ್ನೂ ತುಂಬ ಸರ್ಕಾರ ಮಾಡ್ಬೋದು, ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕು, ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ಅವೇರ್ನೆಸ್ ಅವ್ರಿಗೆ ಬೇಕು ಅಂತ ನನಗೆ ಅನಿಸ್ತಾ ಇದೆ. ಆದರೆ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಯಾವಾಗಾದ್ರೂ ನಾವು ಇನ್ಫಾರ್ಮೇಶನ್ ತಗೊಂಡು ಹೋಗುವಾಗ, ಸಪೋಸ್ ಉದ್ಯೋನ್ಮುಖ ಇರ್ಬೋದು, ಇಲ್ಲಾದ್ರೆ ಎನ್ ಜಿ ಓಸ್ ರಿಪೋರ್ಟ್ ಮಾಡುವಾಗ,
0: ಈ ತರ ಸಾಕಷ್ಟು ಸಂಸ್ಥೆಗಳಿದೆಯಾ?
3: ಸಂಸ್ಥೆಗಳಿದೆ ಕೆಲವು, ಸಾಕಷ್ಟು ಅಂತ ಹೇಳೋಕ್ಕಾಗಲ್ಲ, ಕೆಲವು ಸಂಸ್ಥೆಗಳಿದೆ. ಸೊ ಇಂಥವ್ರು ರಿಪೋರ್ಟ್ ಮಾಡುವಾಗ ಇಲ್ಲಾದ್ರೆ ಯಾರಾದರೂ ಯಾರು ಬೇಕಾದ್ರೂ ಇದನ್ನ ರಿಪೋರ್ಟ್ ಮಾಡ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಇನ್ಫಾರ್ಮ್ ಮಾಡ್ಬೋದು, ಇಲ್ಲಾದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇಲ್ಲಾದ್ರೆ ಜಿಲ್ಲಾಡಳಿತ ಯಾರಾದರೂ ಅವ್ರಿಗೆ ಹೋಗ್ಬಿಟ್ಟು ಇನ್ಫಾರ್ಮೇಶನ್ ಕೊಡ್ಬೋದು. ಕೊಟ್ಟಿದ ತಕ್ಷಣನೇ ಜಿಲ್ಲಾ ಆಡಳಿತ ಡೈರೆಕ್ಟ್ ಆಗಿ ಸಹ ಹೋಗ್ಬಿಟ್ಟು ಅವ್ರನ್ನ ರೆಸ್ಕ್ಯೂ ಮಾಡ್ಕೊಳ್ಬೋದು, ಅಲ್ಲಿಂದ ಬಿಡುಗಡೆ ಮಾಡ್ಕೊಂಡ್ಬರ್ಬೋದು, ಇಲ್ಲಾದ್ರೆ ಪೊಲೀಸ್ ಸಹ ಹೋಗ್ಬಿಟ್ಟು ಹೋಗಿ ಇಂಥ ಜೀತ ಪದ್ಧತಿಯಲ್ಲಿರೋರನ್ನ ರೆಸ್ಕ್ಯೂ ಮಾಡ್ಕೊಂಡು ಬರ್ಬೋದು. ಸೊ ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣನೇ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಒಂದು ಡ್ರಾಬ್ಯಾಕ್ ಅಂತ ಹೇಳಿದ್ರೆ ಇದು FIR ಆಗಿ ಕನ್ವರ್ಟ್ ಆಗ್ತಾ ಇಲ್ಲ, ರೆಸ್ಕ್ಯೂ ಆಗ್ತಾ ಇದೆ, ಬಾಂಡೆಡ್ ಲೇಬರ್ಸ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, ಆದರೆ ಅವರಿಗೆ ಕಾನೂನಲ್ಲಿ BNS ಪ್ರಕಾರ ಇಲ್ಲಾದ್ರೆ ನಮ್ಮ ಜೀತ ಪದ್ಧತಿ ಅಗೇನ್ಸ್ಟ್ ಆಗಿರೋ ಬಾಂಡೆಡ್ ಲೇಬರ್ ಆ್ಯಕ್ಟು ಅಬಾಲಿಷನ್ ಆ್ಯಕ್ಟ್ ಪ್ರಕಾರ ಅವರಿಗೆ ಶಿಕ್ಷೆ ಆಗ್ತಾ ಇಲ್ಲ. ಶಿಕ್ಷೆ ಆದರೆ ಏನಾಗುತ್ತೆ, ಜಾಸ್ತಿ ಅವರಿಗೆ ಹೆದರಿಕೆ ಬರುತ್ತೆ, ಮಾಲೀಕರಿಗೆ ಈ ಥರ ಮಾಡಿಸ್ಬಾರ್ದು ಅಂತ ಇರೋ ಹೆದರಿಕೆ ಇರುತ್ತೆ. ಅದೇ ಥರ ನಮ್ಮ ಈಗ ಬ್ರಾಡ್ಕಾಸ್ಟಲ್ಲಿ ಕೇಳ್ತಾ ಇದ್ದಾರೆ, ಅದೇ ಥರ ಯಾರಿಗಾದ್ರೂ ಈ ಥರ ಇನ್ಫಾರ್ಮೇಶನ್ ಇದ್ರೆ ಜಾಸ್ತಿ ಅವರಿಗೆ ಅವೇರ್ನೆಸ್
0: ಕೊಡ್ಬೇಕು.
3: ಇನ್ ಕೇಸ್ ಡೈರೆಕ್ಟ್ ಆಗಿ ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡಿ, 112 ನಂಬರ್ ಇದೆ ಡೈರೆಕ್ಟ್ ಹೆಲ್ಪ್ ಲೈನ್ ನಂಬರ್, ಇಲ್ಲಾದ್ರೆ ಈಗ ಉದ್ಯೋನ್ಮುಖರಿದ್ದಾರೆ ಅವರಿಗೂ ಇನ್ಫಾರ್ಮ್ ಮಾಡ್ಬೋದು, ಇಲ್ಲಾದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಯಾರಾದ್ರೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, DM ಇರ್ಬೋದು, ಯಾರಿಗೆ ಬೇಕಾದ್ರೂ ಹೋಗ್ಬಿಟ್ಟು ಇನ್ಫಾರ್ಮೇಶನ್ ಕೊಡ್ಬೋದು, ಅವ್ರು ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಮಾಡ್ತಾರೆ ಮತ್ತೆ ರಿಲೀಸ್ ಮಾಡ್ತಾರೆ ಅವ್ರನ್ನ. ಸೊ ನಮ್ಮ ಪ್ರೇಕ್ಷಕರು ಸಹ ಆ ಥರ ಹೆಲ್ಪ್ ಮಾಡಿದ್ರೆ ಗೌರ್ಮೆಂಟ್ ಜೊತೆ ಸೇರಿ ಇನ್ನೂ ಜಾಸ್ತಿ ಜನಕ್ಕೆ ನಾವು ಬಿಡುಗಡೆ ಮಾಡ್ಬೋದು.
0: ಮ್ಯಾಮ್ ಈಗ ಇಷ್ಟೊತ್ತು ಬೌಂಡೆಡ್ ಲೇಬರ್ಸ್ ಬಗ್ಗೆನೇ ನಾವು ಮಾತಾಡ್ತಾ ಇದ್ವಿ, ಜೀತ ಪದ್ಧತಿ ಬಗ್ಗೆ.

0: ಇದರ ಜೊತೆ ಜೊತೆಗೇನೆ ಹೆಣ್ಮಕ್ಳು ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲಿ ಕಾಲೇಜಿನ ಮಕ್ಕಳು. ಮತ್ತೆ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಸಿಕ್ಕಾಪಟ್ಟೆ ಹೈಪಲ್ಲಿದೆ, ಟೆಕ್ನಾಲಜಿ ತುಂಬ ಹೈಪಲ್ಲಿದೆ. ಇವತ್ತು ಜೆನ್ಸಿ ಏನಿದ್ದಾರೆ, ದೇಶದಲ್ಲಿ ಏನೇನೆಲ್ಲ ಆಗ್ತಿದೆ ಅಂತ ಎಲ್ರಿಗೂ ಗೊತ್ತಿದೆ. ಆ ಜೆನ್ಸಿ ಹೊಸ ಹೊಸ ಟೆಕ್ನಾಲಜಿಯಲ್ಲಿ ಮುಳುಗಿದ್ರೂ ಕೂಡ ಅವರೂ ಕೂಡ ಈ ಮಾನವ ಕಳ್ಳ ಸಾಗಾಣಿಕೆಗೆ ತುಂಬ ಬಲಿಯಾಗ್ತಾ ಇದ್ದಾರೆ. ಅವ್ರಿಗೆ ಹೇಗೆ ಅವೇರ್ನೆಸ್ ಕೊಡಬೇಕು ಅಂದರೆ, ಇದು ಈಗ ಪಕಣ್ಣನ್ ನೋಡಿದಾಗ ಅಥವಾ ಮೂರ್ತಿಯವ್ರನ್ನ ನೋಡಿದಾಗ ಅವರಿಗೆ ಅವರಿಬ್ರು ಹೇಳಿದ್ರು ನಮಗೆ ಓದಕ್ ಬರಕ್ಕೆ ಬರ್ತಾ ಇರ್ಲಿಲ್ಲ, ಓದಕ್ಕಿರ್ಬಹುದು ಬರೆಯಕ್ಕಿರ್ಬಹುದು ಬರ್ತಾ ಇರ್ಲಿಲ್ಲ ಅಂತ. ಆದ್ರೆ ಸಾಕಷ್ಟು ಜನ ವಿದ್ಯಾವಂತರು ಅಂತ ಅನ್ನಿಸ್ಕೊಂಡವರು ಕೂಡ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಅಲ್ವಾ. ಮಕ್ಕಳು ಕಾಲೇಜಿನ ಮಕ್ಕಳು ಮೋಸ ಹೋಗಿ ಇದಕ್ಕೆ ಅವರಲ್ಲಿ ಅವೇರ್ನೆಸ್ ತುಂಬಕ್ಕೆ ಏನೆಲ್ಲ ಮಾಡ್ತಾ ಇದೆ ಸರ್ಕಾರ, ಅಥವಾ ಹೇಗೆ ಅವರು ಹೇಗೆ ಜಾಗೃತಿನ ಕಂಡ್ಕೊಳ್ಬಹುದು?
1: ಮೇಡಮ್, ಈ ಥರ ನಡೆಯೋದನ್ನು ತಡೆಗಟ್ಟೋಕ್ಕೆ ಆ್ಯಕ್ಚುಲಿ ನಾನು ಸರ್ಕಾರದಕ್ಕಿಂತ ಜಾಸ್ತಿ ಗೌರ್ಮೆಂಟ್ ಎನ್ ಜಿ ಓಸು ಮತ್ತು ತುಂಬ ಸೋಷಲಿ ಮೈಂಡೆಡ್ ಜನರು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಮ್ಮ ಆರ್ಗನೈಸೇಷನ್ ಸಹ ನಾವು ಹೋಗ್ಬಿಟ್ಟು ಸ್ಕೂಲಿಂದ ಸ್ಟಾರ್ಟ್ ಮಾಡಿ ಸ್ಕೂಲ್ ಸ್ಟೂಡೆಂಟ್ಸಿಗೂ ಸಹ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಇಂಥ ಆನ್ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಲಿಯಾಗೋರು ಈ ಥರ ಎಲ್ಲ ಆಗಬಾರ್ದು, ಅವೇರ್ ಆಗಿರಿ ಅಂತ ಹೇಳಿಬಿಟ್ಟು ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆನೆ ಇದು ಗೌರ್ಮೆಂಟ್ ಸಹ ಪ್ರತಿ ಜಿಲ್ಲೆಯಲ್ಲಿ ಎಸ್ಪೆಷಲಿ ಈ ಥರ ಜುಲೈ 30th ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಲ್ಲ, ಅದರಲ್ಲಿ ಆ ಟೈಮಲ್ಲಿ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಮತ್ತು ಎನ್ ಜಿ ಓ ಸಂಸ್ಥೆಗಳು ತುಂಬ ಅವೇರ್ನೆಸ್ ಮಾಡ್ತಾ ಇದ್ದಾರೆ, ಪ್ರತಿ ಡಿಸ್ಟ್ರಿಕ್ಟಲ್ಲಿ ಹೋಗಿ ತಾಲೂಕಲ್ಲಿ ಹೋಗ್ಬಿಟ್ಟು ಅವೇರ್ನೆಸ್ ನಡೀತಾ ಇದೆ. ಆದರೆ ಅವೇರ್ನೆಸ್ ಸಾಕಾಗಿದೆಯಾ, ಇಷ್ಟು ಇದನ್ನ ಅವಾಯ್ಡ್ ಮಾಡೋಕ್ಕೆ ಇಲ್ಲ, ಇನ್ನೂ ಸಹ ಜಾಸ್ತಿ ಅವೇರ್ನೆಸ್ ಬೇಕು ಅಂತ ನಾನು ಹೇಳ್ತೀನಿ.
0: ಪಕಣ, ಈಗ ನೀವು ಕೂಡ ಜೀತ ಪದ್ಧತಿಯಿಂದ ಆಚೆ ಕಡೆ ಬಂದಿದ್ದೀರಾ, ನಿಮ್ಮ ಸಂಘದಲ್ಲೂ ಕೂಡ ಸಾಕಷ್ಟು ಜನ ಈ ಜೀತ ಪದ್ಧತಿಯಿಂದ ಆಚೆ ಕಡೆ ಬಂದವರು ಇದ್ದಾರೆ. ಯಾರಾದ್ರೂ ಒಂದಿಬ್ಬರದ್ದು ಈ ತರದ್ದು ತುಂಬಾ ಕಷ್ಟದಿಂದ ಬಂದವರು ಅನ್ನೋರ್ದು ಯಾರ್ದಾದ್ರು ಕತೆ ಹೇಳ್ಬಹುದಾ, ಏನಾದ್ರು ಹಿಂಗಾಗಿತ್ತು ಅಂತ? ಯಾಕಂದ್ರೆ ನಮ್ ಕೇಳಿದ್ರು ಅದನ್ನ ಕೇಳಿದಾಗ ಎಂತೆಂಥ ಪರಿಸ್ಥಿತಿಯಿಂದ ಹೊರಗಡೆ ಬಂದವರು ಇದ್ದಾರೆ ಅಂತ ಗೊತ್ತಾಗತ್ತೆ.
2: ಮೊನ್ನೆ ಅರಿಶಿಕೇರಿನಿಂದ ಮುಂದೆ ಒಂದು ಊರಮ್ಮ, ನಮಗದು ಊರು ಗೊತ್ತಿಲ್ಲ, ಅಲ್ಲಿಂದ ಕೆಲವು ಜನ ಬಿಡುಗಡೆ ಆಗ್ಯಾರ. ಈಗ ತಂಪಾಡಿಗೆ ತಾವು ದುಡಿದು ಬಂದು ಈಗ ಊರಿಗೆ ಹೋಗೋಕೆ ಲೇಟಾಗಿ ಅಲ್ಲೇ ಸ್ಟೇಷನ್ ಒಳಗೆ ಮನೆಗಿದ್ರೆ ಇವರು ಅವ್ರನ್ನ ರಮಿಸಿ ನಮ್ಮಂತೆ ಖಾಯಂ ಕೆಲಸ ಐತೆ ಅಂತ ಹಾಕ್ಕೊಂಬಂದು ವರ್ಷಾನುಗಟ್ಟಲೆ 2 ವರ್ಷಗಟ್ಟಲೆ ಇಟ್ಕೊಂಡಿದ್ದಾರೆ. ಅವರು ಒಳಗಡೆ ಬಿಡುಗಡೆ ಆಗಿದ್ದಾರಮ್ಮ, ಬಿಡುಗಡೆ ಆಗಿದ್ದಾರೆ. ಅವ್ರಿಗೆ ಭಾಳ ಹಿಂಸೆ, ಹೆಣ್ಮಕ್ಳು ಗಂಡ್ಮಕ್ಳು, ಅವರು ಮಕ್ಕಳು ಮರಿ ಇಲ್ಲ, ಮಕ್ಕಳು ಮರಿ ಇಲ್ಲ. ಅವ್ರನ್ನ ಹೆಣ್ಮಕ್ಳು ಒಂಟಿ ಹೆಣ್ಮಕ್ಳನ್ನ ಒಂಟಿ ಗಂಡ್ಮಕ್ಳನ್ನ ಹಿಂಗೆಲ್ಲ ಕರ್ಕೊಂಬಂದು ಭಾಳ ಹಿಂಸೆ ಕೊಟ್ಟು ವರ್ಷಾನುಗಟ್ಟಲೆ ಇಟ್ಕೊಂಡು ಕೆಲಸ ತೊಗೊಂಡಾರ. ಅದು ಯಾರೋ ಅಧಿಕಾರಿಗಳು ಹಿಂಗೆ ತಿಳಿಸಿ ಅವ್ರಿಗೆ ಹಿಂಗೆ ಇಷ್ಟು ಜನ ಸಿಕ್ಕೊಂಡೈತೆ ಅಲ್ಲೇ ಅಂತ ಹೇಳಿದಾಗ ಅವ್ರ ಅಧಿಕಾರಿಗಳು ಮನಸ್ಸಿನ ಮ್ಯಾಲೆ ತೊಗೊಂಡು ಹೋಗಿ ಆಗಿಂದಾಗ ಇಮಿಡಿಯೇಟ್ಲಿ ಬಿಡಿಸ್ಯಾರ.
0: ಮೂರ್ತಿ ಅವರೇ, ಈಗ ಉದಯೋನ್ಮುಖ ಸಂಘ ಇದೆಯಲ್ವಾ, ಈ ಸಂಘನ ಇನ್ನೂ ದೊಡ್ಡದ್ ಮಾಡಬೇಕು ಅನ್ನೋ ಆಸೆ ಪಕ್ಕಣಗೆ ಮೂರ್ತಿಗೆ ಎಲ್ಲರಿಗೂ ಇದೆ.
3: ಖಂಡಿತ ಇದೆ ಮೇಡಮ್.
0: ಈಗ ಮುಂದಕ್ಕೆ ಏನೇನೆಲ್ಲ ಯೋಜನೆಗಳನ್ನ ಇಟ್ಕೊಂಡಿರಾ, ಏನೇನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿರಾ?
3: ಮೇಡಮ್, ನಮ್ಮ ಇತರಲ್ಲಿ ಇದೇ ಥರ ಎಷ್ಟೋ ಮಂದಿಯ ಕುಟುಂಬಗಳು ಅನೇಕ ಕೆಲಸಕ್ಕೆ ಒಳಗಾಗಿದ್ದಾರೆ. ಅಂಥವ್ರನ್ನ ಗುರುತಿಸಿ ಅಂಥವ್ರನ್ನ ಬಿಡುಗಡೆ ಕೊಡಬೇಕಂತ ನಮ್ಮದು ಕೆಲಸ ಮುಂದುವರಿಬೇಕು ಮೇಡಮ್. ಇದು ಚಿಕ್ಕದಾಗಿರೋ ದೊಡ್ಡದಾಗಬೇಕು ಅಂತ ಹೇಳಕ್ ಇಷ್ಟಪಡ್ತೇನೆ.
0: ಅದೇ ಅಂದ್ರೆ ಯಾವ್ಯಾವ ತರದ ಯೋಜನೆಗಳು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ದೊಡ್ಡದಾಗಬೇಕು ಅನ್ನೋ ಆಸೆ ಇದೆ, ಆದ್ರೆ ಇಂತಿಂತದ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಲ್ವಾ, ಏನೇನ್ ಮಾಡ್ಬೇಕು ಅನ್ಕೊಂಡಿರಾ? ಈಗ ಮೊದ್ಲು ಯಾರು ಅನ್ಕೊಂಡಿರ್ಲಿಲ್ಲ, ನಿಮ್ಮ ಮನೆಯವರು ನೀವು ಹೇಳಿದ್ರೆ ಏನ್ ನಿಮ್ಮ ಮನೆಯವರ ಹೆಸರು?
3: ತಾಯಮ್ಮ ಅಂತ ಮೇಡಮ್.
0: ತಾಯಮ್ಮ ಅವರು ಟೇಲರಿಂಗ್ ಮಿಷಿನ್ ಇಟ್ಕೊಂಡು ಇಷ್ಟೊಂದು ಎಲ್ಲ ಹೊಲಿದು ನಿಮ್ಮಷ್ಟೇ ಮಟ್ಟಕ್ಕೆ ಅವರು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ.
3: ಹೌದು ಮೇಡಮ್. ಈಗ ಫಂಕ್ಷನ್ ಇನ್ಸನ್ ಏನಾದ್ರು ಬಂದಾಗ ಅಲ್ಲಿ ಅಕ್ಕಪಕ್ಕದಲ್ಲಿರೋರು ನಮಗೆ ನಮ್ಮ ಮನೆಯವ್ರಿಗೆ ಕೊಡ್ತಾರೆ ಬ್ಲೌಸ್ ಹೊಳಿಕೆ. ಅದು ಬ್ಲೌಸ್ ಚೆನ್ನಾಗಿ ಹೊಳಿತಾರೆ, ಡಿಸೈನ್ ಟೀಚಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಕೊಡ್ತಾರೆ, ಇದು ಮಾಡ್ತಾರೆ.
0: ಆ ಥರ ಈಗ ಹೊಲಿಗೆ ಮಿಷಿನ್ ಅನ್ನು ಈ ಸಂಘದಿಂದನೇ ತಗೊಂಡಿದ್ದ ಅಥವಾ ನೀವು ತಗೊಂಡ?
3: ಇಲ್ಲ, ಸಂಘದಿಂದ ಮೇಡಮ್.
0: ಸಂಘದಿಂದ. ಈಗ ಈ ತರ ಎಷ್ಟು ಜನಕ್ಕೆ ಹೊಲಿಗೆ ಮಿಷಿನ್ ಕೊಟ್ಟಿದ್ದು ಇದೆಲ್ಲ ಮಾಡಿದ್ರ?
2: ಈಗ ಇರುವುದು ಒಂದಂತೆ ಕದವಮ್ಮ ಅವು. ಮುಂದೆ ಈಗ ಮಾಡ್ತೀವಿ ಅನ್ನುವಂಥವ್ರಿಗೆ ನಾವು ಮನವರಿಕೆ ಮಾಡ್ತೀವಿ, ನೀವು ಕಲೀರಿ ಮಾಡಿರಿ ಅಂತೇಳಿ. ಅವರು ಮನಸ್ಸಿನ ಮ್ಯಾಗ ತೊಗೊಂಡು ಅವ್ರು ನಮ್ಮನ್ನು ನಾವು ಮಾಡ್ತೀವಿ ಅಂದ್ರೆ ಇನ್ನೂ ಕೊಡಿಸುವಂತಾಗ ನಮಗೆ ಸಂಘದಿಂದ ನಾವು ಅನುಕೂಲ ಮಾಡ್ತೀವಿ.
0: ಈಗ ಹೊಲಿಗೆ ಮಿಷಿನ್ ಬಿಟ್ಟು ಇನ್ನೂ ಬೇರೆ ಏನೇನು ಮಾಡಿದ್ದೀರಾ?
2: ಇಲ್ಲಮ್ಮ, ನಮ್ಮಲ್ಲೇ ಇರೋದು ಹೊಲಿಗೆ ಮಿಷನ್. ಆಮೇಲೆ ನಾವು ಇವ್ರನ್ನ ಹೊರಗಡೆ ತರೋದು, ಅವ್ರಿಗೆ ಬಂದಿದ್ದಾಗ ಯಾವ ರೀತಿ ಗೌರ್ಮೆಂಟಿಂದ ಸವಲತ್ತು ಮಾಡಿ ಇರುವಂಥ ಸವಲತ್ತು ಅವ್ರಿಗೆ ಕೊಡಿಸ್ಬೇಕು.

0: ಅಂತವೆಲ್ಲ ಕೊಡಿಸೋದು ಮಾಡ್ತೀವಿ. ಅಷ್ಟು ಬಿಟ್ರೆ ನಮ್ಮಲ್ಲಿ ಏನೂ ಇಲ್ಲ ಬೇರೆ. ಈಗ ಲೇಡೀಸ್ಗೆ ಲೇಡೀಸ್ ಹೊರಗಡೆ ಹೋಗ್ಬಾರ್ದಂತ ಅದು ಒಂದು ನಮ್ಮ ಸಂಘದಿಂದ ರಾಟಿ ಮಿಷನ್ ಅದಾವು. ರಾಟಿ ಮಿಷನ್ ಒಳಗೆ ಎಲ್ಲ ಅದಾವು, ಯಾವ್ಯಾವ ಬೇಕು ರಾಟಿ ಎಲ್ಲ ಅದಾವು. ಮುಂದೆ ಕರಿತೀರಿ ಅನ್ನುವಂಥವ್ರಿಗೇನು ನಾವು ಮಾಡಿಕೊಡುವಂಗೆ ಐತಿ ಅನುಕೂಲ. ಅವರು ನಮ್ಮನ್ನು ಕೇಳಬೇಕು, ನಾವು ಹೇಳ್ಕೊತ ಇದೀವಿ ಅವ್ರಿಗೆ. ಅವರು ಯಾರು ಹೊಲಿತೀವಿ ಮಾಡ್ತೀವಿ ಅಂದಿಲ್ಲಮ್ಮ.
1: ಈಗೇನು ಕೆಲಸ ಮಾಡ್ತಿದ್ದೀರಪ್ಪ ಕಣ್ಣ?
0: ಅಮ್ಮ ನಾನು ಈಗ ಕೆಲಸ ಮಕ್ಕಳು ದೊಡ್ಡರಾಗ್ಯಾರ. ಈಗ ಒಂದು ಸೂಪರ್ ಕೇರಿ ಗಾಡಿ ತೊಗೊಂಡಿವಿ, ಮಗ ಆ ಗಾಡಿ ದುಡಿಸ್ತಾನೆ. ಒಬ್ಬ ಮಗ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾನೆ, ನಮ್ಮ ತಾಯಿ ಕೆಲಸ ಮಾಡ್ತಾಳೆ. ನಾನು ಹಿಂಗೆ ಲೇಬರ್ಸ್ ಎಲ್ಲರ ಸಿಕ್ಕ ಅವ್ರನ್ನ ಅಧಿಕಾರಿಗೆ ಹೇಳೋದು ಬಿಡಿಸೋದು ಇಂಥವೆಲ್ಲ ಕೆಲಸ ಮಾಡ್ಕೊಂತ
1: ಸಮಾಜ ಸೇವೆ ಥರ
0: ಹಂಗೆ ಅಡ್ಡಾಡ್ತೀನಿ ಅಮ್ಮ. ನಾನು ಮಕ್ಕಳು ದುಡಿತಾರ, ಈಗ ಹೊಟ್ಟೆ ತುಂಬ ಊಟ ಮಾಡ್ತೀನಿ, ಕಣ್ಣು ತುಂಬ ನಿದ್ದೆ ಮಾಡ್ತೀನಿ, ನೆಮ್ಮದಿ ಐತಿ ಜೀವನಕ್ಕೆ.
1: ಮನೆಯವ್ರ ಜೊತೆಯಲ್ಲಿ
0: ನೆಮ್ಮದಿಯಾಗಿದ್ದೀನಮ್ಮ.
1: ಹೀಗೆ ಹಿಂಗೆ ಅಂದ್ರೆ ನೀವು ಹೆಂಗೆ ಕುಟುಂಬದ ಜೊತೆ ನೆಮ್ಮದಿಯಾಗಿದ್ದೀರಾ ಹಾಗೆ
0: ಉಳಿದ ಜನರು ಹಂಗಿರ್ಬೇಕಂತ ಆಸೆ ಅಮ್ಮ.
1: ಎಲ್ಲರೂ ಇರಬೇಕು
0: ಇರಬೇಕು, ಅದಕ್ಕೆ ಸಹಕಾರ ಹೊರಗುಳ ಜನನೂ ಕೊಡಬೇಕು. ಈಗ ಸರ್ಕಾರದವರು ಆಮ್ಯಾಗ ನಮ್ಮ ಉದಯಮುಖ ಸಂಘದವರು ಏನು ಮಾಡ್ತೀವಲ್ಲ ಕೆಲಸನ, ಅವರು ಆ ಸಹಕಾರ ಕೊಟ್ರೆ ನಮಗೆ ನಿರ್ಮೂಲನೆ ಮಾಡೋಕೆ ಇದು ಭಾಳ ಚಲೋ ಆಗತ್ತೆ, ದೌಡಾಗತ್ತಂತ.
1: ಮೂರ್ತಿ ಅವರೇ, ಈಗ ಪಕ್ಕಣ ಇಷ್ಟೊಂದೆಲ್ಲ ಹೇಳ್ತಾ ಇದಾರೆ ಏನೇನೆಲ್ಲ ಮಾಡಿದ್ದಾರೆ ಅಂತ, ಅವರು ಹೇಗೆ ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ ಅಂತ, ನೀವೇನು ಕೆಲಸ ಮಾಡ್ತಿದ್ದೀರಾ ಇವಾಗ?
2: ಮೇಡಮ್, ನಾನು ಯಾರು ಜೀತ್ಲಿಂದ ಬಿಡುಗಡೆ ಆಗಿದ್ದಾರೋ ಅಂಥವ್ರಿಗೆ ಬೇಕಾದ ಸವಲತ್ತುಗಳನ್ನು ಗೌರ್ಮೆಂಟ್ ಸರ್ಕಾರ ಮುಂದೆ ಹೋಗಿ ಕೊಡಿಸೋದಂತ ಕೆಲಸ ಮಾಡ್ತಿದ್ದೀನಿ. ಅದೇ ಇನ್ನೊಂದು ಏನಂದರೆ, ಯಾರು ಜೀತ್ ಒಳಗಾಗಿದ್ದಾರೋ ಅಂತನ ಗುರುತಿಸಿ ಸರ್ಕಾರ ಮುಂದೆ ಕೊಡೋದು. ಈಗ ಒಂದು 15 ದಿವಸ ಮುಂದೆ ಹೊಳೆನೇಸ್ಪುರದಲ್ಲಿ ಯಾರೋ ಒಬ್ಬರು ಜೀತಕ್ಕೆ ಒಳಗಾಗಿದ್ದರು, ಇಟ್ಕೆ ಫ್ಯಾಕ್ಟ್ರಿ ಒಳಗೆ. ನಮಗೆ ಮಾಹಿತಿ ಬಂತು, ಮಾಹಿತಿ ಬಂದಾಗ ನಾವೇನು ಮಾಡಿ ನಮ್ಮ ಲೀಡ್ರಿಗೆ ತಿಳಿಸಿ ಅದು ಜೀತನೇ ಇಲ್ವಂತ ಇದು ಮಾಡುವಾಗ ಇವತ್ತು 27 ಜನ ರಿಲೀಸ್ ಆಗಿದ್ದಾರೆ ಮೇಡಮ್. ಬಿಡುಗಡೆ ಆಗಿದ್ದಾರೆ. ಇವತ್ತು ನಾನು ಲೀಡರ್ ಆಗಿ ಹೇಳೋ ಇಷ್ಟಪಡೋದು ಏನಂದ್ರೆ, ಇವತ್ತು ನಾನು ಅವಾಗ 300 ರೂಪಾಯಿ 400 ರೂಪಾಯಿ ಕೂಡಿ ಕೆಲಸ ಮಾಡ್ತಿದ್ದೆ. ಇವತ್ತು ನಾನು ಸ್ವಂತವಾಗಿ ಎಳ್ನೀರು ವ್ಯಾಪಾರ ಮಾಡ್ತಿದ್ದೀನಿ ಮೇಡಮ್. ನಾನೇ ಸ್ವಂತ ಬಿಸ್ನೆಸ್ ಮಾಡಿ.
1: ಸೊ ನಿಶಾಮ್ ಅಮ್ಮ, ಈಗ ಇವರೆಲ್ಲ ಹೇಳಿದ್ರು ಇವತ್ತು ಒಟ್ಟಿನಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ನಾವು ಅಂತ ಹೇಳಿದ್ರು. ಈ ನೆಮ್ಮದಿ ಎಲ್ರಿಗೂ ಕೂಡ ಬೇಕು. ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಈ ಟೀನೇಜ್ ಎಂಪ್ಲಾಯ್ಮೆಂಟ್ ಟ್ರ್ಯಾಪ್ ಅನ್ನೋದು ತುಂಬಾ ಹೆಚ್ಚಾಗಿ ನಡೀತಾ ಇದೆ. ಈ ಟೀನೇಜ್ ಎಂಪ್ಲಾಯ್ಮೆಂಟ್ ಟ್ರ್ಯಾಪ್ ಅಲ್ಲಿ ಸಾಕಷ್ಟು ಜನ ಟೀನೇಜರ್ಸ್ ಸಿಕ್ಕಾಕೊಳ್ತಾ ಇದ್ದಾರೆ. ಅವರಿಗೋಸ್ಕರ ಅಂತ ಇನ್ನೋಸೆಂಟ್ ಸ್ಪೆಷಲಿ ಗರ್ಲ್ಸ್ ಹೆಣ್ಮಕ್ಕಳಿಗೋಸ್ಕರ ಏನಾದರೂ ಪ್ರೋಗ್ರಾಮ್ಸ್ ಇದೆಯಾ ಅವ್ರನ್ನ ಸರ್ವೈವ್ ಮಾಡೋದಕ್ಕೋಸ್ಕರ ಅಂತ?
3: ನಮೀಗ ಸದ್ಯಕ್ಕೆ ಆ ಥರ ಏನು ಸ್ಪೆಸಿಫಿಕ್ ಆಗಿ ಏನು ಪ್ರೋಗ್ರಾಮ್ಸ್ ಇಲ್ಲ. ಆದರೆ ಯಾರಿಗಾದರೂ ಈ ಥರ ಇನ್ಫಾರ್ಮೇಶನ್ ಇದ್ದರೆ ಖಂಡಿತವಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತಿಳಿಸಿ ಅವರು ಖಂಡಿತ ಇದನ್ನ ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಅವ್ರನ್ನ ಅಲ್ಲಿಂದ ಬಿಡುಗಡೆ ಮಾಡ್ತಾರೆ. ಆದರೆ ಸ್ಪೆಸಿಫಿಕ್ ಆಗಿ ಏನು ಪ್ರೋಗ್ರಾಮ್ಸ್ ಸರ್ಕಾರ ಕಡೆಯಿಂದ ಸಹ ಇಲ್ಲ, ಅಲ್ಲದೆ ನಮ್ಮ ಕಾನೂನಲ್ಲಿ ಆ ಥರ ಏನು ಸಡನ್ ಆಗಿ ಇಷ್ಟು ಇದು ಈಗ ಇತ್ತೀಚೆಗೆ ಬರೋ ಸ್ಟಾರ್ಟ್ ಆಗಿರೋದ್ರಿಂದ ಅಷ್ಟು ಅವೇರ್ನೆಸ್ಸು ಇಲ್ಲ ಅದ್ರ ಬಗ್ಗೆ. ಸೊ ಇನ್ನು ಆದರೆ ಇನ್ ಕೇಸ್ ಯಾರಿಗಾದ್ರೂ ಆ ಥರ ಇನ್ಫಾರ್ಮೇಶನ್ ಇದ್ರೆ ಖಂಡಿತ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವರು ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಸಹಾಯ ಮಾಡ್ತಾರೆ. ಮತ್ತೆ ಮೇಡಮ್, ಇನ್ನೂ ಒಂದು ವಿಷಯ, ಇವ್ರು ಹೇಳ್ತಾ ಇದ್ರು ಇವರಿಗೆ ಹಣ ಸರ್ಕಾರದಿಂದ ಹಣ ಸಿಗೋಕ್ಕೆ ಸಹಾಯ ಮಾಡ್ತಿದ್ದೀವಿ ಅಂತ. ಆಕ್ಚುಲಿ ಗೌರ್ಮೆಂಟ್ ಇಂದ ಜೀತ ಪದ್ಧತಿಯಲ್ಲಿದ್ದರು ಅವ್ರನ್ನ ರಿಲೀಸ್ ಮಾಡಾದ್ಮೇಲೆ ಇಮಿಡಿಯೇಟ್ ರಿಹ್ಯಾಬಿಲಿಟೇಷನ್ ಅವ್ರಿಗೆ 30,000 ರುಪೀಸ್ ಕೊಡ್ತಾರೆ. ಅದು ಅಲ್ಲದೆ ಸರ್ಕಾರದಿಂದ 1 lakh to 2 lakh ತನಕ ಅವರಿಗೆ ರಿಹ್ಯಾಬಿಲಿಟೇಷನ್ ಫಂಡ್ಸ್ ಕೊಡ್ತಾರೆ. ಅದ್ರ ಬಗ್ಗೆ ಇವ್ರು ಮಾತಾಡ್ತಾ ಇದ್ರು. ಆ ಅಮೌಂಟ್ನ ತುಂಬ ಫಾಲೋ ಅಪ್ ಮಾಡಬೇಕಾಗುತ್ತೆ. ಫಾಲೋ ಅಪ್ ಮಾಡಿ ಅದಕ್ಕಿರೋ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿ ಅದರ ಅವರಿಗೆ ಆ ಹಣ ಕರೆಕ್ಟಾಗಿ ಅವ್ರ ಬ್ಯಾಂಕ್ ಅಕೌಂಟ್, ಇವರಿಗೆಲ್ಲ ಬ್ಯಾಂಕ್ ಅಕೌಂಟ್ಸ್ ಇರಲ್ಲ, ಸೊ ಅದೆಲ್ಲ ಕ್ರಿಯೇಟ್ ಮಾಡಿ ಅವರಿಗೆ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಮತ್ತು ಇದೆಲ್ಲ ಎಲ್ಲ ಫೆಸಿಲಿಟಿ ಅವ್ರಿಗೆ ಮಾಡಿಕೊಟ್ಬಿಟ್ಟು ಸರ್ವೈವರ್ಸಿಗೆ ಈ ಹಣ ಅವ್ರಿಗೆ ತಲುಪೋ ತನಕ ಅವರಿಗೆ ಸಹಾಯ ಮಾಡ್ತಾರೆ. ಅದ್ರ ಬಗ್ಗೆ ಇವರು ಮಾತಾಡ್ತಾ ಇದ್ರು.
1: ಥ್ಯಾಂಕ್ ಯು ಸೋ ಮಚ್. ಪಕ್ಕಣ, ಕೊನೆಯದಾಗಿ ಹೇಳಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆಯಾಗಿರಿ, ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ರಿ, ನಿಮ್ಮ ಸಮಸ್ಯೆಗಳ ಜೊತೆಯಲ್ಲಿ ನಿಮ್ಮ ಸ್ನೇಹಿತರು ಯಾರ್ಯಾರು ಜೀತ ಪದ್ಧತಿಗೆ ಒಳಗಾಗಿದ್ರು ಮತ್ತೆ ಇನ್ನೂ ಒಳಗಾಗಿದ್ದಾರೆ, ಅವ್ರಿಗೆಲ್ಲ ಏನ್ ಹೇಳಬೇಕು ಅಂತ ಅನ್ಕೊಳ್ತೀರಾ ಕೊನೆಯದಾಗಿ?
0: ಈಗ ಅವ್ರು ಎಲ್ಲರೂ ಈಗ ನನ್ನಂಗ ಆರಾಮದಾರ.
1: ಆರಾಮಿದ್ದಾರೆ. ನಾನು ಹೇಳ್ತಾ ಇರೋದು, ಇವಾಗ ಮತ್ತೆ ಇನ್ನು ಜೀತ ಪದ್ಧತಿಯಲ್ಲಿರೋರು ಅಥವಾ ಮುಂದೆ ಜೀತ ಪದ್ಧತಿಗೆ ಒಳಗಾಗೋರು ಕೂಡ ಎಷ್ಟೊಂದು ಜನ ಇರ್ತಾರೆ. ಅಂದ್ರೆ ಮುಂದಕ್ಕೂ ಆತರ ಪರಿಸ್ಥಿತಿ ಬರಲ್ಲ ಅಂತ ಹೇಳಕ್ಕಾಗಲ್ಲ.
0: ಆಗಲ್ಲಮ್ಮ, ಆದ್ರೆ ಜೀತ ಪದ್ಧತಿ ಒಳಗೆ ಸಿಗಬಾಡ್ರಿ ಅಂತ ನಮ್ಮ ಉದ್ದೇಶ.
1: ಅದೇ ಹೆಂಗ್ ತಪ್ಪಿಸ್ಕೊಳ್ಬೇಕು ಅಂದ್ರೆ ಹೆಂಗೆ ಹುಷಾರಾಗಿರ್ಬೇಕು.

0: ಖುಷಿಯಾಗಿರ್ಬೇಕಂದ್ರೆ ಅಮ್ಮ ಇವತ್ತು
1: ಬಿಸಿ ಮುಟ್ಟದವ್ರಿಗೆ ಮಾತ್ರನೇ ಅದು ಬಿಸಿ ಅಂತ ಗೊತ್ತಾಗಿರುತ್ತೆ, ಬೆಂಕಿ ಅಂತ ಗೊತ್ತಾಗಿರುತ್ತೆ. ನೀವು ಬೆಂಕಿಯಿಂದ ಕೈ ಈಚೆ ತೆಗ್ದಿದ್ದೀರಾ ಇವಾಗ, ಆ ಬಿಸಿ ಮುಟ್ಟಕ್ ಹೋಗೋರ್ಗೆ ಹೆಂಗೆ ಹುಷಾರಾಗಿರ್ಬೇಕು ಅಂತ?
0: ಇವತ್ತ ನಮ್ಮ ರಿಲೇಷನ್, ನಮ್ಮ ಊರವರು ಇವತ್ತು ಅಲ್ಲಿ ಕೆಲಸ ಮಾಡ್ತಾರಪ್ಪ, ತಿಂಗಳಂಗಟ್ಲೆ ಮಾಡ್ಯಾರ, ವರ್ಷಂಗಟ್ಲೆ ಮಾಡ್ಯಾರ, ಬರೋದು ಹೋಗೋದು ಮಾಡ್ತಾರ, ಅದು ಏನು ತೊಂದರೆ ಇಲ್ಲ ಅನ್ನುವಂಥ ಕನ್ಫರ್ಮ್ ಇದ್ರೆ ಆ ಜಗದಾಗ ಹೋಗಿ ಕೆಲಸ ಮಾಡ್ಬೇಕಮ್ಮ. ಇಲ್ಲ ಅಂದ್ರೆ ನಮ್ಮ ತಾಲೂಕು ನಮ್ಮ ಜಿಲ್ಲಾ ಬಿಟ್ಟು ಎಲ್ಲಿ ಇನ್ನೊಂದು ಜಿಲ್ಲಾಕ ನಾವು ಕಾಲು ಇಡಬಾರ್ದು ಅಂತ ನಮ್ಮ ಮನವರಿಕೆ.
1: ಕರೆಕ್ಟ್. ಮೂರ್ತಿ ಅವರೇ ಏನು ಹೇಳ್ತೀರಾ?
2: ಮೇಡಮ್, ಅವ್ರು ಕರೆಕ್ಟಾಗಿ ಸಂಪಾದನೆ ಕೂಲಿ ಸಿಗಬೇಕು,
1: ಸಂಬಳ ಕೊಡಬೇಕು,
2: ಕರೆಕ್ಟಾಗಿ ಸಂಬಳ ಕೊಡಬೇಕು, ಅವ್ರ ಮಕ್ಕಳು ಇದ್ದಾರ ಮಕ್ಕಳು ಓದಿಸ್ಬೇಕು, ಅವ್ರಿಗೆ ಅವ್ರ ಊರಿದೆಯಾ, ಅವ್ರಿಗೆ ಏನು ಬೇಕೋ ಆಗ ಅವ್ರನ್ನು
1: ಅನುಕೂಲಗಳನ್ನ ಸರಿಯಾಗಿ
2: ಕೊಡಬೇಕು. ಇದು ಮೀರಿದ್ರೆ ಕಾನೂನು ಪ್ರಕಾರ ತಪ್ಪು ಮೇಡಮ್.
1: ತಪ್ಪು. ಕಾನೂನಿಗೆ ಪೊಲೀಸ್ಗೆ ಮಾಹಿತಿ ಕೊಡಬೇಕು ಅಥವಾ ಕಾನೂನಿನ ಮೊರೆ ಹೋಗ್ಬೇಕು. ಫೈನಲಿ ಏನ್ ಹೇಳ್ತೀರಾ?
3: ಏನು ಈಸಿಯಾಗಿ ಬರಲ್ಲ ಅಂತ ಹೇಳ್ತಾರಲ್ಲ, ಈಗ ಮುನ್ಗಡೆನೆ ಏನು ಹೇಳ್ತಾ ಅಡ್ವಾನ್ಸ್ ಅಮೌಂಟ್ ತೊಗೊಂಡಿದ್ದ ತಕ್ಷಣ ಓ ದುಡ್ಡು ಕೊಡ್ತಿದಾರಲ್ಲ ಅದಕ್ಕೆ ನಾನು ಕೆಲಸಕ್ಕೆ ಹೋಗ್ಬೋದು ಅಂತ ಯೋಚನೆ ಮಾಡಿ ತುಂಬ ಜನ ಈ ಟ್ರ್ಯಾಪಲ್ಲಿ ಬೀಳ್ತಾರೆ. ಸೊ ಅದಕ್ಕೆ ನಾವು ಯಾವತ್ತೂ ಜ್ಞಾಪಕ ಇಟ್ಕೊಳ್ಬೇಕು, ಏನು ನಮಗೆ ಈಸಿಯಾಗಿ ಸಿಗಲ್ಲ, ಎಲ್ಲ ಕಷ್ಟಪಟ್ಬಿಟ್ಟು ನಮಗೆ ದುಡ್ಡು ಮಾಡೋಕ್ಕಾಗೋದು, ಜೀವನ ಮಾಡೋಕ್ಕಾಗೋದು ಎಲ್ಲ ಆಗೋದು. ಸೊ ಆ ಅವೇರ್ನೆಸ್ಸಲ್ಲಿ ನಾವೆಲ್ಲರೂ ಇದ್ದರೆ ನಾವು ಕಷ್ಟಪಟ್ಟು ನಾವು ಕೆಲಸ ಮಾಡೋಣ, ನಮ್ಮ ಇದರಲ್ಲಿ ನಮಗೇನಾಗುತ್ತೆ ಅಷ್ಟು ಮಾಡೋಣ ಅಂತ. ಅದು ಅಲ್ಲದೆ ನಮಗೆ ಎಜುಕೇಟೆಡ್ ಆಗಿರೋ ನಾವು ಬೇರೆಯವರಿಗೆ ಯಾವತ್ತೂ ಆ ಥರ ಜಗದಲ್ಲಿ ಈ ಥರ ಜೀತ ಪದ್ಧತಿ ಅಂತ ಜಗದಲ್ಲಿ ಯಾವತ್ತೂ ಅವ್ರನ್ನ ಕರ್ಕೊಂಡು ಹೋಗಬಾರ್ದು. ನಾವು ಎಜುಕೇಟೆಡ್ ಆಗಿದ್ರೆ ಅಷ್ಟು ಜ್ಞಾನ ನಮಗಿರಬೇಕು ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತ. ಅದು ಅಲ್ಲದೆ ಒಬ್ಬರು ಮನುಷ್ಯ ಆಗ್ಬಿಟ್ಟು ಇನ್ನೊಬ್ಬರು ಮನುಷ್ಯನ ಕಷ್ಟಪಡಿಸೋದು ಯಾವತ್ತೂ ನಾವು ಮಾಡಬಾರ್ದು. ಸೊ ಅದೇ ನಾನು ಹೇಳಬೇಕಾಗಿರೋದು.
1: ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿರಾ, ಧನ್ಯವಾದ ಪಕ್ಕಣ ಮೂರ್ತಿ ಅವರೇ, ಮತ್ತೆ ಫೆಬಾ ನಿಶಾ ಅವರು ವಕೀಲರು ಕೂಡ ನಮ್ಮ ಜೊತೆ ಇಲ್ಲಿ ಇದ್ರು. ಎಷ್ಟೊಂದು ವಿಷಯಗಳನ್ನ ಮಾತಾಡಿದಿರಿ, ನಿಮ್ಮ ಜೀವನ ಇನ್ನಷ್ಟು ನೆಮ್ಮದಿಯಿಂದ ಇನ್ನಷ್ಟು ಸುಖ ಸಂತೋಷದಿಂದ ಕೂಡಿರ್ಲಿ ಅಂತ ಆಕಾಶವಾಣಿ ನಿಮ್ಗೆ ಯಾವಾಗ್ಲೂ ಹಾರೈಸುತ್ತೆ. ಮೂರ್ತಿ ಅವರೇ, ಪಕ್ಕಣ ಅವರೇ,
0: ನಮಸ್ಕಾರ.
1: ಇನ್ನೊಂದಷ್ಟು ಜನಗಳನ್ನ ಯಾರ್ಯಾರು ಈ ತರ ಜಾಲಗಳಲ್ಲಿ ಸಿಕ್ಕಾಕೊಳ್ತಾರೋ ಅವ್ರನ್ನೆಲ್ಲ ಹೊರಗಡೆ ತರುವಂತ ಪ್ರಯತ್ನ ನಿಮ್ಮಿಂದ ಸದಾ ಕಾಲ ಆಗ್ತಾ ಇರ್ಲಿ. ದೇವರು ನಿಮ್ಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡ್ಲಿ, ಒಳ್ಳೇದಾಗ್ಲಿ. ಸೊ ಕೇಳಿದ್ರೆ ಸಾಕಷ್ಟು ಜನರ ಸಂದೇಶ ಕೂಡ ತಲುಪಿದೆ. ಮಾಗಡಿ ರೋಡ್ ಇಂದ ಶ್ರೀನಾಥ್ ಅವರು ಸಂದೇಶ ಕಳಿಸಿದ್ದಾರೆ, ಜೊತೆಗೆ ಇವಾಗ್ಲೂ ಈ ತರ ಪದ್ಧತಿ ನಡೀತಾ ಇದೆ ಅಂದ್ರೆ ನಮಗಾಗಲ್ಲ ಅಂತ. ಶ್ವೇತಾ ಹೆಸರಾವ್ ಸುಳ್ಯದಿಂದ, ಮಂಜುನಾಥ್ ವೆಂಕಟೇಶಪ್ಪ ಪುಷ್ಪಮ್ಮ ಪುಷ್ಪ ಶಾನುಭೋಗರ್ ಗದಗಿಂದ, ಮುದೋಳದಿಂದ ಅಕ್ಕಿ ಹೊರಡಿ ವಿಠಲಕುಮಾರ ಅವರು ಸಂದೇಶನ ಕಳಿಸಿದ್ದಾರೆ, ಶಾಂತಾಚಾರ್ ಬಡಿಗೇರ್, ತುಂಬಾ ದೊಡ್ಡ ದೊಡ್ಡ ಸಂದೇಶಗಳು ಬಂದಿದೆ ಆದ್ರೆ ಇವತ್ತು ಓದಕ್ಕೆ ಖಂಡಿತ ಸಮಯ ಆಗ್ತಾ ಇಲ್ಲ. ಕ್ಷಮಿಸಿ, ಶ್ರೀನಿವಾಸ್ ಬೆಂಗಳೂರಿಂದ ಸಂದೇಶನ ಕಳಿಸಿದ್ರೆ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಪ್ರತಿ ವರ್ಷ ಜುಲೈ 30 ವಿಶ್ವ ಮಾನವ ಕಳ್ಳ ಸಾಗಣೆ ವಿರೋಧಿ ದಿನ. ಜೊತೆಗೆ ಇಲ್ಲಿ ಜೀತ ಪದ್ಧತಿಗೆ ಒಳಗಾಗ್ತಾರೆ ಅವ್ರು ಸಾಕಷ್ಟು ಜನ, ಆದ್ರಿಂದ ಈ ಎಲ್ಲ ಪದ್ಧತಿಗಳಿಂದಲೂ ದೂರ ಬರಬೇಕು ಅನ್ನೋ ಕಾರಣಕ್ಕೆ ಇವರನ್ನೆಲ್ಲ ನಾವು ಇಷ್ಟೊತ್ತು ಕೂಡಿಸ್ಕೊಂಡು ಮಾತಾಡಿದ್ದೀವಿ. ಸಾಕಷ್ಟು ವಿಷಯಗಳನ್ನ ಅವರು ಕೂಡ ನಮ್ಮ ಜೊತೆಲಿ ಹಂಚ್ಕೊಂಡಿದ್ದಾರೆ. ಇಂತಹ ಪದ್ಧತಿಗೆ ಒಳಗಾಗೋರಿಗೆ ಏನೇನೆಲ್ಲ ಅನುಕೂಲಗಳಿದೆ, ಯಾರ ಮೊರೆ ಅವ್ರು ಹೋಗ್ಬೇಕು, ಈ ಎಲ್ಲಾ ಮಾಹಿತಿನೂ ನಾವು ನಿಮ್ಗೆ ತಿಳಿಸಿದ್ದೀವಿ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಇಷ್ಟೊತ್ತು ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ

0: ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ ಆದಾಯ ತೆರಿಗೆ ಇಲಾಖೆ ಭಾರತ ಸರ್ಕಾರ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ಹಾಯ್ ಹಲೋ ನಮಸ್ತೆ ಶುಭ ಸಂಜೆ, ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ಗಳನ್ನ ಟ್ಯೂನ್ ಇನ್ ಮಾಡಿದ್ದೀರಾ ಸ್ನೇಹಿತರೆ. ಎಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳು. 5:07:25 ಸಮಯ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಯಾವ ಪ್ರೋಗ್ರಾಮ್ ಅಂತ ಕೇಳ್ತೀರಾ?

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಹೌದು, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನ್ ಸ್ಟಾಪ್ ಆಗಿರುವಂತಹ ಸೂಪರ್ ಹಿಟ್ ಕನ್ನಡ ಚಲನಚಿತ್ರ ಗೀತೆಗಳು ನಿಮ್ಮ ಜೊತೆಯಾಗಿರುತ್ತೆ. ಅದರ ಜೊತೆಗೆ ಒಂದು ಸಣ್ಣ ವಿಚಾರವನ್ನು ತೆಗೆದುಕೊಂಡು ಅದ್ರ ಬಗ್ಗೆ ಮಾತನಾಡ್ತಾ ಮುಂದಕ್ಕೆ ಸಾಗೋಣ. ಯಾವ ವಿಚಾರ? ಆ ವಿಚಾರಕ್ಕಿಂತ ಮುಂಚೆ, ಇವತ್ತು ಮಂಗಳವಾರದ ದಿನ, ಜುಲೈ 28 ತಾರೀಕು.

ಹೌದು, ಮಂಗಳವಾರ ದಿವಸ ಸಾಕಷ್ಟು ಜನ ನಮಗೆ ಮಂಗಳವಾರ ರಜಾ ದಿನ ಅಂತ ಹೇಳ್ತಿದ್ದಾರೆ. ಇಲ್ಲಿ ವಿಜಯಪ್ರಕಾಶ್ ಹಾಗೂ ಸಂಗಡಿಗರು ಕೂಡ ಹೇಳ್ತಾ ಇದ್ದಾರೆ ಮಂಗಳವಾರ ರಜಾ ದಿನ ಅಂತ ಹೇಳ್ತಿದ್ದಾರೆ. ಮಂಗಳವಾರ ರಜಾ ದಿನ ಚಿತ್ರದ ಒಂದು ಶೀರ್ಷಿಕೆ ಗೀತೆ, ಯೋಗರಾಜ್ ಭಟ್ ಅವರ ಸಾಹಿತ್ಯ ಇದೆ, ಪ್ರಜೋತ್ ಡಿ ಎಸ್ ಎ ಅವರ ರಾಗ ಸಂಯೋಜನೆ ಇದೆ. ಇವತ್ತು ಗೀತೆಯನ್ನು ಕೇಳೋಣ. ಗೀತೆಯ ನಂತರ ಇವತ್ತಿನ ವಿಶೇಷತೆ ಏನು, ಯಾವ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ನಿಮ್ಮ ಕಡೆಯಿಂದ ಯಾವ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕೇಳಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿದ್ದೀವಿ. ಇದೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ, ಓನ್ಲಿ ಆನ್ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಇದು ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ದೇನೆ. ಈ ಹೊತ್ತಿನಲ್ಲಿ ನಿಮ್ ಜೊತೆ ಆಗ್ತಿರೋನು ನಾನು ಆರ್ ಜೆ ಮುಖೇಶ.

ಐದು ಗಂಟೆ 13:15 ಸಮಯ ಇದಾಗಿದೆ ಸ್ನೇಹಿತರೆ, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ನಮ್ಗೆ ಮಂಗಳವಾರ ರಜಾ ದಿನ, ಮಂಗಳವಾರ ರಜಾ ದಿನ ಚಿತ್ರದ ಒಂದು ಶೀರ್ಷಿಕೆ ಗೀತೆಯನ್ನ ನಾವು ಕೇಳಿದ್ದು ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ ಹಾಗೆ ಪ್ರಜೋತ್ ಡಿಎಸ್ಎ ಅವರ ಸಂಗೀತವಿತ್ತು. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಜುಲೈ ತಿಂಗಳು ಕೆಲವು ದೇಶಗಳಲ್ಲಿ, ಅದರಲ್ಲೂ ಹೆಚ್ಚಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ನ್ಯಾಷನಲ್ ಆ್ಯಂಟಿ ಬೋರ್ಡಮ್ ಮಂತ್ ಅಂತ ಹೇಳಿ ಆಚರಣೆ ಮಾಡ್ತಾರಂತೆ. ಏನಿದು ಆ್ಯಂಟಿ ಬೋರ್ಡಮ್ ಮಂತ್ ಅಂತ ಹೇಳಿದರೆ, ನಮಗೆ ಬೋರ್ ಆದಾಗ, ಅಂದರೆ ನಮಗೆ ಕಾಲ ಕಳಿಬೇಕು, ಏನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ತುಂಬ ಸಮಯ ಇದೆ ನಮ್ಮ ಕೈಯಲ್ಲಿ ಅಂತ ಇದ್ದಾಗ, ನಾವು ಯಾವ ಕೆಲಸವನ್ನು ಮಾಡೋದಕ್ಕೆ ಮುಂದಕ್ಕೆ ಹೋಗ್ತೀವಿ, ಹಾಡು ಕೇಳ್ತೀವ, ಪುಸ್ತಕ ಓದ್ತೀವ, ಅಥವಾ ಬೇರೆ ಯಾವುದಾದ್ರೂ ಕಲೆಯಲ್ಲಿ ಮಗ್ನರಾಗ್ತೀವ, ಅಥವಾ ಬೇರೆ ಇನ್ನೇನಾದರೂ ಅರ್ಧಕ್ಕೆ ಬಿಟ್ಟಿರುವಂತಹ ಕೆಲಸವನ್ನು ತೆಗೆದುಕೊಳ್ತೀವ, ಈ ಮುಂಚೆ ಮಾಡೋಕ್ಕಾಗದೇ ಇರುವಂತಹ ಕೆಲಸ ಈಗ ಸಮಯ ಸಿಕ್ಕಿದೆ ಅಂತ ಹೇಳಿ ಆ ಒಂದು ಕೆಲಸವನ್ನು ಮುಗಿಸುವಂತಹ ಒಂದು ಕಾರ್ಯಕ್ಕೆ ಕೈ ಹಾಕ್ತೀವ, ಅಥವಾ ಯಾವುದಾದ್ರೂ ಒಂದು ನಮಗೆ ಗೊತ್ತಿಲ್ಲದೇ ಇರುವಂತಹ ವಿದ್ಯೆಯನ್ನು ಹೊಸದಾಗಿ ಕಲಿತೀವ, ಏನು ಮಾಡ್ತೀವಿ ನಾವು ಬೋರ್ ಆದಾಗ? ಅದೇ ವಿಚಾರವನ್ನು ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೀವಿ. ನಿಮಗೆ ತುಂಬ ಬೋರ್ ಆದಾಗ, ಅಯ್ಯೋ ಇವತ್ತು ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆಯಪ್ಪ ಅಂತ ಅಂದ್ಕೊಂಡಾಗ, ನೀವು ಯಾವ ಕೆಲಸ ಮಾಡೋದಕ್ಕೆ ಮುಂದಾಗ್ತೀರಾ? ನಿಮಗೆ ಬಹಳ ಇಷ್ಟವಾಗಿರುವಂತಹ ಕೆಲಸವನ್ನು ಮಾಡೋದಕ್ಕೆ ಇಷ್ಟಪಡ್ತೀರಾ? ಅಥವಾ ಯಾವುದಾದ್ರೂ ಒಂದು ಹೊಸ ವಾದ್ಯವನ್ನು ಕೈಗೆತ್ಕೊಂಡು ಇದನ್ನು ನಾನು ಕಲಿಬೇಕು ಅಂತ ಅಂದ್ಕೊಳ್ತೀರಾ? ಅಥವಾ ಚಿತ್ರಕಲೆ ಮಾಡೋದ್ರಲ್ಲಿ ಮಗ್ನರಾಗ್ತೀರಾ? ಅಥವಾ ಭಾವಚಿತ್ರಗಳನ್ನು, ಹಳೆ ಭಾವಚಿತ್ರಗಳನ್ನು ತೆಗೆದು ಆ ಪುಟಗಳನ್ನು ತಿರುಹಾಕಿ ನೆನಪುಗಳನ್ನೆಲ್ಲ ಮತ್ತೆ ಮೆಲುಕು ಹಾಕುವಂತಹ ಕೆಲಸ ಮಾಡ್ತೀರಾ? ಬೋರ್ ಆದಾಗ ಏನು ಮಾಡ್ತೀರಾ ಅದನ್ನು ನಮಗೆ ಬರೆದು ಕಳಿಸಿ ನಮ್ಮ ವಾಟ್ಸಾಪ್ ಸಂಖ್ಯೆಗೆ 9489901013. ಇದು ನಮ್ಮ ವಾಟ್ಸಾಪ್ ಸಂಖ್ಯೆ. ಬೋರ್ ಆದಾಗ ಏನು ಮಾಡ್ತೀರಾ ಅಂತ ನೀವು ನನಗೆ ಕಳಿಸ್ಕೊಡಿ. ಸದ್ಯದ ಸಮಯಕ್ಕೆ ನಿಮಗೆ ಸಾಥ್ ನೀಡ್ತಾ ಇರುವಂಥದ್ದು ಸೂಪರ್ ಹಿಟ್ ಆಗಿರುವಂತಹ ಕನ್ನಡ ಚಲನಚಿತ್ರ ಗೀತೆಗಳು. ಇದೀಗ ಅದೇ ಭೂಮಿ ಅದೇ ಭಾನು ಅಂತ ಹೇಳ್ತಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಈ ಬಂಧನ ಚಿತ್ರದ ಈ ಒಂದು ಅದ್ಭುತವಾಗಿರುವಂತಹ ಗೀತೆಯ ಸಾಹಿತ್ಯ ಜಯಂತ್ ಕಾಕಿಣಿ ಅವರದ್ದು, ಸಂಗೀತ ಮನುಮೂರ್ತಿ ಅವರದ್ದು. ಈ ಗೀತೆಯನ್ನು ಕೇಳೋಣ. ಗೀತೆಯ ನಂತರ ಮತ್ತಷ್ಟು ಮಗದಷ್ಟು ಮಾತುಕತೆ, ವಿಚಾರ, ಹಾಡುಗಳು ಎಲ್ಲವೂ ಇರುತ್ತೆ ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 MHz. ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ ದೇ ನೇ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ನಮ್ಮ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತದೊಂದಿಗೆ ನಿಮ್ಮೊಂದಿಗೆ ನಾನು ಗೀತಾ ರಾಜ್ಕುಮಾರ್.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 5:30:45. ಇದೀಗ ಸಂವಾದ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಮಳೆ ನೀರು ಸಂಗ್ರಹ ಅಭಿಯಾನ ವಿಷಯದ ಕುರಿತು ಕಾರ್ಯಕ್ರಮ ಭಾಗವಹಿಸುತ್ತಾರೆ ರಾಷ್ಟೀಯ ಜಲ ಅಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಂಟಿ ಕೃಷ್ಣಮೂರ್ತಿ.
1: ಆಕಾಶವಾಣಿ ಕೇಂದ್ರ ಜಲಶಕ್ತಿ ಸಚಿವಾಲಯದ ಮಳೆ ನೀರು ಸಂಗ್ರಹ ಅಭಿಯಾನ ವಿಷಯ ಕುರಿತ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ರಾಷ್ಟೀಯ ಜಲ ಅಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಂಪಿ ಕೃಷ್ಣಮೂರ್ತಿ. ಸಂವಾದ ನಡೆಸಿಕೊಡುವವರು ಹಿರಿಯ ಪತ್ರಕರ್ತರಾದ ನಾರಾಯಣ ಸ್ವಾಮಿ ಬಿಎಸ್.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಳೆ ನೀರು ಸಂಗ್ರಹ ಅಭಿಯಾನ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಂಪಿ ಕೃಷ್ಣಮೂರ್ತಿ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
3: ನಮಸ್ಕಾರ
2: ಸರ್. ಕೇಂದ್ರ ಜಲಶಕ್ತಿ ಸಚಿವಾಲಯದಡಿ ಜುಲೈ 4 ರಿಂದ ಆಗಸ್ಟ್ 4 ರವರೆಗೆ ಮಳೆ ನೀರು ಸಂಗ್ರಹ, ಕ್ಯಾಚ್ ದ ರೈನ್, ವೇರ್ ಇಟ್ ಫಾಲ್ಸ್, ವೆನ್ ಇಟ್ ಫಾಲ್ಸ್ ಅನ್ನುವ ಒಂದು ಘೋಷಣೆಯೊಂದಿಗೆ ದೇಶಾದ್ಯಂತ ಅಭಿಯಾನ ನಡೀತಾ ಇದೆ. ಇದ್ರ ಬಗ್ಗೆ ತಾವು ವಿವರ ಕೊಡಬಹುದಾ ಅಂತ.
3: ಕ್ಯಾಚ್ ದ ರೈನ್, ವೇರ್ ಇಟ್ ಫಾಲ್ಸ್, ವೆನ್ ಇಟ್ ಫಾಲ್ಸ್ ಅನ್ನೋ ಒಂದು ಅಭಿಯಾನ ಏನಿದೆ ಅಲ್ಲ, ಅದು ನಮ್ಮ ಜಲಶಕ್ತಿ ಮಂತ್ರಾಲಯದ ಒಂದು ವಿಶೇಷವಾದ ಅಭಿಯಾನ. ಮಳೆ ಎಲ್ಲಿ ಬೀಳುತ್ತದೆಯೋ, ಯಾವಾಗ ಬೀಳುತ್ತದೆಯೋ ಅಲ್ಲಿಯೇ ಅದನ್ನು ಹಿಡಿದಿಟ್ಟುಕೊಳ್ಳಿ ಅಂದರೆ, ಕ್ಯಾಚ್ ದ ರೈನ್, ವೇರ್ ಇಟ್ ಫಾಲ್ಸ್, ವೆನ್ ಇಟ್ ಫಾಲ್ಸ್ ಎಂಬ ಮೂಲ ತತ್ವದೊಂದಿಗೆ ದೇಶಾದ್ಯಂತ ಕ್ಯಾಚ್ ದ ರೈನ್ ಅಭಿಯಾನವು 2026 ಜುಲೈ 4 ರಿಂದ ಆಗಸ್ಟ್ 4 ರವರೆಗೆ ನಡೆಯುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಲ್ಪಟ್ಟ ಈ ಉಪಕ್ರಮವು ತಳಮಟ್ಟದ ಜಲ ನಿರ್ವಹಣೆ ಮತ್ತು ಸಮುದಾಯ ಕ್ರಿಯಾಶೀಲತೆ ಮೇಲೆ ಗಮನಹರಿಸಿದೆ. ಕ್ಯಾಚ್ ದ ರೈನ್, ವೇರ್ ಇಟ್ ಫಾಲ್ಸ್, ವೆನ್ ಇಟ್ ಫಾಲ್ಸ್ ಅಂದರೆ ಎಲ್ಲಿ ಮಳೆ ಬೀಳುತ್ತದೆಯೋ, ಯಾವಾಗ ಬೀಳುತ್ತದೆಯೋ ಅಲ್ಲಿ ಹಿಡಿದಿಟ್ಟುಕೊಳ್ಳೋದಕ್ಕೋಸ್ಕರ ನಾವು ಮೂಲವಾಗಿ 4-5 ಕ್ಷೇತ್ರಗಳನ್ನು ಗುರುತಿಸಿದ್ದೇವೆ. ಮಳೆ ಕೊಯ್ಲು, ಮನೆ ಕಚೇರಿಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮೇಲ್ಛಾವಣಿ, ಮಳೆ ನೀರು ಕೊಯ್ಲು ವ್ಯವಸ್ಥೆಗಳು ಮತ್ತು ನೀರು ಸಂಗ್ರಹಣಾ ಗುಂಡಿಗಳನ್ನು ಅಳವಡಿಸಲು ಉತ್ತೇಜನ ಮಾಡುವುದು. ಅಂತರ್ಜಲ ಮರುಪೂರಣ, ಬಳಕೆಯಾಗದ ಅಥವಾ ಕೈಬಿಡಲಾದ ಕೊಳವೆ ಬಾವಿಗಳು ಏನಿದೆಯಲ್ಲ, ಅಸಕ್ರಿಯ ಅಂತರ್ಜಲ ಮರುಪೂರಣ ಮಾರ್ಗಗಳಾಗಿ ಪರಿವರ್ತಿಸುವುದು. ಬೋರ್ವೆಲ್ ಕೊರೆದಿರ್ತಾರೆ, ಅದು ನೀರು ಸಿಗಲ್ಲ ಅಂತ ಹಾಗೆ ಬಿಟ್ಟು ಹೋಗ್ತಾರೆ. ಅದಕ್ಕೆ ನಾವು ಈ ಮಳೆ ಬಿದ್ದಾಗ ಅದಕ್ಕೆ ಒಂದು ದಾರಿ ಮಾಡಿ ನೀರು ಹೊರಗಡೆ ಹೋಗೋಂಗ್ ಮಾಡಿದ್ರೆ ಅದು ಗ್ರೌಂಡ್ ಒಳಗೆ ಹೋಗಿ ಮರುಪೂರ್ಣ ಆಗುತ್ತೆ. ಅದು ಒಂದು ಅಭಿಯಾನ. ಜಲಮೂಲಗಳ ಪುನರುಜ್ಜೀವನ, ಒಂದು ಗ್ರಾಮಾಂತರ ಪ್ರದೇಶದಲ್ಲಿರ್ಬೋದು, ಕೆರೆ, ಕಟ್ಟೆ, ಕುಂಟೆ, ಕಲ್ಯಾಣಿಗಳಿದ್ದಾವೆ, ಅವೆಲ್ಲ

0: ಅವುಗಳಿಂದ ಹೂಳು ತುಂಬಿಕೊಂಡಿದೆ ವರ್ಷಾನುಗಟ್ಟೆಗಳಿಂದ ನೀರು ಅದರಲ್ಲಿ ಶೇಖರಣೆ ಆಗಿ ಆಗಿ ಜೊತೆಗೆ ಅದು ನೀರಿನಲ್ಲಿದ್ದ ಕಸ ಕಡ್ಡಿ ಎಲ್ಲ ಕೆಳಗಡೆ ಸೆಟಲ್ ಆಗಿ ಹೂಳು ತುಂಬಿಕೊಂಡಿರ್ತದೆ. ಆ ಹೂಳನ್ನು ತೆಗೆಯುವುದು, ಸಾಂಪ್ರದಾಯಿಕ ಮೆಟ್ಟಿಲು ಬಾವಿಗಳು ಅವುಗಳನ್ನು ಪುನರುಜ್ಜೀವನಗೊಳಿಸೋದು, ಮತ್ತು ಸಣ್ಣ ನೀರಾವರಿ ರಸ್ತೆಗಳನ್ನು ದುರಸ್ತಿಪಡಿಸುವುದು. ಈಗ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದರದ ಸಾಮರ್ಥ್ಯ, ನೀರಿನ ಶೇಖರಣಾ ಸಾಮರ್ಥ್ಯ ಹೆಚ್ಚಾಗಿ, ಮತ್ತೆ ಅದು ಕೆಳಗಡೆ ಅಂತರ್ಜಲವೂ ಕೂಡ ಒಳಗಡೆ ಹೋಗಿ ಇನ್ಫಿಲ್ಟರ್ ಆಗಿ ನೀರು ಅಂತರ್ಜಲ ಮರುಪೂರಣ ಆಗಿ ಅಂತರ್ಜಲದ ಮಟ್ಟ ಹೆಚ್ಚುವ ಸಾಧ್ಯತೆಗಳು ಇರುತ್ತವೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಅರಣ್ಯೀಕರಣ ಅಭಿಯಾನಗಳು. ಮಣ್ಣಿನ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಲು ಜಲಾನಯನ ಪ್ರದೇಶಗಳ ಸುತ್ತಲೂ ಬೃಹತ್ ಪ್ರಮಾಣದಲ್ಲಿ ಮರಗಳನ್ನು ಇಡುವ ಕಾರ್ಯಕ್ರಮಗಳಿಗೆ ಉತ್ತೇಜನ. ಜಲಾನಯನ ಪ್ರದೇಶದಲ್ಲಿ ಏನಿರುತ್ತೆ ಅಂತಂದ್ರೆ ಅರಣ್ಯೀಕರಣದಿಂದ ಅದರ ಅರಣ್ಯದಲ್ಲಿ ಪ್ರತಿಯೊಂದು ಸ್ಪೆಸಿಫಿಕ್ ಸಸ್ಯಗಳು ಮತ್ತೆ ಮರಗಳು ಇರ್ತವೆ, ಅವು ಬೇರೆ ಹೇಗಿರ್ತವೆ ಅಂತ ಅಂದ್ರೆ ಅವು ಅಂತರ್ಜಲಕ್ಕೆ ಮರುಪೂರಣ ಮಾಡುವ ವ್ಯವಸ್ಥೆಗೆ ತಕ್ಕದಾಗಿರ್ತವೆ. ಅಂತವನ್ನ ಗುರುತಿಸಿ ಸಸಿಗಳನ್ನ ನೆಟ್ಟು ಅದನ್ನು ಅರಣ್ಯೀಕರಣ ಮಾಡೋದ್ರಿಂದಲೂ ಕೂಡ ನಮ್ದು ಜಲ ಸಂಗ್ರಹಣ ಸಾಮರ್ಥ್ಯ ಹೆಚ್ಚಾಗುತ್ತೆ. ಯಾಕೆಂದ್ರೆ ಇದು ಇವತ್ತಿನ ಪ್ರೋಗ್ರಾಮ್ ಅಲ್ಲ, ನಾನು ಸ್ವಲ್ಪ ಹಿಂದೆ ಹೇಳ್ತೀನಿ. ಅದು ಆಕ್ಚುಲಿ ಈ ಜಲ ಸಂರಕ್ಷಣೆ ಏನಿದೆಯಲ್ಲ, 2019ರಲ್ಲಿ ಜಲಶಕ್ತಿ ಅಭಿಯಾನ ಅಂತ ಪ್ರಾರಂಭ ಮಾಡಿದೆ. ಭಾರತವು ವಾರ್ಷಿಕವಾಗಿ 1190 ಮಿಲಿಮೀಟರ್ ಮಳೆ ಪಡೆಯುತ್ತದೆ, ಆದರೂ ವರ್ಷಕ್ಕೆ ಮಳೆ ಪ್ರಮಾಣದಲ್ಲಿ ಕಾಲ ಮತ್ತು ಪ್ರದೇಶದಲ್ಲಿ ವ್ಯತ್ಯಾಸ ಇದೆ. ಅದು 1190 ಮಳೆ ಒಂದು ಎಲ್ಲಾ ಭಾಗದಲ್ಲೂ ಬೀಳಲ್ಲ. ಪಶ್ಚಿಮ ಘಟ್ಟದಲ್ಲಿ ಜಾಸ್ತಿ ಆಗುತ್ತೆ, ಈಶಾನ್ಯ ರಾಜ್ಯದಲ್ಲಿ ಜಾಸ್ತಿ ಆಗುತ್ತೆ, ಮತ್ತೆ ಈ ಪೂರ್ವ ಘಟ್ಟದಲ್ಲಿ ಆಗುತ್ತೆ. ಇನ್ನು ಮಧ್ಯ ರಾಜಸ್ಥಾನ ಮತ್ತೆ ಮಧ್ಯಪ್ರದೇಶ ಈ ಕೆಲವೊಂದು ಭಾಗಗಳಲ್ಲಿ ಅಷ್ಟೊಂದು ಮಳೆ ಆಗೋದೇ ಇಲ್ಲ. ಹಾಗಾಗಿ ಅದಾಗಿ ನಮ್ಮ ಭಾರತದಲ್ಲಿ ಮಳೆಗಾಲದ ಅವಧಿ ನಿಮ್ಗೆ ಗೊತ್ತಿದೆ, ಜೂನ್ ಮತ್ತೆ ನವೆಂಬರ್. ಮಳೆಯೇ ಇಲ್ಲಿನ ನೀರಿನ ಪ್ರಮುಖ ಮೂಲ.
1: ಹೌದು,
0: ರೈನ್ ವಾಟರ್ ಇನ್ನೆಲ್ಲೂ ನಮಗೆ ಬೇರೆ ಯಾವುದು ಇದಿಲ್ಲ. ಹಾಗಾಗಿ 2019ರಲ್ಲಿ ಜಲಶಕ್ತಿ ಮಂತ್ರಾಲಯ ಜಲಶಕ್ತಿ ಅಭಿಯಾನವನ್ನು ಶುರು ಮಾಡಿದೆ. ಅದು ಇದು ದೇಶದ ನೀರಿನ ಕೊರತೆ ಇರುವ 256 ಜಿಲ್ಲೆಗಳ ಒಟ್ಟು 2836 ಬ್ಲಾಕ್ಗಳ ಪೈಕಿ 1592 ಬ್ಲಾಕ್ಗಳಲ್ಲಿ ಕೈಗೊಳ್ಳಲಾದ ನಿರ್ದಿಷ್ಟ ಕಾಲಮಿತಿ ಹಾಗೂ ಮಿಷನ್ ಮಾದರಿಯ ಜಲ ಸಂರಕ್ಷಣೆಯ ಅಭಿಯಾನವಾಗಿತ್ತು. ಅಲ್ಲಿಂದ 2019, 21, 22, 23 ಮತ್ತು 24ರಲ್ಲಿ ಮೊದಲ ಆವೃತ್ತಿಗಳು ಯಶಸ್ವಿಯಾಗಿ ಅನುಷ್ಠಾನಗೊಂಡ ನಂತರ ಈ ಸರಣಿಯ 6ನೇ ಆವೃತ್ತಿಯನ್ನು ಗೌರವಾನ್ವಿತ ಜಲಶಕ್ತಿ ಸಚಿವರು 2025 ಮಾರ್ಚ್ 22 ಜಲ ಸಂಚಯನ ಜನ ಭಾಗಿದಾರಿ ಜಲ ಜಾಗೃತಿ ಕಿಓರ್ ಎಂಬ ಧ್ಯೇಯವಾಕ್ಯವನ್ನು ಪ್ರಾರಂಭಿಸಿದರು. ಅಂದರೆ ಸರ್ಕಾರದ ಯಾವುದೇ ಯೋಜನೆಗಳಾಗಲಿ ಅವು ಕೊನೆಗೆ ತಲುಪಬೇಕಾದ್ರು ಜನಸಾಮಾನ್ಯರನ್ನು ಮತ್ತೆ ಅವರಿಗೆ ಉಪಯೋಗ ಆಗಬೇಕು. ಅವು ಯಾವುದೇ ಯೋಜನೆ ಒಂದು ನಿರ್ದಿಷ್ಟವಾದ ಫಲಿತಾಂಶವನ್ನು ಯಾವಾಗ ಕೊಡ್ತವೆ ಅಂತಂದ್ರೆ ಸರ್ಕಾರದ ಯೋಜನೆಗಳು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಬೇಕು, ಮತ್ತೆ ಅದರಲ್ಲಿ ತಮ್ಮ ಸಹಭಾಗಿತ್ವವನ್ನು ಕೂಡ ತಗೊಳ್ಕೊಳ್ಬೇಕು. ಅದು ಯಾವ ಸರ್ಕಾರ ಯಾವ ಯೋಜನೆ ಅದಕ್ಕೋಸ್ಕರ ಮಾಡಿದೆ ಏನು ಅನ್ನೋದನ್ನು ಅವ್ರು ಅರ್ಥ ಮಾಡಿಕೊಂಡು ಅದರಲ್ಲಿ ಅವರು ಕೂಡ ಭಾಗಿಯಾಗಬೇಕು. ಅವಾಗ ಸರ್ಕಾರದ ಮಾಡಿದ ಯೋಜನೆಗಳು ಫಲಕಾರಿಯಾಗ್ತವೆ, ಮತ್ತೆ ಅದು ಯಾರಿಗೆ ತಲುಪಬೇಕು ಅವ್ರಿಗೂ ಕೂಡ ತಲುಪುತ್ತವೆ. ಹಂಗಾಗಿ ಅದರಿಂದ ಇಲ್ಲಿ ಜಲಶಕ್ತಿ ಅಭಿಯಾನವನ್ನು ಒಂದು ಜನ ಆಂದೋಲನವನ್ನಾಗಿ ಮಾಡಿ ಮತ್ತೆ ಆ ಪಾಲುದಾರರು ಯಾರಿರ್ತಾರೋ ಅವರನ್ನು ಕೂಡ ಅದರಲ್ಲಿ ಭಾಗಿದಾರನಾಗಬೇಕು ಅನ್ನೋದು ಇದು ಒಂದು 2025ರಲ್ಲಿ ನಮ್ಮ ಜಲಶಕ್ತಿ ಸಚಿವರು ಶುರು ಮಾಡಿದರು.
1: ತಾವಾಗಲೇ ಹೇಳಿದ್ರಿ ಈ ಹೇಗೆ ನಮ್ಮ ಭಾರತದಲ್ಲಿ ಭೌಗೋಳಿಕವಾಗಿ ಮಳೆ ಅನ್ನೋದು ಚದುರಿದ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೀಳುತ್ತೆ. ಮತ್ತೆ ತಾವು ಹೇಳಿದ್ರಿ ಮಳೆ ಪ್ರಧಾನವಾದ ಜಲಮೂಲ, ನಮ್ಮ
0: ಪ್ರಧಾನವಾದ ಜಲಮೂಲ.
1: ನಾವು ಕೃಷಿಯನ್ನ
0: ಕೃಷಿ ಇರಬೇಕು ಅಥವಾ ಕುಡಿಲಿಕ್ಕೆ ಇರಬಹುದು.
1: ಕೃಷಿ ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು. ಕೃಷಿಗೆ ಮುಂಗಾರುವನ್ನ ನಾವು ಬೆನ್ನೆಲುಬು ಅಂತ ಹೇಳ್ತೀವಿ. ತಾವು ಇನ್ನೂ ಒಂದು ಮುಖ್ಯವಾದ ಅಂಶವನ್ನ ಹೇಳಿದ್ರಿ, ಮನೆಯ ಛಾವಣಿಗಳಲ್ಲಿ ಮತ್ತೆ ಸರ್ಕಾರಿ ಕಟ್ಟಡಗಳಲ್ಲಿ ಮಳೆ ನೀರನ್ನ ಸಂಗ್ರಹ ಮಾಡುವಂತಹ ಒಂದು ಕಾರ್ಯಕ್ರಮದ ಬಗ್ಗೆ ತಾವು ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯಲ್ಲಿ ತುಂಬ ವರ್ಷಗಳ ಕಾಲ, ದಶಕಗಳ ಕಾಲ ತಾವು ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ರಿ. ತಮ್ಮ ಒಂದು ಸರ್ಕಾರಿ ಕಟ್ಟಡದಲ್ಲಿ ಮಳೆ ನೀರಿನ ಒಂದು ವ್ಯವಸ್ಥೆ ಮಾಡಿದ್ದನ್ನು ಸೇರಿದಂತೆ ಸರ್ಕಾರಿ ಕಟ್ಟಡಗಳಲ್ಲಿ ಈ ಒಂದು ಮಳೆ ನೀರು ಸಂಗ್ರಹ ಆದಂತಹ ಒಂದು ಅಭಿಯಾನ ಯಾವ ರೀತಿ ಸಾಗ್ತಾ ಇದೆ ಅಂತ ತಾವು ಹೇಳ್ಬೋದು.
0: ಈ ಒಂದು ಭಾಗವಾಗಿ ಜಲಶಕ್ತಿ ಅಭಿಯಾನ ಮತ್ತು ಕ್ಯಾಚ್ ದ ರೈನ್ ಒಂದು ಭಾಗವಾಗಿ ರೀಸೆಂಟ್ ಆಗಿ ನಮ್ಮ ಜಲಶಕ್ತಿ ಸಚಿವಾಲಯದಿಂದ ಒಂದು ನಿರ್ದೇಶನ ಬಂದಿದೆ. ಪ್ರತಿಯೊಂದು ಸರ್ಕಾರಿ ಕಟ್ಟಡದಲ್ಲಿ ಮೊದಲು
2: ಯಾವುದೇ ಯೋಜನೆಯಾಗಿ ನಾವು ಜನರಿಗೆ ಹೇಳೋದಕ್ಕೆ ಬದಲು ನಾವು ಬರ್ತಾ ಇದ್ದೀವಲ್ಲ, ನಾವು ಮಾಡಿದ್ದೀವಿ ನೋಡಿ ಅಂತ ತೋರಿಸಬೇಕಾದ್ದು ಅದು ಕರ್ತವ್ಯ ಅಲ್ಲ. ಹಾಗಾಗಿ ನಮ್ಮ ಫಸ್ಟು ನಮ್ದು ಸರ್ಕಾರಿ ಕಟ್ಟಡಗಳು ಎಲ್ಲಿದ್ದಾವೆ ಅಲ್ಲಿ ಮಳೆ ಕೊಯ್ಲು ಪದ್ಧತಿ ಅಳವಡೆ ಆಗಿದೆಯಾ, ಹಾಗಿದ್ರೆ ಅದು ಯಾವ ಸ್ವರೂಪದಲ್ಲಿದೆ, ಅದು ನೀರು ಎಷ್ಟು ಹಿಡಿಸ್ತಾ ಇದೆ ಅದನ್ನ ಒಂದು ರಿಪೋರ್ಟ್ ಸರ್ವೆ ಮಾಡಿ, ಒಂದ್ ವೇಳೆ ಇರಲಿಲ್ಲ ಅಂತ ಅಂದ್ರೆ ಅಲ್ಲಿ ಒಂದು ಮಳೆ ಪೂರ್ಣ ರೈನ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ ಅಂತ ಏನ್ ಹೇಳ್ತೀವಲ್ಲ, ಮಳೆ

0: ಪಾರಂಪರಿಕ ಜಲ ಮೂಲಗಳ ಎಷ್ಟು ಮುಖ್ಯವಾದದ್ದವು, ಅವುಗಳ ಮರುಪೂರಣ ಅಂತ ಸ್ಟೆಪ್ ವೆಲ್ ಬಗ್ಗೆ ಹೇಳಿದ್ರಿ, ಮತ್ತೆ ಬೋರ್ವೆಲ್ಗಳಲ್ಲಿ ನೀರು ಅದನ್ನು ಮತ್ತೆ ಮರುಪೂರಣ ಮಾಡುವಂಥ ವ್ಯವಸ್ಥೆ ಬಗ್ಗೆ ಹೇಳಿದ್ರಿ. ನಮ್ಮ ಪಾರಂಪರಿಕ ಜಲಮೂಲಗಳನ್ನು ನಾವು ತಗೊಂಡ್ರೆ ಪ್ರತಿ ದೇವಸ್ಥಾನಗಳ ಒಂದು ಅಂಗಳದಲ್ಲಿ ಕೂಡ ಕಲ್ಯಾಣಿಗಳು ಇರ್ತಿದ್ದನ್ನು ನಾವು ಕಾಣ್ತೀವಿ. ಈವನ್ ನಮ್ಮ ಪಾರಂಪರಿಕ ಐತಿಹಾಸಿಕ ಸ್ಥಳ ಹಂಪಿನಲ್ಲಿ ಕೂಡ ನೀರಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಆ ಕಾಲಕ್ಕೆ ಮಾಡಿದ್ರು ಅನ್ನೋದನ್ನ ನಾವು ಕಾಣ್ತೀವಿ. ಹಾಗೆಯೇ ಬಿಜಾಪುರದಲ್ಲಿ ಕೂಡ ಆ ನೀರಿನ ಒಂದು ಪೂರೈಕೆಯ ವ್ಯವಸ್ಥೆ ಕಲ್ಲು ಕಟ್ಟಡದಲ್ಲಿ ಸುಮಾರು 500 ವರ್ಷಗಳ ಹಿಂದಿನ ಒಂದು ವ್ಯವಸ್ಥೆನಲ್ಲಿ ಎಷ್ಟು ಚೆನ್ನಾಗಿ ಅವರು ಮಾಡಿದ್ರು. ಈ ಎಲ್ಲ ಐತಿಹಾಸಿಕ ಸ್ಥಳಗಳನ್ನು ನೋಡಿದರೆ ಮಳೆ ನೀರು ಸಂಗ್ರಹಕ್ಕೆ ಮತ್ತು ನೀರು ಪೂರೈಕೆಗೆ ಅವರು ಎಷ್ಟು ಒತ್ತನ್ನು ಕೊಟ್ಟಿದ್ರು ಅನ್ನೋದನ್ನ ನಾವು ಕಾಣ್ತೀವಿ.
1: ಹೌದು,
0: ಈ ದೃಷ್ಟಿಯಿಂದ ಜಲಶಕ್ತಿ ಸಚಿವಾಲಯ ನಮ್ಮ ಪಾರಂಪರಿಕ ಜಲಮೂಲಗಳ ಪುನರುಜ್ಜೀವನ, ಎಲ್ಲೆಲ್ಲಿ ಹೂಳು ತುಂಬಿಕೊಂಡು ಅದು ಬ್ಲಾಕ್ ಆಗಿತ್ತು ಅಂಥವನ್ನ ಮತ್ತೆ ಅದನ್ನ ನಾವು ಪುನರುಜ್ಜೀವನಗೊಳಿಸಬೇಕು ಅನ್ನೋ ರೀತಿಯಲ್ಲಿ ದೇಶಾದ್ಯಂತ ಅದು ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಇದ್ರ ಬಗ್ಗೆ ತಾವು ವಿವರ ಕೊಡಬಹುದಾ?
1: ನಿಮಗೆ ಒಂದು ಅಮೃತ್ ಸರೋವರ ಅಂತ ಕೇಳಿರ್ಬೋದು. ಅಮೃತ್ ಸರೋವರ ಅಂತ ಅಂದ್ರೆ ನೀವೇನು ಹೇಳಿದ್ರಲ್ಲ, ಪಾರಂಪರಿಕ ಕಲ್ಯಾಣಗಳು ದೇವಸ್ಥಾನದ ಕಾಂಪ್ಲೆಕ್ಸ್ಗಳಲ್ಲಿ ಪರಿಸರದಲ್ಲಿ ಅದು ಎಷ್ಟು ಪಾವಿತ್ರತೆಯಿಂದ ಅವರು ಕಾಪಾಡ್ತಾ ಇದ್ರು ಕಲ್ಯಾಣಿಗಳನ್ನು. ಈ ಕಲ್ಯಾಣಿಗಳು ಕೂಡ ಇಷ್ಟೊಂದು ದೇವಸ್ಥಾನದಲ್ಲಿ ಇಲ್ಲ. ಅವತ್ಕ ಹೂಳನ್ನು ತೆಗೆಯುವುದು, ಪುನರುಜ್ಜೀವನಗೊಳಿಸೋದು, ಹೂಳು ತೆಗೆಯೋದು, ಮತ್ತು ಅಲ್ಲಿ ಏನಾದರೂ ಸ್ಟ್ರಕ್ಚರ್ ರೀಸ್ಟ್ರಕ್ಚರಿಂಗ್ ಏನಾದರೂ ಸಾಧ್ಯತೆ ಇದೆಯಾ, ಅವನ್ನ ಒರಿಜಿನಲ್ ಪುರಾತನವಾಗಿ ಏನಿತ್ತು, ಅದು ಯಾವುದೋ ಕಾರಣಗಳಿಂದ ಅದು ಹಾಳಾಗಿರ್ಬೋದು, ಅಥವಾ ಕಲ್ಲು ಕಟ್ಟಡಗಳು ಬಿದ್ದೋಗಿರ್ಬೋದು, ಮಣ್ಣು ತುಂಬಿ ಅದು ಇಲ್ಲಿ ಇತ್ತೋ ಇಲ್ಲವೋ ಅನ್ನೋದೇ ಒಂದು ಇದಿರ್ಬೋದು. ಅದನ್ನೆಲ್ಲ ಕಂಡಿಡಿದು ಅದನ್ನು ಅದು ಹೂಳು ತೆಗೆದು ಅದರ ಕಟ್ಟಡಗಳು ಅದು ಎಲ್ಲಗಳನ್ನು ಸರಿ ಮಾಡಿಸಿ ಮತ್ತು ಅದನ್ನು ಪುನರುಜ್ಜೀವನ ಮಾಡೋ ಪ್ರೋಗ್ರಾಮ್ಗಳು, ಮತ್ತೆ ಮಾಡೋದು ಅಷ್ಟೇ ಅಲ್ಲ, ಮಾಡಿದ್ದನ್ನು ಎಷ್ಟು ಮಾಡಿದ್ದೀವಿ, ಅದರಿಂದ ಎಷ್ಟು ನಮಗೆ ನೀರಿನ ಲಭ್ಯತೆ ಆಗಿದೆ, ಮತ್ತೆ ನೀರಿನ ಸೆಕ್ಯೂರಿಟಿ ಎಷ್ಟಾಗಿದೆ ಅನ್ನೋದನ್ನ ಒಂದು ರಿಪೋರ್ಟ್ ಮೂಲಕ ಕೂಡ ನಾವು ಪಬ್ಲಿಷ್ ಮಾಡಿದ್ದಾರೆ. ಅಮೃತ ಸರೋವರ್ಸ್ ಎಲ್ಲೆಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಎಷ್ಟು ಇದೆ, ಈ ಕಲ್ಯಾಣಿನ ಅಂದ್ರೆ ನಾವು ಉತ್ತರ ಭಾರತದಲ್ಲಿ ಮೋಸ್ಟ್ಲಿ ಅಮೃತ ಸರೋವರಗಳು ಅಂತ ಹೇಳ್ತಾರೆ, ಇಲ್ಲಿ ನಾವು ಕಲ್ಯಾಣಿ ಅಂತ ಹೇಳ್ಬೋದು ಅನಿಸುತ್ತೆ. ಅವನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಒಂದು ಅಧ್ಯಯನದ ಪುಸ್ತಕನ ಹೊರತಂದಿದ್ದಾರೆ. ಅದು ಒಂದು ಭಾಗ ಅಭಿಯಾನದ, ಜಲಶಕ್ತಿ ಅಭಿಯಾನದ ಒಂದು ಭಾಗ.
0: ಹಾಗೆ ನಾವು ಕರ್ನಾಟಕದ ಭೌಗೋಳಿಕತೆಯನ್ನ ಗಮನಿಸಿದ್ರೆ ನಮ್ಮ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮತ್ತು ಹಳೆ ಮೈಸೂರು ಭಾಗ ದಕ್ಷಿಣ ಭಾಗದಲ್ಲಿ ಮಳೆ ಸ್ವಲ್ಪ ಹೆಚ್ಚಾಗಿರೋದನ್ನು, ಹಾಗೆ ನಾವು ಉತ್ತರ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಮಳೆ ಕಡಿಮೆ ಇರೋದನ್ನು ಕೂಡ ನಾವು ಕಾಣ್ತೀವಿ. ಒಟ್ಟಾರೆ ನಮ್ಮ ಕರ್ನಾಟಕದ ಚಿತ್ರಣವನ್ನು ತಗೊಳ್ಳೋದಾದರೆ ಈ ಮಳೆ ನೀರು ಸಂಗ್ರಹ ಅಭಿಯಾನ ಯಾವ ರೀತಿ ಸಾಗ್ತಾ ಇದೆ ಅಂತ.
1: ಮಳೆ ನೀರು ಅಭಿಯಾನ ಆ್ಯಕ್ಚುಲಿ ಏಕೆಂದರೆ ಜಲಸಂಪನ್ಮೂಲ ರಾಜ್ಯದ ಮುಖ್ಯ ಕಾರ್ಯಸೂಚಿ ಅದು. ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಬೇಕಾದಂಥ ತಾಂತ್ರಿಕವಾಗಿ ಇರ್ಬೋದು, ಮತ್ತು ಕೆಲವೊಂದು ಭಾಗದವರೆಗೂ ಆರ್ಥಿಕ ಮೂಲವನ್ನು ಕೂಡ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರಗಳಿಗೆ ಏನು ಜಲಶಕ್ತಿ ಅಭಿಯಾನ ಇರ್ಬೋದು, ನೀರನ್ನು ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್ ಅನ್ನೋ ಒಂದು ಅಭಿಯಾನ ಇರ್ಬೋದು, ಅದನ್ನು ಮೂಲತಃ ಅದನ್ನು ಕಾರ್ಯಾಚರಣೆ ಮಾಡುವಂಥ ರಾಜ್ಯ ಸರ್ಕಾರದ ಮಟ್ಟದಲ್ಲೇ ನಡೆಯೋದು. ಅದಕ್ಕೆ ಕೇಂದ್ರ ಸರ್ಕಾರ ಯಾವಾಗ ನೀವು ಹೇಳ್ದಂಗೆ ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸಹಾಯವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದ ರಾಜ್ಯ ಮಟ್ಟಿಗೆ ಹೇಳೋದಾದರೆ ಜಿಲ್ಲಾವಾರು ಮತ್ತು ನೀರಿನ ಕೊರತೆ ಇರುವ ಜಿಲ್ಲೆಗಳಲ್ಲಿ ಆವಾಗಲೇ ಜಲಶಕ್ತಿ ಅಭಿಯಾನದಲ್ಲಿ ನಾನು ಹೇಳದ್ನಲ್ಲ, ಸುಮಾರು 2836 ಬ್ಲಾಕ್, 1592 ಬ್ಲಾಕ್ಗಳಲ್ಲಿ ಅದು ಕರ್ನಾಟಕದ ಕೂಡ ಸೇರಿಕೊಂಡಿದೆ. ಆ ಅಭಿಯಾನದಲ್ಲಿ ನಿಮಗೆ ಗೊತ್ತಿರ್ಬೋದು ಮಂಡ್ಯ ಬೀದರ್ ಮಂಡ್ಯ ಮೈಸೂರು ವಿಭಾಗದಲ್ಲಿ ಈ ರೀತಿಯಾದ ಸುಮಾರು ಈ ಜಲ ಸಂರಕ್ಷಣೆಯಲ್ಲಿ ತಡೆಗೋಡೆಗಳನ್ನು ಕಟ್ಟುವುದು, ಕೃಷಿ ಹೊಂಡಗಳು ಮತ್ತು ಮಳೆ ನೀರು ಕೊಯ್ಲು ನಿರ್ಮಾಣ ಮಾಡುವುದು, ಸಾಂಪ್ರದಾಯಿಕ ಕೆರೆಗಳು ಸರೋವರಗಳ ಅಮೃತ ಸರೋವರಗಳ ಪುನರುಜ್ಜೀವನ ಉಳ ತೆಗೆಯುವುದು, ಆವಾಗಲೇ ಹೇಳಿದ್ನೆಲ್ಲ ಕೊಳವೆ ಭಾಗಗಳ ಮರುಪೂರ್ಣ ಗುಂಡಿಗಳಾಗಿ ಪರಿವರ್ತಿಸುವುದು, ಕರ್ನಾಟಕದಲ್ಲಿ ಈ ರೀತಿ ಪ್ರಗತಿಯಾಗಿರುತ್ತೆ. ಈ ಜಲಶಕ್ತಿ ಅಭಿಯಾನದಿಂದ ಫಲಿತಾಂಶ ಏನಿದೆ ನೋಡಿ, ರಾಜ್ಯದ ಅಂತರ್ಜಲ ಹೊರತೆಗೆಯುವಿಕೆ ಪ್ರಮಾಣ 68-66 ಬಂದಿದೆ, ಅಂದರೆ 2% ಕಡಿಮೆಯಾಗಿದೆ. ಸುಧಾರಿಸಿ ಇತ್ತೀಚಿನ ವರ್ಷಗಳಲ್ಲಿ ಮೇಲ್ವಿಚಾರಣೆ ನಡೆಸಲಾದ ಬಾವಿಗಳ ಪೈಕಿ 74% ಬಾವಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ.
0: ಸೊ ತಾವು ಹೇಳೋ ಹಾಗೆ ಈ ಅಭಿಯಾನದ ನಂತರ ನಮ್ಮ ಬಾವಿಗಳಲ್ಲಿ ಮತ್ತೆ ನಮ್ಮ ಪಾರಂಪರಿಕ ಜಲಮೂಲಗಳಲ್ಲಿ ನೀರಿನ ಪ್ರಮಾಣ ಏರಿಕೆ ಆಗಿರುವಂತ ವರದಿಗಳನ್ನ ಕಾಣ್ತೀವಿ
1: ಅಂತ ತಾವು ಹೇಳಿ, ಸಂಗ್ರಹಣ ವರದಿ ಕಾಣ್ತೀವಿ. ಜೊತೆಗೆ ಮೈಸೂರು ವಿಭಾಗದಲ್ಲಿ ಮಂಡ್ಯ ಪ್ರಥಮ ಸ್ಥಾನವನ್ನು ಕೂಡ ಈ ಒಂದು, ಅದಲ್ದೇನೆ ನಾವು ಸುಮ್ಮನೆ ಅಭಿಯಾನ ಮಾಡೋದ್ರ ಜೊತೆಗೆ ಯಾವ ಒಂದು ಜಿಲ್ಲಾವಾರು ವಿಭಾಗವಾರು ಯಾರು ಈ ಅಭಿಯಾನಕ್ಕೆ ಸರಿಯಾದ ಒತ್ತನ್ನು ಕೊಟ್ಟು ಮತ್ತೆ ಅದರದ ಸಾಧಕ ಬಾಧಕಗಳಿಗೆ ವಿಚಾರ ಮಾಡಿ ಅಪ್ಲೈ ಮಾಡ್ತಾರೆ ಮೈಂಡ್ಸ್ ಅನ್ನ, ಅದಕ್ಕೊಂದು ಒಂದು ಸಹಕಾರವಾಗಿ ಅಂದ್ರೆ ಪ್ರೋತ್ಸಾಹವಾಗಿ ಒಂದು ಅಲಕ್ಷ

0: ಮಾಡೋದು. ಈ ಜಿಲ್ಲೆ ಈ ಅಭಿಯಾನದಲ್ಲಿ ಒಂದು ಅಭಿವೃದ್ಧಿ ಮಾಡಿದೆ ಇವರು, ಈ ಜಿಲ್ಲೆಯವರು ನೋಡಿ, ಈಗ ಮಂಡ್ಯದಲ್ಲಿ ಕೆರೆ ಅಭಿವೃದ್ಧಿ, ಹೂಳು ತೆಗೆಯುವಿಕೆ ಮತ್ತು ತಡೆಗೋಡೆಗಳ ನಿರ್ಮಾಣ ಸೇರಿದಂತೆ 7192 ಜಲ ಸಂರಕ್ಷಣಾ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣ ಮಾಡಿದ್ದಾರೆ. ಅವರಿಗೆ ಒಂದು ಪ್ರೋತ್ಸಾಹಕರವಾದ ಒಂದು ಬಹುಮಾನ ತರ ಕೊಟ್ಟರೆ, ಕೊಟ್ಟು ಪ್ರೋತ್ಸಾಹಿಸೋದು, ಆ ಪ್ರೋತ್ಸಾಹ ಏನಾಗುತ್ತೆ ಅಂದ್ರೆ ಉಳಿದ ಜಿಲ್ಲೆಗಳಿಗೆ ಒಂದು ಮಾದರಿಯಾಗಿ, ಹೌದಪ್ಪ ನಾವು ಈ ರೀತಿ ಎಲ್ಲ ಮಾಡೋದು. ಪ್ರೋತ್ಸಾಹದ ಆಕ್ಚುಲಿ ಮಾಡಬೇಕಾದ ನೀರಿನ ಉಳಿತಾಯ ಮತ್ತೆ ಸಂಸ್ಕರಣೆ ಮಾಡೋದ್ರಲ್ಲಿ ಅದು ಮೂಲ ಉದ್ದೇಶ ಆಗಬೇಕು. ಒಂದು ವೇಳೆ ಈ ಪ್ರೋತ್ಸಾಹದ ವಾತಾವರಣ ನಿರ್ಮಾಣ ಮಾಡೋಕ್ಕೋಸ್ಕರವಾಗಿ ಒಂದು ಬಹುಮಾನ ರೀತಿಯಾದ ಒಂದು ಬಹುಮಾನ ಕೂಡ ಬರುತ್ತೆ. ಈಗ ಉತ್ತರ ಕರ್ನಾಟಕದಲ್ಲಿ ನೋಡಿ, ಅತ್ಯುತ್ತಮ ಸಾಧನೆ ಮಾಡಿದ ಜಿಲ್ಲೆಯಾಗಿದೆ ಬೀದರ್. ಮಳೆ ನೀರು ಕೊಯ್ಲು ಕಾರ್ಯದಲ್ಲಿ ಸಾರ್ವಜನಿಕರು ಅತ್ಯುತ್ತಮ ಭಾಗವಹಿಸಿಕೆ, ಕೇಂದ್ರ ಸರ್ಕಾರದಿಂದ 25 ಲಕ್ಷಗಳ ನಗದು ಪ್ರೋತ್ಸಾಹ ಪಡೆದಿದೆ ಬೀದರ್ ಜಿಲ್ಲೆ. ಚಿತ್ರದುರ್ಗ, ಅತಿಯಾದ ಅಂತರ್ಜಲ ಬಳಕೆಯಿಂದ ಪ್ರದೇಶಗಳ ವರ್ಗದಲ್ಲಿದ್ದರೂ, ಚಿತ್ರದುರ್ಗ ನಿಮ್ಗೆ ಗೊತ್ತಿದೆ ಅತಿಯಾದ ಅಂತರ್ಜಲ ಬಳಕೆ, ಅಲ್ಲಿ ನೀರಿನ ಮಟ್ಟ, ಅಂತರ್ಜಲದ ಮಟ್ಟ ತುಂಬ 5000 ಅಡಿ 6000 ಅಡಿ ಕೆಳಗಡೆ ಹೋಗಿದ್ರು ಕೂಡ 7300ಕ್ಕೂ ಹೆಚ್ಚು ಜಲ ಸಂರಕ್ಷಣಾ ರಚನೆಗಳು ಮತ್ತು ಸುಮಾರು 5000 ಜಲಾನಯನ ಪ್ರದೇಶ ಅಭಿವೃದ್ಧಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ರಾಜ್ಯದಲ್ಲಿ ಮುಂಚೂಣಿ. ಈ ರೀತಿಯಾಗಿ ಸುಮಾರು ಜಿಲ್ಲಾವಾರು ಮತ್ತೆ ವಿಭಾಗವಾರು ಈ ಜಲಶಕ್ತಿ ಅಭಿಯಾನದಲ್ಲಿ ಪಾರಂಪರಿಕ ಜಲಮೂಲಗಳು, ಕೆರೆ ಕುಟ್ಟೆಗಳು ಮತ್ತೆ ಸಣ್ಣ ನೀರಾವರಿ ಕೆರೆಗಳು, ಜಲ ಹೂಳು ತೆಗೆಯೋದಿರ್ಬೋದು, ಇದೆಲ್ಲ ಪ್ರೋಗ್ರಾಮ್ಗಳು ಮಾಡೋದ್ರಿಂದ ಫಲಿತಾಂಶ ಉತ್ತಮ ಸಿಕ್ಕಿದೆ ಅಂತ ಹೇಳಬಹುದು.
1: ತಾವು ಆಗಲೇ ಸರ್ಕಾರಿ ಕಟ್ಟಡಗಳ ಚಾವಣಿ ಮೇಲೆ ಮತ್ತೆ ಗೃಹಗಳ ಮೇಲೆ, ಅಂದ್ರೆ ಜನವಸತಿ ಮನೆಗಳ ಮೇಲೆ ಈ ಮಳೆ ನೀರನ್ನ ಸಂಗ್ರಹ ಮಾಡುವುದರ ವಿಷಯವನ್ನ ತಾವು ಪ್ರಸ್ತಾಪ ಮಾಡಿದ್ರಿ. ಈಗ ನಾವು ಜನದಟ್ಟಣೆ ಹೆಚ್ಚಾಗಿರುವಂತಹ ಬೆಂಗಳೂರಿನಂತಹ ನಗರಗಳಲ್ಲಿ ಈ ರೀತಿ ಚಾವಣಿಯಲ್ಲಿ ಮಳೆ ನೀರು ಸಂಗ್ರಹ ಮಾಡುವುದು ನಗರ ಪಾಲಿಕೆಗಳಿಂದ ಕಡ್ಡಾಯ ಆಗಿದ್ರೂ ಕೂಡ ಸಮಸ್ಯೆ ತುಂಬಾ ಇದೆ, ಅಂದ್ರೆ ಅದು ಪರಿಣಾಮಕಾರಿಯಾಗಿ ಜಾರಿ ಆಗ್ತಾ. ಸೊ ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಕ್ರಮ ಹೇಗೆ ಅಂತ ತಾವು ಹೇಳ್ತೀರಿ?
0: ಜನಜಾಗೃತಿ ಅದು ಒಂದು ಕಾನೂನಿನ ಮುಖಾಲಕ ಕಡ್ಡಾಯ ಮಾಡುವುದು ಅದು ಒಂದು ಮಾರ್ಗವಾದರೆ, ಜನಗಳು ಕೂಡ ಈ ಪ್ರೋಗ್ರಾಮ್ ಈ ಅಭಿಯಾನದಲ್ಲಿ ಅವರಿಗೆ ಸ್ವಲ್ಪ ಈಗ ಶಾಲಾ ಕಾಲೇಜುಗಳಿರ್ಬೋದು, ಸಾರ್ವಜನಿಕ ವೇದಿಕೆಗಳಲ್ಲಿರ್ಬೋದು, ಅವರಿಗೆ ಒಂದು ಅರಿವನ್ನು ಮೂಡಿಸಬೇಕು. ಜಲ ಈ ಪ್ರಾಕೃತಿಕ ಸಂಪತ್ತು, ಜಲ ಅನ್ನೋದು ಏನಿದೆ, ಪ್ರಾಕೃತಿಕ ಸಂಪತ್ತು ಏನಿದೆ, ಅದು ಈಗಿನ ಪೀಳಿಗೆ ಮತ್ತು ಮುಂದಿನ ಪೀಳಿಗೆಗೂ ಕೂಡ ಬೇಕಾಗುತ್ತೆ. ಈ ಮಾನವ, ನೀವು ಒಂದು ಒಂದು ವಿಚಾರ ನಿಮ್ಗೆ ಹೇಳ್ತೀನಿ, ಈ ಭೂಮಿಯ ಮೇಲೆ ನೀರಿದ್ರೆ, ನೀರಿರೋದ್ರಿಂದ ಜೀವ ಜಲ ಇದಾವೆ, ಮತ್ತೆ ಮಂಗಳಗರ ಉಪಗ್ರಹದಲ್ಲಿ ನೀರನ್ನು ಹುಡುಕ್ತಾ ಇದ್ದಾನೆ ಮಾನವ. ಆದ್ರೆ ಅದರ ಜೊತೆಗೆ ಇಲ್ಲಿ ಇರುವ ನೀರನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದನ್ನ ಪ್ರತಿಯೊಬ್ಬ ಜನಗಳು ಕೂಡ ಅಥವಾ ಸಮುದಾಯ ಕೂಡ ಅರ್ಥ ಮಾಡ್ಕೋಬೇಕು. ಜೊತೆಗೆ ಇನ್ನೊಂದೇನು ಅಭಿಯಾನ ಅಂತ ಅಂದ್ರೆ, ಈಗ ಕಾನೂನಿನ ಜೊತೆಗೆ ಮಳೆ ಕೊಯ್ಲು ಕರೆಕ್ಟ್ ಆಗಿ ಸರಿಯಾಗಿ ಅಳವಡಿಸಿಕೊಂಡವರಿಗೆ ಒಂದು ಪ್ರೋತ್ಸಾಹದಾಯಕವಾದ ಒಂದು, ಅವರಿಗೆ ಈ ವಾಟರ್ ಬಿಲ್ ಅಲ್ಲಿ ಆಗಿದಿರಿ ಏನಾಗಲಿ, ಏನೋ ಒಂದು ಇನ್ಸೆಂಟಿವ್ಸ್, ಡಿಸ್ಕೌಂಟ್ಸ್,
1: ವಿನಾಯಿತಿ
0: ಆ ತರದನ್ನು ಕೊಡೋದ್ರಿಂದಲೂ ಕೂಡ ಒಂದು ಸ್ವಲ್ಪ ಪ್ರೋತ್ಸಾಹ ಮಾಡೋದ್ರಿಂದ ಈ ಮಳೆನೂರು ಕೊಯ್ಲು ಜಾಸ್ತಿ ಆಗ್ಬೋದೇನೋ ಅಂತ ಒಂದು ಅನಿಸಿಕೆ.
1: ಮತ್ತೆ ತಾವಾಗಲೇ ಈ ಚಿತ್ರದುರ್ಗದಲ್ಲಿ ಅಂತರ್ಜಲ ತುಂಬಾ ಕುಸಿದಿರೋದ್ರ ಬಗ್ಗೆ ಒಂದು ಪ್ರಸ್ತಾಪವನ್ನ ಮಾಡಿದ್ರಿ. ಈಗ ನಾವು ಬೆಂಗಳೂರು ನಗರವನ್ನ ಗಮನಿಸಿದ್ರೆ ಪ್ರಾಚೀನ ಕಾಲದಿಂದ ಕೂಡ ಬೆಂಗಳೂರು ಸಮೃದ್ಧವಾಗಿ ಮಳೆ ಪಡೆಯುವಂತಹ ಪ್ರದೇಶ, ಮತ್ತೆ ಇಲ್ಲಿ ಸರಣಿ ಕೆರೆಗಳು ಇದ್ದಂತಹ ಪ್ರದೇಶ, 1500ಕ್ಕೂ ಹೆಚ್ಚು ಕೆರೆಗಳು ಬೆಂಗಳೂರು ಮತ್ತೆ ಸುತ್ತಮುತ್ತಲ ಪ್ರದೇಶಗಳು ಇದ್ದುವು ಅಂತ ವರದಿ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಕೆರೆಗಳು ಸಂಖ್ಯೆ ದೃಷ್ಟಿಯಿಂದ ಕಡಿಮೆ ಆಗಿದ್ದಾವೆ, ವಿಸ್ತಾರದ ದೃಷ್ಟಿಯಿಂದ ಕೂಡ ಕಡಿಮೆಯಾಗಿದೆ, ಒತ್ತುವರಿಗಳು ತುಂಬಾ ಹೆಚ್ಚಾಗಿದೆ. ಈ ನೆಲೆಯಲ್ಲಿ ನಾವು ನೋಡೋದಾದ್ರೆ ಬೆಂಗಳೂರಿನ ಅಂತರ್ಜಲ ಮಟ್ಟ ಕೂಡ ಗಣನೀಯವಾಗಿ ತುಂಬಾ ಕಳವಳಕಾರಿಯಾಗಿ ಕಡಿಮೆ ಆಗಿರೋದನ್ನ ನಾವು ಕಾಣ್ತೀವಿ. ಮುಂಚೆ ಎಲ್ಲ 100 ಅಡಿಗೆ ನೀರು ಸಿಗ್ತಾ ಇತ್ತು ಅಂತ ಕೂಡ ಹಿರಿಯರು ಹೇಳೋದನ್ನು ನಾವು ಕೇಳಿದ್ದೇವೆ. ಈಗ ಈ ಬೆಂಗಳೂರು ಒಂದು ರೀತಿಯಲ್ಲಿ ಕಾಂಕ್ರೀಟ್ ಮಯವಾಗಿರುವಂತಹ ಸಂದರ್ಭದಲ್ಲಿ ಮರುಪೂರಣವನ್ನು ನಾವು ಮಾಡೋದು ಹೇಗೆ, ಮಳೆ ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲ ಮಟ್ಟ ಹೆಚ್ಚಾಗೋದು ಹೇಗೆ ಅಂತ ತಾವು ಹೇಳಿ.
0: ಕಾಂಕ್ರೀಟ್ ಮಯ ಆಗೋಗಿದೆ ಈಗ, ರೋಡು ಕೂಡ ಕಾಂಕ್ರೀಟ್ ಆಗ್ತದೆ. ಈಗ ಮಾಮೂಲಿ ಅದು ಟಾರ್ ರೋಡ್ ಆಗಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಕೆಳಗಡೆ ನೀರು ಇಂಗುತ್ತಾ ಇತ್ತು, ಈಗ ಕಾಂಕ್ರೀಟ್ ಅದು ಸಾಧ್ಯತೆನೇ ಇಲ್ಲ. ಇನ್ನು ಕೆರೆಗಳು, ನೀವು ಹೇಳ್ದಂಗೆ ಒಂದು ಆಸೆಯಲ್ಲಿ ಪ್ರಾಕೃತಿಕ ಸಂಪನ್ಮೂಲಗಳನ್ನು ನಾವು ಯಾವ ರೀತಿ ಬಳಸಬೇಕು ಅನ್ನೋ ಒಂದು ವಿವೇಚನೆ ಇಲ್ಲದೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಪ್ರತಿಯೊಂದನ್ನು ತನ್ನ ತಕ್ಷಣದ ಅಗತ್ಯಗಾಗಿ ಅವನಲ್ಲಿರುವ ದುರಾಸೆಯಿಂದ ಈ ರೀತಿಯಾದ ಇರೋ ಕೆರೆಗಳನ್ನು ಮುಚ್ಚಿ ಅದರ ಮೇಲೆ ವಸತಿ ಯೋಜನೆಗಳನ್ನು ಮಾಡೋದಿರ್ಬೋದು, ಮತ್ತೆ ಇರೋ ದೊಡ್ಡ ದೊಡ್ಡ

0: ಕೆರೆಗಳ ಸುತ್ತಮುತ್ತ ಅದನ್ನ ಒತ್ತುವರಿ ಮಾಡಿಕೊಂಡು ಮಾಡೋದು. ಇದರಿಂದ ಹೇಗೆ ಜಲಮೂಲಗಳಲ್ಲಿ ಜಲ ಮಳೆಯ ನೀರು ಅಲ್ಲಿ ಏನು ನಾವು ಸಂಗ್ರಹ ಆಗ್ತಿತ್ತು ಮೊದಲು, ಈಗ ಅದು ಇಲ್ಲದಂತಾಗಿದೆ.
1: ಹೌದು,
0: ಈಗ ಇರೋ ದಾರಿ ಅಂತ ಅಂದ್ರೆ ಈ ಕಾಂಕ್ರೀಟ್ ನಾವು ಮಾಡಿ ಆಗಿದೆ, ಕಾಂಕ್ರೀಟ್ ಕಾಡು ಅಂತ ನಾವ್ ಏನ್ ಹೇಳ್ತೇವೆ ಅದನ್ನು ಮಾಡಿ ಆಗಿದ್ದೇವೆ. ಅಟ್ ಲೀಸ್ಟ್ ಕೊನೆ ಪಕ್ಷ ಆ ಜನಗಳು ಅವ್ರ ಬಿಲ್ಡಿಂಗ್ಗಳ ಮೇಲೆ ಅದಕ್ಕೆ ಸಪರೇಟ್ ಪ್ರತ್ಯೇಕವಾದ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕ್ ಮನೆ ಮೇಲ್ಗಡೆ ಇರ್ಬೋದು ಕೆಳಗಡೆ ಇರ್ಬೋದು. ನಾವು ಎಷ್ಟೊಂದ್ ಕಡೆ ನಾನು ನೋಡಿದೀನಿ, ಕೆಲವೊಂದು ಜನಗಳು ರೈನ್ ವಾಟರ್ ಕಲೆಕ್ಟಿಂಗ್ ಟ್ಯಾಂಕ್ ಅಂತ ಒಂದೆಲ್ಲ ಒಂದು ಸಪರೇಟ್ ಮಾಡ್ತಾ ಇದ್ದಾರೆ, ಮಾಡಿರೋದನ್ನ ನಾವು ನೋಡಿದೀವಿ, ನಾವು ಕೂಡ ಪ್ರಪೋಸ್ ಮಾಡಿಸಿದ್ದೀವಿ. ಆ ಥರ ಮಾಡ್ಕೋಬೇಕು. ಅದನ್ನ ಕಲೆಕ್ಟ್ ಆದ ನೀರನ್ನ ಬೇರೆ ಇರ್ಬೋದು, ದಿನನಿತ್ಯದ ಬಳಕೆಗಳಿಗೆ ಚೆನ್ನಾಗಿರುತ್ತೆ, ಅದೇನು ಅದಕ್ಕೊಂದು ಫಿಲ್ಟರ್ ಎಲ್ಲ ಬರುತ್ತೆ, ಫಿಲ್ಟರ್ ಎಲ್ಲ ಹಾಕಿ ಮಾಡಿದ್ರೆ ದಿನನಿತ್ಯ ಬಳಕೆಗಳಿರ್ಬೋದು ಎಲ್ಲದಕ್ಕೂ ಉಪಯೋಗಿಸ್ಕೊಂಡು ಕಾವೇರಿ ನೀರು. ಈಗ ಬೆಂಗಳೂರಿಗೆ ನೀರಿನ ಕುಡಿಯೋ ನೀರು ಮೂಲ ಕಾವೇರಿ ಒಂದೇ, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ ಈಗ ಸದ್ಯಕ್ಕೆ. ಈ ಕಾವೇರಿನಲ್ಲೂ ಕೂಡ ನೀರು ಸಿಗ್ತಾ ಇಲ್ಲ, ಅದ್ರದ್ದು ಗೊತ್ತಿರಬೇಕು. ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಜಲ ವಿವಾದ ಇದೆ, ಅಲ್ಲಿಂದ ಇನ್ನೂ ಎಷ್ಟು ತರಲಿಕ್ಕಂತೂ ಚಾನ್ಸ್ ಸಾಧ್ಯತೆ ಇಲ್ಲವೇ ಇಲ್ಲ. ಅದಕ್ಕೆ ಆಲ್ರೆಡಿ ಈಗ ರೈತರಿಗೆ ಮತ್ತು ನೀರಾವರಿ ಕೊಡುವಂಥದ್ದು ನೀರಿದೆ, ಇದೆಲ್ಲ ಮಾಡೋದ್ರಿಂದ. ಸೊ ಬೆಂಗಳೂರಿನಲ್ಲೇ ವಾರ್ಷಿಕ 800-900 mm ಮಳೆ ಬೀಳುತ್ತೆ. ಆ ಮಳೆ ನೀರನ್ನು ಆದಷ್ಟು ನಾವು ಪ್ರತಿಯೊಂದು ಕಟ್ಟಡದಲ್ಲಿ ಸಂಗ್ರಹ ಮಾಡೋದೇ ಆದರೆ, ಈಗ ಮಾಡೋದ್ರಿಂದ ಈ ಕಾವೇರಿ ನೀರಿನ ಮೇಲೆ ಅವಲಂಬನೆ ಕಡಿಮೆ, ಬಹುಮಟ್ಟಿ ಕಡಿಮೆ ಆಗುತ್ತೆ. ಹಂಗಾಗಿ ಜೊತೆಗೆ ನಾವು ಜಲಮೂಲಗಳನ್ನು ಕೂಡ ಸಂರಕ್ಷಿಸಿದಂಗೆ ಆಗುತ್ತೆ. ಇದೊಂದು ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಸಹಕಾರ ತುಂಬ ಮುಖ್ಯ ಆಗುತ್ತೆ ಅಂತ ಅನಿಸುತ್ತೆ.
1: ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿ ತಿಂಗಳು ನಡೆಸುವಂತಹ ಮನ್ ಕಿ ಬಾತ್ ಬಾನುಲಿ ಕಾರ್ಯಕ್ರಮದಲ್ಲಿ ಕೂಡ ಕಳೆದ ತಿಂಗಳು ಮತ್ತು ಈ ತಿಂಗಳಿನ ಕಾರ್ಯಕ್ರಮದಲ್ಲಿ ಮಳೆ ನೀರು ಸಂಗ್ರಹದ ಒಂದು ಮಹತ್ವದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಜನಗಳಲ್ಲಿ ಕೂಡ ಈ ಮಳೆ ನೀರು ಸಂಗ್ರಹಕ್ಕೆ ಹೆಚ್ಚು ಹೆಚ್ಚು ಮುಂದಾಗುವಂತೆ ಅವರು ಕರೆ ನೀಡಿದ್ದಾರೆ. ಈ ಬಗ್ಗೆ ತಾವು ಹೇಳ್ಬೋದಾ ಅಂತ.
0: ಪ್ರಧಾನಮಂತ್ರಿಯವರು ಹಲವಾರು ಮನ್ ಕಿ ಬಾತ್ ಇಲ್ಲಿವರೆಗೂ ಏನು ಅವರು ಮಾಡ್ಕೊತ ಸರಣಿ ಮಾಡ್ಕೊತ ಬಂದಾರೆ, ಪ್ರತಿಯೊಂದು ಒಂದಲ್ಲ ಒಂದರಲ್ಲಿ ಇದು ಒಂದು ವಿಷಯ ನೀರಿನ ಬಗ್ಗೆ ವಿಷಯ ಇದ್ದೇ ಇರ್ತದೆ. ನೀರಿನ ವಿಷಯದ ಬಗ್ಗೆ ಅಂತೂ ಗಂಭೀರವಾಗಿ ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಅವರ ಗಂಭೀರ ಚಿಂತನೆಯ ಫಲವೇ ಇದು ಜಲಶಕ್ತಿ ಅಭಿಯಾನ, ಕ್ಯಾಚ್ ದ ರೈನ್, ವೇರಿಟ್ ಫಾಲ್ಸ್, ವೆನ್ನಿನ್ ಫಾಲ್ಸ್, ಮೋರ್ ಕ್ರಾಪ್ ಪರ್ ಡ್ರಾಪ್, ಈ ತರ ಪ್ರೋಗ್ರಾಮ್ಗಳು ಮತ್ತೆ ಅಭಿಯಾನಗಳು ಶುರುವಾಗಿದ್ದಾವೆ. ಈ ನೀರಿನ ಅಮೂಲ್ಯವಾದದ್ದು ರಾಷ್ಟ್ರೀಯ ಸಂಪತ್ತು. ಪ್ರತಿಯೊಬ್ಬ ನಾಗರಿಕನು ಮಳೆ ನೀರನ್ನು ಸಂಗ್ರಹಿಸುವ ಹೊಣೆಗಾರಿಕೆಯನ್ನು ವಹಿಸಬೇಕು ಅನ್ನೋದು ಅವರ ಒಂದು ಮನ್ ಕಿ ಬಾತ್ ಅಲ್ಲಿ ನೀರಿನ ಬಗ್ಗೆ ಮಾತಾಡೋದು ಒಂದು ಉದ್ದೇಶ. ಜಲ ಸಂರಕ್ಷಣೆ ಕೇವಲ ಸರ್ಕಾರದ ಕೆಲಸವಲ್ಲ, ಅದು ಜನರ ಜನಾಂದೋಲನವೂ ಕೂಡ ಆಗಬೇಕು ಅನ್ನೋದು ಅವ್ರದ್ದು ಉದ್ದೇಶ. ಸಾಂಪ್ರದಾಯಿಕ ಜಲಮೂಲಗಳನ್ನು ಪುನರುಜ್ಜೀವನಗೊಳಿಸಿ ಮುಂದಿನ ಪೀಳಿಗೆಗೆ ನೀರಿನ ಭದ್ರತೆಯನ್ನು ಒದಗಿಸಬೇಕು, ವಾಟರ್ ಸೆಕ್ಯೂರಿಟಿ ಮಾಡಬೇಕು ಎಂದು. ಕ್ಯಾಚ್ ದ ರೈನ್ ಅಭಿಯಾನದಲ್ಲಿ ಯುವಕರು, ವಿದ್ಯಾರ್ಥಿಗಳು, ರೈತರು, ನಾಗರಿಕರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅನ್ನೋದು ಅವರ ಮನ್ ಕಿ ಬಾತ್ನಲ್ಲಿ ಆಗಿಂದಾಗೆ ಜಲ ಸಂಚಯನ ಬಗ್ಗೆ, ಜಲ ಅಭಿವೃದ್ಧಿಯ ಬಗ್ಗೆ ಮಾಡ್ತಾ ಇರೋದು ಎದ್ದು ಕಾಣ್ತದೆ ಅಂತ ನನಗನ್ಸುತ್ತೆ.
1: ತಾವಾಗಲೇ ಹೇಳಿದ ಹಾಗೆ ಭೌಗೋಳಿಕತೆಗೆ ಅನುಗುಣವಾಗಿ ಮಳೆ ನೀರಿನ ಒಂದು ಪ್ರಮಾಣ ಚದುರಿ ಹೋಗಿರೋದನ್ನು ನಾವು ಕಾಣ್ತೀವಿ. ಕರ್ನಾಟಕದಲ್ಲೂ ಅಷ್ಟೇ, ದೇಶದ ಚಿತ್ರಣವನ್ನು ತಗೊಂಡ್ರು ಕೂಡ ಅಷ್ಟೇ. ಈ ನಿಟ್ಟಿನಲ್ಲಿ ಈ ಮುಖ್ಯವಾಗಿ ಹರಿಯುವ ನದಿಗಳನ್ನು ಜೋಡಣೆ ಮಾಡಿ ನೀರಿನ ಪೂರೈಕೆಯನ್ನು ನೀರಿನ ಲಭ್ಯತೆ ಕಡಿಮೆ ಇರುವ ಪ್ರದೇಶಗಳಿಗೂ ಒದಗಿಸಬೇಕು ಎನ್ನುವಂತಹ ಒಂದು ಮಹತ್ವದ ಯೋಜನೆಯನ್ನು ಕೇಂದ್ರ ಸರ್ಕಾರ ದಶಕಗಳ ಹಿಂದೆಯೇ ಅದು ಕೈಗೊಂಡಿದೆ. ಸೊ ಈ ದೃಷ್ಟಿಯಿಂದ ಹೇಳೋದಾದರೆ, ಅಂದರೆ ಈ ಮಳೆ ನೀರಿನ ಚದುರುವಿಕೆ ಒಂದು ಭಾಗ, ಇನ್ನೊಂದು ಎಲ್ಲೆಲ್ಲಿ ನದಿಗಳು ಹರಿಯುತ್ತವೋ ಅವುಗಳನ್ನು ಜೋಡಣೆ ಮಾಡಿ ನೀರನ್ನು ಹೆಚ್ಚಾಗಿ ಪೂರೈಕೆ ಮಾಡುವುದು ಇನ್ನೊಂದು ಭಾಗ. ಈ ಬಗ್ಗೆ ತಾವು, ಯಾಕೆಂತಂದರೆ ತಾವು ಈ ಜಲಾನಯನ ಅಭಿವೃದ್ಧಿ ಸಂಸ್ಥೆಯಲ್ಲಿ ದಶಕಗಳ ಕಾಲ ತಾವು ಕಾರ್ಯನಿರ್ವಹಿಸಿದ್ದವರು, ಈ ಬಗ್ಗೆ ವಿವರ ಕೊಡಬಹುದಾ ಅಂತ.
0: 1980ರಲ್ಲೇ ಹಲವಾರು ಜನಗಳು, ಈಗ ನಿಮ್ಗೆ ಗೊತ್ತಿರ್ಬೋದು, ಒಂದು ಕಡೆ ಮಳೆ ಜಾಸ್ತಿ ಆಗೋದ್ರೆ ಅತಿವೃಷ್ಟಿ ಆಗುತ್ತೆ, ಇನ್ನೊಂದು ಕಡೆ ಮಳೆಯೇ ಇಲ್ಲದೆ ಅನಾವೃಷ್ಟಿ ಆಗ್ತಾ
1: ಇದೆ.
0: ಈಶಾನ್ಯ ಭಾರತದಲ್ಲಿ ಬ್ರಹ್ಮಪುತ್ರ ಇರ್ಬೋದು, ಗಂಗಾ ಮತ್ತು ಮಹಾನದಿ, ಗೋದಾವರಿ, ಇವು ಒಂದು ಸ್ವಲ್ಪ ಹೆಚ್ಚಿನ ನೀರಿನ ಲಭ್ಯತೆ ಇರುವಂಥ ನದಿಗಳು. ಇನ್ನೊಂದು ದಕ್ಷಿಣಕ್ಕೆ ಬಂದರೆ ಕೃಷ್ಣ, ಕಾವೇರಿ, ಪೆನ್ನಾರು, ಈ ನದಿಗಳು ನೀರಿನ ಅಂದರೆ ನೀರಿನ ಲಭ್ಯತೆ ಇಲ್ಲ ಅಂದರೆ ನಾವು ಪ್ರತಿಯೊಂದು ಜಲಾನಯನ ಪ್ರದೇಶದಲ್ಲಿ ವಾರ್ಷಿಕ ನೀರಿನ ಲಭ್ಯತೆ ಮತ್ತು ವಾರ್ಷಿಕ ಬೇಕಾಗಿರುವಂತ ನೀರು ನೋಡಿದಾಗ ತುಲನೆ ಮಾಡಿದಾಗ ಈ ದಕ್ಷಿಣದ ಹಲವಾರು ನದಿಗಳು ನೀರಿನ ನಮಗೆ ಬೇಕಾದಷ್ಟು ನೀರು ಅದರಲ್ಲಿ ಉತ್ಪತ್ತಿ ಆಗ್ತಾ ಇಲ್ಲ, ಅಂದ್ರೆ ಮಳೆಯ

0: ವಾರ್ಷಿಕ ಮಳೆ ಆಧಾರದಲ್ಲಿ. ಹಾಗಾಗಿ ಭಾರತ ಸರ್ಕಾರ 1980ರಿಂದನೇ ನೀರು ಸಮೃದ್ಧಿ ಇರುವ ಪ್ರದೇಶಗಳಿಂದ ನೀರಿನ ಕೊರತೆ ಇರುವ ಪ್ರದೇಶಗಳಿಗೆ ವರ್ಗಾಯಿಸಲು ರಾಷ್ಟ್ರೀಯ ಜಲಜಾಲ ಅಂದರೆ ನ್ಯಾಷನಲ್ ವಾಟರ್ ಗ್ರಿಡ್ ರಚಿಸುವ ಕುರಿತು ಕಾಲಕಾಲಕ್ಕೆ ಸಲಹೆಗಳನ್ನು ನೀಡ್ತಾ ಬಂದಿದೆ. 1970ರ ದಶಕದಲ್ಲೇ ಎರಡು ಪ್ರಸ್ತಾವನೆಗಳನ್ನು ಒಂದು ಬಂದಿದ್ದು ಮಂಡಿಸಿದರೆ, ಒಂದು ಡಾಕ್ಟರ್ ಕೆ ಎಲ್ ರಾವ್ ಅಂತ ಮೊದಲೇ ಇರಿಗೇಷನ್ ಮಿನಿಸ್ಟರ್ ಆಗಿದ್ದರು ರಾಷ್ಟ್ರೀಯ ಜಲಜಾಲ, ಮತ್ತು ಕ್ಯಾಪ್ಟನ್ ದಸ್ತೂರನ್ ಅವರು ಗಾರ್ಲ್ಯಾಂಡ್ ಕೆನಾಲ್ ಬಗ್ಗೆ ಮಾತಾಡಿದರು. ಅವೆರಡೂ ಕೂಡ ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಸರಿ ಇಲ್ಲದ್ರಿಂದ ಮುಂದುವರಿಸಲಿಲ್ಲ. ಆದಾಗ್ಯೂ ಅನೇಕರ ತೋರಿದ ಆಸಕ್ತಿಯಿಂದ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ರಾಷ್ಟ್ರೀಯ ದೃಷ್ಟಿಕೋನ ಯೋಜನೆಯನ್ನು ಶುರು ಮಾಡಿ ಅದರಲ್ಲಿ ಎರಡು ಒಂದು ಪೆನಿನ್ಸುಲಾರ್ ಅಂದರೆ ಪರ್ಯಾಯ ದ್ವೀಪದ ನದಿಗಳ ಅಭಿವೃದ್ಧಿ ಮತ್ತು ಉತ್ತರದ ಹಿಮಾಲಯ ನದಿಗಳ ಅಭಿವೃದ್ಧಿ ಅಂತ ಎರಡು ಭಾಗ ಮಾಡಿ ಅವು ಎರಡರಿಂದಲೂ 30 ಅಂತರ್ ನದಿ ಜೋಡಣೆಗಳು, ಚಿಕ್ಕ ಚಿಕ್ಕ ನದಿ, ಚಿಕ್ಕ ಚಿಕ್ಕ ಲಿಂಕ್ಗಳು ಅಂದರೆ ಇವಾಗ ಗಂಗಾ ಕಾವೇರಿ ಅಂತ ನೀವು ಯಾವಾಗಲೂ ಕೇಳಿರ್ಬೋದು, ಗಂಗಾ ಕಾವೇರಿ ನದಿ ಜೋಡಣೆ ಅಂತ. ಅದು ಗಂಗೆಯಿಂದ ಕಾವೇರಿವರೆಗೂ ನದಿ, ಗಂಗೆಯಿಂದ ಮಹಾನದಿಗೆ ಬರುತ್ತೆ, ಮಹಾನದಿಯಿಂದ ಗೋದಾವರಿ, ಗೋದಾವರಿಯಿಂದ ಕೃಷ್ಣ, ಕೃಷ್ಣದಿಂದ ಪೆನ್ನಾರ್, ಪಾಲಾರ್, ಕಾವೇರಿ, ಹಿಂಗೆ ಹಂತ ಹಂತದಲ್ಲಿ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಒಂದು ಅಧ್ಯಯನ ಮಾಡಲಿಕ್ಕೋಸ್ಕರನೇ 1980ರಲ್ಲಿ ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆ ಅಂದರೆ NWDA ಸ್ಥಾಪಿಸಿ ಅಲ್ಲಿಂದ ಇಲ್ಲಿವರೆಗೂ ನಾವು ಮಾಡ್ಕೊತಾ ಬಂದಿದ್ದೀವಿ. ಅದಕ್ಕೊಂದು PFR ಇರ್ಬೋದು, ಪ್ರಾಥಮಿಕ ಸಾಧ್ಯತಾ ವರದಿ, ಆಮೇಲೆ ವಿಸ್ತೃತ ಸಾಧ್ಯತಾ ವರದಿ, ಇವು ಎಲ್ಲವನ್ನು ಎಲ್ಲ 30 ಲಿಂಕ್ಗಳು ತಯಾರು ಮಾಡಿದ್ದೀವಿ. ಮತ್ತು ಇನ್ನೊಂದು ಉತ್ತಮ ಉದಾಹರಣೆ ಅಂತ ಅಂದರೆ ಈ 30ರಲ್ಲಿ ಒಂದು ಕೆನ್ ಬೆತವಾ ನದಿ, ಇದು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ನಡುವೆ ಇರತಕ್ಕಂಥ ಅಂದರೆ ಉಪಯೋಗ ಆಗುವಂತಕ್ಕಂಥ ಯೋಜನೆ ಒಂದನ್ನು ಮೊದಲನೆಯದಾಗಿ ನದಿ ಜೋಡಣೆಯಲ್ಲಿ ಕಾರ್ಯಗತ ಆಗ್ತಾ ಇದೆ. ಅದು ಸುಮಾರು 40,000 ಕೋಟಿಯ ಯೋಜನೆ. ಇಲ್ಲೊಂದು ಮುಖ್ಯವಾದ ವಿಷಯ ನಾವು ಏನು ಹೇಳಬೇಕು ಅಂತ ಅಂದರೆ ಈ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ಅಂದರೆ ರಾಷ್ಟ್ರೀಯ ಜಲಜಾಲ ಏನು ನಾವು ಮಾಡಿದೆ ಅಲ್ಲ ಕೇಂದ್ರ ಸರ್ಕಾರ, ಆ 30 ನದಿ ಜೋಡಣೆ ಯೋಜನೆಗಳಿಗೆ ಆಗುವ ಆರ್ಥಿಕ ವೆಚ್ಚವನ್ನು 90% ಆರ್ಥಿಕ ವೆಚ್ಚವನ್ನು ಕೇಂದ್ರ ಸರ್ಕಾರ ಮತ್ತು 10% ಸಂಬಂಧಿತ ರಾಜ್ಯಗಳು ಶೇರ್ ಮಾಡೋದು ಅಂತ ಒಂದು ತಗೊಂಡಿದ್ದಾರೆ, ನಿರ್ಧಾರವನ್ನು ತಗೊಂಡಿದ್ದಾರೆ. ಅದು ಪ್ರತಿಯೊಂದು ಲಿಂಕ್ಗೆ ಬದಲಾಗುತ್ತಾ ಹೋಗುತ್ತೆ. ಹೀಗಾಗಿ ಒಂದು ಶುರುವಾಗಿದೆ. ನೆಕ್ಸ್ಟ್ ಈ ಜಾಲದಲ್ಲಿ ಪರ್ಬತಿ ಕಾಲೇಸಿನ್ ಚಂಬಲ್ ಅಂತ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ಮಧ್ಯೆ ಅದು ಒಂದು ಶುರುವಾಗುವ ಹಂತದಲ್ಲಿದೆ. ಮತ್ತೆ ದಕ್ಷಿಣದಲ್ಲಿ ಅವು ಇದು ಮೂರನೆಯದಾಗಿ ಗೋದಾವರಿಯಿಂದ ಕಾವೇರಿವರೆಗೂ ಗೋದಾವರಿ ಕಾವೇರಿ ಲಿಂಕ್ ಅಂತ ಏನು ಒಂದು ಮಾಡಿ ಅದನ್ನು ಕೂಡ ನಾವು ಜಾರಿಗೆ ತರಬೇಕು ಅನ್ನೋದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದೆ. ಈ ನಿಟ್ಟಿನಲ್ಲಿ ದಕ್ಷಿಣದ ರಾಜ್ಯಗಳಲ್ಲಿ ಒಂದು ಸಹಮತವನ್ನು ನೀರಿನ ಹಂಚಿಕೆಯಲ್ಲಿ ಸಹಮತ ಮತ್ತು ಅವರ ಸಹಮತ ಒಪ್ಪಿಸಿ ಮಾಡಲಿಕ್ಕೋಸ್ಕರ ಸುಮಾರು ಮೀಟಿಂಗ್ಗಳು ಅಂದರೆ ಕನ್ಸಲ್ಟೇಟಿವ್ ಕಮಿಟಿ ಮೀಟಿಂಗ್ಗಳನ್ನು ಮಾಡಿದ್ದೀವಿ. ಅದು ನಡೀತಾ ಇದೆ. ಒಂದು ವೇಳೆ ಎಲ್ಲರೂ ಒಂದು ಸಹಮತಕ್ಕೆ ಬಂದರೆ ಮೋಶ್ಯ ಮೂರನೆಯದಾಗಿ ಗೋದಾವರಿ ಕಾವೇರಿ ಒಂದು ಜಾರಿಗೆ ಅಂದರೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದ್ರಲ್ಲಿ ಆಗಬಹುದು ಅಂತ ಒಂದು ಅನಿಸಿ.
1: ಮತ್ತೆ ಈ ಮಳೆ ನೀರು ಸಂಗ್ರಹದಲ್ಲಿ ಜನಭಾಗಿದಾರಿಕೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ತಾವು ಆಗಲೇ ಹೇಳಿದ್ರಿ. ಇತ್ತೀಚಿನ ವರ್ಷಗಳಲ್ಲಿ ಗಮನಿಸೋದಾದರೆ ಪರಿಸರಕ್ಕೆ ಸಂಬಂಧಿಸಿದಂತೆ ಮತ್ತೆ ಈ ಮಳೆ ನೀರು ಸಂಗ್ರಹ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರೇತರ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು ಇವು ಹೆಚ್ಚು ಜನಜಾಗೃತಿ ಕೆಲಸದಲ್ಲಿ ಮತ್ತೆ ನಾವೀನ್ಯತೆಯನ್ನು ಅಳವಡಿಸುವ ವಿಚಾರದಲ್ಲಿ ತೊಡಗಿಸಿಕೊಂಡಿರೋದನ್ನ ನಾವು ಕಾಣ್ತೀವಿ. ಯಾಕೆಂತಂದ್ರೆ ಮಳೆ ನೀರು ಸಂಗ್ರಹ ಅಂತಂದ್ರೆ ಅದಕ್ಕೆ ಒಂದು ಉಪಕರಣಗಳನ್ನು ನಾವು ಜೋಡಿಸಬೇಕಾಗುತ್ತೆ, ವೈಜ್ಞಾನಿಕ ಶೋಧಿತ ಉಪಕರಣಗಳನ್ನು. ಅವು ಕೂಡ ವೆಚ್ಚದ ದೃಷ್ಟಿಯಿಂದ ಕೆಳಮಧ್ಯಮ ವರ್ಗದವರ ಕೈಗೆ ಎಟುಕದೇ ಇರೋ ಒಂದು ಸಾಧ್ಯತೆ ಕೂಡ ಇದೆ. ಸರ್ಕಾರ ಅದಕ್ಕೆ ಸಹಾಯಧನ ಕೂಡ ಕೊಡ್ತಾ ಇದೆ. ಸೊ ಈ ಎಲ್ಲಾ ದೃಷ್ಟಿಯಿಂದ ನೋಡೋದಾದ್ರೆ ಈ ಸರ್ಕಾರೇತರ ಸಂಸ್ಥೆಗಳು ಈ ಒಂದು ಜಾಗೃತಿ ವಿಷಯದಲ್ಲಿ ಯಾವ ರೀತಿ ಪಾತ್ರ ವಹಿಸ್ತಾ ಇದ್ದಾವೆ ಅಂತ ತಾವು ಹೇಳ್ತೀವಿ.
0: ಆಕ್ಚುಲಿ ಮೊದಲನೇ ನಾನು ಹೇಳದಂಗೆ ಯಾವುದೇ ಒಂದು ಸರ್ಕಾರದ ಯೋಜನೆ ಆಗಲಿ ಕಾರ್ಯಕ್ರಮಗಳಾಗಲಿ ಜನರ ತಲೆಮಟ್ಟಕ್ಕೆ ತಲುಪಬೇಕಂತಂದರೆ ಜನಸಮುದಾಯ ಮತ್ತು ಅದರಲ್ಲಿರತಕ್ಕಂಥ ಪಾಲುದಾರರು ಏನಿದ್ದಾರೆ, ಸ್ಟೇಕ್ ಹೋಲ್ಡರ್ಸ್, ಭಾಗವಹಿಸೋಕ್ಕೆ ಬಹಳ ಮುಖ್ಯ. ಅದರಲ್ಲಿ ಈ ಸರ್ಕಾರೇತರ ಸಂಸ್ಥೆಗಳು ಕೂಡ ಅವರು ಪಾಲುದಾರ. ಅವ್ರದ್ದು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರಲ್ಲಿರತಕ್ಕಂಥ ತಾಂತ್ರಿಕತೆಯಾಗಿರ್ಬೋದು ಅಥವಾ ಆರ್ಥಿಕ ಸಹಾಯ ಅಂದರೆ ಸ್ವಲ್ಪ ಮಟ್ಟಿಗೆ ಕೂಡ ಅವರು ಮಾಡಬಹುದು ಮತ್ತು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದೇನಂದ್ರೆ ಈ ಪರಿಸರ ಇದರಿಂದ ಈ ಆಂದೋಲನ ಇರ್ಬೋದು, ಜಲ ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ಅನ್ನೋ ಒಂದು ಅಭಿಯಾನ ಇರ್ಬೋದು ಅಥವಾ ನದಿ ಜೋಡಣೆ ಇರ್ಬೋದು, ಅದಕ್ಕೆಲ್ಲ ಅವರು ಸರ್ಕಾರೇತರ ಸಂಸ್ಥೆಗಳು ಮತ್ತು ಪಾಸಿಟಿವ್ ಕನ್ಸ್ಟ್ರಕ್ಟಿವ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ನದಿ ಜೋಡಣೆಗಂತೂ ಕೆಲವೊಂದು ಪರಿಸರವಾದಿಗಳ ವಿರೋಧ ಅಂತೂ ಇದ್ದೇ ಇದೆ. ಅವೆಲ್ಲ ಪ್ರತಿಯೊಂದು ಪ್ರಾಜೆಕ್ಟ್ ಯೋಜನೆಗಳು ನಾವು ತಂದಾಗ ಅದಕ್ಕೆ ಸಾಧಕ ಬಾಧಕಗಳು ಮತ್ತು ಅದಕ್ಕೆ ಪೂರಕವಾದದ್ದು ಮತ್ತು ವಿರೋಧವಾದದ್ದು ವ್ಯವಸ್ಥೆಗಳು ಇದ್ದೇ ಇದ್ದಾವೆ. ಅವರು ಎಲ್ಲ ಇರೋದರಿಂದ ನಾವು ಕೂಡ NWDA ನಲ್ಲಿ ನದಿ ಜೋಡಣೆಯನ್ನು ಅಧ್ಯಯನ ಮಾಡುವಾಗ ಅವರೆಲ್ಲ ಅವರೆಲ್ಲರ

0: ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅದಕ್ಕೂ ಕೂಡ ಅವರಿಗೆ ಸರಿಯಾದ ಉತ್ತರವನ್ನು ಕೊಡೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.
1: ಇಲ್ಲಿಯವರೆಗೆ ಮಳೆ ನೀರು ಸಂಗ್ರಹ ಅಭಿಯಾನ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಂ ಪಿ ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.
0: ನಮಸ್ಕಾರ. ನಾನು ಕೂಡ ಇಲ್ಲಿಯೇ ಕರೆಸಿ ನನ್ನ ಎರಡು ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಮತ್ತು ಆಕಾಶವಾಣಿಯ ಎಲ್ಲ ತಾಂತ್ರಿಕ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ.
2: ಇದುವರೆಗೆ ಕೇಂದ್ರ ಜಲಶಕ್ತಿ ಸಚಿವಾಲಯದ ಮಳೆ ನೀರು ಸಂಗ್ರಹ ಅಭಿಯಾನ ಕುರಿತ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಂಪಿ ಕೃಷ್ಣಮೂರ್ತಿ, ನಡೆಸಿಕೊಟ್ಟವರು ಹಿರಿಯ ಪತ್ರಕರ್ತರಾದ ನಾರಾಯಣಸ್ವಾಮಿ ಬಿಎಸ್, ಪ್ರಸಾರ ನಿರ್ವಹಣೆ ಅಭಯ ದಾಮ್ಲೆ, ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿವಿಭಾಗದ ಸಹಾಯಕ ನಿರ್ದೇಶಕರು ಹಾಗೂ ಮುಖ್ಯಸ್ಥರಾದ ಸುಹಾಸ್ ಆರ್. ಇದು ಬೆಂಗಳೂರು ಆಕಾಶವಾಣಿ ಸುದ್ದಿವಿಭಾಗದ ಕೊಡುಗೆ.
3: ಆಕಾಶವಾಣಿ ಬೆಂಗಳೂರು. ಮೈಸೂರ್ ಸ್ಯಾಂಡಲ್
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
8: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
9: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
10: ದುಡಿಮೆಯ ದೇವರು ದುಡಿಮೆ ತವರು.
11: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ, ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ, ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ. ಜಲ

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರಿಗೂ.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಕೇಳಿ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಈ ರೀತಿಯಾಗಿದೆ. ಈ ಸಂಜೆ 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕೃಷಿರಂಗ, ಹವಾಮಾನ ಬದಲಾವಣೆ ಸಂದರ್ಭದಲ್ಲಿ ಸುಸ್ಥಿರ ಮೀನುಗಾರಿಕೆ ಕುರಿತು ಡಾ ಅಮೋಘ್ ಕೆಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತ, ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ ಕಾರ್ಯಕ್ರಮ ಮುಡಿಬರುವುದು. ಎಂಟು ಪಾರ್ಲಿಮೆಂಟ್ ರಿವ್ಯೂ, 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರೆಯಲಿದೆ. 9:15 ಭಜನೆಗಳು, 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಹೈದರಾಬಾದ್ ಸಹೋದರರಾದ ಡಿ ರಾಘವಾಚಾರಿ ಮತ್ತು ಡಿ ಶೇಷಾಚಾರಿ ಅವರ ಯುಗಳ ಹಾಡುಗಾರಿಕೆ. ವಯಲಿನ್ ಹೆಚ್ಕೆ ರಘುರಾಮ್, ಮೃದಂಗ ಮನ್ನಾರ್ಗುಡಿ ಎ ಈಶ್ವರನ್. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಮೂಡಿಬರುವುದು. ಇನ್ನು ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ದಾಮೇಶ್ ಅವರಿಂದ, 6:35 ಕನ್ನಡ ರತ್ನ ಭಂಡಾರ, 6:40 ದೇಶ ಭಕ್ತಿಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಬಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ ಕೇಳಲಿದ್ದೀರಿ, 7:15 ಸಿಡ್ಯಾಕ್ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ವಿಷಯ ಭಾರತದ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯ ಹಿನ್ನೆಲೆ ಕುರಿತು ಮಾಹಿತಿ ಭಾಗವಹಿಸುತ್ತಾರೆ ದೀಪಿಕಾ ಎಚ್ವಿ, ಸೈಂಟಿಸ್ಟ್ ಎಫ್ ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಿಶ್ವ ಹುಲಿ ದಿನ ಕುರಿತು ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ವಿ ಭಟ್ ಅವರೊಂದಿಗೆ ಸಂದರ್ಶನವಿದೆ, ಸಂದರ್ಶಕರು ಶ್ಯಾಮ್ ಪ್ರಸಾದ್. 9:30 ಗಾನಗಂಗೆ, 10:30 ಸುನಹರೆ ಪಲ್, 11:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 12:05 ವನಿತಾ ವಿಹಾರ, ಹಿರಿಯ ವೃತ್ತಿ ರಂಗಭೂಮಿ ಕಲಾವಿದೆ ಡಾ ಕೆ ನಾಗರತ್ನಮ್ಮ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸೋಮೇಶ್ ಎಸ್ ಉಪಾರ್. 12:35 ಆರೋಗ್ಯ ಸಂಚಿಕೆ, ಮಾದಕ ವಸ್ತುಗಳ ಸೇವನೆಯಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಕುರಿತು ಡಾ ಶಮಾ ಬಿಆರ್ ಅವರೊಂದಿಗೆ ಸಂದರ್ಶನವಿದೆ. 11:00 ಪ್ರಗತಿ ಪಥ, ಪಿಎಂ ಸವರನ್ ಗೋಲ್ಡ್ ಬಾಂಡ್ ಯೋಜನೆ ಕುರಿತು ಮಾತನಾಡುತ್ತಾರೆ ಸುಮಿತ್ ಕುಲಕರ್ಣಿ. ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 12:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನೀತು ಸೈನಿ. ಇನ್ನು ನಾಳೆ ಸಂಜೆಯ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ, 6:30 ರಸವಾರ್ತೆ, 6:51 ಕೃಷಿರಂಗ, ಕನಕಾಂಬರ ಹೂವಿನ ಬೆಳೆ ಬೇಸಾಯದ ಕ್ರಮಗಳ ಕುರಿತು ಡಾ ಸುನಿತಾ ಸಿ ಅವರೊಂದಿಗೆ ಸಂದರ್ಶನವಿದೆ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ನೀರ್ಗುಂದಾಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45 ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ, 9:15 ಪ್ರಚಲಿತ ವಿದ್ಯಮಾನ, 9:30 ಯುವವಾಣಿ ಬಹುಮುಖ ಪ್ರತಿಭೆ ಸಮುದ್ಯತ ಅವರೊಂದಿಗೆ ಸಂದರ್ಶನವಿದೆ. ರಾತ್ರಿ 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದಿಂದ. ಇವಿಷ್ಟು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ಆದ್ಯ ಪ್ರವರ್ತಕರಲ್ಲಿ ಒಬ್ಬರು ಎಚ್ ಟಿ ಅರಸ್.
4: ಈ ಶಕುನಿ ಎದೆ ಹುತ್ತದೊಳಗಿದ ಭೇದ ನೀತಿ ಎಂಬ ನಾಗಿಣಿಯ ಭೂತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಮರುವುದು ಕೋಮಲ ಕರಳು ಸಂಹಾದ್ರ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕಠಾರಿಯಾಗುವುದು ಜಾತಿ ಜಗಳಗಳ ಗರ್ಜನೆಯಲ್ಲಿ ಸರಸ್ವತಿಯ ತಂಬೂರಿ ಬಿರುದು ಭೈರವ ಭೇರಿಯಾಗುವುದು ಕುಲಾಭಿಮಾನದಲ್ಲಿ ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ ಇದರದೊಂದು ಕಿಡಿಯೊಗೆದು ನಿರ್ಮಿಸುವೇ ಕಾಳಾನೆಲ ಕಡಲನೇ ಕರುಣಾಶ್ವತ್ಥಾಮರ ಮಧ್ಯದಲ್ಲಿ ಅಶ್ವತ್ಥಾಮ ಅವನೊಂದು ಉರಿಗಣ್ಣು ಸುರಸೇನಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರಸಾಯನವೇ ತುಂಬಿ ತುಳುಕಾಡದೆ ಅಶ್ವತ್ಥಾಮನ ಎದೆಯಳು ಸೇನಾಧಿಪತಿಯ ಪಟ್ಟವನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಆ ಪಾಂಡವರಿಗೆ ಪಟ್ಟ ಅಳಿಗಾಲವಿಲ್ಲ ಈ ಕುರುಡನ ಕುನ್ನಿಗಳಿಗೆ ಆದ್ದರಿಂದ ಹೂಡಿ ಹೊಡೆಯುವೆ ದುರ್ಯೋಧನಿಗೆ ಎರಡು ಬಾಣಗಳನ್ನು ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ ಇನ್ನೊಂದು ಜಾತಿ ದ್ವೇಷದ ರಾಮಬಾಣ
3: ಜನಮನದ ಅರಸ ಅಂತಾನೆ ಇವರನ್ನ ಕರೀತಾ ಇದ್ರು. ಕಂಪನಿ ನಾಟಕಗಳು ಇವತ್ತಿನ ಚಲನಚಿತ್ರ ಜಗತ್ತಿನ ಅಡಿಪಾಯ ಅಂತ ಹೇಳಬಹುದು. ವರದಾಚಾರ್ಯರು, ಪೀರ್ ಸಾಹೇಬ್ರು, ಗುಬ್ಬಿ ವೀರಣ್ಣನವರು ಇವರೆಲ್ಲರೂ ಹೇಗೆ ಕಲಾ ಸಂಪತ್ತನ್ನ ಪೊರೆದರು, ಪೋಷಿಸಿದರು, ಅದೇ ಪರಂಪರೆಯಲ್ಲಿ ಬಾಲನಟನಾಗಿ, ಪೋಷಕ ನಟನಾಗಿ, ನಾಯಕನಾಗಿ ಕಂಪನಿ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ರು ಎಚ್ ಟಿ ಅರಸ್. ಸ್ತ್ರೀ ಪಾತ್ರಗಳನ್ನೂ ನಿರ್ವಹಿಸಿದರು ಎಚ್ ಟಿ ಅರಸ್ ಅವರು. ತಿಪ್ಪಣ್ಣ ಅಲಿಯಾಸ್ ತಿಪ್ಪರಾಜು ಇವರ ಮೂಲ ನಾಮ.
4: ನಂದು ಹುಟ್ಟಿದ ಸ್ಥಳ ರಾಯಚೂರು ಡಿಸ್ಟ್ರಿಕ್ಟ್ ಕುಷ್ಟಗಿ ತಾಲೂಕು ಹನುಮಸಾಗರ ಅಂತ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಪಾಠ ಮಾಡ್ತಿದ್ದೆ ಸ್ವಾಮಿ. ತಂದ್ರೆ ಅವರು ದೊಡ್ಡಾಟದಲ್ಲಿ ಪಾತ್ರ ಮಾಡ್ತಿದ್ರು, ನಮ್ಮ ಅಣ್ಣವರು ನಾಟಕದಲ್ಲಿ ಪಾತ್ರ ಮಾಡ್ತಿದ್ರು. ಅದನ್ನ ನೋಡಿಕೊಂಡು ಆ ಹುಚ್ಚು ನಮ್ಗೆ ಹತ್ತಿಬಿಟ್ಟು ಆ ನಾಟಕ ಕಂಪನಿಯಲ್ಲಿ ಹಾಗೆ
5: ಚಿಕ್ಕಂದಿನಿಂದಲೂ.
4: ಹೌದು, ವಿದ್ಯಾಭ್ಯಾಸ ಎಲ್ಲಿ ಬರ್ಬೇಕು ಸ್ವಾಮಿ, ಹೀಗೆ ನಾಟಕ ಕಂಪನಿಯಲ್ಲೇ ಆಗಿಷ್ಟ ಹೀಗಿಷ್ಟು ದೊಡ್ಡವ್ರ ಹತ್ರ ಕೇಳಿಸಿಕೊಂಡು ಕೇಳಿಕೊಂಡು ಹಿಂಗೆಲ್ಲ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದ ಅಷ್ಟೇ. ನಾನು ಮೊದಲು ಕಂದಗಲ್ ಹನುಮಂತರಾಯರು ಅಂತ ನಿಮ್ಗೆ ಕೇಳಿರಬೇಕಲ್ಲ, ಆ ಕಂದಗಲ್ ಹನುಮಂತರಾಯರ ಕಂಪನಿನೇ ಒಂದಿತ್ತು. ಆ ಕಂಪನಿ ಸೇರುವಾಗ ನನಗೆ 14-15 ವರ್ಷ, ಅಲ್ಲಿ ಪಾತ್ರ ಸಿಕ್ಕಲಿಲ್ಲ ನನಗೆ. ಈ ಮೇಕಪ್ ರೂಮ್ನಲ್ಲೇ ಕೆಲಸ ಮಾಡಿಸ್ತಾ ಇದ್ರು, ದೊಡ್ಡ ದೊಡ್ಡ ನಟರಿದ್ರು ಅವಾಗ. ಆ ಬಣ್ಣ ಕೊಡೋದು, ಎಣ್ಣೆ ಕೊಡೋದು, ಬಟ್ಟೆ ಕೊಡೋದು ಇದನ್ನೆಲ್ಲ ಕೆಲಸ ಮಾಡಿಸ್ತಿದ್ರು. ಆ ಪ್ರಸ್ತುತ ಆದಾಗ ಹೋಗಿ ಪಾತ್ರ ನೋಡ್ತಿದ್ದೆ. ಅದು ನೋಡಿ ನೋಡಿ ನೋಡಿ ನೋಡಿ ನಮಗೆ ಸ್ವಲ್ಪ ಅದೊಂದು ಚೆನ್ನಾಗಿ ಅಭ್ಯಾಸ ಆಗಿತ್ತು. ಅಲ್ಲಿಂದ ನಮ್ಮ ತಂದೆ ತಾಯಿಗಳು ಬಿಡಲಿಲ್ಲ, ಅಲ್ಲಿಂದ ಕರ್ಕೊಂಡು ಬಂದ್ಬಿಟ್ರು. ಊರಿನಲ್ಲಿ ಮತ್ತೊಂದು ಒಂದು ಸ್ವಲ್ಪ ದಿವಸ ಇದ್ದೆ. ಆಮೇಲೆ ಊರಿನಲ್ಲೇ ಪಾತ್ರ ಮಾಡ್ತಿದ್ದೆ, ಅಲ್ಲಿ ಒಂದು ಸ್ವಲ್ಪ ಕೀರ್ತಿ ಬಂತು. ಚೆನ್ನಾಗಿ ಪಾಠ ಮಾಡ್ತೀವಿ, ಚೆನ್ನಾಗಿ ಪಾಠ ಮಾಡ್ತೀವಿ ಅಂತಂದ್ರು. ಅಷ್ಟು ಅಂದಿದ್ದೆ ಸಾಕು ನೋಡಿ, ಸರ್ವಿಸ್ ಕಂಪ್ನಿ ಸೇರ್ಕೊಂಡ್ಬಿಟ್ಟೆ. ಮೊದಲು ಸ್ತ್ರೀ ಪಾತ್ರ ಮಾಡ್ತಿದ್ದೆ ನಾನು, ಅಕ್ಷಾಮೃತದಲ್ಲಿ ದ್ರೌಪದಿ ಪಾತ್ರ ಮಾಡ್ತಿದ್ದೆ, ಆಮೇಲೆ ಚಿತ್ರಾಂಗದಲ್ಲಿ ಚಿತ್ರಾಂಗದ ಪಾತ್ರ ಮಾಡ್ತಿದ್ದೆ. ಹೀಗೆ ಪಾತ್ರ ಮಾಡ್ತಿದ್ದೆ ನಾನು, ಸ್ತ್ರೀ ಪಾತ್ರ ಮಾಡ್ತಿದ್ದೆ. ಒಂದು 4-6 ವರ್ಷ ಬರೀ ಸ್ತ್ರೀ ಪಾತ್ರನೇ ಮಾಡ್ತಾ ಇದ್ದೆ ನಾನು. ಮೊದಲು ನಾನು ಏಣಿಗೆ ಬಾಳಪ್ಪನವರ ಕಂಪನಿ ಅಂತ ಕಂಪನಿ ಇತ್ತಲ್ಲ, ಆ ಕಂಪನಿಯಲ್ಲಿ ನಾನು ಒಂದು 4-6 ವರ್ಷ ಪಾತ್ರ ಮಾಡಿದ್ದೆ. ಅಲ್ಲಿಂದ ಗೋಕಾಕ್ ಬಸವಣ್ಣಪ್ಪನ ಕಂಪನಿ ಅಂತ ಇದೆ, ಇವತ್ತಿಗೆ ಇದೆ, ಆವಾಗ ಬಹಳ ಅದ್ದೂರಿಯಾಗಿತ್ತು. ಆ ಕಂಪನಿಯಲ್ಲಿ ಒಂದು 4-6 ವರ್ಷ ಅಲ್ಲಿದ್ದೆ. ಆಮೇಲೆ ಹಲಗೇರಿ ಜಟ್ಟಪ್ಪನವರ ಕಂಪನಿ ಅಂತ ನೀವು ಕೇಳಿರ್ಬೇಕಲ್ಲ, ಹಲಗೇರಿ ಜಟ್ಟಪ್ಪನವರ ಕಂಪನಿಯಲ್ಲಿ ನಾನು ಕೆಲವು ದಿವಸ ಇದ್ದೆ. ಅಲ್ಲಿಂದ ಒಂದು 2-3 ತಿಂಗಳ ಊರಿನಲ್ಲಿ ಬಂದು ಉಳಿದೆ. ಪುನಃ ಅವರು ಮತ್ತೆ ನನ್ನ ಕರೆಗೆ ಬಂದರು. ಅದು ಆವಾಗ

0: ನಿಲ್ಲೋ ಸಮಯ ಅದು ಕಂಪನಿ. ಅಲ್ಲಿ ಕೆಲವು ದಿವಸ ನಾನು ಪಾತ್ರ ಮಾಡ್ತಿದ್ದೆ, ಕಂಪನಿ ನಿಂತು ಹೋಗ್ಬಿಡ್ತು. ಅಷ್ಟು ಹೊತ್ತಿಗೆ ನಮ್ಮ ಎಂ ಸಿ ಮಹಾದೇವ ಸ್ವಾಮಿಗಳು ಸಿಕ್ಕಿಬಿಟ್ರು. ಅವರು ಹೇಳಿದ್ರು, ನಾ ಕಂಪನಿ ಮಾಡ್ತೀನಿ ಬಾರಯ್ಯ ಅಂತ. ನಮಗೆ ಚಾರ್ಜ್ ದುಡ್ಡು ಕೊಟ್ಟು ಸಾಕಾಗಿತ್ತು, ಅವ್ರು ಚಾರ್ಜ್ ಕೊಟ್ಟಿದ್ದೆ ಅಷ್ಟೇ. ಹೊರಟು ಬಿಟ್ಟೆ ಮೈಸೂರಿಗೆ. ನಾನು ಬಂದಿದ್ದು 57ನೇ ಇಸವಿ ಸ್ವಾಮಿ, 57ನೇ ಇಸವಿಗೆ ಬಂದು ನಾನು ಅಗ್ರಿಮೆಂಟ್ ಮಾಡಿಕೊಟ್ಟೆ ಅಲ್ಲಿ.
1: ಇದೀಗ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಮುಖ್ಯ ವಾರ್ತಾ. ಸರ್ವೋಚ್ಚ ನ್ಯಾಯಾಲಯ ಅಷ್ಟಾದಶ ವರ್ಷಾದೂನಾನಾಂ ಆಪರಾಧಿಕ ಹೀನಾನಾಂ ಛಾತ್ರ ಪ್ರದರ್ಶನಕಾರಿಣಾಂ ಸದ್ಯಃ ಮುಕ್ತೇಃ ನಿರ್ದೇಶಂ ಪ್ರಾಯಕ್ಷತ್. ಸಂವೃತ್ತೆ ಕೋಲಾಹಲೆ ರಾಜ್ಯಸಭಾಯಾ ಕಾರ್ಯಾಚರಣಂ ಆದಿನಾಯ ಸ್ಥಗಿತಂ. ಅಪರತ್ರ ಲೋಕಸಭಾಯಾಂ ಪರೀಕ್ಷಾ ಪತ್ರ ಪ್ರಕಟನ ವಿರೋಧಿ ಸಂಶೋಧನ ವಿಧೇಯಕಂ ಆಲಕ್ಷ್ಯ ಸಂಜಾತಃ ವಿಚಾರ ವಿಮರ್ಶ.
1: ಏರ್ ಇಂಡಿಯಾ ಸಂಸ್ಥೆಯ ಅಮೃತಸರ ವಿಮಾನಪತ್ತನೆ ಇಜಿ ಕನೆಕ್ಟ್ ಇತಿ ಹಬ್ ಅಂಡ್ ಸ್ಪೋಕ್ ಪ್ರತಿರೂಪಂ ಪ್ರವರ್ತಿತಂ. ಅನೇನ ತಾವತ್ ಪಂಜಾಬ್ ರಾಜ್ಯಂ ಸಪ್ತವಿಂಶತಿ ಅಂತಾರಾಷ್ಟ್ರೀಯ ಗಂತವ್ಯೈಃ ಸಹ ಯೋಕ್ಷ್ಯತೆ. ಝಾರ್ಖಂಡ್ ರಾಜ್ಯ ಷಡ್ಭಿಃ ಪ್ರಮುಖ ಗಣನಾಯಕೈಃ ಸಹ ಷೋಡಶ ಮಾವೋವಾದಿನಃ ಸುರಕ್ಷಾಬಲಾನಾಂ ಸಮಕ್ಷಂ ಆತ್ಮಸಮರ್ಪಣಂ ಅಕುರ್ವನ್. ಸರ್ವಕಾರೇಣ ಅಷ್ಟಾದಶ ರಾಜ್ಯೇಷು ಕೇಂದ್ರಶಾಸಿತ ಪ್ರದೇಶೇಷು ಚ ಸೈಬರ್ ಅಪರಾಧ ಪ್ರಕರಣೇಷು ಈ ಶೂನ್ಯ ಎಫ್ಐಆರ್ ಪಂಜೀಕರಣ ಪ್ರಣಾಳಿ ಪ್ರವರ್ತಿತ. ದಕ್ಷಿಣ ಜಾಪಾನೆ 7.1 ಪರಿಮಿತಾಯಾಃ ತೀವ್ರತಾಯಾಃ ಭೀಷಣ ಭೂಕಂಪಃ ದುರಾಪನ್ನಃ ಸುನಾಮಿ ಸತರ್ಕತಾ ಚ ಪ್ರಸಾರಿತ. ಅಪಿ ಚ ಛತ್ತೀಸ್ಗಢ ಒಡಿಶಾ ರಾಜ್ಯಯೋಃ ಅತ್ಯಧಿಕ ವೃಷ್ಟೇಃ ರಕ್ತವರ್ಣೀಯ ಸಂಚೇತನಾ ಪ್ರಸಾರಿತ. ಅಪರತಃ ದಿಲ್ಲೀಂ ಸಮೇತ್ಯ ಉತ್ತರ ಭಾರತಸ್ಯ ಬಹುಷು ರಾಜ್ಯೇಷು ಪೀತವರ್ಣಪರ ಸಂಚೇತನಾ ಪ್ರಖ್ಯಾಪಿತ. ಅಥ ವಾರ್ತಾಃ ವಿಸ್ತರೇಣ. ಸರ್ವೋಚ್ಚ ನ್ಯಾಯಾಲಯ ಅದ್ಯ ಪ್ರಾವೋಚತ್ ಯತ್ ನೀಟ್ ಪ್ರಶ್ನ ಪತ್ರ ಗೋಪ್ಯತಾ ಭಂಗೆ ದೇಶವ್ಯಾಪಿ ವಿರೋಧ ಪ್ರದರ್ಶನಾವಧೌ ಛಾತ್ರಾಣಾಂ ಅಥ ಚ ಆರಕ್ಷಕಾಣಾಂ ಕ್ಷತೇಃ ಆರೋಪೇಷು ಕಾಚಿತ್ ಗಭೀರಾ ತಟಸ್ಥತಾ ಚ ಅನ್ವೇಷಣ ಪ್ರಕ್ರಿಯಾ ಅವಶ್ಯಕಿ ವರ್ತತೆ. ಏತದತಿರಿಚ್ಯ ನ್ಯಾಯಾಲಯೇನ ವಿರೋಧ ಪ್ರದರ್ಶನಾವಧೌ ನಿಗಡಿತಾಃ ಆಪರಾಧಿಕ ಪೃಷ್ಠಭೂಮಿಹೀನಾಃ ಅಲ್ಪವಯಸ್ಕಾಃ ಛಾತ್ರಾಃ ತಕ್ಷಣಂ ಮೋಚಯಿತುಂ ಪ್ರಾದಿಶ್ಯತ್. ನ್ಯಾಯಾಲಯೇನ ಪ್ರದರ್ಶನ ಸಂಬದ್ಧಾನಾಂ ಸಾಕ್ಷ್ಯಾಣಾಂ ರಕ್ಷಣಾಯ ಅಪಿ ಆದೇಶೋ ಪ್ರದತ್ತಃ. ಮುಖ್ಯ ನ್ಯಾಯಾಧೀಶಸ್ಯ ಸೂರ್ಯಕಾಂತಸ್ಯ ಅಧ್ಯಕ್ಷತಾಯಾಂ ನ್ಯಾಯಪೀಠೇನ ಪ್ರದರ್ಶನಾವಧೌ ಛಾತ್ರಾಣಾಮುಪರಿ ಆರಕ್ಷಕಾಣಾಂ ಅತ್ಯಧಿಕ ಬಲ ಪ್ರಯೋಗಸ್ಯ ವಾದಶ್ರವಣಂ ವಿಹಿತಂ. ಶೀರ್ಷ ನ್ಯಾಯಾಲಯ ನ್ಯಗಾದೀತ್ ಯತ್ ಅಸ್ಯಾಂ ಅನ್ವೇಷಣ ಪ್ರಕ್ರಿಯಾಯಾಂ ದ್ವಿಶತಾಧಿಕಾನಾಂ ಕ್ಷತ ವಿಕ್ಷತಾರಕ್ಷಕಾಣಾಂ ಪರಿವಾರಸ್ಯಾಪಿ ಚಿಂತಾಃ ಅಪಿ ಸಮಾಹಿತಾಃ ಭವೇಯುಃ. ಪೀಠೇನ ದಿಲ್ಲಿ ಸರ್ವಕಾರಾಯ ಪಂಜೀಕೃತಾನಾಂ ಪ್ರಾಥಮಿಕೀನಾಂ ಅನ್ವೇಷಣಂ ನಿರಂತರಂ ಕರ್ತುಂ ಅನುಮತಿ ಪ್ರದತ್ತ. ಕಿಂತು ಸ್ಪಷ್ಟೀಕೃತಂ ಯತ್ ಯಾವತ್ ಪ್ರಕರಣಂ ವಿಚಾರಾಧೀನಂ ವರ್ತತೆ ತಾವತ್ ಪಾತ್ರ ಛಾತ್ರೇಷು ಕಿಮಪಿ ಕಠೋರ ಕಾರ್ಯಾಚರಣಂ ನ ಭವೇತ್. ಇದದತಿರಿಚ್ಯ ಸರ್ವೋಚ್ಚ ನ್ಯಾಯಾಲಯೇನ ದಿಲ್ಲಿ ಮಹಾರಾಷ್ಟ್ರ ಬಿಹಾರ ಕೇರಳಂ ಮಧ್ಯಪ್ರದೇಶ ಉತ್ತರ ಪ್ರದೇಶಾನಾಂ ಮುಖ್ಯ ಸಚಿವೇಭ್ಯ ಯಾಚಿಕಾಸು ಕೃತಾನಾಂ ಆರೋಪಾಣಾಂ ಪ್ರತ್ಯುತ್ತರಂ ಸಮಾಹೂತಂ. ನೀಟ್ ಪರೀಕ್ಷಾ ಪ್ರಕರಣೆ ಛಾತ್ರ ಪ್ರದರ್ಶನಕಾಲೆ ಆರಕ್ಷಕಾಣಾಂ ಕಾರ್ಯಾಚರಣಂ ಅಧಿಕೃತ್ಯ ವಿರೋಧಂ ಕುರ್ವತಾಂ ವಿಪಕ್ಷಿದಳಾನಾಂ ಕೋಲಾಹಲೇನ ಅದ್ಯ ರಾಜ್ಯಸಭಾಯಾಃ ಕಾರ್ಯಜಾತಂ ಅದ್ಯ ಆದಿನಾಯ ಸ್ಥಗಿತಂ. ಅದ್ಯ ಅಪರಾಹ್ನೆ ದ್ವಿವಾದನೆ ಪ್ರಥಮ ಸ್ಥಗನಾತ್ ಪರಂ ಯದಾ ಉಚ್ಚ ಸದನಂ ಸಮವೇತಂ ತದಾ ಸೂಕ್ಷ್ಮ ಲಘು ಮಧ್ಯಮೋದ್ಯಮ ಮಂತ್ರಿ ಜೀತನರಾಮ ಮಾಝಿ ಇತ್ಯಮುನಾ ಸೂಕ್ಷ್ಮ ಲಘು ಮಧ್ಯಮೋದ್ಯಮ ವಿಕಾಸ ಸಂಶೋಧನ ವಿಧೇಯಕಂ 26,000 ಸದನೆ ಉಪಸ್ಥಾಪಿತಂ. ಏತಸ್ಯ ವಿಧೇಯಕಸ್ಯೋದ್ದೇಶ್ಯಂ ಸೂಕ್ಷ್ಮ ಲಘು ಮಧ್ಯಮೋದ್ಯಮ ವಿಕಾಸ ಅಧಿನಿಯಮೆ 26,000 ಸಂಶೋಧನಂ ಇತ್ಯಸ್ತಿ. ವಿಧೇಯಕ ಉಪಸ್ಥಾಪನಕಾಲೆ ಏವ ವಿಪಕ್ಷೀ ಸದಸ್ಯಾಃ ಛಾತ್ರೇಷು ಕೃತಾಯಾಃ ಆರಕ್ಷಕ ಕ್ರಿಯಾಯಾಃ ವಿರೋಧಂ ಕುರ್ವಂತಃ ಪುನಃ ಪೀಠಸ್ಯ ಪುರತಃ ಆಗತ್ಯ ಉಚ್ಚೈಃ ವಿರೋಧೋದ್ಘೋಷಣಾಂ ಅಕುರ್ವನ್. ಅವಿರತ ಕೋಲಾಹಲಂ ದೃಷ್ಟ್ವಾ ಉಪಸಭಾಪತಿಃ ಹರಿವಂಶಃ

0: ಸದನಸ್ಯ ಕಾರ್ಯಾಚರಣೆ ಶ್ವಃ ಪ್ರಾತಃ ಏಕಾದಶವಾದನ ಯಾವತ್ ಅಸ್ಥಗಯತ್. ಲೋಕಸಭಾಯಾಂ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನಾನಾಂ ನಿವಾರಣಂ ಸಂಶೋಧನ ವಿಧೇಯಕಂ ವಿಂಶತಿ ಷಡ್ವಿಂಶತಿ ಇತಿ ಚರ್ಚಯೈ ಸ್ವೀಕೃತಿ ಪ್ರದಾನಾಯ ಚ ಉಪಸ್ಥಾಪಿತಂ. ವಿಧೇಯಕ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಅಧಿನಿಯಮಃ ವಿಂಶತಿ ಚತುರ್ವಿಂಶತಿ. ಅಸ್ಮಿನ್ ವಿಧೇಯಕೆ ಅನೇಕಾನಿ ಮಹತ್ವಪೂರ್ಣಾನಿ ಉಪಬಂಧಾನಿ ಸಂತಿ ಯಥಾ ದಶ ವರ್ಷ ಪರ್ಯಂತಂ ಕಾರಾವಾಸಃ ದಶ ಕೋಟಿ ರೂಪ್ಯಕಾಣಿ ಯಾವತ್ ದಂಡಃ ಅಪರಾಧಿನಾಂ ಸಂಪತ್ತಯಃ ಅಭಿಗೃಹೀತವ್ಯಾನಿ ಚ. ವಿಧೇಯಕಂ ಉಪಸ್ಥಾಪಯನ್ ಕಾರ್ಮಿಕ ಲೋಕ ಪರಿವಾದ ನಿವೃತ್ತಿ ವೇತನ ರಾಜ್ಯಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಹ ವರ್ಯಃ ಅವದತ್ ಯತ್ ನೂತನಂ ವಿಧಾನಂ ಅಸ್ಯ ದೇಶಸ್ಯ ಛಾತ್ರಾಣಾಂ ತಥಾ ಯೂನಾಂ ಕಲ್ಯಾಣಾರ್ಥಂ ಸರ್ವಕಾರಸ್ಯ ಸುದೃಢಾಂ ಪ್ರತಿಬದ್ಧತಾಂ ಪುನಃ ದೃಢೀಕರೋತಿ. ಡಾಕ್ಟರ್ ಸಿಂಹಃ ಅವದತ್ ಯತ್ ಸದ್ಯಃ ಏವ ಪೇಪರ್ ಲೀಕ್ ಇತಿ ಘಟನಾಯಾಃ ಅವಧಾನಂ ಸ್ವೀಕೃತ್ಯ ಪ್ರಧಾನಮಂತ್ರಿಣಾ ಸ್ವಯಮೇವ ನಿರ್ಣಯಃ ಸ್ವೀಕೃತಃ ಯತ್ ದುರಾಚಾರಾನ್ ನಿವಾರಯಿತುಂ ವಿಧಿ ಸಂರಚನಾಯಾಃ ಸುದೃಢೀಕರಣಸ್ಯ ಆವಶ್ಯಕತಾ ಅಸ್ತಿ.
1: You must compliment Prime Minister Modi and this government.
2: Congress ko Pradhan Mantri Narendra Modi ko shrey dena chahiye kyunki hamari sarkar ne us adhure karya ko pura kiya hai jise pehle hi pura kiya jana chahiye tha. Varsh 2024 mein ye vidhayak vidyarthiyon ko ye vishwas dilane ke uddeshya se laya gaya tha ki unka bhavishya surakshit hai. 2024 ke adhiniyam ke kriyanvan se prapt anubhavon ke aadhar par ab ye sanshodhan laya ja raha hai taki kanoon ko aur adhik sakht banaya ja sake tatha shighr nyay sunishchit kiya ja sake.
1: To ensure speedy justice.
0: ಚರ್ಚಾಯಾಂ ಭಾಗಂ ಭಜನ್ ಕಾಂಗ್ರೆಸ್ ದಲಸ್ಯ ಗೌರವ ಗಗೋಯಿ ಇತ್ಯೇಷಃ ಪ್ರತ್ಯಾರೋಪಿತವಾನ್ ಯತ್ ಸರ್ವಕಾರಃ ಶಿಕ್ಷಾಕ್ಷೇತ್ರಸ್ಯ ವಿಷಯೇ ಗಭೀರಃ ನಾಸ್ತಿ, ವಾಸ್ತವಿಕ ಪರಿಷ್ಕಾರಾನ್ ಆನೇತುಂ ನೈಚ್ಛತಿ ಇತಿ ಸಂದರ್ಭೇಸ್ಮಿನ್ ಚರ್ಚಾ ಅಧುನಾಪಿ ಪ್ರಚಲತಿ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಉಪಲಬ್ಧೋ ಭವಿಷ್ಯತಿ. ಅದ್ಯ ಅಮೃತಸರ ಅಂತಾರಾಷ್ಟ್ರೀಯ ವಿಮಾನಪತ್ತನೆ ಏರ್ ಇಂಡಿಯಾ ಸಂಸ್ಥಾಯಾಃ ಇಜಿ ಕನೆಕ್ಟ್ ಹಬ್ ಅಂಡ್ ಸ್ಪೋಕ್ ಪ್ರತಿರೂಪಸ್ಯ ಶುಭಾರಂಭೇಣ ಸಹ ಪಂಜಾಬ್ ರಾಜ್ಯಂ ಉತ್ತರ ಅಮೆರಿಕಾ ಯುಕೆ ಯುರೋಪ್ ಆಸ್ಟ್ರೇಲಿಯಾ ದೇಶೈಃ ಸಹ ಸಪ್ತವಿಂಶತಿ ಅಂತಾರಾಷ್ಟ್ರೀಯ ಗಂತವ್ಯೈಃ ಸಾಕಂ ಸಂಬದ್ಧಂ ಅಭವತ್. ಅಸ್ಯಾಃ ಯೋಜನಾಯಾಃ ಸಮಾರಂಭೇಣ ಅಮೃತಸರ್ ವಿಮಾನ ಪತ್ತನತಃ ಪ್ರತಿದಿನಂ ದ್ವೇ ಇಜಿ ಕನೆಕ್ಟ್ ಉಡ್ಡಯನೆ ಸಂಚಾಲಿತೆ ಭವಿಷ್ಯತಃ. ಆಭಾಸೀಯ ಮಾಧ್ಯಮೇನ ಜನಸಮೂಹಂ ಸಂಬೋಧಯನ್ ನಾಗರಿಕ ವಿಮಾನನ ಮಂತ್ರಿ ಕೆ ರಾಮಮೋಹನ ನಾಯ್ಡು ಅಬ್ರವೀತ್ ಯತ್ ಪ್ರತಿವರ್ಷಂ ಸಾರ್ಧೈಕ ಲಕ್ಷ ಯಾತ್ರಿಣಃ ಅಂತಾರಾಷ್ಟ್ರೀಯ ಉಡ್ಡಯನಾನಿ ಸಂಪಾದಯಿತುಂ ಅಮೃತಸರತಃ ದಿಲ್ಲಿನಗರಂ ಗಚ್ಛಂತಿ ಇತಿ ತಥ್ಯಾಂಕಾಯಾಃ ನಿರ್ದಶಂತಿ. ತೇನೋದೀರಿತಂ ಯತ್ ಏತಸ್ಮಾತ್ ಹಬ್ ಅಂಡ್ ಸ್ಪೋಕ್ ಪ್ರತಿರೂಪಾತ್ ತ್ರಿಂಶದ ಅಧಿಕ ದ್ವಿಸಹಸ್ರತಮ ವರ್ಷಂ ಯಾವತ್ ಚತುರ್ಲಕ್ಷಾಧಿಕಾಃ ನೂತನ ವೃತ್ತಿಯವಸರಃ ಸಹೈವ ತ್ರಿಂಶತ್ ಅರಬ್ ಡಾಲರ್ ಪರಿಮಿತಂ ಆರ್ಥಿಕ ಗತಿವಿಧಯಶ್ಚ ಭವಿಷ್ಯಂತೀತಿ ಸಂಭಾವ್ಯತೆ. ಜಾರ್ಖಂಡ್ ರಾಜ್ಯಸ್ಯ ನೈ ದಿಶಾ ನೈ ಪಹಲ್ ಇತಿ ನಕ್ಸಲ್ ವಿರೋಧಿ ಅಭಿಯಾನೇನ ಅದ್ಯ ಮಹತ್ ಸಾಫಲ್ಯಂ ಪ್ರಾಪ್ತಂ. ಕೊಲ್ಹಾನ್ ಲಾತೆಹಾರ್ ಕ್ಷೇತ್ರಯೋಃ ಷೋಡಶ ಸಕ್ರಿಯಾಃ ಮಾವೋವಾದಿನಃ ರಾಚಿನಗರೆ ಆರಕ್ಷಕಾಣಾಂ ಸಮಕ್ಷಂ ಆತ್ಮಸಮರ್ಪಣಂ ಕೃತವಂತಃ. ಆತ್ಮಸಮರ್ಪಣಂ ಕರ್ತೃಷು ಷಡ್ ಜನಾಃ ಪ್ರಮುಖಾಃ ದಲಸೇನಾಪತಯಃ ಸಂತಿ. ಆರಕ್ಷಿ ಮಹಾನಿದೇಶಕ ತದಾಶಾ ಮಿಶ್ರಃ ಅವದತ್ ಯ ಸರಣಾಗತಾಃ ಮಾವೋವಾದಿನಃ ರಾಜ್ಯ ಸರ್ವಕಾರಸ್ಯ ಪುನರ್ವಸನ ನೀತೇಃ ಲಾಭಾನ್ ಪ್ರಾಪ್ನುಯುಃ. ಸರ್ವಕಾರೇಣ ಅಷ್ಟಾದಶ ರಾಜ್ಯೇಷು ಕೇಂದ್ರಶಾಸಿತ ಪ್ರದೇಶೇಷು ಚ ಸೈಬರ್ ಅಪರಾಧಂ ಆಲಕ್ಷ್ಯ ಈ ಶೂನ್ಯ ಎಫ್ಐಆರ್ ಪಂಜೀಕರಣಸ್ಯ ನೂತನ ಕಾಚಿತ್ ವ್ಯವಸ್ಥಾ ಪ್ರವರ್ತಿತಾ. ಗೃಹ ರಾಜ್ಯಮಂತ್ರಿ ಬಂದಿ ಸಂಜಯ ಕುಮಾರಃ ಸೂಚಿತವಾನ್ ಯತ್ ಅಸ್ಮಿನ್ ಈ ಶೂನ್ಯ ಎಫ್ಐಆರ್ ತಂತ್ರೆ ದ್ವಾದಶ ಸಹಸ್ರಾಧಿಕಾನಿ ಪ್ರಕರಣಾನಿ ಏತಾವತಾ ಪಂಜೀಕೃತಾನಿ. ಮಂತ್ರಿಣಾ ನಿವೇದಿತಂ ಯತ್ ಅಸ್ಯಾಃ ವ್ಯವಸ್ಥಾಯಾಃ ಅಂತರ್ಗತಂ ನಿಶ್ಚಿತ ವಿತ್ತೀಯ ಹಾನೇಃ ಪರಿದೇವನಾನಿ ರಾಷ್ಟ್ರೀಯ ಸೈಬರ್ ಅಪರಾಧ ರಿಪೋರ್ಟಿಂಗ್ ಪೋರ್ಟಲ್ ಉತವಾ ತ್ರಿಂಶದ್ ಅಧಿಕ ಏಕೋನವಿಂಶತಿ ಶತ ತಮಂ ಇತಿ ಸಹಾಯತಾ ಸಂಖ್ಯಾಯಾಂ ಪಂಜೀಕರ್ತುಂ ಶಕ್ಯತೆ. ಅದ್ಯ ದಕ್ಷಿಣ ಜಾಪಾನೆ ತಾವತ್ ತೀವ್ರತಮಂ ಭೂಕಂಪಃ ದುರಾಪನ್ನಃ. ಜಾಪಾನಸ್ಯ ಋತುವಿಭಾಗಾನುಸಾರಂ ಅದ್ಯ ಅಪರಾಹ್ನೆ ಕುಮಾಮೋಟೋ ಪ್ರಾಂತ್ಯ 7.1 ಪರಿಮಿತಿ

0: ನಿಮಿತ್ತಂ ತೀವ್ರ ಕಂಪನಂ ಅನುಭೂತಂ ಆಗತಂ. ವಿಭಾಗೇನ ಏರಿಯಾಕೆ ಸಮುದ್ರಸ್ಯ ಅಥ ಚ ಯಾಸು ಶಿರೋ ಸಮುದ್ರಸ್ಯ ತಟವರ್ತಿ ಕ್ಷೇತ್ರೇಸು ಸುನಾಮಿ ಸಂಚೇತನ ಪ್ರಸಾರಿತ. ಭಾರತ ಋತು ವಿಜ್ಞಾನ ವಿಭಾಗೇನ ಛತ್ತೀಸ್ಗಢ ಒಡಿಶಾ ರಾಜ್ಯಯೋಃ ವಿಭಿನ್ನೇಷು ಸ್ಥಾನೇಷು ಅತ್ಯಧಿಕ ವೃಷ್ಟೇಃ ಸಂಭಾವನಾ ಅವಲೋಕ್ಯ ರಕ್ತವರ್ಣೀಯ ಸಂಚೇತನ ಪ್ರಖ್ಯಾಪಿತ. ದಿಲ್ಲಿ ಸಹಿತೇಷು ಉತ್ತರ ಭಾರತೀಯ ರಾಜ್ಯೇಷ್ವಪಿ ಅತ್ಯಧಿಕ ವೃಷ್ಟಿ ನಾರಂಗವರ್ಣೀಯ ಸಂಚೇತನ ಪ್ರದತ್ತ. ಇತಿ ವಾರ್ತಾಃ.
1: ಅವಲೋಕನ. ಶಿವಾಣಿ ಅವಲೋಕನ. ವಿಷಯ ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಕೃತಕ ಬುದ್ಧಿಮತ್ತೆಗಾಗಿ ಇಂಡಿಯಾ ಎಐ ಮಿಷನ್. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಇಂದಿನ ಡಿಜಿಟಲ್ ಯುಗದಲ್ಲಿ ಕೃತಕ ಬುದ್ಧಿಮತ್ತೆಯು ಪ್ರಮುಖ ತಾಂತ್ರಿಕ ಆವಿಷ್ಕಾರವಾಗಿ ಹೊರಹೊಮ್ಮಿದೆ. ಇದು ದೇಶದ ಆರ್ಥಿಕತೆ ಮತ್ತು ಆಡಳಿತ ವ್ಯವಸ್ಥೆಯನ್ನು ಮರುರೂಪಿಸುತ್ತಿದೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಎಲ್ಲರಿಗೂ ಎಐ ಎಂಬ ದೂರದೃಷ್ಟಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ತಂತ್ರಜ್ಞಾನದ ಪ್ರಯೋಜನಗಳು ಪ್ರತಿಯೊಬ್ಬ ನಾಗರಿಕನಿಗೂ ತಲುಪಬೇಕು ಮತ್ತು ಯುವಜನತೆಗೆ ಉದ್ಯೋಗಾವಕಾಶಗಳು ಸಿಗಬೇಕು ಎಂಬುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಈ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರವು 2024 ಮಾರ್ಚ್ನಲ್ಲಿ 10,371 ಕೋಟಿ ರೂಪಾಯಿ ವೆಚ್ಚದ ಇಂಡಿಯಾ ಎಐ ಮಿಷನ್ ಯೋಜನೆಗೆ ಅನುಮೋದನೆ ನೀಡಿತು. ಈ 5 ಯೋಜನೆಯು ಭಾರತವನ್ನು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಲು ಸಹಕಾರಿಯಾಗಿದೆ. ಭಾರತೀಯ ಸಂಸ್ಥೆಗಳು ಅಭಿವೃದ್ಧಿಪಡಿಸುತ್ತಿರುವ 20 ದೇಶೀಯ ಭಾಷಾ ಮಾದರಿಗಳಿಗೆ ಸರ್ಕಾರ ಬೆಂಬಲ ನೀಡಿದೆ. ಇದರಲ್ಲಿ ಸರ್ವಂ ಎಐ, ಜ್ಞಾನಿ ಎಐ, ಭಾರತ್ ಜೆನ್ ಮತ್ತು ಅವತಾರ್ ಎಐ ಸಂಸ್ಥೆಗಳ ಮಾದರಿಗಳು ಪ್ರಮುಖ ಸಾಧನೆ ಮಾಡಿವೆ. ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಿಗೆ ಸೂಕ್ತವಾದ ಸಣ್ಣ ಭಾಷಾ ಮಾದರಿಗಳು ಕೂಡ ಅಭಿವೃದ್ಧಿ ಹಂತದಲ್ಲಿವೆ. ಈ ತಂತ್ರಜ್ಞಾನಕ್ಕೆ ಅಗತ್ಯವಿರುವ ಕಂಪ್ಯೂಟಿಂಗ್ ಸಾಮರ್ಥ್ಯವನ್ನು ಒದಗಿಸಲು 15 ಸೇವಾದಾರರನ್ನು ಪಟ್ಟಿಗೆ ಸೇರಿಸಲಾಗಿದೆ. ದೇಶದಲ್ಲಿ 237 ಯೋಜನೆಗಳಿಗೆ 93 ಲಕ್ಷ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಜಿಪಿಯು ಗಂಟೆಗಳನ್ನು ಮಂಜೂರು ಮಾಡಲಾಗಿದೆ. ಯುವಜನರ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು 12 ರಾಷ್ಟೀಯ ಮಟ್ಟದ ಹ್ಯಾಕಥಾನ್ಗಳನ್ನು ಆಯೋಜಿಸಲಾಗಿದೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ 686 ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ ನೀಡಲಾಗಿದೆ. ಯುವ ಎಐ ಫಾರ್ ಆಲ್ ಕಾರ್ಯಕ್ರಮದ ಮೂಲಕ 26 ಲಕ್ಷಕ್ಕೂ ಹೆಚ್ಚು ಜನರು ತರಬೇತಿ ಪಡೆದಿದ್ದಾರೆ. ಜೊತೆಗೆ 27 ಎಐ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದ್ದು 58 ಎಐ ಶ್ರೇಷ್ಠತಾ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ. ಕೃತಕ ಬುದ್ಧಿಮತ್ತೆಯು ಅನೇಕ ಅನುಕೂಲಗಳನ್ನು ನೀಡಿದರೂ ಕೆಲವು ಅಪಾಯಗಳನ್ನು ಸಹ ಹೊಂದಿದೆ. ತಪ್ಪು ಮಾಹಿತಿ, ಡೀಪ್ಫೇಕ್ ವಂಚನೆ ಮತ್ತು ಖಾಸಗಿತನದ ಉಲ್ಲಂಘನೆಯಂತಹ ಸವಾಲುಗಳು ಇದರಿಂದ ಉಂಟಾಗುತ್ತವೆ. ಈ ಅಪಾಯಗಳನ್ನು ತಡೆಯಲು ಇಂಡಿಯಾ ಎಐ ಮಿಷನ್ನ ಸೇಫ್ ಅಂಡ್ ಟ್ರಸ್ಟೆಡ್ ಎಐ ಅಂದರೆ ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಕೃತಕ ಬುದ್ಧಿಮತ್ತೆ ವಿಭಾಗ ಕೆಲಸ ಮಾಡುತ್ತಿದೆ. ಇದರ ಅಡಿಯಲ್ಲಿ ದೇಶದ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ 13 ಜವಾಬ್ದಾರಿಯುತ ಎಐ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಡೀಪ್ಫೇಕ್ ಪತ್ತೆಹಚ್ಚಲು ಐಐಟಿ ಜೋಧ್ಪುರ ಮತ್ತು ಐಐಟಿ ಮದ್ರಾಸ್ ಸಂಸ್ಥೆಗಳು ಸಾಕ್ಷ್ಯ ಎಂಬ ವ್ಯವಸ್ಥೆಯನ್ನು ರೂಪಿಸಿವೆ. ಆಡಿಯೋ ಮತ್ತು ವಿಡಿಯೋ ವಂಚನೆ ಪತ್ತೆ ಮಾಡಲು ಎಐ ವಿಶ್ಲೇಷಕ್ ಯೋಜನೆ ಕೆಲಸ ಮಾಡುತ್ತಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಎಐ ತಾರತಮ್ಯ ಅಂದರೆ ತಪ್ಪು ಸಲಹೆ ಅಥವಾ ತಪ್ಪು ನಿರ್ಧಾರಗಳನ್ನು ಕಡಿಮೆ ಮಾಡಲು ಎನ್ಐಟಿ ರಾಯ್ಪುರ ಶ್ರಮಿಸುತ್ತಿದೆ. ಐಐಟಿ ದೆಹಲಿ ಖಾಸಗಿ ಮಾಹಿತಿ ರಕ್ಷಿಸುವ ಮಾದರಿಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಹಾಗೆಯೇ ಸಿಆರ್ಡಿಎ ಮತ್ತು ಐಐಟಿ ಜೋಧ್ಪುರ ಸಂಸ್ಥೆಗಳು ಭದ್ರತೆ ಮತ್ತು ಮಾಹಿತಿ ಸುರಕ್ಷತೆಗೆ ಸಂಬಂಧಿಸಿದ ತಂತ್ರಜ್ಞಾನಗಳನ್ನು ನಿರ್ಮಿಸುತ್ತಿವೆ. ಎಐ ತಂತ್ರಜ್ಞಾನದ ಸರಿಯಾದ ಬಳಕೆಗೆ ಬಲವಾದ ನಿಯಮಗಳು ಅಗತ್ಯವಾಗಿವೆ. ಇದಕ್ಕಾಗಿ ಸರ್ಕಾರ ಇಂಡಿಯಾ ಎಐ ಆಡಳಿತ ಮಾರ್ಗಸೂಚಿಗಳನ್ನು ಜಾರಿಗೆ ತಂದಿದೆ. ಈ ಮಾರ್ಗಸೂಚಿಗಳು ತಪ್ಪು ಮಾಹಿತಿ ಮತ್ತು ಸಮಾಜದ ಮೇಲಾಗುವ ಹಾನಿಗಳನ್ನು ತಡೆಯಲು ಸಹಾಯ ಮಾಡುತ್ತವೆ. ಜನವರಿ 2025 ಸ್ಥಾಪಿತವಾದ ಇಂಡಿಯಾ ಎಐ ಸೇಫ್ಟಿ ಇನ್ಸ್ಟಿಟ್ಯೂಟ್ ಎಐ ಸುರಕ್ಷತೆ ಮತ್ತು ಸಂಶೋಧನೆಯನ್ನು ಮುನ್ನಡೆಸುತ್ತಿದೆ. ಭಾರತವು ಜಾಗತಿಕ ಮಟ್ಟದಲ್ಲೂ ಎಐ ನಿಯಮಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. G20 ಮತ್ತು ವಿಶ್ವಸಂಸ್ಥೆಯಂತಹ ವೇದಿಕೆಗಳಲ್ಲಿ ಭಾರತವು ಜಾಗತಿಕ ದಕ್ಷಿಣದ ರಾಷ್ಟ್ರಗಳ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ನವದೆಹಲಿಯಲ್ಲಿ ನಡೆದ ಇಂಡಿಯಾ ಎಐ ಇಂಪ್ಯಾಕ್ಟ್ ಶೃಂಗಸಭೆ 2026 ಅಧ್ಯಕ್ಷತೆಯನ್ನು ಭಾರತ ವಹಿಸಿತ್ತು. ಈ ಶೃಂಗಸಭೆಯಲ್ಲಿ ಸುರಕ್ಷಿತ ಎಐ ಅಭಿವೃದ್ಧಿಗಾಗಿ ಜಾಗತಿಕ ಮಟ್ಟದ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಯಿತು.

0: ಮುಕ್ತ ಸಂಪನ್ಮೂಲಗಳನ್ನು ಹಂಚಿಕೊಳ್ಳಲು ಟ್ರಸ್ಟೆಡ್ ಎಐ ಕಾಮನ್ಸ್ ವ್ಯವಸ್ಥೆಯನ್ನು ರೂಪಿಸಲಾಯಿತು. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವು ವೇಗವಾಗಿ ಬೆಳೆಯುತ್ತಿದ್ದು ಅದರ ಸುರಕ್ಷತೆ ಅತ್ಯಂತ ಮುಖ್ಯವಾಗಿದೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ತಿಳಿಸಿರುವಂತೆ ಭಾರತದ ಎಐ ನೀತಿಯು ತಂತ್ರಜ್ಞಾನವನ್ನು ಹೆಚ್ಚು ಕೈಗೆಟುಕುವಂತೆ ಮಾಡಲು ಮತ್ತು ಅದರ ಸುರಕ್ಷತೆಗೆ ಸಮಾನ ಮಹತ್ವ ನೀಡಿದೆ. ಇಂಡಿಯಾ ಎಐ ಮಿಷನ್ ಮೂಲಕ ಭಾರತ ಮೂಲಸೌಕರ್ಯ, ದೇಶೀಯ ತಂತ್ರಜ್ಞಾನ ಮತ್ತು ಸುರಕ್ಷತಾ ಮಾನದಂಡಗಳನ್ನು ಬಲಪಡಿಸುತ್ತಿದೆ. ಸುರಕ್ಷಿತ ಮತ್ತು ಜವಾಬ್ದಾರಿಯುತ ಎಐ ಬಳಕೆಯ ಮೂಲಕ ದೇಶ ವಿಕಸಿತ ಭಾರತ 2047 ಗುರಿಯತ್ತ ಯಶಸ್ವಿಯಾಗಿ ಸಾಗುತ್ತಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಅವಲೋಕನ ಪ್ರಸಾರವಾಯಿತು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಕಾಯ್ದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಆದೇಶ. ಮಂಡ್ಯದಲ್ಲಿ ರೈತರಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ವಿಫಲ. ಸರ್ವಪಕ್ಷ ಸಭೆ ಕರೆಯಲು ಬಿಜೆಪಿ ಆಗ್ರಹ. ಇಂದು ರಾತ್ರಿಯೊಳಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಕೆಪಿಎಸ್ಸಿ ಅಕ್ರಮ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಸರ್ಕಾರ ಬದ್ಧ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಗಸ್ಟ್ 13ರಿಂದ 10 ದಿನಗಳ ಕಾಲ ವಿಧಾನಮಂಡಲ ವಿಶೇಷ ಅಧಿವೇಶನ. ವಾರ್ತೆಗಳ ವಿವರ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ವರ್ಚುವಲ್ ಮೂಲಕ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಹತ್ವದ ಶಿಫಾರಸು ಮಾಡಿದೆ. ಪ್ರತಿದಿನ 3500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ಒಟ್ಟು 4 ಟಿಎಂಸಿಗಳಷ್ಟು ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ನೀರಿನ ಕೊರತೆ ಇದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನೀರು ಹರಿಸುವಂತೆ ಶಿಫಾರಸು ಮಾಡಿರುವ ಕ್ರಮ ಖಂಡಿಸಿ ಮಂಡ್ಯ ಜಿಲ್ಲೆಯ ರೈತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಆದೇಶ ಖಂಡಿಸಿ ಮಂಡ್ಯ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನೂರಾರು ಮಂದಿ ಕಾರ್ಯಕರ್ತರು ಜಮಾಯಿಸಿ ಉರುಳು ಸೇವೆ ನಡೆಸಿ ಸಮಿತಿ ವಿರುದ್ಧ ಘೋಷಣೆ ಕೂಗಿದರು. ರಾಜ್ಯ ಸರ್ಕಾರ ಒತ್ತಡಕ್ಕೆ ಮಣಿದು ನೀರು ಬಿಡಬಾರದು ಎಂದು ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ಮತ್ತೊಮ್ಮೆ ವಿಫಲವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ರಾಜ್ಯದಲ್ಲಿ ಭೀಕರ ಬರಗಾಲದ ನಡುವೆಯೂ ದಿನಕ್ಕೆ 3500 ಕ್ಯೂಸೆಕ್ ನೀರು ಬಿಡಲು ಸರ್ಕಾರ ತಮಿಳುನಾಡಿಗೆ ಸಂಪೂರ್ಣ ಶರಣಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಸರ್ವಪಕ್ಷಗಳ ಸಭೆ ಕರೆಯಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹೆಚ್ಚಾಗಿದ್ದು ಮಂಡ್ಯದಲ್ಲಿ ಕಬ್ಬು ಒಣಗುತ್ತಿದೆ, ಅಣೆಕಟ್ಟೆಗಳಲ್ಲಿ ನೀರಿನ ಮಟ್ಟ ಕುಸಿದಿದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡುವ ಆದೇಶ ರಾಜ್ಯದ ಜನರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ತಿಳಿಸಿದ್ದಾರೆ. ಸರಿಯಾದ ಅಂಕಿಅಂಶ ಸಮೇತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ರಾಜ್ಯದ ವಸ್ತುಸ್ಥಿತಿ ಮನವರಿಕೆ ಮಾಡಿಕೊಟ್ಟು ಕನ್ನಡಿಗರ ಹಿತಾಸಕ್ತಿ ಕಾಪಾಡುವುದು ರಾಜ್ಯ ಸರ್ಕಾರದ ಕರ್ತವ್ಯ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಮುಖ್ಯಮಂತ್ರಿ ಹಾಗೂ ಕಾವೇರಿ ನೀರು ಪ್ರಾಧಿಕಾರ ಕೈಗೊಳ್ಳುವ ನಿರ್ಧಾರವೇ ಅಂತಿಮ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ ನಡೆಯುತ್ತಿರುವಂತಹ ರಸ್ತೆ ಕಾಮಗಾರಿಗಳ ವಿಳಂಬ ಹಾಗೂ ನಿಂತಿರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ನಡೆಸಲಾಗಿದೆ. ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರರು ಹಾಗೂ ಎಲ್ಎನ್ಟಿ ಕಂಪನಿಗೆ ತಕ್ಷಣ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ರಾತ್ರಿಯೊಳಗೆ ಪಕ್ಷದ ವರಿಷ್ಠರು ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ರಾತ್ರಿ ಸಭೆ ನಿಗದಿಯಾಗಿದ್ದು ಸಚಿವರ ಪಟ್ಟಿ ಅಂತಿಮಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡುವ ಬಗ್ಗೆ ದೆಹಲಿಯಲ್ಲಿ ನಡೆಯುವ ಉನ್ನತ ಮಟ್ಟದ ಸಭೆ ಇಂದು ಅಂತಿಮಗೊಳಿಸಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ತಿಳಿಸಿದೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸಾರ್ವಜನಿಕ ಪರೀಕ್ಷೆ ಹಾಗೂ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮಗಳು ನಡೆದಿರುವ ಆರೋಪಗಳ ಕುರಿತು ದಾಖಲಾಗಿರುವ 2 ಪ್ರಕರಣಗಳ ತನಿಖೆಯನ್ನು ಅಪರಾಧ ತನಿಖಾ ಇಲಾಖೆಗೆ ವರ್ಗಾಯಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. 2 ಪ್ರಕರಣಗಳ ಕುರಿತು ನ್ಯಾಯಸಮ್ಮತ, ನಿಷ್ಪಕ್ಷಪಾತ ಮತ್ತು ಸಮಗ್ರ ತನಿಖೆ ನಡೆಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕ ನೇಮಕಾತಿ ಪ್ರಕ್ರಿಯೆಯ ಪಾವಿತ್ರ್ಯ, ವಿಶ್ವಾಸಾರ್ಹತೆ ಮತ್ತು ಪಾರದರ್ಶಕತೆಯನ್ನು ಕಾಪಾಡುವುದು ರಾಜ್ಯ ಸರ್ಕಾರದ ಅಚಲ ಬದ್ಧತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಮಂಡಲದ ಅಧಿವೇಶನ ಆಗಸ್ಟ್ 13ರಿಂದ ಆರಂಭಗೊಳ್ಳಲಿದೆ.

0: ಈ ಕುರಿತಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆದೇಶ ಹೊರಡಿಸಿದ್ದಾರೆ. ಆಗಸ್ಟ್ 13-27 ಒಟ್ಟು 10 ದಿನಗಳ ಕಾಲ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕಲಾಪ ನಡೆಯಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ಈ ಬಾರಿಯ ಅಧಿವೇಶನದಲ್ಲಿ ಕಾವೇರಿ ಜಲವಿವಾದ, ಕೆಪಿಎಸ್ಸಿ ಹಗರಣ, ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಸ್ಟ್ 1 ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಲಿದ್ದು ಇತಿಹಾಸ ಪ್ರಸಿದ್ಧ ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟನೆ ಮಾಡಲಿದ್ದಾರೆ. ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದಂತಹ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ ಈ ಮಾಹಿತಿ ನೀಡಿದ್ದಾರೆ. ಸ್ವಾಮಿ ವಿವೇಕಾನಂದರು 1892 ಮೈಸೂರಿಗೆ ಭೇಟಿ ನೀಡಿದ ಸಮಯದಲ್ಲಿ ಅವರು ತಂಗಿದ್ದ ಐತಿಹಾಸಿಕ ಸ್ಥಳವನ್ನು ಪುನರುಜ್ಜೀವನಗೊಳಿಸಿ ವಿವೇಕ ಸ್ಮಾರಕವನ್ನಾಗಿ ನಿರ್ಮಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆಗಸ್ಟ್ 1 ಪ್ರಧಾನಿ ನರೇಂದ್ರ ಮೋದಿಯವರು ಈ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಇದೇ ವೇಳೆ ಸ್ಮಾರಕದ ಆವರಣದಲ್ಲಿರುವಂತಹ ಶಿವನ ದೇಗುಲಕ್ಕೆ ಭೇಟಿ ನೀಡಲಿರುವ ಪ್ರಧಾನಿಯವರು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ.
3: ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮೈಸೂರಿಗೆ ವಿವೇಕ ಸ್ಮಾರಕದ ಉದ್ಘಾಟನೆಗೋಸ್ಕರ ಬರಲಿದ್ದಾರೆ. ಅದು ಆಗಸ್ಟ್ 1 ವಿವೇಕ ಸ್ಮಾರಕಕ್ಕೆ ಬಂದು ತಲುಪಲಿದ್ದಾರೆ. ಅವರ ಜೊತೆಗೆ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹಾಗೂ ಸಂಸದರಾಗಿರ್ತಕ್ಕಂತ ಯದುವೀರ್ಜಿಯವರು ಹಾಗೂ ಇನ್ನಿತರ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
0: ಸಮಾರಂಭದಲ್ಲಿ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಸಂಸದ ಯದುವೀರ್ ಕೃಷ್ಣದತ್ತ, ಚಾಮರಾಜ ಒಡೆಯರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ಹುಲಿ ಸಂರಕ್ಷಣೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಭಾರತದ ನಾಯಕತ್ವದ ವಿಜ್ಞಾನ ಆಧಾರಿತ ನೀತಿಗಳು, ಜಾಗತಿಕ ಪಾಲುದಾರಿಕೆಗಳು ಹುಲಿಗಳ ಸಂಖ್ಯೆಯಲ್ಲಿ ಗಮನಾರ್ಹ ಚೇತರಿಕೆಗೆ ಕಾರಣವಾಗಿವೆ. ಭಾರತದ ಕಾಡಿನಲ್ಲಿ ವಿಶ್ವದ 70% ಹುಲಿಗಳು ವಾಸಿಸುತ್ತಿದ್ದು ಇದು ಅತಿದೊಡ್ಡ ಜಾಗತಿಕ ಹುಲಿ ಭದ್ರಕೋಟೆಯಾಗಿದೆ. 2006 ಭಾರತದ ಹುಲಿಗಳ ಸಂಖ್ಯೆ ದ್ವಿಗುಣಗೊಂಡಿದೆ. ಪ್ರಾಜೆಕ್ಟ್ ಟೈಗರ್ ಮೂಲಕ 18 ರಾಜ್ಯಗಳಲ್ಲಿ 58 ಹುಲಿ ಮೀಸಲು ಪ್ರದೇಶಗಳಿದ್ದು ಇದು ಸುಮಾರು 84,500 ಚದರ ಕಿಲೋಮೀಟರ್ ಒಳಗೊಂಡಿದೆ. ಅಖಿಲ ಭಾರತ ಹುಲಿ ಅಂದಾಜು ವಿಶ್ವದ ಅತಿದೊಡ್ಡ ಜೀವ ವೈವಿಧ್ಯ ಸಮೀಕ್ಷೆಯಾಗಿದ್ದು ಗಿನ್ನಿಸ್ ವಿಶ್ವ ದಾಖಲೆಯನ್ನು ಹೊಂದಿದೆ. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಮತ್ತು ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ ಆಗಸ್ಟ್ 1 ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಅಭಿಯಾನದ ಅಡಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಆಡಳಿತ ಹೊಂದಿರುವಂತಹ ಎಲ್ಲ ನಗರ ಪಾಲಿಕೆಗಳು ಹಾಗೂ ಇತರೆ ಸಂಸ್ಥೆಗಳ ವತಿಯಿಂದ ಕಟ್ಟಡ ಮತ್ತು ಭಗ್ನಾವಶೇಷ ತ್ಯಾಜ್ಯ, ಮರದ ಕೊಂಬೆಗಳು, ವಿದ್ಯುತ್ ಕಂಬಗಳು, ಪೈಪುಗಳನ್ನು ಸಾಮೂಹಿಕವಾಗಿ ತೆರವುಗೊಳಿಸಲು ಉದ್ದೇಶಿಸಲಾಗಿದೆ. ಖಾಲಿ ನಿವೇಶನ ಮಾಲೀಕರು ಸ್ವತಃ ಸ್ವಚ್ಛಗೊಳಿಸದಿದ್ದರೆ 25-1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟಪಡಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮನಿರ್ಭರ ಭಾರತ ಯೋಜನೆಗಳ ಮೂಲಕ ದೇಶೀಯ ಉತ್ಪಾದನಾ ಸಾಮರ್ಥ್ಯ ಬಲಪಡಿಸಲು ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವಾಲಯ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ದೇಶದ ಭಾರಿ ಕೈಗಾರಿಕಾ ಕ್ಷೇತ್ರದ ಸ್ಪರ್ಧಾತ್ಮಕತೆ, ತಾಂತ್ರಿಕ ಉನ್ನತೀಕರಣ ಹಾಗೂ ಕರ್ನಾಟಕ ಸೇರಿದಂತೆ ದಾವಣಗೆರೆಯಲ್ಲಿ ಸುಧಾರಿತ ಉತ್ಪಾದನಾ ಕ್ಲಸ್ಟರ್ಗಳ ಸ್ಥಾಪನೆ ಕುರಿತು ಸಂಸತ್ತಿನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸಚಿವಾಲಯವು ಈ ಲಿಖಿತ ಉತ್ತರ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಅನಗತ್ಯ ವಿವಾದ ಸೃಷ್ಟಿಸುತ್ತಿದ್ದು ಇದೀಗ ಕೇಂದ್ರ ಸರ್ಕಾರದ ಸ್ಪಷ್ಟ ನಿಲುವಿನಿಂದ ಕರ್ನಾಟಕದ ಪರವಾದ ವಾದಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ಗಾಣಿಗ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜುಲೈ ತಿಂಗಳ ಅಂತ್ಯದೊಳಗೆ ಪಡಿತರ ಚೀಟಿದಾರರಿಗೆ ಪಡಿತರ ಅಕ್ಕಿ ಧಾನ್ಯ ವಿತರಣಾ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕಾಗಿರುವುದರಿಂದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳು ಇದೇ 31 ಪ್ರತಿದಿನ ಬೆಳಗ್ಗೆ 6 ರಾತ್ರಿ 10 ತೆರೆದಿರಬೇಕೆಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು

ಸಿಡಬ್ಲ್ಯೂಆರ್ಸಿ ಆದೇಶ. ಮಂಡ್ಯದಲ್ಲಿ ರೈತರಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ವಿಫಲ. ಸರ್ವಪಕ್ಷ ಸಭೆ ಕರೆಯಲು ಬಿಜೆಪಿ ಆಗ್ರಹ. ಇಂದು ರಾತ್ರಿಯೊಳಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಕೆಪಿಸಿ ಅಕ್ರಮ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಸರ್ಕಾರ ಬದ್ಧ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಗಸ್ಟ್ 13ರಿಂದ 10 ದಿನಗಳ ಕಾಲ ವಿಧಾನಮಂಡಲ ಅಧಿವೇಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಯಕ್ರಮ ಕೃಷಿ ರಂಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಹವಾಮಾನ ಬದಲಾವಣೆ ಸಂದರ್ಭದಲ್ಲಿ ಸುಸ್ಥಿರ ಮೀನುಗಾರಿಕೆ ಕುರಿತು ಡಾಕ್ಟರ್ ಅಮೋಘ್ ಕೆಆರ್ ಅವರೊಂದಿಗೆ ಸಂದರ್ಶನ. ನಂತರ ಜನಪದ ಸಂಗೀತ, ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. ಸಂದರ್ಶನಕ್ಕಿಂತ ಮೊದಲು ಎರಡು ಪ್ರಕಟಣೆಗಳು.
1: ಮೈಸೂರು ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಹವಾಮಾನ ಬದಲಾವಣೆಯಾಗಿದೆ, ಈ ಬಾರಿ ಮಳೆ ಬಂದಿಲ್ಲ, ನಮ್ಮ ರೈತರಿಗೆ ಆದಾಯದ ಸಂಕಷ್ಟ ಎದುರಾಗಿದೆ. ಈ ಒಂದು ಸಂದರ್ಭದಲ್ಲಿ, ಈ ಒಂದು ವೈಪರೀತ್ಯ ಹವಾಮಾನ ಸಂದರ್ಭದಲ್ಲೂ ಕೂಡ ನಮ್ಮ ರೈತರು ಸುಸ್ಥಿರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸುಸ್ಥಿರ ಕೃಷಿ, ಅದೇ ರೀತಿ ಸುಸ್ಥಿರ ಒಳನಾಡು ಮೀನು ಸಾಕಾಣಿಕೆ ಕೂಡ ಮಾಡ್ಬೋದಾಗಿದೆ. ಈ ಮೂಲಕ ನಮ್ಮ ರೈತರು, ರೈತ ಮಕ್ಕಳು ಸ್ವಲ್ಪ ಆದಾಯವನ್ನು ಮಾಡಿಕೊಂಡು ತಮ್ಮ ಉಪಜೀವನವನ್ನು ನಡೆಸುವ ಒಂದು ಸದಾವಕಾಶ ಇಲ್ಲಿದೆ. ಈ ಬಗ್ಗೆ ನಾವು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೀದರ್ನ ಪಶುವೈದ್ಯಕೀಯ ಕಾಲೇಜಿನ ಬೆಂಗಳೂರು ಕೇಂದ್ರದ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅಮೋಘ್ ಕೆಆರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅಮೋಘ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ತೆ ಸರ್.
5: ಇವತ್ತು ನಮಗೆ ಹವಾಮಾನ ಬದಲಾವಣೆ ಉಂಟಾಗಿದೆ. ಈ ಬದಲಾವಣೆಯ ಸಂದರ್ಭದಲ್ಲಿ, ಹವಾಮಾನ ಬದಲಾವಣೆಯ ಯುಗದಲ್ಲಿ ಸುಸ್ಥಿರ ಒಳನಾಡು ಮೀನು ಸಾಕಾಣಿಕೆ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು ಹೇಳಿ. ಹವಾಮಾನ ಬದಲಾವಣೆ ಅಂದ್ರೇನು, ಮತ್ತೆ ಒಳನಾಡು ಮೀನು ಸಾಕಾಣಿಕೆ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರ್ತಾ ಇದೆ?
6: ಖಂಡಿತವಾಗ್ಲಿ ಸರ್. ಮೊದಲನೇದಾಗಿ ಹವಾಮಾನ ಬದಲಾವಣೆ ಅಂದ್ರೆ ಏನು ಅಂತ ತಿಳ್ಕೊಬೇಕಾದ್ರೆ, ಈ ಹವಾಮಾನ ಬದಲಾವಣೆ ಅನ್ನುವಂಥದ್ದು ಭೂಮಿಯ ತಾಪಮಾನದಲ್ಲಿ ಲಾಂಗೆಸ್ಟ್ ಪೀರಿಯಡ್ ಅಂದ್ರೆ ಬಹು ದಿನಗಳ ಚೇಂಜಸ್ ಕಾಣೋದನ್ನ ನಾವು ಹವಾಮಾನ ವೈಪರೀತ್ಯ ಚೇಂಜಸ್ ಅಂತ ಕೇಳ್ತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಬೇಸಿಗೆಗಾಲದಿಂದ ನಾವು ಮಳೆಗಾಲಕ್ಕೆ ಶಿಫ್ಟ್ ಆಗುವಂಥದ್ದು ಇರ್ಬೋದು ಹವಾಮಾನ ಬದಲಾವಣೆ. ಈ ಥರದ ಬದಲಾವಣೆಗಳನ್ನು ಬಹು ದಿನಗಳಿಗೆ ಇರ್ತಕ್ಕಂಥ ನೈಸರ್ಗಿಕ ಬದಲಾವಣೆಗಳನ್ನ ಹವಾಮಾನ ಬದಲಾವಣೆಗಳು ಅಂತ ಕರಿತೇವೆ. ಖಂಡಿತವಾಗ್ಲೂ ಇದರಿಂದ ನಮ್ಮ ಒಳನಾಡು ಮೀನುಗಾರಿಕೆಗೆ ಹವಾಮಾನ ಬದಲಾವಣೆಯಿಂದ ನಮಗೆ ಸಾಕಷ್ಟು ಚಾಲೆಂಜ್ಗಳು ಬಂದೇ ಬರ್ತವೆ. ಯಾಕೆ ಅಂತಂದರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಮನುಷ್ಯರು ಎಲ್ಲರೂ ವಾರ್ಮ್ ಬ್ಲಡ್ಡೆಡ್ ಅನಿಮಲ್ಸ್, ಹೋಮಿಯೋಥರ್ಮಿಕ್ ಅಂತ ಕರಿತೇವೆ. ಆದರೆ ಮೀನುಗಳು ಹಾಗಲ್ಲ, ಕೋಲ್ಡ್ ಬ್ಲಡ್ಡೆಡ್ ಅನಿಮಲ್ಸ್, ಶಿಥಿಲ ರಕ್ತ ಪ್ರಾಣಿಗಳು ಅಂತ ಕರಿತೇವೆ. ಅಂದರೆ ಆ ಮೀನುಗಳು ಸ್ವಾಭಾವಿಕವಾಗಿ ಅದರ ಸುತ್ತಮುತ್ತ ಇರತಕ್ಕಂಥ ಪರಿಸರದ ಮೇಲೆ, ನೀರಿನ ಒಂದು ಕ್ವಾಲಿಟಿಯ ಮೇಲೆ ತಮ್ಮ ಜೀವನವನ್ನು ಅಳವಡಿಸ್ಕೊಂಡಿರ್ತವೆ. ನಾವು ಎಷ್ಟು ಬೇಗ ಹವಾಮಾನಕ್ಕೆ ಅಡ್ಜಸ್ಟ್ ಆಗ್ತೀವಿ, ಮೀನುಗಳ ಹವಾಮಾನಕ್ಕೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಗ್ತಾ ಹೋಗ್ತದೆ.

0: ಮೀನುಗಳಲ್ಲಿ ನಾವು
1: ಅಂದ್ರೆ ನಾವು ಏನೋ ನಮಗೆ ಅನುಕೂಲಕರವಾದ ವಾತಾವರಣ ನಿರ್ಮಿಸಿಕೊಂಡ್ಬಿಡ್ತೇವೆ, ಆದ್ರೆ ಮೀನುಗಳು ಆಗಲ್ಲ. ಹೌದು, ಸೂಕ್ಷ್ಮವಾಗಿರ್ತವೆ, ವಾತಾವರಣ ನಿರ್ಮಿಸಿಕೊಳ್ಳಕ ಆಗಲ್ಲ.
0: ಒಂದು ಯಾವುದೇ ಒಂದು
1: ಅಂದ್ರೆ ಅದರಿಂದ ಒಂದು ಪ್ರೊಡಕ್ಷನ್ ಮೇಲೆ ಪರಿಣಾಮ ಬೀರುತ್ತೆ,
0: ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ.
1: ಈಗ ಕರ್ನಾಟಕದಲ್ಲಿ ಮಳೆ ಮಾದರಿಯಲ್ಲಿನ ಬದಲಾವಣೆಗಳು ಮೀನು ಸಾಕಾಣಿಕೆಗೆ ಹೆಂಗೆ ಸವಾಲು ಉಂಟು ಮಾಡ್ತಾ ಇವೆ? ಅದೇ ಈಗ ಹೇಳಿದ್ವಲ್ಲ.
0: ಹೌದು ಸರ್, ಖಂಡಿತವಾಗ್ಲಿ. ಹೆಂಗೆ ಅಂತಂದ್ರೆ ನಾವೇ ನೋಡ್ಬೋದು, ಈಗ ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಆಗ್ತಾ ಇಲ್ಲ, ಕೆಲವು ಸಲ ಅತಿವೃಷ್ಟಿ ಆಗ್ಬಿಡುತ್ತೆ, ಒಂದೇ ಸಲ ಮಳೆ ಬಂದು ಆಗೋದು, ಕೆಲವೃಷ್ಟಿ ಅನಾವೃಷ್ಟಿ ಇರುತ್ತೆ, ಅತಿವೃಷ್ಟಿ ಇರ್ತದೆ. ಅತಿವೃಷ್ಟಿ ಇರೋ ಕಾಲದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಮಳೆಗಳು ಜಾಸ್ತಿಯಾಗಿ ಪಾಂಡ್ಗಳು ತುಂಬಿ ಉಕ್ಕರ್ದು ಕೆರೆಗಳು ಸಾಕಾಣಿಕೆ ಆಗ್ತಾ ಇದ್ದಂಥ ಮೀನುಗಳು ನೀರಲ್ಲಿ ಕೊಚ್ಕೊಂಡು ಹೋಗುವಂಥದ್ದು, ಅಥವಾ ಪಾಂಡ್ಗಳಿಗೆ ಬೇರೆ ಕಡೆಯಿಂದ ನೀರು ಬಂದು ಸೇರಿ ನೀರಿನ ಒಂದು ವಾಟರ್ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಅಂತ ನಾವೇನು ಕರಿತೀವಿ, ನೀರಿನ ಕ್ವಾಲಿಟಿಗಳು ಹಾಳಾಗ್ತಕ್ಕಂಥದ್ದು, ಮತ್ತು ಒಂದು ಮೀನು ಸಾಕಾಣಿಕೆಯ ಪಾಂಡಲ್ಲಿ ಕೆಳಹಂತದಲ್ಲಿ ವೇಸ್ಟ್ಗಳು ಎಲ್ಲ ಜಾಸ್ತಿ ಬಂದು ನೈಸರ್ಗಿಕವಾಗಿ ನೀರಿನ ಮೂಲಕ ಬಂದು ನೀರಿನ ಬದ್ಧತೆ ಏನಿದೆ ಅದು ಹಾಳಾಗ್ತಾ ಇರ್ತಕ್ಕಂಥದ್ದು. ಅದೇ ಸಲುವಾಗಿ ಈ ಮೀನು ನೀರಿಗೆ ಅವಲಂಬಿತವಾಗಿರ್ತಕ್ಕಂಥ ಕಾರಣದಲ್ಲಿ ಏನಾಗ್ತಾ ಹೋಗುತ್ತೆ, ಸಡನ್ ಆಗಿ ಈ ಚೇಂಜಸ್ಗೆ ಅವು ಅಕ್ಲಮಟೈಸ್ ಅಂದರೆ ಹೊಂದ್ಕೊಳ್ಳೋಕ್ಕಾಗದೇ ಕಾರಣದಿಂದ ಇಮ್ಯುನಿಟಿ ಕುಸಿತ ಹೋಗ್ತದೆ. ಇಮ್ಯುನಿಟಿ ಕುಸಿತ ಹೋಗ್ತಾಗ ರೋಗಗಳಿಗೆ ಬೇಗ ಬೇಗ ಸೆಸೆಪ್ಟಬಿಲಿಟಿ ಆಗ್ತಾ ಹೋಗುತ್ತೆ. ಕೆಲವು ಎಫೆಕ್ಟಿವ್ ಬ್ಯಾಕ್ಟೀರಿಯಾಗಳು, ನೆಗೆಟಿವ್ ಬ್ಯಾಕ್ಟೀರಿಯಾಗಳು, ನೆಗೆಟಿವ್ ಎಫೆಕ್ಟ್ ಮಾಡತಕ್ಕಂಥ ಬ್ಯಾಕ್ಟೀರಿಯಾಗಳು ಮೀನಿಗೆ ಅಟ್ಯಾಚ್ ಆಗ್ತಾ ಹೋಗ್ತವೆ.
1: ಅಂದ್ರೆ ವಾತಾವರಣದ ಒಂದು ಸಹಜ ಪ್ರಕ್ರಿಯೆ ಈ ಮೀನುಗಳಿಗೂ ಅವು ತಯಾರಾಗಿರ್ತವೆ. ಅಂದ್ರೆ ಈಗ ಬೇಸಿಗೆ ಕಾಲ ಮುಗಿದ ತಕ್ಷಣ ಅದು ಮಳೆಗಾಲ ಅಂದ್ರೆ ಅವರು ಆ ಮೀನುಗಳು ತಂಪು ಕಾಲವನ್ನ ನಿರೀಕ್ಷೆ ಮಾಡ್ಕೊಂಡಿರ್ತವೆ. ಆದ್ರೆ ಇಲ್ಲಿ ಮಳೆನೇ ಬಂದಿರಲ್ಲ ಅಂದ್ರೆ ಆ ಬಿಸಿಕಾಲನೇ ಮುಂದುವರಿತದೆ.
0: ಬಿಸಿಕಾಲನೇ ಮುಂದುವರೆದ ಸಂತಾನೋತ್ಪತ್ತಿಗೂ ಕೊರತೆ
1: ಆಗ್ತಕ್ಕಂಥದ್ದು.
0: ಮಳೆ ಬೇಕೇ ಬೇಕು. ಮತ್ತೆ ಏನಾಗ್ತದೆ ಅಂತ ಅಂದ್ರೆ ಬಿಸಿಗಾಲನೇ ಮುಂದುವರೆದ್ರೆ ಕೆರೆಗಳಲ್ಲಿ ಮೀನಿನ ಪಾಂಡ್ಗಳಲ್ಲಿ ಆವಿ ಜಾಸ್ತಿಯಾಗಿ ನೀರು ಜಾಸ್ತಿ
1: ನೀರಿನ ಶೇಖರಣೆ ಆಗೋದು ಕಡಿಮೆ ಆಗ್ಬಿಡುತ್ತೆ. ಮತ್ತೆ ಏನು ಮಳೆ ನೀರು ಬಂದು ಆ ನೀರು ಇನ್ನೂ ಏನು ಎನ್ರಿಚ್ ಆಗಬೇಕಾಗಿತ್ತು,
0: ಅದು
1: ಅದು ನಿಂತ ಬಿಡುತ್ತೆ,
0: ಕಮ್ಮಿ ಆಗ್ತಾ ಹೋಗ್ತದೆ. ಈ ಮಳೆ
1: ಇನ್ನು ಇದ್ದ ನೀರೇ ಅದು ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತದೆ,
0: ಗುಣಮಟ್ಟ ನೀರಿನ ಗುಣಮಟ್ಟ ತಗ್ತಾ ಹೋಗ್ತದೆ. ಹೀಗೆ ಹಲವಾರು ಸಮಸ್ಯೆಗಳು ನಮಗೆ ಕಾಡ್ತಾ ಹೋಗ್ತವೆ. ಇವನ್ನ ಅಳವಡಿಸ್ಕೊಳ್ಬೇಕಾದ್ರೆ ನಾವು ಕೆಲವು ಸಲ ಅನಾವೃಷ್ಟಿ ಇದ್ದಾಗ ಏನೇ ಬರಗಾಲ ಇದ್ದಾಗ ನಾವು ಬಯೋಫ್ಲಾಕ್ RAS ಅಂತ ಟೆಕ್ನಾಲಜಿಗಳನ್ನ ಕೆಲವೊಂದ್ಸಲ ಅಳವಡಿಸ್ಕೋಬೇಕಾಗತ್ತೆ, ಮತ್ತು ದೇಸಿಯ ತಳಿಗಳನ್ನ ಯೂಸ್ ಮಾಡಬೇಕಾಗತ್ತೆ. ಯಾವುದು ಆ ಒಂದು ಹವಾಮಾನ ವೈಪರೀತ್ಯವನ್ನು ತಡ್ಕೊಳ್ತಕ್ಕಂಥ ಜೀನ್ಸ್ ಇರ್ತಕ್ಕಂಥ ಮೀನುಗಳನ್ನು ನಾವು ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಹೀಗೆ ಸಣ್ಣದಾದ ಸಣ್ಣ ಸಣ್ಣ ಚೇಂಜಸ್ಗಳನ್ನು ಮಾಡ್ತಾ ಹೋಗ್ಬೇಕು.
1: ಇನ್ನೊಂದು ಡಾಕ್ಟರ್ ಅಮೋಘವರೇ, ನೀರಿನ ತಾಪಮಾನ ಏರಿಕೆ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ಮೀನಿನ ಬೆಳವಣಿಗೆ ಅವುಗಳ ಆರೋಗ್ಯ ಮತ್ತು ಉತ್ಪಾದನೆ ಮೇಲೆ ಯಾವ ರೀತಿ ಪರಿಣಾಮ ಆಗಬಹುದು?
0: ನೀರಿನ ತಾಪಮಾನ ಜಾಸ್ತಿ ಆದಷ್ಟು ಏನಾಗ್ತದೆ ಅಂದರೆ ಸರ್, ಕೆರೆ ಕೊಳಗಳಲ್ಲಿ ಕೆಳಗಡೆ ಬಾಟಮ್ ಲೈನಲ್ಲಿ ಇರ್ತಕ್ಕಂಥ ವೇಸ್ಟ್ ಫೀಡ್ ಆಗಿರ್ಬೋದು, ಮೀನಿನ ವೇಸ್ಟ್ ಆಗಿರ್ಬೋದು, ಇದೆಲ್ಲ ಇಮಿಡಿಯೇಟಾಗಿ ಕೊಳತು, ಅಲ್ಲಿ ಅಮೋನಿಯಾ ಫಾರ್ಮ್ ಆಗ್ತಕ್ಕಂಥದ್ದು, ಮತ್ತು ನೀರಿನಲ್ಲಿ ತಾಪಮಾನ ಜಾಸ್ತಿ ಆಗ್ತಿದ್ದಂಗೆ ಮೀನಿನ ಮೆಟಾಬಾಲಿಕ್ ಆ್ಯಕ್ಟಿವಿಟಿ ಅಂತ ನಾವೇನು ಕರಿತೀವಿ ಅದು ಜಾಸ್ತಿ ಆಗ್ತಕ್ಕಂಥದ್ದು. ಮೀನಿನ ಮೆಟಾಬಾಲಿಕ್ ಆ್ಯಕ್ಟಿವಿಟಿ ಜಾಸ್ತಿ ಆದಾಗ ಹೆಚ್ಚು ಆಕ್ಸಿಜನ್ ಬೇಕಾಗ್ತದೆ ಮೀನಿಗೆ. ಆಕ್ಸಿಜನ್ ಹೆಚ್ಚು ಬೇಕಾದಾಗ ಕೆರೆಗಳಲ್ಲಿ, ಹೊಂಡಗಳಲ್ಲಿ, ಮೀನು ಕೃಷಿ ಹೊಂಡಗಳಲ್ಲಿ ಆಕ್ಸಿಜನ್ ಕ್ಷೀಣ ಆಗ್ತಾ ಹೋಗ್ತದೆ. ಹೀಗೆ ನೀರಿನ ಗುಣಮಟ್ಟ, ಆಕ್ಸಿಜನ್ ಆಮ್ಲಜನಕ ಆಗಿರ್ಬೋದು, ಮತ್ತು ಅಮೋನಿಯಾ ಟಾಕ್ಸಿಸಿಟಿ ಅಂತ ಹೇಳ್ತೀವಿ ಅದಾಗಿರ್ಬೋದು, ಎಲ್ಲ ಜಾಸ್ತಿ ಆಗ್ತಾ ಹೋದಾಗ ಒಂದಕ್ಕೊಂದು ಈ ಎಲ್ಲ ನೀರಿನ ಗುಣಗಳು ಹದಗೆಡ್ತಾ ಹೋದಾಗ ಮೀನಿಗೆ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ, ಇಮ್ಯುನಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ರೋಗಗಳು ಬೇಗ ಅಟ್ಯಾಕ್ ಆಗ್ತಾ ಹೋಗ್ತದೆ. ಈ ಹಲವಾರು ಸಮಸ್ಯೆಗಳನ್ನು ನಾವು ಕಾಣಬಹುದು ಸರ್.
1: ಈ ಹವಾಮಾನ ಬದಲಾವಣೆ ಉಂಟಾಯಿತು, ಮೀನು ರೋಗಗಳ ಪ್ರಮಾಣದಲ್ಲೂ ಕೂಡ ಹೆಚ್ಚಾಗುತ್ತಾ?
0: ಹೌದು ಸರ್,
1: ಮೀನಿನ ರೋಗಗಳು ಕೂಡ ಹೆಚ್ಚಾಗುತ್ತೆ.
0: ಸರಿಯಾದ ಪ್ರಿಕಾಷನ್ಸ್, ನಾವೇನ್ ಹೇಳ್ತೀವಿ ಈಗ, ಪ್ರಿಕಾಷನ್ಸ್ ಆರ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರಿಂಗ್ ಅಂತ ಹೇಳ್ತೀವಿ. ಸರಿಯಾದ ಪ್ರಿಕಾಷನ್ಗಳನ್ನು ನಾವು ತಗೊಳ್ಳದೆ ಹೋದಲ್ಲಿ ಖಂಡಿತವಾಗ್ಲೂ ರೋಗ ರುಜಿನಗಳು ಮೀನುಗಳಿಗೆ, ಮೀನು ಸಾಕಾಣಿಕೆಯಲ್ಲಿ ಮೀನುಗಳಿಗೆ ಒಂದು ಕೃತಕವಾದ ವಾತಾವರಣ ಸೃಷ್ಟಿ ಮಾಡ್ದೇನೆ ಅವುಗಳಿಗೆ ತುಂಬ ನೆಗೆಟಿವ್ ಎಫೆಕ್ಟ್ ಆಗ್ತಾ ಹೋಗುತ್ತೆ.
1: ನೀರಿನ ಕೊರತೆ ಆಗಿದೆ, ಬರ ಪರಿಸ್ಥಿತಿಯಲ್ಲಿ ರೈತರು ಮೀನು ಸಾಕಾಣಿಕೆಗೆ ಯಾವ ಕ್ರಮವನ್ನು ಅಥವಾ ಸುಸ್ಥಿರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ?
0: ಕೆರೆಗಳಲ್ಲಿ ಆದರೆ ಸರ್, ಮೀನು ಸಾಕಾಣಿಕೆ ಈಗ ಬೇರೆ ಬೇರೆ ಹಂತದಲ್ಲಿ ನಡೀತದೆ, ಕೆರೆಗಳಲ್ಲಿ ನಡೀತದೆ, ಕೃಷಿ ಹೊಂಡಗಳಲ್ಲಿ ನಡೀತದೆ, ಬೇರೆ ಬೇರೆ ಹಂತದಲ್ಲಿ ನಡೀತಾ ಹೋಗ್ತದೆ. ಕೆರೆಗಳಲ್ಲೆಲ್ಲ ಆದರೆ ಹೂಳೆತ್ತಕ್ಕಂಥದ್ದು, ಹೂಳೆತ್ತಿದ್ರೆ ಹೂಳೆತ್ತಿದಾಗ ಏನಾಗುತ್ತೆ, ಡಿಸಿಲಿಮೇಷನ್ ಆಗಿ ಕೆಳಗಡೆ ಯಾವುದೇ ತರಹದ

0: ಎಷ್ಟು ಈ ಮಳೆಗಾಲ ಬಂದಾಗ ಏನಾಗುತ್ತೆ, ಬೇರೆ ಬೇರೆ ಕಡೆಯಿಂದ ಮಳೆ ನೀರು ಎಲ್ಲ ಥರದಂಥ ಅಂಶಗಳನ್ನು ಹೊತ್ಕೊಂಡು ಬಂದು ಕೆರೆಗಳಿಗೆ, ಮೀನು ಕೃಷಿ ಮಾಡ್ತಕ್ಕಂಥ ಹೊಂಡಗಳಿಗೆ ಬರ್ತಕ್ಕಂಥ ಚಾನ್ಸು ಹೈಯೆಸ್ಟ್ ಇರ್ತದೆ. ಆ ಟೈಮಲ್ಲಿ ಏನಾಗುತ್ತೆ, ಹೊರಗಡೆಯಿಂದ ಬರ್ತಕ್ಕಂಥ ಪಾರ್ಟಿಕಲ್ಲು ಇಲ್ಲಿ ಕೆರೆಗಳಲ್ಲಿ ಬಂದು ಅವು ಡಿಕೇಯಿಂಗ್ ನೀಟಾಗೋದ್ರಿಂದ ನಾವು ಅಲ್ಲಿ ಡೀಸೆಲ್ಟಿ ಏನು ಹೂಳೆತ್ತದು ಅಂತ ಹೇಳ್ತೀವಿ, ಆ ಕೆರೆಗಳಲ್ಲಿ ಮಾಡಬೇಕಾಗತ್ತೆ. ಕೃಷಿ ಹೊಂಡಗಳಲ್ಲಾದರೆ ಕೃಷಿ ಹೊಂಡಗಳಲ್ಲಿ ಸ್ವಲ್ಪ ಆಳ ಜಾಸ್ತಿ ಮಾಡೋದ್ರಿಂದ ಒಂದು 5-6 ಅಡಿ ಆಳ ಮಾಡಿ ಅದರಲ್ಲಿ ಒಂದು 5 ಅಡಿ ನೀರು ನಿಲ್ಲೋ ಹಾಗೆ ನೋಡಿಕೊಂಡ್ರೆ, ಅಥವಾ ಕಮ್ಮಿ ಆದ್ರೂ ಈ ತಾಪಮಾನ ಮೇಲ್ಗಡೆ ಜಾಸ್ತಿ ಇದ್ರೂ ತಾಪಮಾನ ನೀರಲ್ಲಿ ಕೆಳಗಡೆ ಆಳಕ್ಕೆ ಹೋದಾಗ ಕಮ್ಮಿ ಇರೋ ಕಾರಣದಿಂದ ಮೀನುಗಳು ಅಲ್ಲಿ ಬದುಕೊಳ್ತವೆ ಆರಾಮಾಗಿ. ಈ ಥರದಂತಹ ಸಣ್ಣ ಸಣ್ಣ ಒಂದು ಕೃಷಿ ಚಟುವಟಿಕೆಗಳನ್ನು, ಮೀನು ಕೃಷಿ ಚಟುವಟಿಕೆಗಳನ್ನು ನಾವು ಅಳವಡಿಸ್ಕೊಂಡು ಹೋಗ್ಬೋದು. ಇದು ಅಲ್ಲದೇ ಹೊಸ ತಂತ್ರಜ್ಞಾನ ಆದಂಥ ಬಯೋಫ್ಲಾಕ್ RAS ಟೆಕ್ನಾಲಜಿಗಳಂತೂ ನಾವು ಅಳವಡಿಸ್ಕೊ.
1: ಬಯೋಫ್ಲಾಕು ಮತ್ತು RAS ಹಾಗೆ ಪಂಜರ ಮೀನು ಕೃಷಿ ಈ ಎಲ್ಲ ತಂತ್ರಜ್ಞಾನಗಳು ಕೂಡ ಬಂದವೆ. ಇವು ಹವಾಮಾನ ಬದಲಾವಣೆಗೆ ಮತ್ತೆ ಅವುಗಳ ಸವಾಲನ್ನು ಎದುರಿಸಬೇಕು ಅಂದರೆ ಹೇಗೆ ಸಹಾಯ ಮಾಡ್ತವೆ?
0: ಖಂಡಿತವಾಗ್ಲೂ ಸರ್, ಈ ಬಯೋಫ್ಲಾಕ್ RAS ಟೆಕ್ನಾಲಜಿಗಳು ಏನಿದ್ದಾವೆ, ಬಹುಮುಖ್ಯವಾಗಿ ಆಗ್ತಕ್ಕಂಥ ಇವನ್ನ ನಾವು ಇಸ್ರೇಲಿ ಟೆಕ್ನಿಕ್ಸ್ ಅಂತ ಕರಿತೀವಿ. ಎಲ್ಲಿ ನೀರಿನ ಕೊರತೆ ಇರ್ತದೆ ಅಂಥ ಜಾಗದಲ್ಲಿ ಈ ಒಂದು ಮೀನು ಕೃಷಿ ಮಾಡೋದು, ಈ ಒಂದು ಕೃಷಿ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದು ತುಂಬ ಸೂಕ್ತ ಅಂತ ನಾವು ಅಭಿಪ್ರಾಯ ಪಡ್ತೇವೆ. ಯಾಕೆ ಅಂತಂದ್ರೆ ಈ ಎರಡು ಕೃಷಿಗಳಲ್ಲಿ,
1: ಬಯೋಫ್ಲಾಕ್ ಅದ್ರ ಬಗ್ಗೆ ಸ್ವಲ್ಪ ಹೇಳಿ.
0: ಹೌದು, ಈ ಎರಡು ಕೃಷಿಗಳಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ನೀರಿನ ಬಳಕೆ ಮರು ಉಪಯೋಗ ಮಾಡೋದು, ಹೊಸ ನೀರನ್ನು ಉಪಯೋಗ ಮಾಡೋದು ಕಮ್ಮಿ ಆಗ್ತಾ ಹೋಗಿ ಇರೋ ನೀರನ್ನೇ ಮರು ಉಪಯೋಗ ಮಾಡ್ತಾ ಮಾಡ್ತಾ ರೀಸೈಕಲ್ ಮಾಡ್ತಾ ಹೋಗ್ಬೋದು. ಬಯೋಫ್ಲಾಕ್ ತಂತ್ರಜ್ಞಾನ ಏನಾಗುತ್ತೆ ಅಂತ ಅಂದರೆ ಅಲ್ಲಿ ನಾವು ಬೇಕಾದಂಥ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ನಾವು ಪಾಂಡ್ನಲ್ಲಿ ಮೀನಿನ ಕೊಂಡದಲ್ಲಿ ಸೃಷ್ಟಿ ಮಾಡ್ತಾ ಹೋಗ್ತೇವೆ. ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಏನಾಗ್ತಾ ಹೋಗ್ತವೆ, ಮೀನಿನ ವೇಸ್ಟ್ ಆಗಿರ್ಬೋದು, ಮಿಕ್ಕಿದಂಥ ಫೀಡ್ ಆಗಿರ್ಬೋದು, ಇವನ್ನೆಲ್ಲ ಒಳ್ಳೆ ಪಾಸಿಟಿವ್ ಬ್ಯಾಕ್ಟೀರಿಯಾ, ಪಾಸಿಟಿವ್ ಪ್ರೋಟೀನ್, ಹೈ ಪ್ರೋಟೀನ್ ಬ್ಯಾಕ್ಟೀರಿಯಾ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತವೆ. ಇದು ಮೀನಿಗೆ ಉಪಯುಕ್ತ ಆಗ್ತಾ ಹೋಗ್ತದೆ. ಇಲ್ಲಿ ನೀರಿನ ನೀರು ಹಾಳಾಗುತ್ತೆ, ನೀರು ಚೇಂಜ್ ಮಾಡಬೇಕು ಅಂತಕ್ಕಂಥ ಪ್ರಭೇದಗಳು ಕಮ್ಮಿ ಆಗ್ತಾ ಹೋಗ್ತವೆ. RAS ಬಂದರೆ ಹೆಸರಲ್ಲೇ ಇರೋ ಹಾಗೆ ರೀಸರ್ಕ್ಯುಲೇಟರಿ ಅಕ್ವಕಲ್ಚರ್ ಸಿಸ್ಟಮ್. ಇದು ಒಮ್ಮೆ ನೀರನ್ನು ನೀವು ನಾವು ಪಾಂಡಿಗೆ ಬಿಟ್ಟರೆ ವಿವಿಧ ಫಿಲ್ಟ್ರೇಷನ್ ಹಂತದಲ್ಲಿ ಅದೇ ನೀರನ್ನು ಮತ್ತೆ ಫಿಲ್ಟರ್ ಮಾಡಿ ನಾವು ವಾಪಸ್ಸು ಮೀನನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಈ ಥರ ಸಿಸ್ಟಮ್ಗಳನ್ನು ಅಳವಡಿಸ್ಕೋಬೋದಾಗುತ್ತೆ. ಅದೇ ಪಂಜರ ಕೃಷಿಗೆ ಹೋಗ್ತಾ ಹೋದರೆ ನಾವು ಪಂಜರ ಕೃಷಿ ಮುಖ್ಯವಾಗಿ ನಾವು ಜಲಾಶಯಗಳಲ್ಲಿ ಮತ್ತು ನದಿ ಬಂದು ಸಮುದ್ರ ಸೇರುವ ಜಾಗ ನಾವು ಎಸ್ಚುರಿ ಅಂತ ಕರಿತೀವಿ. ಈ ಜಾಗಗಳಲ್ಲಿ ಹೆಚ್ಚಾಗಿ ನಾವು ಪಂಜರ ಕೃಷಿಯನ್ನು ನೋಡ್ಬೋದು.
1: ಪಂಜರ ಇಡ್ತೀರಿ?
0: ಹೌದು.
1: ಹೇಗೆ ಪಂಜರ ಅಂದರೆ, ಕಬ್ಬಿಣದ ತಂತಿಯಿಂದ ಮಾಡಿರ್ತೀರಾ ಅಥವಾ ಬಲೆಯಿಂದ ಮಾಡಿರ್ತೀರಾ?
0: ಕೆಲವೊಂದು ಪಂಜರಗಳು ಬಲೆಯಿಂದನೂ ಮಾಡಿರ್ತಾರೆ, ಕೆಲವೊಂದು ಪಂಜರಗಳು ತಂತಿಯಿಂದನೂ ಮಾಡ್ಬೋದು. ಆದಷ್ಟು ನಾವು ಕಬ್ಬಿಣಗಳನ್ನು ಯೂಸ್ ಮಾಡೋದು ಕಮ್ಮಿ ಮಾಡಿ, ಕೊರೋಷನ್ ಇರೋ ಕಾರಣದಿಂದ ಕಬ್ಬಿಣಗಳದು ಯೂಸ್ ಮಾಡಿ ಪಂಜರಗಳನ್ನು ಮಾಡ್ತಕ್ಕಂಥದ್ದು ಕಮ್ಮಿ ನೋಡ್ಬೋದು. ನೆಟ್ಟಿಂದನೇ ಪಂಜರಗಳನ್ನು ಮಾಡ್ತಾರೆ ಪಂಜರ ಕೃಷಿಯಲ್ಲಿ.
1: ಚೌಕಾಕಾರದಲ್ಲಿ ಇರ್ತಾ, ಯಾವ
0: ಚೌಕಾಕಾರದಲ್ಲಿ ಇರ್ತದೆ ಮತ್ತೆ ವೃತ್ತಾಕಾರದಲ್ಲೂ ಇರ್ತದೆ.
1: ಗಾತ್ರ ಎಷ್ಟಿರುತ್ತೆ?
0: ಗಾತ್ರ ಆಯಾ ಮೀನುಗಾರನ
1: ಆಯಾ ನೀರಿನ ಪ್ರಮಾಣ ಅಥವಾ ನಿಮ್ಮ ಕೆಪಾಸಿಟಿ ಮೇಲೆ?
0: ಇಲ್ಲ, ನೀರಿನ ಪ್ರಮಾಣ ಅನುಗುಣವಾಗಿ, ಜಾಗದ ಅನುಗುಣವಾಗಿ ಅದು ನೋಡ್ತಾ ಪಂಜರದ ಸೈಜ್ ಕೂಡ ಮಾಡ್ಕೋಬಹುದು.
1: ನೀವು ಪಾಂಡಲ್ಲಿ ಕೂಡ ಪಂಜರ ಇಡಬಹುದಲ್ಲ, ದೊಡ್ಡ ಪಾಂಡಲ್ಲಿ.
0: ಪಾಂಡಲ್ಲಿ
1: ಬೇಕಾದ ಮೀನು, ಈಗ ಕೆಲವೊಂದು ಮೀನುಗಳು ಒಂದು ಮೀನನ್ನು ಒಂದು ತಿನ್ಬಿಡ್ತವೆ, ಅಂತ ಸಂದರ್ಭದಲ್ಲಿ
0: ಇಂತ ಜಲಾಶಯ
1: ತಿನ್ನ ಮೀನುಗಳಿಗೆ ಮಾತ್ರ ಒಂದು ಜಾಗ ಮಾಡೋದು.
0: ಹೌದು, ಜಲಾಶಯಗಳಲ್ಲಿ, ಕೆರೆಗಳಲ್ಲಿ, ಅಂಚಲ್ಲಿ ಒಂದು ಸಣ್ಣ ಪಾಂಡ್ ಮಾಡಿ ಅದರಲ್ಲಿ ಮಾಡ್ಬೋದು. ಪಾಂಡ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾವು ಅಲ್ಲಿ ಪಾಂಡ್ ಇದೆ ಅಂತಂದ್ರೆ ಅಲ್ಲಿ ನಾವು ಕೇಜ್ ಇಡ್ತಕ್ಕಂಥ ಪಂಜರ ಇಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಜಲಾಶಯ ಹಿನ್ನೀರಲ್ಲಿ ನಾವು ಖಂಡಿತವಾಗಿ ಇಲ್ಲಿ ನಾವು ಒಂದೇ ಹಂತ ಒಂದೇ ಜಾಗಕ್ಕೆ ಸೀಮಿತ ಮಾಡಿಕೊಂಡು ಪಂಜರ ಕೃಷಿಯನ್ನು ಮಾಡ್ಬೋದು.
1: ಅಲ್ಲ, ಈಗ ಪಂಜರ ಕೃಷಿ ಅಂತಿರಲ್ಲ, ಅದು ಹೇಗೆ ನೀರಿನ ಮೇಲೆ ತೇಲ್ತಾ ಇರ್ತದ ಅಥವಾ ನೆಲಕ್ಕೆ ಹೋಗಿರುತ್ತಾ?
0: ಇಲ್ಲ, ನೀರಿನ ಮೇಲೆ ತೇಲ್ತಾ ಇರುತ್ತೆ.
1: ತೇಲ್ತಾ ಇರುತ್ತೆ.
0: ಬೋಯನ್ಸಿ ಕ್ರಿಯೇಟ್ ಅಂದ್ರೆ ತೇಲುವಂತಹ ಟೆಕ್ನಾಲಜಿನ ಕ್ರಿಯೇಟ್ ಮಾಡಿರ್ತಾರೆ ಪಂಜರ ಕೃಷಿ.
1: ಅಲ್ಲ, ಮೀನುಗಳೆಲ್ಲ ಒಂದೊಂದು ಕಡೆ ಎಳ್ಕೊಂಡು ಹೋಗ್ಬೋದಲ್ಲ ಅದು ಪಂಜರದ ಬಲೆ.
0: ಆಂಕರಿಂಗ್ ಆಗಿರ್ತದೆ ಪಂಜರ. ಪಂಜರ ಒಂದು ಕಡೆ ನಾವು ಹೇಗೆ ದೋಣಿ ಬಂದು ನಿಂತ ತಕ್ಷಣ ಅದರದ್ದು ಆಂಕರ್ ಹಾಕಿ ಅದು ಒಂದು ಕಡೆ ಫಿಕ್ಸ್ ಮಾಡಿ ನಿಲ್ಲಿಸ್ತಾರೋ ಎಲ್ಲೂ ಹೋಗದೆ ಇದ್ದಾಗೆ, ಅದೇ ರೀತಿ ಪಂಜರವನ್ನು ಕೂಡ ಒಂದು ಕಡೆಗೆ ಕಟ್ಟಿರೋವಂಥದ್ದಾಗಲಿ ಅಥವಾ ಆ್ಯಂಕರ್ ಹಾಕಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಈ ಥರ ಟೆಕ್ನಾಲಜಿ ಮಾಡಿ ಒಂದೇ ಕಡೆ ನಿಲ್ಲುವಂಥ ಒಂದು
1: ವ್ಯವಸ್ಥೆಯನ್ನು ಮಾಡಿ. ಮತ್ತು ಅದಕ್ಕೆ ಫೀಡ್ಸ್ ಎಲ್ಲ ಹೇಗೆ ಮಾಡ್ತೀರಿ?
0: ಫೀಡು ಬೇರೆ ಬೇರೆ ಮೀನಿನ ಒಂದು ಆಹಾರ ಪದ್ಧತಿ ಮೇಲೆ ಹೋಗ್ತಾ ಹೋಗುತ್ತೆ. ಪಂಜರ ಕೃಷಿಯಲ್ಲಿ ಬಹುಮುಖ್ಯವಾಗಿ ಈಗ ನಾವು ನೋಡ್ಬೋದು ಅಂತಂದರೆ ಸೀಬಾಸ್ ಅಂತ ಒಂದು ಉತ್ತಮವಾದ ತಳಿ ಈ ಎಸ್ಚರಿಯನ್ ಮತ್ತು ಕರಾವಳಿ ಭಾಗದಲ್ಲಿ ಬಂಜರ್ ಕೃಷಿಯಲ್ಲಿ ತುಂಬ ತುಂಬ ಲಾಭದಾಯಕ ಇರತಕ್ಕಂಥ ಒಂದು ತಳಿ. ಅದಕ್ಕೆ ಆ ಮೀನುಗಳಿಗೆ ಪೆಲೆಟ್ ಫೀಡ್, ವೀಂಡಾಗಿ ಬಂದಿದ್ದರೆ ಪೆಲೆಟ್ ಫೀಡ್ ಕೂಡ ಹಾಕ್ಬೋದು. ಕೆಲವು

0: ಕಡೆ ಏನು ಮಾಡ್ತಾರೆ, ಪಂಜರ ಕೃಷಿಯಲ್ಲಿ ಮೀನಿನ ವೇಸ್ಟ್ ಏನಿರುತ್ತೆ, ತ್ಯಾಜ್ಯ ಏನಿರುತ್ತೆ ಅದನ್ನು ತಂದು ಕೂಡ ಹಾಕ್ತಾರೆ. ಈ ತ್ಯಾಜ್ಯ ಉಪಯೋಗಿಸೋದ್ರಿಂದ ನೀರಿನ ಕ್ವಾಲಿಟಿ ಹಾಳಾಗಲ್ವಾ ಅಂತ ಕೇಳ್ಬೋದು. ಖಂಡಿತವಾಗಿ ಪಂಜರ ಕೃಷಿಯಲ್ಲಿ ಅದು ಆ ಸಂಗತಿ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಪಂಜರ ಕೃಷಿಯಲ್ಲಿ ನಮಗೆ ಬಾಟಮ್ ಲೈನಲ್ಲಿ ಯಾವುದೇ ಆದ ವೇಸ್ಟ್ ಫೀಡ್ ಆಗಿರಲಿ, ಮೀನಿನ ಒಂದು ವೇಸ್ಟ್ ಆಗಿರಲಿ, ಮಿಕ್ಕಿ ಉಳಿದಿರೋ ಆಹಾರ ಆಗಿರಲಿ, ಯಾವುದೇ ಕೂಡ ಪಂಜರದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ನೀರಿನ ಮೂಮೆಂಟ್ ಕಂಟಿನ್ಯೂಸ್ ಆಗಿರೋದ್ರಿಂದ ಬಾಟಮ್ ಎಲ್ಲ ಕ್ಲಿಯರ್ ಇರ್ತದೆ. ವಾಟರ್ ಕ್ವಾಲಿಟಿ, ನೀರಿನ ಗುಣಮಟ್ಟವನ್ನು ನಾವು ವಾಟರ್ ಕ್ವಾಲಿಟಿ ಅಂತ ಹೇಗೆ ಕರಿತೀವಿ, ಅದನ್ನು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಕ್ಕಂಥ ಅವಶ್ಯಕತೆಯೂ ಇರೋದಿಲ್ಲ. ಆಗಾಗ ಮಳೆ ಬಂದಾಗ, ಕೆಲವು ಸಲ ತುಂಬ ಸಿಹಿ ನೀರು ಒಳ ಹೊಕ್ಕುವಾಗ ಅಂಥ ಟೈಮಲ್ಲೆಲ್ಲ ಸ್ವಲ್ಪ ವಾಟರ್ ಕ್ವಾಲಿಟಿಯನ್ನು ನೋಡ್ಕೊಳ್ತಾ ಇದ್ರೆ ಸಾಕು.
1: ಈಗ ಪಂಜರದಲ್ಲಿ ಮೀನನ್ನು ಬೆಳೆಸುವಾಗ ಈ ಮೀನು ನೆಲದ ಮೇಲೆ ತಾಕೋತವ ಹೆಂಗೆ?
0: ಇಲ್ಲ, ನೆಲದ ಮೇಲೆ ತಾಗೋದಿಲ್ಲ. ಖಂಡಿತವಾಗಿ ಪಂಜರ ತೇಲ್ತಾ ಇರೋದ್ರಿಂದ ಕಾರಣದಿಂದ ಪಂಜರದ ಒಳಗಡೆನೆ ಇರ್ತವೆ. ಈ ಪಂಜರ ಕೃಷಿಯಲ್ಲಿ ನಾವು
1: ಅಲ್ಲ, ಮತ್ತೆ ಪಂಜರದೊಳಗೆ ನೀವೇನು ಫೀಡ್ಸ್ ಆಹಾರ ಹಾಕಿರ್ತೀರಲ್ಲ, ಅದು ಪಂಜರ ಬಿಟ್ಟು ಆಹಾರ ಹೊರಗೆ ಬರ್ಬೋದಲ್ಲ, ಯಾಕಂದ್ರೆ ನೀರಲ್ಲಿ ಕರಡಿ ಹೋಗುತ್ತಲ್ಲ.
0: ಇಲ್ಲ, ಪಂಜರದ ಆಕಾರನೇ ಹಾಗೆ ಇರ್ತದೆ. ಪಂಜರ ಆರಡಿ ಪಂಜರ ಇದ್ರೆ ಆರಡಿಗೂ ಪಂಜರದಲ್ಲಿ ನೀರು ನಿಲ್ಲಿಸೋದಿಲ್ಲ. ನೀರಿನ ಮೇಲೆ ಒಂದಡಿ ಪಂಜರ ಇರ್ತದೆ, ಆತರ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗ್ತದೆ. ಫೀಡ್ ಪಂಜರದೊಳಗೆ ಹಾಕಿದಾಗ ಪಂಜರದ ಒಳಗಡೆನೆ ಇರ್ತದೆ, ಎಲ್ಲೂ ಹೋಗೋದಿಲ್ಲ.
1: ಮೀನುಗಳು ಆ ಪಂಜರದೊಳಗೆ ಇರ್ತವೆ,
0: ಪಂಜರದೊಳಗಡೆನೆ ಇರ್ತವೆ.
1: ಯಾವುದೇ ತರದಿಂದ ಆಹಾರ ಹಾಕೋದ್ರಿಂದ ಅದು ವೇಸ್ಟ್ ಆಗಲ್ಲ,
0: ವೇಸ್ಟ್ ಆಗಲ್ಲ, ಹೊರಗಡೆ ಹೋಗೋದು
1: ಮೀನಿಗೆ ಸಿಗ್ತದೆ,
0: ಮೀನಿಗೆ ಸಿಗ್ತದೆ.
1: ಆಯ್ತು ಡಾಕ್ಟರ್ ಪ್ರಮುಖ ಅವರೇ, ಈಗ ಸ್ಥಳೀಯ ಮೀನು ಪ್ರಭೇದ ಕೆಲವೊಂದಿದಾವಲ್ಲ, ಇವು ಹವಾಮಾನ ಬದಲಾವಣೆಗೆ ಯಾವ ಥರ ಹೊಂದಿಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿವೆ?
0: ಸಾಧಾರಣವಾಗಿ ನೋಡ್ತಾ ಹೋದರೆ ಕಮ್ಮಿ ಅವಧಿಯಲ್ಲಿ ಮೀನು ಸಾಕಾಣಿಕೆ ಮಾಡಬೇಕು ಅಂತ ಈಗ ಎಲ್ಲರೂ ಗಿಫ್ಟ್ ತಿಲಾಪಿಯ ಆಗಿರ್ಬೋದು, ಪಂಗೇಶಿಯಸ್ ಆಗಿರ್ಬೋದು, ಅಮೂರ್ ಕಾರ್ಪ್ ಆಗಿರ್ಬೋದು, ಇಂಥ ತಳಿಗಳ ಮೇಲೆ ಎಕ್ಸಾಟಿಕ್ ಕಾರ್ಪ್ಸ್ ಅಂತ ಕರಿತೀವಿ, ಹೊರದೇಶ ವಿದೇಶಿ ತಳಿಗಳು ಇವೆಲ್ಲ, ಇಂಥ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ನಾವು ತುಂಬ ರೆಗ್ಯುಲರ್ ಆಗಿ ನೋಡ್ತಾ ಬರ್ತೇವೆ. ಆದರೆ ನಮ್ಮ ದೇಶೀಯ ತಳಿಗಳಾಗಿರ್ತಕ್ಕಂಥ ಮರಲ್ ಮೀನು ಆಗಿರ್ಬೋದು, ಹಾವು ತಲೆ ಮೀನು ಅಂತ ಕರಿತೀವಿ, ಮರಲ್ ಮೀನು ಆಗಿರ್ಬೋದು, ಮತ್ತು ಅನಾಬಸ್ ಕ್ಲೈಂಬಿಂಗ್ ಪರ್ಚ್ ಅಂತ ಕರಿತೀವಿ, ಇಂಥ ಮೀನುಗಳ ಸಾಕಾಣಿಕೆನ ಮಾಡ್ಬೋದು. ಈ ಮೀನುಗಳ ಸಾಕಾಣಿಕೆ ನಾವು ಮೀನಿನ ಸಾಂದ್ರತೆಯನ್ನು ಕೂಡ ಹೆಚ್ಚಾಗಿ ಮಾಡ್ಬೋದು, ಯಾಕೆಂದರೆ ನೀರು ಇಲ್ಲದೇ ಇದ್ರೂ ಬದುಕ್ತಕ್ಕಂಥ ಶಕ್ತಿ ಈ ಮೀನುಗಳಲ್ಲಿದೆ. ನಾವು ಸಾಧಾರಣವಾಗಿ ಬೇರೆ ಎಲ್ಲ ಮೀನುಗಳನ್ನು ಒಂದು ಸ್ಕ್ವೇರ್ ಮೀಟರ್ಗೆ ಒಂದು ಮೀನು ಮರಿ ಅಂತ ಮಾಡಿದರೆ, ಈ ಮರೆಲ್ಲು ಅನಾಬಸ್ ಇದೆಲ್ಲ ಇದರೆಲ್ಲ 3-5 ಮೀನುಗಳನ್ನು ಬಿಟ್ಕೋಬೋದು. ಇವು ನೀರಲ್ಲಿ ಆಮ್ಲಜನಕ ಕಮ್ಮಿ ಆದ್ರೂ ಹೊರಗಡೆ ಅಟ್ಮೋಸ್ಫಿಯರಿಂದ ಆಮ್ಲಜನಕವನ್ನು ಎಳ್ಕೊಳ್ತಕ್ಕಂಥ ಶಕ್ತಿ ಈ ಮೀನುಗಳಲ್ಲಿದೆ. ಹಾಗಾಗಿ ಇಂಥ ತಳಿಗಳು ಬಹುಮುಖ್ಯವಾದ ಪಾತ್ರ.
1: ಈ ಒಳನಾಡು ಜಲಾಶಯ, ಕೆರೆ, ಕೃಷಿ ಕೊಳ, ಇಲ್ಲಿ ನಾವು ಸುಸ್ಥಿರ ನಿರ್ವಹಣೆಯನ್ನು ಹೆಂಗೆ ಮಾಡ್ಕೊಳ್ಬೋದು?
0: ಅದೇ ಸರ್, ನಾನು ಆಗಲೇ ಹೇಳಿದ ಹಾಗೆ ಬಹುಮುಖ್ಯವಾಗಿ ಹಿನ್ನೀರುಗಳಲ್ಲಿ ಕೇಜ್ನ ಅಳವಡಿಸ್ತಕ್ಕಂಥದ್ದು, ಒಳನಾಡು ಮೀನು ಕೆರೆಗಳಲ್ಲಿ ಹೂಳೆತ್ತಕ್ಕಂಥದ್ದು, ಇಂಥದನ್ನೆಲ್ಲ ಮಾಡ್ತಾ ಹೋದರೆ ನಮಗೆ ಅತಿವೃಷ್ಟಿಯಾಗಲಿ ಅನಾವೃಷ್ಟಿಯಾಗಲಿ ಇದನ್ನು ಭಾಳ ಈಸಿಯಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ನೀರಿನ ಕೃಷಿ ಹೊಂಡಗಳಲ್ಲೆಲ್ಲ ಆದರೆ ನಾವು ಮೀನುಗಳಿಗೆ ಹೊಸ ಟೆಕ್ನಾಲಜಿಗಳು ನೋಡಿಕೊಂಡು, ಮಳೆ ಯಾವಾಗ ಬರ್ಬೋದು, ಮಳೆ ಯಾವಾಗ ಬರುವುದಿಲ್ಲ, ಇಂಥ ಒಂದು ಹೊಸ ಟೆಕ್ನಾಲಜಿಗಳು ನಾವು ಹವಾಮಾನ ಇಲಾಖೆ ವೆಬ್ಸೈಟ್ಗಳಲ್ಲೇ ತಿಳ್ಕೊಂಡು ಇದನ್ನು ಮೀನಿಗೆ ನಾವು ರೆಡಿ ಮಾಡ್ತಾ ಹೋಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ 15 ದಿವಸದ ಮುಂಚೆಯಿಂದನೇ ಹವಾಮಾನ ಚೇಂಜ್ ಆಗುತ್ತೆ ಅಂತ ಗೊತ್ತಾಗ 15 ದಿವಸದ ಮುಂಚೆಯಿಂದನೇ ನಾವು ಸ್ವಲ್ಪ ಹೊಂಡನ ಆಳ ಮಾಡಿ ಇರ್ತಕ್ಕಂಥದ್ದು, ಮತ್ತು ಮೀನುಗಳಿಗೆ ಒಳಗಡೆ ಇರ್ತಕ್ಕಂಥ ಇಮ್ಯುನಿಟಿ ಜಾಸ್ತಿ ಆಗೋದಕ್ಕೆ ಆಹಾರದಲ್ಲಿ ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ಗಳು ಕೊಡ್ತಾ ಹೋಗೋದು, ಮತ್ತು ಬೇರೆ ಬೇರೆ ಇಮ್ಯೂನ್ ಸ್ಟಿಮ್ಯುಲೆಂಟ್ಗಳನ್ನು ಕೊಡ್ತಾ ಹೋಗೋದು, ಪ್ರೋಬಯೋಟಿಕ್ಸ್ಗಳು ಕೊಡ್ತಾ ಹೋಗೋದು, ಈ ಥರ ಆಹಾರ ಪದ್ಧತಿಯಲ್ಲೂ ಚೇಂಜ್ ಮಾಡಿಕೊಂಡು ಮತ್ತು ನೀರಿನ ಗುಣಮಟ್ಟವನ್ನು ನೋಡ್ಕೊಳ್ತಾ ನಾವು ಸುಸ್ಥಿರ ಒಂದು ಮೀನುಗ ಸಾಕಾಣಿಕೆಯನ್ನು ಮಾಡ್ಬೋದು.
1: ಈಗ ನಮ್ಮ ರೈತರು ಹವಾಮಾನ ಮುನ್ಸೂಚನೆ ಬಂದಾಗ ಈ ಡಿಜಿಟಲ್ ತಂತ್ರಜ್ಞಾನ ಬಳಸ್ಕೊಂಡು ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಉಂಟಾ?
0: ಖಂಡಿತವಾಗ್ಲೂ ಸರ್. ಈಗ ನಮಗೆ ಗೊತ್ತಿರೋ ಹಾಗೆ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇದರಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ಲಾಟ್ಫಾರ್ಮ್ ತುಂಬ ಚೆನ್ನಾಗಿದೆ. ಈಗ ಎಲ್ಲ ಕಡೆ ಒಂದೊಂದು ವಾಟ್ಸಪ್ಪಲ್ಲಿ, ಫಾರ್ ಎಕ್ಸಾಂಪಲ್ ವಾಟ್ಸಪ್ಪಿಗೆ ಬಂದರೆ ಎಲ್ಲ ಸಂಶೋಧನಾ ಕೇಂದ್ರಗಳಾಗಿರ್ಬೋದು, ಮಹಾವಿದ್ಯಾಲಯಗಳಾಗಿರ್ಬೋದು, ಮೀನುಗಾರಿಕಾ ಮಹಾವಿದ್ಯಾಲಯ ಎಲ್ಲ ತನ್ನದೇ ಆದಂಥ ಒಂದೊಂದು ಗ್ರೂಪ್ಗಳು ಸೃಷ್ಟಿ ಮಾಡಿಕೊಂಡಿದ್ದಾವೆ, ರೈತರುಗಳನ್ನು ಒಳಗೊಂಡಂಥ ಗ್ರೂಪ್. ಇಂಥ ಸಮಯದಲ್ಲಿ ರೈತರುಗಳು ಯಾವುದೇ ರೀತಿಯ ವೈಜ್ಞಾನಿಕವಾದ ಒಂದು ಪದ್ಧತಿ ತಿಳಿದು ಬರದೇ ಇದ್ದಲ್ಲಿ ಈ ಥರ ವಿಜ್ಞಾನಿಗಳಲ್ಲಿ ತಿಳ್ಕೊಳ್ತಕ್ಕಂಥದ್ದು, ಮಹಾವಿದ್ಯಾಲಯ ಮೀನುಗಾರಿಕಾ ಮಹಾವಿದ್ಯಾಲಯ ಭೇಟಿಯಾಗ್ಬೋದು,

0: ಸುಧಾರಣೆ ಕೇಂದ್ರಗಳನ್ನು ನಮ್ಮ ಭೇಟಿಯಾಗ್ಬೋದು. ಹೀಗೆ ಇರ್ತಕ್ಕಂಥ ತಂತ್ರಗಳನ್ನು ಅಳವಡಿಸ್ಕೊಂತ ಹೋಗ್ಬೋದು. ಮತ್ತು ಬಹುಮುಖ್ಯವಾಗಿ ಹವಾಮಾನದ ಬಗ್ಗೆ ತಿಳ್ಕೊಬೇಕಾದ್ರೆ ಹವಾಮಾನ ಇಲಾಖೆಯ ವೆಬ್ಸೈಟ್ನಲ್ಲಿ ಹೋಗಿ ಮುಂಚಿತವಾಗಿನೇ ತಿಳ್ಕೊಂಡು ಅದ್ರ ಬಗ್ಗೆ ಹೇಗೆ ಮೀನುಗಳನ್ನು ಸುಸ್ಥಿರವಾಗಿ ನಾವು ಸಾಕಾಣಿಕೆ ಮಾಡ್ಬೋದು ಅಂತ ಒಂದು ಬಯೋಸೆಕ್ಯೂರಿಟಿಯನ್ನು ಮಾಡ್ಕೊತ ಹೋದರೆ ಖಂಡಿತವಾಗಿ ಒಳ್ಳೆಯ ಮೀನು ಸಾಕಾಣಿಕೆ ಮಾಡ್ಬೋದು.
1: ಈ ಭವಿಷ್ಯದಲ್ಲಿ ನಮ್ಮ ಕರ್ನಾಟಕದ ಒಳನಾಡು ಮೀನು ಸಾಕಾಣಿಕೆ ಎಷ್ಟು ಹವಾಮಾನ ಸಹಿಷ್ಣುತೆ ಹೊಂದಿರುತ್ತೆ ಅದ್ರ ಬಗ್ಗೆ ಹೇಳಿ.
0: ನಾವು ಬಹುಮುಖ್ಯವಾಗಿ ಈಗ ಏನಂತಂದರೆ ಮಳೆಗಾಲದಲ್ಲಿ ನಾವು ತುಂಬ ಸುಸ್ಥಿರವಾದ ಒಂದು ಕ್ಲೈಮೇಟ್ ರೆಸಿಲಿಯೆಂಟು ನಮಗೆ ಮೀನುಗಳ ಸಾಕಾಣಿಕೆ ಮಾಡೋದು ಒಂದು ಚಾಲೆಂಜಿಂಗ್ ಆಗಿದೆ ಈಗ. ಅದೇ ರೀತಿ ನಾವು ಈ ಮುಂಚೆ ಕೆಲವೊಂದು ರೋಗಗಳು ಬರೀ ಚಳಿಗಾಲದಲ್ಲಿ ಕಾಣಿಸ್ಕೊತಾ ಇದ್ವು, ಅದು ಈಗ ಆ ರೋಗಗಳು ಥ್ರೂಔಟ್ ದ ಇಯರ್ ವರ್ಷ ಪೂರ್ತಿಯಾಗಿ ಯಾವುದೇ ಹವಾಮಾನದಲ್ಲೂ ಕೂಡ ಕಾಣಿಸ್ಕೋಬೋದು. ಇದಕ್ಕೆ ನಾವು ಬಹುಮುಖ್ಯವಾಗಿ ಕರ್ನಾಟಕದಲ್ಲಿ ಮಿತ ನೀರು ಉಪಯೋಗಿಸಿ ಮಾಡ್ತಕ್ಕಂಥ ಟೆಕ್ನಾಲಜಿಗಳನ್ನು ಅಳವಡಿಸ್ಕೊಳ್ಳೋದು, ಮತ್ತು ರೈತರಿಗೆ ಮಾಹಿತಿಯನ್ನು ತ್ವರಿತವಾಗಿ ಮುನ್ಸೂಚನೆಗಳನ್ನು ಕೊಡ್ತಕ್ಕಂಥದ್ದು, ಮತ್ತು ರೈತರಿಗೂ ಕೂಡ ಈ ಮೀನು ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ ಅವರಿಗೂ ಕೂಡ ಅವರ ಜ್ಞಾನವನ್ನು ಮೀನು ಸಾಕಾಣಿಕೆಯಲ್ಲಿ ಹೆಚ್ಚು ಮಾಡ್ತಕ್ಕಂಥದ್ದು. ಹಾಗೆ ಈಗ ಕ್ಲೈಮೇಟ್ ಎಕ್ಸಾಂಪಲ್, ಒಂದು ಮಳೆ ಬಂದು ಅತಿವೃಷ್ಟಿಯಾಗಿ ಪಾಂಡ್ ಕೊಚ್ಕೊಳ್ತಾ ಬಂತು, ಆ ಸಮಯದಲ್ಲಿ ಮೀನುಗಾರಿಕೆ ಸಾಕಾಣಿಕೆ ಮೀನು ಹೊಂಡದಲ್ಲಿ ನೀರಿನ ಗುಣಮಟ್ಟವನ್ನು ಹೇಗೆ ನಾವು ಕಾಪಾಡ್ಕೊಳ್ತಾ ಬಂದದ್ದು, ಮತ್ತು ಯಾವ ತಳಿಗಳನ್ನು ಇಂಥ ಸಮಯದಲ್ಲಿ ಯೂಸ್ ಮಾಡಬೇಕು, ಈ ರೀತಿಯಾದ ಕ್ರಮಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ನಾವು ಮೀನುಗಾರಿಕೆಯಲ್ಲಿ ಕ್ಲೈಮೇಟ್ ರೆಸಿಲಿಯೆಂಟ್ ಆಗಿ ನೋಡ್ಬೋದು.
1: ಈ ಸುಸ್ಥಿರ ಮೀನು ಆಹಾರ ಮತ್ತು ಸಂಪನ್ಮೂಲಗಳ ಸಮರ್ಥ ಬಳಕೆ ಅಂದ್ರೇನು
0: ಸರ್? ಈಗ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಹವಾಮಾನ ಬದಲಾವಣೆ ಆಗ್ತಾ ಇದ್ದಂತೆ ಮೀನುಗಳು ಆಹಾರವನ್ನು ತಿನ್ನೋದು ಬಿಟ್ಬಿಡ್ತವೆ. ಅದನ್ನು ನಾವು ಉತ್ತೇಜಿಸಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ಈ ಹವಾಮಾನ ಚೇಂಜ್ ಆಗುತ್ತೆ ಅನ್ನೋ ಮುಂಚೆಯಿಂದನೇ ನಾವು ಮೀನುಗಳಿಗೆ ಪ್ರಾಕ್ಟೀಸ್ ಮಾಡ್ತಾ ಬರಬೇಕಾಗತ್ತೆ. ಯಾವುದೇ ಒಂದು ಅಡಾಪ್ಟೇಷನ್ ಮಾಡ್ಕೊಳ್ಬೇಕಾದ್ರೆ ಆಹಾರವನ್ನು ಬಿಟ್ಟ ತಕ್ಷಣ ನಾವು ಜಾಸ್ತಿ ಆಹಾರಗಳನ್ನು ಹಾಕಬಾರ್ದು ಮೀನುಗಳಿಗೆ. ಬಹುಮುಖ್ಯವಾಗಿ ಮಳೆಗಾಲದಲ್ಲಿ ನಾವು ಪ್ರತಿದಿನ ಏನು ಆಹಾರ ಹಾಕ್ತೀವಿ ಅದನ್ನು 30-40% ಕಮ್ಮಿ ಮಾಡೋದು ಒಳ್ಳೆಯದು. ಈ ಮಳೆಗಾಲದಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಸಡನ್ ಡೌನ್ ಇರೋದ್ರಿಂದ ಬಾಡಿ ಮೇಲೆ ನಾವು ಒಂದು ಸ್ಲೈಮ್ ಕೋಟ್ ಅಂತ ಕರಿತೀವಿ, ಮೀನಿನ ದೇಹದ ಮೇಲೆ ಸ್ಲೈಮ್ ಕೋಟ್, ಅದೇ ಡಿಫೆನ್ಸಿವ್ ಸ್ಟ್ರಕ್ಚರ್. ಆ ಸ್ಲೈಮ್ ಕೋಟು ಮಳೆಗಾಲದಲ್ಲಿ pH, ನೀರಿನ ಗುಣಮಟ್ಟ pH ಹೆಚ್ಚು ಕಮ್ಮಿ ಆಗೋದ್ರಿಂದ
1: ಸ್ಲೈಮ್ ಕೋಟ್ ತಡೀತದೆ.
0: ಮತ್ತು pH ಹೆಚ್ಚು ಕಮ್ಮಿ ಆಗೋದ್ರಿಂದ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಮಳೆಗಾಲದಲ್ಲಿ pH ಕಮ್ಮಿ ಆಗಿಬಿಡುತ್ತೆ, ಕಂಪ್ಲೀಟಾಗಿ ಅಸಿಡಿಕ್ ಆಗ್ತಾ ಹೋಗುತ್ತೆ. ಈ ಅಸಿಡಿಕ್ ಕಂಟೆಂಟು ಆ ಸ್ಲೈಮ್ ಕೋಟ್ನ ಕರಗಿಸ್ತಾ ಹೋಗ್ತದೆ. ಆ ಸ್ಲೈಮ್ ಕೋಟ್ ಕರಗ್ತಾ ಹೋದಾಗ ಏನಾಗುತ್ತೆ, ಪಾಂಡಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು, ಪ್ಯಾರಾಸೈಟ್ಗಳು ಇವೆಲ್ಲ ಮೀನಿಗೆ ಅಟ್ಯಾಕ್ ಮಾಡಿ ಮೀನು
1: ಸಹಾಯ ಮಾಡ್ತವೆ.
0: ಹೌದು, ರೋಗಗಳು ಮೀನಿಗೆ ಅಟ್ಯಾಚ್ ಆಗಿ ಸಹಾಯ ಥರ ಮಾಡ್ತವೆ. ಈ ಇಂಥ ಸಮಯದಲ್ಲಿ ನಾವು ಆಹಾರವನ್ನು ಆದಷ್ಟು ಕಡಿತಗೊಳಿಸ್ಬೇಕು. ಈ ಮೀನು ಎಷ್ಟು ತಿಂತದೋ ಅಷ್ಟು ಆಹಾರವನ್ನು ಮಾತ್ರ ನಾವು ಹಾಕಬೇಕು. ಮೀನು ಆಹಾರ ಇಲ್ಲದೇ ಇದ್ದರೂ ಬದುಕ್ತದೆ, ಆದರೆ ಆಹಾರ ಜಾಸ್ತಿ ಆದರೆ ಮಿಕ್ಕಿರ್ತಕ್ಕಂಥ ಆಹಾರ ಮೀನಿನ ಹೊಂಡದ ತಳಭಾಗಕ್ಕೆ ಹೋಗಿ ಅಲ್ಲಿ ಕೊಳತು ಅಮೋನಿಯಾ ಟಾಕ್ಸಿಸಿಟಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀನು ಎಷ್ಟು ತಿಂತೋ ಅಷ್ಟು ಆಹಾರ ಹಾಕೋದು ಒಳ್ಳೆಯದು. ಮತ್ತು ಪೌಷ್ಟಿಕ ಆಹಾರ, ಒಂದು 30-40% ಪ್ರೋಟೀನ್ ಇರ್ತಕ್ಕಂಥ ಆಹಾರ ಹಾಕ್ತಾ ಹೋದರೆ ಮೀನಿನಲ್ಲಿ ಆಗಿರ್ತಕ್ಕಂಥ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆಗಿರ್ತಕ್ಕಂಥ ಸ್ಟ್ರೆಸ್ಸನ್ನು ನಾವು ಕಮ್ಮಿ ಮಾಡ್ತಾ ಬರ್ಬೋದು. ಬಹುಮುಖ್ಯವಾಗಿ ಏನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಸಡನ್ ಹವಾಮಾನ ಚೇಂಜ್ ಆದಾಗ ಮೀನಿನಲ್ಲಿ ಸ್ಟ್ರೆಸ್ ಆಗಿ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ಏನು ಮಾಡ್ತಾ ಹೋಗುತ್ತೆ, ಬಾಡಿಲಿ ಇರ್ತಕ್ಕಂಥ ವೈಟ್ ಬ್ಲಡ್ ಸೆಲ್ಸ್, ನಾವು ಇಮ್ಯೂನ್ ಸೆಲ್ಸ್ ಅಂತ ಕರಿತೀವಿ, ಇಮ್ಯೂನ್ ಸೆಲ್ಸ್ನ ಉತ್ಪಾದನೆಯನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ. ಈ ಉತ್ಪಾದನೆಗಳು ಕಮ್ಮಿ ಆಗ್ತಾ ಹೋದಾಗ ಇಮ್ಯೂನಿಟಿ ಮೀನ್ದು ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ತೆಗೆದು ನೋಡಿದಾಗ ಒಂದು ಸೇರಿ ಮೀನಿಗೆ ರೋಗ ಆಗ್ತಕ್ಕಂಥದ್ದು ಮತ್ತು ಮೀನುಗಳು ಸಾಯ್ತಕ್ಕಂಥದ್ದು ಕೂಡ ಆಗ.
1: ಒಟ್ಟಾರಿಗೆ ಹೇಳಬೇಕಂದ್ರೆ ಈಗ ಬರಗಾಲ ಸಂದರ್ಭದಲ್ಲಿ ಸುಸ್ಥಿರ ಉಪ ಕಸುಬು ಮೀನು ಸಾಕಾಣಿಕೆ ಯಾವ ಥರ ಮಾಡಬೇಕು ನಮ್ಮ ರೈತರು?
0: ಬರಗಾಲದಲ್ಲಿ ಆದರೆ ಸಣ್ಣ ಸಣ್ಣ ಹೊಂಡಗಳನ್ನು ಮಾಡಿ ಅದರಲ್ಲಿ ನೀರಿನ ಶೇಖರಣೆ ಮಾಡ್ತಕ್ಕಂಥದ್ದು, ಮತ್ತು ಬಯೋಫ್ಲಾಕ್ ತಂತ್ರಜ್ಞಾನ ಉಪಯೋಗಿಸ್ಕೋಬೋದು, ಮತ್ತು ಜಲಾಶಯ ಮತ್ತು ಅಣೆಕಟ್ಟು ಜಲಾಶಯಗಳಲ್ಲಿ ಇಂಥ ಜಾಗದಲ್ಲಿ ಪಂಜರ ಕೃಷಿಯನ್ನು ಮಾಡಿಕೊಂಡು ಕೂಡ ನಾವು ಮಾಡ್ಬೋದು,
1: ಲಾಭ ಮಾಡ್ಕೋಬೋದು.
0: ಲಾಭ ಮಾಡಿ
1: ತುಂಬ ಸಂತೋಷ. ಡಾಕ್ಟರ್ ಅಮೋ ಕೆ ಆರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಬರದ ಸಂದರ್ಭದಲ್ಲಿ ಉಪಕಸಬಾಗಿ ಮೀನು ಸಾಕಾಣಿಕೆ ಯಾವ ಥರ ಸುಸ್ಥಿರವಾಗಿ ನಮ್ಮ ಬದುಕನ್ನು ನಿರ್ಮಿಸ್ಕೊಳ್ಬೋದು ಅನ್ನೋದ್ರ ಕುರಿತು ಮಾಹಿತಿ ನೀಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ಕೆಲವರು ಇರ್ತಾರೆ ಡಾಕ್ಟರ್ ಅಮೋಗ್ ಅವ್ರ ಜೊತೆ ಮಾತಾಡ್ಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ?
0: ಖಂಡಿತವಾಗ್ಲೂ, ಯಾವುದೇ ಸಮಯದಲ್ಲಾದರೂ ಕೂಡ ಯಾವುದೇ ತರಹದ ಸಂದೇಹಗಳಿದ್ರು ನಮ್ಮಲ್ಲಿ ಬಂದು ಅದನ್ನ ಕ್ಲಾರಿಫೈ ಮಾಡ್ಕೋಬಹುದು. ನನ್ನ ದೂರವಾಣಿ ಸಂಖ್ಯೆ ಬಂದು 8147-65214. ಇನ್ನೊಂದ್ಸಲ ಹೇಳ್ತೀನಿ, 8147-65214. ಕಾರ್ಯಕ್ರಮಕ್ಕೆ ಕರೆದು ಅವಕಾಶ ಕೊಟ್ಟಿದ್ದಾಗಿ ಧನ್ಯವಾದಗಳು.

0: ಇದುವರೆಗೂ ಹವಾಮಾನ ಬದಲಾವಣೆ ಸಂದರ್ಭದಲ್ಲಿ ಸುಸ್ಥಿರ ಮೀನುಗಾರಿಕೆ ಕುರಿತು ಡಾಕ್ಟರ್ ಅಮೋಘ್ ಕೆಆರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇದೀಗ ಕೇಳೋಣ ಜಾನಪದ ಸಂಗೀತ. ತುರುವೇಕೆರೆ ತಾಲೂಕು ಕೊಳ್ಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ.
1: ಜೈ ಗುರು ಮಂಗಳ ನಮಸ್ ಪಾರ್ವತಿ ಪದರ ಹರ ಮಾದೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಸಜೇ ಭವರೋಗಿಣಾಂ

0: ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಜೈ ಗುರು ಮಂಗಳ ನಮಃ ಪಾರ್ವತಿ ಸ್ವಧರ ಮಹಾದೇವ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಸಜ ಭವರೋಗಿಣಾಂ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಕುರಿತು ಚರ್ಚೆ. ಸೈಬರ್ ಅಪರಾಧ ಪ್ರಕರಣ. 18 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ E0 FIR ನೋಂದಣಿ ವ್ಯವಸ್ಥೆ ಜಾರಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿ ಪ್ರತಿಭಟನಾಕಾರರ ಬಿಡುಗಡೆಗೆ ಸುಪ್ರೀಂಕೋರ್ಟ್ ಆದೇಶ. ISSF ಶೂಟಿಂಗ್ ಸ್ಪರ್ಧೆ. 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಸೋನಂ ಹಿಮಾಂಶುಗೆ ಕಂಚು. ವಾರ್ತೆಗಳ ವಿವರ. ಲೋಕಸಭೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಪರಿಗಣನೆಗೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಂಡಿದೆ. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ಕಾಯ್ದೆ 2024 ತಿದ್ದುಪಡಿಲು ತರಲು ಉದ್ದೇಶಿಸಿದೆ. 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೆ ಒಳಗಾದ ಅಪರಾಧಿಗಳ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವಂತಹ ಕಠಿಣ ದಂಡಗಳು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಶಾಸನ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ದಿನನಿತ್ಯದ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಶಾಸನವು ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳ ಒಳಗೆ ಅಪರಾಧಿಗಳ ತನಿಖೆಗಳನ್ನು ಪೂರ್ಣಗೊಳಿಸಬೇಕು. ಆರೋಪ ಪಟ್ಟಿ ಸಲ್ಲಿಸಿದ 3 ತಿಂಗಳ ಒಳಗೆ ವಿಚಾರಣೆಗಳನ್ನು ಮುಕ್ತಾಯಗೊಳಿಸಬೇಕು. ಮಸೂದೆಯನ್ನು ಮಂಡಿಸಿದ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಹೊಸ ಶಾಸನವು ಈ ದೇಶದ ವಿದ್ಯಾರ್ಥಿಗಳು ಮತ್ತು ಯುವಕರ ಕಲ್ಯಾಣವನ್ನು ಕಾಪಾಡುವ ಸರ್ಕಾರದ ಆಳವಾದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ದೇಶದ ಯುವಕರ ಭವಿಷ್ಯದೊಂದಿಗೆ ಯಾರಿಗೂ ರಾಜಿ ಮಾಡಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ಸಂಕಲ್ಪವನ್ನು ಇದು ಪುನರುಚ್ಚರಿಸುತ್ತದೆ. ಪರೀಕ್ಷೆಗಳ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಮತ್ತು ಪುನಃ ಸ್ಥಾಪಿಸಲು, ಕಾನೂನನ್ನು ಹೆಚ್ಚು ಕಠಿಣಗೊಳಿಸಲು ಈ ತಿದ್ದುಪಡಿಯನ್ನು ಮಂಡಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. 18 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೈಬರ್ ಅಪರಾಧ ಪ್ರಕರಣಗಳಲ್ಲಿ E0 FIR ನೋಂದಾಯಿಸುವ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಪರಿಚಯಿಸಿದೆ. E0 FIR ಅಡಿಯಲ್ಲಿ 12,000 ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ವಿಶೇಷವಾಗಿ ಸೈಬರ್ ಹಣಕಾಸು ವಂಚನೆ ಪ್ರಕರಣಗಳಲ್ಲಿ E0 FIR ನೋಂದಾಯಿಸಲು ಕೇಂದ್ರ ಸರ್ಕಾರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವೇದಿಕೆ ಒದಗಿಸಿದೆ ಎಂದು ಅವರು ಹೇಳಿದ್ದಾರೆ. ಈ ವ್ಯವಸ್ಥೆಯ ಅಡಿಯಲ್ಲಿ ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಮಾಡುವ ಪೋರ್ಟಲ್ನಲ್ಲಿ ಅಥವಾ ಸಹಾಯವಾಣಿ 1019 ಮೂಲಕ ನಿರ್ದಿಷ್ಟ ಆರ್ಥಿಕ ನಷ್ಟದ ಮಿತಿಯನ್ನು ಒಳಗೊಂಡಿರುವ ದೂರುಗಳನ್ನು ದಾಖಲಿಸಲಾಗುತ್ತದೆ. ಇದು ಸ್ವಯಂಚಾಲಿತವಾಗಿ E0 FIR ನೋಂದಣಿಗೆ ಕಾರಣವಾಗುತ್ತದೆ. ನಂತರ ಅದನ್ನು ತಕ್ಷಣವೇ ಸಂಬಂಧಿತ ಪ್ರಾದೇಶಿಕ ಸೈಬರ್ ಅಪರಾಧ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. 0 FIR ನಿಯಮಿತ FIR ಆಗಿ ಪರಿವರ್ತಿಸಲು ದೂರುದಾರರು 3 ದಿನಗಳಲ್ಲಿ ಆಯಾ ಪೊಲೀಸ್ ಠಾಣೆಗೆ ಭೇಟಿ ನೀಡಬೇಕಾಗುತ್ತದೆ ಎಂದು ಸಚಿವ ಬಂಡಿ ಸಂಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಬಲಪ್ರಯೋಗ ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2 ಗಂಟೆಗೆ ಸದನ ಸಭೆ ಸೇರಿದಾಗ ಕೇಂದ್ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವ ಜಿತಿನ್ ರಾಮ್ ಮಾನ್ಸಿ ಮಾತನಾಡಿ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆ 2006 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ಮಸೂದೆಯನ್ನು ಪರಿಚಯಿಸುವ ಸಮಯದಲ್ಲಿ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ವಿರುದ್ಧದ ಪೊಲೀಸ್ ಕ್ರಮದ ಕುರಿತು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಗದ್ದಲ ಮುಂದುವರೆದಂತೆ ಉಪಸಭಾಪತಿ ಹರಿವಂಶ್ ಅವರು ಸದನವನ್ನು ನಾಳೆಗೆ ಮುಂದೂಡಿದರು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಕ್ರಿಮಿನಲ್ ದಾಖಲೆಗಳು ಇಲ್ಲದ ವಿದ್ಯಾರ್ಥಿ ಪ್ರತಿಭಟನಾಕಾರರನ್ನು ಬಿಡುಗಡೆ ಮಾಡಲು ಸುಪ್ರೀಂಕೋರ್ಟ್ ಆದೇಶಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಡೆದ ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳಿಗೆ ಸಂಬಂಧಿಸಿದ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ಪುರಾವೆಗಳನ್ನು ಸಂರಕ್ಷಿಸುವಂತೆ ನ್ಯಾಯಾಲಯ ಅಧಿಕಾರಿಗಳಿಗೆ ಸೂಚಿಸಿದೆ. ಕಳೆದ ವಾರ ನಡೆದ ವಿದ್ಯಾರ್ಥಿ ಪ್ರತಿಭಟನೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಆಗಿರುವ ಗಾಯಗಳ ಆರೋಪಗಳ ಬಗ್ಗೆ ನ್ಯಾಯಯುತ ಮತ್ತು ಸ್ವತಂತ್ರ ತನಿಖೆಯ ಅಗತ್ಯವಿದೆ ಎಂದು ನ್ಯಾಯಾಲಯ ಹೇಳಿದೆ. ಪ್ರತಿಭಟನೆಗಳ ಸಮಯದಲ್ಲಿ

0: ಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟ್ರಪತಿ ಭವನದಲ್ಲಿ ತಮ್ಮ 4 ವರ್ಷಗಳ ರಾಷ್ಟ್ರಪತಿ ಆಡಳಿತವನ್ನು ಪೂರ್ಣಗೊಳಿಸಿದ ವಿಶೇಷ ಪುಸ್ತಕ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಅವರು 5 ಸ್ಮರಣಾರ್ಥ ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ಯುವಕರು ನೈತಿಕ ಮೌಲ್ಯಗಳಲ್ಲಿ ಬೇರೂರಲು ಹಾಗೂ ರಾಷ್ಟ್ರ ಮತ್ತು ಸಮಾಜದ ಪ್ರಗತಿಗೆ ಕೆಲಸ ಮಾಡಲು ಪ್ರೋತ್ಸಾಹಿಸಲಾಗಿದೆ ಎಂದು ಹೇಳಿದರು. ಮಹಿಳೆಯರು ಸ್ವಾವಲಂಬಿಗಳಾಗಲು ಮತ್ತು ಆತ್ಮವಿಶ್ವಾಸದಿಂದ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುವಂತೆ ಅವರು ಸಲಹೆ ನೀಡಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಅವರು ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಉನ್ನತ ಹುದ್ದೆಯನ್ನು ನಮ್ರತೆ, ಬುದ್ದಿವಂತಿಕೆ ಮತ್ತು ಬದ್ದತೆಯಿಂದ ಶ್ರೀಮಂತಗೊಳಿಸಿದ್ದಾರೆ ಎಂದು ಶ್ಲಾಘಿಸಿದರು. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಶಾಸಕಾಂಗ ಚುನಾವಣೆಗಳನ್ನು ಪಾಕಿಸ್ತಾನ ತನ್ನ ಅಕ್ರಮಗಳನ್ನು ಮರೆಮಾಚಲು ಮತ್ತು ಈ ಪ್ರದೇಶದಲ್ಲಿನ ತನ್ನ ಗಂಭೀರ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮರೆಮಾಚಲು ಮಾಡಿದ ಪ್ರಯತ್ನ ಎಂದು ಭಾರತ ಟೀಕಿಸಿದೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾದ ಭಾಗಗಳಾಗಿವೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಸಾಮೂಹಿಕ ಪ್ರತಿಭಟನೆಗಳು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಈ ರೀತಿಯ ಪ್ರತಿಭಟನೆಗಳು ಪಾಕಿಸ್ತಾನದ ಆರ್ಥಿಕ ಶೋಷಣೆ, ಜನರ ಮೂಲಭೂತ ಹಕ್ಕುಗಳ ನಿರಾಕರಣೆ ಮತ್ತು ಅದರ ಆಡಳಿತಾತ್ಮಕ ದಬ್ಬಾಳಿಕೆಯ ನೇರ ಪರಿಣಾಮಗಳಾಗಿವೆ ಎಂದು ಹೇಳಿದ್ದಾರೆ. ಒಡೆಸಾ ಬಂದರಿನಲ್ಲಿ ಎಂವಿ ಏಜಿಯನ್ ರಾಗ್ನರ್ ಮೇಲಿನ ದಾಳಿಯ ಕುರಿತು ಮಾಹಿತಿ ನೀಡಿದ ಅವರು, ಹಡಗಿನಲ್ಲಿ 4 ಭಾರತೀಯ ಪ್ರಜೆಗಳು ಇದ್ದರು, ಅದರಲ್ಲಿ 2 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಮತ್ತು 2 ಇನ್ನೂ ಕಾಣೆಯಾಗಿದ್ದಾರೆ. ಶೋಧ ಪ್ರಯತ್ನಗಳು ನಡೆಯುತ್ತಿವೆ ಮತ್ತು ಸಚಿವಾಲಯವು ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದೆ. ಕಾಣೆಯಾದ 2 ಭಾರತೀಯ ಪ್ರಜೆಗಳ ಕುಟುಂಬದೊಂದಿಗೆ ಸರ್ಕಾರ ಸಂಪರ್ಕವನ್ನು ಸ್ಥಾಪಿಸಿದೆ ಎಂದು ತಿಳಿಸಿದ್ದಾರೆ. ನೀರವ್ ಮೋದಿಯ ಹಸ್ತಾಂತರದ ಕುರಿತು ಬ್ರಿಟನ್ನಲ್ಲಿ ನ್ಯಾಯಾಂಗ ಪ್ರಕ್ರಿಯೆಗಳು ನಡೆಯುತ್ತಿವೆ. ಆ ಕಾನೂನು ಪ್ರಕ್ರಿಯೆಗಳು ಮುಗಿದ ನಂತರ ಅವರ ಹಸ್ತಾಂತರ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಎಂದು ರಣದೀಪ್ ಜೈಸ್ವಾಲ್ ಮಾಹಿತಿ ನೀಡಿದ್ದಾರೆ. ನೇಪಾಳದ ಮೊದಲ ನೇರ ವಾಣಿಜ್ಯ ಕಂಟೈನರ್ ಸರಕು ರೈಲು ನೇಪಾಳವನ್ನು ತಲುಪಿದೆ. ಈ ಮೂಲಕ ರೈಲು ಆಧಾರಿತ ಗಡಿಯಾಚೆಗಿನ ಸರಕು ಸಾಗಣೆಯಲ್ಲಿ ನೂತನ ಅಧ್ಯಾಯ ಬರೆದಿದೆ. 40 ಬೋಗಿಗಳಲ್ಲಿ ಕ್ಯಾನೋಲಾ ಸರಕನ್ನು ಹೊತ್ತ ಈ ರೈಲು ತನ್ನ ಪ್ರಯಾಣವನ್ನು ಪೂರ್ಣಗೊಳಿಸಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಹೊಸ ವ್ಯವಸ್ಥೆಯು ಸಾಗಣೆ ಸಮಯ, ಲಾಜಿಸ್ಟಿಕ್ಸ್ ವೆಚ್ಚ ಮತ್ತು ಸರಕು ನಿರ್ವಹಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು 2 ನೆರೆಯ ದೇಶಗಳ ನಡುವಿನ ಗಡಿಯಾಚೆಗಿನ ವ್ಯಾಪಾರದ ದಕ್ಷತೆ, ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕತೆಯನ್ನು ಸುಧಾರಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ನೇರ ಸರಕು ಸೇವೆಯು ವೇಗದ, ಹೆಚ್ಚು ಆರ್ಥಿಕ ಮತ್ತು ಸುಸ್ಥಿರ ಸಾರಿಗೆ ವಿಧಾನದ ಮೂಲಕ ಆಮದು ಮತ್ತು ರಫ್ತು ಸರಕುಗಳ ಚಲನೆಗೆ ಗಮನಾರ್ಹ ಉತ್ತೇಜನ ನೀಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಚೀನಾದ ಹ್ಯಾಂಗ್ಝೌನಲ್ಲಿ ಇಂದು ನಡೆಯುತ್ತಿರುವಂತಹ ISSF ಶೂಟಿಂಗ್ ಸ್ಪರ್ಧೆಯ 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಸೋನಂ ಉತ್ತಮ್ ಮಸ್ಕರ್ ಮತ್ತು ಹಿಮಾಂಶು ದಿಲ್ಲೋನ್ ಕಂಚಿನ ಪದಕ ಗೆದ್ದರು. ಭಾರತೀಯ ಜೋಡಿ ಸ್ಥಿರ ಪ್ರದರ್ಶನ ನೀಡಿ ಒಟ್ಟು 441.2 ಅಂಕಗಳನ್ನು ಗಳಿಸಿ ಕಂಚಿನ ಪದಕ ಗೆದ್ದರು. ಚೀನಾದ ಮೊದಲ ಮತ್ತು 2ನೇ ತಂಡಗಳು ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ತಮ್ಮದಾಗಿಸಿಕೊಂಡವು. ಈ ಮೂಲಕ ಹ್ಯಾಂಗ್ಝೌನಲ್ಲಿ ನಡೆದ ISSF ವಿಶ್ವಕಪ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ 1 ಚಿನ್ನ, 1 ಬೆಳ್ಳಿ ಮತ್ತು 2 ಕಂಚು ಸೇರಿದಂತೆ 4 ಪದಕಗಳಿಗೆ ಏರಿಕೆಯಾಗಿದೆ. ಜಾರ್ಖಂಡ್ನ ನೈ ದಿಶಾ ನೈ ಪಹಲ್ ನಕ್ಸಲ್ ವಿರೋಧಿ ಅಭಿಯಾನದಡಿ ಕೊಲ್ಹಾನ್ ಮತ್ತು ಲತೇಹರ್ ಪ್ರದೇಶಗಳ 16 ಮಾವೋವಾದಿಗಳು ರಾಂಚಿಯಲ್ಲಿ ಜಾರ್ಖಂಡ್ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಕುರಿತು ಚರ್ಚೆ. ಸೈಬರ್ ಅಪರಾಧ ಪ್ರಕರಣ 18 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ E0 FIRಗಳ ನೋಂದಣಿ ವ್ಯವಸ್ಥೆ ಜಾರಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿ ಪ್ರತಿಭಟನಾಕಾರರ ಬಿಡುಗಡೆಗೆ ಸುಪ್ರೀಂಕೋರ್ಟ್ ಆದೇಶ. ISSF ಶೂಟಿಂಗ್ ಸ್ಪರ್ಧೆ 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಸೋನಂ ಹಿಮಾಂಶುಗೆ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಸಿರಿಗಂಧ. ಸ್ವಾಗತ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಸುಮಧುರವಾದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗೋಣ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ.
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಇದೀಗ ಕೇಳೋಣ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ. ಸಾಹಿತ್ಯ ಆರ್ ಎನ್ ಜೈ ಗೋಪಾಲ್, ಸಂಗೀತ ರಾಜ್ ಕೋಟೆ.

0: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR

ಪಿಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಶುಭಮಂಗಳ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು.

ಒಂದಾಯ್ತು ಸರಿನಾ, ಎರಡಾಯ್ತು ಸರಿನಾ, ಮೂರಿದ ನಾಲ್ಕಿದು ನಾಲ್ಕೇ ಮುತ್ತುಗಳು. ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು, ನಾಲ್ಕು ಮೂರು ಎರಡು ಒಂದು ಆಮೇಲಿನ್ನೇನು, ಅರೆ ಆಮೇಲಿನ್ನೇನು ಒಂದು.

0: ಅಷ್ಟೇ ನನಗೆ ಗೊತ್ತಿರೋದು, ನಾನೇನು ಮಾಡಲಿ?
1: ಡಾಕ್ಟರ್ ರಾಜ್ಕುಮಾರ್, ಸುನೀಲ್ ಮತ್ತು ಸೌಮ್ಯರವರು ಹಾಡಿರುವ ಒಂದು ಮುತ್ತಿನ ಕತೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಚಿ ಉದಯಶಂಕರ್ ರವರದಾಗಿದ್ದು ಸಂಗೀತ ವೈದ್ಯನಾಥ್ ಎಲ್ ಅವರದ್ದು.

ಇದೀಗ ಕೇಳೋಣ ಸುಂದರಕಾಂಡ ಚಿತ್ರದ ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ಹರಿಣಿಯವರ ಧ್ವನಿಯಲ್ಲಿ, ಕಕ್ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಎಂಎಂ ಕೀರವಾಣಿಯವರ ಸಂಗೀತವಿದೆ.

ಇದೀಗ ಸಮಯ 8:15. ಇನ್ನು ಮುಂದೆ ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ 8:30 ಮತ್ತೆ ಪ್ರಾರಂಭ.

ಪಿ ಸುಶೀಲಾ ಹಾಗೂ ಜಯಚಂದ್ರನ್ ಅವರ ಧ್ವನಿಯಲ್ಲಿ ಒಲವಿನ ಉಡುಗೊರೆ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಜಯಚಂದ್ರನ್ ಅವರ ಶ್ಯಾಮ್ ಸುಂದರ್ ಕುಲಕರ್ಣಿರವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಬೆಂಗಳೂರು, ಸಮಯ 9:15:16 ಇದೀಗ ಭಜನೆಗಳು. ಆರಂಭದಲ್ಲಿ ಕೇಳೋಣ ಜಿಬಿ ಅನುಷಾರವರು ಹಾಡಿರುವ ಈ ಒಂದು ಗೀತೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಭಜನೆಗಳನ್ನ ಕೇಳುತ್ತಿರುವಿರಿ. ಇದೀಗ ಕೇಳೋಣ ಅದಿತಿ ಡಿ ಅವರು ಹಾಡಿರುವ ಗಿರಿಧರ್ ಕೆ ಗರ್ ಆವೋ ಅನ್ನುವಂತಹ ಒಂದು ಗೀತೆಯನ್ನು.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಆಕಾಶವಾಣಿ ಬೆಂಗಳೂರು, ಸಮಯ 9:30. ಇನ್ನು ಮುಂದೆ ಮನಿ ಟಾಕ್, ನಂತರ ಮಂಥನ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇದುವರೆಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನಿ ಟಾಕ್ ಮತ್ತು ಮಂಥನ್ ಕೇಳಿದಿರಿ. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಹೈದರಾಬಾದ್ ಸಹೋದರರಾದ ಡಿ ರಾಘವಾಚಾರಿ ಮತ್ತು ಡಿ ಶೇಷಾಚಾರಿ ಅವರ ಯುಗಳ ಹಾಡುಗಾರಿಕೆ. ವಯಲಿನ್ ಎಚ್ ಕೆ ರಘುರಾಮ್, ಮೃದಂಗ ಮನ್ನಾರ್ಗುಡಿ ಎ ಈಶ್ವರನ್.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರಾದ ಡಿ ರಾಘವಾಚಾರಿ ಮತ್ತು ಡಿ ಶೇಷಾಚಾರಿ ಅವರ ಯುಗಳ ಹಾಡುಗಾರಿಕೆ ಪ್ರಸಾರವಾಯಿತು. ವಯಲಿನ್ ಎಚ್ ಕೆ ರಘುರಾಮ್, ಮೃದಂಗ ಮನ್ನಾರ್ಗುಡಿ ಎ ಈಶ್ವರನ್.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಇದೀಗ ಸಮಯ 10 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಗೀತಚಂದ್ರಿಕೆ. ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಗೀತಚಂದ್ರಿಕೆಯಲ್ಲಿ ಆರಂಭದಲ್ಲಿ ಹೇಳೋಣ, ಸಿದ್ದು ಚಿತ್ರದ ಗೀತೆಗಾಗಿ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಚಿತ್ರ, ಕವಿರಾಜ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ.

ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಧಡಕನ್ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಸಮೀರ್ ಅವರ ಸಾಹಿತ್ಯ, ಸಂಗೀತ ನದೀಮ್ ಹಾಗೂ ಶ್ರವಣ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಆರಾಧನಾ ಚಿತ್ರದ ಗೀತೆಯನ್ನ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಆನಂದ್ ಬಕ್ಷಿ, ಸಂಗೀತ ಎಸ್ ಡಿ ಬರ್ಮನ್.

ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಕೇಳಿ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ದ್ಯಾಮೇಶ್ ಅವರಿಂದ, 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ, 6:50 ರೈತರಿಗೆ ಸಲಹೆ, 7:15 ಸಿಡ್ಯಾಕ್ ಬೆಂಗಳೂರು ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ವಿಷಯ ಭಾರತದ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯ ಹಿನ್ನೆಲೆ ಕುರಿತು ಮಾಹಿತಿ. ಭಾಗವಹಿಸುತ್ತಾರೆ ದೀಪಿಕಾ ಹೆಚ್ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ನಾಳೆ ಬೆಳಿಗ್ಗೆ 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ವಿಶ್ವ ಹುಲಿ ದಿನ ಕುರಿತು ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ವಿ ಭಟ್ ಅವರೊಂದಿಗೆ ಸಂದರ್ಶನವಿದೆ, ಸಂದರ್ಶಕರು ಶ್ಯಾಮ್ ಪ್ರಸಾದ್, 9:30 ಗಾನಗಂಗೆ, 10:30 ಸುನ್ಹರೆ ಪಲ್, 11:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ, 12:05 ವನಿತಾ ವಿಹಾರ ಹಿರಿಯ ವೃತ್ತಿ ರಂಗಭೂಮಿ ಕಲಾವಿದೆ ಡಾ

ಕೆ ನಾಗರತ್ನಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೋಮೇಶ್ ಎಸ್ ಉಪ್ಪಾರ್. ಇನ್ನು ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ಮಾದಕ ವಸ್ತುಗಳ ಸೇವನೆಯಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಕುರಿತು ಡಾಕ್ಟರ್ ಶ್ರಮಾ ಬಿಆರ್ ಅವರೊಂದಿಗೆ ಸಂದರ್ಶನ. 1 ಗಂಟೆಗೆ ಪ್ರಗತಿ ಪಥ, ಪಿಎಂ ಸಾವರನ್ ಗೋಲ್ಡ್ ಬಾಂಡ್ ಯೋಜನೆ ಕುರಿತು ಮಾತನಾಡುತ್ತಾರೆ ಸುಮಿತ್ ಕುಲಕರ್ಣಿ. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಮಧ್ಯಾಹ್ನ 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನೀತು ಸೈನಿ. 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ. 6:30 ರಸವಾರ್ತೆ, 6:51 ಕೃಷಿರಂಗ. ಕನಕಾಂಬರ ಹೂವಿನ ಬೆಳೆ ಬೇಸಾಯ ಕ್ರಮಗಳ ಕುರಿತು ಡಾ ಸುನೀತಾ ಸಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಜಾನಪದ ಸಂಗೀತ ಕಾರ್ಯಕ್ರಮ, ತುರುವೇಕೆರೆ ತಾಲೂಕು ನೀರಗುಂದಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಏಳು:45 ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ, 9:15 ಪ್ರಚಲಿತ ವಿದ್ಯಮಾನ, 9:30 ಯುವವಾಣಿ ಬಹುಮುಖ ಪ್ರತಿಭೆ ಸಮುದ್ರದ ಅವರೊಂದಿಗೆ ಸಂದರ್ಶನ. ರಾತ್ರಿ 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದಿಂದ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಬೆಂಗಳೂರು, ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಡಿ ಕೆ ದಾತಾರ್ ಅವರ ವಯಲಿನ್ ವಾದನದಲ್ಲಿ ರಾಗ್ ಯಮನ್ ಕೇಳಿದ್ರಿ. ಈಗ ಕೇಳಿ ರಾಗ್ ಮಿಶ್ರಪೀಲು.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಡಿಕೆ ದಾತಾರ್ ಅವರ ವಯಲಿನ್ ವಾದನದಲ್ಲಿ ರಾಗ್ ಮಿಶ್ರ ಪೀಲು ಕೇಳಿದ್ರೆ. ವಾದ್ಯ ಸಹಕಾರ ಸಹವಾದ್ಯ ನುಡಿಸಿದವರು ಶ್ರೀ ರತ್ನಾಕರ ಗೋಖಲೆ, ತಬ್ಲಾ ಸಾಥ್ ನೀಡಿದವರು ಶ್ರೀ ನಯನ್ ಘೋಷ್, ಸ್ವರಮಂಡಲ ನುಡಿಸಿದವರು ಶ್ರೀ ರಾಜನ್ ಮಶಾಳ್ಕರ್, ತಾನ್ಪುರ ನುಡಿಸಿದವರು ಶ್ರೀ ಮದನ್ ಬೊಂಗಾಲೆ ಮತ್ತು ಶ್ರೀ ಮಧುಕರ್ ದಾತಾರ್. ಈಗ ಕೇಳಿ ಭಾವಗೀತೆಗಳು. ಡಾಕ್ಟರ್ ಡಿವಿ ಗುಂಡಪ್ಪ ಅವರ ರಚನೆಗಳನ್ನು ಹಾಡಿದ್ದಾರೆ ಡಾಕ್ಟರ್ ರೋಹಿಣಿ ಮೋಹನ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಾವಗೀತೆಗಳನ್ನು ಕೇಳಿದ್ರಿ. ನೆರವು ವೀಣಾ ಎಸ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇಖರ್ ಎಸ್ರೋಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
2: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಕೆ ಇನ್ನು ಸಂಪೂರ್ಣ ಉಳಿತಾಯ.
1: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
2: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
1: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
2: ಡಿಟಿಎಚ್ ಪ್ರಸಾರ ಸೇವೆ,
1: ಡಿಡಿ ಡೈರೆಕ್ಟ್ ಪ್ಲಸ್ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಡಿಕೆ ದಾತಾರ ವಯಲಿನ್ ವಾದನದಲ್ಲಿ ರಾಗ್ ಮಿಶ್ರ ಪೀಲು ಕೇಳಿದ್ರೆ. ವಾದ್ಯ ಸಹಕಾರ ಸಹವಾದ್ಯ ನುಡಿಸಿದವರು ಶ್ರೀ ರತ್ನಾಕರ ಗೋಖಲೆ, ತಬ್ಲಾ ಸಾಥ್ ನೀಡಿದರು ಶ್ರೀ ನಯನ್ ಘೋಷ್, ಸ್ವರಮಂಡಲ ನುಡಿಸಿದವರು ಶ್ರೀ ರಾಜನ್ ಮಶಾಳ್ಕರ್, ತಾನ್ಪುರ ನುಡಿಸಿದವರು ಶ್ರೀ ಮದನ್ ಬೊಂಗಾಲೆ ಮತ್ತು ಶ್ರೀ ಮಕರ್ದಾತರ್. ಈಗ ಕೇಳಿ ಭಾವಗೀತೆಗಳು. ಡಾಕ್ಟರ್ ಡಿವಿ ಗುಂಡಪ್ಪ ಅವರ ರಚನೆಗಳನ್ನು ಹಾಡಿದ್ದಾರೆ ಡಾಕ್ಟರ್ ರೋಹಿಣಿ ಮೋಹನ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಾವಗೀತೆಗಳನ್ನು ಕೇಳಿದ್ರಿ. ನೆರವು ವೀಣಾ ಎಸ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇಖರ್ ಎಸ್ರೋಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
2: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಕೆ ಇನ್ನು ಸಂಪೂರ್ಣ ಉಳಿತಾಯ.
1: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
2: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
1: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
2: ಡಿಟಿಎಚ್ ಪ್ರಸಾರ

ಡಿಡಿ ಡೈರೆಕ್ಟ್ ಪ್ಲಸ್ ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್, ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಚಿತ್ರ ಚಿತ್ತಾರ ರೂಪಿಸಿ ಪ್ರಸ್ತುತಪಡಿಸುತ್ತಾರೆ ಕೆ ದಿವ್ಯಾ. ಕೇಳಿ ಚಿತ್ರ ಚಿತ್ತಾರ.
1: ಫ್ರೆಂಡ್ಸ್, ಲೈಫ್ ಅನ್ನೋದು ಹಿರಿಯರು ಹೇಳೋ ಹಾಗೆ ಒಂದು ರೀತಿಯ ಬಿಳಿಯ ಕಾಗದದ ರೀತಿ. ಅದರ ಮೇಲೆ ಯಾವ ರೀತಿಯ ಚಂದದ ಚಿತ್ರ ಬಿಡಿಸ್ತಾ ಹೋಗ್ತೀವೋ ಆ ರೀತಿಯ ಚಿತ್ರಗಳು ಮೂಡ್ತಾ ಹೋಗ್ತವೆ. ಅದೇ ರೀತಿ ನಮ್ಮ ಬದುಕು ಸಹ ಅದನ್ನ ಸುಂದರವಾಗಿ ರೂಪಿಸಿಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ನಾವು ಜೀವನದಲ್ಲಿ ಯಾಕೂ ಹೆದರದೆ ಛಲದಿಂದ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದಾಗ ಮಾತ್ರ ಬದುಕನ್ನು ಸುಂದರವಾಗಿಸಲು ಸಾಧ್ಯ. ಹ್ಯೂಮನ್ ಈಸ್ ಎ ಸೋಷಿಯಲ್ ಅನಿಮಲ್ ಅಂತ ಹೇಳಿರೋ ಕೇಳಿದ್ದೀವಿ ಅಲ್ವಾ? ಆದರೆ ಬೇರೆ ಪ್ರಾಣಿಗಳಿಗೆ ಹೋಲಿಸಿದ್ರೆ ಮನುಷ್ಯನನ್ನ ಬುದ್ಧಿಜೀವಿ ಅಂತ ಯಾಕೆ ಕರೀತಾರೆ ಗೊತ್ತಾ? ಯಾಕಂದ್ರೆ ಏನನ್ನ ಬೇಕಾದ್ರೂ ಸಾಧಿಸುವ ಆತ್ಮವಿಶ್ವಾಸ ಛಲ ಅವನಲ್ಲಿ ಇರೋದ್ರಿಂದ ಅವನು ಎಲ್ಲಾ ಪ್ರಾಣಿಗಳಿಗಿಂತಲೂ ಭಿನ್ನ ಅಂತ ಅನ್ನಿಸ್ಕೊಂಡಿದ್ದಾನೆ. ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಸೋಲನ್ನ ಅನುಭವಿಸಿರ್ತಾನೆ. ಸೋಲನ್ನು ಕಾಣದ ವ್ಯಕ್ತಿಯನ್ನು ಎಲ್ಲಿಯೂ ಕಾಣಲು ಸಾಧ್ಯವಿಲ್ಲ. ಆದರೆ ಪದೇ ಪದೇ ಸೋಲನ್ನು ಅನುಭವಿಸಿ ಗೆಲುವನ್ನೇ ಕಾಣದ ವ್ಯಕ್ತಿಗಳು ಸಿಗು ತುಂಬಾ ವಿರಳ. ಆ ವ್ಯಕ್ತಿಗಳು ಯಾರೆಂದ್ರೆ ಸತತ ಪ್ರಯತ್ನವಿಲ್ಲದ ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ಸಾಗದ ವ್ಯಕ್ತಿಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಆತ್ಮವಿಶ್ವಾಸವನ್ನು ಕಳೆದ ವ್ಯಕ್ತಿಗಳು ಮಾತ್ರ. ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಸೋಲು ಅನುಭವಿಸಿ ಅಪಮಾನಕ್ಕೆ ಒಳಗಾಗಿರ್ತಾನೆ. ಅಂತಹ ವ್ಯಕ್ತಿಗಳು ನಿರಾಸೆಯಿಂದ ಧೃತಿಗೆಟ್ಟು ಆ ಕೆಲಸವನ್ನ ಅರ್ಧಕ್ಕೆ ಕಾಯ್ಬಿಡೆ ಅವರಿಗೆ ಸೋಲು ಕಟ್ಟಿಟ್ಟ ಬುದ್ಧಿ. ಅದಕ್ಕಾಗಿಯೇ ಸೋಲು ಯಾವತ್ತೂ ನಮ್ಮ ಬೆನ್ನು ಹತ್ತದ ರೀತಿ, ಸೋಲಿಗೆ ಭಯ ಹುಟ್ಟಿಸುವ ರೀತಿಯಲ್ಲಿ ಛಲದಿಂದ ಶ್ರಮವಹಿಸಿ ಸತತ ಪ್ರಯತ್ನದಿಂದ ಗುರಿಯ ಕಡೆಗೆ ಮುನ್ನುಗ್ಗಿದಾಗ ಯಶಸ್ಸು ಕಟ್ಟಿಟ್ಟ ಬುದ್ಧಿಯಾಗುತ್ತದೆ. ಬಲ್ಬನ್ನ ಕಂಡಿಡಿದಂತಹ ಥಾಮಸ್ ಆಲ್ವಾ ಎಡಿಸನ್ ಅವರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಆದರೆ ಅವರು ತಮ್ಮ ಮೊದಲ ಪ್ರಯತ್ನದಲ್ಲಿಯೇ ಯಶಸ್ಸನ್ನ ಕೈಗೆಟಿಸಿಕೊಳ್ಳಲಾಗಲಿಲ್ಲ. ವಿವಿಧ ಪ್ರಯತ್ನಗಳ 999 ಸಂಶೋಧನೆಗಳ ನಂತರ ಅವರು ಬಲ್ಬನ್ನ ಕಂಡುಹಿಡಿದಿದ್ದು. ಇವರು ಏನಾದರೂ ತಮ್ಮ ಪ್ರಯತ್ನ ನಿಲ್ಲಿಸಿ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹಿಂದೆ ಸರಿದಿದ್ರೆ ಇವತ್ತು ಅವರ ಹೆಸರು ಬೆಳಕಿನ ರೂಪದಲ್ಲಿ ಪ್ರಜ್ವಲಿಸುತ್ತಿರಲಿಲ್ಲ. ಬನ್ನಿ ಫ್ರೆಂಡ್ಸ್, ಯಶಸ್ಸಿನ ಗುಟ್ಟನ್ನು ತಿಳಿಸಿಕೊಡುವಂತಹ ಒಂದು ಸುಂದರವಾದ ಗೀತೆಯನ್ನ ಕೇಳೋಣ.

ವಿದ್ಯಾರ್ಥಿಗಳ ಜೀವನದಲ್ಲೂ ಓದು, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ ಹೀಗೆ ಅನೇಕ ವಿಷಯಗಳಲ್ಲಿ ಸೋಲು ಉಂಟಾಗುವುದು ಸರ್ವೇ ಸಾಮಾನ್ಯ. ಆದರೆ ಅದನ್ನ ಮನಸ್ಸಿಗೆ ಹಚ್ಚಿಕೊಂಡು ಕೊರಗುವುದರಿಂದ ಗೆಲುವು ಖಂಡಿತ ಸಿಗೋದಿಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳು ಓದಿನ ವಿಚಾರವನ್ನು ಹೆಚ್ಚು ಮನಸ್ಸಿಗೆ ಹಚ್ಚಿಕೊಳ್ತಾರೆ. ಒಂದು ವೇಳೆ ಓದಿನಲ್ಲಿ ವಿಫಲತೆ ಅನುಭವಿಸಿದರೆ ಜೀವನವೇ ಮುಗಿದು ಹೋಯಿತು ಎಂಬಂತೆ ಮಾನಸಿಕ ಖಿನ್ನತೆಗೆ ಒಳಗಾಗುವವರೇ ಹೆಚ್ಚು. ಕೆಲವರಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆತ್ಮಹತ್ಯೆಯ ದಾರಿ ಹಿಡಿಯುತ್ತಾರೆ. ಈ ರೀತಿಯಲ್ಲಿ ಸೋಲಿನಿಂದ ಹೊರಗೆ ಬರದೆ ಅನುಭವಿಸುವ ಯಾತನೆಗೆ ಪ್ರಮುಖ ಕಾರಣವೇ ಆತ್ಮವಿಶ್ವಾಸದ ಕೊರತೆ. ಆತ್ಮವಿಶ್ವಾಸವೆಂಬುದು ಎಂಥ ವ್ಯಕ್ತಿಯನ್ನಾದರೂ ಸೋಲಿನ ಸುಳಿಯಿಂದ ಬಿಡಿಸಿ ಗೆಲುವಿನ ತುತ್ತ ತುದಿಗೆ ಕರೆದುಕೊಂಡು ಹೋಗುತ್ತದೆ. ಆತ್ಮವಿಶ್ವಾಸ ಎಂಬುದು ನಮ್ಮಲ್ಲಿಯೇ ಇರುವ ಅಭೂತಪೂರ್ವವಾದ ಶಕ್ತಿ. ಗೆಲುವಿಗೆ ನಮ್ಮ ಸತತ ಪ್ರಯತ್ನ ಹೇಗೆ ಕಾರಣವೋ, ಅದೇ ರೀತಿ ನಮ್ಮಲ್ಲಿರುವ ಸಾಮರ್ಥ್ಯವನ್ನು ಬಡಿದೆಬ್ಬಿಸಲು ನಮ್ಮ ಆತ್ಮವಿಶ್ವಾಸವೇ ಕೀಲಿ ಕೈ. ಹೌದಲ್ಲವೇ?

ಬದುಕಿನಲ್ಲಿ ಯಶಸ್ಸು ಕಂಡ ಯಾರ ಜೀವನ ಚರಿತ್ರೆಯನ್ನಾದರೂ ಗಮನಿಸಿ ಫ್ರೆಂಡ್ಸ್. ಓದೂ ಇಲ್ದಲೇ ಇರುವಂತಹ, ಹಣವೂ ಇಲ್ಲದ, ಅಷ್ಟೇ ಏಕೆ ಅಂಗಗಳ ನ್ಯೂನ್ಯತೆಯನ್ನು ಅನುಭವಿಸುತ್ತಿರುವವರು ಸಹ ಬದುಕಿನಲ್ಲಿ ದೊಡ್ಡ ಯಶಸ್ಸು ಕಂಡವರಿದ್ದಾರೆ. ಆದರೆ ಆತ್ಮವಿಶ್ವಾಸ ಇಲ್ದಲೆ ಯಶಸ್ಸನ್ನು ಗಳಿಸಿದವರು ಯಾರೂ ಇಲ್ಲ. ಒಲಿಂಪಿಕ್ಸ್, ಏಷ್ಯಾಡ್ ಮುಂತಾದ ವಿಶ್ವಮಟ್ಟದ

ಕ್ರೀಡಾ ಸ್ಪರ್ಧೆಗಳಲ್ಲಿ ಕೆಲವು ದೇಶಗಳು ಯಾವಾಗಲೂ ಹೆಚ್ಚು ಪದಕಗಳನ್ನು ಗೆಲ್ಲುತ್ತವೆ. ಅದಕ್ಕೆ ಅವರು ಪಡೆಯುವ ಉತ್ತಮ ತರಬೇತಿ ಮಾತ್ರ ಕಾರಣವಲ್ಲ, ಎಲ್ಲದಕ್ಕೂ ಮುಖ್ಯವಾದ ಒಂದು ಕಾರಣ ಉಂಟು. ಅದನ್ನೇ ಸ್ಪೋರ್ಟ್ಸ್ ಸೈಕಾಲಜಿ ಎಂದು ಕರೆಯುತ್ತೇವೆ. ಕ್ರೀಡೆಗಳ ವಿವಿಧ ಸ್ಪರ್ಧೆಗಳಲ್ಲಿ ಯಶಸ್ಸು ಗಳಿಸಲು ಬರೀ ದೈಹಿಕ ಅಭ್ಯಾಸ ಮಾತ್ರವೇ ಸಾಲದು, ಮಾನಸಿಕ ಅಭ್ಯಾಸವೂ ಅಗತ್ಯ ಎಂದು ಸ್ಪೋರ್ಟ್ಸ್ ಸೈಕಾಲಜಿ ಹೇಳುತ್ತದೆ. ಅಂದ್ರೆ ಓಟದ ಪಂದ್ಯಗಳಲ್ಲಿ ಒಬ್ಬ ಕ್ರೀಡಾಳು ಓಡುತ್ತಿದ್ದಾಗ ನಾನು ಸೋತು ಬಿಡುವ ಹಾಗಿದೆಯಲ್ಲ ಎಂದು ಒಂದೇ ಒಂದು ಕ್ಷಣ ಅವನ ಮನಸ್ಸಿಗೆ ಬಂದರೆ ಸಾಕು, ಸ್ಪರ್ಧೆಯಲ್ಲಿ ಅವನಿಂದ ಸಂಪೂರ್ಣ ವೇಗವನ್ನು ತಲುಪುವುದು ಸಾಧ್ಯವೇ ಆಗುವುದಿಲ್ಲ. ಆದ್ದರಿಂದ ಓಟದ ಸಮಯದಲ್ಲಿ ಮಾತ್ರವಲ್ಲ, ತರಬೇತಿ ಪಡೆಯುತ್ತಿರುವ ಸಮಯದಿಂದಲೇ ನಾನು ಗೆಲುವನ್ನು ಸಾಧಿಸಿಯೇ ತೀರುತ್ತೇನೆ ಎಂಬ ಆಳವಾದ ಆತ್ಮವಿಶ್ವಾಸವನ್ನು ಹೊಂದಿರಬೇಕು. ಇದನ್ನೇ ಮೆಂಟಲ್ ರಿಹರ್ಸಲ್ ಎನ್ನುತ್ತಾರೆ. ಇದಕ್ಕೆ ಹಲವಾರು ಉದಾಹರಣೆಗಳಿದೆ. ಲಂಡನ್ನಲ್ಲಿ 2012 ನಡೆದ ಪ್ಯಾರಾಒಲಿಂಪಿಕ್ಸ್ ವಿಭಾಗದಲ್ಲಿ ಆಸ್ಕರ್ ಪಿಸ್ಟೋರಿಯಸ್ನ ಗೆಲುವಿಗೆ ಅವರ ಅಂಗವೈಕಲ್ಯತೆ ಯಾವುದೇ ರೀತಿಯಲ್ಲೂ ಅಡ್ಡಬರಲಿಲ್ಲ. ಅಷ್ಟೇ ಏಕೆ, ನಮ್ಮ ಜಿಲ್ಲೆಯವರೇ ಆದ ಪದ್ಮಶ್ರೀ ವಿಜೇತರಾದ ಗಿರೀಶ್ ರವರೂ ಸಹ ಪ್ಯಾರಾಒಲಿಂಪಿಕ್ಸ್ನಲ್ಲಿ ತಮ್ಮ ಅಂಗವೈಕಲ್ಯತೆಯನ್ನು ಮೀರಿ ಬೆಳ್ಳಿಯ ಪದಕವನ್ನು ಗೆಲ್ಲಲಿಲ್ಲವೇ? ಇವರ್ಯಾರಿಗೂ ಸಹ ಅಂಗವೈಕಲ್ಯತೆ ಸಾಧನೆಗೆ ಅಡಿ ಆಗಲೇ ಇಲ್ಲ, ಅವರ ಆತ್ಮವಿಶ್ವಾಸವೇ ಇದಕ್ಕೆಲ್ಲ ಕಾರಣ. ಬನ್ನಿ ಫ್ರೆಂಡ್ಸ್, ಮುಸ್ಸಂಜೆ ಮಾತು ಚಿತ್ರದಿಂದ ಯುವ ಜನಾಂಗಕ್ಕೆ ಸ್ಫೂರ್ತಿ ನೀಡುವಂತಹ ಒಂದು ಸುಂದರವಾದ ಗೀತೆಯನ್ನ ಕೇಳೋಣ.

ಜೀವನವೆಂಬುದು ಅತಿ ದೊಡ್ಡದಾದ ಮತ್ತು ದೀರ್ಘವಾದ ಹೋರಾಟ. ನಮ್ಮ ಗುರಿ ತಲುಪಲು ಅಲೆಗಳ ರೂಪದಲ್ಲಿ ಬರುವ ಕಷ್ಟಗಳ ವಿರುದ್ಧ ಈಜಾಡಲೇಬೇಕಾಗುತ್ತದೆ. ಜೀವನದಲ್ಲಿ ಅನೇಕ ತೊಂದರೆ ಮತ್ತು ಅಡಚಣೆಗಳು ಎದುರಾಗುತ್ತಲೇ ಇರುತ್ತವೆ. ಅವುಗಳನ್ನು ಎದುರಿಸಲು ಮತ್ತು ಅವನ್ನು ನಿಯಂತ್ರಿಸಲು ಸಿದ್ಧನಾಗಿರುವ ವ್ಯಕ್ತಿಯೇ ಜೀವನದಲ್ಲಿ ಸಾಧಕನಾಗುತ್ತಾನೆ. ಯಾವ ವ್ಯಕ್ತಿಯೂ ಸಹ ಕತ್ತಲ ಕೋಣೆಯಲ್ಲಿರುವಾಗ ಬೇರೆಯವರು ಬಂದು ಮೇಣದ ಬತ್ತಿ ಹಚ್ಚಿ ಬೆಳಕು ನೀಡುತ್ತೆ ಎಂದು ನಿರೀಕ್ಷಿಸಬಾರದು. ದೀಪ ಹಚ್ಚುವವರಲ್ಲಿ ಮೊದಲಿಗರು ನಾವಾಗಬೇಕು. ನಮಗೆ ನಾವೇ ಬೆಳಕನ್ನು ಕಂಡುಕೊಳ್ಳಬೇಕು. ಹಾಗೆಯೇ ಸೋಲನ್ನು ಕಂಡಾಗ ಯಾರಾದರೂ ಬಂದು ನಮಗೆ ಗೆಲುವಿನ ದಾರಿ ತೋರಿಸುತ್ತಾರೆ ಮತ್ತು ಅವಕಾಶಗಳನ್ನು ಒದಗಿಸುತ್ತಾರೆ ಎಂದು ಕಾಯುತ್ತಾ ಕುಳಿತರೆ ನಾವು ಯಾವತ್ತೂ ಗೆಲುವನ್ನು ಸಾಧಿಸಲು ಸಾಧ್ಯವಾಗುವುದೇ ಇಲ್ಲ. ನಮ್ಮ ಸೋಲಿಗೆ ಕಾರಣವಾದ ಅಂಶಗಳನ್ನು ನಾವೇ ಗುರುತಿಸಿಕೊಂಡು ಯಶಸ್ಸಿನ ಗುಟ್ಟನ್ನು ತಿಳಿಯುತ್ತಾ ಅದರ ಸಾಧನೆಗೆ ನಾವೇ ಮುಂದಾಗಬೇಕು. ಅಮೆರಿಕ ಅಧ್ಯಕ್ಷರಾಗಿದ್ದ ಅಬ್ರಹಾಂ ಲಿಂಕನ್ ಬದುಕಿನಲ್ಲಿ ಎದುರಿಸಿದ ಸೋಲುಗಳು ಅಪಾರ. 22ನೇ ವಯಸ್ಸಿನಲ್ಲಿ ದೇಹದ ನರಮಂಡಲವೇ ತೊಂದರೆಗೀಡಾಗಿತ್ತು. 46ನೇ ವಯಸ್ಸಿನಲ್ಲಿ ಸೆನೆಟರ್ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದರು ಮತ್ತು 47ನೇ ವಯಸ್ಸಿನಲ್ಲಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಸೋಲುಂಟಾಯಿತು. ಹೀಗೆ ಅಷ್ಟೋ ಸೋಲನ್ನು ಅನುಭವಿಸಿದರೂ ಸಹ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ. ಹಾಗಾಗಿಯೇ 52ನೇ ವಯಸ್ಸಿನಲ್ಲಿ ಅಮೆರಿಕದ ಅಧ್ಯಕ್ಷರಾದರು. ಇದಲ್ವಾ ಆತ್ಮವಿಶ್ವಾಸದ ಹೆಗ್ಗುರು.

ಯಾರಾದರೂ ನಮ್ಮನ್ನ ನೋಡಿ ಸೋಮಾರಿ, ಕೈಲಾಗದವನು, ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲದವ ಎಂದು ಹೀಯಾಳಿಸಿದರೆ ನಮ್ಮ ಮನಸ್ಸಿಗೆ ಬೇಸರವಾಗುತ್ತದೆ. ನಾವು ಜೀವನದಲ್ಲಿ ಏನನ್ನೂ ಬೇಕಾದರೂ ಸಾಧಿಸಲು ಸಮರ್ಥನಾಗಿದ್ದೇನೆ, ಸಾಧಿಸಿಯೇ ತೀರುತ್ತೇನೆ ಎಂಬ ಆತ್ಮವಿಶ್ವಾಸ, ಛಲ ನಮ್ಮಲ್ಲಿದ್ದರೆ ಎದುರಿನವರು ನಮ್ಮನ್ನು ಕೈಲಾಗದವನು ಎಂದು ಕರೆದದ್ದಕ್ಕೆ ಯಾವ ಅರ್ಥವೂ ಇರುವುದಿಲ್ಲ. ಅದೊಂದು ಹುಚ್ಚು ಮಾತೆನಿಸಿ ಮನಸ್ಸಿಗೆ ಹಚ್ಚಿಕೊಳ್ಳದೆ ಅವರ ಮಾತಿಗೆ ಸಾಧನೆಯ ಮೂಲಕ ಉತ್ತರಿಸ ದೃಢ ಸಂಕಲ್ಪ ಮಾಡಬೇಕು. ಅಂತಹ ದೃಢ ಸಂಕಲ್ಪ ಮಾಡಬೇಕಾದರೆ ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕು. ಸೊ ಫ್ರೆಂಡ್ಸ್, ಹಾಗಿದ್ದರೆ ನಾವೆಲ್ಲ ಆತ್ಮವಿಶ್ವಾಸದಿಂದ ಜೀವನವನ್ನು ಎದುರಿಸೋಣ, ಸರಿ ತಾನೆ? ಈಗ ನನಗೆ ಅಪ್ಪಣೆ ಕೊಡಿ, ಚಪ್ಪಾಳೆ ಚಿತ್ರದ ಗೀತೆಯನ್ನು ನೀವು ಕೇಳಿ. ಗುಡ್ ಬೈ.

ಇದುವರೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಚಿತ್ರ ಚಿಕ್ಕಾರ ಕೇಳಿದಿರಿ. ರುಚಿಸಿ ಪ್ರಸ್ತುತಪಡಿಸಿದವರು ಕೆ ದಿವ್ಯಾ, ನಿರ್ಮಾಣ ನಾರಾಯಣ ಎಂಭಟ್. ಇದು ಇಂದಿನ ಯುವವಾಣಿ.

ಆಕಾಶವಾಣಿ ಸುಮಧುರ ಗೀತವೈವಿಧ್ಯಮಯ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿಗೀತೆಯನ್ನು. ಸಾಹಿತ್ಯ ರಂಗೇಶ ವಿಠ್ಠಲ್ ಅವರದು, ಹಾಡಿದ್ದಾರೆ ಸಂಗೀತ ಟಿ.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಮಸ್ಕಾರ ಗೆಳತಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವ ಲಾಯ್ಲಾ ಗ್ರಾಮದ ಯಶೋಧ ಅವರ ಜೊತೆ ಮಾತುಕತೆ, ಜನಪದ ಗೀತೆ ಹಾಗೂ ದಿನನಿತ್ಯ ಬಳಸುವ ವಿದ್ಯುತ್ ಉಪಕರಣಗಳ ಸಮರ್ಥ ಬಳಕೆ ಈ ಕುರಿತು ವಸುಧಾ ಶೆಣೈ ಅವರಿಂದ ಭಾಷಣ ಹಾಗೂ ಭಾವಗೀತೆಯನ್ನ ಕೇಳಬಹುದು. ಕೇಳಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವ ಲಾಯ್ಲಾ ಗ್ರಾಮದ ಯಶೋಧ ಅವರ ಜೊತೆ ಮಾತುಕತೆ.
1: ಗೆಳತಿಯರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಶೋಧ ಅವರು ಇಲ್ಲಿದ್ದಾರೆ, ಲಾಯ್ಲಾ ಗ್ರಾಮದಿಂದ ಬಂದಿದ್ದಾರೆ. ಇವರು ಲಾಯ್ಲಾದಲ್ಲಿನ ಗ್ರಾಮ ವಿಕಾಸ ಕೇಂದ್ರದ ಪ್ರೇರಕಿಯಾಗಿದ್ದಾರೆ. ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವ ಯಶೋಧ ಅವರು ಚೈತನ್ಯದ ಚಿಲುಮೆ ಅಂದ್ರೆ ತಪ್ಪಾಗಲಾರದು. ಅವರ ಚಟುವಟಿಕೆಗಳು, ಕ್ರಿಯಾಶೀಲತೆ ಯುವಕರನ್ನು ನಾಚಿಸುವಂತವು. ಜೀವನದ ಕಷ್ಟಗಳು ಅವರನ್ನ ಧೃತಿಗೆಡಿಸಲಿಲ್ಲ, ಅವನ್ನೆಲ್ಲ ಮೆಟ್ಟಿ ನಿಂತು ಗೆದ್ದು ಬಂದವರು. ಜೀವನದ ಈ ಅನುಭವಗಳು ಅವರನ್ನು ಗಟ್ಟಿಯಾಗಿಸಿದೆ ಮತ್ತು ತನ್ನಂತೆ ತೊಂದರೆಯಲ್ಲಿರುವ, ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿರುವ ಮಹಿಳೆಯರಿಗೆ ಇವರು ಆಧಾರ ಸ್ತಂಭವಾಗಿದ್ದಾರೆ ಮತ್ತು ಸುಮಾರು 165 ಜನರ ಜೀವನವನ್ನ ಬದಲಾಯಿಸಿದ್ದಾರೆ, ಅಂದ್ರೆ ಮದ್ಯಪಾನ ವ್ಯಸನದಿಂದ ಮುಕ್ತರನ್ನಾಗಿಸಿದ್ದಾರೆ. ಇದಲ್ಲದೆ ಶಾಲೆ ಬಿಟ್ಟ ಮಕ್ಕಳನ್ನ ಮತ್ತೆ ಶಾಲೆಗೆ ಸೇರಿಸುವುದು, ತನ್ನ ಹಳ್ಳಿಯ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗಿಯಾಗಿರುವುದು, ಸ್ವಸಹಾಯ ಗುಂಪುಗಳ ನೇತೃತ್ವ ವಹಿಸಿ ಅದರ ಚಟುವಟಿಕೆಗಳ ಉತ್ಸುವಾರಿ ಇವರ ದೈನಂದಿನ ಕೆಲಸ. ನಮಸ್ಕಾರ ಯಶೋಧ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ರೀತಿಯ ಸ್ವಾಗತ.
2: ನಮಸ್ಕಾರ ಮೇಡಮ್.
1: ಈಗ ನೀವು ನಿಮ್ಮ ಗ್ರಾಮದ ವಿಕಾಸ ಕೇಂದ್ರದ ಪ್ರೇರಕಿ ನೀವು ಅಂತ ಹೇಳಿದ್ರಿ, ಈಗ ನೀವು ಪ್ರೇರಕಿಯಾಗಿ ಏನ್ ಮಾಡ್ತಾ ಇದ್ದೀರಿ?
2: ನಮ್ಮ ವಿಕಾಸ ಸ್ಟಾರ್ಟ್ ಆಗುವಾಗ ನಮಗೆ ಸ್ವ ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ನೀಡಿದರೆ, ಒಂದು ದಿನದಲ್ಲಿ ನಾವು ಈ ಮಾಹಿತಿಯನ್ನು ಪಡ್ಕೊಂಡು ಆನಂತರ ನಮ್ಮ ಲಾಯ್ ಗ್ರಾಮಕ್ಕೆ ಹೋಗಿ ಒಂದು ಲಾಯ್ಲಾ ವ್ಯಾಪ್ತಿಯಲ್ಲಿ 10 ಜನ ಮಹಿಳೆಯರನ್ನು ಒಟ್ಟು ಸೇರಿಸಿ ಅವರಿಗೆ ತರಬೇತಿಯನ್ನು ನೀಡಿ ನಾನು ಕಲ್ತಂತ ವಿದ್ಯೆಯನ್ನು ಅವರಿಗೆ ಕೂಡ ಕಲಿಸುವಂತ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಆಯ್ತು. ಒಂದು ತಿಂಗಳ ತರಬೇತಿಯನ್ನು ಅವರಿಗೆ ಕೊಟ್ಟು ಅವರು ಕೂಡ ಅವರ ಮನೆಗೆ ಬೇಕಾಗುವ ಫಿನೈಲ್, ಸೋಪ್ ಆಯಿಲ್, ಸೋಪು ಇವುಗಳನ್ನೆಲ್ಲ ಮಾಡಿ ಅಲ್ಲಿ ಅವರು ಕೂಡ ಅವರ ಮನೆಗೆ ಕೂಡ ಅದನ್ನು ಉಪಯೋಗ ಮಾಡ್ತಾರೆ. ಅದಲ್ಲದೆ ಪಕ್ಕದ ಮನೆಯವರು ಕೇಳಿದ್ರೆ ಅವರಿಗೆ ಕೂಡ ಅದನ್ನು ಮಾರ್ತಾರೆ. ಮಾರಿ ಇಲ್ಲಿ ನಮ್ಮ ಮನೆಗೆ ಹಣವನ್ನು ಉಳಿಸಿಕೊಳ್ಬಹುದು, ಆಚೆಯಿಂದ ಹಣ ಗಳಿಸಿಕೊಳ್ಬಹುದು.
1: ಅಂದ್ರೆ ನಿಮ್ಮ ಹಳ್ಳಿಯ ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ಈ ಮಹಿಳೆಯರು ತೊಡಗಿಕೊಂಡಿದ್ದಾರೆ.
2: ಹೌದು.
1: ನಿಮ್ಮ ಈ ಸಮಾಜ ಸೇವೆಯ ಪ್ರಯಾಣ ಎಲ್ಲಿಂದ ಪ್ರಾರಂಭ ಆಯ್ತು ಮೇಡಮ್? ಅದು ಒಂದು ರೋಚಕ ಕಥೆ ಅಂತ ಗೊತ್ತು, ನಮ್ಮ ಕೇಳುಗರಿಗೂ ಅದನ್ನ ಹೇಳಿ.
2: ನಾನು 4 ಗೋಡೆಯ ಒಳಗಿದ್ದಂತಹ ಮಹಿಳೆ, ಹೊರಗೆ ಬರ್ಲಿಕ್ಕೆ ನಮ್ಗೆ ತುಂಬಾ ಕಷ್ಟ ಇತ್ತು. ಒಂದು ಕಡೆಯಲ್ಲಿ ಭಯ, ಭಯ ಅಂದ್ರೆ ಒಂದು ಕಡೆಯಲ್ಲಿ ಮನೆಯ ಭಯ, ಒಂದು ಕಡೆಯಲ್ಲಿ ಹೊರಗೆ ಹೋದ್ರೆ ಈ ನಾವು ಎಲ್ಲ ಒಂದು ಕೊರತೆಯಲ್ಲಿದ್ದೇವೆ. ಹೇಗೆಂದ್ರೆ ಅಕ್ಷರಾಭ್ಯಾಸದಲ್ಲಿ ಆಗ್ಲಿ ಮತ್ತೆ
1: ಬಡತನ
2: ಇದರಲ್ಲಿ ಎಲ್ಲ ನಾನು ಕುಂದು ಹೋದಂತ ಮಹಿಳೆ 4 ಗೋಡೆಯ ಒಳಗಿದ್ದವಳು.
1: ಇದು ಸುಮಾರು ಎಷ್ಟು ವರ್ಷದ ಹಿಂದಿನ ಮಾತು?
2: ಇದು 90ರ ಮೊದಲಿನ ಮಾತು. ಆ ನಂತರ ನಮ್ಗೆ ಅಲ್ಲಿ ನವಸಾಕ್ಷರತಾ ಅಭಿವೃದ್ಧಿ ಸಮಿತಿ ಅಂತ ಹೇಳಿ ಒಂದು ಸಾಕ್ಷರತಾ ಸಮಿತಿಯಲ್ಲಿ ಸ್ಟಾರ್ಟ್ ಆಯ್ತು. ಆವಾಗ ನಾನು ಮೊದಲಾಗಿ ನನಗೆ ಇದು ಹೊರಗೆ ಹೋಗದೆ ನಾನು ಅಲ್ಲಿ ಒಂದು ಗ್ರಾಮ ವಿಕಾಸ ಪ್ರೇರಕ ಅಂತ ಅಲ್ಲಿ ಸಹ ಪ್ರಕರ ಇದ್ರು. ಮೊದಲು ಅವರು ಬಂದು ಕರೆಯುವಾಗ ನಾನು ಬರುದಿಲ್ಲ ಬರುದಿಲ್ಲ ಅಂತ ಹೇಳಿದೆ ಅವರ ಹತ್ರ. ನಮ್ಗೆ ಈ ಮುಜುಗರ, ಒಂದು ಕಡೆಯಲ್ಲಿ ನಮಗೆ ಮಾತಾಡು ಒಬ್ಬರ ಹತ್ರ ಮಾತಾಡುವಂತ ಇದು ಇಲ್ಲ, ಹಾಗೆ ಒಂದು ಮುಜುಗರ. ಅವರ ಹತ್ರ ಹೇಳುವಾಗ ಅವರು ಇಲ್ಲ ಏನಾಗುದಿಲ್ಲ ಬನ್ನಿ ಬನ್ನಿ ಅಂತ ಹೇಳಿದ್ರು. ಹಾಗೆ ನಾನು ಈ ಸಾಕ್ಷರತಾ ಸಮಿತಿಗೆ ಸೇರಿದೆ. ಸಾಕ್ಷರತೆಯಲ್ಲಿ ಕೆಲವು ಅಕ್ಷರಾಭ್ಯಾಸವನ್ನು ಮಾಡಿದೆ, ಅದಲ್ಲದೆ ಅದರಲ್ಲಿ ಮಾಹಿತಿಯನ್ನು ಪಡ್ಕೊಂಡಿದೆ. ಈಗ ನನಗೆ ಆಗ್ತದೆ ಮಾಹಿತಿ ನಮ್ಮ ಹಕ್ಕು, ಮಾಹಿತಿ ನಮ್ಮ ಶಕ್ತಿ ಅಂತ ಹೇಳುವ ಇದು ಈಗ ನಮಗೆ ಅದರ ಅರಿವು ಗೊತ್ತಾಗುತ್ತೆ. ಆವಾಗ

0: ಸ್ವಲ್ಪ ಕಷ್ಟ. ಅಲ್ಲ ನಾವು ಈ ಸಾಕ್ಷರತೆಯಲ್ಲಿ ಮುಂದೆ ಬಂದು ಬಂದು ಬಂದು ನಾನು ಆವಾಗ ತಾಲೂಕಿನ ಒಂದು ಅಧ್ಯಕ್ಷರಾದೆ, ಸಾಕ್ಷರತಾ ಸಮಿತಿಯ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರಾಗಿದ್ದೆ. ಆ ಅಧ್ಯಕ್ಷರ ಸ್ಥಾನಕ್ಕೆ ಈ ಸಮಿತಿಯಲ್ಲಿ ಸೇರ್ಲಿಕ್ಕೆ ಹೇಗೆಂದ್ರೆ, ಶೀನಶೆಟ್ಟಿ ಅವರು, ಕೃಷ್ಣಮೂಲಿ ಅವರು ಹೇಳಲಿಕ್ಕೆ ಅಂತ ಹೇಳಿ ನಾನು ತುಂಬಾ ಹೆಮ್ಮೆ ಪಡ್ತೇನೆ. ನಮ್ಮ ಗ್ರಾಮದಲ್ಲಿ ಬಂದು ಒಂದು ಮರವನ್ನು ನೆಟ್ಟು ಹೋದರೆ ಆ ಮರಕ್ಕೆ ನೀರೆಳೆದವರು ಭರತಿ ಶೆಟ್ಟಿ ಜಯನಂದ, ಅದನ್ನು ದಟ್ಟವಾಗಿ ಬೆಳೆಸಿದ್ದಾರೆ. ಈಗ ಇನ್ನೊಬ್ಬರಿಗೆ ಒಂದು ನೆರಳಾಗಿ ನಾನು ಇದ್ದೇನಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ.
1: ನಿಮ್ಮ ಜೀವನದ ಅನುಭವಗಳನ್ನ ನಿಮ್ ಜೊತೆನೆ ಇಟ್ಕೊಂಡಿಲ್ಲ, ಅದರಿಂದ ಬೇರೆಯವರಿಗೂ ಕೂಡ ಸಹಾಯ ಆಗಿದೆ. ಈಗ 90ರ ಮುಂಚಿನ ನಿಮ್ಮ ಜೀವನದ ಕಥೆ ಏನಾಗಿತ್ತು?
0: ಮೊದಲು ನನ್ನ ತಂಡ ತುಂಬಾ ಕುಡಿತಾ ಇದ್ರು, ಕುಡ್ದು ಕುಡ್ದು ಕುಡ್ದು ಮನೆಯಲ್ಲಿ ನನಗೆ ರಾತ್ರಿ ಹಗಲಿಗೆ ಅವರು ಎಲ್ಲಿ ಹೋದ್ರು ಅಂತ, ಮನೆಯಲ್ಲಿ ಇದ್ರೆ ಸ್ವಲ್ಪ ಮನಸ್ಸಿಗೆ ನಿಮ್ಮದಿರ್ತದೆ, ಹೊರಗೆ ಹೋಗುವಾಗ ತುಂಬಾ ಭಯ ಆಗ್ತಿತ್ತು, ಯಾವ ರೀತಿಯಲ್ಲಿ ಬರ್ತಾರೆ ಏನು ಮಾಡ್ತಾರೆ ಅಂತ. ಹೊರಗೆ ಹೋದ್ರೆ ತುಂಬಾ ಡ್ರಿಂಕ್ಸ್ ಹಾಕಿಕೊಂಡು ಬಂದು ಮನೆಯಲ್ಲಿ ಗಲಾಟೆಯೇ ಗಲಾಟೆ. ಗಲಾಟೆ ಅಂದ್ರೆ ಅವರು ಏನು ಮಾಡ್ತಾರೆ, ಅವರು ಕತ್ತಿ ತೆಗೆದು ನನ್ನನ್ನು ಕಡ್ದ ಗಾಯ ಕೂಡ ಇವತ್ತಿಗೆ ಉಂಟು ಮೇಡಮ್ ನನ್ನ ಮೈಯಲ್ಲಿ. ಆ ರೀತಿಯ ಸ್ಥಿತಿಯನ್ನು ನಾನು ಆವತ್ತು ಪಡ್ಕೊಂಡಿದ್ದೇನೆ, ಅಷ್ಟು ಕಷ್ಟಪಟ್ಟಿದ್ದೇನೆ. ಆ ನಂತರ ನಾನು 91ರ ನಂತರ ಸುಖ ಅಂತ ಕಂಡದ್ದು ನಾನು 1991ರಿಂದ ಈ ಸಾಕ್ಷರತೆಗೆ ಸೇರಿದ ನಂತರ ನಾನು ಸುಖ ಅಂತ ಕಂಡಿದ್ದೇನೆ. ಅದ್ರ ಮೊದಲು ನಾನು ಕಷ್ಟದಲ್ಲೇ ಇದ್ದೇನೆ. ಒಂದು ಕಡೆಯಲ್ಲಿ ಬಡತನ, ಒಂದು ಕಡೆಯಲ್ಲಿ ಮುಜುಕರ, ಒಂದು ಕಡೆಯಲ್ಲಿ ಗಂಡನ ಹೊಡೆತ, ಹೊಡೆಯುವ ಪೆಟ್ಟಾದ್ರೂ ಗಾಯ ಇದಾಗ ಬೇಡದ ಮಾತೆಲ್ಲ ಬೈಯುವಾಗ ತುಂಬಾ ಹಿಂಸೆ ಆಗ್ತಿತ್ತು. ಆ ನಂತರ ಅವರಿಗೆ ಕುಡಿಯುವಾಗ ಅದನ್ನೇ ಹೇಳ್ತಿದ್ರು, ಕುಡಿಯದಾಗ ಇನ್ನೂ ಹಾಗೆ ಹೇಳುದಿಲ್ಲ ಹಾಗೆ ಹೀಗೆ ಅಂತ ಹೇಳುದು, ಮತ್ತೆ ಹೋಗಿ ಅಲ್ಲಿ ಬರುವಾಗ ಮತ್ತೆ ಅದು ಬೇರೆ ಹಾಗೆ ಆಗ್ತಿತ್ತು. 90-91ರ ನಂತರ ನಾನು ಅದೇ ನಾನು ಹೇಳಿದಲ್ಲ ತಾಲೂಕಿನ ಒಂದು ನವಸಾಕ್ಷರರ ಅಭಿವೃದ್ಧಿ ಸಮಿತಿ ಅಧ್ಯಕ್ಷೆಯಾಗಿ ಆವಾಗ ನನಗೆ ಇವರು ಹೇಳಿದ್ರು, ಶಿನ್ನಣ್ಣನವರು, ನೀವು ಬ್ಯಾಂಗ್ಳೂರಿಗೆ ಹೋಗ್ಬೇಕಂತ. ಆವಾಗ ಬ್ಯಾಂಗ್ಳೂರಿಗೆ ಹೋಗ್ಬೇಕಂತ ಹೇಳುವಾಗ ನಾನು ಹೇಳಿದೆ ಅವರ ಹತ್ರ, ಸರ್ ನನ್ನಿಂದ ಸಾಧ್ಯ ಇಲ್ಲ ನೋಡಿ, ಅವರ ಅವಸ್ಥೆ ಪರಿಸ್ಥಿತಿ ಈ ರೀತಿ ಉಂಟ. ಆವಾಗ ಅವರು ಹೇಳಿದ್ರು, ಇಲ್ಲ ಯಶೋಧರವರು, ಹೋಗ್ಲಿಕ್ಕೆ ನಿಮ್ಗೆ ಅವಕಾಶ ಉಂಟು. ಆವಾಗ ಅವರೇ ಮನೆಗೆ ಬಂದು ನನ್ನ ಗಂಡನಿಗೆ ತುಂಬಾ ಬೇಕಾಗುವಷ್ಟು ಅವರ ಬುದ್ಧಿ ಹೇಳಿದ್ರು, ಒಂದು ದೀಪವನ್ನು ಹಚ್ಚಿ ಕೊಟ್ಟಿದ್ದಾರೆ, ತುಂಬಾ ಇದರಲ್ಲಿ ನಿಮ್ಗೆ ಪ್ರಯೋಜನ ಉಂಟಂತ. ಆವಾಗ ಅವರ ಹತ್ರ ಸಹ ಹೇಳುವಾಗ ಅವರ ಮುಂದೆ ಆಯ್ತಂತ ಹೇಳಿದ್ರು, ಮತ್ತೆ ಅವರು ಹೊರಡ್ಲಿಕ್ಕೆ ಕೇಳಲಿಲ್ಲ. ನಾನು ಒಂದು ವಾರ ಆಗಿದೆ ಬೆಂಗಳೂರಿಂದ ಬರುವಾಗ, ನನ್ನ ಮಗಳು ಸಣ್ಣದು, ಅವಳಿಗೆ ಕೂಡ ತುಂಬಾ ಇದು ಮಾಡ್ತಾ ಇದ್ರು. ಒಂದು ಮಗು ಸರಿಯಾಗಿ ಬೇಯಿಸಲಿಕ್ಕಿಲ್ಲ ಮನೆಯಲ್ಲಿ, ಬರುವ ತನಕ ನನಗೆ ಒಂದು ಎದೆ ಚಿಂತೆ ಇತ್ತು. ಬಂದ ನಂತರ ಇವರ ಹತ್ರ ಹೇಳಿದೆ, ಹೀಗೆ ಹೇಳಿದಾರಲ್ಲ, ಅವಾಗ ಸರಿ ಇದ್ರು. ಅವಾಗ ಹೇಳಿದ್ರು ಆಯ್ತಂತ ಹೇಳಿದ್ರು, ಭಾರತಿ ಅಕ್ಕನನ್ನು ಜಯನಂದರನ್ನು ಬರ್ಲಿಕ್ಕೆ ಹೇಳಿ ಅಂತ. ಅವರು ಬರುವ ಹೊತ್ತಿಗೆ ಇವರು ಟೈಟ್ ಆಗಿದ್ದಾರೆ, ಅವರಿಗೆ ಒಂದು ಪೆಟ್ಟು ಮಾತ್ರ ಬಾಕಿ ಆಗಿದ್ದು, ಅಷ್ಟು ಬೈದಿದ್ದಾರೆ. ಆದ್ರೂ ನನಗೆ ನೀನು ನನ್ನನ್ನು ಕೊಂಡು ಅಡ್ಮಿಟ್ ಮಾಡ್ತೀಯ, ನಿನಗೆ ಸಾಧ್ಯ ಉಂಟಂತ ಹೇಳಿ ತುಂಬಾ ಬೈದಿದ್ದಾರೆ. ಬೈದಿದ್ದಾರೆ ಕಡಿವಲ್ಲಿ ಕಲ್ಲಿನ ಹತ್ತಿರ ತುಳಿದಿದ್ದಾರೆ,
1: ಅದನ್ನೆಲ್ಲ
0: ಸಹಿಸಿಕೊಂಡಿದ್ದೇನೆ. ನಾನು ಹೇಳಿದುಂಟು, ನೀವು ಕುಡಿಯಿರಿ, ಬೇಕಾದ್ರೆ ಕುಡ್ದು ಕುಡ್ದು ಅಲ್ಲೇ ಸಾಯಿರಿ, ನನಗೇನಿಲ್ಲ ಅಂತ ಹೇಳಿದ್ದೇನೆ. ಬಾಯಲ್ಲಿ ಹೇಳಿದ್ದೇನೆ, ಮನಸ್ಸಲ್ಲಿ ಆಗ್ತಾ ಇತ್ತು, ದೇವರೇ ಇವರಿಗೆ ಒಂದು ಬುದ್ಧಿ ಹೊಡೆದಿರಿ ಬರ್ತೇನೆ ಅಂತ ಬರ್ದ. ಅದು ಸಹ ಮನಸ್ಸಲ್ಲಿ ಆಗ್ತಾ ಉಂಟು.
1: ಆದ್ರೆ ಕರ್ಕೊ ಹೋಗ್ತಿದ್ರಿ ಅವ್ರನ್ನ?
0: ಆವಾಗ ಅಲ್ಲಿ ಬೆಳ್ತಂಗಡಿಯಲ್ಲಿ ಕ್ಯಾಂಪ್ ಎಲ್ಲ ಇರ್ಲಿಲ್ಲ, ಮಧ್ಯವರ್ಜನ ಶಿಬಿರದ್ದು ಕ್ಯಾಂಪ್, ಧರ್ಮಸ್ಥಳದ್ದು ಈಗ ಮಾತ್ರ ಆಗಿದೆ, ಆವಾಗ ಇರ್ಲಿ. ಆವಾಗ ನಾವು ಅವರನ್ನು ಕರ್ಕೊಂಡು ಪ್ರಜ್ಞಾ ಕೇಂದ್ರದ ಮುಖಾಂತರ
1: ಪೂರ್ವಕವಾಗಿ ಕರ್ಕೊಂಡು
0: ಅವರನ್ನು ಫಸ್ಟ್ಗೆ ಒತ್ತಾಯ ಪೂರ್ವಕವಾಗಿ, ಹೇಗೆಂದ್ರೆ ಸುರಿಗೆ ಅವರು ಒಪ್ಪಿಕೊಂಡಿದ್ದಾರೆ ನಾನು ಬರ್ತೇನೆ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಆವಾಗ ಅವರ ಡ್ರಿಂಕ್ಸ್ ಮಾಡುವವರ ಮನಸ್ಸು ಚಂಚಲ ಆಗಿರ್ತದೆ, ಆವಾಗ ನಂತರ ಅವರಿಗೆ ಬೇಡ ಅಂತ ಹೋಗೋದು. ಆದ್ರೆ ಸಹ ಹೇಗಾದ್ರೂ ಬಂದ್ರು, ಬಂದು ಅವರನ್ನು ಮಂಗಳೂರಿಗೆ ಕರ್ಕೊಂಡು ಬಂದು ಅಲ್ಲಿ ವಾರ್ಡ್ ಹಾಕ್ಲಿಕ್ಕೆ ಅಂತ ಹೇಳುವಾಗ ಅವರು ಹೇಳಿದ್ರು ಮನೆಗೆ ಒಮ್ಮೆ ಹೋಗಿ ಬರ್ಬೇಕಂತ. ಹಾಗೆ ಅಲ್ಲಿ ಅವರ ಹತ್ರ ಹೇಗಾದ್ರೂ ನಾನು ಇದು ಮಾಡಿ ಅವರನ್ನು ಕರ್ಕೊಂಡು ಬರುವ ವ್ಯವಸ್ಥೆ ಮಾಡ್ತೇನೆ ನಾನು ಅಂತ ಹೇಳಿ ಕಂದು ಹೋಗಿ. ಇವರು ಸಂಜೆ ಆಗುವಾಗ ಟೈಟ್ ಆಗಿದ್ದಾರೆ ಅಲ್ಲಿಂದ, ನಾನು ಬರೋದಿಲ್ಲ ಅಂತ. ಮತ್ತೆ ನನ್ನ ತಮ್ಮ ಎಲ್ಲ ತಂದು ಪ್ರಜ್ಞಾ ಸಲಹೆ ಕೇಂದ್ರದ ವೆಲಂಕನಿ ವಾರ್ಡಿಗೆ ಅಲ್ಲಿಗೆ ದಾಖಲೆ ಮಾಡಿದ್ದು ಇಲ್ಲಿ ಮಂಗನಲ್ಲಿ. ಆವಾಗ ಅವರು ಒಂದು 2-3 ದಿನ ನನ್ನನ್ನು ಮುಂದೆ ಸಿಕ್ಕಿದ್ರೆ ಅಲ್ಲಿ ಏನಾದ್ರು ಮಾಡುದು, ಅಷ್ಟು ಕೋಪದಲ್ಲಿದ್ರು ಸಿಟ್ಟಿನಲ್ಲಿ. ಒಂದು ವಾರದ ನಂತರ ಅವರ ಮುಂದೆ ಹೋಗಿ ಮಾತಾಡ್ಲಿಕ್ಕೆ ಇದು ಎಲ್ಲ ಮಾಡಿ ಅವರಿಗೆ. ಆವಾಗ ಮತ್ತೆ ನಾನು ಕೇಳಿದೆ, ಡಿಸರ್ಜ್ ಮಾಡ್ಬೇಕು ಹೋಗು ಅಂತ. ಇಲ್ಲ, 21 ದಿನ ಆಗ್ಲಿಲ್ಲಲ್ಲ ಅಂತ ಹೇಳಿದ್ರು. ಮತ್ತೆ ಅವರಿಗೆ ಖುಷಿ ಆಯ್ತು, ಅಲ್ಲೇ ಇದ್ರು. ಆದ್ರೆ ನಾನು ಹೇಳ್ತೇನೆ, ಒಂದು ದೀಪವನ್ನು ಹಚ್ಚಿಕೊಡ್ತಾರೆ, ಮೊದಲು ಹೋಗಿ ನನ್ನ ಮನೆಗೆ ಹಚ್ಚಿದೆ ಆ ದೀಪವನ್ನು. ಅವರು ಶರಬ್ ಅಂಗಡಿಯಲ್ಲಿ ಅವರ ವ್ಯಾಪಾರಕ್ಕೆ ಕೂತ್ರು ಸಹ ಅವರು ಶರಬ್ ಅಂತ ಕುಡಿಲಿಲ್ಲ, ಅವರು ಹೇಳಿದ್ರು. ಯಾಕೆಂದ್ರೆ ಅವರು ಇನ್ನೊಬ್ಬರಿಗೆ ಅದನ್ನು ಕತ್ತರಿಸಿ ಕೊಡುವಾಗ ಸಹ ಇದು ಕುಡಿಬೇಡಿ ಅಂತ ಹೇಳಿ. ನಾನು ಅವರನ್ನು ಅಡ್ಮಿಟ್ ಮಾಡುವಾಗ ನನಗೆ ತುಂಬಾ ಜನ ಹೇಳಿದ್ದಾರೆ ಅಲ್ಲಿ, ಯಶೋಧಕ್ಕನಿಗೆ ಹುಚ್ಚು, ಅವರು ಇದನ್ನು ಬಿಟ್ರೆ ಉಂಟಲ್ಲ, ನಾವು ಚಪ್ಪಲಲ್ಲಿ ಬೆಟ್ಟು ತಿನ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಹಾಗೆಲ್ಲ ಹೇಳಿದ್ದಾರೆ. ಅವರು ಆ ರೀತಿ ಇತ್ತು. ಕುಡಿದು ಬರುವಾಗ ಎಲ್ಲ ಲುಂಗಿ ಎಲ್ಲ ಹೆಗಲ ಮೇಲೆ ಹಾಕೊಂಡು ಏನೆಲ್ಲ ಮಾಡಿಕೊಂಡು ಬರ್ತಿದ್ರು. ಆವಾಗ ನೋಡಿದ ಜನ ಹಾಗೆ ಹೇಳಿದ್ದಾರೆ. ಆ ನಂತರ ಇವರು ಕುಡಿಯೋದನ್ನು ಬಿಟ್ಟ ನಂತರ ಒಂದು ವರ್ಷ ಆಗುವಾಗ ಹೇಳಿದವರೇ ಬಂದು ಚಪ್ಪಲ್ದನ್ನು ನನ್ನ ಕೈಯಲ್ಲಿ ಕೊಡವರಿದ್ದಾರೆ. ಅಕ್ಕ, ನಾನು ಆವತ್ತು ಹೀಗೆ ಹೀಗೆ ಹೇಳಿದ್ದೇನೆ, ಈಗ ನೀವು ಹೊಡೀರಿ ನನಗೆ ಅಂತ. ಆನಂತರ ಅವರು ಶರಬ ಅಂಗಡಿಯಲ್ಲಿ ಇದ್ರು ಸಹ ನನಗೆ ಮತ್ತೆ ಅವರು ಬಿಡುವುದನ್ನು ನೋಡುವಾಗ ಪರಿಸರದವರಿಗೆ ಕೆಲವರಿಗೆ ತುಂಬಾ ಖುಷಿ ಆಯ್ತು. ಹೇಗೆಂದ್ರೆ ಅವರು ಹೇಳಿದ್ರು, ಪರಿಸರದವರು, ನೀವು ಅವರನ್ನು ಬಿಡಿಸಿದ್ದು ಹೇಗೆ ಬಿಡಿಸಿದ್ದೀರ ಅಂತ ನಮ್ಗೆ ಗೊತ್ತಿಲ್ಲ, ನಮ್ಮ ಮನೆಯ ಪರಿಸ್ಥಿತಿ ಕೂಡ ಈ ರೀತಿ ಉಂಟು, ನಮ್ಗೆ ಕೂಡ ಅದರ ಆಕಾರ ಕೊಡ್ತೀರಾ ಅಂತ ನಾನು ಹೇಳಿದೆ. ಖಂಡಿತವಾಗಿ ನನಗೆ ಸಿಕ್ಕಿದ ಮಾಹಿತಿಯನ್ನು ನಿಮಗೆ ಖಂಡಿತವಾಗಿ, ನನಗೆ ಅವರು ಮದ್ಯಪಾನ ಮಾಡುವವರ ನಮಗೆ ಸಪೋರ್ಟ್ ಬೇಡ, ನಿಮ್ಮ ಸಪೋರ್ಟ್ ನನ್ನ ಅತ್ಯಗತ್ಯ, ನೀವು ಕೊಟ್ರೆ ಖಂಡಿತವಾಗಿ ಮಾಡ್ತೇವೆ. ಹಾಗೆ ಮೊದಲು ನನ್ನ ಮನೆ, ಮೊದಲು ನಾನು ಸ್ವಚ್ಛವಾಗ್ಬೇಕು, ಆ ನಂತರ ನಾನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗ್ತದೆ. ಹಾಗೆ ಇನ್ನೊಬ್ಬರಿಗೆ ನಾನು ಹೇಳಿದೆ, ಮತ್ತೆ ಅವರನ್ನು ಕೂಡ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ.
1: ಹೇಗೆಂದ್ರೆ ನಿಮ್ಮ ಹಳ್ಳಿಯವರನ್ನ,
0: ನಮ್ಮ ಮನೆಯ ಪಕ್ಕದವರೇ ಅವರನ್ನು ಮೊದಲು, ಆ ನಂತರ ಗ್ರಾಮ ಕೇಳಿದೆ. ಮದಿಂದ ಈಗ ಅಷ್ಟು ಜನರಲ್ಲಿ ಎಲ್ಲರೂ ಮುಕ್ತರಾಗಿದ್ದಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈ ಮಾರ್ಗದಲ್ಲಿ ಹೋಗಬೇಡಿ, ಅಲ್ಲಿ ಹೊಂಡ ಉಂಟು, ನೀವು ಹೊಂಡಕ್ಕೆ ಬಿದ್ದರೆ ಮೇಲೆ ಬರಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಆ ಹೊಂಡವನ್ನು ಪಿಸಿ ಕೊಡ್ತೇವೆ, ಈ ರೋಡಲ್ಲಿ ಹೋಗಿ ಅಂತ. ನಾವು ಮತ್ತೆ ಸಹ ಅದೇ ರೋಡಲ್ಲಿ ಹೋಗ್ತೇವೆ, ಅದೇ ಹೊಂಡಕ್ಕೆ ಬೀಳ್ತೇವೆ ಅಂತ ಹೇಳುವವರಿಗೆ, ಅವರು ಎಷ್ಟು ಉದ್ದಕ್ಕೆ ಹೋಗ್ತಾರೆ ಅಷ್ಟು ಉದ್ದಕ್ಕೆ ನಮ್ಗೆ ಹೋಗಿ ಸಾಧ್ಯತೆ ಇಲ್ಲ. ಮಾರ್ಗವನ್ನು ತಪ್ಪಿಸಿ ಮಾತ್ರ ಕೊಡುದು ನಮ್ಗೆ ಬೇಡ. ನನ್ನ ಒಂದು ಖುಷಿ ಯಾವುದು ಮೇಡಮ್, 100ರಲ್ಲಿ 10 ಜನ ಉಳಿದ್ರು ಅದೊಂದು ಖುಷಿಯೇ, 10 ಮನೆಯ ದೀಪ ಬೆಳಗಿತಲ್ಲ ಅಂತ ಹೇಳುವ ಖುಷಿ ಉಂಟು. ಮೊದಲಾಗಿ ನನ್ನ ಗಂಡ ಬಿಟ್ಟಿದ್ದಾರೆ, ಇನ್ನೊಬ್ಬರದ್ದು ಸಾಗೆ. ಈಗ ಕೆಲವರು ಬಂದುಂಟಲ್ಲ, ಒಂದು ಗಂಡಸು ಬಂದು ನಮ್ಮ ಪಂಚಾಯತಿಯಲ್ಲೇ ನಮ್ಮ ಮೊದಲಿನ ಅಧ್ಯಕ್ಷರು ಸುಧಾಕರ್ ಅವರ ಹತ್ರವೇ ಹೇಳಿದ್ದಾರೆ, ಹೇಗೆಂದ್ರೆ ನಾನು ಇವತ್ತಿಗೆ ಬದುಕಿ ಉಳಿದಿದ್ದೇನೆ, ನಾನು ಇವತ್ತು ದುಡಿತೇನೆಯೇ ಅಂತ ಹೇಳಲಿಕ್ಕೆ ಉದಾಹರಣೆ ಇವರಿಂದ ನನ್ನ ಜೀವ ಉಳಿದಿದೆ ಅಂತ ಅವರು ಹೇಳುವಾಗ, ಆ ಮಾತು ಕೇಳುವಾಗ ನಮ್ಗೆ ತುಂಬಾ ಖುಷಿ ಆಗ್ತದೆ. ಹಾಗೆ ಹೊರಗಿನವರು ಕೂಡ ನನಗೆ ಫೋನ್ ಮಾಡಿ ಹೀಗೆ ಉಂಟು ಅಂತ ಹೇಳಿದ್ದಾರೆ. ಆವಾಗ ನಾವು ಅಲ್ಲಿಂದ ಇಲ್ಲಿ ಬಂದು ಅವರಿಗೆ ಸಪೋರ್ಟ್ ಕೊಡ್ಲಿಕ್ಕೆ ಅವ್ರು ಕರ್ಕೊಂಡೆಲ್ಲ ಹೋಗಿದ್ದು ನಾನೇ. ಆದ್ರೆ ಅಲ್ಲಿಯ ನವಜೀವನ ಸಮಿತಿಯವರನ್ನು ಅವರಿಗೆ
1: ಏನ್
0: ಮಾಡ್ಬೇಕು ಅವರು ಅವರನ್ನು ನೋಡಿಕೊಳ್ತಾರೆ. ಆವಾಗ ನನಗೆ ಅದರಲ್ಲಿ ತುಂಬಾ ಬೆದರಿಕೆ ಕೂಡ ಬಂದಿದೆ, ಬೆದರಿಕೆ ಪತ್ರ ಬಂದಿದೆ, ನನ್ನನ್ನು ಕಿಡ್ನಾಪ್ ಮಾಡ್ತೇನೆ, ಕೈಕಾಲು ಮುರಿಯುತ್ತೇನೆ ಅಂತ ಹೇಳುವ. ಆವಾಗ ಭಯ ಸಹ ಆಯ್ತು, ಮತ್ತೆ ನನ್ನ ಗಂಡ ಸಹ ಹೇಳಿದ್ರು ನಿನ್ಗೆ ಬೇಕಾ ಹಿಂದೆಲ್ಲ ಅಂತ. ಅದಕ್ಕೆಲ್ಲ ಭಯ ಪಡುವುದಿಲ್ಲ ಅಂತ ಹೇಳಿ ಅದನ್ನು ಪೂಜಾ ಕಾಮಂದರ ಕೈಯಲ್ಲಿ ಕೊಟ್ಟಿದ್ದೇನೆ. ಅದೇ ಕಾರ್ಡ್ ಅನ್ನು ನನಗೆ ಅವರು ಹೇಳಿದ ಮಾತು ಒಂದೇ, ನೀನು ಒಳ್ಳೆ ಕೆಲಸಕ್ಕೆ ಹೆಜ್ಜೆ ಹಾಕಿದೆ, ಕೆಟ್ಟ ಕೆಲಸಕ್ಕೆ ಹೆಜ್ಜೆ ಹಾಕ್ಲಿಲ್ಲ, ನಿನ್ನ ಕೆಲಸವನ್ನು ಮುಂದರಿಸು, ನೀನು ನಿನಗೆ ನನ್ನ ಆಶೀರ್ವಾದ ಮತ್ತೆ ಸ್ವಾಮಿದ ಅನುಗ್ರಹ ನಿನಗೆ ಯಾವತ್ತೂ ಉಂಟಂತ ಹೇಳಿದ್ರು. ಅದೇ ಮಾತನ್ನು ನಾನು ಮುಂದೆ ಇಟ್ಟು ಇವತ್ತಿಗೆ ಕೂಡ ಹಾಕ್ತಾ ಹೋಗ್ತೇನೆ, ಅದೇ ಹೆಜ್ಜೆಯಲ್ಲಿ ನಾನು ನಡೀತೇನೆ. ಆದ್ರೂ ಸಹ ನನ್ನನ್ನು ಬಗ್ಗಿಸಲಿಕ್ಕೆ ಆಗಲಿಲ್ಲ,
1: ಬೆದರಿಕೆ ಕೂಡ ನಿಮ್ಗೆ
0: ಬಗ್ಲಿಲ್ಲ. ಹೇಗೆಂದ್ರೆ ನಾವು ಬಗ್ಗಿದ್ರೆ ಮಾತ್ರ ನಮ್ಮನ್ನು ಬಗ್ಗಿಸ್ತಾರೆ, ಇಲ್ಲದಿದ್ರೆ ಬಗ್ಗಿಸುವ ಆಗುದಿಲ್ಲ ಅಂತ ಹೇಳುವ ಅದೊಂದು ನನಗೆ ದೃಢ ನಂಬಿಕೆ ಇದೆ. ಆ ನಂತರ ನಾನು ಬಾಲಕಾರ್ಮಿಕ ಮಕ್ಕಳನ್ನು ಹೋಟ್ಲಲ್ಲಿ ಅಂಗಡಿಯಲ್ಲಿ ಸಾಮಾನು ಕಟ್ಟಲಿಕ್ಕೆ, ಹೋಟ್ಲಲ್ಲಿ ಪ್ಲೇಟ್ ತೊಳೆಯಲಿಕ್ಕೆ ಅಂತ ಮಗಳನ್ನು
1: ಬಾಲಕಾರ್ಮಿಕ
0: ಪುನಃ ಶಾಲೆಗೆ ಸೇರಿಸಿ ಅದು ಸಹ ಇಲ್ಲಿ ಮಂಗಳೂರು ಪ್ರಜ್ಞಾ ಸಲಹೆ ಕೇಂದ್ರ ಅಲ್ಲೇ ತಂದು ಹಾಸ್ಟೆಲ್ ಅಲ್ಲಿ ಶಾಲೆಗೆ ಕಲಿಸಿ.
1: ಅದು ಆಕೆ ಹೇಗೆ ಒಬ್ಬರೇ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ ನಿಮ್ಗೆ?
0: ನನಗೆ ಒಬ್ಳಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನನಗೆ ಇಲ್ಲಿಂದ ಮಿಸ್ ಕಲಿಸಿದ್ರು, ಹೇಳಿಗೆ ಅಂದ್ರೆ ನಿಮ್ಮ ಈಗ ಚೈಲ್ಡ್ ಮಕ್ಕಳು ತುಂಬಾ ಜನ ಮಕ್ಕಳು ಉಳಿದಿದ್ದಾರೆ ಅಂತ ಒಂದು ಲೆಟರ್ ಬಂತು. ಅದಕ್ಕೆ ನಾನು ಹೇಳಿದೆ ಅವರಿಗೆ, ನನಗೆ ನಿಮ್ಮ ಕಾರ್ಯಕರ್ತರನ್ನು ಒಬ್ಬರನ್ನು ಕಲಿಸಿದ್ರೆ ಆ ಕೆಲಸ ನಾನು ಖಂಡಿತ ಮಾಡ್ತೇನೆ ಅಂತ. ಹಾಗೆ ಅವರು ನನಗೆ ಕಾರ್ಯಕರ್ತರನ್ನು ಕಲಿಸಿದ್ರು. ಆ
1: ಕಾರ್ಯಕರ್ತರ
0: ಇದ್ರು, ಅದೇ ಮುಖಾಂತರವಾಗಿ ನಾವು ಶಾಲೆಗೆ ಎಲ್ಲ ಹೋಗಿ ಬೆಳ್ತಂಗಡಿ ತಾಲೂಕಲ್ಲಿ ಹೆಚ್ಚಿನ ಶಾಲೆಗೆ ಹೋಗಿ ಸಾಧಾರಣ ಒಂದು 100 ಹತ್ತಿರ ಆಗಿದೆ ಮಕ್ಕಳು.
1: ಅಂದ್ರೆ ಶಾಲೆಗೆ ಹೋಗಿ ನೀವು ಮಾಹಿತಿ ಪಡ್ಕೊಳ್ತಾ ಇದ್ದೀರಿ?
0: ಮಾಹಿತಿ ಅಂದ್ರೆ ಅವರ ಶಾಲೆಯಿಂದ ಹೊರಗೆ ಉಳಿದ ಮಕ್ಕಳು ಎಷ್ಟು ಜನ ಇದ್ದಾರೆ, ಆ ಮಕ್ಕಳಲ್ಲೂ ಅಡ್ರೆಸ್, ಅವರು ಯಾವ ಏರಿಯಾ, ತಂದೆ ತಾಯಿಯರ ಹೆಸರನ್ನು ತಗೊಂಡು ಆ ಮನೆಗೆ ಫೀಲ್ಡ್ ಮಾಡಿದೆವು. ಆ ಮನೆಗೆ ಫೀಲ್ಡ್ ನಮ್ಗೆ ಒಂದು ಸಲ ಎರಡು ಸಲದಲ್ಲೇ ಅವರನ್ನು ಮನವೊಲಿಸಲಿಕ್ಕೆ ಆಗುದಿಲ್ಲ. ಹೀಗೆ ಒಂದೊಂದು ಮನೆಗೆ ಒಂದು 5-6 ಸಲ ಹೋಗ್ಬೇಕಾಗ್ತದೆ. ಹಾಗೆ ಮಾಡಿ ಹೇಗಾದ್ರು ಮಾಡಿ ಅವರನ್ನು ಅಂತ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿ ಶಾಲೆಗೆ ಸೇರಿಸುವ ವ್ಯವಸ್ಥೆಯನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯತೆ ಆಯ್ತು. ರಾತ್ರಿ ಅಂತ ನೋಡ್ಲಿಲ್ಲ, ಹಗಲು ಅಂತ ನೋಡ್ಲಿಲ್ಲ, ನಮ್ಗೆ ಅದರದ್ದು ಫಲ ಸಿಗ್ತದೆ ಅಂತ ಹೇಳುದಕ್ಕೆ ದೃಢ ನಂಬಿಕೆ ನಮ್ದು
1: ಮುಖ್ಯ.
0: ಹಣಕ್ಕೋಸ್ಕರ ಮಾಡುವವರಿದ ನಾನು ಇವತ್ತಿಗೂ ಧೈರ್ಯದಲ್ಲಿ ಅಷ್ಟು ಜನ ಮಧ್ಯದಲ್ಲಿ ಕೂಡ ಧೈರ್ಯದಲ್ಲಿ ಹೇಳಿದೆ. ಹೊಟ್ಟೆಗೆ ತಿನಿಸಿದ್ದು ಕುಡಿಸಿದ್ದು ಅವರು ಇರ್ಬೋದು, 5 ಪೈಸೆ ಹಣ ಮಾಡ್ಲಿಲ್ಲ ಅಂತ ಹೇಳಿ ಧೈರ್ಯದಲ್ಲಿ ಹೇಳಿ

0: ಹೆಮ್ಮೆ ಪಡ್ತೇನೆ. ಅದರ ಫಲ ನನಗೆ ನನ್ನ ಮಗಳ ಮದುವೆಗೆ ನಮ್ಮ ಪ್ರಜ್ಞಾ ಸಲಹಾ ಕೇಂದ್ರದಿಂದ ನನ್ನ ಮಗಳಿಗೆ ಸ್ವಲ್ಪ ಚಿನ್ನ ಹಾಕಿದ್ದಾರೆ, ಮತ್ತೆ ಧಾರೆ ಸೀರೆ ಎಲ್ಲ ಅವರೇ ತೆಗೆದುಕೊಟ್ಟಿದ್ದಾರೆ. ಅದೊಂದು ಫಲ ನನಗೆ ಸಿಕ್ಕಿದೆ. ಆವಾಗ ಮಿಸ್ ಹೇಳಿದ್ರು, ಯಶ ಹಗಲಿಗೆ ಬಿಸಿಲಿಲ್ಲ ರಾತ್ರಿಗೆ ನಿದ್ರೆ ಇಲ್ಲ ಅಂತ ಹೇಳುವ ಸಾಧನೆಯನ್ನು ನೀನು ಮಾಡಿದ್ರೆ ಅದರ ಫಲ ನನಗೆ ಜಾಸ್ತಿ ಇಲ್ಲ, ಕಿಂಚಿತವಾಗಿ ನಿನಗೆ ಕೊಡ್ತೇನೆ ಅಂತ ಹೇಳಿ ಅದರ ಫಲ ನನಗೆ ಸಿಕ್ಕಿ.
1: ಒಬ್ಳೆ ಮಗಳ ನಿಮ್ಗೆ?
0: ಹೌದು, ನಾನು ಇನ್ನೊಬ್ಬರಿಗೆ ಇದು ಮಾಡೋದಕ್ಕಿಂತ ಉದಾಹರಣೆಗೆ ನಾನೇ ಇದ್ದೇನೆ ಅದಕ್ಕೆ ಅದರ ಫಲವಾಗಿ.
1: ಒಳ್ಳೆ ಕೆಲಸ ಯಾವತ್ತು ಒಳ್ಳೇದನ್ನೇ ತರುತ್ತೆ,
0: ಅದು ಖಂಡಿತವಾಗಿ.
1: ಈಗ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಹೇಳ್ತಾ ಇದೆ ಯಶೋದ ಅವರೇ, ನೀವು ಹೇಳಿದ್ರಿ 90ರ ಮುಂಚೆ ನೀವು ಒಂದು 4 ಗೋಡೆ ಮಧ್ಯೆ ಇದ್ದ ಮಹಿಳೆ ಅಂತ, ಈಗ ಇಷ್ಟೊಂದು ಧೈರ್ಯದಿಂದ ನೀವು ಕೆಲಸ ಮಾಡೋದನ್ನ ನೋಡಿದ್ರೆ ಈಗಿನ ಯಶೋದಕ್ಕೂ ಆಗಿನ ಯಶೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅನ್ಸುತ್ತೆ. ಅದು ಹೇಗೆ, ನಿಮ್ಗೆ ಇಷ್ಟೊಂದು ಧೈರ್ಯ ಮೂಡ್ಲಿಕ್ಕೆ ಕಾರಣ ಏನು?
0: ಮನೆಯಿಂದ ಅಂಗಳಕ್ಕೆ ಹೇಳಿದೆವು, ಅಂಗಳದಿಂದ ಉಂಟಲ್ಲ ಹೆಜ್ಜೆ ಮುಂದೆ ಮುಂದೆ ಹಾಕೊಂಡು ಹೋಗಿ ನವಸಾಕ್ಷರತಾ ಅಭಿವೃದ್ಧಿ ಸಮಿತಿಯೇ ನಮ್ಗೆ ಅದರ ಧೈರ್ಯ ಕೊಟ್ಟದ್ದು, ಶಕ್ತಿಯನ್ನು ಕೊಟ್ಟದ್ದು ಅಂತ ಹೇಳಲಿಕ್ಕೆ ಮೇಬಡ್ತೇನೆ. ಆ ಶಕ್ತಿಯನ್ನೆಲ್ಲ ಸಾಕ್ಷರತೆ ಕೊಟ್ಟಿದೆ. ಅದಲ್ಲದೆ ನಾವು ಮಾಡುವಂತ ಒಳ್ಳೆ ಕೆಲಸಕ್ಕೆ ನಮಗೆ ಅಧಿಕಾರಿ ಅವರು ಬೆನ್ನು ತಟ್ಟಿ ಮುಂದೆ ಕಲಿಸಿದವರು ಇದ್ದಾರೆ. ಲಾಯ್ಲದಲ್ಲಿ ಪ್ರಕಾಶ್ ಶೆಟ್ಟಿ ಅಂತ ಇದ್ದಾರೆ. ನಾವು ಮೊದಲೆಲ್ಲ ಇಷ್ಟೆಲ್ಲ ಕೆಲಸ ಮಾಡ್ತಿರುವಾಗ ಈಗ ಸದನ್ ಅವರೊಂದು 5-6 ವರ್ಷ ಆಯ್ತು ನಮ್ಮ ಲಾಯ್ಲ ಪಂಚಾಯತಿಗೆ ಬಂದು. ಆಗ ಪಂಚಾಯತಿ ಅಧ್ಯಕ್ಷರು ಸುಧಾಕರ್ ಬಿ ಎಲ್ ಅಂತ ಅವರು ಮತ್ತೆ ಪ್ರಕಾಶ್ ಶೆಟ್ಟಿ ಅವರು ನಾವು ಯಾವ ಕೆಲಸಕ್ಕೆ ಅವರು ನಮ್ಗೆ ಪ್ರೋತ್ಸಾಹ ಕೊಟ್ಟು ಅವರನ್ನು ನಮ್ಮನ್ನು ಮುಂದೆ ಕಲಿಸಿದರು. ಅದನ್ನು ನಾವು ಮರೀಲಿಕ್ಕಿಲ್ಲ. ಈಗ ಸಹ ಹಾಗೆ ನಮ್ಗೆ ನಮ್ಮ ಅಭಿವೃದ್ಧಿ ಅಧಿಕಾರಿಯವರು ಏನಾದ್ರೂ ಹೇಳಿದ್ರೆ ಅಕ್ಕ ನೀವು ಹೋಗಿ ಮುಂದರಿಸಿ ನೀವು ಅಂತ ಹೇಳಿ ನಮ್ಗೆ ಪ್ರೋತ್ಸಾಹ ಕೊಟ್ಟು ನಮ್ಗೆ ಒಳ್ಳೆ ಅಧಿಕಾರಿಯಾಗಿ ಮಾರ್ಗದರ್ಶನವಾಗಿ ಅಧಿಕಾರಿಯಾಗಿ ನಮ್ಮ ಲಾಯ್ಲದಲ್ಲಿದ್ದಾರೆ. ಹಾಗೆ ಪಂಚಾಯತಿಯಲ್ಲಿ ನಾವು ಒಂದೇ ತಾಯಿ ಮಕ್ಕಳಾಗಿ
1: ಕೆಲಸ ಮಾಡ್ತಾ ಇದ್ದೀರಿ. ಒಂದು ಸಮಾಜದ ಬೆಂಬಲ ನಿಮ್ಗೆ ಸಿಕ್ತು, ಮತ್ತೆ ನೀವು ನಿಮ್ಮಿಂದ ಬೇರೆಯವರಿಗೆ ಸಹಾಯ ಆಗ್ತದೆ ಅಂತ ಗೊತ್ತಾಗೋದೆ ಅದು ನಿಮ್ಗೆ ಒಂದು ರೀತಿಯ ಪ್ರೋತ್ಸಾಹ ಪ್ರೇರಣೆ ಆಯಿತು ಅಂತ ಹೇಳಬಹುದು. ನೀವು HIV ಜಾಗೃತಿ ಕಾರ್ಯಕ್ರಮದಲ್ಲೂ ಕೆಲಸ ಮಾಡಿದ್ದೀರಿ ನಿಮ್ಮ ತಾಲೂಕಿನಲ್ಲಿ
0: ಮಾಡಿದೆ. ಹೇಗೆಂದ್ರೆ ಈರ ಫೌಂಡೇಶನ್ ಅಂತ ಮೊದಲು ಇತ್ತು, ಅವರು ಫೀಲ್ಡಿಗೆ ಬರುವಾಗ ಈ ನಮ್ದು ಸಾಧನೆಯನ್ನು ನೋಡಿ ಅವರು ಸಹ ನನ್ನನ್ನು ಗುರುತಿಸಿದ್ರು, ಇವರಿಂದ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ. ಹಾಗೆ ನನ್ಗೆ 5 ವಿಲೇಜ್ ಅನ್ನು ಕೊಟ್ರು, ಒಂದು ಲಾಯ್ಲ, ಉಜ್ಜಿರೆ, ಮುಂಡಾಜೆ, ತೋಟ ತಾಡಿ, ಚಮಾಡಿ, 5 ವಿಲೇಜ್ ಅನ್ನು ಕೊಟ್ಟು ಅದರಲ್ಲಿ ಕೂಡ ನಾವು ಈ ತಿಂಗಳ ಮೀಟಿಂಗ್ 2 ಮೀಟಿಂಗ್ ಆಗ್ತಿತ್ತು, ನನ್ನ ಮನೆಯಲ್ಲೇ ಆಗ್ತಿತ್ತು, ಅದರ ಮಾಹಿತಿಯನ್ನು ಕೂಡ ಪಡ್ಕೊಂಡೆ. ಚೆವಿ ಅಂತ ಗೊತ್ತಾಗ್ಲಿಕ್ಕೆ ನಾವು ICTC ಅಂತ ಹೇಳಿ ಪ್ರತಿಯೊಬ್ಬರಿಗೆ ಯಾರಿಗೆಲ್ಲ ಒತ್ತಾಯ ಪೂರ್ವಕವಾಗಿ ಈಗ ICTC ಪರೀಕ್ಷೆ ಉಂಟು, ನಿಮ್ಗೆ ಮನಸ್ಸಿದ್ದವರು ಬಂದು ಮಾಡಿಸಿ ಹೋಗ್ಬೋದನ್ನುವಾಗ ಕೆಲವರು ಬರ್ತಾರೆ. ನಮಗೆ HIV ಪಾಸಿಟಿವ್ ಸಿಕ್ಕಿದವರನ್ನು ಇಲ್ಲಿ CD4 ಚೆಕಪ್ಗೆ ಕರ್ಕೊಂಡು ಬರ್ತೇವೆ. ಆನಂತರ ART ಸ್ಟಾರ್ಟ್ ಮಾಡಿ ಇದು ಮಾಡ್ತಾ ಇದೆ. ಹೇಗೆಂದ್ರೆ ಹಾಗೆ ನಮ್ಗೆ ಬೆಳ್ತಂಗಡಿ ತಾಲೂಕಲ್ಲಿ ಸಿಕ್ಕಿದ್ದಾರೆ.
1: ಮತ್ತೆ ನಿಮ್ಮ ಊರಿನ ಸ್ವಚ್ಛತಾ ಅಭಿಯಾನದಲ್ಲೂ ನೀವು ಕೆಲಸ ಮಾಡ್ತಾ ಇದ್ದೀರಿ, ಅದಕ್ಕಾಗಿ ಬಹಳ ಜನಪ್ರಿಯರಾಗಿದ್ದೀರಿ ಕೂಡ. ಅನುಭವವನ್ನ ನಮ್ಗೆ ತಿಳಿಸಿ.
0: ಹೇಗೆಂದ್ರೆ ಸ್ವಚ್ಛತೆ ನಮಗೆ ಜನಶಿಕ್ಷಣ ಸೃಷ್ಟಿನಿಂದ ಒಂದು ಮನೆ ಮನೆಗೆ ಸ್ವಚ್ಛತೆಯ ಕಾರ್ಯಕ್ರಮ ಮಾಡ್ಲಿಕ್ಕೆ ಒಂದು ಫಾರ್ಮ್ ಸಿಕ್ಕಿತ್ತದು. ಅದನ್ನು ನೀವು ಮನೆ ಮನೆಗೆ ಹೋಗಿ ಒಂದು ಇಲ್ಲಿ ನಮ್ಗೆ ಅದೊಂದು ಮೀಟಿಂಗ್ ಇತ್ತು ಜಿಲ್ಲಾ ಪಂಚಾಯತಿಯಲ್ಲಿ, ಸ್ವಚ್ಛತೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡೇವೆ. ಹೇಗೆಂದ್ರೆ ಪ್ಲಾಸ್ಟಿಕ್ ಅನ್ನು ಯಾವ ರೀತಿ ಮಾಡಿ ಇಡಬೇಕು, ಮತ್ತೆ ತ್ಯಾಜ್ಯವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳುವ ಒಂದು ಮಾಹಿತಿ ಇತ್ತು.
1: ಆ ಮಾಹಿತಿ ವಿಂಗಡಿಸಿ
0: ಅದನ್ನು ಬೇರೆ ಬೇರೆ ವಿಂಗಡಿಸಿ ಇಡಬೇಕು ಅಂತ ಮಾಹಿತಿಯನ್ನು ಕೊಟ್ರು. ಆ ಮಾಹಿತಿಯನ್ನು ಪಡ್ಕೊಂಡು ಬಂದು ಮರುದಿನವೇ ನಾನು ಫೀಲ್ಡಿಗೆ ಹೊರಟೆ. ನಾವು ಮಕ್ಕಳಿಂದ ಮನೆಗೆ ಮುಟ್ಟಬೇಕಂತ ಹೇಳುವ ಉದ್ದೇಶದಲ್ಲಿ ಅಂಗನವಾಡಿಗೆ ಫಸ್ಟ್ ಆಗಿ ಹೋದೆವು. ಅಂಗನವಾಡಿಯಲ್ಲಿ ಈ ಪ್ಲಾಸ್ಟಿಕ್ನ ಬಗ್ಗೆ ಮಾಹಿತಿಯನ್ನು ಮಕ್ಕಳಿಗೆ ಕೊಟ್ಟೆವು. ಆ ನಂತರ ದೊಡ್ಡ ಕ್ಲಾಸಿನ ಮಕ್ಕಳಿಗೆ 1ರಿಂದ 8ನೇ ತರಗತಿ ಮಕ್ಕಳ ತನಕ ಅವರಿಗೆ ಮಾಹಿತಿಯನ್ನು ಕೊಟ್ಟದ್ದು ಪ್ಲಾಸ್ಟಿಕ್ನ ಬಗ್ಗೆ ಬಿಸಾಡಬಾರದು, ಅದರಿಂದ ನಮ್ಗೆ ಬರುವಂತ ರೋಗಗಳು, ಅದರಿಂದ ಭೂಮಿಗೆ ಆಗುವಂತ ರೋಗಗಳು ಎಲ್ಲ ಮಕ್ಕಳಿಗೆ ಬಿಡಿಸಿ ಹೇಳಿದೆವು. ಆ ನಂತರ ಸ್ವಸಹಾಯ ಗುಂಪುಗಳಿಗೆ ಹೋಗಿ ಮಾಹಿತಿ, ಸಂಘ ಸಂಸ್ಥೆಗೆಲ್ಲ ಹೋಗಿ ಅಂತವರಿಗೆ ಮಾಹಿತಿಯನ್ನು ಕೊಟ್ಟೆವು. ಆ ನಂತರ ಪಂಚಾಯತಿಯಲ್ಲಿ ಅದು ಘನತ್ಯಾಜ್ಯವನ್ನೆಲ್ಲ ಒಟ್ಟಾಗಿ ತರ್ತಿದ್ರು. ತ್ಯಾಜ್ಯವನ್ನು ಒಳಗೆ ತಂದ್ರೆ ಇಲ್ಲಿ ಹಾಕೋ ಅದನ್ನು ಹಿಂಗಡಿಸಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆವಾಗ ಅದನ್ನು ಬೇರೆ ಬೇರೆ ಮಾಡಿ ಕೊಡ್ಬೇಕಂತ ಹೇಳುವಾದ್ರೆ ಅಲ್ಲಿ ಕೆಲವರು ಒಟ್ಟಾಗೇ ಮಾಡಿ ಕೊಡ್ತಿದ್ರು. ಘನ ತ್ಯಾಜ್ಯದ ಗಾಡಿಯಲ್ಲೇ ನಾನೇ ಹೋಗಿದ್ದೇನೆ ಸ್ವತಃ, ಹೇಗೆಂದ್ರೆ ಅದಕ್ಕೆ ಅದು ಘನ ತ್ಯಾಜ್ಯದ ಗಾಡಿ, ನಾನು ಹೋಗುದಿಲ್ಲ ಅಂತ ಅದನ್ನು ಇದು ಮಾಡ್ಲಿಲ್ಲ. ಆ ಗಾಡಿಯಲ್ಲೇ ಹೋಗಿ ಅಲ್ಲಿಯ ಮಹಿಳೆಯರಿಗೆಲ್ಲ ಮಾಹಿತಿಯನ್ನು,
1: ಪ್ರತಿ ಮನೆ ಗಾಡಿಯೊಂದಿಗೆ ಹೋಗಿದ್ರಿ,
0: ಹೋಗಿ ಪ್ರತಿ ಒಂದು ಮನೆಗೆ ಸಹ ಗಾಡಿ ಯಾವ ಯಾವ ಮನೆಯಿಂದ ಕಸವನ್ನು ತರ್ತದೆ ಆ ಮನೆಗೆ, ಎಲ್ಲಾ ಮನೆಗೆ ಹೋಗಿ ಅಲ್ಲಿಯ ಮಹಿಳೆಯರಿಗೆ ಮಾಹಿತಿಯನ್ನು ಕೊಟ್ಟು ಆನಂತರ ಅದನ್ನು.
1: ಹೇಗಿತ್ತು ಪ್ರತಿಕ್ರಿಯೆ?
0: ಪ್ರತಿಕ್ರಿಯೆ ಅಂದ್ರೆ ಅದು ನಮ್ಗೆ ಅದೇ ಕೆಲಸವ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಆವಾಗ ನಾನೇ ಅವರಿಗೆ ಮೊದಲಾಗಿ ನೇರವಾಗಿ ಸಮಾಧಾನದಲ್ಲಿ ಹೇಳ್ತಿದ್ದದ್ದು ಸಮಾಧಾನ ಅವರ, ಅದಕ್ಕಿಂತ ಸಮಾಧಾನದಲ್ಲಿ ಹೇಳುವಾಗ ಮೇಲೆ ಹೋದ್ರೆ ಆವಾಗ ನಾವು ಅದನ್ನು ಸ್ವಲ್ಪ ಹಿಡಿತೇವೆ. ಅದು ಮತ್ತೆ ನೀವು ಮಾಡದೆ ನಾವು ಬಂದು ಮಾಡ್ಬೇಕದನ್ನು, ನೀವು ಹಾಗೆ ಮಾಡಿದ್ರೆ ಅದನ್ನು ನಮಗೆ ಸಹ ಕಷ್ಟ ಆಗ್ತದೆ ಹೀಗೆ ಹೇಗೆ ಅಂತ. ಆನಂತರ ಅವರು ಅದನ್ನು ಒಪ್ಪಿಕೊಂಡು ಬೇರೆ ಬೇರೆ ಕೆಲವರು ಮಾಡಿಕೊಡ್ತಾರೆ, ಕೆಲವರು ಒಟ್ರಾಸಿ ಕೊಡ್ತಾರೆ. ಆನಂತರ ನನಗೆ ಈ ಸ್ವಚ್ಛ ಭಾರತ ಅಭಿಯಾನದ್ದು ಇದು ಬಂತು, ಅದರದ್ದು ಒಂದು ತರಬೇತಿ ಆಯ್ತು. ಮನೆ ಮನೆಗೆ ಹೋಗ್ಬೇಕಂದು ಪ್ರತಿ ಒಂದು ಮನೆ ಬಿಡದೆ ಮನೆ ಮನೆಗೆ ಹೋಗ್ಬೇಕು, 10 ಫಾರ್ಮ್ ಆದ್ರೂ ಮಾಡ್ಬೇಕಂತ, 10 ಫಾರ್ಮ್ ಆಗ್ಬೇಕಂತ ಆಯ್ತಂತ ಹೇಳಿದೆ. ಈ 100 ಫಾರ್ಮ್ ಅನ್ನು ಬರೀ 4 ದಿನದಲ್ಲಿ ನಾನು ಮುಗಿಸಿಕೊಟ್ಟಿದ್ದೇನೆ. ಅದನ್ನು 4 ದಿನದಲ್ಲಿ 100 ಫಾರ್ಮ್ ಮಾಡಿದ್ದೇನೆ. ಹೇಗೆಂದ್ರೆ ನಮ್ಗೆ 5 ಜಿಲ್ಲೆಯಲ್ಲಿ ಫಸ್ಟ್ ಆಗಿ ಬಂದದ್ದೇ ಬೆಳ್ತಂಗಡಿ ತಾಲೂಕಿನ ಲಾಯ್ಲ ಗ್ರಾಮದಲ್ಲಿ. ಅದರಲ್ಲಿ ನಮ್ಗೆ ಶೌಚಾಲಯದು ಶೌಚಾಲಯ ಉಂಟ ಇಲ್ವ ಅದನ್ನೊಂದು, ಆನಂತರ ಬಚ್ಚಲು ಮನೆಯಲ್ಲಿ ನೀರಿಂದು, ಆನಂತರ ಪ್ಲಾಸ್ಟಿಕ್ ಅನ್ನು ಸುಡದೆ ಏನು ಮಾಡ್ತಾರೆ ಅಂತ ಎಲ್ಲಾ ಮನೆದು ಡೋರ್ ನಂಬರ್ ಹಾಕಿ ಅವರ ಕೈಯಿಂದಲೇ ಅವರ ಸೈನ್ ತೆಕ್ಕೊಂಡು ಅವರ ಮೊಬೈಲ್ ನಂಬರ್ ಎಲ್ಲ ಬರ್ಕೊಂಡು ಬಂದು ಅದನ್ನು ನಾವು ಜನಶಿಕ್ಷಣ ದೃಷ್ಟಿಗೆ ಮುಟ್ಟಿಸಿದೆ. ಜಿಲ್ಲಾ ಪಂಚಾಯತಿಯಲ್ಲಿ ಇಲ್ಲೇ ಕೊಟ್ಟದ್ದು, ಅಲ್ಲಿ ಮುಟ್ಟಿಸಿ ಆ ನಂತರ ಅದೊಂದು ಪುಸ್ತಕ ಬಿಡುಗಡೆ ಆಯ್ತು. ಹೇಗೆಂದ್ರೆ ಮೊದಲಾಗಿ ಲಾಯ್ಲ ಗ್ರಾಮದ ಬೆಳ್ತಂಗಡಿ ತಾಲೂಕಿನ ಲಾಯ್ಲ ಗ್ರಾಮದ ಪ್ರೇರಕರಿಂದಲೇ ಬಿಡುಗಡೆ ಆಯ್ತು ಅದೊಂದು ಪುಸ್ತಕ.
1: ಮತ್ತೆ ಸೂಕ್ತ ಕ್ರಮಗಳನ್ನು ತಗೊಳ್ತಾರೆ ಮಾಹಿತಿ ಪ್ರಕಾರ. ಹಿರಿಯರಿಗೆ ಕೂಡ ನೀವು ಅನೇಕ ರೀತಿಯ ಸಹಾಯಗಳನ್ನ ಒದಗಿಸಿ ಕೊಡ್ತಾ ಇದ್ದೀರಲ್ಲ?
0: ಹೌದು, ಕೆಲವರಿಗೆ ಈ ಸಂಧ್ಯಾ ಸುರಕ್ಷಾ ವಿಧವೇತನ ಏನು ಮಾಡ್ಬೇಕು ಎಂತ ಮಾಡ್ಬೇಕಂತ ಅವರಿಗೆ ನಾನು ಪಡ್ಕೊಂಡ ಮಾಹಿತಿಯನ್ನು ಅವರಿಗೆ ಅವರನ್ನು ಕರ್ಕೊಂಡು ಹೋಗಿ ಮಾಡಿಸಿದ್ದು ಉಂಟು ಅಲ್ಲ, ಅವರಿಂದ ಪಂಚಾಯತಿಗೆ ಕಲ್ಪಿಸಿ ಬಿಡುವಂತದ್ದು ಮಾಡಿದ್ದೇವೆ. ಬಸ್ಸಿಂದು ಪಾಸ್, 60 ವರ್ಷದ ಮೇಲ್ಪಟ್ಟಿನವರಿಗೆ ಬಸ್ ಪಾಸ್ ಸಿಗ್ತದೆ, ಆ ಪಾಸ್ ಅನ್ನು ಕೂಡ ಅವರಿಗೆ ಮಾಡಿಸಿ ಕೊಟ್ಟಿದ್ದೇವೆ. ಮತ್ತೆ ಕೆಲವು ನಮ್ಗೆ ಕೂಡುದಿಲ್ಲ, ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅವರಿಗೆ ಧೈರ್ಯ ಹೇಳ್ದಿದ್ದೆ. ನಾನು ಸಹ ನಿಮ್ಮಾಗಿ ಹೇಗೆ ಆದವಳು, ನಮ್ಗೆ ಕೂಡುದಿಲ್ಲ, ನಮ್ಗೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ಹೇಳಿ ಮೂಲೆಯಲ್ಲಿ ಕೂತ್ರೆ ನಾವು ಮೂಲೆಗೆ ಸರಿಯಾಗುದು, ನಾವು ಯಾಕೆಯಾಗಿದ್ರೆ ನಮ್ಮ ಕಾಯಿಲೆ ತನ್ನಷ್ಟಕ್ಕೆ ತಾನಾಗೆ ದೂರ ಆಗ್ತದೆ ಅಂತ ಹೇಳುವಾಗ ನನ್ನ ಅನುಭವ ಅವರಿಗೆ ಹೇಳಿದೆ.
1: ನಮ್ಮ ಕೈಲಾದಷ್ಟು ಕೆಲಸ ಮಾಡ್ತಾ ಇರ್ಬೇಕು
0: ಮಾಡ್ಬೇಕು ಹಾಗೆ.
1: ಮತ್ತೆ ಈಗ ನಿಮ್ಮ ಸಮಾಜ ಸೇವೆಯ ಬಗ್ಗೆನೇ ನಾನು ಇಷ್ಟೊತ್ತು ಕೇಳಿದೆ ನಿಮ್ಮ, ಈಗ ಜೀವನೋಪಾಯಕ್ಕೆ ನೀವೇನ್ ಮಾಡ್ತಾ ಇದ್ದೀರಿ ಮೇಡಮ್?
0: ನನ್ನ ಮಗಳು ಈಗ ಒಂದು ಸಣ್ಣ ಕೆಲಸ ಪಂಚಾಯತಿಯಲ್ಲಿ ಇದ್ದಾಳೆ, ಅವಳ ಸಂಬಳದಲ್ಲೇ ದಿನ ಹೋಗ್ತದೆ ಹೀಗೆ. ಹೇಗೆಂದ್ರೆ ನಾವು ಒಂದು ಸ್ವಲ್ಪ ಮನೆ ಕೆಲಸ ಮಾಡಿಸಿದೆವು, ಸ್ವಲ್ಪ ಮನೆಯನ್ನು ಒಳ್ಳೇದು ಮಾಡಿ ಆವಾಗ ಸ್ವಲ್ಪ ಲಾನ್ ಮಾಡಿದುಂಟು, ಅದು ವಜಾ ಆಗ್ಬೇಕು. ಅದಲ್ಲದೆ ಮತ್ತೆ ನಾನು ಈಗ ಇಷ್ಟೆಲ್ಲ ಕೆಲಸವನ್ನು ಮಾಡಿ ಸ್ವ ಉದ್ಯೋಗವನ್ನು ನಾನು ಆವತ್ತು ಪಡ್ಕೊಂಡ ಮಾಹಿತಿಯನ್ನು ನಾನು ತೆಕೊಂಡು ಈಗ ಸ್ವ ಉದ್ಯೋಗ ಪಿನಾಯಿಲ್ ಮಾಡಿ ಸೇಲ್ ಮಾಡ್ತೇನೆ. ಪಿನಾಯಿಲ್, ಸೋಪಾಯಿಲ್, ಸರ್ಪ್, ಸಬೀನ ಇದೆಲ್ಲ ಮಾಡಿ ಸೇಲ್ ಮಾಡ್ತಾ ಇದ್ದೇನೆ. ಅದಲ್ಲದೆ ಮತ್ತೆ ನನಗೆ ಕೆಲವೊಂದು ನನ್ನ ಅಪ್ಪ ಆಯುರ್ವೇದಿಕ ಮದ್ದೆಲ್ಲ ಕೊಡ್ತಿದ್ರು, ಕೆಲವು ನನಗೆ ಗೊತ್ತಿದ್ದ ಮದ್ದನ್ನು ನಾನು ಗುಡ್ಡೆಯಿಂದ ಎಲ್ಲ ತಂದು ಅದನ್ನು ಗುದ್ದಿ ಮಾಡಿ ಎಣ್ಣೆ ಎಲ್ಲ ಮಾಡಿ ಕೊಡ್ತೇನೆ. ಅದಲ್ಲದೆ ಮತ್ತೆ ನನ್ನ ಮಗನಿಗೆ ಕೂಡ ಆಗಿ ನಾನು ಹಳ್ಳಿದೆ ಸ್ವಲ್ಪ ಜಾಸ್ತಿಯಾಗಿ ಮದ್ದು
1: ಅಂದ್ರೆ ಮನೆ ಮದ್ದೆ ನಡೀತಾ
0: ಇದೆ.
1: ಹೇಗೆ ಇಷ್ಟೊಂದು ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ? ಸಮಾಜ ಸೇವೆ ಜೊತೆಗೆ ನಿಮ್ಮ ಸ್ವ ಉದ್ಯೋಗ ಮನೆಯಲ್ಲಿ, ಹಾಗೇನೆ ದಿನನಿತ್ಯದ ಮನೆ ಕೆಲಸ, ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ನಿಮ್ಮ ದಿನಚರಿ?
0: ನಾನು ಒಂದು 5 ಗಂಟೆಗೆ ಹೇಳ್ತೇನೆ, 5-5:30 ಒಳಗೆ ಹೇಳ್ತೇನೆ. ಹೇಳಿ ಮನೆಯದು ಕೆಲಸವನ್ನೆಲ್ಲ ಮುಗಿಸಿ ಆನಂತರ ನನಗೆ ಮನೆಯಲ್ಲಿ ಇದ್ರೆ ಸಹ ನನಗೆ ಇವತ್ತು ಅಲ್ಲಿಗೆ ಹೋಗ್ಬೇಕಿತ್ತು, ಇಲ್ಲಿಗೆ ಹೋಗ್ಬೇಕಿತ್ತು, ಅಲ್ಲಿ ಮಾಹಿತಿ ಕೊಡ್ಬೇಕಿತ್ತು, ಆ ಸಂಘಕ್ಕೆ ಹೋಗ್ಬೇಕು, ಈ ಸಂಘಕ್ಕೆ ಹೋಗ್ಬೇಕು, ಮನೆಯಲ್ಲೇ ಇದ್ರೆ ಸಹ ನನಗೆ ಏನಾದ್ರೂ ಸ್ವಚ್ಛತೆ ಎಲ್ಲ ಕೆಲಸ ಮಾಡ್ತದಾ ಇರ್ಬೇಕು.
1: ಒಂದು ವೇಳೆ ಒಂದು ನಿಮ್ಮ ಗ್ರಾಮದ ಅಭಿವೃದ್ಧಿಗೆ ಏನಾದ್ರೂ ಕೆಲಸ ಮಾಡ್ತಲೇ
0: ಇರ್ಬೇಕು. ಹೇಗೆಂದ್ರೆ ಹೀಗೆ ಹೊರಗೆ ಹೋದ್ರೆ ಸರ್ ಈ ಕೆಲವರಿಗೆ ಮಾಯನ್ನು ಈಗ ನಮ್ಗೆ ಜಲ ಸಾಕ್ಷರತೆ ಇದೆ ಅದರದ್ದು ಪ್ರೇರಕಿ ಕೂಡ ನಾನಿದ್ದೇನೆ. ಮಾದರಿ ವಿಕಾಸ ಗ್ರಾಮ ವಿಕಾಸದ ಪ್ರೇರಕಿ ಆಗಿದ್ದೇನೆ. ಈಗ ಆನಂತರ ಜಲ ಸಾಕ್ಷರತೆ ಅವ್ರೆ ನೀರನ್ನು ಬಳಕೆ ಮಾಡುವ ಬಗ್ಗೆ ಅವರಿಗೆ ಕೂಡ ಮಾಹಿತಿ ಅನ್ನೋದನ್ನು ಕೊಡುದು. ನೀರಿನ ಬಳಕೆಯನ್ನ ನಾವು ಕಡಿಮೆ ಮಾಡಬೇಕು. ಸ್ವಲ್ಪ ಬಳಸಿದ ನೀರನ್ನು ನಾವು ಅದನ್ನು ಖಾಲಿ ಇದಕ್ಕೆ ಚೆಲ್ಲಬಾರದು, ಇದು ಮಾಡ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ.
1: ನಿಮ್ಮ ಊರಿನಲ್ಲಿ ಸಂಘಟನೆಯಿಂದ ಯಾವ ರೀತಿಯಲ್ಲಿ ಮಹಿಳೆಯರ ಜೀವನ ಬದಲಾಗಿದೆ ಅಂತ ಹೇಳ್ತೀರಿ?
0: ಮೊದಲು ಹೇಗೆಂದ್ರೆ ಮಹಿಳೆಯರಿಗೆ ಒಂದು ಹೊರಗೆ ಬರ್ಲಿಕ್ಕೆ ಹೆದರುತ್ತಿದ್ರು. ಹೇಗೆಂದ್ರೆ ಬೀಡಿಗೂ ಕಟ್ಟುವುದು

0: ಫ್ರೆಂಚ್ಗೆ ಕೊಡೋದು, ಮನೆಗೆ ಬರೋದು ಅಷ್ಟೇ ಇಲ್ಲದೆ ಈಗ ಹೇಗೆ ಬದಲಾವಣೆ ಆಗಿದೆ ಅಂತೆ. ಕೆಲವು ಮಹಿಳೆಯರಿಗೆ ಈಗ ಸಂಘ ಸಂಸ್ಥೆಯಿಂದ, ಈಗ ಸಂಘ ಸಂಸ್ಥೆ ಸ್ವಸಹಾಯ ಗುಂಪುಗಳು ಹೋಗ್ತದೆ, ಅಲ್ಲಿ ನಾನಾ ರೀತಿಯ ಮಾಹಿತಿಗಳು ಸಿಗ್ತದೆ. ಈ ಕಾನೂನು ಮಾಹಿತಿ ಸಿಗ್ತದೆ, ಬೇರೆ ಬೇರೆ ರೀತಿಯ ಮಾಹಿತಿ ಎಲ್ಲ ಸಿಗ್ತದೆ. ಈ ಮಾಹಿತಿಯನ್ನು ಕೆಲವರು ಅದನ್ನು ಬಳಸಿಕೊಳ್ತಾರೆ. ಆ ಮಾಹಿತಿಯನ್ನು ಬಳಸಿಕೊಂಡು ಈ ಸಂಘ ಸಂಸ್ಥೆಗಳು ಗುಂಪುಗಳು ಎಲ್ಲ ಆಗಿ ಉಂಟಲ್ಲ, ಈಗ ಹಿಂದೆ ಇದ್ದ ಮಹಿಳೆಯರು ಈಗ ಮುಂದೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ.
1: ಅವರ ಹಕ್ಕುಗಳಿಗೆ ಹೋರಾಡಲಿಕ್ಕೆ ಅವರಿಗೆ
0: ಹಕ್ಕುಗಳಿಗೆ ಏನಾದರೂ ಅವರಿಗೆ ಸಿಕ್ಕಬೇಕಾದ ಸವಲತ್ತನ್ನು ಕೂಡ ಪಡೆಯಲಿಕ್ಕೆ ಅವರಿಗೆ ಮುಖ್ಯವಾಗಿ ಈಗ ಹೋಗ್ತಾರೆ. ಅವರು ಮೊದಲು ನನಗೆ ಅದಾಗುದಿಲ್ಲ ಇದಾಗುದಿಲ್ಲ ಅಂತ, ನಾನು ಮಾಹಿತಿ ಕೊಡ್ಲಿಕ್ಕೆ ಹೋದ್ರೆ ನಾನು ಹೇಳ್ತೇನೆ, ನಿಮ್ಮ ಹೆಜ್ಜೆಯನ್ನು ಮುಂದೆ ಹಾಕಿ ನೋಡಿ, ನಾನು ಮೊದಲು ಹೇಗಿದ್ದವಳು ಈಗ ಹೇಗೆ, ನನ್ನ ಸ್ಥಾನಕ್ಕೆ ನೀವು ಸಹ ಬರ್ಬೇಕು, ಅದೇ ರೀತಿಯ ಸಾಧನೆಯನ್ನು ಮಾಡ್ಬೇಕಂತ ಹೇಳಿ ನಾನು ಕೂಡ ಅವರಿಗೆ ಧೈರ್ಯ ತುಂಬಿಸ್ತೇನೆ. ಕೆಲವರನ್ನು ನಾನು ಕರ್ಕೊಂಡು ಹೋಗ್ತೇನೆ, ಒಂದು ಸಲ ಕರ್ಕೊಂಡು ಹೋಗ್ತೇನೆ, ಪದೇ ಪದೇ ಅವರ ಬೆನ್ನ ಹಿಂದೆ ಹೋಗುದಿಲ್ಲ. ಪದೇ ಪದೇ ನಾವು ಅವರ ಬೆನ್ನ ಹಿಂದೆ ಹೋದ್ರೆ ಅವರು ಕಲೀಲಿಕ್ಕೆ ಯಾವಾಗ, ನಾವೇ ಹೋಗ್ಬೇಕ, ಯಾವುದಕ್ಕೆ ನೀವು ಬನ್ನಿ ನೀವು ಬನ್ನಿ. ಆವಾಗ ಫಸ್ಟಿಗೆ ಅವರಿಗೆ ಗೊತ್ತಿಲ್ಲ ಅಂತ ಆಗುವಾಗ ಹೀಗೆ ಹೋಗಿ ಹೀಗೆ ಹೇಗೆ ಈ ರೀತಿ ಅಂತ ಹೇಳಿಕೊಡ್ತೇನೆ. ಆ ನಂತರ ಇಲ್ಲ
1: ಅಂದ್ರೆ ಮಾರ್ಗದರ್ಶನ
0: ಮಾಡಿಕೊಡ್ತೇನೆ.
1: ಅಂದ್ರೆ ನೀವೇ ಪ್ರಾರಂಭ ಮಾಡಿದ ಸ್ವಸಹಾಯ ಗುಂಪುಗಳು ಕೂಡ ಅಲ್ಲೇ ಇದೆ.
0: ಮೊದಲೇ ಆಗಿದ ಗುಂಪು ಪಂಚಾಯತಿ ಆಪ್ತಿಯಲ್ಲಿ SGSY ಅಂತ ಇತ್ತು, ಈಗ ಸಂಜೀವಿನಿ ಅಂತ ಗುಂಪಾಗಿದೆ ಅದು. ಅದರಲ್ಲಿ ನಮ್ಗೆ ಒಂದು 10-12 ಗುಂಪುಗಳುಂಟು. ಅದನ್ನೀಗ ಆ ಗುಂಪನ್ನು ಕೂಡ ನಾನೇ ನೋಡ್ತಿದ್ದೇನೆ. ಹೇಗೆಂದ್ರೆ ಅಲ್ಲಿ ಸಹ ಹಾಗೆ ಅವರಿಗೆ ಸಾಲದು, ಅವರಿಗೆ ಕೂಡ ಚಟುವಟಿಕೆ. ಅಲ್ಲಿ ಒಂದು ವಿವೇಕಾನಂದ ನಗರ ಅಂತ ಉಂಟು, ಅಲ್ಲಿ ಒಂದು 3 ಸ್ವಸಹಾಯ ಗುಂಪುಗಳುಂಟು. ಅವರು ಆಯ್ಕೆ ಮಾಡುವವರು, ಅವರಿಗೆ ಕೂಡ ಅಲ್ಲಿ ಒಂದು 15 ದಿನದ್ದು ಮಡಿಕೆದು ಡಿಸೈನ್ ಮಡಿಕೆದು ತರಬೇತಿಯನ್ನು ಕೂಡ ಈ ಪಂಚಾಯತಿ ಆಪ್ತಿಯಿಂದ ಕೊಡಿಸಲಿಕ್ಕೆ ಆಗಿದೆ ಅವರಿಗೆ. ಅದರಲ್ಲಿ ಅವರು ಕೂಡ ಅದರಲ್ಲಿ ಸಾಲದು ಮತ್ತೆ ಸಬ್ಸಿಡಿ, ಸರ್ಕಾರದಿಂದ ಸಿಕ್ಕುವ ಸಬ್ಸಿಡಿ ಹಣವನ್ನು ಅದರಲ್ಲಿ ಬಳಸಿಕೊಂಡಿದ್ದಾರೆ. ಒಂದು 4 ಲಕ್ಷ ಅವರು ಸಾಲ ತೆಗೆದ್ರೆ 1.5 ಲಕ್ಷ ಸರ್ಕಾರದ ಸಬ್ಸಿಡಿ ಅವರಿಗೆ ಸಿಕ್ಕಿದೆ. ಅವರು 3 ಗುಂಪಿನವರು ಕೂಡ ಬಳಸಿಕೊಂಡಿದ್ದಾರೆ, ಅವರಿಗೆ ಇದಾಗಿದೆ ಲಾಭ.
1: ಅಂದ್ರೆ ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ಹೇಗೆ ತೊಡಗಿಕೊಳ್ಳೋದು ಅಂತ ಕೂಡ
0: ಮಾರ್ಗದರ್ಶನ ಅವರಿಗೆ ಸಿಕ್ಕಿದೆ.
1: ಈಗ ನಿಮ್ಮ ಜೀವನದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಯಶೋದ ಅವರೇ?
0: ನನಗೆ ಮೊದಲು ಕಷ್ಟದ ಜೀವನ ಆಯ್ತು, ಈಗ ಕಷ್ಟದ ಜೀವನ ಹೋಗಿ ಚಿನ್ನದ ಜೀವನ ಅಂತ ಹೇಳಲಿಕ್ಕೆ ಪಡ್ತೇನೆ.
1: ಈಗ ನಿಮ್ಮ ಜೀವನ ಚಿನ್ನದ ಜೀವನ ಅಂತ ಹೇಳಿದ್ರಿ. ಈ ಚಿನ್ನದ ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಹಿರಿಯರು ಮಾತ್ರ ಅಲ್ಲ, ಯುವಕರು ಕೂಡ ನಿಮ್ಮನ್ನ ನೋಡಿ ಕಲಿಯುವಂತದ್ದು ಬಹಳಷ್ಟಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮೇಡಮ್.
2: ಇದುವರೆಗೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವ ಲಾಯ್ಲಾ ಗ್ರಾಮದ ಯಶೋಧ ಅವರ ಜೊತೆ ಮಾತುಕತೆ ಕೇಳಿದಿರಿ. ಮಾತುಕತೆ ನಡೆಸಿಕೊಟ್ಟವರು ಶುಭದ ಡಿ ರೈ. ಈಗ ಕೇಳಿ ಬಿಕೆ ಸಿತ್ರಾ ಹಾಗೂ ಸೌಮ್ಯ ಹಾಡಿರುವ ಜನಪದ ಗೀತೆ.

0: ದಿನನಿತ್ಯ ಬಳಸುವ ವಿದ್ಯುತ್ ಉಪಕರಣಗಳ ಸಮರ್ಥ ಬಳಕೆ, ಈ ಕುರಿತು ವಸುಧಾ ಶೆಣೈ ಅವರಿಂದ ಭಾಷಣ.
1: ಬಹಳ ಹಿಂದಿನ ಕಾಲದಿಂದಲೂ ಮನೆಯ ಜವಾಬ್ದಾರಿಯನ್ನು ಮಹಿಳೆಯರೇ ವಹಿಸಿಕೊಳ್ಳುತ್ತಾ ಬಂದಿದ್ದಾರೆ. ಅದರಲ್ಲೂ ಅಡುಗೆ ಮನೆಯ ಹಾಗೂ ಇನ್ನಿತರ ಗೃಹ ಕಾರ್ಯಗಳ ಜವಾಬ್ದಾರಿಯನ್ನು ಗೃಹಿಣಿಯರೇ ವಹಿಸಿಕೊಳ್ಳುತ್ತಾರೆ. ಮೊದಲೆಲ್ಲ ಗೃಹಿಣಿಯರು ಮನೆಯಲ್ಲಿಯೇ ಇರುತ್ತಿದ್ದರು, ಹೊರಗೆ ಕೆಲಸಕ್ಕೆ ಹೋಗುತ್ತಿರಲಿಲ್ಲ. ಆದ್ದರಿಂದ ಅವರಿಗೆ ಈ ಕೆಲಸಗಳನ್ನು ಮಾಡಲು ಸಮಯದ ಅಭಾವ ಇರುತ್ತಿರಲಿಲ್ಲ. ಆದರೆ ಕಾಲ ಬದಲಾದಂತೆ ಮಹಿಳೆಯರು ವಿದ್ಯಾವಂತರಾಗಿದ್ದಾರೆ ಹಾಗೂ ಕಚೇರಿಗಳಲ್ಲಿ ಕೆಲಸ ಮಾಡಲು ಆರಂಭಿಸಿದ್ದಾರೆ. ಹಾಗಾಗಿ ಅವರಿಗೆ ಈ ಮನೆ ಕೆಲಸಗಳಿಗೆ ಸಮಯದ ಅಭಾವ ಉಂಟಾಗಿದೆ. ಇಂತಹ ಸಮಯದಲ್ಲಿ ಗೃಹೋಪಕರಣಗಳು ಅವರಿಗೆ ಸಹಾಯಕವಾಗಿವೆ. ಗೃಹೋಪಕರಣಗಳು ಅಥವಾ ಇಂಗ್ಲಿಷ್ನಲ್ಲಿ ಹೋಮ್ ಅಪ್ಲಯನ್ಸಸ್, ಇವು ವಿದ್ಯುತ್ ಚಾಲಿತ ಉಪಕರಣಗಳು. ಇವೆಲ್ಲವೂ ನಮ್ಮ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕೊಡುಗೆಗಳು. ಈಗ ತಂತ್ರಜ್ಞಾನದಲ್ಲಿ ಎಷ್ಟೊಂದು ಆವಿಷ್ಕಾರಗಳು ನಡೆದಿವೆ ಎಂದರೆ, ಅಡುಗೆ ಮನೆಯ ಪ್ರತಿಯೊಂದು ಕೆಲಸಕ್ಕೂ ವಿದ್ಯುತ್ ಉಪಕರಣಗಳು ಲಭ್ಯವಿದೆ. ಈಗ ಸಾಧಾರಣವಾಗಿ ಪ್ರತಿಯೊಂದು ಮನೆಯಲ್ಲೂ ಕಾಣಸಿಗುವ ಉಪಕರಣಗಳೆಂದರೆ ಟಿವಿ, ಫ್ರಿಡ್ಜ್, ಮಿಕ್ಸಿ, ವಾಷಿಂಗ್ ಮೆಷಿನ್ ಇತ್ಯಾದಿಗಳು. ಈ ಎಲ್ಲ ಯಂತ್ರಗಳ ಮೇಲೆ ನಾವು ಎಷ್ಟೊಂದು ಅವಲಂಬಿತರಾಗಿದ್ದೇವೆ ಎಂದರೆ, ಒಂದು ದಿನ ಇವು ಕೆಲಸ ಮಾಡದಿದ್ದರೆ ನಮಗೆ ತುಂಬಾ ಕಷ್ಟವಾಗುತ್ತದೆ. ಆದರೆ ಇವು ಎಷ್ಟೆಂದರೂ ಮಾನವ ನಿರ್ಮಿತ ವಸ್ತುಗಳು, ಆದ್ದರಿಂದ ಒಂದಿಲ್ಲ ಒಂದಿನ ಹಾಳಾಗುತ್ತವೆ. ಅದಕ್ಕಾಗಿ ನಾವು ಅವುಗಳ ದೀರ್ಘ ಬಾಳಿಕೆಯ ಕಡೆ ಗಮನ ಹರಿಸಬೇಕು. ಇಂದು ನಾವು ಇಂತಹ ದೈನಂದಿನ ಬಳಕೆಯ ವಿದ್ಯುತ್ ಉಪಕರಣಗಳ ನಿರ್ವಹಣೆಯ ಬಗ್ಗೆ ಮಾಹಿತಿ ಪಡೆಯೋಣ. ನಾವು ಯಾವುದೇ ಉಪಕರಣವನ್ನು ಅಂಗಡಿಯಲ್ಲಿ ಕೊಂಡಾಗ ಅದರ ಜೊತೆ ಒಂದು ಮಾಹಿತಿ ಪುಸ್ತಕವನ್ನು ಕೊಟ್ಟಿರುತ್ತಾರೆ, ಆದರೆ ಹೆಚ್ಚಿನವರು ಇದನ್ನು ಓದುವುದೇ ಇಲ್ಲ. ಪ್ರತಿಯೊಬ್ಬರೂ ಉಪಕರಣವನ್ನು ಬಳಸುವ ಈ ಪುಸ್ತಕವನ್ನು ಓದುವುದು ಒಳ್ಳೆಯದು.

ಅದರಲ್ಲಿ ಉಪಕರಣದ ಸಮಗ್ರ ಮಾಹಿತಿ ಹಾಗೂ ಅದನ್ನು ಹೇಗೆ ಬಳಸುವುದು ಎಂಬ ಬಗ್ಗೆ ತಿಳಿಸಿರುತ್ತಾರೆ. ಮೊದಲಿಗೆ ಫ್ರಿಜ್ ಅಥವಾ ಶೀತಲೀಕರಣ ಯಂತ್ರದ ಬಗ್ಗೆ ಸ್ವಲ್ಪ ಮಾಹಿತಿ ಹಾಗೂ ಸಲಹೆಗಳು. ಫ್ರಿಜ್ನಲ್ಲಿ ನಾವು ಸಾಮಾನ್ಯವಾಗಿ ಹಲು, ಹಣ್ಣು, ತರಕಾರಿಗಳು ಹಾಗೂ ಉಳಿದ ಪದಾರ್ಥಗಳನ್ನು ಇಡುತ್ತೇವೆ. ಆದರೆ ಇವುಗಳನ್ನು ಇಡುವಾಗ ನಾವು ಸರಿಯಾದ ಕ್ರಮವನ್ನು ಪಾಲಿಸಲಿಲ್ಲ. ಫ್ರಿಜ್ನಲ್ಲಿ ನಮಗೆ ಅನೇಕ ಭಾಗಗಳಿವೆ. ಫ್ರಿಜ್ಜಿನ ಬಾಗಿಲಿಗೆ ಇರುವ ಜಾಗದಲ್ಲಿ ನಾವು ನೀರು, ಜ್ಯೂಸ್ ಹೀಗೆ ದ್ರವರೂಪದ ವಸ್ತುಗಳನ್ನು ಇಟ್ಟರೆ ಉತ್ತಮ. ಫ್ರಿಜ್ಜಿನ ಒಳಗಡೆ ಮೇಲ್ಭಾಗದಲ್ಲಿ ಸೊಪ್ಪು ಆಹಾರಗಳನ್ನು ಇಡಬಹುದು ಮತ್ತು ಕೆಳಭಾಗದಲ್ಲಿ ಹಿಟ್ಟು, ಹಾಲಿನ ಉತ್ಪನ್ನಗಳು ಹೀಗೆ ಜಾಸ್ತಿ ತಂಪು ಬೇಕಾಗುವಂತಹ ವಸ್ತುಗಳನ್ನು ಇಟ್ಟರೆ ಒಳ್ಳೆಯದು. ತರಕಾರಿ ಹಾಗೂ ಹಣ್ಣುಗಳನ್ನು ಅವುಗಳಿಗೆಂದೇ ಇರುವ ಜಾಗದಲ್ಲಿ ಇಡಬೇಕು. ತರಕಾರಿಗಳನ್ನು ಇಡುವಾಗ ಬೇರೆ ಬೇರೆ ಪ್ರತ್ಯೇಕ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಇಡಬೇಕು. ಅಂದರೆ ಕ್ಯಾರೆಟನ್ನು ಕ್ಯಾರೆಟ್ ಇರುವ ಚೀಲದಲ್ಲಿ ಇಡಬೇಕು, ಇದರ ಜೊತೆ ಬೇರೆ ತರಕಾರಿಯನ್ನು ಬೆರೆಸಬಾರದು. ಹಾಗೆ ಮಾಡಿದರೆ ಒಂದು ತರಕಾರಿಯ ವಾಸನೆ ಇನ್ನೊಂದಕ್ಕೆ ಬೆರೆತು ಅವು ತಾಜಾತನ ಕಳೆದುಕೊಳ್ಳುತ್ತವೆ. ಫ್ರೀಜರ್ನಲ್ಲೂ ವಸ್ತುಗಳನ್ನು ಇಡುವಾಗ ಬೇರೆ ಬೇರೆ ಪ್ಲಾಸ್ಟಿಕ್ ಚೀಲದಲ್ಲಿ ಅಥವಾ ಗಾಳಿಯಾಡದ ಡಬ್ಬದಲ್ಲಿ ಹಾಕಿಡಬೇಕು. ಫ್ರೀಜರ್ನಲ್ಲಿ ನಾವು ತುಂಬಾ ಸಮಯದವರೆಗೆ ಹಾಳಾಗಬಾರದು ಎನ್ನುವ ವಸ್ತುಗಳನ್ನು ಇಡಬಹುದು. ಫ್ರಿಜ್ನಲ್ಲಿ ನಾವು ತುಂಬಾ ವಸ್ತುಗಳನ್ನು ತುಂಬಿಸಬಾರದು. ಪ್ರತಿ ವಸ್ತುಗಳ ನಡುವೆ ಗಾಳಿಯಾಡುವ ಹಾಗೆ ಜಾಗ ಬಿಡಬೇಕು. ಏಕೆಂದರೆ ತಂಪು ಗಾಳಿ ನಾಲ್ಕು ಸುತ್ತಲೂ ಸುಳಿದಾಡಿದರೆ ಮಾತ್ರ ಆಹಾರ ಪದಾರ್ಥಗಳು ಹಾಳಾಗಿ ಉಳಿಯುತ್ತವೆ. ಹಾಗೆ ಫ್ರಿಜ್ಜಿನ ಬಾಗಿಲನ್ನು ಆಗಾಗ ತೆರೆಯುವುದನ್ನು ಮಾಡಬಾರದು. ಬಾಗಿಲು ತೆರೆದಾಗ ಬಿಸಿಗಾಳಿ ಒಳಸೇರಿಕೊಳ್ಳುತ್ತೆ ಮತ್ತು ಒಳಗಿನ ಉಷ್ಣತೆ ಏರುತ್ತದೆ. ನಂತರ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಕಂಪ್ರೆಸರ್ನ ಕೆಲಸ ಜಾಸ್ತಿಯಾಗುತ್ತದೆ. ಇನ್ನು ಅವರು ಬಾಗಿಲನ್ನು ತೆರೆದಿಟ್ಟೆ ಒಳಗೆ ಕೆಲಸ ಮಾಡುತ್ತಾರೆ, ಇದು ಕೂಡ ಸರಿಯಲ್ಲ. ಇದರಿಂದಲೂ ಫ್ರಿಜ್ಜಿನ ಬಾಳಿಕೆ ಕಡಿಮೆ ಆಗುತ್ತದೆ. ಫ್ರಿಜ್ ಕೆಲಸ ಮಾಡುತ್ತಾ ಇರುವಾಗ ಅದರ ನಾಲ್ಕು ಬದಿಗಳು ಬಿಸಿಯಾಗುತ್ತವೆ. ಆದ್ದರಿಂದ ಫ್ರಿಜ್ಜಿನ ಸುತ್ತ ಗಾಳಿ ಆಡುವಂತೆ ಜಾಗವನ್ನು ಬಿಟ್ಟಿರಬೇಕು. ಇನ್ನು ಕೆಲವು ಮನೆಗಳಲ್ಲಿ ಅಡುಗೆ ಕೋಣೆ ಸಣ್ಣದೆಂಬ ಕಾರಣಕ್ಕೆ ಫ್ರಿಜ್ಜಿನ ಮೇಲ್ಗಡೆ ವಸ್ತುಗಳನ್ನು ಇಟ್ಟಿರುತ್ತಾರೆ, ಇದು ಕೂಡ ಸರಿಯಲ್ಲ. ಏಕೆಂದರೆ ಫ್ರಿಜ್ಜಿನ ಮೇಲ್ಮೈ ಬಿಸಿಯಾಗಿರುವುದರಿಂದ ಯಾವುದೇ ರೀತಿಯ ಆಹಾರ ಪದಾರ್ಥಗಳನ್ನು ಇಡಬೇಡಿ, ಅವು ಕೂಡ ಹಾಳಾಗುವ ಸಂಭವ ಇರುತ್ತದೆ. ಕೆಲವೊಮ್ಮೆ ಫ್ರಿಜ್ ಬಾಗಿಲು ತೆಗೆದಾಗ ನಮಗೆ ವಾಸನೆ ಬರುತ್ತದೆ. ಇದನ್ನು ಹೋಗಲಾಡಿಸಲು ನಾವು ಒಂದು ಪ್ಲೇಟಿನಲ್ಲಿ ಕಾಫಿ ಹುಡಿಯನ್ನು ಹರಡಿ ಒಂದು ದಿನ ಫ್ರಿಜ್ನಲ್ಲಿಟ್ಟರೆ ವಾಸನೆ ಹೋಗುತ್ತದೆ. ನಂತರ ಈ ಕಾಫಿ ಹುಡಿಯನ್ನು ಬೇಕಾದರೆ ಮಣ್ಣಿನೊಂದಿಗೆ ಬೆರೆಸಿ ಗಿಡಗಳಿಗೆ ಹಾಕಬಹುದು. ಇಲ್ಲದಿದ್ದರೆ ಫ್ರಿಜ್ನಲ್ಲಿರುವ ವಸ್ತುಗಳನ್ನು ತೆಗೆದು ಅಡುಗೆ ಸೋಡಾ ಮತ್ತು ನೀರನ್ನು ಬೆರೆಸಿ ಮಾಡಿದ ದ್ರಾವಣದಿಂದ ಸ್ವಚ್ಛ ಮಾಡಬಹುದು. ಆದರೆ ಯಾವುದಕ್ಕೂ ನಾವು ಆಗಾಗ ಫ್ರಿಜ್ಜಿನ ಒಳಗೆ ಹಾಗೂ ಹೊರಗಡೆ ಸ್ವಚ್ಛ ಮಾಡಿಟ್ಟುಕೊಂಡರೆ ಉತ್ತಮ. ಹಾಗೆ ಎಲ್ಲಾ ವಸ್ತುಗಳನ್ನು ಫ್ರಿಜ್ಜಿನಲ್ಲಿ ಇಡುವುದು ಸರಿಯಲ್ಲ. ಯಾವುದನ್ನು ಇಡಬೇಕು ಮತ್ತು ಯಾವುದನ್ನು ಇಡಬಾರದು ಎಂದು ನಾವೇ ಯೋಚನೆ ಮಾಡಬೇಕು. ಈಗ ಎಲ್ಲರ ಮನೆಯಲ್ಲಿರುವ ಇನ್ನೊಂದು ಉಪಕರಣವೆಂದರೆ ಮಿಕ್ಸಿ. ಮೊದಲೆಲ್ಲ ಮಸಾಲೆ ಮಾಡಲು ಅಥವಾ ಹಿಟ್ಟು ರುಬ್ಬಲು ರುಬ್ಬುಕಲ್ಲನ್ನೇ ಬಳಸುತ್ತಿದ್ದರು. ಆದರೆ ಈ ಅದರ ಜಾಗವನ್ನು ಮಿಕ್ಸಿ ಆಕ್ರಮಿಸಿದೆ. ಈ ಮಿಕ್ಸಿಯಲ್ಲಿ ರುಬ್ಬುವಾಗ ಬಿಸಿ ಪದಾರ್ಥಗಳನ್ನು ಹಾಕಬಾರದು. ಯಾವುದೇ ವಸ್ತುವನ್ನು ರುಬ್ಬುವಾಗ ಅದು ಬಿಸಿದರೆ ಅದು ತಣ್ಣಗಾದ ಮೇಲೆ ರುಬ್ಬಿರಿ. ಹಾಗೆ ಮಿಕ್ಸಿ ಪಾತ್ರೆಯಲ್ಲಿ ಕುತ್ತಿಗೆ ತನಕ ಸಾಮಾನು ಹಾಕಬೇಡಿ, ಸ್ವಲ್ಪ ಕಡಿಮೆ ಹಾಕಿ, ಇಲ್ಲದಿದ್ದರೆ ಮೋಟಾರ್ ಮೇಲೆ ಒತ್ತಡ ಬೀಳುತ್ತದೆ. ಮತ್ತೆ ಒಂದರ ಮೇಲೆ ಒಂದರಂತೆ ನಿರಂತರವಾಗಿ ರುಬ್ಬಬೇಡಿ, ಇದರಿಂದಲೂ ಮಿಕ್ಸಿಯ ಕ್ಷಮತೆ ಕಡಿಮೆ ಆಗುತ್ತದೆ. ರುಬ್ಬಲು ಆರಂಭಿಸುವಾಗ ನಾವು ಕಡಿಮೆ ವೇಗದಿಂದ ಶುರು ಮಾಡಿ ನಿಧಾನವಾಗಿ ವೇಗವನ್ನು ಹೆಚ್ಚಿಸಬೇಕು. ಆರಂಭದಲ್ಲಿ ಒಮ್ಮೆಗೆ ಹೆಚ್ಚಿನ ವೇಗ ಕೊಡಬಾರದು, ಇದು ಸರಿಯಾದ ಕ್ರಮವಲ್ಲ. ಇನ್ನೊಂದು ಅಂಶವೆಂದರೆ ಪ್ರತಿ ಸಲ ರುಬ್ಬಿ ಆದ ಮೇಲೆ ಮಿಕ್ಸಿ ಪಾತ್ರೆಗಳನ್ನು ಚೆನ್ನಾಗಿ ತೊಳೆದು ಒಣಗಿಸಿಡಿ. ಪಾತ್ರೆಗಳನ್ನು ತೊಳೆಯುವಾಗ ಬೇಕಾದರೆ ನಿಂಬೆಹಣ್ಣಿನ ಸಿಪ್ಪೆಯಿಂದ ಸ್ವಚ್ಛಗೊಳಿಸಿ, ಇದರಿಂದ ಬ್ಲೇಡ್ಗಳು ಬೇಗ ಹಾಳಾಗುವುದಿಲ್ಲ. ಈಗಿನ ಕಾಲದಲ್ಲಿ ಬಟ್ಟೆ ಒಗೆಯುವ ಕೆಲಸವನ್ನು ಸುಲಭ ಮಾಡಲು ಇರುವ ಯಂತ್ರವೇ ವಾಷಿಂಗ್.

ಮೆಷಿನ್. ಈಗ ಮಾರುಕಟ್ಟೆಯಲ್ಲಿ ವಿವಿಧ ಮಾದರಿಯ ಯಂತ್ರಗಳು ದೊರೆಯುತ್ತವೆ. ನಾವು ನಮ್ಮ ಅವಶ್ಯಕತೆಗಳಿಗೆ ತಕ್ಕಂತಹ ವಾಷಿಂಗ್ ಮೆಷಿನ್ ಅನ್ನು ಕೊಳ್ಳಬಹುದು. ಈ ವಾಷಿಂಗ್ ಮೆಷಿನ್ನಲ್ಲಿ ನಮಗೆ ಭಾರವನ್ನು ಮೊದಲೇ ತಿಳಿಸಿರುತ್ತಾರೆ. ಇದು ನಾವು ಮೆಷಿನ್ಗೆ ಹಾಕಬಹುದಾದ ಬಟ್ಟೆಗಳ ಭಾರ. ಆದರೆ ಮನೆಯಲ್ಲಿ ಬಟ್ಟೆಗಳನ್ನು ತೂಕ ಮಾಡಲು ಸಾಧ್ಯವಿಲ್ಲ, ಆದ್ದರಿಂದ ನಾವು ಅಂದಾಜಿನಲ್ಲಿ ಬಟ್ಟೆಗಳನ್ನು ಹಾಕಬಹುದು. ಬಟ್ಟೆಗಳನ್ನು ಒಗೆಯಲು ಹಾಕುವಾಗ ಒಂದೊಂದಾಗಿ ಬಿಡಿಸಿ ಹಾಕಬೇಕು. ಮಡಚಿ ಹಾಕುವುದು ಹಾಗೆ ಬಟ್ಟೆಗಳನ್ನು ತುರುಕಿಸುವುದು ಮಾಡಬಾರದು, ಯಾಕೆಂದರೆ ಆಗ ಶುಭ್ರವಾದ ಒಗೆತ ಸಿಗುವುದಿಲ್ಲ. ಮೆಷಿನ್ನಲ್ಲಿ ಜಾಸ್ತಿ ಭಾರ ಇರುವ ಕಾರ್ಪೆಟ್, ರಗ್ ಮುಂತಾದ ವಸ್ತುಗಳನ್ನು ಒಗೆಯಲು ಹಾಕಬೇಡಿ. ಬಟ್ಟೆಗಳನ್ನು ಒಗೆದಾದ ಬಳಿಕ ಯಂತ್ರದ ಒಳಭಾಗವನ್ನು ಒಂದು ಒಣ ಬಟ್ಟೆಯಿಂದ ಒರೆಸಬೇಕು. ಇದರಿಂದ ಒಳಗಿರುವ ಸಾಬೂನಿನ ನೊರೆ, ನೂಲಿನ ತುಂಡು ಇವೆಲ್ಲವೂ ಹೋಗುತ್ತದೆ. ಬಾಗಿಲನ್ನು ಒಗೆದಾದ ಕೂಡಲೇ ಮುಚ್ಚಬೇಡಿ, ಸ್ವಲ್ಪ ಹೊತ್ತು ತೆರೆದಿಡಿ. ಇದರಿಂದ ಒಳಗಿರುವ ತೇವಾಂಶ ಹೋಗಲು ಸಹಕಾರಿಯಾಗುತ್ತದೆ. ನಾವೆಲ್ಲರೂ ಜಾಸ್ತಿ ಸಾಬೂನು ಹುಡಿ ಹಾಕಿದಷ್ಟು ಬಟ್ಟೆಗಳು ಶುಭ್ರವಾಗುತ್ತವೆ ಎಂದು ತಿಳಿಯುತ್ತೇವೆ, ಆದರೆ ಇದು ನಿಜವಲ್ಲ. ಸಾಬೂನು ಹುಡಿ ಜಾಸ್ತಿ ಹಾಕಿದಷ್ಟು ಬಟ್ಟೆಗಳು ಬೇಗ ಹಾಳುತ್ತವೆ. ಅದರ ಬದಲು ನಾವು ಮೆಷಿನಿನಲ್ಲಿ ಜಾಸ್ತಿ ಬಟ್ಟೆ ತುರುಕದೆ ಕಡಿಮೆ ಹಾಕಿದರೆ ಉತ್ತಮ ಒಗೆತ ಸಿಗುತ್ತದೆ. ಒಮ್ಮೊಮ್ಮೆ ಒಗೆದ ಬಟ್ಟೆಗಳನ್ನು ತೆಗೆದಾಗ ತುಕ್ಕಿನಂತಹ ಕಲೆಗಳು ಕಾಣಿಸಬಹುದು. ಆಗ ನಾವು ವಾಷಿಂಗ್ ಮೆಷಿನ್ಗೆ 2 ಲೋಟ ನಿಂಬೆ ರಸ ಹಾಕಿ ಬಿಸಿ ನೀರಿನಲ್ಲಿ ಖಾಲಿಯಾಗಿ ಓಡಿಸಬೇಕು. ಆಗ ರಂಧ್ರಗಳಲ್ಲಿರುವ ಕೊಳೆಗಳು ಹೋಗಿ ಮುಂದಿನ ಒಗೆತದಲ್ಲಿ ಬಟ್ಟೆಗಳು ಸ್ವಚ್ಛವಾಗಿರುತ್ತವೆ. ಒಮ್ಮೊಮ್ಮೆ ವಾಷಿಂಗ್ ಮೆಷಿನ್ ಓಡಿಸುವಾಗ ಅದು ತುಂಬಾ ಅಲುಗಾಡಬಹುದು. ಆಗ ನಾವು ಅದರ ಕಾಲುಗಳು ಒಂದೇ ಎತ್ತರದಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ಅದಕ್ಕೋಸ್ಕರ ನಾವು ಕಾಲುಗಳ ಕೆಳಗೆ ಪ್ಲಾಸ್ಟಿಕ್ ತುಂಡು ಇಲ್ಲವಾದರೆ ರಟ್ಟಿನ ತುಂಡನ್ನು ಹಾಕಬಹುದು. ಈಗ ಕೆಲವು ಮನೆಗಳಲ್ಲಿ ಕಾಣುವ ಸಾಧನ ನಾವು ಮೈಕ್ರೋವೇವ್ ಓವನ್. ಇದರಲ್ಲಿ ನಾವು ಅನೇಕ ರೀತಿಯ ಪದಾರ್ಥಗಳನ್ನು ಮಾಡಬಹುದು. ಹಾಗೆ ತರಕಾರಿಗಳನ್ನು ಬೇಯಿಸಬಹುದು ಅಥವಾ ಎಣ್ಣೆ ಹಾಕದೆ ವಿವಿಧ ಬಗೆಯ ತಿಂಡಿಗಳನ್ನು ಮಾಡಬಹುದು. ಅಥವಾ ಆರಿಹೋದ ಪದಾರ್ಥಗಳನ್ನು ಬಿಸಿ ಮಾಡಲು ಉಪಯೋಗಿಸಬಹುದು. ಓವನ್ ಉಪಯೋಗಿಸುವಾಗ ನೆನಪಿಡಬೇಕಾದ ಪ್ರಮುಖ ಅಂಶವೆಂದರೆ ಇದರಲ್ಲಿ ಬಿಸಿ ಮಾಡಲು ಲೋಹದ ವಸ್ತುಗಳನ್ನು ಬಳಸಬಾರದು. ಬದಲಿಗೆ ಮಾರುಕಟ್ಟೆಯಲ್ಲಿ ಓವನ್ಗೆಂದೇ ಬಳಸುವ ಪ್ಲಾಸ್ಟಿಕ್, ಗಾಜಿನ ಅಥವಾ ಪಿಂಗಾಣಿಯ ಪಾತ್ರೆಗಳು ದೊರೆಯುತ್ತವೆ. ಇವನ್ನು ಬಳಸುವುದು ಉತ್ತಮ. ಆಹಾರವನ್ನು ಬಿಸಿ ಮಾಡುವಾಗ ಪಾತ್ರೆಯ ಮುಚ್ಚಳವನ್ನು ತೆಗೆದು ಬಿಸಿ ಮಾಡಿ. ಓವನ್ನ ಮೇಲ್ಗಡೆ ಬಿಸಿಗಾಳಿ ಹೊರಹೋಗಲು ರಂಧ್ರವನ್ನು ಇಟ್ಟಿರುತ್ತಾರೆ, ಹಾಗಾಗಿ ಇದರ ಮೇಲೆ ಯಾವುದೇ ರೀತಿಯ ವಸ್ತು ಇರದಂತೆ ನೋಡಿಕೊಳ್ಳಿ. ಓವನ್ ಒಳಗಡೆ ಬಿಸಿ ಮಾಡುವಾಗ ಆಹಾರದ ಚೂರುಗಳು ಹರಡಿರುತ್ತವೆ, ಆದ್ದರಿಂದ ಆಗಾಗ ಒಳಭಾಗವನ್ನು ಬಟ್ಟೆಯಿಂದ ಒರೆಸಿ ಸ್ವಚ್ಛಗೊಳಿಸಿ, ಇಲ್ಲವಾದರೆ ಒಳಗಡೆ ವಾಸನೆ ಬರುತ್ತದೆ. ಈಗ ಎಲ್ಲರ ಕೈಯಲ್ಲೂ ಇರುವ ಇನ್ನೊಂದು ವಸ್ತು ಎಂದರೆ ಮೊಬೈಲ್ ಫೋನ್. ಇದರ ಬಗ್ಗೆ ಕೆಲವು ಮಾಹಿತಿ ಹಾಗೂ ಸಲಹೆಗಳು. ಫೋನಿನಲ್ಲಿ ಅದರ ಪರದೆ ತುಂಬಾನೇ ಮುಖ್ಯ, ಹಾಗಾಗಿ ಫೋನನ್ನು ಪ್ರಖರವಾದ ಸೂರ್ಯನ ಬೆಳಕಿಗೆ ಅಥವಾ ತುಂಬಾ ಮಳೆ ಬೀಳುವ ಪ್ರದೇಶಗಳಲ್ಲಿ ಉಪಯೋಗಿಸಬೇಡಿ. ಅತಿಯಾದ ಬೆಳಕಿನಿಂದ ಪರದೆ ಬೇಗ ಹಾಳಾಗುತ್ತದೆ, ಹಾಗೆ ನೀರು ಅದರೊಳಗೆ ಬಿದ್ದರೆ ಹಾಳಾಗುವ ಸಂಭವ ಇದೆ. ಒಂದು ವೇಳೆ ಫೋನಿನೊಳಗೆ ನೀರು ಹೋಗಿದ್ದರೆ ನಾವೇನು ಮಾಡಬಹುದು? ಆಗ ನಾವು ಫೋನಿನ ಬ್ಯಾಟರಿಯನ್ನು ಮೊದಲು ತೆಗೆದು ಫೋನ್ ಮತ್ತು ಬ್ಯಾಟರಿ ಎರಡನ್ನು ಒಂದು ದಿನ ಅಕ್ಕಿಯ ಮಡಕೆಯಲ್ಲಿ ಇಡಬೇಕು. ಇದರಿಂದ ಒಳಗಡೆ ಇರುವ ತೇವಾಂಶ ಹೋಗಿ ಫೋನ್ ಒಣಗುತ್ತದೆ. ಆದರೆ ಯಾವುದೇ ಕಾರಣಕ್ಕೂ ನೀರು ಹೋಗಿರುವ ಫೋನನ್ನು ಚಾರ್ಜ್ಗೆ ಇಡಬೇಡಿ, ಇದರಿಂದ ಫೋನ್ ಹಾಳಾಗುತ್ತದೆ. ಒಣಗಿದ ನಂತರವೂ ಫೋನ್ ಕೆಲಸ ಮಾಡದೇ ಇದ್ದಲ್ಲಿ ರಿಪೇರಿ ಅಂಗಡಿಗೆ ತೆಗೆದುಕೊಂಡು ಹೋಗಬೇಕು. ನೀವು ಮೊಬೈಲನ್ನು ತುಂಬಾ ದಿನ ಬಳಸದೇ ಇಟ್ಟಲ್ಲಿ ಅದು ಹಾಳಾಗುತ್ತದೆ. ಅದಕ್ಕಾಗಿ ದಿನಕ್ಕೊಂದು ಬಾರಿಯಾದರೂ ಫೋನನ್ನು ಚಾಲನೆ ಮಾಡಬೇಕು ಅಥವಾ ಚಾರ್ಜ್ ಮಾಡಬೇಕು. ತುಂಬಾ ಧೂಳಿರುವ ಜಾಗದಲ್ಲಿ ಫೋನನ್ನು ಉಪಯೋಗಿಸಬೇಡಿ. ಚೂಪಾದ ವಸ್ತುಗಳಿಂದ ಫೋನನ್ನು ಬಿಡಿಸಲು ಕೂಡ ಪ್ರಯತ್ನಿಸಬೇಡಿ. ಮೊಬೈಲ್ ಫೋನ್ ಹೊಂದಿರುವ ಹೆಚ್ಚಿನ ಜನರ ಸಮಸ್ಯೆ ಎಂದರೆ ಬ್ಯಾಟರಿ ಚಾರ್ಜ್ ಖಾಲಿಯಾಗುವುದು. ಹಾಗಾದರೆ ಚಾರ್ಜ್ ಖಾಲಿಯಾಗದಂತೆ ನಾವೇನು ಮಾಡಬಹುದು? ಅದಕ್ಕೋಸ್ಕರ

ಕೆಲವೊಂದು ಸಲಹೆಗಳು ಹೀಗಿವೆ. ಮೊದಲನೆಯದಾಗಿ, ಫೋನಿನ ಪ್ರಕಾಶ ಅತ್ಯಂತ ಕಡಿಮೆ ಇರುವಂತೆ ನೋಡಿಕೊಳ್ಳಿ. ಜಾಸ್ತಿ ಪ್ರಕಾಶ ಇದ್ದಾಗ ಬ್ಯಾಟ್ರಿ ಬೇಗ ಖಾಲಿಯಾಗುತ್ತದೆ. ಫೋನಿನಲ್ಲಿ ಬ್ಲೂಟೂತ್, ವೈಫೈ ಹೀಗೆ ಅನೇಕ ಆಯ್ಕೆಗಳಿರುತ್ತವೆ. ಇವನ್ನು ಬೇಕಾದಾಗ ಮಾತ್ರ ಚಾಲನೆಗೊಳಿಸಿ, ಇಲ್ಲದಿದ್ದಲ್ಲಿ ಆಫ್ ಮಾಡಿ ಇಡಿ. ಫೋನಿನ ರಿಂಗ್ಟೋನ್ಗೆ ಅನೇಕ ಆಯ್ಕೆಗಳಿವೆ. ಇವುಗಳಲ್ಲಿ ನಾವು ವೈಬ್ರೇಟ್ ಆಯ್ಕೆಯನ್ನು ಬಳಸದೇ ಇರುವುದು ಉತ್ತಮ, ಯಾಕೆಂದರೆ ಇದು ಬ್ಯಾಟರಿಯನ್ನು ಜಾಸ್ತಿ ಉಪಯೋಗಿಸುತ್ತದೆ. ಕೆಲವು ಗಂಟೆಗಳವರೆಗೆ ಅಥವಾ ಒಂದು ದಿನ ಇಡೀ ನಾವು ಫೋನ್ ಬಳಸುವುದಿಲ್ಲ ಎಂದಾದರೆ ಆಗ ನಾವು ಫೋನನ್ನು ಸ್ವಿಚ್ ಆಫ್ ಮಾಡುವುದು ಒಳ್ಳೆಯದು. ಫೋನ್ನ ಚಾರ್ಜ್ ಪೂರ್ತಿಯಾಗಿ ಖಾಲಿಯಾಗುವವರೆಗೆ ನಾವು ಬಿಡಬಾರದು. ಅದು 20% ಬರುವಾಗಲೇ ಅಥವಾ ಕೆಂಪು ಬಣ್ಣಕ್ಕೆ ಬಂದಾಗಲೇ ಚಾರ್ಜ್ ಮಾಡಬೇಕು. ಫೋನಿನ ಬ್ಯಾಕ್ಗ್ರೌಂಡ್ ಅಥವಾ ಹಿನ್ನೆಲೆಗೆ ನಾವು ಚಲಿಸುವ ಚಿತ್ರಗಳು ಅಥವಾ ವಿಡಿಯೋವನ್ನು ಹಾಕಬಾರದು. ಇದರಿಂದಲೂ ಬ್ಯಾಟರಿ ಬೇಗ ಖಾಲಿಯಾಗುತ್ತದೆ. ಪ್ರತಿ ಸಲ ಮಾತನಾಡಿ ಆದ ಮೇಲೆ ಫೋನನ್ನು ಆಫ್ ಮಾಡಿ. ಮತ್ತೆ ಇನ್ನು ಕೆಲವು ಫೋನ್ಗಳಲ್ಲಿ ಬ್ಯಾಟರಿ ಸೇವ್ ಎಂಬ ಆಯ್ಕೆ ಇರುತ್ತದೆ, ಅದನ್ನು ಬಳಸಿ. ಇದರಿಂದಲೂ ಬ್ಯಾಟರಿ ಖಾಲಿಯಾಗುವುದು ತಡಬಹುದು. ಇನ್ನು ಕೆಲವು ಸಣ್ಣ ಪುಟ್ಟ ವಿಷಯಗಳೆಂದರೆ, ಗಂಡಸರು ಫೋನನ್ನು ಪ್ಯಾಂಟಿನ ಹಿಂದಿನ ಜೇಬಿನಲ್ಲಿಡುತ್ತಾರೆ. ಇದರಿಂದ ಕೆಲವು ಸಲ ಮರೆತು ಫೋನಿನ ಮೇಲೆ ಕುಳಿತುಕೊಳ್ಳುತ್ತೆ. ಶರ್ಟಿನ ಮುಂದಿನ ಜೇಬಿನಲ್ಲೂ ಇಟ್ಟರೆ ಬಗ್ಗುವಾಗ ಜಾಗ್ರತೆ ವಹಿಸಿ, ಇಲ್ಲದಿದ್ದರೆ ಕೆಳಗೆ ಬೀಳುವ ಸಂಭವ ಇರುತ್ತದೆ. ಫೋನನ್ನು ಎಸೆಯುವುದು, ಬಡಿಯುವುದು ಅಥವಾ ಅಲುಗಾಡಿಸುವುದನ್ನು ಮಾಡಬಾರದು. ಇದರಿಂದಲೂ ಫೋನ್ ಹಾಳಾಗುತ್ತದೆ. ಯಾವುದಕ್ಕೂ ಫೋನಿಗೆ ನಾವು ಹೊರಗಡೆಯಿಂದ ಒಂದು ರಕ್ಷಾ ಕವಚ ಅಥವಾ ಫೋನ್ ಕವರ್ ಹಾಕುವುದು ಉತ್ತಮ. ಈಗ ಎಲ್ಲಾ ಮನೆಗಳಲ್ಲಿ ಇರುವ ಇನ್ನೊಂದು ಉಪಕರಣವೆಂದರೆ ಟಿವಿ ಅಥವಾ ದೂರದರ್ಶನ. ಈಗ ಮಾರುಕಟ್ಟೆಯಲ್ಲಿ ಎಲ್ಇಡಿ, ಎಲ್ಸಿಡಿ ಆ ಟಿವಿಗಳು ಲಭ್ಯವಿವೆ. ಇವು ಮೊದಲಿನ ಟಿವಿಗಳಂತೆ ದೊಡ್ಡದಾಗಿರದೆ ಸಣ್ಣ ಪರದೆಯನ್ನು ಹೊಂದಿವೆ. ಯಾವಾಗಲೂ ಟಿವಿಯ ಪರದೆಯನ್ನು ಸ್ವಚ್ಛ ಮಾಡುವಾಗ ಒಣ ಹಾಗೂ ಶುಭ್ರ ಬಟ್ಟೆಯನ್ನು ಉಪಯೋಗಿಸಿ. ನೀರು ಅಥವಾ ಸಾಬೂನಿನಂತಹ ವಸ್ತುಗಳನ್ನು ಶುಚಿಗೊಳಿಸಲು ಬಳಸಬೇಡಿ. ಕೆಲವರು ಬೇರೆ ಕೆಲಸ ಮಾಡುತ್ತಿರುವಾಗ ಟಿವಿಯನ್ನು ಆನ್ ಮಾಡಿ ಇಡುತ್ತಾರೆ, ಇದು ಕೂಡ ಸರಿಯಲ್ಲ. ಟಿವಿಯನ್ನು ನೋಡುವುದಿಲ್ಲ ಅಥವಾ ಯಾರು ನೋಡುತ್ತಾ ಇಲ್ಲ ಎಂದಾದರೆ ಅದನ್ನು ಬಂದ್ ಮಾಡಿ. ಇದರಿಂದ ಟಿವಿಯ ಬಳಿಕೆ ಜಾಸ್ತಿ ಬರುತ್ತದೆ, ಹಾಗೆ ಕರೆಂಟ್ ಬಿಲ್ ಕೂಡ ಕಡಿಮೆ ಆಗುತ್ತದೆ. ಟಿವಿಯ ಪ್ರಕಾಶ ಜಾಸ್ತಿ ಇದ್ದರೆ ಅದನ್ನು ಕಡಿಮೆ ಮಾಡಿ. ಟಿವಿಯ ಸುತ್ತಲೂ ಗಾಳಿ ಆಡುವಂತೆ ಜಾಗವಿರಲಿ. ಆದಷ್ಟು ಗೋಡೆಯಿಂದ 4 ಇಂಚಿನಷ್ಟು ಅಂತರದಲ್ಲಿಟ್ಟರೆ ಉತ್ತಮ, ಯಾಕೆಂದರೆ ಟಿವಿಯಿಂದ ಬರುವ ಬಿಸಿ ಇದರಿಂದ ಕಡಿಮೆ ಆಗುತ್ತದೆ. ಯಾವುದೇ ಉಪಕರಣವನ್ನು ನಾವು ಬಳಸದೇ ಇರುವಾಗ ಅದರ ಸ್ವಿಚ್ ಅನ್ನು ತೆಗೆದು ಪ್ಲಗ್ ತೆಗೆದಿಡಿ, ಯಾಕೆಂದರೆ ಸ್ವಿಚ್ ಆನ್ ಆಗಿದ್ದರೆ ಅದರಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುತ್ತದೆ. ಇದು ಉಪಕರಣದ ಬಾಳಿಕೆಯನ್ನು ಕಡಿಮೆ ಮಾಡುತ್ತದೆ. ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ನಾವು ಆದಷ್ಟು ಜಾಗರೂಕರಾಗಿರಬೇಕು. ಕೆಲವೊಮ್ಮೆ ಉಪಕರಣಗಳಲ್ಲಿ ಸಣ್ಣದಾಗಿ ಶಾಕ್ ಬರಬಹುದು, ಇದು ವಿದ್ಯುತ್ ಪ್ರವಾಹದಿಂದ ಬರುತ್ತದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಉಪಕರಣವನ್ನು ಸರಿಪಡಿಸಬೇಕು. ಕೆಲವೊಮ್ಮೆ ಹಳೆಯ ವೈರಿಂಗ್ನಿಂದಲೂ ಸಮಸ್ಯೆ ಬರಬಹುದು, ಹಾಗಾಗಿ ಸರಿಯಾದ ಕಾರಣ ತಿಳಿದುಕೊಂಡು ಕೆಲಸವನ್ನು ಮಾಡಬೇಕು. ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ನಮ್ಮ ಕೈಗಳು ಒದ್ದೆ ಇರದಂತೆ ನೋಡಿಕೊಳ್ಳಬೇಕು. ಹಾಗೆ ವಿದ್ಯುತ್ ಉಪಕರಣಗಳ ಸ್ವಿಚ್ ಅನ್ನು ನೀರು ಬೀಳುವ ಜಾಗದಿಂದ ದೂರ ಇರುವಂತೆ ನೋಡಬೇಕು, ಏಕೆಂದರೆ ನೀರಿನ ಸಂಪರ್ಕದಿಂದ ವಿದ್ಯುತ್ ಅಪಘಾತಗಳು ಸಂಭವಿಸುತ್ತವೆ. ಯಾವುದೇ ವ್ಯಕ್ತಿಗೆ ಶಾಕ್ ತಗಲಿದಾಗ ಮೊದಲಿಗೆ ಸ್ವಿಚ್ ಆಫ್ ಮಾಡಿ ಪ್ಲಗ್ ತೆಗೆದು ಬಿಡಿ, ಮತ್ತು ವ್ಯಕ್ತಿಯನ್ನು ಮರದ ಕೋಲಿನಿಂದ ಅಥವಾ ಪ್ಲಾಸ್ಟಿಕ್ ವಸ್ತುಗಳ ಸಹಾಯದಿಂದ ಉಪಕರಣದ ಸಂಪರ್ಕದಿಂದ ಬೇರ್ಪಡಿಸಿ. ವ್ಯಕ್ತಿ ತುಂಬಾ ಹೊತ್ತು ವಿದ್ಯುತ್ ಸಂಪರ್ಕದಲ್ಲಿದ್ದರೆ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ. ಇನ್ನು ಕೆಲವರು ಉಪಕರಣಗಳು ಹಾಳಾದಾಗ ತಾವೇ ಸರಿಪಡಿಸಲು ಮುನುಗುತ್ತಾರೆ. ನಮಗೆ ಸರಿಯಾದ ಮಾಹಿತಿ ಮತ್ತು ಸರಿಪಡಿಸಲು ಅಗತ್ಯವಾದ ಸಾಧನಗಳು ಇದ್ದಲ್ಲಿ ಮಾತ್ರ ಈ ಕೆಲಸವನ್ನು ಮಾಡಬೇಕು, ಇಲ್ಲವಾದರೆ ಅಂಗಡಿಗೆ ತೆಗೆದುಕೊಂಡು ಹೋಗಿ. ನಾವೇ ಸರಿಪಡಿಸಲು ಹೋಗಿ ಅದು ಹಾಳಾಗುವ ಸಂಭವನೀಯತೆ ಹೆಚ್ಚುತ್ತದೆ. ಹಾಗೆ ಉಪಕರಣಗಳನ್ನು ಬಿಡಿಸಿ ಪರೀಕ್ಷಿಸುವುದಾದರೆ ಅದರ ಸ್ವಿಚ್ ಅನ್ನು ಮೊದಲೇ ಆಫ್ ಮಾಡಿ ಪ್ಲಗ್ ತೆಗೆದಿರಿಸಿ, ಆ ನಂತರ ಮುಂದುವರೆಯಿರಿ, ಇಲ್ಲದಿದ್ದರೆ ವಿದ್ಯುತ್ ಶಾಕ್ ತಗಲಬಹುದು. ಉಪಕರಣಗಳು ಪೂರ್ತಿಯಾಗಿ ಹಾಳಾದಾಗ ಅದನ್ನು ಏನು ಮಾಡುವುದು, ಇದು ಎಲ್ಲರಿಗೂ ಮೂಡುವ ಪ್ರಶ್ನೆ. ಜಗತ್ತಿನಲ್ಲಿ ಈಗ ಅತ್ಯಂತ ಹೆಚ್ಚು ಸಮಸ್ಯೆಯ ತ್ಯಾಜ್ಯ ಎಂದರೆ ಇ ತ್ಯಾಜ್ಯ ಅಥವಾ ಎಲೆಕ್ಟ್ರಾನಿಕ್ ವೇಸ್ಟ್. ನಮ್ಮ ಫೋನಿನ

ಕೂಡ ಈ ತ್ಯಾಜ್ಯದ ಒಂದು ಭಾಗ. ಬ್ಯಾಟರಿ ಹಾಳಾದಾಗ ನಾವು ಅದನ್ನು ಇತರ ತ್ಯಾಜ್ಯದೊಂದಿಗೆ ಎಸೆಯುತ್ತೇವೆ. ಇದು ಸರಿಯಾದ ಕ್ರಮವಲ್ಲ. ಈಗಿನ ಫೋನ್ಗಳಲ್ಲಿ ಲಿಥಿಯಂ ಇಯಾನ್ ಬ್ಯಾಟರಿ ಇರುತ್ತದೆ. ಇವುಗಳನ್ನು ಹಾಗೆ ಎಸೆದರೆ ಅಥವಾ ಸುಟ್ಟರೆ ಇವುಗಳಲ್ಲಿರುವ ರಾಸಾಯನಿಕಗಳು ಭೂಮಿಯಲ್ಲಿ ಬೆರೆತು ಜಲಮಾಲಿನ್ಯ, ವಾಯುಮಾಲಿನ್ಯ, ಭೂಮಾಲಿನ್ಯ ಉಂಟಾಗುತ್ತದೆ. ಆದ್ದರಿಂದ ಇಂತಹ ಬ್ಯಾಟರಿಗಳನ್ನು ಎಸೆಯದೆ ಬೇರೆಯೇ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಮರುಬಳಕೆ ಕೇಂದ್ರಕ್ಕೆ ಕೊಡಬೇಕು. ಅನೇಕ ಹಾಳಾದ ಬ್ಯಾಟರಿಗಳಿದ್ದರೆ ಎಲ್ಲವನ್ನೂ ಹಾಗೆ ಪ್ಲಾಸ್ಟಿಕ್ ಚೀಲಗಳಿಗೆ ತುಂಬದೆ ಪ್ರತಿ ಬ್ಯಾಟರಿಯ ಮೇಲ್ತುದಿ ಮತ್ತು ಕೆಳಬದಿಗೆ ಪ್ಲಾಸ್ಟಿಕ್ ಟೇಪ್ನಿಂದ ಸುತ್ತಿ ನಂತರ ಚೀಲಕ್ಕೆ ಹಾಕಬೇಕು. ಯಾಕೆಂದರೆ ಒಂದೊಂದು ಸಲ ಬ್ಯಾಟರಿಗಳ ಧನ ಮತ್ತು ಋಣ ತುದಿಗಳು ಒಂದಕ್ಕೊಂದು ಸೇರಿ ವಿದ್ಯುತ್ ಸಂಚಾರ ಉಂಟಾಗುವ ಸಾಧ್ಯತೆ ಇರುತ್ತದೆ. ಈ ಬ್ಯಾಟರಿಗಳು ಮಾತ್ರವಲ್ಲದೆ ಇನ್ನೂ ಹಲವು ಭಾಗಗಳ ತ್ಯಾಜ್ಯಗಳು ಇವೆ. ಇವೆಲ್ಲವೂ ಪ್ರಕೃತಿಗೆ ಮಾರಕವಾದವುಗಳೇ. ಆದ್ದರಿಂದ ನಾವು ಎಲ್ಲಾ ವಿದ್ಯುತ್ ಉಪಕರಣಗಳ ಭಾಗಗಳನ್ನು ಮರುಬಳಕೆ ಕೇಂದ್ರಗಳಿಗೆ ಕೊಡಬೇಕು. ಈ ಎಲೆಕ್ಟ್ರಾನಿಕ್ ವೇಸ್ಟ್ಗಳನ್ನು ಕಡಿಮೆ ಮಾಡಲು ಕೆಲವೊಂದು ಸಲಹೆಗಳು ಹೀಗಿವೆ. ಮೊದಲನೆಯದಾಗಿ, ಆಗಾಗ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೊಳ್ಳುವುದನ್ನು ನಾವು ಕಡಿಮೆ ಮಾಡಬೇಕು. ಯಾವುದೇ ವಸ್ತುಗಳನ್ನು ಕೊಳ್ಳುವಾಗ ಅದರ ಅಗತ್ಯ ನಮಗೆ ಎಷ್ಟಿದೆ ಎಂದು ತಿಳಿದುಕೊಳ್ಳಬೇಕು. ತೀರಾ ಅವಶ್ಯಿಸಿದರೆ ಮಾತ್ರ ನಾವು ತೆಗೆದುಕೊಳ್ಳಬೇಕು. ಕೆಲವರು ಮಾರುಕಟ್ಟೆಗೆ ಯಾವ ಹೊಸ ವಸ್ತು ಬಂದರೂ ತೆಗೆದುಕೊಳ್ಳುತ್ತಾರೆ. ಇದನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು. ಉಪಕರಣಗಳನ್ನು ಬದಲಾಯಿಸುವಾಗ ಹಳೆಯದನ್ನು ಯಾರಾದರೂ ಅಗತ್ಯ ಇರುವವರಿಗೆ ಅಥವಾ ಸಂಸ್ಥೆಗಳಿಗೆ ದಾನ ಮಾಡಿ. ಕೆಲವೊಮ್ಮೆ ಅಂಗಡಿಯಲ್ಲಿ ಹಳೆಯದನ್ನು ಹೊಸದೊಂದಿಗೆ ಬದಲಾಯಿಸುವ ವಿನಿಮಯ ವ್ಯವಸ್ಥೆ ಇರುತ್ತದೆ. ಅಂತಹ ಸಮಯದಲ್ಲಿ ನಾವು ಹಳೆಯ ಉಪಕರಣಗಳನ್ನು ಅಲ್ಲಿ ಕೊಟ್ಟು ಬದಲಾಯಿಸಬಹುದು. ಒಂದು ವೇಳೆ ಉಪಕರಣಗಳನ್ನು ಸರಿಪಡಿಸಲು ಸಾಧ್ಯವಿಲ್ಲದೇ ಇದ್ದರೆ ಅದನ್ನು ಮರುಬಳಕೆ ಕೇಂದ್ರಕ್ಕೆ ಕೊಡಿ. ಆದರೆ ರಿಪೇರಿ ಮಾಡಿ ಉಪಯೋಗಿಸಲು ಸಾಧ್ಯವಿದೆ ಎಂದಾದರೆ ಅದನ್ನು ರಿಪೇರಿ ಮಾಡಿ ಉಪಯೋಗಿಸುವುದೇ ಉತ್ತಮ. ಇತ್ತೀಚೆಗೆ ಮುಂದುವರಿದ ಅನೇಕ ದೇಶಗಳಲ್ಲಿ ಈ ತ್ಯಾಜ್ಯದ ವಿಲೇವಾರಿ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿದೆ. ಅಲ್ಲೆಲ್ಲ ಅನೇಕ ಬಳಕೆ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ. ಆದರೆ ನಮ್ಮ ದೇಶದ ಜನರಲ್ಲಿ ಇದರ ತಿಳುವಳಿಕೆ ಕಡಿಮೆ. ಆದ್ದರಿಂದ ನಾವು ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನವನ್ನು ಮಾಡಬೇಕು. ಈಗ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಪ್ರತಿ ನಗರದಲ್ಲೂ ಈ ತ್ಯಾಜ್ಯದ ವಿಲೇವಾರಿ ಘಟಕವನ್ನು ಸ್ಥಾಪನೆ ಮಾಡಬೇಕು ಎಂಬ ನಿಯಮ ಇದೆ. ಹಾಗೆ ಎಲ್ಲಾ ನಗರಗಳು ಇದು ಸ್ಥಾಪನೆಯಾಗಿ ಜನರು ಸರಿಯಾದ ರೀತಿಯಲ್ಲಿ ತ್ಯಾಜ್ಯಗಳ ವಿಲೇವಾರಿ ಮಾಡಬಹುದು. ನಮ್ಮ ನಗರದಲ್ಲಿ ಇದು ಎಲ್ಲಿದೆ ಎಂಬುದನ್ನು ಮಹಾನಗರ ಪಾಲಿಕೆಯಲ್ಲಿ ಕೇಳಬಹುದು. ಪ್ರತಿಯೊಂದು ವಸ್ತುವಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತದೆ. ವಿದ್ಯುತ್ ಉಪಕರಣಗಳಿಂದ ನಮಗೆ ಸಾಕಷ್ಟು ಸಹಾಯವಾಗಿದ್ದರೂ ಇವೆಲ್ಲವೂ ಪ್ರಕೃತಿಗೆ ಮಾರಕವಾಗಿವೆ. ಇವುಗಳಿಂದ ನಮ್ಮ ದೇಹಕ್ಕೆ ಕೆಲ ಕಡಿಮೆಯಾಗಿ ಬೊಜ್ಜು ಬೆಳೆದಿದೆ. ರುಬ್ಬುವ ಕಲ್ಲಿನಿಂದ ಮಾಡಿದ ಅಡುಗೆಯ ರುಚಿ ಇಂದಿನ ಅಡುಗೆಯಲ್ಲಿ ಸಿಗುವುದಿಲ್ಲ. ಹಾಗೆ ಮೊಬೈಲ್ ಫೋನಿನ ಸಿಗ್ನಲ್ಗಳಿಂದ ನಮ್ಮ ಪರಿಸರದಲ್ಲಿರುವ ಗುಬ್ಬಚ್ಚಿಗಳು ಮಾಯವಾಗಿವೆ. ಕಾಗೆಗಳ ಸಂಖ್ಯೆಯೂ ಕ್ಷೀಣಿಸಿದೆ. ಹೀಗೆ ವಿದ್ಯುತ್ ಉಪಕರಣಗಳಿಂದ ನಮಗೆ ಕೆಲವೊಂದು ನಷ್ಟಗಳು ಆಗಿವೆ. ನಾವು ಈ ಎಲ್ಲ ವಿದ್ಯುತ್ ಉಪಕರಣಗಳನ್ನು ಕೊಳ್ಳುವಾಗ ಸಾಕಷ್ಟು ಹಣವನ್ನು ವ್ಯಯಿಸಿರುತ್ತೇವೆ. ಆದ್ದರಿಂದ ಅವುಗಳನ್ನು ಆದಷ್ಟು ಜಾಸ್ತಿ ಬಾಳಿಕೆ ಬರುವ ಹಾಗೆ ನೋಡಿಕೊಳ್ಳುವುದು ನಮ್ಮ ಕೆಲಸ. ಈವರೆಗೆ ಹೇಳಿದ ಎಲ್ಲ ವಿಷಯಗಳು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರಬಹುದು. ಆದರೂ ಇನ್ನೊಮ್ಮೆ ಮನವರಿಕೆ ಮಾಡುವ ಪ್ರಯತ್ನ ನಮ್ಮದು. ಇವೆಲ್ಲವೂ ನಿಮಗೆ ಸಹಕಾರಿಯಾಗಿವೆ ಎಂದು ಭಾವಿಸುತ್ತೇನೆ.

ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಲಾ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆ ಮಾತನಾಡ್ತಾ ಇರೋರು ಡಿ ಪಿ ಕಮಲಾಕರ್. ಇವರು ಸ್ವ ಉದ್ಯೋಗಿ. ಕಮಲಾಕರ್ ಅವರ ವೈಶಿಷ್ಟ್ಯತೆ ಏನು? ಇವರು ಯಾವ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ, ಯಾವ ರೀತಿಯ ಒಂದು ಸ್ವ ಉದ್ಯೋಗದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ, ಇದೆಲ್ಲ ತಿಳಿಯುವ ಕುತೂಹಲ ನಿಮಗಿದೆ ಅಲ್ವೇ? ಕಮಲಾಕರ್ ಅವರು ದೂರ ನಿಯಂತ್ರಕಗಳು ಅಂದರೆ ರಿಮೋಟ್ ಕಂಟ್ರೋಲ್ಗಳನ್ನು ಮಾರಾಟ ಮಾಡುವಂತಹ ಒಂದು ವ್ಯಾಪಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿದ್ದಾರೆ. ಕೇವಲ ರಿಮೋಟ್ ಕಂಟ್ರೋಲ್ಗಳನ್ನು ಮಾರಾಟ ಮಾಡೋದರಿಂದ ಒಂದು ಸಂಸಾರವನ್ನು ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯವೇ ಅಂತ ನಿಮಗೆಲ್ರಿಗೂ ಕುತೂಹಲ ಇರಬಹುದು. ಕೇನ ಬನ್ನಿ, ಈಗ ನಾವು ಕಮಲಾಕರ್ ಅವ್ರ ಜೊತೆ ಮಾತನಾಡ್ತಾ ಅವರ ಈ ವಿಶಿಷ್ಟವಾದ ಒಂದು ವ್ಯಾಪಾರವನ್ನು ತಿಳ್ಕೊಳ್ಳೋಣ. ಕಮಲಾಕರ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: ಈಗ ನೀವು ನಿಮ್ಮ ಪರಿಚಯವನ್ನು ನೀವೇ ಮಾಡಿಕೊಳ್ಳಿ.
1: ಸರ್, ನನ್ನ ಹೆಸರು ಕಮಲಾಕರ್, ಶಿವಮೊಗ್ಗದಲ್ಲೇ ಹುಟ್ಟಿಬೆಳೆದಿರೋದು. ನನ್ನ ಬಾಲ್ಯ ಶಿವಮೊಗ್ಗದಲ್ಲೇ ನಾನು ಓದಿರೋದು, ಡಿ ವಿ ಎಸ್ ಸ್ಕೂಲಲ್ಲಿ ಓದಿ ಹೈಸ್ಕೂಲ್ ಮುಗಿಸಿ ಆಮೇಲೆ ಡಿಪ್ಲೊಮಾಗೆ ಬರ್ತೀನಿ. ನಾನು ಡಿಪ್ಲೊಮಾ ಇನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅಂತೇಳಿ ಒಂದು ಸಬ್ಜೆಕ್ಟ್ ನಂದು. ಸ್ಟಡಿ ಆಗತ್ತೆ, ಸ್ಟಡಿ ಆದಮೇಲೆ ಜಾಬ್ ಅದೇ ಅಲ್ಲಿ ಬರೋದು. ಫಸ್ಟು ನಾನು ಏನಾರ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡೆ ನಾನು ಓದೋದು.

0: ಇರುತ್ತೆ, ಆ ಥರ ಇತ್ತು ನನ್ನ ತಲೆಯಲ್ಲಿ. ಸರಿ ಆಯಿತು, ಕೋರ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ, ಸರಿ ಜಾಬ್ ಹುಡ್ಕೋಕೆ ಅಂತ ಬೆಂಗಳೂರಿಗೆ ಹೋಗ್ತೀನಿ, ಎಲ್ಲ ಬಯೋಡಾಟಾ ಕೊಡಬೇಕಾಗಿರುತ್ತೆ ಎಲ್ಲ ನೋಡಿ. ಅಲ್ಲೇ ಬಯೋಡಾಟಾ ಕೊಟ್ಬಿಟ್ಟು ಆ ಲೈನಲ್ಲಿ ನಿಂತ್ಕೊಳ್ಳೋದು, ಅವರು ಕ್ವಶನ್ ಕೇಳೋದು ಎಲ್ಲ ಏನಾಗುತ್ತೆ, ಒಂಥರ ಇರಿಟೇಟ್ ಆಗಿ ಶುರು ಆಗ್ಬಿಡುತ್ತೆ, ಒಂಥರ ಟೆನ್ಷನ್ ಭಾಳ ಇದಾಗ್ಬಿಡುತ್ತೆ. ಅಲ್ಲೇ ಡಿಸೈನ್ ಮಾಡ್ಬಿಡ್ತೀನಿ, ನನಗೆ ಜಾಬ್ ಇಷ್ಟ ಆಗಲ್ಲ, ಜಾಬ್ ಮಾಡಬಾರ್ದು ಅಂತೇಳಿ ತಲೆ ತಂದು ತಗೊಂಡ್ಬಿಡ್ತೀನಿ. ಅಲ್ಲಿಂದ ವಾಪಸ್ಸು ಶಿವಮೊಗ್ಗ, ಅಲ್ಪ ಸ್ವಲ್ಪ ಕೆಲಸ ಕಲ್ತಿರ್ತೀನಿ ನಾನು, ಓದ್ಬೇಕಾದ್ರೆ ನನ್ನ ಕೆಲಸ ಮಾಡ್ಕೊಂಡು ಏನೋ ಟೈಲರಿಂಗ್ ಬರುತ್ತೆ, ನನಗೆ ಟೈಲರಿಂಗ್ ಮಾಡ್ತಾ ಇರ್ತೀನಿ. ಆಮೇಲೆ ಭಾಳ ಜನ ಫ್ರೆಂಡ್ಸ್ ಜೊತೆಗೆಲ್ಲ ಇರ್ತೀನಿ ನಾನು, ಅವ್ರು ಮಾಡ್ತಾರ ಜಾಬ್ ಕೆಲಸದಲ್ಲ ಸ್ವಲ್ಪ ಇರ್ತೀನಿ ನಾನು, ಅದನ್ನೆಲ್ಲ ನೋಡಿ ನಾನು ಯಾಕೆ ಬಾರ್ದು, ನಾನು ಯಾಕೆ ಜಾಬ್ ಹೋಗ್ಬೇಕು, ನಾನು ಯಾಕೆ ವ್ಯವಹಾರ ಮಾಡಬಾರ್ದು ಅಂತ ನನ್ನ ತಲೆಯಲ್ಲಿ ಅವಲಿದಾನೇ ಇರುತ್ತೆ,
1: ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅನ್ನೋದು ಇನ್ನೂ ಗಟ್ಟಿ ಆಗ್ತಾ ಹೋಗ್ಬಿಡ್ತು.
0: ಆಮೇಲೆ ಡಿಪ್ಲೊಮಾ ಮುಗಿತಾ ಇರ್ಬನ್ನ ನಮ್ಮ ಅಪ್ಪ ಅಪ್ಪ ಹೇಳ್ತಾ ಇರ್ತಾರೆ, ನಿನಗೆ ಕೆಲಸ ನಾನು ವ್ಯವಸ್ಥೆ ಮಾಡ್ತೀನಿ, ಒಂದು ಪ್ರೈವೇಟ್ ಫ್ಯಾಕ್ಟ್ರಿಲೇ ಕೆಲಸಕ್ಕೆ ಹೋಗು, ನಿನಗೆ ವ್ಯವಹಾರ ಬೇಡ, ನಾಳೆ ವ್ಯವಹಾರ ಮಾಡಿ ಭಾಳ ನಮಗೆಲ್ಲ ಇಷ್ಟ ಆಗಲ್ಲ, ನಮಗೆ ನೀನು ಆದಷ್ಟು ಜಾಬ್ ಏನು ಮಾಡೋ, ನಾನು ಅಲ್ಲಿ ಯಾವ ಕಂಪ್ನಿಯಲ್ಲಿ ಕೊಡಿಸ್ತೀನಿ ಇಲ್ಲಿ ಕೊಡಿಸ್ತೀನಿ ಅಂತೇಳಿ ಅವ್ರು ಅವ್ರನ್ನೆಲ್ಲ ಕೇಳ್ತಾ ಇರ್ತಾರೆ. ಆದ್ರೂ ನನಗೆ ಜಾಬ್ ಅನ್ನೋದು ಒಂದ್ಸಲ ಹೋಗಿ ಬಂದ್ಮೇಲೆ ನನಗೆ ಯಾಕೋ ಅಷ್ಟು ಇದಾಗ್ತಾ ಆಗ್ತಾ ಇರಲ್ಲ. ಏನೋ ಒಂದ್ಸಲ ದಾವಣಗೆರೆ ಹೋಗ್ತೀನಿ, ದಾವಣಗೆರೆ ಹೋಗಿ ಎಲ್ಲ ಫುಲ್ ಬಿಸ್ನೆಸ್ ಪ್ಲೇಸೇ ಅದು,
1: ಹೌದು
0: ಅಲ್ಲಿ ವ್ಯವಹಾರ ಅಲ್ಲಿ ಇರೋದನ್ನೆಲ್ಲ ನೋಡ್ಬಿಟ್ಟೆ ತಲೆಯಲ್ಲಿ ಬಂದ್ಬಿಡುತ್ತೆ ನಾನು ಬಿಸ್ನೆಸ್ ಮಾಡಲೇಬೇಕು ಅಂತೇಳಿ ಅಂತಾರ ಕೇಳಿದೆ, ಹೇ ಬಂದ್ಬಿಡುತ್ತೆ ನನಗೆ. ಹಂಗಂದ್ರೆ ನಾನು ದಾವಣಗೆರೆ ಒಂದು ಹೋಗ್ತೀನಿ, ಒಂದು ಅಂಗಡಿಯಲ್ಲಿ ನಮ್ಮ ಮಲೇಷನ್ ಇದೆ ಒಂದು ಅಂಗಡಿ ಇರ್ತೀನಿ ನಾನು, ಅಲ್ಲಿ ಜಾಬಲ್ಲಿ ಇರಬೇಕಾದ್ರೆ ಜಾಬ್ ಅಂದರೆ ವ್ಯವಹಾರ ವ್ಯವಹಾರ ನೋಡ್ತಾ ಇರ್ತೀನಿ ನಾನು,
1: ಅವ್ರ ವ್ಯವಹಾರದಲ್ಲಿ ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀನಿ,
0: ನಾವು ವ್ಯವಹಾರದಲ್ಲಿ ಇದ್ಬಿಡ್ತೀನಿ ಒಂಥರ ಮೆಂಟ್ ಇನ್ಮೇಲೆ ಆದಂಗೆ ಆಗಿರುತ್ತದೆ. ನಮ್ಮಪ್ಪ ಹೇಳ್ತಾರೆ ಬಂದ್ಬಿಟ್ಟು, ನೋಡೋ ನಿಮಗೆ ಹರಿಹರದಲ್ಲಿ ಒಂದು ಜಾಬ್ ನೋಡಿದ್ದೀನಿ, ಭದ್ರಾವತಿಯಲ್ಲಿ ಜಾಬಿನ ವ್ಯವಸ್ಥೆ ಮಾತಾಡಿದ್ದೀನಿ, ನಾನು ಅವಲೇ ಹೇಳ್ಬಿಡ್ತೀನಿ, ಇಲ್ಲಪ್ಪ ನಿಕಾಣಕ್ಕೂ ನಾನು ಜಾಬ್ ಮಾಡಲ್ಲ, ಅದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿ ನಾನು ಅನ್ಕೊಂಡು ನಾನು ದಾವಣಗೆರೆ ಒಂದು ಅಂಗಡಿ ಮಾಡಿ ಅಲ್ಲಿ ಒಂದು ಸಕ್ಸಸ್ಸಿಗೆ ಬರ್ತೀನಿ ನಾನು.
1: ಎಲೆಕ್ಟ್ರಾನಿಕ್ಸ್ ಅಂಗಡಿ ಮಾಡಿದ್ರಿ ಅಲ್ಲಿ?
0: ದಾವಣಗೆರೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಗಡಿ ಮಾಡ್ತೀನಿ ನಾನು.
1: ಅಲ್ಲಿ ಏನೆಲ್ಲ ಮಾರಾಟ ಮಾಡ್ತಾ ಅಲ್ಲಿ
0: ಎಲೆಕ್ಟ್ರಾನಿಕ್ಸ್, ಅವಾಗೆಲ್ಲ VCD ಏನು ಇದ್ದಿಲ್ಲ, ಅವಾಗ ಡಕ್ಗಳು, ರೇಡಿಯೋಗಳು, ಆಮೇಲೆ ವಾಚಸ್ಗಳು, ಬೆಲ್ಟ್ಗಳು, ಎಲ್ಗಳು, ತುಂಬಾ ಸ್ಪೇರ್ಗಳು, ಅದು ಒಂಥರ ಬಿಸ್ನೆಸ್ಗೆ ಒಂಥರ ಬಂದ್ಬಿಡ್ತೀನಿ ನಾನು. ಅಲ್ಲಿ ಒಂದು ಒಂದು 7-8 ವರ್ಷ ಬಿಸ್ನೆಸ್ ಮಾಡ್ತೀನಿ,
1: ಚೆನ್ನಾಗಿತ್ತು,
0: ಚೆನ್ನಾಗಿತ್ತು, ತುಂಬಾನೇ ಚೆನ್ನಾಗಿರುತ್ತೆ. ಆಮೇಲೆ ಕಾಲಾಂತರವಾಗಿ ತಮ್ಮನಿಗೆ ಕೊಟ್ಬಿಟ್ಟು ನಾನು ಶಿವಮೊಗ್ಗಕ್ಕೆ ಬಂದ್ಬಿಡ್ತೀನಿ, ಶಿವಮೊಗ್ಗಕ್ಕೆ ಬರ್ತೀನಿ. ಶಿವಮೊಗ್ಗ ಬಂದ್ಮೇಲೆ ಒಂದು ಅಂಗಡಿ ಓಪನ್ ಮಾಡ್ತೀನಿ ನಾನು ಅಲ್ಲಿ, ಅದು ಅಲ್ಲಿ ಬರಬೇಡ ಜೀರೋ ಅಂಗಡಿ ಜೀರೋ.
1: ಈಗ ಈ ಹೊಸ ಅಂಗಡಿ ಏನು ನೀವು ಆರಂಭ ಮಾಡಿದ್ರಿ ಅಂತ ಹೇಳಿದ್ರಿ, ಅದು ಸಹ ನಿಮ್ಮ ದಾವಣಗೆರೆಯಲ್ಲಿ ಏನೆಲ್ಲ ವ್ಯವಹಾರದಲ್ಲಿ ತೊಡ್ಕೊಂಡಿದ್ರಿ ಅದರ ತದ್ರೂಪ, ಅದು ಯಾವ ಒಂದು ವ್ಯಾಪಾರವೋ ಇದು ಅದೇ ವ್ಯಾಪಾರ, ಅಂದ್ರೆ ಎಲೆಕ್ಟ್ರಾನಿಕ್ಸ್ ವ್ಯವಹಾರ.
0: ಹೌದು ಹೌದು, ಆ ಥರನೇ ನಾನು ಮಾಡಿರ್ತೀನಿ. ಅದು ಕ್ರಮೇಣ ಒಂದು 5 ವರ್ಷ ನಡೆಯುತ್ತೆ, ಚೆನ್ನಾಗಿ ನಡೀತಾ ಬರ್ತಾ ಇರಬೇಕಾದ್ರೆ ಸಡನ್ ಆಗಿ ರೋಡ್ ವೆಂಡಿಂಗ್ ಅಲ್ಲಿ ಅಂಗಡಿ ಹೋಗ್ಬಿಡುತ್ತೆ.
1: ರಸ್ತೆ ಅಗಲಿಕರಣದಲ್ಲಿ
0: ಹೋಗ್ಬಿಡುತ್ತೆ. ಸಡನ್ ಆಗಿ ಇವತ್ತು ಅನೌನ್ಸ್ ಮಾಡಿ ಮನೆ ತೆಗೆದ್ಬಿಡ್ತಾರೆ ಅಂಗಡಿ, ಅವಾಗ ಜಸ್ಟ್ ನಾನು ಇಂಪ್ರೂವ್ ಆಗ್ಬೇಕಾಗಿರೋ ಟೈಮ್ ಅದ ಅವಾಗ, ಅವಾಗ ಏನು ಇಲ್ದಂಗೆ ಆಗ್ಬಿಡುತ್ತೆ. ಇವತ್ತು ಅಂಗಡಿ ಇದೆ, ನಾಳೆ ಏನು ಇಲ್ಲ, ನಾಳೆ ರೋಡಲ್ಲೇ ನಾವು, ಈ ಸ್ಥಿತಿಗೆ ಬಂತೆ, ಹೆಂಗಪ್ಪ ನಾಳೆ ಜೀವನ ಹಿಂಗೆ ಅನ್ನೋದ್ರ ಯೋಚನೆ ಬಂದ್ಬಿಡುತ್ತೆ. ಸೊ ಅಂಗಡಿ ಎಲ್ಲ ಹೊಡಿತಾರೆ ನನಗೆ, ಒಂದೊಂದು ನಿಂಗೆ ಅಂಗಡಿ ಕೊಡ್ತೀನಿ ಕೊಡ್ತೀನಿ ಅಂತೇಳಿ ತಡೀತಾರೆ. ಆ ಥರ 2 ವರ್ಷ ತಡೀತಾರೆ ನನಗೆ ಅಂಗಡಿ ಅಲ್ಲ. 2 ವರ್ಷ ತಂಗಾನು ನಾನು ಅದ್ರ ಸ್ವಲ್ಪ ಅಲ್ಪ ಸ್ವಲ್ಪ ಸ್ಪೇರ್ಗಳು, DVD VCD ಈ ಥರ ಸ್ಟಾರ್ಟ್ ಮಾಡಿರ್ತೀನಿ, ಅದನ್ನು ಕೊಟ್ಟು ಕೊಟ್ಟು ನನ್ನ ಜೀವನ ನಡೆಸ್ತಾ ಇರ್ತೀನಿ. ಅವಾಗ ಏನು ಇರೋದು, ನನ್ಗೆ ಏನು ಇರಲ್ಲ ಅವಾಗ, ಕೊನೆ ಏನಿಲ್ಲ ಅಂದಾಗ ಆ ಥರ ಒಂದಷ್ಟು ರಿಮೋಟ್ಸ್ಗಳು ಉಳಿದಿರು, ಎಲ್ಲ ಮುಗಿದಿದೆ, ಏನಿಲ್ಲ ಈಗ ನನ್ನ ಹತ್ರ ಖರ್ಚಿಗೆ ಏನಿಲ್ಲ, ಇವತ್ತಿಗೆ ಏನಿಲ್ಲ, ನಾಳೆ ಏನ್ ಮಾಡ್ಬೇಕು,
1: ಸಂಪೂರ್ಣವಾಗಿ
0: ಕಂಪ್ಲೀಟ್ ಏನಿಲ್ಲ, ಖರ್ಚಿಗೆ ಏನಿಲ್ಲ, ಈ 10 ರೂಪಾಯಿ ಇಲ್ಲ ಜೋಬಲ್ಲಿ ನನಗೆ, ಆ ಸ್ಥಿತಿಗೂ ನಿಂತ್ಕೊಳ್ತೀನಿ ನಾನು. ಸ್ವಲ್ಪ ಅಕ್ಕ ಕಾಣ್ತಾರೆ ಒಂದಷ್ಟು ರಿಮೋಟ್ಗಳು ಬಿದ್ದಿದ್ವು ಅಲ್ಲಿ, ಈ ರಿಮೋಟ್ಸ್ನ ಏನ್ ಮಾಡ್ಬೇಕು ಈಗ ಯೋಚನೆ ಮಾಡ್ತಾ ಇದೆ, ಯಾರು ಕೇಳಿದ್ರು ತಗೊಳ್ತಾ ಇಲ್ಲ. ಸೊ ನಾ ಏನ್ ಮಾಡಿದೆ, ಆ ರಿಮೋಟ್ಸ್ ಎಲ್ಲ ಒಂದು ಬ್ಯಾಗಲ್ಲಿ ಹಾಕೊಂಡೆ, ಒಂದು ಕಾರ್ಡ್ ಇರುತ್ತೆ ನಾನು ವಿಸಿಟಿಂಗ್ ಕಾರ್ಡ್ಸ್ ತೊಗೊಂಡೆ, ಖರ್ಚಿಗೆ ದುಡ್ಡಿರಲ್ಲ, ಯಾವ ಊರಿಗೆ ಹೋಗೋಣ ನೋಡೋಣ ಅಂತ ಯೋಚನೆ ಮಾಡ್ಬೇಕು, ಶಿಕಾರ್ಪುರ ಹೋಗೋಣ ಅಂತೇಳಿ ಒಂದು ತಲೆಯಲ್ಲಿ.
1: ವ್ಯವಸ್ಥೆ ಮಾಡಿದ್ರಿ ಈಗ
0: ದುಡ್ಡಿಗೆ ಏನು, ಅವಾಗ ಏನು ಮಾಡ್ತೀನಿ ಅಂದರೆ ಆ ಊರಿಗೆ ಹೋಗಲಿಕ್ಕೆ ಬರೀ 200 ರೂಪಾಯಿ ನನ್ನ ಫ್ರೆಂಡ್ ಹತ್ರ ದುಡ್ಡು ಇಸ್ಕೊಳ್ತೀನಿ ನಾನು,
1: ಒಬ್ಬರ ಹತ್ರ ಸಾಲ,
0: ಅವ್ರ ಹತ್ರ ಸಾಲ, ಬರೀ 200 ರೂಪಾಯಿ ಇಸ್ಕೊಂಡು ಊರಿಗೆ ಹೋಗ್ಬರ್ತೀನಿ ಅಂತೇಳಿ ಶಿಕಾರ್ಪುರಕ್ಕೆ ತಗೊಂಡು ಹೋಗ್ತೀನಿ. ಶಿಕಾರ್ಪುರ ಹೋಗ್ಬೇಕಾದ್ರೆ ಅಲ್ಲಿ ಅಂಗಡಿಗಳಿಗೆಲ್ಲ ಕೊಡ್ತೀನಿ, ಸರ್ ಈ ಥರ ರಿಮೋಟ್ಸ್ ಇದೆ ನೋಡಿ, ಇದೇನಾದ್ರೆ ಯೂಸ್ ಆಗತ್ತಾ ನಿಮಗೆ, ಇದನ್ನು ನಾನು ಈ ಥರ ಬಿಸ್ನೆಸ್ ಹೋಲ್ಸೇಲ್ ಮಾಡಬೇಕು ಅಂತ ಮಾಡಿದೀನಿ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಇಟ್ಟು ಕೊಡ್ತೀನಿ. ಅವರು ನನಗೆ ಇದು ಬೇಕು ಅಂತೇಳಿ ಅವರು

0: ಒಂದಷ್ಟು ಪರ್ಚೇಸ್ ಮಾಡ್ತಾರೆ. ಸರಿ ಇನ್ನೊಂದು ಅಂಗಡಿಗೆ ಹೋಗ್ತೀನಿ, ಆ ಥರ ಒಂದು ಮೂರು ಅಂಗಡಿಗಳಿಗೆ ಹೋಗ್ತೀನಿ. ಹೋದಾಗ ಏನೋ ಸಮ್ ಅಮೌಂಟ್ ಬಂದ್ಬಿಡುತ್ತೆ, ಒಂದು 1700 ಚಿಲ್ಡ್ರನ್ ಅಷ್ಟೋ ಬಂದಂಗೆ ಆಗುತ್ತೆ. ಏನೋ ಒಂಥರ
1: ಖುಷಿ ಆಗ್ಬೋದು,
0: ಏನೋ ಖುಷಿ, ಏನೋ ಒಂಥರ ಆತ್ಮವಿಶ್ವಾಸ, ಒಂಥರ ವಿಶ್ವಾಸ ಜಾಸ್ತಿ ಇದಾಗುತ್ತೆ, ಹೀಗೆ ಮಾಡ್ಬೋದಲ್ಲ ಇದು. ಸರಿ ಸರ್, ಮುಂದೆ ಮತ್ತೆ ಊರಿದೆ ಅಂತ ಹೇಳ್ತೀನಿ, ಅಲ್ಲಿ ಶಿವಗೋಪ ಇದೆ ಸರ್ ಅಂದ್ರೆ. ಸರಿ ಅಲ್ಲೂ ನೋಡೋಣ ಅಂತ ಉಳಿದು ರಿಮೋಟ್ಸ್ ಉಳಿದಿರುತ್ತೆ, ತಗೊಂಡು ಹೋಗ್ತೀನಿ. ಅಲ್ಲೂ ಒಂದು 4-5 ಅಂಗಡಿಗಳು ಕೊಡ್ತೀನಿ. ಅಲ್ಲೂ ಆ ಟೈಮಲ್ಲಿ ಒಂದು 2380 ಅಷ್ಟು ಇಷ್ಟ ಆಗುತ್ತೆ, ಇನ್ನೂ ತಲೆಯಲ್ಲಿ ಇದೆ, ಇಷ್ಟು ವ್ಯಾಪಾರ ಆಗುತ್ತೆ. ಅವಾಗ ಒಂದು ತಿಂಗಳಿಗೇನು ತೊಂದರೆ ಇಲ್ಲ, ಆರಾಮಾಗಿರ್ಬೋದು, ಒಂದು ಖರ್ಚಾಗತ್ತೆ ಅಂತೇಳಿ ಬಂದು ಬಸ್ಸಿಗೆ ಕೂರ್ತೀನಿ. ಬಸ್ಸಲ್ಲಿ ಕೂತ್ಮೇಲೆ ನನಗೆ ಒಂದು ಫ್ಲಾಶ್ ಆಗುತ್ತೆ, ಹೌದು ಇವತ್ತೇನೋ ಕೊಟ್ಟೆ, ನಾಳೆ ಏನು ಮಾಡೋದು ಖಾಲಿ ಆದ್ಮೇಲೆ ದುಡ್ಡು. ಮತ್ತೆ ಬಸ್ಸಿಂದ ಹೇಳಿದೆ ಅವ್ರಿಗೆ, ಕೇಳ್ತೀನಿ ಸರ್ ನಿಮಗೆ ಇನ್ನೇನು ಬೇಕಾಗ್ಬೋದು ಸರ್ ರಿಮೋಟ್ಸ್ಗೆ. ಅವ್ರು ಹೇಳ್ತಾರೆ, ಆ್ಯಕ್ಚುಲಿ ರಿಮೋಟ್ಸಲ್ಲಿ ಏನೂ ಗೊತ್ತಿರಲ್ಲ ನನಗೆ, ಇದು ಹಿಂಗೆ ಬರುತ್ತೆ ಈ ಮಾಡಲ್ ಇದನ್ನು ಬರ್ಕೊಳ್ತೀನಿ ಅವ್ರ ಹತ್ರ, ಸರ್ ಏನೇನು ಮಾಡಲ್ಲ, ಏನೇನು ಇದು, ಯಾವ ಕಂಪ್ನಿ, ಎಲ್ಲ ತೊಗೊಳ್ತೀನಿ,
1: ಎಲ್ಲ ಬರ್ಕೊಂಬಂದ್ಬಿಟ್ಟು
0: ಏನೇನು ಬೇಕು ಅಂತ ಬರೀತೀನಿ. ನೆಕ್ಸ್ಟ್ ಹಾಗೆ ಶಿಕಾರ್ಪುರ್ನ ಬಂದ್ಬಿಟ್ಟು ಅಲ್ಲೂ ಬಂದು ಎಲ್ಲ ಅಂಗಡಿಯವ್ರಿಗೆ ಕೇಳ್ತೀನಿ ಸರ್ ಏನೇನು ಬೇಕು, ಇಂತಿಂಥದ್ದು ಬೇಕು. ಸರಿ ಇಲ್ಲಿ ಬಂದ್ಬಿಟ್ಟು ಶಿವಮೊಗ್ಗ ಬಂದ್ಬಿಟ್ಟು ಮತ್ತು ದುಡ್ಡು ಅರೇಂಜ್ ಮಾಡ್ಕೊಂಡು ಸೀದಾ ಬೆಂಗಳೂರಿಗೆ ಹೋಗ್ತೀನಿ ನಾನು. ಬಟ್ ಅವೆಲ್ಲ ಹೇಳಿದ್ದೆಲ್ಲ ಪರ್ಚೇಸ್ ಮಾಡಿ ತೊಗೊಂಡ್ಬಂದೆ, ಮತ್ತು ಅವರಿಗೆಲ್ಲ ಕೊಟ್ಟು ದುಡ್ಡು ಇಸ್ಕೊಂಬರೋದು ನಾನು. ಈ ಥರ ಒಂದು 4-5 ಸಲ ಮಾಡ್ತೀನಿ ಸರ್. ಅವಾಗ ಏನೋ ಒಂಥರ ಕಾನ್ಫಿಡೆಂಟ್ ನನಗೆ.
1: ಸರಿ, ಆದರೆ ಒಂದು ನನಗೆ ಅರ್ಥ ಆಗಲಿಲ್ಲ, ಈಗ ನೀವು ನಿಮ್ಮ ವ್ಯವಹಾರವನ್ನು ಶಿವಮೊಗ್ಗದಲ್ಲಿ ಇಟ್ಕೊಂಡಿದ್ದೀರಿ, ಆದರೆ ಈಗ ನಿಮಗೆ ಈಗ ಕಷ್ಟಕಾಲ ಒದಗಿದೆ, ಈಗ ನಿಮ್ಮ ಹತ್ರ ಅಳಿದುಳಿದಂತಹ ಏನೆಲ್ಲ ಇದು ಈ ದೂರ ನಿಯಂತ್ರಕಗಳು ಅಂದರೆ ರಿಮೋಟ್ ಕಂಟ್ರೋಲ್ಗಳಿವೆ, ಇವನ್ನು ಮಾರಾಟ ಮಾಡಲಿಕ್ಕೆ ನೀವು ಪುಟ್ ಪುಟ್ಟ ಊರುಗಳಿಗೆ ದೂರ ದೂರುಗಳಿಗೆ ಯಾಕೆ ಹೋದ್ರಿ? ಶಿವಮೊಗ್ಗದಲ್ಲೇ ನೀವು ಆರಂಭ ಮಾಡ್ಬೋದಿತ್ತಲ್ಲ, ಇಲ್ಲೇ ಕೇಳ್ಬೋದಿತ್ತಲ್ಲ.
0: ಶಿವಮೊಗ್ಗದಲ್ಲಿ ಇಲ್ಲಿ ಎಲ್ಲ ಮಾಡ್ತಾ ಇದ್ರು, ಇಲ್ಲಿ ಆಲ್ರೆಡಿ ಇದ್ರು, ಬಟ್ ಹೊರಗಡೆ ಹೆಂಗೆ ಅಂತ ಗೊತ್ತಾಗಿಲ್ಲ. ಅಲ್ಲಿ ಈ ತರ ಸುತ್ತ ಏನಾಯ್ತು, ಈ ಊರು ಅದೇ, ನೆಕ್ಸ್ಟ್ ಇನ್ನೊಂದ್ಸಲ ಎನ್ಆರ್ಪುರ, ಕೊಪ್ಪ, ಈ ತರ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಿ ಶುರು ಮಾಡಿದೆ. ಅವಾಗ ಓ ಇದ್ರೊಳಗೆ ನನಗೆ ಜೀವನ ಇದೆ ಅಂತೇಳಿ ನನಗೆ ಗ್ಯಾರಂಟಿ ಆಗೋದು, ಓ ಇದು. ಆಮೇಲೆ ಅಲ್ಲಿ ನನಗೆ ಅಲ್ಲಿದ ಅನುಕೂಲ ಏನು ಅಂದ್ರೆ, ಅಲ್ಲಿ ಯಾರೋ ಸ್ವರ್ಬದಿಂದ ರಿಮೋಟ್ ಬೇಕು ಅಂತ ಹುಡ್ಕೊಂಡ್ ಬರ್ತಾ ಇದ್ರು, ಬೇರೆ ಬೇರೆ ಊರಿಂದ ಶಿವಮೊಗ್ಗ ಬರ್ತಾ ಇದ್ರು. ಅಲ್ಲಿ ಜನಕ್ಕೆ ಒಂದು ಅನುಕೂಲ ಆಯ್ತು.
1: ಸರಿ, ನೀವು ಹಿಂದೆ ನಿಮ್ಮ ಒಂದು ವ್ಯಾಪಾರವನ್ನು ಮಾಡಬೇಕಾದ್ರೆ ಅಲ್ಲಿಂದ ಹುಡುಕೊಂಡು ಜನ ಬರ್ತಿದ್ರು ಇಂಥದ್ದಕ್ಕೆ ಅಂತ ನಿಮಗೆ ಜ್ಞಾಪಕ ಇತ್ತು. ಹಾಗಾಗಿ ನೀವೇನು ಮಾಡಿದ್ರೆ, ಓಹೋ ಇವತ್ತು ನನ್ನ ಹತ್ರ ಉಳಿದಿರುವಂತಹ ಈ ರಿಮೋಟ್ಗಳನ್ನ ಅಲ್ಲೇ ಕೊಟ್ಟರೆ ಸರಿ, ಆ ಊರ್ನವ್ರು ಬಂದಿದ್ದ ನನಗೆ ಜ್ಞಾಪಕ ಇತ್ತಲ್ಲ ಅಂತ ನೀವು ಅಲ್ಲಿಗೆ ಹೋದ್ರೆ.
0: ನನಗೆ ಅದು ಭಾಳ ನನಗಿತ್ತು, ಒಂದು ರಿಮೋಟಿಗೋಸ್ಕರ ಸ್ವರ್ಧ ಬರ್ತಾರಲ್ಲ ಜನ ಅಂತೇಳಿ ಈ ತರ ನನ್ನ ತಲೆಯಲ್ಲಿ ಇತ್ತು ನನಗೆ. ಸೊ ಅಲ್ಲೊಂದೊಂದು ಕೌಂಟರ್ ಮಾಡ್ಬಿಟ್ಟು ಅಲ್ಲಿ ಕೊಟ್ಬಿಟ್ರೆ ಅಲ್ಲಿ ಜನಕ್ಕೆ ಅಲ್ಲೇ ಅನುಕೂಲ ಆಗ್ಬಿಡ್ತಲ್ಲ ಅನ್ನೋದು ಒಂದು ಒಂದು ಅನುಕೂಲನೂ ಆಗತ್ತದ.
1: ಅಂದ್ರೆ ಅಲ್ಲಿ ಈ ತರದ ಒಂದು ವಸ್ತುಗೆ ಅಲ್ಲಿ ಮಾರುಕಟ್ಟೆ ಇದೆ ಅನ್ನೋದು ನಿಮಗೆ ಗೊತ್ತಾಗಿದ್ದರಿಂದ ನೀವು ಅಲ್ಲಿಗೆ ಹೋದ್ರಿ.
0: ಹೌದು, ಅಲ್ಲಿ ಯಾರು ಅಷ್ಟು ಇದು ಮಾಡ್ತಾ ಇಲ್ಲ. ಆಮೇಲೆ ಅಲ್ಲಿ ಹೋಗ್ಬಿಟ್ಟೆ ನಾನು, ಹಿಂಗೆ ಇಡೀ ಸಾರಿ ಹಿಂಗೆ ಅಂತೇಳಿ ಅಷ್ಟು ಇದ್ದಿದ್ದಿಲ್ಲ. ನಾನು ಹೋದ್ಮೇಲೆ ಫುಲ್ ಇದಾಗ್ಬಿಟ್ರು, ಏನೇನು ಮಾಡಲ್ಲ ಹೇಗೆ, ಎಲ್ಲ ಅವರು ಫುಲ್ ಅಲರ್ಟ್ ಆಗ್ಬಿಟ್ರು ಎಲ್ಲರಿಗೂ. ಈಗ ಎಲ್ಲರಿಗೂ ಏನು ತೊಂದರೆ ಇಲ್ಲ, ಈಗಿಂತ ಮಾಡಲು ಈಸಿ ಆಗಿದೆ, ತುಂಬ ಏನೋ ಅನುಕೂಲ ಆಗಿದೆ ಇದರಿಂದ.
1: ಆಮೇಲೆ
0: ಏನಾಯ್ತು, ಈಗ ನನಗೆ ಅಂತೇಳಿ ಒಂದು ಜಾಗ ಇದ್ದಿಲ್ಲ, ಇದೆಲ್ಲ ಮಾಡ್ತಾ ಇದ್ದೀನಿ ಮನೇಲಿ ಹಿಡ್ಕೊಂಡೆ ಮಾಡ್ತಾ ಇದ್ದೀನಿ, ಬ್ಯಾಗಲ್ಲಿ ಹಿಡ್ಕೊಂಡು ಈ ತರ ಮಾಡ್ತಾ ಇದ್ದೆ. ಸೊ ನಂದೇ ಒಂದು ಯಾವ್ದಾರ ಒಂದು ಅಂಗಡಿ ಬೇಕು ಅಂತೇಳಿ ಅವಾಗ ತಲೆಯಲ್ಲಿ ಬಂತು. ಅಲ್ಲೇ ಮನೆ ಅಲ್ಲೇ ಎಲ್ಲೆಲ್ಲ ರೋಡಲ್ಲೇ ಒಂದು ಮಳಿಗೆ ತಗೊಳ್ತೀನಿ ನಾನು, ಸಣ್ಣದ ಒಂದು ಅಲ್ಲಿ ಮಳಿಗೆ ತಗೊಂಡೆ. ಒಂದ್ವೇಳೆ ಅವ್ರು ಹೊರಗಿನವ್ರು ಬಂದ್ರೆ ನನಗೆ ಮೀಟ್ ಮಾಡ್ಲಿಕ್ಕೆ ಒಂದು ಆಫೀಸ್ ತರ ಬೇಕಾಗಿರುತ್ತೆ. ಸೊ ಅಲ್ಲಿ ಮಾಡ್ತೀನಿ. ಸೊ ರಿಟೇಲ್ನವರು ಬರಕ್ ಶುರು ಆಗ್ತಾರೆ, ಹೊರಗಿನವರು ಅವರು ಎಲ್ಲರೂ ಬರಕ್ ಶುರು ಆಗ್ತಾರೆ, ಬೇರೆ ಬೇರೆ ಊರಿಂದ ಎಲ್ಲ ಬರಕ್ ಶುರು ಆಗ್ತಾರೆ. ಈಗ ಚೆನ್ನಾಗಿ ನಡೀತಾರೆ, ಬೇರೆ ಊರಿಂದ ಎಲ್ಲ ಬರ್ತಾರೆ, ಬೇರೆ ಬೇರೆ ಶೃಂಗೇರಿಯಿಂದ ಬರ್ತಾರೆ, ಎಲ್ಲ ಊರಿಂದ ತುಂಬಾ ಜನರಿಂದ
1: ಸಾಕಷ್ಟು ದೂರದಿಂದ
0: ತುಂಬ ಬರ್ತಾರೆ. ಈಗ ರಿಮೋಟ್ಸ್ ಅಂತ ಬಂದಾಗ ಏನಾಗುತ್ತೆ, ಒಂದೇ ಬರಲ್ಲ. ಈಗ ರಿಮೋಟ್ಸ್ ಅಂತಂದ್ರೆ ಒಂದೇ ಮಾಡಲ್ ಬರಲ್ಲ, ಪ್ರವತ್ ಮಾಡಲ್ ಬರಲ್ಲ.
1: ಅಂದ್ರೆ ಯಾವುದೇ ಒಂದು ಕಂಪನಿಯನ್ನ ನಾವು ತಗೊಂಡ್ರು ಅದರಲ್ಲಿರುವಂತಹ ಬೇರೆ ಬೇರೆ ರೀತಿಯ ಟಿವಿಗಳಿಗೆ ಬೇರೆ ಬೇರೆ ರೀತಿಯ ಉಪಕರಣಗಳು, ಬೇರೆ ಬೇರೆ ರೀತಿಯ ರಿಮೋಟ್ ಮಾಡಿದ್ದೇ ಇರುತ್ತೆ,
0: ಬೇರೆ ಬೇರೆ ಮಾಡೆಲ್ಸ್ಗಳು ಇರುತ್ತೆ, ಅದೆಲ್ಲವೂ ಇಡಬೇಕಾಗತ್ತೆ. ನಾನು ಒಳಗಡೆ ಬಂದ್ಮೇಲೆ ಗೊತ್ತಾಗೋದು ಇದೆಲ್ಲ. ಆಮೇಲೆ ಬರೀ ರಿಮೋಟ್ಸ್ ಇಂದ ಯಾಕೆ ಅಂಗಡಿ ಮಾಡಬಾರ್ದು ಅಂತೇಳಿ ಏನ್ ಮಾಡ್ತೀನಿ, ರಿಮೋಟ್ಸ್ ಸಂಬಂಧಪಟ್ಟಿರೋದು, ಎಸಿಯಿಂದ ಹಿಡಿದೆ ಎಲ್ಲಾ ಕಂಪ್ನಿ ಟಿವಿದ ಹಿಡಿದೆ, ಈ ಗಾಡಿಗಳಿಗೆ ಹಿಡಿದೆ, ಕಾರ್ಗಳಿಗೆಲ್ಲ ಸ್ಟೀರೋ ಆಗ್ತಲ್ಲ ಅದರಿಂದ ಹಿಡಿದೆ, ಬರೀ ರಿಮೋಟ್ಸಿಗೆ ಬೇಕಾಗಿರೋ ಒಂದು ನಾನು ಇದರಿಂದ ನಾನು ತೊಡ್ಸ್ಕೊಳ್ತೀನಿ. ಅದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗತ್ತದೆ. ಎಲ್ಲಿಂದ ಇದು ರಿಮೋಟೇ ಸಿಗಲ್ಲ ಅಂತೇಳಿ ಬರ್ತಾರಲ್ಲ ಅಂತವ್ರಿಗೆ ಇಲ್ಲಿ ಸೊಲ್ಯೂಷನ್ ಇದೆ ಸರ್, ಮಾಡ್ತಾ ಇದ್ದೀನಿ.
1: ಈಗ ನೀವು ಸಾಮಾನ್ಯವಾಗಿ ನಿಮ್ಮ ಗ್ರಾಹಕರು ಯಾವ್ಯಾವ ಜಿಲ್ಲೆಗಳಿಂದ ಬರ್ತಾರೆ ನಿಮ್ಮ ಹತ್ರಕ್ಕೆ?
0: ಶಿವಮೊಗ್ಗ ಡಿಸ್ಟಿಕ್ ಮತ್ತೆ ಚಿಕ್ಕಮಗಳೂರು ಡಿಸ್ಟಿಕ್, ಇವನ್ನ ಶಿಕಾರ, ಶಿರಾಳಕೊಪ್ಪ, ಸೊರಬ, ಈ ಕಡೆ ಎನ್ಆರ್ಪುರ, ಕೊಪ್ಪ, ಬಾಳೆಹೊನ್ನೂರು, ಜೈಪುರ, ಶೃಂಗೇರಿ, ರಿಪ್ಪನ್ಪೇಟೆ, ಹೊಸನಗರ ಬರ್ತಾರೆ, ತುಂಬಾ ಜನ ಬರ್ತಾರೆ.
1: ನಿಮ್ಗೆ ಈ ವ್ಯಾಪಾರದಲ್ಲಿ ಮತ್ತೆ ಯಾರಾದ್ರೂ ಪ್ರತಿಸ್ಪರ್ಧಿಗಳಿದಾರ?
0: ಇರ್ತಾರೆ ಸರ್, ಇದಾರೆ.

0: ನೀವೊಬ್ಬರೇ ಅಂತ ಏನಿಲ್ಲ, ಇನ್ನೂ ಅನೇಕರಿದ್ದಾರೆ. ಅದರಲ್ಲಿ ನಿಮ್ಮ ಒಂದು ವ್ಯಾಪಾರದಲ್ಲಿ ನೀವು ಪ್ರತಿಸ್ಪರ್ಧಿಗಳಿಗಿಂತಾನು ಹೆಚ್ಚಿನದಾಗಿ ಏನ್ ಮಾಡ್ತೀರಿ, ನಿಮ್ಮದೇ ಒಂದು ಹೆಚ್ಚುಗಾರಿಕೆ ಏನಿದೆ ಅದರಲ್ಲಿ ಅಂತ?
1: ಆ ಥರದ್ದೇನಂದ್ರೆ ನಾನು ಕ್ವಾಲಿಟಿ ಒಳ್ಳೇದು ಕೊಡ್ತೀನಿ, ತುಂಬಾ ಒಳ್ಳೆ ಕ್ವಾಲಿಟಿ ಕೊಡ್ತೀನಿ, ಒಳ್ಳೆ ಸರ್ವಿಸ್ ಕೊಡ್ತೀನಿ. ನಾನು ಇಲ್ಲಿಂದ ಒಂದ್ ರಿಮೋಟ್ ಬೇಕು ಅಂದ್ರೆ ಕಳಿಸೋದಿಂದ ಒಂದ್ ರಿಮೋಟ್ ಬೇಕು ಅಂದ್ರೆ ಒಂದ್ ರಿಮೋಟ್ ಕಳಿಸ್ತೀನಿ. ನಾನು ನನಗೆ ಸರ್ವಿಸ್ ಬಹಳ ಇಂಪಾರ್ಟೆಂಟ್, ನಂಗೆ ಯಾವ ಯಾವ ಕಾರಣಕ್ಕೂ ಇಲ್ಲ ಅನ್ನಲ್ಲ ಅವ್ರಿಗೆ. ನಾವು ಒಂದ್ ಬೇಕು ಅಂದ್ರೂ ಕಳಿಸ್ತೇನೆ, ಎಷ್ಟು ಬೇಕಂದ್ರೆ ಕಳಿಸ್ತೇನೆ. ಅದು ನನ್ನಲ್ಲಿ
0: ನೀವು ಅವ್ರಿಗೆ ಹೇಳೋದಿಲ್ಲ, ನಮ್ಮಲ್ಲಿ ಇಷ್ಟನ್ನು ತಗೊಳ್ಳೋದ್ರೆ ಮಾತ್ರ ನಾ ಕೊಡ್ತೀನಿ, ತುಂಬಾ ದೂರ ಆಯ್ತು, ಕೇವಲ ಒಂದನ್ನ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ, ಇಂಥ ಮಾತುಗಳು ಆಡೋದೇ ಇಲ್ಲ.
1: ಇಲ್ಲ ಇಲ್ಲ,
0: ನೀವು ಅವ್ರಿಗೆ ಒಂದೇ ಬೇಕಾಗಿರಲಿ ಅದನ್ನ ನೀವು
1: ಕಳಿಸ್ಕೊಡ್ತೀನಿ,
0: ಉತ್ತಮ ದರ್ಜೆದನ್ನೇ ನೀವು ಇಡೀ ಕೊಡ್ತೀರಿ.
1: ಆಮೇಲೆ ರಿಮೋಟ್ಸ್ ಎಲ್ಲ ಏನಾಗುತ್ತೆ, ಈ ಬರೀ ರಿಮೋಟ್ಸ್ ಬಲ್ಕಲ್ಲಿ ಯಾಕೆ ಮಾಡಬೇಕು ಅಂತೇಳಿ ಒಂದು ಹೇಳಿದಾಗ, ಈಗ ಸಪೋಸ್ ಒಂದು ನಿಮ್ಗೆ ಹಣ್ಣು ಬೇಕಾಗಿರುತ್ತೆ, ಒಂದು ಎಕ್ಸಾಂಪಲ್, ಒಂದು ಹಣ್ಣು ಬೇಕಾಗಿರುತ್ತೆ, ನಿಮಗೆ ಒಂದು ಸಪೋಟ ಬೇಕಾಗಿರುತ್ತೆ, ಅಲ್ಲಿ ಸಪೋಟ ಬೇಕಂದ್ರೆ ಮಾರ್ಕೆಟಿಗೆ ಹೋದಾಗ ನೀವೇನು ಮಾಡ್ತೀರ, ಬರೀ ಸಪೋಟ ಒಂದೇ ಮಾರ್ತಾ ಇರ್ತಾನೆ, ಇನ್ನೊಬ್ಬ ಸಪೋಟ, ದ್ರಾಕ್ಷಿ, ಆಮೇಲೆ ಕಿತ್ತಲೆ ಹಣ್ಣು, ಬಾಳೆಹಣ್ಣು ಇವೆಲ್ಲ ಮಾರ್ತಾ ಇರ್ತಾನೆ. ಸಪೋಸ್ ನೀವು ಸಪೋಟ ಬೇಕು ಅಂತಂದ್ರೆ ನೀವೇನು ನೋಡ್ತೀರ, ಅವಾಗ
0: ಸಪೋಟ ಆದ್ಮೇಲೆ ಹೋಗ್ತೀವಿ.
1: ಇದೇ ಕಾನ್ಸೆಪ್ಟ್ ನಾನು ರಿಮೋಟ್ ಮಾಡಿದ್ರು, ಬರೀ ರಿಮೋಟ್ ಬೇಕು ಅಂತ ಬಂದ ರಿಮೋಟ್ ಅಂಗಡಿ ಇದೆಯಪ್ಪ, ರಿಮೋಟಿಗೆ ಹೋಗ. ಇದು ಒಂದು ನನ್ನ
0: ಸರಿ ಸರಿ ಸರಿ. ಹಾಗಾಗಿ ನೀವು ಕೇವಲ ಇದು ನಿಯಂತ್ರಕಗಳು ಅಂದರೆ ರಿಮೋಟ್ಗಳನ್ನು ಮಾತ್ರ ಅದೇ ರಂಗದಲ್ಲಿ ನೀವು ತೊಡಗಿಸ್ಕೊಳ್ಳಿ ಕಾರಣ
1: ಅದೇ. ಇದು ಈಗಿನ ಯುವಕರು ಅದೇ ಹೇಳಕ್ಕಿನಿ, ಯಾವ್ದಾರ ಒಂದನ್ನ
0: ಆಯ್ಕೆ
1: ಮಾಡ್ಕೊಂಡು ಮುಂದುವರಿತಾ ಹೋದ್ರೆ ಅದಕ್ಕೆ ನಾವು ಏನ್ ಬೇಕಾದ್ರೂ ನಾವು ಅಡಾಪ್ಷನ್ ಮಾಡ್ಕೋಬಹುದು,
0: ಆಮೇಲೆ ಸೇರಿಸ್ಕೋಬಹುದು, ಅದ್ರ
1: ಮಾಡ್ಕೋಬಹುದು. ಅದಕ್ಕೆ ನಮ್ಮ ಒಂದು ನಮ್ಮ ಐಡೆಂಟಿಟಿ ಬಂದೇ ಇದಿರ್ಬೇಕು, ಓ ಇವರು ಇವ್ರು ಈ ತರ, ಅದು ಬಹಳ ಎಫೆಕ್ಟಿವ್ ಆಗಿರುತ್ತೆ.
0: ಸರಿ ಸರಿ ಸರಿ.
1: ಇವು ಒರಿಜಿನಲ್ ರಿಮೋಟ್ಸ್ಗಳು ಬರುತ್ತೆ, ಟಿವಿದ ಒರಿಜಿನಲ್ ರಿಮೋಟ್ಸ್ಗಳು ಬರುತ್ತೆ, ಅದು ತುಂಬ ಕಾಸ್ಟ್ಲಿ ಆಗುತ್ತೆ, ಅದು ಸಾಮಾನ್ಯ ಗ್ರಾಹಕರೆಲ್ಲ ತೊಳಕಾಗಲ್ಲ. ಆಮೇಲೆ ಈಗ ಟಿವಿ ಮಾಡಲ್ ಒಂದು ಮಾಡಲ್ ಬಂತು ಅಂದ್ರೆ ಒಂದ್ ಎರಡು ವರ್ಷ ಆದ್ಮೇಲೆ ಆ ಮಾಡಲ್ ಬಂದಾಗ್ಬಿಡುತ್ತೆ, ಅದಕ್ಕಿರೋ ರಿಮೋಟ್ ಅಷ್ಟೇ ಇರುತ್ತೆ, ಅದು ಸರ್ವಿಸ್ ಸೆಂಟ್ರಲ್ಲಿ ಕೆಲವು ಜಾಗದಲ್ಲಿ ಸಿಗುತ್ತೆ, ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ. ಈಗ ನಾವು ಕೊಡೋದು ರಿಮೋಟ್ ಇದೆಯಲ್ಲ ಒರಿಜಿನಲ್ ಅಲ್ಲ, ಅದು ಸೆಕೆಂಡ್ಸ್ ಅಂತ ಹೇಳ್ಬೋದು, ಅಂದ್ರೆ ನಿಮ್ ಟಿವಿ ವರ್ಕ್ ಆಗುತ್ತೆ, ಅದರಿಂದ ಗ್ರಾಹಕರಿಗೆ ಈಸಿಯಾಗಿ ಕೈಗೆ ಸಿಗುತ್ತದೆ ಆ ರೇಟಿಗೆ, ಅದು ಒಂದು ಅನುಕೂಲ.
0: ಅಂದ್ರೆ ಉತ್ತಮ ಗುಣಮಟ್ಟದನ್ನ ನೀವು ಕೊಡ್ತೀರಿ.
1: ಹೌದು, ಒರಿಜಿನಲ್ ರಿಮೋಟು ಸಾಮಾನ್ಯಾಗಿ ಸಿಗೋದು ಕಷ್ಟ, ಏನ್ ಟಿವಿ ಜೊತೆಗೆ ಬರುತ್ತಲ್ಲ ಅದೇ ಒರಿಜಿನಲ್, ಅದಾದ್ಮೇಲೆ ಮತ್ತೆ ಕೊಡೋದಲ್ಲ, ಅದು ಬೇರೆ ಕಂಪ್ನಿ ಇದೆ ಅದಲ್ಲ.
0: ಆಮೇಲೆ ನಿಮ್ಮ ಮುಂದಿನ ದಿನಗಳಲ್ಲಿ ಏನ್ ಮಾಡಬಹುದು, ಅಥವಾ ಯಾವ ರಂಗದಲ್ಲಿ ನೀವು ಮತ್ತೆ ಮುಂದುವರೆದ ನಿಮ್ಮ ಒಂದು ವ್ಯಾಪಾರವನ್ನ ಮುಂದುವರ್ಸ್ಕೊಂತಾ ಹೋಗಬಹುದು ಅಂತ ನಿಮ್ಗೆ ಅನ್ಸುತ್ತೆ?
1: ಸರ್, ಇದರಲ್ಲಿ ಈಗ ರಿಮೋಟ್ಸ್ ಒಂದು, ಈಗ ಇದನ್ನೇ ನಾನು ಯಾಕೆ ಮಾಡ್ಕೊಂಡೆ ಅಂದ್ರೆ, ಈಗ ಸಪೋಸ್ ಈಗ ಯಾವ್ದು ಅಂಗಡಿಗಳಿಗೆ ನಾನು ಹೋದಾಗ ಅವ್ರು ಬಂದ್ರಪ್ಪ ಅವ್ರಿಗೆ ಆರ್ಡರ್ ಕೊಡಪ್ಪ ಅಂತ, ನನ್ನ ಈಗ ಮೊಬೈಲ್ ಅಲ್ಲಿ ಏನಾರ ಕಾಲು ಇದ್ಕೊಳ್ಳೆ ರಿಮೋಟ್ಸ್ ಅಂತ ಹಾಕೊಂಡಿರ್ತಾರೆ, ಓ ರಿಮೋಟ್ ನೋಡ್ಬೋದು, ಅದು ಐಡೆಂಟಿಟಿ ನಂದು, ಅದೇ ಒಂಥರ ಖುಷಿ ಆಗತ್ತೆ ನನಗೆ, ನನಗೊಬ್ಬ ಐಡೆಂಟಿಟಿ, ನಾನೊಬ್ಬ ಐಡೆಂಟಿಟಿ ಇದ ಹಿಡಿದ್ಯಾರ ನನಗೆ. ಆಮೇಲೆ ಅದಾದ್ಮೇಲೆ ನಾವು ಬೇರೆ ಇನ್ನೂ ಭಾಳಷ್ಟು ಇದೆ ಮಾಡೋಂಥದ್ದು, ಬೇರೆ ಬೇರೆ ಸ್ಪೇರ್ಗಳು, ಆಮೇಲೆ ಇನ್ನು ಹೋಮ್ ಥಿಯೇಟರ್ಸ್ಗಳು, ಎಲ್ ಇ ಡಿ, ಈ ಥರ ಎಲ್ಲ ಅವಕಾಶ ಇದೆ, ಎಲ್ಲ ಕೇಳ್ತಾ ಇದಾರೆ ಸರ್ ಇದೆಲ್ಲ ಕೊಡಿ ಮಾಡಿ ಹಿಂಗೆಲ್ಲ ಮಾಡ್ತಾಯಿದ್ರು, ಸೊ ಅದನ್ನ ಮಾಡಕ್ಕೆ ತುಂಬಾ ಅವಕಾಶ ಇದೆ, ಅದು ಮಾಡ್ಬೇಕು, ಮಾಡ್ತಿದ್ದೀನಿ.
0: ನಿಮ್ಗೆ ಅನ್ಸುತ್ತಾ ಅದನ್ನೆಲ್ಲ ಮಾಡಬೇಕು ಅಂತ, ಅಥವಾ ನೀವು ಇಲ್ಲ ಇಲ್ಲ ಈಗ ನಾನು ರಿಮೋಟ್ಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ, ಈ ರಂಗದಲ್ಲಿ ನಾನು ಯಶಸ್ಸು ಪಡೆದಿದ್ದೀನಿ, ಇನ್ನು ಆ ಈ ರಂಗಗಳಿಗೆ ಇದು ಮುಖಕ್ಕೆ ಮತ್ತೆ ಆ ವಾಲಕ್ಕೆ ಹೋಗೋದು ಬೇಡ, ಹಾಗಾಗಿ ಇದನ್ನೇ ನಾನು ಸರಿಯಾಗಿ ಮಾಡ್ಕೊಂಡು ಹೋಗ್ಬಿಡ್ಬೇಕು, ಇದು ಸಾಕು, ಈ ರೀತಿ ಏನಾದರೂ ಅನ್ಸುತ್ತಾ ನಿಮಗೆ?
1: ಇಲ್ಲ ಇಲ್ಲ, ಇದು ಸಾಕು ಅಂತ ಹೇಳಕ್ ಬರಲ್ಲ ಸರ್, ಎಲೆಕ್ಟ್ರಾನಿಕ್ಸಲ್ಲಿ ಇಷ್ಟೇ ಸಾಕು ಅಂತ ಹೇಳಕ್ ಬರಲ್ಲ. ಈಗ ನೆಕ್ಸ್ಟ್ ಏನಾಗುತ್ತೆ, ಈಗೆಲ್ಲ ಹೋಗ್ಬಿಡ್ತೀವಿ, ರಿಮೋಟ್ ಟಿವಿ ರಿಮೋಟ್ಸ್ ಎಲ್ಲ ಕಡಿಮೆ ಆಗುತ್ತೆ, ಇದೆಲ್ಲ ಸೆಟಪ್ ಬಾಗ್ ಶುರು ಆಗಿದೆ, ಸೊ ಇದೆಲ್ಲ ಆಗಲೇ ಆ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಬಂದಿದೆ, ಕಡಿಮೆ ಆಗತ್ತೆ ಇವಾಗ, ಸೊ ಮತ್ತೆ ಎಲ್ಲಿ ಮುಂದೆ ಏನ್ ಟರ್ನ್ ಆಗತ್ತೆ ಹೇಳಕ್ ಬರಲ್ಲ. ಸೊ ನಾವು ನಮ್ಮ ಮೈಂಡ್ ಏನಪ್ಪ ಅಂದ್ರೆ ಬಿಸ್ನೆಸ್ ತರ ಮೈಂಡ್ ಅಲ್ಲೇ ಇರ್ಬೇಕು, ನಾವು ಏನ್ ಕೇಳ್ತಾರೆ ಗ್ರಾಹಕರು ಏನ್ ಕೇಳ್ತಾರೆ ನಾವು ಓದ್ಕೊಡ್ಬೇಕು, ಆ ಲೆವೆಲ್ ಆ ಥರ ಬಂದ್ಬಿಡುತ್ತೆ ನಮ್ಮ ತಲೆ. ಈಗ ತಗೊಂಡೋಗಿದ್ದು ರಿಮೋಟ್ಸ್, ಬಟ್ ಬೆಳೀತಾ ಬೆಳೀತಾ ಬೆಳೀತಾ ಬೇರೆ ಬೇರೆ ಬೇರೆ ಬೇರೆ ಇದೆಲ್ಲ ಬಂದ್ಬಿಡುತ್ತೆ.
0: ಇನ್ನು ಮುಂದೆ ಒಂದು ವ್ಯಾಪಾರ ವಹಿವಾಟನ್ನ ಎಲ್ಲ ವಿಸ್ತರಿಸಬೇಕು ಅಂದ್ರೆ ಅದಕ್ಕೆ ಸಾಕಷ್ಟು ಹಣಕಾಸಿಂದು ಬಲಾನೂ ಬೇಕು.
1: ಹೌದೌದು,
0: ಅದಕ್ಕೆಲ್ಲ ಏನ್ ಮಾಡ್ತಿದ್ದೀರಿ?
1: ಅದಕ್ಕೆಲ್ಲ ಬ್ಯಾಂಕಲ್ಲಿ ಸೊಸೈಟೀಸ್ ಎಲ್ಲ ಲೋನ್ ತಗೊಂಡು ಮಾಡಬೇಕಾಗಿದೆ.
0: ಈಗ ನೀವು ಈಗ ಮಾಡಿರೋ ವ್ಯವಹಾರದಲ್ಲಿ ಏನಾದ್ರೂ ಅದಕ್ಕೆ ಹೊರಗಡೆಯಿಂದ ತಂದಿರೋಂತಹದ್ದು ಏನಾದರೂ ಕಡ ಮತ್ತು ಈ ಥರದ್ದು ಲೋನ್ಗಳು ಈ ಥರದ್ದು ಇದೆಯಾ? ಅದ್ರ
1: ಕೊಡ್ತಾರೆ, ನಾವೊಂದು ನಮ್ಮ ವ್ಯವಹಾರ ಚೆನ್ನಾಗಿದೆ ಅಂತೇಳಿ.

0: ಅಲ್ಲಿ ಡಿಲಿವರಿ ಗೊತ್ತಾದ್ರೆ ಅವರೇ ಟೈಮ್ ಕೊಡ್ತಾರೆ, 15-20 ದಿನ ಸ್ವಲ್ಪ ಟೈಮ್ ಕೊಡ್ತಾರೆ, ನಮ್ದ್ರ ಮೇಲೆ ಹೋಗುತ್ತೆ. ಆಮೇಲೆ ಕೆಲವೆಲ್ಲ ನಾವು ಕ್ಯಾಶ್ ಪರ್ಚೇಸ್ ಮಾಡ್ಬೇಕಾಗ.
1: ಈಗ ಹೇಗೆ ನಿಮ್ಮದು ಏನು ಹೊರಗಡೆ ಅವ್ರಿಗೆ ಏನು ನಿಲ್ಲಿಸ್ಕೊಂಡಿದ್ರಿ ಅದೆಲ್ಲ ಕೊಡೋದು ಮಾಡೋದು ಎಲ್ಲ ನಿವಾರಣೆ ಆಗ್ಬಿಟ್ಟಿದ್ಯಾ ಅಥವಾ ಇನ್ನೂ ಇದೆಯಾ?
0: ಬಿಸ್ನೆಸ್ ಅಲ್ಲ ಅದು, ಎಂಡ್ ನಡೀತಾನೆ ಇರುತ್ತೆ.
1: ಈ ಕೊಡ ತಗೊಳ್ಳೋಂಥದ್ದು ವ್ಯವಹಾರ ಅವ್ರಿಗೆ ಅವ್ರಿಗೆ ನಾವು ಕೊಡಬೇಕಾಗಿರೋದು, ಇನ್ನೊಬ್ರು ನಮಗೆ ಕೊಡಬೇಕಾಗಿರೋದು, ಅವೆಲ್ಲ ಇದ್ದೇ ಇರುತ್ತೆ ಅಂತ ನೀವು ಹೇಳ್ತೀರಿ.
0: ಬಿಸ್ನೆಸ್ ಅಲ್ಲಿ ಅಂದಮೇಲೆ ಅದೆಲ್ಲದೂ ಇರುತ್ತೆ ಸರ್,
1: ಹಣಕಾಸು ವ್ಯವಹಾರಗಳು ಇವೆಲ್ಲ ಇದ್ದೇ ಇರುತ್ತೆ. ಹಾಂ, ಮುಖ್ಯವಾಗಿ ನಾವು ನೋಡ್ತಾ ಇರೋದೇನು ಅಂದರೆ ಹೊರಗಡೆ ಯುವಕರಲ್ಲಿ ಒಂದು ಮನೋಭಾವ ಇದೆ. ಈಗ ನೀವು ಸಾಕಷ್ಟು ಓದಿದ್ದೀರಿ, ನಿಮಗೆ ಯಾಕೋ ಉದ್ಯೋಗದಲ್ಲಿ ತೊಡಗೋದು ಸರಿ ಇಲ್ಲ, ಇನ್ನೊಬ್ರ ಮುಂದೆ ಕೈಕಟ್ಟು ನಿಲ್ಲೋದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ನಿಸ್ಬಿಟ್ಟಿದೆ. ಆದರೆ ಹೊರಗಡೆ ನಾವು ನೋಡ್ತಿರೋದೇನು ಅಂತಂದರೆ, ಏ ಇವೆಲ್ಲ ವ್ಯವಹಾರ ಅವೆಲ್ಲ ಸರಿ ಇಲ್ಲ, ಇವೆಲ್ಲ ನಾವು ಮಾಡೋದು ಅಷ್ಟು ಸೂಕ್ತ ಅಲ್ಲ, ನಾವೆಲ್ಲಾದರೂ ಒಂದು ನೌಕರಿ ಮಾಡಬೇಕು ಅನ್ನೋದು ಸಾಕಷ್ಟು ಜನರಿಗೆ ಇರುತ್ತೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ
0: ಸರ್? ಇದು ನೌಕರಿ ಅನ್ನೋದಿದೆಯಲ್ಲ, ನೌಕರಿ ಆದರೆ ಇಷ್ಟೇ ಅಂತೇಳಿರುತ್ತೆ. ಬಿಸ್ನೆಸ್ ಅಲ್ಲಿ ನಿಮ್ಗೆ ಲಿಮಿಟೇ ಅಲ್ಲ ಸರ್, ನೀವು ಎಲ್ಲಿಂದ ಎಷ್ಟು ಎಲ್ಲಿ ತಂಗನೂ ಬೆಳಿಬೋದು ನಿಮಗೆ. ನೀವು ಕಣ್ಣು ಹಾಯಿಸಿದಷ್ಟು ನಿಮಗೆ ಬಿಸ್ನೆಸ್ ಅದು ಅದು ಗೊತ್ತಾಗ್ಬೇಕು. ಒಂದು 3-4 ವರ್ಷ ಬೇಕಾಗತ್ತೆ. ಅದು ಬರ್ತಾ ಬರ್ತಾ ನಿಮಗೆ ಅನ್ಸತ್ತೆ ನಾವು ಬಿಸ್ನೆಸ್ ಬಂದಿದ್ದೆ ಒಳ್ಳೇದಾಯ್ತು ಅನ್ಸತ್ತೆ ನಿಮಗೆ. ಈ ಜಾಬ್ ಇದೆಯಲ್ಲ ಒಂದು ಲಿಮಿಟ್ ಸರ್ ಅಷ್ಟೇ, ಅವ್ರದೇ ಚೌಕಟ್ಟಲ್ಲಿ ಇರಬೇಕು, ಇಷ್ಟೇ ಮಾಡಬೇಕು, ಇಷ್ಟೇ ಸಂಬಳ, ಇಷ್ಟೊಳಗೆ ಇರಬೇಕು, ಇಷ್ಟೇ ಮಾಡಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು. ಇದು ಬಿಸ್ನೆಸ್ ಅಲ್ಲಿ ಹಂಗಲ್ಲ, ನಿಮಗೆ ಇಷ್ಟ ಬಂದಂಗೆ ಮಾಡ್ಬೋದು, ನಿಮ್ಗೆ ಇಷ್ಟ ಬಂದಿದ ಥರ ಇರ್ಬೋದು. ಆಮೇಲೆ ಅದರಲ್ಲೂ ಇರುತ್ತೆ, ನೀವು ಹಂಗೆ ಅಂದ್ಕೊಂಡು ಇಷ್ಟ ಬಂದಿದ್ದೆಲ್ಲ ಮಾಡೋದು ಅದರಲ್ಲೇ ನಮ್ಮ ಫಾಲೋ ಅಪ್ ಇರ್ಬೇಕು ಅಂತ ಸೇವಾ ಮನೋಭಾವನೇ ಇರ್ಬೇಕು. ಅದು ಅದನ್ನ ಬರ್ತಾ ಇದ್ರೆ ಆಟೋಮೆಟಿಕ್ ನಿಮಗೆಲ್ಲ ಬಂದಂಗೇನೆ. ನಿಮಗೆ ಹೇಳಿದ್ನಲ್ಲ ಸರ್, ಈಗ ನಾವು ಒಂದು ರಿಮೋಟ್ ಆದರೂ ಕೊಡ್ತೀನಿ ನಾನು ಅಂತ ಹೇಳಿದ್ನಲ್ಲ, ಈ ಥರ ನಾವು ಮಾಡಿದಾಗ ಕೊಡ್ತಾರೆ. ತುಂಬ ಜನ ಭಾಳ ಆರ್ಡರ್ ಬರ್ತಾ ಇರುತ್ತೆ, ಅವ್ರನ್ನ ಫಾಲೋ ಮಾಡ್ತಾ ಇದ್ರೆ ಸಾಕು, ಸರ್ವಿಸ್ ಕೊಡ್ಬೇಕು, ಕಂಪ್ಲೇಂಟ್ ಇದೆಯಾ ಸರಿ ನಾನು ಕೊಡ್ತೀನಿ, ಏನು ಅವ್ರಿಗೆ ಏನು ತೊಂದರೆ ಆಗದಕ್ಕೆ ಏನೇನು ಬೇಕೋ ಅವೆಲ್ಲ ಮಾಡ್ಕೋಬೇಕು. ಅದನ್ನೆಲ್ಲ ಮಾಡ್ತಾ ಹೋಗ್ಬಿಟ್ರೆ ಆಟೋಮೆಟಿಕಾಗಿ ಎಲ್ಲ ಬಂದಿರುತ್ತೆ.
1: ಸರಿ ಸರಿ. ಆಮೇಲೆ ನಂಗೆ ಇನ್ನೊಂದು ಕುತೂಹಲ, ನೀವು ನಿಮ್ಮ ಒಂದು ತಂದೆಯವರ ಸಮಯದಲ್ಲಿ ಏನು ಒಂದು ಬಟ್ಟೆದೊಂದು ವ್ಯವಹಾರ ಇತ್ತು, ಅದನ್ನು ಬಿಟ್ಟು ನಂತರದ ದಿನಗಳಲ್ಲಿ ದಾವಣಗೆರೆಗೆ ಹೋದ್ಮೇಲೆ ಎಲ್ಲ ಅದಾದ್ಮೇಲೂ ಸಹ ಬರೀ ಈ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ನಲ್ಲೇ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರಿ, ಅದು ಯಾಕೆ? ನಿಮಗೆ ನಿಮ್ಮ ಒಂದು ತಂದೆಯವರ ಬಳುವಳಿಯಾಗಿ ಬಂದಂತಹ ಬಟ್ಟೆ ಬಿಸ್ನೆಸ್ ಎಲ್ಲ ಯಾಕೆ ನೀವು ಬಿಟ್ಟು ಇದಕ್ಕೆ ಯಾಕೆ ಬಂದ್ರಿ?
0: ನಮ್ಮಲ್ಲೆಲ್ಲರೂ ಬಟ್ಟೆಯಲ್ಲಿ ಬಂದ್ಬಿಡೋರು, ಯಾರು ಚೇಂಜ್ ಆಗಬೇಕು ಅಂತಲೇ ನಾನು ಮಾಡಿದ್ದು. ಎಲ್ಲರೂ ಬಟ್ಟೆಯಲ್ಲಿ ಬಂದ್ಬಿಟ್ಟು ಅಜ್ಜನೂ ಬಟ್ಟೆ, ಅಪ್ಪನೂ ಬಟ್ಟೆ, ನಾನು ಬಟ್ಟೆ, ಮತ್ತು ನನ್ನ ಮಗನೂ ಬಟ್ಟೆ, ಈ ಥರ ಹಿಂಗೆ.
1: ಯಾಕಂದರೆ ಅದೊಂಥರ ಮೂಲಭೂತ ಅವಶ್ಯಕತೆ, ಹಾಗೆ ಅದು ಚೆನ್ನಾಗಿ ಇರ್ತಿತ್ತ ಹೇಗೆ ಅಂತ ನಿಮ್ಗೆ ಏನು ಅನಿಸುತ್ತೆ ಇವತ್ತು ಯೋಚನೆ ಮಾಡಿದ್ರೆ?
0: ನನಗೆ ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಮಾಡಿದ್ದೆ ಸರ್, ನಾನು
1: ಓದು ಅದನ್ನು
0: ಓದುವ ನನಗೆ ಎಲೆಕ್ಟ್ರಾನಿಕ್ಸ್ ಇತ್ತು, ಬಟ್ ಅದು ಸ್ವಲ್ಪ ಮೈಂಡಲ್ಲಿ ಇತ್ತು ನನಗೆ. ಸೊ ಎಲೆಕ್ಟ್ರಾನಿಕ್ಸ್ ಏನೆಲ್ಲ ಇದ್ರೆ ಏನೋ ಒಂದು ಮಾಡ್ತೀವಿ ಅಂತ.
1: ಸರಿ ಸರಿ.
0: ಹಂಗಾಗಿ ನಾನು ಎಲೆಕ್ಟ್ರಾನಿಕ್ಸೇ ನಾನು ಆಯ್ಕೊಂಡೆ.
1: ನೀವು ಓದಿದ್ದನ್ನ ನಿಮ್ಮ ವ್ಯವಹಾರದಲ್ಲಿ ಉಪಯೋಗಿಸ್ಕೊಂಡ್ರಿ, ಓದಿದ್ದು ಎಲೆಕ್ಟ್ರಾನಿಕ್ಸ್, ವ್ಯವಹಾರ ಮಾಡಿದ್ದು ಎಲೆಕ್ಟ್ರಾನಿಕ್ಸ್. ಹಂಗಾಗಿ ನೀವು ನಿಮ್ಮ ಈ ಹಿಂದಿನವರು ಏನು ಒಂದು ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿದ್ರು ಆ ರಂಗಕ್ಕಿಂತ ಭಿನ್ನವಾದಂತ ಒಂದು ರಂಗದಲ್ಲಿ ನಿಮ್ಮ ನೀವು ತೊಡಗಿಸ್ಕೊಳ್ಳಂಗಾಯ್ತು. ಸರಿ, ಸಾಕಷ್ಟು ಕುತೂಹಲಕಾರಿ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟರೆ ನೀವು, ಮತ್ತು ನಿಮ್ಮ ಬದುಕಿನ ಪ್ರಯಾಣವೂ ಸಾಕಷ್ಟು ರೋಚಕವಾಗಿದೆ. ನಮ್ಮ ಕೇಳುಗರಿಗೆ ಯುವಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು?
0: ಒಂದು ಬುಕ್ಕಲ್ಲಿ ಓದಿದ್ದೆ ನಾನು, ಈ ಭಗವಂತ ರೋಡ್ ತುಂಬ ದುಡ್ಡೇ ಸಾಕಿರೋದು, ತಕ್ಕೊಂಡು ಜೋಬಿ ಹಾಕೋಣ ತಲೆ ಬೇಕಂತ. ಅಷ್ಟೇ, ನೀವು ಕಣ್ಣು ಹಾಯಿಸಿದಷ್ಟು ನಿಮಗೆ ದುಡ್ಮೆನೆ, ಅದನ್ನ ಯಾವ್ದು ನಾವು ಸೆಲೆಕ್ಟ್ ಮಾಡ್ಕೋಬೇಕಷ್ಟೇ. ನಾವು ಓದಿದ ಕೂಡಲೇ ಜಾಬು ಅಂತೇಳಿ ತಲೆಯಲ್ಲಿ ಇಟ್ಕೊಂಡೆ ಓದಿರ್ತೀವಿ, ಮನೆಯಲ್ಲೂ ಅದೇ ತುಂಬಿಟ್ಟಿರ್ತಾರೆ, ಒಳ್ಳೆ ಕೆಲಸ ಸಿಗುತ್ತೆ, ಓದು ಓದು ಓದು, ಇದನ್ನೇ ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಅದನ್ನ ಬಿಟ್ಟು ಈ ಕಡೆ ಬಂದ್ಬಿಟ್ರೆ ಇದು ಸಮುದ್ರ, ಇದು ನೀವು ಬೇಕಾದಂಗೆ ವ್ಯವಹಾರ ಮಾಡ್ಬೋದು, ಬೇಕಾದಂಗೆ ನಿಮ್ಮಿಷ್ಟದಂಗೆ ಇರ್ಬೋದು ಸರ್. ಇಲ್ಲೇ ಇಲ್ಲಿ ಯಾರು ತಡೆಯಲ್ಲ, ಏನಿಲ್ಲ, ಕಾನೂನು ರೀತಿಯಲ್ಲ ವ್ಯಾಟ್ ನಂಬರ್ ತಗೋಬೇಕು ಇವೆಲ್ಲ ಅದೆಲ್ಲ ಅದು ಕಾಮನ್ ಅದು, ಅದೆಲ್ಲ ಮಾಡಲೇಬೇಕು.
1: ಕಾನೂನು ಪರಿಪಾಲನೆ ಅಂತೂ
0: ಮಾಡಲೇಬೇಕು ಅದು, ಅವಾಗ ಅದು ಧೈರ್ಯ ಸರ್ ಅದು.
1: ಹೌದೌದು ಹೌದು,
0: ನಾವೇನೇ ಮಾಡ್ಬೇಕಾದ್ರೆ
1: ನಿಜ ಅವಾಗ ಕಳ್ಳ ವ್ಯವಹಾರ ಅಂತ ಅನ್ನಿಸ್ಕೊಳ್ಳೋದಿಲ್ಲ,
0: ಅದು
1: ಮತ್ತೆ ನಮಗೆ ಒಂದು ಧೈರ್ಯ ಇರ್ತದೆ.
0: ಹೌದೌದು
1: ಹೌದು ನಿಜ.
0: ಆ ಏನು ನಿಟ್ಟಿನಲ್ಲಿ ಬಂದಾಗ ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೆ ಯಾರೇ ಹುಡುಗರಾಗಲಿ ತಕ್ಷಣ ನೋಡಿದ್ಕೊಳ್ಳೆ ನಾನು ದುಡ್ಡು ಮಾಡಬೇಕು, ದುಡಿಮೆ ದುಡ್ಡು ಇದನ್ನೇ ತಲೆ ಹಿಡ್ಕೊಂಡು ಆರಾಮ ಮಾಡ್ತಾರೆ, ಅದು ತಪ್ಪು. ನಾನು ಕರೆಕ್ಟಾಗಿ ಏನಾರ ಒಂದು ಕೆಲಸ ಮಾಡಬೇಕು, ನನಗೆ ಏನಾರ ಒಂದು ಕೆಲಸ ಬೇಕು, ನಾನು ಬಿಸಿ ಆಗಬೇಕು, ಇದನ್ನ ಮೈಂಡಲ್ಲಿ ಇಟ್ಕೊಂಡು ಇದ್ದಾಗ ಒಂದು 3-4 ವರ್ಷ ಆಯ್ದಲ್ಲೇ ಇರ್ಬೇಕು.
1: ಅಂದ್ರೆ ಲಾಭಾಂಶದ ಕಡೆ ಗಮನ ಕೊಡಲಾರದೆ ಅವ್ರ ಕೆಲಸ ಕಲಿಯೋಲ್ಲಿ ಗಮನ ಕೊಡಬಹುದು.

0: ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ನಿಮಗೆ 4 ವರ್ಷ ಆದ್ಮೇಲೆ ನಿಮ್ಗೆ ಗೊತ್ತಾಗಕ್ಕೆ ಶುರು ಆಗತ್ತೆ, ಓಹೋ ಇಲ್ಲಿ ಹಿಂಗಿದೆ, ನಾನು ಇಲ್ಲಿ ಇನ್ವೆಸ್ಟ್ ಮಾಡಬೇಕು, ಈಗ ಹಿಂಗೆ ಆಮೇಲೆ ಬರಕ್ ಶುರು ಆಗತ್ತೆ. ಅಷ್ಟು ನಾವು ಕೆಲಸ ನಾವು ಕರೆಕ್ಟಾಗಿ ಕಲ್ತ್ಮೇಲೆ ಅವೆಲ್ಲ ಬರೋದು.
1: ಹೌದೌದು,
0: ನಾವು ಫಸ್ಟ್ ವ್ಯವಹಾರ ಮಾಡಿದ್ಕೆಲ್ಲ ಫಸ್ಟ್ ನೋಡೋದೇ ನಾವು ದುಡ್ಡು ಲಾಭ ಬಂದ್ಬಿಡ್ಬೇಕು. ಅವ್ರು ಯಾರೋ ಕಾರ್ ಓಡಾಡ್ತಾರೆ, ಯಾರೋ ಬಿಲ್ಡಿಂಗ್ ತಗೊಂಡ್ಬಿಟ್ಟೆ, ಇದನ್ನೇ ನೋಡೋದು ನಾವು. ಅದು ಭಾಳ ತಪ್ಪದು. ಫಸ್ಟ್ ನಮ್ಮನ್ನು ನಾವು ತೊಡಸ್ಕೋಬೇಕು, ಒಟ್ಟು ವರ್ಕ್ ಕರೆಕ್ಟಾಗಿ ಕೆಲಸ ಮಾಡಬೇಕು. ಕರೆಕ್ಟಾಗಿ ಕೆಲಸ ಮಾಡಿದಾಗ ಆಟೋಮೆಟಿಕ್ ಎಲ್ಲ ಬರಕ್ ಶುರು ಆಗಿರ್ತದೆ, ಅದು ಬೆಳೆಸ್ಬಿಡ್ತಾರೆ, ಜನನೇ ಬೆಳೆಸ್ಬಿಡ್ತಾರೆ.
1: ಸರಿ ಸರಿ ಸರಿ. ಅಂದ್ರೆ ಇದು ಈ ಹಂತಕ್ಕೆ ಬರ್ಲಿಕ್ಕೆ ಒಂದು 4-5 ವರ್ಷ ಹಿಡಿಬಹುದು. ಅಲ್ಲಿ ತನಕ ಸಹನೆಯಿಂದ ಇರಬೇಕು,
0: ಸಹನೆಯಿಂದ ಇರಬೇಕು, ಪ್ರಾಮಾಣಿಕ ಪ್ರಯತ್ನ ಬಹಳ ಮುಖ್ಯ ಅಲ್ಲಿ.
1: ಸರಿ ಸರಿ.
0: ನಾವು ಮತ್ತೆ ಅವನಿಗೆ ಮೋಸ ಮಾಡಬಾರ್ದು, ದುಡ್ಡು ಮಾಡೋದು ಅಂದ್ರೆ ಏನು ಮೋಸ ಮಾಡೋದು ಅಂತೇಳಿ ತಲೆಯಲ್ಲಿ ಬರುತ್ತೆ. ಅದೆಲ್ಲ ಮಾಡಕ್ ಹೋಗ್ಬಾರ್ದು, ಮಾಡ್ಬೇಕು, ಅದು ಬರ್ತಾ ಬಂದ್ಬಿಡುತ್ತೆ ನಿಮಗೆ
1: ತನ್ನಿಂದ ತಾನೇ ಆಗುತ್ತೆ. ಮೊದಲು ವ್ಯವಹಾರ
0: ಕಲಿಬೇಕು, ಸರಿಯಾಗಿ ಮಾಡ್ಬೇಕು. ಅದು ಅದು ಹೇಳ ಫಸ್ಟ್ ತಲೆಯಿಂದ ನಾನು ದುಡ್ಡು ಅನ್ನೋದು ತಲೆಯಿಂದ ತಗೋಬೇಕು. ಇದನ್ನೇ ಇಟ್ಕೊಂಡು ನೋಡಿ ಯುವಕರು ಇದು ಮಾಡ್ತಾರೆ. ಇದು ಮಾಡಿದಾಗ ಬಹಳಷ್ಟು ದಾರಿಗಳು ಸಿಗುತ್ತೆ, ಬಹಳಷ್ಟು ರೂಢಿಗಳು ಸಿಗುತ್ತೆ, ಏನೆಲ್ಲ ವ್ಯವಹಾರಗಳು ಸಿಗ್ತವೆ. ಒಂದ್ಸಲ ನಾವು ಹೊರಗಡೆ ಅಲ್ಲಿ ದುಮುಕ್ಬಿಟ್ಟಿ ಅಂದ್ರೆ ಮಾಡತಂಗ ಅವರ ಯೋಚನೆ ಬರುತ್ತೆ, ಈಗ ಹಿಂಗೆ ಮಾಡ್ಲೋ ಬಿಡ್ಲೋ ಲಾಸ್ ಆಗ್ಬಿಡುತ್ತೋ. ಆಮೇಲೆ ಇನ್ನೊಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಸರ್ ನಾನು ಈ ವ್ಯವಹಾರ ಮಾಡಬಾರ್ದು, ಇದು ನನಗೆ ಆಗ್ಬರಲ್ಲ, ಇದು ನಮಗೆ ಹಿಡಿಸಲ್ಲ. ಇದು ಬಹಳ ತಪ್ಪಿದು. ಯಾರು ಎಲ್ಲಿ ಹೆಂಗೆ ಬರುತ್ತೆ ಹೇಳಕ್ ಬರಲ್ಲ ಅವನ ಯಾವುದೇ ವ್ಯವಹಾರದಲ್ಲಿ. ಹೇಳ್ದಲ್ಲ 3-4 ವರ್ಷ ಇದ್ರೆ ಅವನು ಆಟೋಮೆಟಿಕ್ ಅವನಿಗೆ ಸೋಸ್ಬಿರುತ್ತೆ.
1: ಒಟ್ಟಲ್ಲಿ ಅವಸರ ಪಡಬೇಡಿ, ವ್ಯವಹಾರವನ್ನು ಸರಿಯಾಗಿ ಕಲಿಯಿರಿ ಅನ್ನೋದು ನೀವು ಹೇಳುವ ಸಂದೇಶ. ಆವಾಗ ತನ್ನಿಂದ ತಾನೇ ಎಲ್ಲವೂ ಸರಿಗೊಳ್ಳುತ್ತೆ. ಆದರೆ ಮೊದಲಿಗೆನೆ ದುಡ್ಡು ದುಡ್ಡು ದುಡ್ಡು ಅಂತ ದುಡ್ಡಿನ ಹಿಂದೆ ಬೀಳಬೇಡಿ, ಆವಾಗ ಮಾತ್ರ ನಿಮಗೆ ಅದು ಸಿಕ್ಕೋದಿಲ್ಲ, ಮುಂದೋಟೋಗುತ್ತೆ ಅಂತ. ನಿಜ ನಿಜ, ತಾವು ಹೇಳೋದು ನಿಜ. ಮತ್ತು ಕಮಲಾಕರ್ ಅವರೇ, ಇದುವರೆಗೆ ತಮ್ಮ ಒಂದು ಜೀವನ, ನೀವು ಜೀವನದಲ್ಲಿ ಎದುರಿಸಿದಂಥ ಏಳು ಬೀಳುಗಳು, ಕಷ್ಟ ಸುಗ್ಗಳು, ಇದನ್ನೆಲ್ಲ ಹಂಚ್ಕೊಂಡ್ರಿ. ಮತ್ತೆ ಒಳ್ಳೊಳ್ಳೆ ಕಿವಿ ಮಾತನ್ನು ಹೇಳಿದ್ರಿ ನೀವು ಯುವಕರಿಗೆ, ಯಾವ ರೀತಿ ಇರಬೇಕು ವ್ಯವಹಾರ ಮಾಡಬೇಕಾದ್ರೆ, ಯಾವ ರೀತಿ ವ್ಯವಹಾರವನ್ನು ನಾವು ಒಲಿಸ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಅದಕ್ಕಾಗಿ ತಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ. ಸಾಹಿತ್ಯ ಅಧ್ಯಯನ ನಮಗೇನು ನೀಡಬಲ್ಲದು, ಈ ಕುರಿತಾದ ಒಂದು ಭಾಷಣವನ್ನ ಇದಾದ ನಂತರ ಚಿತ್ರಗೀತೆಗಳನ್ನ ಕೇಳಬಹುದು. ಈಗ ಮೊದಲಿಗೆ ದ.ರಾ. ವೆಂಕಟೇಶ ಮೂರ್ತಿ ಇವರು ಸಾಹಿತ್ಯ ಅಧ್ಯಯನ ನಮಗೇನು ನೀಡಬಲ್ಲದು ಅಂತ ಬರೆದು ಪ್ರಸ್ತುತಪಡಿಸುವ ಈ ಕೆಲವು ಮಾತುಗಳನ್ನು ಕೇಳಿ.
3: ಬದುಕನ್ನು ಅರ್ಥ ಮಾಡಿಕೊಳ್ಳಲು ಸಾಹಿತ್ಯ ಅತ್ಯಂತ ಉಪಯುಕ್ತ ಸಾಧನವಾಗಿದೆ. ಬರಹಗಾರ ತನ್ನೆಲ್ಲ ಅನಿಸಿಕೆಗಳನ್ನು ಅದರಲ್ಲಿ ದಾಖಲೀಕರಿಸುತ್ತಾನೆ. ಕಾಲದಿಂದ ಕಾಲಕ್ಕೆ, ದೇಶದಿಂದ ದೇಶಕ್ಕೆ, ಜನಾಂಗದಿಂದ ಜನಾಂಗಕ್ಕೆ, ವಾತಾವರಣದಿಂದ ವಾತಾವರಣಕ್ಕೆ ಬರಹಗಾರನ ಬರಹದ ರೀತಿ ನೀತಿಗಳು ಬದಲಾಗುತ್ತಿರುತ್ತವೆ. ಆತ ಮನೋರಂಜನೆಗಾಗಿ, ಸಮಾಜವನ್ನು ತಿದ್ದುವುದಕ್ಕಾಗಿ, ಉತ್ತಮ ಸಂಸ್ಕೃತಿ ನಿರ್ಮಾಣಕ್ಕಾಗಿ, ಉತ್ತಮ ರಾಜಕೀಯಕ್ಕಾಗಿ, ಮೌಲ್ಯಗಳ ಜೀವಂತಿಕೆಗಾಗಿ, ದೇಶಭಕ್ತಿಗಾಗಿ, ಮಾತಾಪಿತೃಗಳ ವಾತ್ಸಲ್ಯಕ್ಕಾಗಿ, ತ್ಯಾಗಕ್ಕಾಗಿ, ಹೀಗೆ 10 ಹಲವಾರು ಕಾರಣಗಳಿಗಾಗಿ ಸಾಹಿತ್ಯವನ್ನು ಸೃಷ್ಟಿಸುತ್ತಾನೆ. ಒಂದು ಜನಾಂಗದ ಆತ್ಮ ಪರಿಚಯ ಮಾಡಿಕೊಳ್ಳಬೇಕಾದರೆ ಸಾಹಿತ್ಯ ಅಧ್ಯಯನವು ಒಂದೇ ರಾಜಮಾರ್ಗ. ಸಾಹಿತ್ಯ ಅಧ್ಯಯನವು ನಮಗೆ ಸ್ನೇಹಿತನಂತೆ ವರ್ತಿಸುತ್ತದೆ. ಸಾಹಿತ್ಯಕ್ಕೆ ಇಂತಹದೇ ಜಾತಿ, ಜನಾಂಗ, ಧರ್ಮ ಎಂಬ ಕಟ್ಟುಪಾಡು ಇರುವುದು. ಒಂದು ಸುಸಂಸ್ಕೃತ ನಾಗರಿಕ ಸಮಾಜವನ್ನು ಸೃಷ್ಟಿಸಬೇಕಾದರೆ ನಿರಂತರ ಅಧ್ಯಯನ ಅಗತ್ಯವಾದುದಾಗಿದೆ. 12ನೇ ಶತಮಾನದಲ್ಲಿ ತಲೆದೋರಿದ್ದ ಸಮಸ್ಯೆಗಳೇ ಇಂದಿಗೂ ಇವೆ. ಜಾತಿ ವ್ಯವಸ್ಥೆ, ಮೂಢನಂಬಿಕೆ, ಸ್ತ್ರೀ ಶೋಷಣೆಗಳು, ಪ್ರಾಣಿ ಬಲಿ ಮುಂತಾದ ಮೌಢ್ಯಗಳನ್ನು ಬೆಳೆಸಿಕೊಂಡು ಬಂದಿರುವುದು. ಅವುಗಳಿಗೆಲ್ಲ ವಚನಕಾರರು ತಮ್ಮ ವಚನಗಳ ಮೂಲಕ ಸಮಾಜವನ್ನು ತಿದ್ದುವ ಪ್ರಯತ್ನವನ್ನು ಮಾಡಿದರು. ನಂತರ ಬಂದ ದಾಸ ಸಾಹಿತ್ಯವು ಸಹ ಭಕ್ತಿಯ ಮೂಲಕ ಸಮಾಜದಲ್ಲಿ ಇದ್ದ ಮೌಢ್ಯಗಳನ್ನು ಕಿತ್ತೊಗೆಯಲು ಪ್ರಯತ್ನಿಸಿತು. ನಂತರ 20ನೇ ಶತಮಾನದಲ್ಲಿ ಆರಂಭದಲ್ಲಿ ಬಂದ ನವೋದಯ, ನವ್ಯ, ಪ್ರಗತಿಶೀಲ, ಬಂಡಾಯ, ದಲಿತ ಸಾಹಿತ್ಯ ಕೃತಿಗಳು ಜನರನ್ನು ಆಕರ್ಷಿತರನ್ನಾಗಿ ಮಾಡಿದವು, ಸಮಾಜದ ಪರಿವರ್ತನೆಗೆ ಕಾರಣವೂ ಆದವು. ಕನ್ನಡದ ಕಣ್ವರಾದ ಬಿಎಂ ಶ್ರೀ ಅವರು ಹೊಸ ತೆರನಾದ ಸಾಹಿತ್ಯವನ್ನು ಬೆಳಕಿಗೆ ತರುವ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ನವೋದಯದ ಅರುಣೋದಯವನ್ನು ಮೂಡಿಸಿದರು. ಓದುಗರನ್ನು ತಮ್ಮೆಡೆಗೆ ಸಾಹಿತ್ಯದ ಹೊಸತನವನ್ನು ಹುಟ್ಟುಹಾಕಿದರು. ಅದರಂತೆ ನವ್ಯ ಕಾವ್ಯದ ಸೃಷ್ಟಿಯಾಯಿತು. ಇಲ್ಲಿಯೂ ಪ್ರಕೃತಿಯನ್ನು ಕೇವಾಗಿರಿಸಿಕೊಂಡು ರಚಿಸಿದ ಕವಿತೆಗಳು ಭಾವ ತೀವ್ರತೆಯನ್ನು ಹೆಚ್ಚಿಸುವುದರ ಜೊತೆಗೆ ಸಾಹಿತ್ಯದಲ್ಲಿ ಸೃಜನಾತ್ಮಕತೆಯನ್ನು ಸೃಷ್ಟಿಸಿತು. ಯಾವುದೇ ಒಂದು ಭಾಷೆಯಲ್ಲಿ ದೇಶದಲ್ಲಿ ಬರೆದ ಸಾಹಿತ್ಯವನ್ನು ಅಧ್ಯಯನ ಮಾಡುವ ದೃಷ್ಟಿಯಿಂದ ಅವುಗಳು ರಚನೆಯಾದ ಕಾಲ, ದೇಶ, ಕವಿ, ಮತ, ಜನಾಂಗ, ಮೌಲ್ಯ ಇವೆಲ್ಲವನ್ನ ಕ್ರೋಢೀಕರಿಸಿದರೆ

0: ಜನಾಂಗದ ಚಿಂತನೆ, ಸಂಸ್ಕೃತಿ, ನಿಲುವುಗಳ ದಾಖಲುಗಳು ದೊರೆತು ಮುಂದಿನ ಜನಾಂಗ ದೇಶವನ್ನು ಹೇಗೆ ಕಟ್ಟಬೇಕೆಂಬ ಚಿಂತನೆಗೆ ಸರಿಯಾದ ದಿಕ್ಕು ದೊರೆತಂತಾಗುತ್ತದೆ. ಸಾಮಾಜಿಕ ಚಿಂತನೆ, ಸಾಹಿತ್ಯಿಕ ಅಭಿರುಚಿ ಇವುಗಳನ್ನು ಅಧ್ಯಯನ ಮಾಡುವುದು ಇದರ ಘನ ಉದ್ದೇಶವಾಗಿರುತ್ತದೆ. ಸಾಹಿತ್ಯ ಅಧ್ಯಯನದಿಂದ ಒಂದು ದೇಶದ ಭಾಷೆಯ ಹಿರಿಮೆ, ಗರಿಮೆ ಎಲ್ಲವೂ ಗೊತ್ತಾಗುತ್ತದೆ. ಸಾಹಿತ್ಯ ಅಧ್ಯಯನವು ಒಂದು ರೀತಿಯ ರಸಪಯಣವಾಗಿದೆ ಎಂದರೆ ತಪ್ಪಾಗಲಾರದು. ಕೆರೆ, ಹಳ್ಳ, ಬಾವಿಗಳು ಮೈದೊಗೆದರೆ ಗೊರಚೆಗಳನ್ನು ಕಾಣಬಹುದು, ವಾರಿದಿ ಮೈದೊಗೆದರೆ ರತ್ನಗಳನ್ನು ಕಾಣಬಹುದು. ಹೀಗೆ ಸಾಹಿತ್ಯಾಧ್ಯಯನವನ್ನು ಮಾಡುತ್ತಾ ಹೋದಂತೆ ನಿತ್ಯ ಜೀವನದಲ್ಲಿ ಅನುಭವಿಸುವ ಅರಳತೆ ಮತ್ತು ಕಠಿಣತೆ ಎಲ್ಲವನ್ನ ಶ್ರೀಸಾಮಾನ್ಯನಿಂದ ಹಿಡಿದು ಸಿರಿವಂತನವರೆಗೆ ಕಾಣಬಹುದಾಗಿದೆ. ಇದಕ್ಕಾಗಿ ನಿರಂತರ ಶ್ರದ್ಧೆ, ಗುರಿ ಬೇಕಾಗುತ್ತದೆ. ಸಾಹಿತ್ಯಾಧ್ಯಯನವು ಹೆಚ್ಚು ಮಾಡಿದಂತೆ ಪ್ರಾಣಿಗಳ ಅವಸ್ಥೆಯಿಂದ ಹಿಡಿದು ಮನುಷ್ಯನ ಅವಸ್ಥೆಗೆ ಬಂದು ಆದ ಎಲ್ಲ ಬದಲಾವಣೆಗಳು ಗೋಚರಿಸುತ್ತವೆ. ಹೀಗೆ ಮನುಷ್ಯ ಶಿಲಾಯುಗದ ಮಾನವನಾಗಿ ಬದುಕಿ ಹೊಸ ಶಿಲಾಯುಗದಂತೆ ನಡೆದ ಜೀವನದ ಮಾರ್ಪಾಡುಗಳನ್ನು ಕಂಡುಕೊಳ್ಳುತ್ತಾನೆ. ಮನುಷ್ಯನ ದೈನಂದಿನ ಬದುಕಿನಲ್ಲಿ ಒಂದೇ ಬಗೆಯ ವ್ಯವಹಾರಗಳು ಬೇಸರ ಉಂಟು ಮಾಡಬಹುದು. ಇಂತಹ ಸಮಯದಲ್ಲಿ ಸಾಹಿತ್ಯ ಪ್ರಕಾರವಾದ ಜನಪದ ಸಾಹಿತ್ಯದಲ್ಲಿ ಬರುವ ಧಾನ್ಯಗಳನ್ನು ಕುಟ್ಟುವುದು, ಕೇರುವುದು ಹಬ್ಬ ಹರಿದಿನಗಳಲ್ಲಿ ಬದುಕಿನ ಬೇಸರದ ಸಮಯದಲ್ಲಿ ಹಾಡು ಕವಿತೆಗಳ ಮೂಲ ತನ್ನ ಕಷ್ಟಗಳನ್ನು ಮರೆಯಲು ಇದು ನೆರವಾಗುತ್ತದೆ. ದೇಸಿ ಸಾಹಿತ್ಯವೆನಿಸಿದ ಜನಪದ ಸಾಹಿತ್ಯ ಒಂದು ಮೌಖಿಕ ಸಾಹಿತ್ಯವಾಗಿದ್ದು ಅದು ಬಾಯಿಂದ ಬಾಯಿಗೆ ಹರಿಬಂದ ಸಾಹಿತ್ಯ ಕ್ರಮವಾಗಿದೆ. ಕಥೆಗಳು, ಗೀತೆಗಳು, ಒಗಟುಗಳು, ಗಾದೆಗಳು, ಲಾವಣಿಗಳು, ನೃತ್ಯಗಳು, ಪೌರಾಣಿಕ ಐತಿಹ್ಯಗಳು ಹೀಗೆ ಹಲವಾರು ವಿಧಗಳ ಮುಖಾಂತರ ಇಂದು ಶಿಷ್ಟ ಸಾಹಿತ್ಯದ ರೂಪ ಪಡೆಯುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಜನಪದ ಸಾಹಿತ್ಯವು ಮೌಖಿಕ ಸಾಹಿತ್ಯವಾದುದರಿಂದ ಜನಪದರ ನೆನಪಿನ ಶಕ್ತಿ ಅಗಾಧವಾಗಿದೆ. ಅವರು ಅವಿದ್ಯಾವಂತರಾದರೂ ವಾಕ್ಯಗಳನ್ನು ನಿರ್ಮಿಸುವ ಕಲೆ ಅದ್ಭುತವಾದುದಾಗಿದೆ. ಗ್ರಾಮೀಣ ಸಂಸ್ಕೃತಿ, ಕಲೆ, ಹಾಡುಗಾರಿಕೆ, ನೃತ್ಯ, ನಾಟಕ ಎಲ್ಲವೂ ವಿಭಿನ್ನತೆ ಹಾಗೂ ಮೌಲ್ಯದಿಂದ ಕೂಡಿರುತ್ತದೆ. ಇವೆಲ್ಲವುಗಳ ಅಧ್ಯಯನದಿಂದ ಹೊಸತನದ ಚೈತನ್ಯ ಮೂಡಿದಂತಾಗುತ್ತದೆ. ಗ್ರಾಮೀಣ ಸಂಸ್ಕೃತಿ ವಿನಾಶದ ಹಾದಿಯಲ್ಲಿದೆ. ಇದಕ್ಕೆ ಕಾರಣ ಪಾಶ್ಚಾತ್ಯ ಸಂಸ್ಕೃತಿಯ ಮಾಯೆ ಎನ್ನಬಹುದಾಗಿದೆ. ಹಾಗಾಗಿ ಜನಪದ ಸಾಹಿತ್ಯಾಧ್ಯಯನವು ಇಂದು ಮಹತ್ವದ್ದಾಗಿದೆ. ಸಾಹಿತ್ಯ ಅಧ್ಯಯನವನ್ನು ಕೆಲವರು ತಮ್ಮ ಮುಖ್ಯ ಕಸುಬನ್ನಾಗಿಸಿಕೊಂಡು ತಮ್ಮ ಭಾವ ತೀವ್ರತೆಯನ್ನು ಈ ಮೂಲಕ ಅರಿಯಲು ಯತ್ನಿಸುತ್ತಾರೆ. ಜನರು ತಮ್ಮ ಹೊಸ ಅನುಭವಕ್ಕೆ ತಕ್ಕಂತೆ ಹೊಸ ಜೀವನವನ್ನು ಸೃಷ್ಟಿಸುತ್ತಾರೆ. ಹಾಗಾಗಿ ಜನ ಬೆಳೆದಂತೆ ಸಾಹಿತ್ಯದ ಆಸಕ್ತಿ ಬೆಳೆಸಿಕೊಂಡಂತೆ ಸಾಹಿತ್ಯಾಧ್ಯಯನವೂ ಸಹ ಅವರಿಗೆ ನೆರವಾಗುತ್ತದೆ. ಸಾಹಿತ್ಯ ಮತ್ತು ಜೀವನ ಎರಡಕ್ಕೂ ನಿಕಟ ಸಂಬಂಧವಿದೆ. ಸಾಹಿತಿ ತನ್ನ ಸಾಹಿತ್ಯದಲ್ಲಿ ಸುಖ, ಸಂತೋಷ, ಅತೃಪ್ತಿ, ಕಾಮ, ಕ್ರೋಧ ಈ ಎಲ್ಲಕ್ಕೂ ಸ್ಥಾನ ನೀಡುತ್ತಾನೆ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾಗಿರುವ DVG ಅವರ ಮಂಕುತಿಮ್ಮನ ಕಗ್ಗ ಹಾಗೂ ಸರ್ವಜ್ಞ ಕವಿಯ ತ್ರಿಪದಿಗಳು ಶ್ರೀಸಾಮಾನ್ಯನ ನೈಜ ಬದುಕಿಗೆ ಹಿಡಿದ ಕನ್ನಡಿಯಂತಿವೆ. ಸಮಾಜದಲ್ಲಿ ಬದುಕಿರುವ ಪ್ರತಿಯೊಬ್ಬನಿಗೂ ನೀತಿ, ನಿಯಮ, ಜೀವನ ಕ್ರಮ ಎಲ್ಲವನ್ನ ತಿಳಿಸುವ ಮಹತ್ವದ ಕೃತಿ ಎನಿಸಿಕೊಂಡಿವೆ. ಅದರಂತೆಯೇ ಜೀವನದ ಎಲ್ಲ ಆಗು ಹೋಗುಗಳನ್ನ ಸಾಂಸಾರಿಕ ಬುಕು, ಆರೋಗ್ಯ, ದಾಂಪತ್ಯ, ಶಿಕ್ಷಣ, ಆಹಾರ ಮುಂತಾದ ಎಲ್ಲ ವಿಚಾರಗಳ ಬಗ್ಗೆ ಮೌಖಿಕವಾಗಿ ಸಾರಿದ ಸರ್ವಜ್ಞ ಕವಿಯ ತ್ರಿಪದಿಯ ಸಾಹಿತ್ಯ ಪ್ರತಿಯೊಬ್ಬರ ಬದುಕಿನಲ್ಲಿ ಅಳವಡಿಸಿಕೊಳ್ಳಬಹುದಾದ ಅಂಶಗಳಾಗಿವೆ. ವ್ಯಕ್ತಿ ಬದುಕಿನಲ್ಲಿ ಏನೆಲ್ಲ ಅನುಭವಿಸಬಹುದೋ ಅವೆಲ್ಲವನ್ನು ಸಾಹಿತ್ಯದಲ್ಲಿ ಸೃಜಿಸಿದರೆ ವ್ಯಕ್ತಿ ಅನುಭವಿಸುತ್ತಾನೆ. ಅದಕ್ಕಾಗಿಯೇ ಜೀವನದ ಏರಿಳಿತಗಳೆಲ್ಲ ಸಾಹಿತ್ಯದ ಏರಿಳಿತಗಳಾಗುತ್ತವೆ. ಸಾಹಿತ್ಯ ಎಂಬುದು ಮನುಷ್ಯನ ಒಂದು ಅವಿಭಾಜ್ಯ ಅಂಗವಾಗಿದೆ. ಸಾಹಿತ್ಯ ಅಧ್ಯಯನವು ಹಿಂದಿನ ಇತಿಹಾಸ, ಸಂಸ್ಕೃತಿ, ನಾಗರಿಕತೆ, ಆಚಾರ ವಿಚಾರ, ಹಬ್ಬಗಳ ಆಚರಣೆ, ಸಾಮಾಜಿಕ ವ್ಯವಸ್ಥೆ, ಕುಟುಂಬಗಳ ಬಗ್ಗೆ ತಿಳಿಸುವ ರಾಜಮಾರ್ಗವಾಗಿದೆ. ಉದಾಹರಣೆಗೆ ರಾಷ್ಟ್ರಕವಿ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮುಂತಾದ ಕಾದಂಬರಿಗಳು ಸುಮಾರು 50 ವರ್ಷದ ಹಿಂದಿನ ಕಾಲಘಟ್ಟದ ಮಲೆನಾಡಿನ ಪರಿಸರ ಮತ್ತು ಸುಂದರ ಬದುಕಿನ ಚಿತ್ರವನ್ನು ಕಟ್ಟಿಕೊಡುತ್ತದೆ. ಅದರಂತೆಯೇ ಕನ್ನಡದ ವರಕವಿ ಬೇಂದ್ರೆ ಅವರ ದೇಸಿ ಕಾವ್ಯಗಳು, ಕೋಟಾ ಶಿವರಾಮ ಕಾರಂತರ ಯಕ್ಷಗಾನ ಪ್ರಸಂಗಗಳು ಮತ್ತು ವೈಜ್ಞಾನ ಲೇಖನಗಳು ಇತ್ಯಾದಿ. ಸಾಹಿತ್ಯಾಧ್ಯಯನವು ನಿಂತ ನೀರಾಗದೆ ಕಾಲದಿಂದ ಕಾಲಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆಯಾಗುತ್ತಾ ಹಲವಾರು ಸ್ವರೂಪಗಳನ್ನು ಪತ್ತಾಸಾಗುತ್ತದೆ. ಸಾಹಿತಿ ಕೃತಿ ರೂಪದಲ್ಲಿರುವುದನ್ನು ಸಾಮಾನ್ಯನಿಗೆ ತಲುಪಿಸುವ ಉದ್ದೇಶದಿಂದ ನಾಟಕ, ಹಾಡು, ಚಲನಚಿತ್ರಗಳ ರೂಪದಲ್ಲಿ ನೀಡುತ್ತಾ ನೈಜವಾದ ರಸಾಸ್ವಾದವನ್ನು ಉಣಬಡಿಸುತ್ತಾ ತಾನೂ ಆನಂದವನ್ನು ಪಡೆಯುತ್ತಾನೆ. ಆಗ ಮಾತ್ರ ಅದು ಸಾಹಿತ್ಯ ಅಧ್ಯಯನ ಮಾಡಿದ ಸಾಫಲ್ಯತೆಯನ್ನು ಪಡೆದಂತಾಗುತ್ತದೆ. ಸಾಹಿತ್ಯಾಧ್ಯಯನವು ಮನುಷ್ಯನಿಗೆ ಸಂತೋಷ ನೀಡುವುದಷ್ಟೇ ಅಲ್ಲದೆ ಮನುಷ್ಯನ ಬಾಳಿನ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿದೆ. ಸಾಹಿತ್ಯ ಅಧ್ಯಯನ ಮಾಡಿದಂತೆಲ್ಲ ಅದರ ಆಸ್ತಿಯನ್ನ ಕೆರಳಿಸುವ ಅಂಶದಿಂದಾಗಿ ವ್ಯಕ್ತಿ ಆಕರ್ಷಿತನಾಗುತ್ತಾನೆ. ಸಾಹಿತ್ಯವು ಒಬ್ಬ ವ್ಯಕ್ತಿಯ ಬಾಳಿನ ದಿಕ್ಕನ್ನು ಬದಲಿಸಬಲ್ಲದೆಂದು, ನರನನ್ನು ನಾರಾಯಣನನ್ನಾಗಿ ಮಾಡಲದೆಂದು, ಒಬ್ಬ ಹೇಡಿಯನ್ನು ಶೂರನನ್ನಾಗಿ ಮಾಡಬಲ್ಲದೆಂದು, ಸಂಪೂರ್ಣ ಸಾಮಾಜಿಕ ಬದಲಾವಣೆ ತರುವಂತಹ ದಿವ್ಯ ಶಕ್ತಿ ಸಾಹಿತ್ಯಕ್ಕಿದೆ. ಯಾವುದೇ ಒಬ್ಬ ವ್ಯಕ್ತಿ ಹುರಿದ ಬುದ್ಧಿವಂತನಾಗಿರುವುದಿಲ್ಲ, ಆದರೆ ಬೆಳೆದಂತೆಲ್ಲ ಚಿಂತನ ಮಂಥನಗಳಿಂದ, ನಿರಂತರ ಅಧ್ಯಯನದಿಂದ ಉತ್ತಮ ನಾಗರಿಕನಾಗಿರುವುದಷ್ಟೇ ಅಲ್ಲದೆ ಶ್ರೇಷ್ಠ ವ್ಯಕ್ತಿಗೆ ರೂಪುಗೊಳ್ಳುವ ಹಾಗೂ ಬಲಿಷ್ಠ ನಾಗರಿಕ ಸಮಾಜವನ್ನು ಸೃಷ್ಟಿಸುವ ಶಕ್ತಿ ಇರುವುದು ಈ ಅಧ್ಯಯನ ಎಂದರೆ ತಪ್ಪಾಗಲಾರದು. ಸಾಹಿತ್ಯವು ಬುದ್ಧಿಯನ್ನು ಮುಟ್ಟುವುದಕ್ಕಿಂತ ಹೆಚ್ಚಾಗಿ ಹೃದಯವನ್ನು ಮೀಟುತ್ತದೆ.
1: ಇದುವರೆಗೂ ಸಾಹಿತ್ಯ ಅಧ್ಯಯನ ನಮಗೇನು ನೀಡಬಲ್ಲದು, ಈ ಕುರಿತು ಮಾತನಾಡಿದವರು ದ.ರಾ. ವೆಂಕಟೇಶ ಮೂರ್ತಿ. ಈಗ ಚಿತ್ರಗೀತೆಗಳನ್ನ ಕೇಳೋಣಂತೆ. ಮೊದಲಿಗೆ ಕೇಳಿ ಮಲೆಯ ಮಾರುತ ಚಿತ್ರದ ಈ ಗೀತೆ. ಸಂಗೀತ ವಿಜಯ ಭಾಸ್ಕರ್, ಸಾಹಿತ್ಯ ಚಿ ಉದಯಶಂಕರ್, ಕೇಳುವ ಕಂಠ ಕೆ ಜೆ ಯೇಸುದಾಸ್ ಅವರದ್ದು.

ಇದೀಗ ಮೂಡಿಬರುವ ಈ ಗೀತೆ ಶ್ರೀಗಂಧ ಚಿತ್ರದ್ದು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು. ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

ನೀವು ಕೇಳುವ ಈ ಗೀತೆ ಲವ್ ಇನ್ ಮಂಡ್ಯ ಚಿತ್ರದ್ದು. ಸಾಹಿತ್ಯ ಅನೂಪ್ ಸೀಲಿನ್ ಅವರದ್ದು. ಕೇಳಿಬರುವ ಕಂಠ ಚಿತ್ರ ಹಾಗೂ ರಾಜೇಶ್ ಕೃಷ್ಣನ್ ಅವರದ್ದು.

ಈಗ ಓಂ ಚಿತ್ರದ ಒಂದು ಗೀತೆ ಕೇಳಿ ಬರುವ ಸಿರಿಕಂಠ ಡಾಕ್ಟರ್ ರಾಜ್ಕುಮಾರ್ ಅವರದ್ದು. ಈ ಗೀತೆಯನ್ನ ರಚಿಸಿ ಇದಕ್ಕೆ ಸಂಗೀತ ಒದಗಿಸಿದ್ದಾರೆ ಹಂಸಲೇಖಾ.

ಈ ಗೀತೆ ಪಲ್ಲಕ್ಕಿ ಚಿತ್ರದ್ದು. ಕೇಳಿಬರುವ ಕಣ್ಣ ಚಿತ್ರ ಹಾಗೂ ರಾಜೇಶ್ ಅವರವು, ಸಂಗೀತ ಗುರುಕಿರಣ್.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಜೆ ಪುರುಷೋತ್ತಮ ಅವರು ತಮ್ಮ ಕೃಷಿ ಅನುಭವವನ್ನ ಹಂಚಿಕೊಳ್ತಾ ಇದ್ದಾರೆ. ಇವರನ್ನ ಮಾತನಾಡಿಸ್ತಾ ಇದ್ದಾರೆ ಎಸ್ ಸುಬ್ರಹ್ಮಣ್ಯ.
1: ರೈತ ಮಂದವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಮೈಸೂರು ಸಮೀಪ ಇರುವಂತಹ ಕಡಕೊಳದಲ್ಲಿ ತೋಟಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರುವಂತಹ ಜಯಪ್ಪ ಅವರ ಮಗ ಪುರುಷೋತ್ತಮ ಅವರು. ಇರೋ 7 ಎಕರೆ ಪ್ರದೇಶದಲ್ಲಿ ತೆಂಗು, ಅಡಿಕೆ, ಬಾಳೆ, ಅರಿಶಿನ, ಜಾಯಿಕಾಯಿ ಮರಗಳು, ಮಾವು, ಹಲಸು, ನಿಂಬೆ ಈ ರೀತಿಯ ಬೆಳೆ ವೈವಿಧ್ಯತೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯ ಕೃಷಿಯನ್ನು ಇವರು ಮಾಡ್ಕೊಂಡು ಬರ್ತಾ ಇದ್ದಾರೆ. 2 ರಾಸುಗಳನ್ನು ಇಟ್ಕೊಂಡಿದ್ದಾರೆ. ಸಮೃದ್ಧವಾಗಿ ಇರುವಂತಹ ಪ್ರದೇಶ, ಯಾಕಂದರೆ ಇಲ್ಲಿ ನೀರಿನ ವ್ಯವಸ್ಥೆ ಇದೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ವಿದ್ಯುತ್ ಸಮಸ್ಯೆಯಿಂದ ಅವರಿಗೆ ನೀರಿನ ಪೂರೈಕೆಯಲ್ಲಿ ತೊಂದರೆ ಆಗ್ತಾ ಇದೆ. ಅಷ್ಟಿದ್ದು ಸಹ ಕೃಷಿನೇ ನಂಬಿ ಬದುಕ್ತಾ ಇದ್ದಾರೆ. 2 ಮಕ್ಕಳು, ಅವರು ಸಹ ಒಬ್ಬ ಮಗ, ಇನ್ನೊಬ್ಬ ಮಗಳು, ಸಣ್ಣ ಕುಟುಂಬ. ಈ ಕುಟುಂಬ ಪೂರ್ತಿ ಒಂದು ಕೃಷಿಯ ಕಾಯಕದಲ್ಲಿ ಇದೆ. ಅವರನ್ನು ಮಾತಾಡಿಸಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಪುರುಷೋತ್ತಮ.
2: ನಮಸ್ಕಾರ ಸರ್.
1: ಜಯಪ್ಪ ಅವರು ನಿಮ್ಮ ತಂದೆ, ಅವರು ನಿಮಗೆ ಕೃಷಿಯ ಪ್ರಾರಂಭದ ಪಾಠಗಳನ್ನು ಕಲಿಸ್ಕೊಟ್ರು. ವ್ಯಾಪಾರ ಮಾಡ್ತಿದ್ರು, ಜೊತೆಗೆ ಕೃಷಿ ಮಾಡ್ತಾಯಿದ್ರು. ನೀವು ಮಾತಾಡ್ತಾ ಹೇಳಿದ್ರಿ, ಅವರು ಅರಿಶಿನ ಬೆಳೀತಾ ಇದ್ರು. ನಮ್ಮ ತಂದೆ ಪ್ರಾರಂಭ ಮಾಡಿದಂಥ ಅರಿಶಿನದ ಬೆಳೆ ಏನಿದೆ ಅದನ್ನು ನಾನು ಇನ್ನೂ ಬಿಟ್ಟಿಲ್ಲ, ಇಷ್ಟು ವರ್ಷ ಕಾಲ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ ಅಂತ. ಸುಮಾರು ಕೃಷಿ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತಾಗ ನೀವು?
2: ನಾನು SLC ಓದಾದ್ಮೇಲೆ ನಾನು ಬಂದು ಜಮೀನು ಸೇರಿದೆ. ನಾನು ಅಲ್ಲಿಂದನೂ ನಾನು ವ್ಯವಸಾಯ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಇವತ್ತು ವ್ಯವಸಾಯನೇ ಮಾಡ್ತಾ ಇದ್ದೀನಿ.
1: ಈಗ ನಿಮಗೆ ಆಗ 2 ಆಯ್ಕೆ ಇತ್ತು, ವ್ಯಾಪಾರ ಮಾಡ್ತಾ ಇದ್ರು ಅಂತಂದೆ, ಕೃಷಿನೂ ಮಾಡ್ತಾ ಇದ್ರು, ವ್ಯಾಪಾರ ಕಡೆಗೂ ಹೋಗುವಂತ ಅವಕಾಶ ಇತ್ತು. ಆದರೂ ಕೃಷಿ ಬಗ್ಗೆನೇ ನೀವು ಈ ಕಡೆ ಬಂದ್ರಿ. ಏನಾಗ್ಲೂ ಕೃಷಿ ಬಗ್ಗೆ ಆಸಕ್ತಿ ಇತ್ತ? ಹಿಂಗೆ ಯಾವ ಥರ ಇತ್ತು ಆವತ್ತಿನ ಒಂದು ಕೃಷಿ ವಾತಾವರಣ? ಈಗ ಏನು ಬದಲಾವಣೆಗಳು ನೋಡ್ತಾ ಇದ್ರಿ ನೀವು?
2: ನಾವು ಅವಾಗ ಎಲ್ಲ ಒಟ್ಟಿಗೆ ಇದ್ದೋ, ನಾವು ಓದ್ತಿದ್ದೋ, ಮಿಡ್ಲ್ ಸ್ಕೂಲಲ್ಲಿ ಓದ್ಬೇಕಾದ್ರೂ ನಮಗೆ ಕೃಷಿ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ. ಅವಾಗ ಎಲ್ಲ ಒಟ್ಟು ಕುಟುಂಬ, ನಮ್ಮ ತಾತ, ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ ಅವರೆಲ್ಲರೂ ದೊಡ್ಡ ಕುಟುಂಬ. ಅವಾಗ
1: ಎಷ್ಟು ಜನ ಇದ್ರು ಮನೇಲಿ?
2: ಎಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ ಒಂದು 20-25 ಜನ. ಅಣ್ಣ, ದೊಡ್ಡಪ್ಪ, ಚಿಕ್ಕಪ್ಪ ಮಕ್ಕಳು, ಅವ್ರು ದೊಡ್ಡವರೆಲ್ಲ ಸೇರೋದು ಜಾಸ್ತಿ ಆಗ್ತಾರೆ. ಅಲ್ಲಿಂದ ನಮ್ಗೆ ಸ್ವಲ್ಪ ಆಸಕ್ತಿ. ನಾವು ಸ್ಕೂಲ್ ಬಿಟ್ಟರೆ ಸಾಕು, ಶನಿವಾರ ಅಂದರೆ ಜಮೀನು ನೀರು. ಆವಾಗ ನಾವು ಆಗಳೇನು ಮಾಡ್ತಾರೆ, ನಾವು ಮಾಡಕ್ಕೆ ಹೋಗ್ಬೇಕು. ಒಂದು ಏರು ಉಳಿದ್ರೆ ನಾವು ಏರು ಉಳಕ್ಕೆ ಹೋಗ್ಬೇಕು, ಗಾಡಿ ಹೊಡೆದ್ರೆ ನಾವು ಅವ್ರ ಜೊತೆ ಗಾಡಿ ಹೊಡಿಬೇಕು. ಈ ಥರ ನಮಗೆ ಖುಷಿ. ಅಲ್ಲಿಂದನೂ ನಮಗೆ ಅದು ರೂಢಿಯಾಗಿ ಅದೊಂದು ಅನುಭವ ಆಗಿ ಇವತ್ತು ರೈತರಲ್ಲಿ ಕೆಲಸ ಏನು ಮಾಡ್ತೀವಿ, ಯಾರು ಏನು ಮಾಡ್ತಾರೆ ಅನ್ನೋದು ಬೇರೆಯವ್ರು ಮಾಡೋದನ್ನ ಹೋಗ್ಬೇಕಾದ್ರೆ ಅವ್ರಿಗೆ ಹೇಳ್ಕೊಡ್ಬೋದು, ಇದು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತದೆ, ಈ ವ್ಯವಸಾಯ ಈ ಥರ ಮಾಡಿದ್ರೆ ಹಿಂಗೆ ಮಾಡ್ಬೋದು ಅಂತ. ನಾವು ಎಷ್ಟೋ ಜನಕ್ಕೆ ನಾವೇ ಹೇಳ್ತೀವಿ, ನಾವು ಅವ್ರ ಕಡೆಯಿಂದ ನಾವು ಯಾವ್ದನ್ನು ಹೇಳ್ಸ್ಕೊಂಡು ಮಾಡೋದಿಲ್ಲ. ನಮ್ಮ ಅನುಭವದಲ್ಲಿ ಏನಾದ್ರೆ ನಾವು ಹೇಳಿ ಅವ್ರಿಗೆ ನಾವೇ ಹೇಳ್ತೀವಿ ಅವ್ರು ಈ ಥರ ಮಾಡಿ ಅಂತ. ಎಷ್ಟೋ ಜನ ಇಲ್ಲಿ ಅಕ್ಕಪಕ್ಕ ರೈತರುಗಳಿದ್ದಾರೆ, ನಾವೇನಾದ್ರು ಅರಿಶಿನ ಹಾಕಿದ್ರೆ ನಿಮ್ಮ ಸಾವುಕಾರರು ಬೆಳೀತಾರೆ, ನಮ್ಗೆ ಯಾವ್ದನ್ನು ಗುಟ್ಟೆ ಬಿಟ್ಕೊಡಲ್ಲ, ನಿಮ್ಮದು ಒಳ್ಳೆ ಇಳುವರಿ ಬತ್ತೆ, ನಾವು ಆ ಪಕ್ಕದಲ್ಲೆಲ್ಲ ಹಾಕ್ತಾರೆ, ಆದರೆ ನಮ್ಮ ಹತ್ರ ಆ ಥರ ಬರೋಲ್ಲ, ರೋಗ ಬತ್ತೆ ಅಂತ. ನಾನು ಏನು ಹೇಳ್ತೀನಿ, ಅವ್ರು

0: ನಾನು ಮಾಡೋದನ್ನೆಲ್ಲ ಹೇಳಿದ್ರು ಅವ್ರು ನಂಬಲ್ಲ, ನಮಗೆ ಒಂಥರ ಹೇಳ್ಬಿಡ್ತಾರೆ ಅಂತಾರೆ. ನಾನು ಯಾವತ್ತೂ ರೈತರು ಕೆಟ್ಟದ್ ಬಯಸಲ್ಲ.
1: ಈಗ ಹೇಳಿ, ನೀವು ಹೇಳಿದ್ ಒಳ್ಳೇದೇ ಆಯ್ತು, ಈ ರೇಡಿಯೋ ಮೂಲಕನೇ ಹೇಳ್ಬಿಡಿ. ನಿಮ್ಮ ಅದನ್ನ ಚೆನ್ನಾಗಿ ಗೊತ್ತಾಗಿದೆ ಅಂದರೆ, ಯಾವ ಥರ ನೀವು ಬೆಳೆಯ ಪ್ರಾರಂಭದಿಂದ ಬಿತ್ತನೆ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಹಿಡಿದು ಮಣ್ಣು ಅದ ಮಾಡೋದ್ರಿಂದ ಹಿಡಿದು ಕೊನೆ ಕಟಾವಿನ ತನಕ ಯಾವ ಥರ ಕ್ರಮಗಳನ್ನು ಮಾಡ್ತೀರಿ ಪುಷ್ಪ?
0: ನಾನು ಒಂದು ಎಕರೆ ಅಷ್ಟಕ್ಕೆ 10-15 ಲೋಡು ದನಿನ ಗೊಬ್ಬರ ಹೊಡಿತೀನಿ ಟ್ರ್ಯಾಕ್ಟರಲ್ಲಿ. 2 ತಿಂಗಳು ಅದನ್ನ ಉಳುಮೆ ಮಾಡಿ ಮಾಡಿ ಮಾಡಿ ಮಾಡಿ ಪೌಡ್ರ್ ಥರ ಮಾಡಿ ಮಿಕ್ಸ್ ಮಾಡಿ ಇಟ್ಕೋತೀನಿ. ಅದರ ಸೀಸನ್ ಬಂದಾಗ ನಾಟಿ ಮಾಡ್ತೀನಿ, ಮೇ ಜೂನ್ ಫಸ್ಟ್ ವೀಕ್ ಒಳಗೆ. ಆವಾಗ ಯಾವ ರೋಗ ಕಾಯಿಲೆ ಕಸಲೆ ಏನೂ ಬರಲ್ಲ. ನಾನು ಅದನ್ನ ಅಂದ್ರೆ ನನ್ನ ಸ್ವಂತ, ನನ್ನ ಫ್ಯಾಮಿಲಿ ಮಾತ್ರ ಶೇರ್ ಮಾಡ್ತೀವಿ. ಯಾವ ಲೇಬರ್ನು ನಾನು ಕಡ್ಕೊಳ್ಳೋದು. 1 ಎಕರೆ ಹಾಕಿದ್ರು ನಾನು, ನನ್ನ ಮಗ, ನಮ್ಮ ಮಿಸಸ್ಸೆ, 1/2 ಎಕರೆ ಹಾಕಿದ್ರು ನಮ್ಮ ಫ್ಯಾಮಿಲಿಯವ್ರು ಮಾತ್ರ ಮಾಡ್ತೀವಿ. ಕೀಳೋದು ನಾವೇ, ಇದು ನಾವೇ, ಬೇಯಿಸೋದು ನಾವೇ, ಒಣಗಿಸೋದು ನಾವೇ, ಪಾಲಿಶ್ ಮಾಡಿ ಮಾರ್ಕೆಟ್ಗೆ ಹಾಕೋದು ನಾನೇ. ಲೇಬರ್ನ ಮಾತ್ರ ಹೆಚ್ಚು ಕಮ್ಮಿ 5-7 ವರ್ಷ ಆಯಿತು, ಲೇಬರ್ನ ಮಾತ್ರ ನಾನು ಸೇರಿಸಲ್ಲ ಯಾವುದೇ ಕಾರಣಕ್ಕೂ. ಹಾಂ, ನಮ್ಮ ಮಿಸಸ್ಸು ಕೇಳ್ತಾರೆ ಅಷ್ಟನ್ನ ಬೇಯಿಸಿದ್ರೆ ಅವರೇ ಅಡುಗೆ ಒಲೆ ಹಿಡಿದು ದಬಾಕ್ತೀವಿ, ಬಾನಿ ಹಿಡಿಬೇಕದ, ಒಣಗಿಸೋದು ಮೇಕ್ ಹಾಕೋದು ಎಲ್ಲ ನಾವೇ ಮಾಡ್ತೀವಿ, ಯಾರು ನಾವು ಲೇಬರ್ ತಗೊಳಲ್ಲ ನಾವು ಅದ್ರಲ್ಲಿ.
1: ಈಗ ಬಿತ್ತನೆ ನಿಮ್ಮದೇ ತೊಗೊಂಡ್ಬಿಡ್ತೀರ ನೀವು ಅಣ್ಣ ತಮ್ಮಂದರು?
0: ನಾವು ನಮ್ಮದೇ ಎಲ್ಲ ನಾವು ನಾವೇ ಅಡ್ಜಸ್ಟ್ ಮಾಡಿ, ಅವ್ನು ಬೇಕು ಅಂದ್ರೆ ನಾನು ತಾವು ತಗೊಳ್ತಾನೆ, ನನಗೆ ಬೇಕು ಅಂದ್ರೆ ಅವನ ಹತ್ರ.
1: ಹೇಳಿ, ಇದಕ್ಕೇನಾದ್ರು ಉಪಚಾರ ಮಾಡ್ತೀರಾ, ಬೀಜೋಪಚಾರ ಏನಾದ್ರು ಅರಶಿನದ ಬಿತ್ತನೆಗೆ?
0: ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ,
1: ಏನು ಉಪಚಾರ ಏನಿಲ್ಲ,
0: ಏನೂ ಇಲ್ಲ. ನಾವು ಹಂಗೆ ಅದು ಕಿತ್ತಿ ಒಂದು ಕಡೆ ನೆರಳಲ್ಲಿ ಲಾಟ್ ಹಾಕಿದ್ರೆ ಆ ಸೀಸನ್ಗೆ ಅದು ಮೊಳಕೆ ಬಂದಿರ್ತದೆ. ಅದು ಮೊಳಕೆ ಅಂದ್ರೆ 3-4 ಇಂಚು ಮೊಳಕೆ ಬಂದಾಗಲೇ ನಾಟಿ ಮಾಡಬೇಕು. ಯಾವತ್ತು ಅದು ನಾನು ಏಪ್ರಿಲ್ ತಿಂಗಳಲ್ಲಿ ಹಾಕ್ಬಿಟ್ಟು ನಾನೇ ಫಸ್ಟ್ ಹಾಕದೆ ಕಿತ್ಬಿಡ್ತೀನಿ ಜಲ್ದಿ ಡಿಸೆಂಬರ್ಗೆ ಅಂದ್ರೆ ಅದು ಯಾವ್ದೇ ಕಾರಣಕ್ಕೂ ಅಷ್ಟನ್ನ ಬಲ್ತಿರಲ್ಲ, ಅದ್ರ ನೀರಿನಂಶ ಇರ್ತದೆ. ಅದೇನಿದ್ರು ಶಿವರಾತ್ರಿ ಆಗ್ಬೇಕು, ಸಂಕ್ರಾಂತಿ ಟೈಮ್ಗೆ ಕೇಳ್ಬೇಕು ನಾವು ಅದ.
1: ಈಗ ನೀವು ಅದಕ್ಕೆ ಏನು ಬೆಳೆ ಬರುತ್ತೆ ಅದನ್ನು ಸ್ವಲ್ಪ ಬಿಡಿಗೆ ಅಂತಾನೆ ಎತ್ತಿಟ್ಬಿಟ್ಟಿರ್ತೀರಾ ನೀವು?
0: ಹಾಂ, ಫಸ್ಟೇ ಅದರಲ್ಲಿ ನಮ್ಗೆ ಯಾವುದು ಚೆನ್ನಾಗಿದೆ ಪಾತಿಲಿ ಕೀಳ್ತೀವಲ್ಲ, ಒಂದೊಂದು ಪಾತಿನ ಯಾವ ಪಾತಿಲಿ ಚೆನ್ನಾಗಿದೆ ಅದನ್ನ ಕಿತ್ತಿ ಸಪ್ರೇಟ್ ಇಟ್ಕೊಬಿಡ್ತೀವಿ ನಾವು. ಬಿತ್ತನೆನ
1: ಅದು ಒಂದು ಕಡೆ ಇಟ್ಟಿರ್ತೀವಿ,
0: ಹಾಂ, ಮನೆ ಹತ್ರ ನೆರಳಲ್ಲಿ ಹಾಕ್ಬಿಡ್ತೀವಿ,
1: ನೆರಳಲ್ಲಿ ಹಾಕಿರ್ತೀವಿ. ಅದಕ್ಕೆ ಏನಾದ್ರು ಮುಚ್ಚಿರ್ತೀರಾ?
0: ಏನಿಲ್ಲ, ಓಪನ್, ಗಾಳಿ ಆಡಬೇಕು, ನೆರಳಲ್ಲಿ ಇರಬೇಕಷ್ಟೇ. ಬಿಸಿಲಿಗೆ ಇಟ್ಟರೆ ಅದು ಬಿಸಿಲಿಗೆಲ್ಲ ಒಂಥರ ಬೆಂದೋದಂಗೆ ಆಯ್ತದೆ, ಆಮೇಲೆ ಅದು ವೇಸ್ಟೇ, ಅದು ಡ್ಯಾಮೇಜ್ ಏನೇ ಏನೇನು ನೆರಳಲ್ಲಿ ಇಡಬೇಕು. ಅದು ಆಮೇಲೆ ಫಸ್ಟ್ ಕ್ಲಾಸ್ ಬರುತ್ತೆ, ಅದು ಮೊಳಕೆ ಬಂದಲ್ಲೇ ಹಾಕ್ಬೇಕು.
1: ಆಮೇಲೆ ಬೆಳವಣಿಗೆ ಹಂತದಲ್ಲಿ ಏನು ಅದು ಇದು ರೋಗ ಈಗ ಏನು ಬರಲ್ಲ?
0: ನಾನು ಇದುವರೆಗೂ ರೋಗ ನೋಡಿಲ್ಲ, ಅದಕ್ಕೆ ಔಷಧಿ ಹೊಡೆದಿಲ್ಲ, ಏನು ಮಾಡಿಲ್ಲ. ನನ್ನ ಅನುಭವದಲ್ಲಿ ನಾನು ನಮ್ಮ ತಂದೆ ಸ್ಟಾರ್ಟ್ ಮಾಡಿದಂಗಿಂದ ಇವತ್ತವರೆಗೂ ನಿಲ್ಸಿಲ್ಲ ಅಷ್ಟ.
1: ಈಗ ಇದೆಲ್ಲ ನಿಮ್ಮ ತಂದೆ ಮಾಡಿದ ಪದ್ಧತಿಗಳೇ ನೀವು ಮಾಡ್ತಿರೋದಾಗ?
0: ಎಲ್ಲ ಸೇಮ್ ಅದೇ,
1: ಏನು ಬದಲಾವಣೆ ಇಲ್ಲ,
0: ಏನೂ ಇಲ್ಲ. ಅವ್ರು ಏನು ದಾರಿ ತೋರಿಸಿದ್ರು ಅದೇ ದಾರಿಲಿ ನಾವು ನೆಡ್ಕೊಂಡು ಹೋಗ್ತಾ
1: ಇದ್ದೀವಿ. ಈಗ ಪುರುಷೋತ್ತಮ ಅವರೇ, ನೀವು 53 ವರ್ಷ ಈಗಲೂ ಸಹ ಸಣ್ಣ ಹುಡುಗರಂಗೆ ನೀವು ತೆಂಗಿನ ಮರ ಹತ್ತಿರಂತೆ, ಅದಕ್ಕೆ ಕೀಳ್ತಿರಂತೆ, ಇದೆಲ್ಲ ಹೆಂಗೆ?
0: ಅದು ನಮಗೆ ಅದು ಮೊದಲಿಂದ ಕರಗದ ಆಗ್ಬಿಡದೆ, ಅದು ಅಭ್ಯಾಸ. ಅದು ಮಾಡಲಿಲ್ಲ ಅಂತ ನಾವು ಒಂದು ದಿನ ಮಾಡಲಿಲ್ಲ ಅಂದರೆ ಒಂಥರ ಜಡಿದ್ಬಿಡುತ್ತೆ ಮೈ. ಆ ಕೆಲಸನ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಕು, ಕಂಪಲ್ಸರಿ. ಅದೊಂದು ಅಭ್ಯಾಸ ಆಗ್ಬಿಡುತ್ತೆ ನಮಗೆ. ಆ ಸೀಸನ್ಗೆ ನಾವು ಕೈಯಾಕೆ ಕೆಲಸ ಮಾಡಲೇಬೇಕು.
1: ಈಗ ನಿಮ್ಮ ದಿನಚರಿ ಹೆಂಗೆ ಶುರು ಆಗುತ್ತೆ? ತೋಟದ ಕೆಲಸಗಳಲ್ಲಿ ಏನೆಲ್ಲ ಮಾಡ್ತೀರಿ ನೀವು ಬೆಳಗ್ಗೆ ಸಂಜೆ ತನಕ ಹೇಳಿ?
0: ನಾನು ಬೆಳಗ್ಗೆ ಎದ್ದರೆ ಫಸ್ಟು ಹಾಲು ಕರಿತೀನಿ, ಹಾಲು ಕರೆದು ಡೈರಿಗೆ ತೊಗೊಂಡೋಗ್ತೀನಿ. ಮನೆಗೆ ಎಷ್ಟು ಬೇಕಷ್ಟು ಇಟ್ಕೊಂಡು 2 ಹಸ ಇದೆ. ಆಮೇಲೆ ಬಂದು ತಿಂಡಿ ತಿಂದು 10 ಗಂಟೆ ಮೇಲೆ ನನ್ನ ಕೆಲಸ ಶುರು ಮಾಡ್ತೀನಿ. ಉಳುಮೆ ಇದ್ರೆ ಟ್ರ್ಯಾಕ್ಟರ್ ತಗೊಂಡು ಉಳುಮೆ ಮಾಡ್ತೀನಿ, ಇಲ್ಲ ಅಂದ್ರೆ ಕ್ಲೀನಿಂಗ್ ಇದ್ರೆ ಮಿಷಿನ್ ಇದೆ, ಒಂದು ಕಟಿಂಗ್ ಮಿಷಿನ್, ಗ್ರಾಸ್ ಕಟಿಂಗ್, ಅದರಲ್ಲಿ ಎಲ್ಲ ಸೆತ್ತೆ ಗಿತ್ತೆ ಹೊಡ್ಕೊಂಡು ಕ್ಲೀನ್ ಮಾಡ್ಕೊಂಡಿರ್ತೀನಿ. ಕೆಲಸ ಏನೂ ಇಲ್ಲ ಅಂದ್ರೆ ಆರಾಮಾಗಿ ಮನೇಲಿರ್ತೀವಿ, ಗಂಡ ಇರ್ತೀವಿ. ಕೆಲಸ ಇದ್ರೆ ಆ ಕೆಲಸ ತೀರಿಸ್ಬೇಕು ಅಂತ ಮನ್ಸು ಮಾಡಿದ್ರೆ ಅವತ್ತಿಗೆ ತೀರ್ಬೇಕು ಕೆಲಸ. ನಾನು
1: ಕುಟುಂಬದವರೆಲ್ಲ ಸೇರಿಕೊಂಡು
0: ಮಾಡ್ತೀವಿ.
1: ಇನ್ನು ಸಾವಯವ ಅಂಶಗಳು ವರ್ಷ ವರ್ಷವೂ ಜಾಸ್ತಿ ಆದಷ್ಟು ಮಣ್ಣಿಗೂ ಒಳ್ಳೆಯದು, ಬೆಳೆಗೂ ಒಳ್ಳೆಯದು, ಎಲ್ಲ ದೃಷ್ಟಿಯಿಂದನೂ ಅದು ಒಳ್ಳೆಯದು, ಖರ್ಚು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ. ನಿಮ್ಮಲ್ಲಿ ಇರುವಂತಹ ತ್ಯಾಜ್ಯಗಳು ಅವುಗಳ ನಿರ್ವಹಣೆ ಹೆಂಗ ಮಾಡ್ತೀರಿ?
0: ಏನು ಅದೇ ಈ ಕಸ ಕಡ್ಡಿ ಎಲ್ಲ ಅಲ್ಲಲ್ಲೇ ಬಿಟ್ಬಿಡ್ತೀವಿ. ಅದ ಏನೇ ಕಸ ಇದ್ರು ಅಲ್ಲಿ ಎಲ್ಲೆಲ್ಲಿ ಇರುತ್ತೋ ಅಲ್ಲಲ್ಲೇ ಕೊಳಿತಾ ಇರ್ತದೆ. ಅದು ಅದ್ರ ಜಾಸ್ತಿ ಕೊಳೆದಿದ್ದ ದಿಂಡುಗಳೆಲ್ಲ ತಂದು ಒಂದ್ ಕಡೆ ಸ್ಟೋರ್ ಏನ್ಬಿಡ್ತೀವಿ. ಯಾವ್ದನ್ನ ಈ ಮರದ್ದು ಇರದ್ದು ಕಡ್ಡಿ ಕಸ ಇರ್ತಾವಲ್ಲ, ಅವೆಲ್ಲ ಮಿಕ್ಕಿದ್ದವೆಲ್ಲ ಕೊಳತ್ರೆ ಅಲ್ಲೇ ಕೊಳಿತದೆ. ಅದು 1 ಟೈಮಲ್ಲಿ ಮಾತ್ರ ಉಳುಮೆ ಮಾಡಿಸ್ತೀವಿ ನಾವು. ಜಾಸ್ತಿ ಗಲೀಜು ಇರ್ತಲ್ಲ ಅವಾಗ, ಅದು ಅಲ್ಲೇ ಗೊಬ್ಬರ ಆಗೋಯ್ತು. ಅದು
1: ಅರಶಿನ ಎಷ್ಟು ಪ್ರದೇಶದಲ್ಲಿ ಹಾಕ್ತೀರಾ ಪ್ರತಿ ವರ್ಷ ನೀವು?
0: ನಾನು 1 ಎಕರೆ ಮಿನಿಮಮ್ 1 ಎಕರೆ ಹಾಕಿ ಹಾಕ್ತೀನಿ. ನಾನು ಕಮ್ಮಿ ಏನಾರ ಸ್ವಲ್ಪ ರಿಸ್ಕ್ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಕಮ್ಮಿ ಮಾಡ್ತೀನಿ, ಇಲ್ಲ ಅದು ಮಾಡಬೇಕು ಅಂದ್ರೆ ತಿರ್ಗಾ 1 ಎಕರೆ ಜಾಸ್ತಿ 1 ಎಕರೆ ಹಾಕಂತೀನಿ. ಆ ಥರ ನನ್ನ
1: ಪಾಸ್. ಈಗ ರಿಸ್ಕ್ ಜಾಸ್ತಿ ಆಯಿತು ಅಂದರೆ ಹೆಂಗೆ?
0: ರಿಸ್ಕ್ ಅಂದರೆ ಲೇಬರ್ ಇಬ್ಬರು ಇಲ್ಲ, ನಮ್ಮ ಮನೆಗಳಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಆಗ್ಬಿಟ್ರೆ ಆ ಟೈಮ್ ನೋಡಿ ನಾನು ಸ್ವಲ್ಪ ಕಮ್ಮಿ ಮಾಡಿಬಿಡ್ತೀನಿ. ಹಾಂ, ಏನು ಕೆಲಸ ಇಲ್ಲ ಅನ್ನೋದಾದರೆ ಬಿಡು ಇದೇ ಇರಲಿ ಅನ್ನೋದಾದರೆ 1 ಎಕರೆ

0: ಎಲ್ಲ ಹಾಕ್ತೀನಿ, ಒಂದು ಎಕರೆ ಮಿನಿಮಮ್ ಒಂದು ಎಕರೆ ಅಂತೂ ಇದ್ದೇ ಇರ್ತದೆ ನನಗೆ.
1: ನೀವೊಂದು ಮಾತು ಹೇಳಿದ್ರಿ, ನಾವೇ ಅದನ್ನು ಕಟಾವ್ ಮಾಡ್ಕೋತೀವಿ, ಆಮೇಲೆ ಬೇಯಿಸ್ಕೋತೀವಿ, ಪಾಲಿಶ್ ಮಾಡ್ತೀವಿ ಅಂತ ಹೇಳಿ, ಅದೆಲ್ಲ ಹೆಂಗೆ ಮಾಡೋದು? ಪಾಲಿಶ್ ಮಾಡೋದು ಅಂದರೆ ಹೆಂಗೆ?
0: ಪಾಲಿಶ್ ಅಂದರೆ ಒಣಗಬೇಕು, ಅದು ಅರಿಶಿನ ಬೇಯಿಸಿ ಒಂದು 20 ದಿನ ಗಂಟ ಬಿಸಿಲಲ್ಲಿ ಡ್ರೈ ಆಯ್ತದೆ. ಡ್ರೈ ಆದಮೇಲೆ ಅದಕ್ಕೆ ಪಾಲಿಶ್ ಮಿಷಿನ್ ಇದೆ ಒಂದು, ಅದಕ್ಕೆ ಹಾಕ್ಬಿಟ್ಟು ಒಂದು ಅವರು ಪಾಲಿಶ್ ಆದರೆ ಮಾಮೂಲಿ ಮಾರ್ಕೆಟ್ಗೆ ರೆಡಿ, ಅದು ಅಂಗಡಿಲಿ ಏನು ಸೇಲ್ ಮಾಡ್ತಾರೆ ಅಷ್ಟು ಕಲರ್ ಕರೆಕ್ಟಾಗಿ ಬಂದ್ಬಿಡ್ತದೆ. ಪ್ಯೂರು ಅಂದರೆ ಅಂಗಡಿಗಳಲ್ಲೆಲ್ಲ ಮಾಡೋದೆಲ್ಲ ಬಣ್ಣ ಕಟ್ಟಿ ಅವ್ರು ಮಾರ್ತಾರೆ, ನಮ್ಮ ಅರಿಶಿನ ಮಾತ್ರ ಪ್ಯೂರ್ ಆಗಿರುತ್ತೆ ಯಾವಾಗಲೂ.
1: ಈಗ ನೀವು ಪಾಲಿಶ್ ಮಾಡಿಸೋದು ಎಲ್ಲಿ?
0: ನಮ್ಮಲ್ಲೇ ನಾವೇ ಮಾಡ್ಕೋತೀವಿ, ನಮ್ಮ ತೋಟದಲ್ಲೇ ಮಿಷಿನ್ ಇದೆ, ಇಲ್ಲೇ ಇದೆ,
1: ಹಾಂ. ಆ
0: ಅಲ್ಲೇ
1: ಮಿಷಿನ್
0: ಮಾಡ್ತೀವಿ.
1: ಏನಾಗುತ್ತೆ ಆ ಮಿಷಿನಲ್ಲಿ ಅದು?
0: ಅದು ಕ್ಲೀನಾಗಿ ಎಲ್ಲ ಅದು ಗಲೀಜೆಲ್ಲ ಸಹಿತ ಹಳದಿ ಕಲರ್ ಮಾಮೂಲಿ ಏನಿರುತ್ತೆ ಮಾರ್ಕೆಟ್ಗೆ ರೆಡಿ ಇರ್ತದೆ.
1: ಹ್ಞೂ. ಸೊ ಅದನ್ನ ನೀವು ಮಾರಾಟ ಮಾಡ್ತೀವಿ?
0: ಹಾಂ, ನಾವು ತಗೊಂಡೋಗಿ ಮಾರಾಟ ಮಾಡ್ತೀವಿ.
1: ಏನು ರೇಟ್ ಸಿಕ್ಕಿತ್ತು ನಿಮಗೆ?
0: ನಮಗೆ ಹೋದ ಸರಿ 6,000 ರೂಪಾಯಿ, 6,000 ರೂಪಾಯಿ ಸಿಕ್ತು.
1: ಹ್ಞೂ.
0: ಇವತ್ತು ಮಾರ್ಕೆಟ್ ಅದೇ ರೇಟ್ ಇದೆ, ಹೆಚ್ಚು ಕಮ್ಮಿ ಒಂದು 6-7 ವರ್ಷದ ಮೇಲಿಂದು ಬರೀ ಇದೇ ರೇಟ್ ಇದೆ,
1: ಏನು ಬದಲಾವಣೆ ಇಲ್ಲ,
0: ಏನೂ ಇಲ್ಲ.
1: ಆದರೂ ನೀವು ಆ ಬೆಳೆನ ಹಾಕದ್ ಬಿಟ್ಟಿಲ್ಲ?
0: ಬಿಟ್ಟಿಲ್ಲ, ಇವತ್ತಿಗೂ ಹಾಕ್ತೀನಿ, ನಾನಿರೋವರೆಗೂ ಅಷ್ಟ ಮಾತ್ರ ಬಿಡಲ್ಲ.
1: ಏನ ಬೆಳೆ ಬಗ್ಗೆ ಪ್ರೀತಿನ ಅಥವಾ ನಿಮ್ಮ ತಂದೆ ಹೇಳ್ತಿದ್ದ?
0: ಅದು ನಮ್ಮ ತಂದೆ ಮಾಡ್ಕೊ ಬಂದಿರೋದು, ನಾನು ಬಿಡಲ್ಲ. ನಾನು ನಿಂಬೆ ಆಗಲಿ, ರಸ ಆಗಲಿ, ಅರಿಶಿನ ಆಗಲಿ, ಇವೆಲ್ಲನೂ ನಮ್ಮ ತಂದೆ ಬಾಳೆನೂ ಹಾಕ್ತಿದ್ರು, ಅದಾಗಲಿ ಇವೆಲ್ಲನೂ ಹಾಕೊಂಡು ಹಾಕೊಂಡು ಬತ್ತಾಯಿದ್ದೀನಿ. ನಾವಾಗಲಿ ನನ್ನ ತಮ್ಮದಿರಾಗಲಿ ಈ ಬೆಳೆಸ್ಕೊಳ್ ಮಾತ್ರ ಬಿಡಲ್ಲ.
1: ಈಗ ರೇಟ್ ಸಿಕ್ತು ಅಂದ್ರಲ್ಲ ನೀವು, 6,000 ರೂಪಾಯಿ ಅದು ಪರವಾಗಿಲ್ಲ ಅಂತ ಹೇಳಿಸ್ತಾ ನಿಮಗೆ ಹಾಕಿರೋ?
0: ಪರವಾಗಿಲ್ಲ ಅನ್ನಕ್ಕೆ, ನಾವು ನಮ್ಮ ಸ್ವಂತ ನಾವು ಮಾಡೋದ್ರಿಂದ ನಮಗೇನು ಲಾಸ್ ಆಗಲ್ಲ. ಆಳು ಕಾಳು ಕಟ್ಕೊಂಡು ಮಾಡ್ತೀವಿ ಅಂದರೆ ನಾವು ಮಾಡಿರೋ ಖರ್ಚಿಗಿಂತ ಮೇಲೆ ಕೈನಿಂದ ಹೊಟ್ಟ ಬಿಡುತ್ತೆ. ಹ್ಞೂ. ನಾವು ಸ್ವಂತ ಮಾಡೋದ್ರಿಂದ ನಮಗೇನು
1: ಈಗ ಹಾಗಾದರೆ ಕೃಷಿ ಲಾಭದಾಯಕ ಅಲ್ಲ ನಿಮ್ಮ ಪ್ರಕಾರ?
0: ಅಲ್ಲ.
1: ಬಾಳೆ ಬೆಳೆಗೆ ಸಂಬಂಧಪಟ್ಟಂಗೆ ಹೆಂಗೆ, ಏನು ನಿಮ್ಮ ಅನುಭವ? ಈಗ ಯಾವ ತಳಿ ಹಾಕ್ಸಿದ್ರಿ, ಅದರ ನಿರ್ವಹಣೆ ಯಾವ ಥರ ಮಾಡ್ತೀವಿ?
0: ನಾವು ಏಲಕ್ಕಿ ಜಾಸ್ತಿ ಬೆಳೆಯೋದು, ಬೇರೆ ಹಾಕಿದ್ರೆ ನಮಗೆ ಅಷ್ಟೊಂದು ಬರಲ್ಲ, ಬೇರೆ ಹಾಕಿದ್ರೆ ಸ್ವಲ್ಪ ರೋಗ ಜಾಸ್ತಿ. ಯಾವುದು ಈ ಸಾರು ಬಾಳೆ ಹಾಕಿ, ನೀವು ರಸಬಾಳೆ ಹಾಕಿ, ಈ ಏಲಕ್ಕಿ ಆದರೆ ಸ್ವಲ್ಪ ರೋಗ ಕಮ್ಮಿ ಅದಕ್ಕೆ. ಆದ್ರೆ ನಾನು ಅದು ಆಗ್ಲಿಂದ ಐಟಮ್ ಐಟಮ್ ಬೇರೆ ಬೇರೆ ಹಾಕತ್ತೀನಿ, ಒಂದೊಂದು ಬ್ಯಾಚ್ ಬ್ಯಾಚು. ಒಂದರಲ್ಲಿ ರೇಟ್ ಸಿಕ್ಕಲಿಲ್ಲ ಅಂದರೆ ಇನ್ನೊಂದು ಬ್ಯಾಚಲ್ಲಿ ರೇಟ್ ಸಿಗ್ಬೇಕು ನನಗೆ. ಅದು 10 ರೂಪಾಯಿ ಆಗಲಿ, 20 ರೂಪಾಯಿ ಆಗಲಿ, ಅಂದರೆ ಬಾಳೆನಂತೂ ಬಿಡಲ್ಲ, ನಾನು ಹಾಕ್ತೇ ಇರ್ತೀನಿ ನಾನು ಅದು.
1: ಬಾಳೆ ಬಿಡಲ್ಲ, ಅರಿಶಿನವನ್ನು ಬಿಡಲ್ಲ. ಹ್ಞೂ. ಈಗ ತೆಂಗು ಅಡಿಕೆ ಬಗ್ಗೆ ಹೇಳಿ, ಅದರಲ್ಲಿ ನಿಮ್ಮ ಅನುಭವ ಏನು, ಏನು ಇಳುವರಿ ಬರ್ತಾ ಇದೆ, ಯಾವ ಥರ ಮಾರುಕಟ್ಟೆ ಒಂದು ವ್ಯವಸ್ಥೆ ನೀವು ಮಾಡ್ತೀರಿ?
0: ಈ ಅಡಿಕೆ ಆದರೆ ನಾವು ಸ್ವಂತ ಮಾಡ್ತೀವಿ ನಾವೇ, ಅದು ಸ್ವಂತ ಮಾಡೋದ್ರಿಂದ ನಮಗೆ ಅದೇನು ಗೊತ್ತಾಗಲ್ಲ.
1: ಹ್ಞೂ. ಹ್ಞೂ.
0: ಈ ತೆಂಗು ಅಂದರೆ ಅದೇ ಖರ್ಚು ಜಾಸ್ತಿ, ತೆಂಗಲ್ಲಿ ಮಾತ್ರ.
1: ಹ್ಞೂ.
0: ತೆಂಗು ಅಂದರೆ ಅವ್ರಿಗೆ ಬೇರೆ, ಊಡೋರಿಗೆ ಬೇರೆ, ಆಳುಗಳು ಕರ್ಕೊಂಡ್ಬಂದ್ರೆ ಅವ್ರ ಕೂಲಿ.
1: ಹ್ಞೂ.
0: ಇದರಿಂದ ಖರ್ಚು ಜಾಸ್ತಿ. ಅದು ರೇಟ್ ಸಿಕ್ಕಿದ್ರೆ ತೆಂಗಲ್ಲಿ ಕೊಟ್ಟರು ನಮಗೇನು ಲಾಸ್ ಆಗಲ್ಲ. ಇವತ್ತಿನ ರೇಟ್ಗೆ 10 ರೂಪಾಯಿ ರೇಟ್, ನಾವು ಎಲ್ಲರೂ ಲೇಬರ್ ಖರ್ಚು ಮಾಡಿಸ್ತೀವಿ ಅಂದರೆ ನಮಗೆ ಲಾಸು. ಅಡಿಕೆದು ಹಂಗಲ್ಲ, ಅಡಿಕೆ ನಾವೇ ಸ್ವಂತ ಮಾಡ್ತೀವಿ, ಅದನ್ನ ಇಟ್ಕೊಂಡು ಮಾರಿದ್ರು ಏನು ಲಾಸ್ ಇಲ್ಲ ನಮಗೆ.
1: ಹೇಳಿ, ಅಡಿಕೆ ಯಾವ ಥರ ನೀವು ಏನೆಲ್ಲ ಸಂಸ್ಕರಣೆ ಮಾಡ್ತೀರಿ? ಅದರ ಕಿತ್ತಾದ್ಮೇಲೆ,
0: ನಾವು
1: ಕಟಾವಾದ್ಮೇಲೆ
0: ಕಿತ್ತರೆ ನಾವೇ ಸುಲಿತೀವಿ ಸ್ವಂತ, ನಾವೇ ಸುಲಿದು ಬೇಯಿಸಿ ಒಣಗಿಸಿ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೋತೀವಿ. ಅದು ರೇಟ್ ಬಂದಾಗ ತಗೊಂಡೋಗಿ ಮಾರ್ತೀವಿ. ಅದು
1: ಏನು ರೇಟ್ ಸಿಕ್ಕಿತ್ತು
0: ನಮಗೆ? 30-40 ಸಾವಿರ ರೂಪಾಯಿ ಅಂಟು ಮಾರಿದ್ದೀನಿ ನಾನು ಕುಂಟಲ್. ನಾನು 8,000 ರಿಂದ 40,000 ರೂಪಾಯಿ ಅಂಟು ಕೊಟ್ಟಿದ್ದೀನಿ.
1: ಅದನ್ನು ನಾವು ಗಮನಿಸಿ ಯಾವಾಗ ರೇಟ್ ಇದೆ
0: ಆವಾಗ, ಅದು ನಮಗೆ ಸ್ಟಾರ್ಟಿಂಗಲ್ಲಿ ಈ ಅನುಭವ ಕಮ್ಮಿ. ಆವಾಗ ನಾವೇನು ಮಾಡಿವೋ ಅಂದರೆ ಸ್ಟೋರೇಜ್ ಮಾಡ್ತಿರ್ಲಿಲ್ಲ, ಅಲ್ಲಿ ಕೀಳೋದು ಅಲ್ಲಿ ಕೊಟ್ಬಿಡೋದು ಹಂಗೆ ಮಾಡ್ತಿದ್ದೋ. ಆ ಸ್ವಲ್ಪ ಅನುಭವ ಆದಾಗ ನಮಗೆ ಗೊತ್ತಾಯಿತು ನಾವು ಈ ಟೈಮ್ಗೆ ಕಿತ್ತು ಅದು ಇಷ್ಟು ತಿಂಗಳಿಟ್ಟರೆ ಆವಾಗ ರೇಟ್ ಸಿಗುತ್ತೆ ಅಂತ. ಆಮೇಲೆ ನಮಗೆ ಅದು ಅನುಭವ ಆದಮೇಲೆ ನಾವು ಅದನ್ನ ಸ್ಟೋರೇಜ್ ಮಾಡಿಟ್ಟು ಆ ಯಾವ ಸೀಸನ್ಗೆ ಮಾರ್ಬೋದು ಅನ್ನೋದು ಗೊತ್ತಾಗೋಯ್ತು, ಆವಾಗ ನಾವು ಮಾರ್ತೀವಿ ಮಾರ್ಕೆಟ್.
1: ಇದೆಲ್ಲ ಹಾಗಾದ್ರೆ ಮನೇಲೆ ಮಾಡ್ಕೋಬಹುದು ಅಂತ ನಿಮ್ಗೆ?
0: ನಾವು ಸ್ವಂತ ಮಾಡ್ಬೋದು.
1: ಹೇಳಿ, ಹೆಂಗ್ ಮಾಡ್ಬೇಕು ಅದನ್ನ?
0: ಅದೇನು ಅಡಿಕೆ ಕೀಳ್ತೀವಿ ನಾವೇ ಸ್ವಂತ, ಕಿತ್ತು ಸುಲಿಬೇಕು. ಸುಲಿಯೋದು ಅಂದ್ರೆ ನಾವು ಅಡಿಕೆ ಕಿತ್ತು ಹಸಿಕಾಯಿನ 3-4 ದಿನದೊಳಗೆ ಸುಲಿಲಿಲ್ಲ ಅಂದ್ರೆ ಈ ಕಣ್ಣು ಕೊಳತು ಬಿಡ್ತದೆ ಯಾವುದು ಅಡಿಕೆ, ಆಮೇಲೆ ಸುಲಿಯೋದು ಕಷ್ಟ. ಅದಕ್ಕೆ ಇಲ್ಲ ಅಂದ್ರೆ ನಾವು ಸ್ವಂತ ಕರೆಕ್ಟ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಲೇಬರ್ ಕರೆದು ಮಾಡ್ತೀನಿ ಅಂದ್ರೆ ಅವ್ರ ಖರ್ಚು ಜಾಸ್ತಿ. ಅದಕ್ಕೆ ನಮ್ಗೆ ಈ ಅನುಭವ ಇರೋದ್ರೆ ನಾವೇ ಕಿತ್ತು ಎಷ್ಟು ಬೇಕು ದಿನಕ್ಕೆ ಅಷ್ಟೇ ಕೀಳೋದು, ನಾವು ಕಿತ್ತು ಲಾಟ್ ಹಾಕೋಣಲ್ಲ, ಆ ತೀರದ ಮೇಲೆ ತಿರ್ಗಾ ಕೀಳ್ತೀವಿ. ಏನಂದ್ರೆ ಜಾಸ್ತಿ ಕಿತ್ತು ಹಾಕ್ಬಿಟ್ರೆ ನಾವು ಸುಲಿಯೋ ಗಂಟೆ ಟೈಮ್ ಆಗ್ಬಿಟ್ರೆ ಅದು ಕಣ್ಣು ಕೊಳಕ್ ಬಿಡ್ತದೆ.
1: ಈಗ ಸಾಮಾನ್ಯ ಒಂದು ದಿನದಲ್ಲಿ ಎಷ್ಟು ಸುಲಿತೀರಿ?
0: ನಾವು ದಿನಕ್ಕೆ ಒಂದು ದಿನಕ್ಕೆ ಒಂದು 6 ರಿಂದ 7 ಮೂಟೆ ಅಷ್ಟು ಅಡಿಕೆ ಕಿತ್ಕೊಳ್ತೀವಿ. ಅದು ಒಂದು ದಿನ ಒಂದು ಮಧ್ಯಾಹ್ನಕ್ಕೆ ಸುಲಿದು ಬಿಟ್ಟಿದೆ.
1: ಗಂಡ ಹೆಂಡತಿ
0: ಗಂಡ ಹೆಂಡತಿ ಮಗ ಒಂದು ಲೇಬರ್ ಇಟ್ಕೊಂಡಿದ್ದೀನಿ ಸುಲಿಯೋಳು, ಲೇಬರ್ ಕರೆಸ್ತೀನಿ.
1: ನಾಲ್ಕು ಜನ ಕೂತ್ರೆ ಅಷ್ಟು ಮಾಡ್ಬಿಡ್ತೀವಿ.
0: ಒಂದು ದಿನ ಒಂದು ಮಧ್ಯಾಹ್ನಕ್ಕೆ ಕ್ಲೋಸ್.
1: ಅದನ್ನ ಬೇಯಿಸೋದು ಯಾವಾಗ?
0: ಅದು ಎಲ್ಲ ಒಂದ್ಸರಿ ಎಲ್ಲ ಕಿತ್ತು ಸುಲಿದಾದ್ಮೇಲೆ ಒಂದು 3-4 ದಿನಕ್ಕೆ ಒಂದ್ಸರಿ ಬೇಯಿಸ್ಬೇಕಾಗ್ತೀವಿ.
1: ಹ್ಞೂ. ಬೇಯಿಸೋದು ಹೆಂಗೆ? ಅದು
0: ಬೇಯಿಸೋದು ಅಂದರೆ ದೊಡ್ಡದೊಂದು ಸಿಲ್ಲು ಅಲ್ಯೂಮಿನಿಯಂ ಮಂಡೆ ಇರ್ತದೆ, ಅದಕ್ಕೆ ನೀರು ತುಂಬಿ ಚೆನ್ನಾಗಿರೋ ನೀರು ಹಾಕಿ ಸೌದೆ ಹಾಕಿ ಉರಿ.

0: ಹಾಕಿ ಸುಲ್ದಿರ ಅಡಿಕೆ ಸುರಿದು ಆಮೇಲೆ ಬೇಯಿಸಿ
1: ಎಷ್ಟೊತ್ತು ಅದು
0: ಒನ್ ಅವರ್ ಒಂದು ಕುದಿ ಒಂದು ಚೆನ್ನಾಗಿ ಕುದ್ದು ಒಂದು ಒನ್ ಅವರ್ ಕುದ್ರೆ ಸಾಕು, ನೀರು ಕಾಯ್ದು ಒನ್ ಅವರ್ ಕುದ್ಬಿಟ್ರೆ ಸಾಕು, ನೀಟಾಗಿ ಬೇಯಿಸಿ ಆಮೇಲೆ ಒಣಗಾಕ್ಬೇಕು. ಮಳೆ ಬಂದ್ರೆ ಮಾತ್ರ ಅದು ಸ್ವಲ್ಪ ನೆನೀತದೆ, ಅದಕ್ಕೆ ನಾವು ತಾರ್ಪಲ್ಗಳೆಲ್ಲ ಇಟ್ಕೊಂಡಿದ್ದೀವಿ, ಅದು ಮಳೆ ಬಂದ್ರೆ ನೆನೆ.
1: ಎಷ್ಟು ದಿನ ಒಣಗಬೇಕಾಗಾರ ಅದು?
0: ಅದು ಒಂದು 20 ದಿನ ಬೇಕು ಒಣಗ್ಬೇಕಾರೆ.
1: ತೇವಾಂಶ ಪೂರ್ತಿ ಹೋಗ್ಬೇಕು
0: ಹೋಗ್ಬೇಕು ಅಂದ್ರೆ
1: ಪರೀಕ್ಷೆ ಮಾಡೋದು
0: ಅದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದು ಒಂದು ಕತ್ತರಿ ಇರ್ತದೆ, ಕಟ್ ಮಾಡಿ ನೋಡ್ತೀವಿ ಅಡಿಕೆ ಕಟ್ ಮಾಡೋ ಕತ್ತರಿಲಿ, ಅವಾಗ ಗೊತ್ತಾಗ್ಬಿಡುತ್ತೆ ನಮ್ಗೆ
1: ಒಳಗಡೆ ಹಸಿ ಇದೆಯೋ
0: ಹಸಿ ಇದೆಯೋ ಇಲ್ವೋ ಅಂತ. ಅದು ಒಣಗಬೇಕು ಅಂದ್ರೆ ಹಂಗೆ ಬಿಡ್ತೀವಿ, ಒಂದು 20-25 ದಿನ ಅಂತೂ ಬೇಕು, ಫುಲ್ಲು ಡ್ರೈ ಆಗ್ಬೇಕಾರೆ.
1: ಆಮೇಲೆ ಅದನ್ನ ಒಂದ್ ಕಡೆ
0: ನಾವು ಒಂದ್ ಕಡೆ ಇಟ್ಟು ಯಾವಾಗ ಮಾರ್ಕೆಟ್ ಸ್ಟಡಿ ಮಾಡ್ತಾ ಇರ್ತೀವಿ ನಾವು ಫೋನ್ ಮಾಡಿ ಮಾಡಿ, ಏನಾರ ಜಂಪ್ ಆಗ ಬಿಟ್ಟಿದ್ರೆ ಹಂಗೆ ಇಡ್ತೀವಿ, ಏನಾರ ಜಂಪ್ ಆಗಲ್ಲ ಅನ್ನೋದಾದ್ರೆ ಆಮೇಲೆ ತಗೊಂಡು ಮಾರ್ಕೆಟ್ ಹಾಕ್ತೀವಿ.
1: ಮಾರ್ಕೆಟ್ ತಗೊಂಡು ಹೋಗ್ತಿದ್ದಂಗೆ ಅವ್ರಿಗೆ ಇದೆಲ್ಲ ಪರೀಕ್ಷೆ ಮಾಡ್ತೀವಿ.
0: ಅವರು ಅಷ್ಟೇ ಸೇಮ್, ನಾವು ಏನ್ ಕಟ್ ಮಾಡಿ ನೋಡ್ತೀವಿ ಸೇಮ್ ಕಟ್ ಮಾಡಿ
1: ನೋಡ್ತಾರೆ ಒಣಗಿದೆಯಾ
0: ಇಲ್ಲ ಅಂತ. ಸ್ವಲ್ಪ ಪಸ್ಮಿ ಇದ್ರೆ ರೇಟ್ ಕಮ್ಮಿ ಮಾಡ್ತಾರೆ, ಅವ್ರು ಒಣಗಿಸ್ಲೇಬೇಕಲ್ಲ ಅದ, ಅವ್ರಿಗೂ ಟೈಮ್ ತಗತ್ತೆ. ಕರೆಕ್ಟ್ ಡ್ರೈ ಇದ್ರೆ ಒಳ್ಳೆ ರೇಟ್ ಕೊಡ್ತಾರೆ ನಮ್ಗೆ. ಅದು ದಾದಾ ನೋಡಿ ಕೇಳ್ಬೇಕದ.
1: ಈಗ ಇದ್ರಲ್ಲೂ ತೆಂಗೆ ಆಗ್ಲಿ ಅಡಿಕೆ ಆಗ್ಲಿ ತುಂಬಾ ಬೇರೆ ಬೇರೆ ತಳಿಗಳು ಬಂದಿವೆ, ಅವುಗಳು ಏನಾದ್ರು ಈಗ ಏನು ತೆಂಗಿನ ಮರಗಳಿದೆ ಅಡಿಕೆ ಮರಗಳಿದೆ ಹೊಸ ಮರಗಳು ಏನು ಹಾಕ್ಸಿಲ್ಲ ನೀವು?
0: ಇಲ್ಲ ಇಲ್ಲ, ನಮ್ಮ ತಂದೆ ಏನು ಹಾಕಿದ್ರು ಅದೇ ಥರನೇ ನಾವು ಅದನ್ನ ನಾಟಿನೇ ತಳಿ ಹುಡುಕ್ತೀವಿ ನಾವು ಅಡಿಕೆಯಲ್ಲಿ. ಈ ಅದ್ರಲ್ಲಿ ಹೈಬ್ರಿಡ್ ಥರ ಅವೆ ದಪ್ಪ ಬಂದ್ಬಿಡ್ತಾವೆ, ಅದು ಮಾರ್ಕೆಟಲ್ಲಿ ಕಮ್ಮಿ ರೇಟ್ ಅದು, ಅದು ದಪ್ಪ ಕಾಯಿ ಬಂದ್ಬಿಡ್ತಾವೆ. ನಾಟಿ ಗಿಡನೇ ಹುಡುಕಿ ನಾವೇ ಸೀಡ್ಸ್ ಮಾಡ್ಕೊಂಡು ನಾವೇ ಸಸಿ ಮಾಡಿ ನಾವೇ ನಾಟಿ ಮಾಡ್ತೀವಿ.
1: ಮಾಡ್ಕೋತೀರಾ ನೀವೇ?
0: ನಾವೇ ಸ್ವಂತ ನಾವೇ ಮಾಡಿ ಮಾಡ್ತೀವಿ.
1: ಎಷ್ಟು ಹೊಸ ಗಿಡ ಹಾಕಿದೀರಾ?
0: ನಾನೀಗ ಅವಲೇ ಒಂದು 500-600 ಗಿಡ ಹೊಸದಾಗಿ ಹಾಕೊಂಡಿದ್ದೀನಿ ನಾನು.
1: ಹೌದಾ?
0: ಅವಲೇ 3 ವರ್ಷ ಆಯ್ತು ಹಾಕಿ.
1: ನೀವೇ ಮಾಡ್ಕೊಂಡ್ರಿ?
0: ನಾವೇ
1: ಹೇಳಿ ಅದನ್ನ ಮಾಡ್ಕೊಳ್ಬೇಕಾದ್ರೆ ಹೆಂಗೆ ಯಾವ ತರ ಮಾಡ್ಕೊಂಡ್ರಿ?
0: ಅದು ಹಣ್ಣಾಗಿರ್ತದೆ ಗಿಡದಲ್ಲಿ, ಹಣ್ಣಾಗಿ ಸ್ವಲ್ಪ ಒಂದು 10-15-20 ಉದುರಕ್ಕೆ ಶುರು ಆದ್ರೆ ಆ ಗೊನೆ ಕಿತ್ತು ನೆಳ್ಳಲ್ಲಿ ಸ್ವಲ್ಪ ಬಾಡಿಸಿ ಅದನ್ನ ಒಂದು ಮರತರ ಹಾಕಿ ಮರಳು ಹಾಕಿ ಅದಕ್ಕೆ ನಾಟಿ ಮಾಡಿ ಸೋಸಿ ಒಂದು 3-2 ಇಂಚ್ ಬಂದಾಗ ಅದನ್ನ ಕಿತ್ತಿ ಕವರ್ ಒಳಗೆ ಹಾಕ್ಬೇಕು. ಕವರ್ಗೆ ಹಾಕಿದಾಗ ಅದು ಸೋಸಿ ಬೆಳೀತದೆ ಕವರ್ಲಿ, ಅದು ಒಂದು ಲೆವೆಲ್ಗೆ ಬಂದಾಗ ಆಮೇಲೆ ನಾಟಿ ಮಾಡ್ಬೇಕು.
1: ಎಷ್ಟು ದಿನದ ಪೈರನ್ನು ನಾಟಿ ಮಾಡಿ ಇದು ಮಾಡೋದು ಆಮೇಲೆ ಹಾಕೋದು? ಎಷ್ಟು ದಿನದ ಗಿಡ ಅದು?
0: ಅದು ಹೆಚ್ಚು ಕಮ್ಮಿ ಒಂದು 2 ವರ್ಷ ಆಗಿರ್ತದೆ, ಒಂದೂವರೆ ವರ್ಷ
1: ಇಟ್ಕೊಳ್ಳೋ
0: ಸೋಸಿ ಹಾಕಿ ಆಮೇಲೆ ನಾಟಿ ಮಾಡೋದು.
1: ಅದಕ್ಕೆ ನರ್ಸರಿ ಥರ ಮಾಡ್ಕೊಂಡಿದ್ದೀರಾ ಹೆಂಗೆ?
0: ನಾವೇ ಸ್ವಂತ ನರ್ಸರಿ ಥರ ಮಾಡ್ಕೊಳ್ತೀವಿ ನಾವು
1: ಮನೆಯಲ್ಲಿ.
0: ಮನೆಯಲ್ಲಿ ಎಲ್ಲ ನಾವೇ, ನಾವು ಯಾರೂ ಕೊಂಡಲ್ಲ, ಅಣ್ಣ ತಮ್ದಿರೆಲ್ಲ ಅವರವರೇ ಗಿಡ ಮಾಡಿ.
1: ಗೊತ್ತಾಗುತ್ತೆ ನಿಮಗೆ ಎಷ್ಟು ಬೇಕು?
0: ನಮ್ಗೆ ಗೊತ್ತಾಗ್ಬಿಡುತ್ತೆ, ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪ ಕರಗತ ಆಗ್ಬಿಡೋದು ನಮಗೆಲ್ಲ ಅನುಭವ. ತಿಳಿದಿರೋದ್ರಿಂದ ನಾವು ಮಾಡ್ಕೋತೀವಿ, ತಿಳಿದಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ.
1: ಈ ತೆಂಗು ಏನಾದ್ರು ಹೊಸ ಗಿಡಗಳು ಹಾಕಿ?
0: ಇಲ್ಲ ಇಲ್ಲ ಇಲ್ಲ ಇಲ್ಲ, ಎಲ್ಲ
1: ಮಾತ್ರ
0: ಅದು ತೆಂಗೂ ನಾಟಿನೇ, ಅಡಿಕೆನೂ ನಾಟಿನೇ.
1: ಹಾಂ, ಹೇಳಿದ್ ಹೊಸ ಗಿಡಗಳೇನಾರು ಹಾಕಿದಿರ?
0: ಇಲ್ಲ ಇಲ್ಲ ಇಲ್ಲ, ಹೊಸ ಯಾವಾಗ ಜಾಕಾಯಿ ಗಿಡ ಇದೆ.
1: ಜಾಯಿಕಾಯಿ ಹೆಂಗೆ ಮೊದಲೇ ಇತ್ತ ಅದು? ಅಥವಾ
0: ತಂದೆ ಹಾಕಿದ್ರು ಅದು ಗಿಡ, ಎರಡು ಗಿಡ.
1: ಅದಕ್ಕೇನು ವಿಶೇಷವಾಗಿ ನಿರ್ವಹಣೆ ಏನಿಲ್ಲ?
0: ಏನಿಲ್ಲ ಏನಿಲ್ಲ, ಚೆನ್ನಾಗಿ ಬತ್ತಿದ್ದ ಫಸ್ಲು, ಈ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ, ಅಂದ್ರೆ ಒಳ್ಳೆ ಫಸ್ಲು ಮಾತ್ರ ಅದು.
1: ಈಗ ಬಾಳೆ ಮತ್ತೆ ಅರಿಶಿನ ನಿಮಗೆ ಇವೆರಡು ದುಡ್ಡು ಕೊಡೋ ಬೆಳೆಗಳು, ಜೊತೆಗೆ ತೆಂಗು ಅಡಿಕೆ ಇದ್ದೇ ಇದೆ. ಹಾಲಿನ ಮಾರ್ತೀರಿ? ಡೈರಿಗೆ
0: ಹಾಕ್ತೀನಿ. ಹಸುಗಳು ನಮ್ಮ ತಂದೆ ಕಾಲದಿಂದ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಒಂದು ಕೊಂಡಲ್ಲ ನಾನು, ತಿರ್ಗಾ ಮಾರಲ್ಲ, ಎಲ್ಲ ತಗೊಂಡೋಗಿ ಚಿಕ್ಕರುಗಳು ಗಂಡುಗರುಗಳಾದ್ರೆ ಪಿಂಜರಪಲ್ಲಿಗೆ ಬಿಡ್ತೀನಿ, ಅದು ಹೊರಗಡೆ ಕುಯ್ಯೋರ್ಗೆ ಯಾರಿಗೂ ಕೊಡ ನಾನು.
1: ನಿಮ್ಮ ತಂದೆ ಕಾಲದಲ್ಲಿ ಎಷ್ಟಿತ್ತು ರಾಸುಗಳು?
0: ಅವಾಗ ಇದ್ದ ಒಂದು 6-7 ಹಸು ಇದ್ದ, ಒಂದು 3 ಜೊತೆ ಎತ್ತುಗಳಿದ್ದ, ಅವಾಗೆಲ್ಲ ಗಾಡಿ ಟೈರ್ ಗಾಡಿ, ಆಗ್ಲಿಂದ ನಾವು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ.
1: ಹಸು ಹಸು ಅಂತೂ ಇರಲೇಬೇಕು,
0: ಹಸು ಮಾತ್ರ ಇದ್ದೇ ಇರ್ತದೆ. ನಾನು ಹಸು ಮಾತ್ರ ಮಾರಲ್ಲ, ಇದಕ್ಕೆ ಕೊಂಡಲ್ಲ, ಅದರಲ್ಲಿ ಹುಟ್ಟುತ್ತಾ ಇರ್ತಾವ ಅದೇ ತಳಿನೇ ಕಂಟಿನ್ಯೂ.
1: ಅದಕ್ಕೆ ಬೇಕಾಗಿರೋ ಮೇವು ಅದು ಇದು ಅವುಗಳಿಗೆ ವ್ಯವಸ್ಥೆನೂ ನಿಮ್ಮ ಮಾಡ್ಕೋತೀವಿ?
0: ಹಾಂ, ಎಲ್ಲ ನಾನೇ ಬೆಳ್ಕೊಂಡು ನಾನೇ ಕಡ್ಡಿ ಗಿಡ್ಡಿ ಮುಸ್ಕುಂಜಾಳ ಅವೆಲ್ಲ ಹಾಕಂತೀನಿ. ತೋಟದಲ್ಲಿ ಹಸಿರು ಮೇವು ಇರ್ತದೆ, ಅಲ್ಲಿ ಬಿಟ್ಬಿಟ್ರೆ ಸಾಯಂಕಾಲ ಗಂಡು ಮೇಯ್ತವೆ, ಸಾಯಂಕಾಲ ಆದಮೇಲೆ ಮೇವು ಇರ್ತದೆ, ಮೇವು ತಂದು ಸಿಗ ಹಾಕ್ತೀನಿ ನಾನು. ಮುಸ್ಕೊಳ ಕಡ್ಡಿ ಇರ್ತದೆ, ತರದ ಕ್ಲೀನಾಗಿ ನೀಟಾಗಿ ಕಟ್ ಮಾಡಿ ದನಗಳಿಗೆ ಹಾಕಂತೀನಿ, ತಿಂಡಿ ಕೊಡ್ತೀನಿ ಹಸುಗಳಿಗೆ, ಹಾಲು ಕರೀತದೆ, ಒಂದು 15-16 ಲೀಟ್ರು ದಿನಕ್ಕೆ ಅಡ್ಡೆ ಹಾಕ್ತೀನಿ. ಹ್ಞೂ, ನನ್ನ ಮನೆಗೆ ಇಟ್ಕೊಂಡು ನನಗೆ ಸಾಕು, ಏನು ತೊಂದರೆ ಇಲ್ಲ.
1: ತರಕಾರಿಗಳೇನು ಬೆಳೆಯಕ್ಕೆ ಹೋಗಿಲ್ಲ ನೀವು?
0: ಇಲ್ಲ, ತರಕಾರಿ ಏನು ಅದು ಸಣ್ಣ ಪುಟ್ಟಕ್ಕೆಲ್ಲ ಕೈ ಹಾಕಿದ್ರೆ ಆಗಲಬೇಕು. ಈಗ ನಾವಲ್ಲದ ಒಂದು ಪಾತಿ ತರಕಾರಿ ಹಾಕಕ್ಕೆ ಹೋದರೆ ಅಲ್ಲಿ 200 ರೂಪಾಯಿ ಎಣ್ಣೆ ಕೊಡಕ್ಕೆ ಹೋದ್ರೆ ಅದೇ 200 ರೂಪಾಯಿಗೆ ಹೋಗಿ ತರಕಾರಿ ತಂದ್ಬಿಟ್ರೆ ನಿಮ್ದೇ ತಿಂದ್ಬಿಡ್ಬೋದು ನಾವು. ಈ ತರಕಾರಿ ಕೈ ಹಾಕಕ್ಕೆ ಹೋದ್ರೆ ಕೆಲಸ ಅದಕ್ಕೆ ಹಿಡಿತ್ತೆ, ದೊಡ್ಡ ಕೆಲಸ ನಿಂತೋಯ್ತವೆ.
1: ಹಾಗಾಗಿ
0: ತರಕಾರಿ ಬಗ್ಗೆ ನಾವು ಹೋಗೋದೇ ಇಲ್ಲ, ತರಕಾರಿ ಹಾಕೋದೇ ಇಲ್ಲ ನಾವು.
1: ಇನ್ನು ಗೊಬ್ಬರ ಬಗ್ಗೆ ನೀವೇ ಹೇಳಿದ್ರಿ, ಅದಲ್ಲದೆ ರಾಸಾಯನಿಕ ಗೊಬ್ಬರ ಏನಾರು ಹಾಕ್ತೀರಾ?
0: ಇಲ್ಲ, ದನಿನ ಗೊಬ್ಬರನೇ ಜಾಸ್ತಿ ನಾವು ಯೂಸ್ ಮಾಡೋದು. ನನ್ನ ಹತ್ರನೇ ಹಸುಗಳಿದೆ, ನಂಗು ಬೇಕು ಅಂದ್ರೆ ಹೊರಗಡೆ ನೋಡ್ಬಿಟ್ಟು ಎಲ್ಲಿ ಕಮ್ಮಿ ಸಿಗುತ್ತೆ ಅಲ್ಲಿ ಗೊಬ್ಬರ ತಂದು ನಾನು ಹೊಡೆಸ್ಕೊಂತೀನಿ, ನಾನೇ ಹುಡುಕ್ತೀನಿ ನಾನೇ. ನಾನು ಅವ್ರ ಟ್ರ್ಯಾಕ್ಟರ್ ಅವ್ರಿಗೆಲ್ಲ ನನ್ಗೆ ಎಲ್ಲಿ ಅನುಕೂಲ ಚೆನ್ನಾಗಿದ್ದೆ ಆ ಗೊಬ್ಬರ ನೋಡಿ ಕಮ್ಮಿಲಿ ನೋಡಿ ನೋಡಪ್ಪ ಇಂಥ ಜಾಗದಲ್ಲದೆ ಗೊಬ್ಬರ ಹೊಡಿ,

0: ಅಂತ ಹೇಳ್ಬಿಟ್ಟು ನಾನೇ ಹೊಡೆಸ್ಬಿಡ್ತೀನಿ ನಾನು ಅವ್ರಿಗೆ ಹೇಳ್ಬಿಟ್ಟು ನಂದು ಸರಿ ನಾನು ಗೊಬ್ಬರ ಹಾಕೊಂತೀನಿ.
1: ಏನೋ ಯಾವುದೇ ಒಂದು ಉತ್ಪನ್ನ ಆಗಲಿ, ಅದು ತೆಂಗಿನಕಾಯಿ ಆಗ್ಬೋದು, ಅಡಿಕೆನೇ ಆಗ್ಬೋದು, ನೀವೇ ಹೇಳ್ದಂಗೆ ಅರಶಿನಕ್ಕೆ ನೀವು ಹೇಳಿದ್ರಿ, ಅದಕ್ಕೆ ಪಾಲಿಶು ಮಾಡೋದ್ರಿಂದ ಅದೇ ಬೆಲೆ ಬಂತು ಅಂತ ಅಂದರೆ ನಾವು ಮೌಲ್ಯವರ್ಧನೆ ಮಾಡಬೇಕಾಗುತ್ತೆ. ಜೊತೆಗೆ ಕಟಾವಿನ ನಂತರದಲ್ಲಿ ಅದನ್ನು ಸೂಕ್ತವಾಗಿ ಸಂರಕ್ಷಣೆ ಮಾಡಬೇಕು. ಹೇಳಿ, ಈಗ ಬಾಳೆ ಕಟಾವಾದಮೇಲೆ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ ಅದು ಮಾರ್ಕೆಟ್ಗೆ ಆಗೋ ತನಕ? ತೆಂಗಿನ ಬೆಳೆಯಲ್ಲಿ ಮೌಲ್ಯವರ್ಧನೆ ಏನಾದ್ರು ಮಾಡ್ತೀರಾ ಏನು ನೀವು?
0: ಏನು ಬಾಳೆ ಅಂದರೆ ಈಗ ಬಾಳೆ ಬಂದರೆ ತಗೊಂಡು ಕಟಿಂಗ್ ಹಾಕ್ತೀವಿ, ಕಟಿಂಗ್ ಮಾಡಿ ಮಾರ್ಕೆಟ್ಗೆ ಹಾಕಿ, ಮಾರ್ಕೆಟಲ್ಲಿ ಏನು ರೇಟ್ ಇರುತ್ತೆ ಆ ರೇಟ್ಗೆ ನೋಡ್ಬಿಟ್ಟು ನಮಗೆ ದುಡ್ಡು ಕೊಡ್ತಾರೆ ಅವರು. ಇವತ್ತಿನ ಮಾರ್ಕೆಟು 70 ರೂಪಾಯಿ ನಡೀತಾ ಇದೆ, ನಾನು ಹೆಚ್ಚು ಕಮ್ಮಿ ಅದು 20 ರೂಪಾಯಿಂದನೂ ಆಗ್ತಾಯಿದ್ದೀನಿ. 20 ರೂಪಾಯಿ ಇತ್ತು, 25 ರೂಪಾಯಿ ಇತ್ತು, 30 ಆಯಿತು, 35 ಆಯಿತು, 50 ಆಯಿತು, ಈ 80 ರೂಪಾಯಿ ಗಂಟಲು ಕೊಟ್ಟಿದ್ದೀನಿ ನಾನು. ಇವತ್ತು ಪ್ರೆಸೆಂಟು 70 ರೂಪಾಯಿ ನಡೀತಾ ಇದೆ ಮಾರ್ಕೆಟು.
1: ಈಗ ಪುರುಷೋತ್ತಮ ಅವರೇ, ನಿಮ್ಮ ತಂದೆಯೇನೋ ಒಂದು ಅಂಗಡಿ ವ್ಯಾಪಾರ ಅಂದರೆ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡ್ರು ಅಂದರೆ ನಾನು ಯಾಕೆ ಹೇಳಿದೆ ಅಂದರೆ ಲೆಕ್ಕಾಚಾರ ಇರಲೇಬೇಕು, ಲಾಭನೋ ನಷ್ಟನೋ ಯಾವುದಕ್ಕೆ ಖರ್ಚಾಯಿತು, ಎಷ್ಟು ಹೋಯಿತು, ಎಷ್ಟು ಬಂತು ಅಂತ. ನೀವು ಪ್ರತಿಯೊಂದನ್ನು ಲೆಕ್ಕ ಇಡ್ತೀರಾ ಹಿಂಗೆ?
0: ಹಾಂ, ನಾವು ಲೆಕ್ಕ ಹಾಕತೀವಿ ಯಾವುದು ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ. ಆ ಜಾಸ್ತಿ ಖರ್ಚಾಗಕ್ಕೆ ಹೋದರೆ ನಾವು ಅದನ್ನ ಹಾಕಲ್ಲ. ನಮ್ಮ ಕಮ್ಮಿ ಖರ್ಚು ನಮ್ಮ ಮನೆಯವರೇ ಮಾಡಿದ್ರೆ ಎಷ್ಟು ನಮಗೆ ಉಳಿತಾಯ ಆಯ್ತದೆ ಅನ್ನೋದು ನೋಡ್ಬಿಟ್ಟು ನಾವು ಖರ್ಚು ಹಾಕೊಂಡು ನಾವು ಮಾಡ್ತೀನಿ. ನಾನು ಜಾಸ್ತಿ ಮೇಂಟೆನೆನ್ಸ್ ಖರ್ಚು ಬರ್ತದೆ ಅದಕ್ಕೆ ಯಾಕಲ್ಲ ನಾನು. ಆ ಥರ
1: ಲೆಕ್ಕಾಚಾರ ಇಟ್ಕೊಂಡೇ ಮಾಡೋದು,
0: ಇಟ್ಕೊಂಡೇ ಮಾಡೋದು.
1: ಶೋಕಿಗೆ ಏನು ಮಾಡಲ್ಲ,
0: ಏನಕ್ಕೆ ಬೇಕು ಶೋಕಿ?
1: ಹ್ಞೂ,
0: ನಾವು ತೋಟದಲ್ಲಿ ಇದ್ದು ಇದೇ ಒಂದು ಶೋಕಿ ನಮಗೆ.
1: ಹ್ಞೂ
0: ಅಲ್ವೇ,
1: ಹಂಗಾಗಿ ಲೆಕ್ಕಾಚಾರ ಇಟ್ಕೊಂಡು ಅದು ನಮಗಾಗುತ್ತೋ ಇಲ್ವೋ, ಗಿಟ್ಟುತ್ತೋ ಇಲ್ವೋ, ಪ್ರತಿಯೊಂದರೂ ಲೆಕ್ಕ ಹಾಕ್ತೀವಿ. ಬಿತ್ತನೆಯಿಂದ ಹಿಡಿದು ಮಾರಾಟ ಆಗೋ ತನಕ ಎಲ್ಲ ಗೊತ್ತಿರಬೇಕು.
0: ಈಗ ನಾವು ಸ್ವಂತ ಸೀಡ್ಸ್ ಬಾಳೆ ಇರೋದ್ರಿಂದ ನಾವು ಹೊರಗಡೆ ದುಡ್ಡು ಕೊಡೋಂಗಿಲ್ಲ. ಈಗ ಹೊರಗಡೆ ತತ್ತೀನಿ ಅಂದರೆ ನಿಮಗೆ ಒಂದು ಬುಡಕ್ಕೆ 5 ರೂಪಾಯಿ 6 ರೂಪಾಯಿ ಕೊಡಬೇಕು. ಈಗ 1,000 ಅಂದರೆ ನಾವು ಎಷ್ಟಾಯಿತು?
1: 5,000
0: ಆಯಿತು. ಅದೇ ನಮ್ಮ ತವ ಇರೋದ್ರಿಂದ 1 ರೂಪಾಯಿ ಕೊಡೋಂಗಿಲ್ಲ. ಒಂದು ಬ್ಯಾಚ್ ಪಲ್ಟಾಯಿಸ್ಕತ್ತೀವಿ, ತಿರ್ಗಾ ಕಿತ್ಬಿಟ್ಟು ದುಡ್ಡು ಉಳ್ಕತ್ತು ನಮಗೆ. ನಾವೇ ಕೇಳ್ತೀವಿ, ನಮ್ಮಲ್ಲಿ ನಾನು ನಮ್ಮ ಹೆಂಗಸರು ನಮ್ಮ ಹುಡುಗರೇ ಕಿತ್ತಾಕ್ತೀವಿ ನಾವು. ನಾವು ಯಾರು ಲೇಬರ್ನು ಕರೆಯಲ್ಲ. ಹಂಗೂ ಏನಾರು ಹಾಕ್ಬೇಕು ಅಂದ್ರೆ ನಾವೇ ಗುಂಡಿ ಹೊಡಿತೀವಿ, ಒಂದೊಂದಡಿ ಗುಂಡಿ. ನಮ್ಮ ಮನೆಯವರೇ ಹೊಡಿತೀವಿ, ದಿನಕ್ಕೊಂದು 60-70 ಗುಂಡಿ ಹೊಡಿತೀನಿ, 100 ಗುಂಡಿ ಹೊಡಿತೀನಿ ದಿನಕ್ಕೆ.
1: ಹೇಳಿ, ಹೊಸ ಸಸಿಗಳನ್ನ ಇವಾಗ ಯಾವ ಥರ ಮಾಡ್ತೀರಿ ನೀವು?
0: ನಾವು 1.5 ಅಡಿ ಗುಂಡಿ, ಒಂದು 1 ಅಡಿ ಆಗಲ್ಲ, 1.5 ಅಡಿ ನಾಟು, 2 ಮನೆ ಗೊಬ್ಬರ, ದನಿನ ಗೊಬ್ಬರ, ಕಂದಿಗೆ ಔಷಧಿ ಸ್ವಲ್ಪ ಮಿಕ್ಸ್ ಮಾಡಿ, ದನಿಂದು ಗಂಜಲ ತೊಪ್ಪೆ ಮಿಕ್ಸ್ ಮಾಡಿ ಅದಕ್ಕೆ ಅಜ್ಜಿ ಬುಡಕ್ಕೆ, ಆಮೇಲೆ ಆ ಗುಂಡಿಗೆ ಇಕ್ತೀವಿ. ಯಾವುದು ಬಾಳೆಗುಂಡಿಗೆ ಆ ಗೊಬ್ಬರ ಹಾಕಿರೋದು ಗುಂಡಿಗೆ ಇಕ್ಬಿಟ್ಟು ಸುತ್ತ ಮಣ್ಣು ಮುಚ್ಚಿಬಿಟ್ಟು ಬೀಗ ತುಳಿತೀವಿ, ನಾವೇ ಮಾಡ್ಕೊಂತೀವಿ ಅದೆಲ್ಲ ನಾವು.
1: ಇನ್ನು ಕೆಲವೊಂದು ಈ ಗೋಮೂಲ ಗೊಬ್ಬರಗಳು ಪಂಚಗವಿ ಆಗ್ಬೋದು ಅಥವಾ ಬೇರೆ ಬೇರೆ ಇದೆಲ್ಲ ಸಾಕಷ್ಟು ಜನ ಯಾರು ಪಶುಪಾಲನೆ ಮಾಡ್ತಾ ಇದ್ದಾರೆ, ರಾಸುಗಳನ್ನ ಇಟ್ಕೊಂಡಿದ್ದಾರೆ, ಅವರೆಲ್ಲ ಮಾಡ್ತಿರೋದನ್ನು ನಾವು ಗಮನಿಸ್ತೀವಿ. ನೀವು ಸಹ ಏನು ನಿಮ್ಮ ಕೊಟ್ಟಿಗೆಯಿಂದ ಏನು ಬರುತ್ತೆ, ಸಗಣಿ ಆಗ್ಬೋದು, ಗಂಜಲ ಆಗ್ಬೋದು, ಈ ಥರ ಹುಲ್ಲಿನ ಉಳಿಕೆಗಳು, ತ್ಯಾಜ್ಯಗಳು, ಇವುಗಳ ನಿರ್ವಹಣೆ ಯಾವ ಥರ ಮಾಡ್ತೀರಿ?
0: ಅದೆಲ್ಲ ನಾನು ತೋಟಕ್ಕೆ ಹಾಕ್ತೀನಿ. ಗಂಜಲ ಅಂದರೆ ನನ್ನ ಗಂಜಲ ಅಂದರೆ ದಿನಕ್ಕೆ ಒಂದು 3 ಬಕೆಟ್ ಗಂಜಲ ಸಿಗುತ್ತೆ, ಅದನ್ನು ತೋಟಕ್ಕೆ ಹಾಕ್ತೀನಿ ನಾನು ಎಲ್ಲನೂ ಡೈರೆಕ್ಟಾಗಿ ತೋಟದೊಳಿಕೆನೆ. ಎಲ್ಲೂ ಸ್ಟೋರೇಜ್ ಮಾಡಲ್ಲ ನಾನು, ಡೈರೆಕ್ಟ್ ದಿನ ಒಂದೊಂದು ಏರಿಯಾಕ್ಕೆ ಒಂದೊಂದು ಹಾಕ್ಬಿಡ್ತೀನಿ ನನ್ನ ಗಂಜಲ. ತೊಪ್ಪೆ ಮಾತ್ರ ಸ್ಟೋರೇಜ್ ಮಾಡ್ಕೊತೀನಿ, ಅದು ಕಸಿ ಕಡ್ಡೆ ಎಲ್ಲ ಅದಕ್ಕೆ ಹಾಕ್ಬಿಡ್ತೀನಿ, ಕಸ ಕಡ್ಡಿ ಎಲ್ಲ ಗೊಬ್ಬರ ಆಗುತ್ತೆ. ಅದು ಡ್ರೈ ಆಗೋ ಗಂಟ ಒಂದು ಬ್ಯಾಚ್ ಮಾಡ್ಕೊತೀನಿ, ಇನ್ನು ತಿರ್ಗಿ ಅದು ಡ್ರೈ ಆದಮೇಲೆ ಇನ್ನೊಂದು ಬ್ಯಾಚ್ಗೆ ಹಾಕೋತೀನಿ, ಅದನ್ನ ಎತ್ತಿ ಶಿಫ್ಟ್ ಮಾಡ್ತೀನಿ ತೋಟಕ್ಕೆ. ಆ ಥರ ನಾನು ಮಾಡ್ಕೊತೀನಿ. ಅದು
1: ಒಟ್ಟಿನಲ್ಲಿ ಗೊಬ್ಬರ ಕೊಳ್ಳೋವಂಥ ಪರಿಸ್ಥಿತಿನೇ ಇಲ್ಲ.
0: ಇಲ್ಲ, ಏನಾದ್ರು ಶಾರ್ಟೇಜ್ ಆದರೆ ಗೊಬ್ಬರ ಕೊಂಡಲೇಬೇಕು, ಇರೋದನ್ನು ಸೇರಿಸಿ ನಾನು ಕೊಂಡ್ಕೊಂಡು ಹಾಕ್ತೀನಿ ನಾನು.
1: ಈಗ ಕೃಷಿ ಬದುಕು ಹೆಂಗೆ ಅನಿಸುತ್ತೆ ನನಗೆ ಪುರುಷೋತ್ತಮ ಅವರೇ?
0: ನಮಗೆ ಇದು ಅನುಭವ ಆಗ್ಬಿಟ್ಟಿದೆ ಕೃಷಿ, ಒಂದು ಲೆಕ್ಕದಲ್ಲಿ ನಮಗೆ ಏನೋ ಒಂಥರ ಹರ್ಷ. ಅದು ಮಾಡದೇ ಇದ್ರೇ ಬೇರೆ ಕೆಲಸಕ್ಕಿಂತ ನಮ್ಗೆ ನೆಮ್ಮದಿ. ಈಗ ಒಂದು ಆಫೀಸರು ಅಂದರೆ ಅವ್ನಿಗೆ ಸೆಲ್ಯೂಟ್ ಹೊಡ್ಕೊಂಡು, ಸರ್ ನಾಳೆ ರಜಾ ಕೊಡಿ ಸರ್, ನಾಳೆ ಬರೋಕ್ಕಾಗಲ್ಲ ಅಂದರೆ ಬರ ರೆಗ್ಯುಲರಾಗಿ ಬರಲೇಬೇಕು ಅಂದರೆ ಹೋಗಲೇಬೇಕು. ಕೃಷಿ ಅಂದರೆ ಯಾವನಿಗೂ ಸೆಲ್ಯೂಟ್ ಹೊಡೆಯೋಂಗಿಲ್ಲ ನಾವು. ನಮ್ದಾಯ್ತು, ನಾವು ನಮ್ಮ ಕೆಲಸ ಆಯಿತು, ನಾವು ಯಾರು ರಜಾನೆ ಕೇಳೋಂಗಿಲ್ವಲ್ಲ ಅಲ್ವೇ. ಹಾಂ, ಬೇರೆ ಆಫೀಸರ್ ಆದರೆ ಸರ್ ನಾಳೆ ರಜೆ ಬೇಕು ಅಂದ್ರೆ, ಇಲ್ಲ ಕಣೆ ಇವತ್ತು ಕೆಲಸ ಮಾಡಲೇಬೇಕು, ನೀವು ಬರಲೇಬೇಕು ಅಂದರೆ ಅವತ್ತು ಹೋಗಲೇಬೇಕು. ನೆಮ್ಮದಿ ಇಲ್ಲ, ಇದರಷ್ಟು ನೆಮ್ಮದಿ ಯಾವುದು ಬರಲ್ಲ ಅಂತ.
1: ಈಗ ನಿಮ್ಮ ಮಕ್ಕಳು, ಈಗ ನಿಮ್ಮ ಮಗ ಕೃಷಿನೇ ಮಾಡ್ತೀನಿ ಕಣಪ್ಪ ಅಂದರೆ ಏನಂತೀರ ನೀವು?
0: ಮಾಡಪ್ಪ ನೀನು ಅಂತೀನಿ. ಹಾಂ, ಅವನಿಗೂ ಆಸಕ್ತಿ ಇದೆ, ಅವನು ಮಾಡ್ತಾನೆ.
1: ತಂದೆಯವರು ನಿಮಗೆ ಸ್ಫೂರ್ತಿ ಆದರು, ಈಗ ನಿಮ್ಮ ಮಗನು ಅದೇ ಥರ ಮುಂದುವರಿಬೋದು ಅಂತ ನಿಮಗೆ ವಿಶ್ವಾಸ ಇದೆ ಹಾಗಾದ್ರೆ?
0: ಮಾಡ್ತಾನೆ ಸರ್.
1: ಹಾಂ,
0: ಅವನು
1: ಅಲ್ಲ ನಂಬಿ ಬದುಕ್ಬೋದು, ಜೀವನ ಮಾಡ್ಬೋದು, ಸ್ವಾಗಿರ್ಬೋದು.
0: ಮಾಡ್ಬೋದು ಅಂದರೆ ಇದು ಒಂಥರ ಆರಾಮ್ ಸರ್. ಓದ್ಲು ಬೇಕು ಅಂದರೆ ಕೃಷಿನೂ ಇರಬೇಕು, ಅದ್ರ ಜೊತೆಗೆ ಅದು ಇರಬೇಕು. ಈಗ ಇದಿಲ್ಲ ಅಂತ ನಮ್ಮ ಮಕ್ಳಿಗೆ ಏನಾರು ದಾರಿ ತೋರಿಸ್ಲಿಲ್ಲ ಅಂದರೆ ಬರೀ ಓದೋದ್ರಲ್ಲಿ ಆಗ್ಬಿಟ್ರೆ ಇದನ್ನ ಮರ್ತು ಬಿಡ್ತಾರೆ ಮಕ್ಕಳು. ಅದು ಇರಬೇಕು, ಇದು ಇರಬೇಕು. ಒಂದು ಕೊಡಬೇಕು ತರಬೇಕು ಮಾಡಬೇಕು.

0: ರೈತರಲ್ಲಿ ಏನು ಕಷ್ಟ ಅನ್ನೋದು ಅವ್ರಿಗೂ ತಿಳ್ಕೋಬೇಕು. ಅವ್ರಿಗೆ ನಾವು ತೋರಿಸ್ಲಿಲ್ಲ ಅಂದರೆ ಬರೋ ಓದೋದೇ ಆಗ್ಬಿಟ್ರೆ ಅವ್ರು ಓದ್ಕೊಂಡೇ ಇರ್ತಾರೆ, ಇದು ನಮ್ಮ ಕಾಲಕ್ಕೆ ನಮ್ಮ ತಲೆಗೆ ಹೊರಟೋಗ್ಬಿಡ್ತಿದ್ವು. ಇದು ಮಕ್ಳ ಕಾಲಕ್ಕೆ ಬರಲ್ಲ, ಅದು
1: ಅದನ್ನ ಉಳಿಸ್ಕೊಂಡು ಹೋಗ್ಬೇಕು,
0: ಉಳಿಸ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ನಮ್ಮ ತಂದೆ ತಾತನ ಕಾಲದಿಂದ ಬಂದಿರೋದ್ರಿಂದ ನಾವು ಅವ್ರಿಗೂ ಟ್ರೈನಿಂಗ್ ಕೊಟ್ಟರೆ, ಓ ನಮ್ಮ ತಂದೆ ಮಾಡ್ತಿದ್ರು ಇದು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಅನ್ನೋದು ಅವ್ರಿಗೂ ಟ್ರೈನಿಂಗ್ ಕೊಡಬೇಕು.
1: ಈಗ ಪುರುಷೋತ್ತಮ ಅವರೇ, ನಿಮ್ಮ ಮಾತನ್ನು ಬೇರೆಯವರು ಕೇಳ್ತಿದ್ರು, ಈಗ ನಮ್ಮ ಕೇಳುಗರು ಅವರು ಸಹ ನಾವು ಪುರುಷೋತ್ತಮ ಅವರನ್ನ ಇನ್ನೊಂದಿಷ್ಟು ಮಾತಾಡಿಸ್ಬೋದು ಅಂತ ಅನ್ನಿಸ್ಬೋದು. ಅದಕ್ಕೆ ನಿಮ್ಮ ದೂರವಾಣಿ ಸಂಖ್ಯೆನ ನಿಧಾನಕ್ಕೆ ಕನ್ನಡದಲ್ಲಿ 3 ಸರಿ ಹೇಳ್ಬಿಡಿ.
0: 9591 2 4 5 4 4 4 9591 2 4 5 4 4 4 9591 2 4 5 4 4 4
1: ಪುರುಷೋತ್ತಮ ಅವರನ್ನು ಈ ಸಂಖ್ಯೆಯಲ್ಲಿ ಸಂಪರ್ಕಿಸ್ಬೋದು, ಅವ್ರ ಜೊತೆ ಇನ್ನೊಂದಿಷ್ಟು ಮಾತಾಡ್ಬೋದು, ತಿಳ್ಕೊಳ್ಳುವಂಥ ವಿಚಾರಗಳು ನೀವು ಇನ್ನೊಂದಿಷ್ಟು ತಿಳ್ಕೊಳ್ಬೋದು. ಪುರುಷೋತ್ತಮ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊತ್ತು ಕೃಷಿಯ ಬಗ್ಗೆ ನಿಮ್ಮ ಏನು ಅನುಭವ ಇದೆ ಅದನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ, ಅದಕ್ಕೆ ಧನ್ಯವಾದಗಳು.
2: ಇದುವರೆಗೆ ಕೆಜೆ ಪುರುಷೋತ್ತಮ ಅವರು ತಮ್ಮ ಕೃಷಿ ಅನುಭವವನ್ನ ಹಂಚಿಕೊಂಡಿದ್ದು ಕೇಳಿದ್ರಲ್ಲ, ಇವರನ್ನ ಮಾತನಾಡಿಸಿದವರು ಎಸ್ ಸುಬ್ರಹ್ಮಣ್ಯ. ಇದು ಇತ್ತಿನ ಕೃಷಿರಂಗ ಕಾರ್ಯಕ್ರಮ.

ಇದುವರೆಗೆ ಜವನಮ್ಮ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಿದ್ರಲ್ಲ, ಇನ್ನು ಮುಂದೆ ಕೇಳೋಣ ಎಲ್ ಜಿ ಸಹೋದರಿಯರು ಹಾಡಿರುವ ಜನಪದ ಗೀತೆಗಳು.

ಮಧುರ ಮುಂಜಾವು ಭಕ್ತಿಗೀತೆ ಭಾವಗೀತೆ ಹಾಗೂ ಜನಗೀತೆಗಳ ಕಾರ್ಯಕ್ರಮ. ಮಧುರ ಮುಂಜಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಜಪವ ಮಾಡಿದರೇನು ತಪವ ಮಾಡಿದರೇನು, ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಹಾಡಿದ್ದಾರೆ ಕನಕದಾಸರ ಕೀರ್ತನೆಯನ್ನು.

0: ರೂಪಕ ವಿಜಯದಾಸರು, ರಚನೆ ಡಾಕ್ಟರ್ ಶೀಲಾ ದಾಸ್. ಈಗ ಕೇಳಿ ರೂಪಕ ವಿಜಯದಾಸರು.
1: ಭಾರತದ ಎಲ್ಲಾ ಭಾಷೆಗಳ ಸಾಹಿತ್ಯದ ಅಂತಳ ಭಕ್ತಿ, ಅದು ಗುಪ್ತಗಾಮಿನಿಯಾಗಿ ಹರಿಯುತ್ತಿದೆ. ಕನ್ನಡ ನಾಡಿನ ಸಾಹಿತ್ಯದಲ್ಲಿ ಜಿನಭಕ್ತಿ, ಶಿವಭಕ್ತಿ, ಹರಿಭಕ್ತಿಗಳ ತ್ರಿವೇಣಿ ಸಂಗಮ ಸ್ಫುಟವಾಗಿ ಕಂಡುಬರುತ್ತದೆ. ಪ್ರಸ್ತುತ ಹರಿದಾಸರು ಹರಿಭಕ್ತಿಯನ್ನು ತಳಹದಿಯಾಗಿಟ್ಟುಕೊಂಡು ಮಾನವೋದ್ಧಾರ, ಆ ಮೂಲಕ ಸಮಾಜೋದ್ಧಾರ ಕಾರ್ಯದಲ್ಲಿ ತೊಡಗಿದರು. ಇಂತಹ ಮಹತ್ವಪೂರ್ಣ ಕಾರ್ಯಕ್ಕೆ ರಾಯಚೂರು ಜಿಲ್ಲೆಯ ಹರಿದಾಸರ ಕೊಡುಗೆ ಅನನ್ಯ, ಅಪೂರ್ವವಾಗಿದೆ.
2: ಹರಿದಾಸ ಸಾಹಿತ್ಯದ ಇತಿಹಾಸವನ್ನು ನೋಡಿದರೆ ವಿಜಯನಗರದ ಪತನದ ನಂತರ ಹರಿದಾಸ ಸಾಹಿತ್ಯ ನಿಂತೇ ಹೋಗುತ್ತದೆ ಎಂದು ಭಾವಿಸುವಾಗಲೇ

0: ಶ್ರೀ ರಾಘವೇಂದ್ರ ಗುರುಗಳ ಪ್ರೇರಣೆಯಿಂದ ಆದವೆ ಹಾಗೂ ರಾಯಚೂರು ಭಾಗದಲ್ಲಿ ಹರಿದಾಸ ಸಾಹಿತ್ಯ ಹುಲುಸಾಗಿ ಬೆಳೆಯಿತು. ರಾಯಚೂರು ಹಾಗೂ ಆದವಾನಿ ಭಾಗದ ಹರಿದಾಸ ಸಾಹಿತ್ಯ ಹುಲುಸಾಗಿ ಬೆಳೆಯಲು ಇಂದಿಗೂ ಉಳಿಯಲು ಕಾರಣಕರ್ತರೆಂದರೆ ಶ್ರೀ ವಿಜಯದಾಸರು. ಇವರ ಸಂಪರ್ಕದಲ್ಲಿ ಹರಿದಾಸ ಪರಂಪರೆಗೆ ಬಹುದೊಡ್ಡ ಬಳಗವೇ ನಿರ್ಮಾಣವಾಯಿತು. ನರಹರಿತೀರ್ಥದಿಂದ ಉಗಮಗೊಂಡು ಶ್ರೀಪಾದರಾಜ, ವ್ಯಾಸರಾಜ, ವಾದಿರಾಜ, ಕನಕಪುರಂದರ ದಾಸರಗಳಲ್ಲಿ ವಿಕಸಿತಗೊಂಡು ಮತ್ತೆ ವಿಜಯದಾಸರಿಂದ ಪುನರುಜ್ಜೀವನ ಪಡೆದುಕೊಂಡಿತು. ಈ ಎಲ್ಲ ಯತಿದಾಸ ಶ್ರೇಷ್ಠರ ಮೇಲುಪಂಕ್ತಿಯನ್ನು ಅನುಸರಿಸಿದ ಪದ ಸುಳಾದಿ ಉಘಭೋಗಗಳನ್ನು ರಚಿಸಿದರು.
1: ವಿಜಯದಾಸರ ಜನ್ಮಸ್ಥಳ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಚೀಕಲಪರವಿ. ತಂದೆ ಶ್ರೀನಿವಾಸಪ್ಪ, ತಾಯಿ ಕೂಸಮ್ಮ. ಜನಿಸಿದ ವರ್ಷ ಕ್ರಿಸ್ತಶಕ 1682. ಇವರು ಕೂಸಿಯ ಮಗ ದಾಸನೆಂದೇ ಪ್ರಸಿದ್ಧರು. ಚೀಕಲಪರವಿಯಲ್ಲಿ ಅಶ್ವಥ್ ಲಕ್ಷ್ಮೀ ನರಸಿಂಹ ದೇವಸ್ಥಾನವಿದೆ. ಈ ಕ್ಷೇತ್ರಕ್ಕೆ ಈ ಹಿಂದೆ ಶ್ರೀಪಾದರಾಜರು ಆಗಮಿಸಿದ್ದು ಇತಿಹಾಸ. ಇಂಥ ಪರಿಸರದಲ್ಲಿ ಬೆಳೆದ ದಾಸಪ್ಪನನ್ನು ಬಡತನ ಕಿತ್ತು ತಿನ್ನುತ್ತಿತ್ತು. ಒಮ್ಮೆ ಆದವಾನಿಯ ತಹಸೀಲ್ದಾರನ ಮನೆಯಲ್ಲಿ ಮದುವೆಯಿತ್ತು. ಆಗ ದಾಸಪ್ಪ ಆ ಕಾರ್ಯಕ್ರಮಕ್ಕೆ ಹೋಗಲು ಇವನನ್ನು ಬೈದು ಅಪಮಾನ ಮಾಡಲು ಚಾಗಿಯ ಕೇಶವರಾಯರ ಮನೆಗೆ ಬರುತ್ತಾರೆ. ಕೇವರಾಯರ ಕುಟುಂಬದವರು ಇವರನ್ನು ಆದರ ಗೌರವದಿಂದ ಉಪಚರಿಸಿದ್ದಾರೆ. ಬಡತನದಿಂದ ಕಂಗೆಟ್ಟ ದಾಸಪ್ಪ ಉತ್ತರದ ಯಾತ್ರೆಗೆ ತೆರಳುತ್ತಾರೆ.
0: ಕಾಶಿಲಿ 4-5 ವರ್ಷ ಇದ್ದು ಮರಳಿ ತನ್ನ 20ನೇ ವಯಸ್ಸಿಗೆ ಚೀಕಲಪರವಿಗೆ ಬರುತ್ತಾರೆ. ಇವರನ್ನು ಕಂಡ ತಂದೆ ತಾಯಿ ಮತ್ತೆ ದೇಶಾಂತರ ಹೋದನು ಎಂಬ ಭಯದಿಂದ ಅರಳಮ್ಮ ಎಂಬ ಕನ್ಯೆಯೊಂದಿಗೆ ಮದುವೆ ಮಾಡುತ್ತಾರೆ. ಅರಳಮ್ಮನೊಂದಿಗೆ ಗೃಹಸ್ಥ ಜೀವನವನ್ನು ಸಾಗಿಸುತ್ತಿರುವಾಗಲೇ ತಂದೆ ತಾಯಿಗಳು ಮೃತರಾಗುತ್ತಾರೆ. ಮನನೊಂದು ಮತ್ತೆ ಕಾಶಿಯಾತ್ರೆ ಮಾಡುತ್ತಾರೆ. ದಾರಿಯಲ್ಲಿ ಕಳ್ಳಕಾಕರು ಇವರಲ್ಲಿ ಏನೂ ಬಿಡದಂತೆ ದೋಚುತ್ತಾರೆ. ಭಗವಂತನ ಅನುಗ್ರಹ ಏನಾದರಾಗಲಿ ಎಂದು ಗೈ ಹೋಗಿ ವಿಷ್ಣು ಪಾದದಲ್ಲಿ ಪಿಂಡ ಪ್ರದಾನ ಮಾಡಿ ಪಿತೃಋಣ ತೀರಿಸಿ ಕಾಶಿಗೆ ಬಂದು ಸಾಧು ಗುಂಪಿನಲ್ಲಿ ಸೇರಿದರು.
1: ಇಲ್ಲಿಂದ ಅವರ ಜೀವನದ ಗತಿ ಬದಲಾಯಿಸಿತು. ಶುದ್ಧ ಮನಸ್ಸಿನಿಂದ ಶ್ರೀಹರಿಯ ಪಾರಾಯಣ ಮಾಡತೊಡಗಿದರು. ಕಷ್ಟಗಳನ್ನು ಅನುಭವಿಸಿ ಅನನ್ಯ ಗತಿಕನಾಗಿ ಧ್ಯಾನಿಸುತ್ತಿರಲು ಒಂದು ರಾತ್ರಿ ಸ್ವಪ್ನದಲ್ಲಿ ಮಲಗಿದ್ದ ಸುತನನ್ನು ಪಿತನು ಎಬ್ಬಿಸುವಂತೆ
0: ಶ್ರೀಹರಿಯು ಪುರಂದರ ದಾಸರ ರೂಪದಿಂದ ಬಂದು ದಾಸಪ್ಪನನ್ನು ಎಬ್ಬಿಸಿದರು. ಗಂಗೆಯ ಆಚೆಯ ದಡದಲ್ಲಿರುವ ವ್ಯಾಸಕಾಶಿಗೆ ಕರೆದೊಯ್ದನು. ವೇದವ್ಯಾಸರ ದರ್ಶನ ಮಾಡಿಸಿದನು. ಇಂದಿನಿಂದ ನೀನು ಹರಿದಾಸನಾದೆ ಎಂದು ಆತನ ನಾಲಿಗೆಯಲ್ಲೇ ವಿಜಯ ಎಂಬ ಬೀಜಾಕ್ಷರಗಳನ್ನು ಬರೆದನು. ನೀನು ಮಹಾಕವಿ ಎನಿಸಿ ರಾಜಾದಿರಾಜನಂತೆ ವಿಭವಶಾಲಿಯಾಗು ಎಂದು ಹರಸಿದನು. ಭಗವಂತನೇ ಸ್ವಪ್ನದಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಲು ತಕ್ಷಣದಲ್ಲಿ ಎಚ್ಚರವಾಯಿತು.
2: ಏಳು ಮೇಲೇಳು ಮಗು.
3: ಯಾರು ಯಾರು?
2: ನಿನ್ನ ಪೂರ್ವ ಜನ್ಮವನ್ನು ಸ್ಮರಿಸಿಕೊ, ಆಗ ನಿನಗೆ ಎಲ್ಲವೂ ತಿಳಿಯುತ್ತದೆ.
3: ತಿಳಿಯಿತು ತಿಳಿಯಿತು ತಂದೆ ತಿಳಿಯಿತು. ತಮ್ಮ ಹಸ್ತವನ್ನು ಎನ್ನ ಮಸ್ತದ ಮೇಲಿಟ್ಟಾಗಲೇ ತಿಳಿಯಿತು ತಾವ್ಯಾರೆಂಬುದು ತಿಳಿಯಿತು. ತಾವು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಹೊಗಳಿಸಿಕೊಂಡಂತಹ ಮಹಾನುಭಾವರು, ಪುರಂದರಾರ್ಯರು. ತಮ್ಮ ಅನುಗ್ರಹದಿಂದ ನಾನಾರೆಂಬುದು ತಿಳಿಯಿತು ತಂದೆ. ಪೂರ್ವದಲ್ಲಿ ನಾನು ಭೃಗು ಋಷಿಯಾಗಿದ್ದೆ, ಮತ್ತೆ ಕೃತಯುಗದಲ್ಲಿ ಸುರಲೀಲನಾಗಿದ್ದೆ, ದ್ವಾಪರದಲ್ಲಿ ನಿಕಂಪನಾಗಿದ್ದೆ, ಕಲಿಯುಗದಲ್ಲಿ ತಮ್ಮ ಮಗ ಮಧ್ವಪತಿಯಾದೆ. ತಮ್ಮ ಅನುಗ್ರಹದಿಂದ ತಮ್ಮ ದಾಸ ಸಾಹಿತ್ಯವನ್ನು ರಚಿಸಿ ಮುನ್ನಡೆಸುವಂತಹ ಸಂಕಲ್ಪವನ್ನು ಕೈಗೊಂಡಿದ್ದೇನೆ ತಂದೆ. ಅದನ್ನು ಮುನ್ನಡೆಸುವಂತೆ ಅನುಗ್ರಹಿಸು, ಆಶೀರ್ವದಿಸು ತಂದೆ.
2: ನಡೆ ಮಗು, ಗಂಗೆಯನ್ನು ದಾಟೋಣ, ವ್ಯಾಸ ಕಾಶಿಗೆ ಹೋಗೋಣ.
3: ನಡೆಯಿರಿ.
1: ಇಲ್ಲಿಂದ ದಾಸಪ್ಪ ವಿಜಯದಾಸನಾದ. ಭಕ್ತಾದಿಗಳೆಲ್ಲ ವಿಜಯದಾಸರನ್ನು ಅನುಸರಿಸಿದರು, ಅನುಯಾಯಿಗಳಾದರು. ಆತನ ಬಿಡಾರವು ವಿಜಯದಾಸರ ಮಠವಾಗಿ ಹೋಯಿತು. ಇವರು ಆಡಿದ ಮಾತುಗಳೆಲ್ಲ ವೇದ ಮಂತ್ರಗಳಾದವು. ಹಾಡಿದ ಹಾಡೆಲ್ಲ ಕೀರ್ತನೆ, ಸುಳಾದಿ, ಉಗಾಭೋಗಗಳಾಗಿ ಕನ್ನಡ ಸಾಹಿತ್ಯ ಭಂಡಾರಕ್ಕೆ ಸೇರಿದವು.

0: ಇವರ ಸಿದ್ಧಿ ಪ್ರಸಿದ್ಧವಾಗಿ ಕಾಶಿರಾಜನಿಗೆ ತಲುಪಿತು. ಅವನು ಸಕಲ ಸಂಪದ ಕಾಣಿಕೆಗಳನ್ನು ಗೌರವದಿಂದ ತಂದು ಸಮರ್ಪಿಸಿದನು.
1: ಕಾಶಿಯಿಂದ ವಿಜಯದಾಸರು ಊರ ಕಡೆಗೆ ಪ್ರಯಾಣ ಬೆಳೆಸಿದರು. ಇವರ ಹಿಂದೆ ನೂರಾರು ಜನ ಶಿಷ್ಯರು ಬಂದರೆ ಇವರನ್ನು ಸ್ವಾಗತಿಸಲು ಊರು ಊರುಗಳಲ್ಲಿ ನೂರಾರು ಶಿಶು ಎದುರುಗೊಳ್ಳುತ್ತಿದ್ದರು. ಬೇಡ ಬೇಡವೆಂದರೂ ಮೃಷ್ಟಾನ್ನ ಭೋಜನ ಕಾಣಿಕೆ ದಾಸರ ವೈಭವ ಹೆಚ್ಚಿತು.
0: ಈ ಎಲ್ಲಾ ಸಂಭ್ರಮವನ್ನು ಕಂಡ ವಿಜಯದಾಸರು ಎಂದೂ ಅಹಂಕಾರ ಪಡಲಿಲ್ಲ. ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಒಳಗೊಳಗೆ ಆತ್ಮಾವಲೋಕನ ಮಾಡಿಕೊಳ್ಳುತ್ತಿದ್ದರು. ಒಂದು ಕಡೆ ಅವಮಾನ ಮಾಡಿದ ತಹಸೀಲ್ದಾರರನ್ನು ಸ್ಮರಿಸಿಕೊಂಡರೆ, ಮತ್ತೊಮ್ಮೆ ಅನ್ನ ನೀಡಿ ಗೌರವಿಸಿದ ಕೇಶವರಾಯರನ್ನು ಸ್ಮರಿಸಿಕೊಳ್ಳುತ್ತಿದ್ದರು. ಈ ಸಂದರ್ಭದಲ್ಲಿ

0: ಇದರ ತಾತ್ಪರ್ಯವೆಂದರೆ ಸುಖ ದುಃಖಗಳೆರಡೂ ಭಗವಂತನ ಅನುಗ್ರಹ ಎಂದೇ ಭಾವಿಸಬೇಕು. ಸುಖ ಬರೆ ಹಿಗ್ಗದೆ, ದುಃಖ ಬಂದರೆ ಕುಗ್ಗದೆ ಸಮಚಿತ್ತರಾಗಿ ಬಾಳಬೇಕು ಎಂಬುದು. ತಮ್ಮ ಜೀವನದಲ್ಲಿ ಕಂಡುಂಡ ಅನುಭವಗಳನ್ನು ಸಾಹಿತ್ಯದ ಮೂಲಕ ಬಿಂಬಿಸಿದವರು ವಿಜಯದಾಸರು. ಪ್ರತಿನಿತ್ಯ ಮಧ್ವ ಸಿದ್ಧಾಂತದ ಅಧ್ಯಯನ, ಹರಿದಾಸರ ಕೀರ್ತನೆಗಳ ಚರ್ಚೆ, ಸಕಲ ದೇವತೆಗಳ ಸ್ತೋತ್ರ, ಭಜನೆ ಕೀರ್ತನೆ ಹಾಗೂ ಕೀರ್ತನೆ ಸುಳಾದಿ ಉಗಭೋಗಗಳ ರಚನೆ, ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಯ ಬಯಸಿದವರಿಗೆ ಉಪದೇಶ ಕಾರ್ಯಕ್ರಮವನ್ನು ವಿಜಯದಾಸರು ಹಮ್ಮಿಕೊಂಡರು. ಒಮ್ಮೆ ಬ್ರಹ್ಮೋತ್ಸವಕ್ಕೆ ತಿರುಪತಿಗೆ ಹೋದಾಗ ವೆಂಕಟರಮಣ ಗೋವಿಂದ ಗೋವಿಂದ
1: ಗೋವಿಂದ
0: ಗೋವಿಂದ ಗೋವಿಂದ ಗೋವಿಂದ.
1: ಓ ಶ್ರೀನಿವಾಸಾಚಾರ್ಯರು ಬರ್ರಿ, ಶ್ರೀನಿವಾಸಾಚಾರ್ಯರೇ, ನಾನು ನಿಮ್ಮ ಹಾದಿನ ಕಾಯ್ಲಿಕ್ಕತ್ತಿದ್ದೆ, ಬರ್ರಿ.
2: ಗುರುಗಳೇ, ನೀವು ಕೇವಲ ಹರಿದಾಸರಷ್ಟೇ ಅಲ್ಲ, ಹರಿದಾಸರೆಲ್ಲರಿಗೂ ರತ್ನಪ್ರಾಯರು, ರತ್ನಪ್ರಾಯರು.
1: ಜಗನ್ನಾಥದಾರೆ, ನೀವು ಮಾಡಿದ ಗುರುಸ್ತುತಿಯನ್ನು ಕೇಳಿ ಸಂತೋಷ ಆಯಿತು. ಆದರೆ ನೀವು ಹರಿಸ್ತುತಿಯನ್ನು ಮಾಡ್ರಿ, ಶ್ರೀಹರಿಯ ಸ್ತುತಿಯನ್ನು ಮಾಡ್ರಿ, ತಿರುಪತಿ ತಿಮ್ಮಪ್ಪನ ಸ್ಮರಣೆ ಮಾಡ್ರಿ.
2: ಆಯ್ತು ಗುರುಗಳೇ, ಈ ದಿನ ಈ ತಿರುಪತಿ ಕ್ಷೇತ್ರದಲ್ಲಿಯೇ ಹರಿಕಥಾಮೃತ ಸಾರ್ ಕೃತಿ ರಚನೆಗೆ ಸಂಕಲ್ಪ ಮಾಡ್ತೇನೆ ಗುರುಗಳೇ.
1: ಯಶಸ್ವಿ ಭವ.
3: ಹರಿ ಕ

0: ಆಷಾಢ ಏಕಾದಶಿಯಂದು ಪಂಡರಾಪುರ ಪರ್ಯಾಯಕ್ಕೆ ಉಡುಪಿಗೆ ಹೋಗುವ ಪುರಂದರದಾಸರ ಆರಾಧನೆಯನ್ನು ಹಂಪೆಯಲ್ಲಿ ವಿಜೃಂಭಣೆಯಿಂದ ಆಚರಿಸುವುದು ಇವರ ಕಾರ್ಯಕ್ರಮವಾಯಿತು.
1: ವಿಜಯದಾಸರು ಸಕಲ ಜೀವಿಗಳಲ್ಲಿ ಶ್ರೀಹರಿಯ ಅಸ್ತಿತ್ವವನ್ನು ಗುರುತಿಸಿ ಪೂಜಿಸುತ್ತಿದ್ದ ಬಹುದೊಡ್ಡ ಸಾಧಕರಾಗಿದ್ದರು. ಬಡತನ, ರೋಗ, ಸಾಂಸಾರಿಕ ಸಮಸ್ಯೆ ಇದ್ದವರು ದಾಸರ ಬಳಿ ಬಂದು ಪರಿಹಾರಾರ್ಥವಾಗಿ ಪ್ರಾರ್ಥಿಸಿದಾಗ ಭಗವಂತನ ಆರಾಧನೆಗೈದು ಜನರನ್ನು ಕಷ್ಟದಿಂದ ಪಾರು ಮಾಡುತ್ತಿದ್ದರು.
0: ಒಮ್ಮೆ ಚಾಗಿಯ ಕೇಶವರಾಯ ಎಂಬುವವರಿಗೆ ಮರಣೋನ್ಮುಖ ಪರಿಸ್ಥಿತಿ ಉಂಟಾಗಲು ಕಾಶಿಯಾತ್ರೆಯಿಂದ ಬಂದ ಪುಣ್ಯವನ್ನು ನೀಡಿ ಪಾರು ಮಾಡಿದರಂತೆ. ಅದೇ

0: ರೀತಿ ಒಮ್ಮೆ ಕತ್ತೆಗೆ ನೀರು ಕುಡಿಸಿ ಬದುಕಿಸಿದರಂತೆ. ಇದು ಕಾಶಿ ಯಾತ್ರೆಗಿಂತಲೂ ದೊಡ್ಡದು ಎಂದು ಶಿಷ್ಯರಿಗೆ ಮನವರಿಕೆ ಮಾಡಿಕೊಟ್ಟರಂತೆ. ಇದು ಅವರ ಭೂತಾನುಕಂಪಗೆ ನಿದರ್ಶನ. ಒಮ್ಮೆ ಪುರಂದರದಾಸರ ಆರಾಧನೆಯನ್ನು ಮಾಡುವಾಗ ಅನಾಥಳು ವಿಧವೆಯೂ ಆದ ತಾಯಿಯೊಬ್ಬಳು ಬಡತನದ ಹಿಂಸೆಯನ್ನು ತಾಳಲಾರದೆ ರೋಗಗ್ರಸ್ತ ಮಗುವಿನೊಂದಿಗೆ ತುಂಗಾ ನದಿಯಲ್ಲಿ ಮುಳುಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ಅವಳನ್ನೂ ರಕ್ಷಿಸಿ,
1: ಯಾರು ಯಾರು ತಾಯಿ ನೀನು, ಏಕೆ ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿರುವೆ?
2: ನಾನು ಚಿನಿವಾರ ಭೀಮಪ್ಪನ ಹೆಂಡತಿ, ಜನನಿಂದೆಯನ್ನು ತಾಳಲಾರದೆ ಆತ್ಮಹತ್ಯೆಗೆ ಪ್ರಯತ್ನಿಸಿದೆ ಗುರುಗಳೇ.
1: ಬೇಡ ಬೇಡ ತಾಯಿ, ಬಾ ನನ್ನೊಂದಿಗೆ ಬಾ, ನಿನ್ನನ್ನು ಜೋಪಾನ ಮಾಡುವಂತ ಶಕ್ತಿಯನ್ನು ಆ ವಿಜಯ ವಿಠಲ ನನಗೆ ಕೊಟ್ಟಿದ್ದಾನೆ. ಬಾ ತಾಯಿ, ನನ್ನೊಂದಿಗೆ ಬಾ, ನಮ್ಮ ಮನೆಗೆ ಬಾ ತಾಯಿ.

0: ಮಗುವನ್ನು ಜೋಪಾನ ಮಾಡಿ ವಿದ್ಯೆ ಬುದ್ಧಿಯನ್ನು ಮುಂದೆ ಮೋಹನ ವಿಠಲ ಎಂಬ ಅಂಕಿತ ನೀಡಿ ಅನುಗ್ರಹಿಸಿರುವುದು ಇತಿಹಾಸವಷ್ಟೇ.
1: ಅವರು ನಡೆಸಿದ ಹರಿದಾಸ ಜೀವನ ಮಹತ್ವವು ಮೌಲಿಕವೂ ಆಗಿದೆ. ಈ ಅವಧಿಯಲ್ಲಿ ಬಯಸಿದ 60 ಮಂದಿಗೆ ಅಂಕಿತೋಪದೇಶ ಮಾಡಿ ಹರಿದಾಸ ಸಾಹಿತ್ಯ ಪರಂಪರೆ ಮುಂದುವರಿಯಲು ಕಾರಣರಾದರು ಹಾಗೂ ಹರಿದಾಸ ಸಾಹಿತ್ಯದ ಪ್ರಸಾರ ರಕ್ಷಣೆಯನ್ನು ಗೈದರು. ಇವರ ಪ್ರಭಾವದಿಂದ ಗೋಪಾಲದಾಸರು, ಜಗನ್ನಾಥದಾಸರು, ಪ್ರಾಣೇಶದಾಸರು ಮೊದಲಾದ ಹರಿದಾಸರು ದೊಡ್ಡ ಮೊತ್ತದ ಶಿಷ್ಯ ಪರಂಪರೆಯನ್ನು ಹೊಂದಿದ್ದಾರೆ. ವಿಜಯದಾಸರೆಂಬ ಆಲದ ವೃಕ್ಷಕ್ಕೆ ರೆಂಬೆ ಕೊಂಬೆಗಳಷ್ಟು ಅಗಣಿತ. ಇವರು ರಚಿಸಿದ ಕೀರ್ತನೆ, ಸುಳಾದಿ, ಉಗಾಭೋಗಗಳು ಸಂಖ್ಯಾತ್ಮಕವಾಗಿಯೂ ಗುಣಾತ್ಮಕವಾಗಿಯೂ ಮಹತ್ವವನ್ನು ಪಡೆದುಕೊಂಡಿವೆ. ಇವರು 580 ಸುಳಾದಿಗಳನ್ನು, 550 ಕೀರ್ತನೆಗಳನ್ನು ಮತ್ತು 71 ಉಗಾಭೋಗಗಳನ್ನು ರಚಿಸಿದ್ದಾರೆ. ಇವರು 25,000 ಕೀರ್ತನೆಗಳನ್ನು ರಚಿಸಿರುವುದಾಗಿ ಐತಿಹ್ಯವಿದೆ, ಆದರೆ ಅವು ಲಭ್ಯವಾಗಿಲ್ಲ.
0: ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುಳಾದಿಗಳು ಇವರವೇ ಲಭ್ಯವಾಗಿರುವುದರಿಂದ ಇವರನ್ನು ಸುಳಾದಿ ದಾಸರೆಂದೇ ಜನ ಕರೆಯುತ್ತಾರೆ. ಈ ಸುಳಾದಿಗಳಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ಜೀವನದ ಸಾಧನೆಯ ಬಗ್ಗೆ, ಧ್ಯಾನದ ವಿಧಾನ, ಮನಸ್ಸಿನ ನಿಯಂತ್ರಣ, ಮೋಕ್ಷದ ಸ್ವರೂಪ, ಬಿಂಬೋಪಾಸನೆಯ ವಿಧಾನ, ಅನುಸಂಧಾನ, ಮಧ್ವ ಸಿದ್ಧಾಂತದ ತತ್ವಗಳು, ಸಮದರ್ಶಿತ್ವ, ಪ್ರಮೇಯ ರಹಸ್ಯ, ಮಾನವನ ಕರ್ತವ್ಯ, ತೀರ್ಥಯಾತ್ರೆಗಳ ಮಹತ್ವ, ಕ್ಷೇತ್ರಗಳ ಮಹತ್ವ, ನದಿಗಳ ವಿವರಣೆ, ಐತಿಹಾಸಿಕ ಪೌರಾಣಿಕ ವಿಚಾರಗಳು, ಭಾಷಾಶಾಸ್ತ್ರ, ಖಗೋಳಶಾಸ್ತ್ರ, ಜೀವಶಾಸ್ತ್ರ, ಸಮಾಜಶಾಸ್ತ್ರ, ಮಾನವಶಾಸ್ತ್ರ, ಮನಸ್ಸಿನ ಸ್ವಪ, ಹೀಗೆ 10 ವಿಚಾರಗಳನ್ನು ವಿವರಿಸಿದ್ದಾರೆ. ಅವುಗಳನ್ನು ಓದಿ ಅರ್ಥ ಮಾಡಿಕೊಂಡಷ್ಟು ನಮ್ಮ ವ್ಯಕ್ತಿತ್ವವೇ ಹೊರತು ಅವುಗಳ ಸಾಮರ್ಥ್ಯವಲ್ಲ. ಒಂದೊಂದು ಸುಳಾದಿಗಳು ಸಾಗರದಂತೆ ಆಳ ವಿಸ್ತಾರ. ಆದ್ದರಿಂದಲೇ ವಿಜಯದಾಸರು ಇಂದಿಗೂ ಪ್ರಸ್ತುತರಾಗುತ್ತಾರೆ.
1: ಪೂಜೆಯ ಕುರಿತು ಪೂಜೆ ಭಗವಂತನ ಪ್ರಸಾದಕ್ಕಾಗಿಯೇ ಹೊರತು ಇಷ್ಟಾರ್ಥ ಈಡೇರಿಕೆಗಲ್ಲ. ಪ್ರತಿ ಫಲಾಪೇಕ್ಷೆ ಇಲ್ಲದೆ ಮಾಡುವ ಪೂಜೆಯೇ ನಿಜವಾದ ಪೂಜೆ. ಇದರಿಂದ ದೈವಾಗ್ರಹ ಕ್ಷಿಪ್ರಗತಿಯಲ್ಲಿ ಆಗುತ್ತದೆ. ಆಸೆ ಎಂಬುದು ದುರ್ವಾಸನೆಯಂತೆ ಗಾಳಿ ಬೀಸಲು ಸುತ್ತೆಲ್ಲ ಹರಡಿಕೊಳ್ಳುತ್ತದೆ. ಅಂಥ ಆಸೆಯನ್ನು ಬಿಡಿಸು, ಮನಸೆಂಬ ನಗಲೆಯನ್ನು ಸುಟ್ಟು ಬೂದಿ ಮಾಡೆಂದು ದೃಷ್ಟಾಂತಾತ್ಮಕವಾಗಿ ಹೇಳುತ್ತಾರೆ. ಸುಖ ದುಃಖ, ಬಡತನ, ಸಿರಿವಂತಿಕೆ, ನಿಂದೆ ಸ್ತುತಿ, ಲಾಭ ನಷ್ಟೆಲ್ಲವೂ ಶ್ರೀಹರಿಯ ಇಚ್ಛೆಯಂತೆ ಅನುಭವಕ್ಕೆ ಬರುವವು. ಪರಮಾತ್ಮನ ಸ್ಮರಣೆಯೇ ಆನಂದ, ಪರಮಾನಂದ ಎಂದು ನಂಬಿದವರು.
0: ವಿಜಯದಾಸರು ತಮ್ಮ ಜೀವಿತಾವಧಿಯಲ್ಲಿ 18 ವರ್ಷಗಳ ಕಾಲ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿದ್ದಾರೆ. ತಿರುಪತಿ ತಿಮ್ಮಪ್ಪನ ಮೇಲೆ ಅಪಾರ ಭಕ್ತಿ, ಅನೇಕ ಬಾರಿ ತಿರುಪತಿ ವೆಂಕಟರಮಣನ ದರ್ಶನ ಮಾಡಿದ್ದಾರೆ. ಒಮ್ಮೆ ನೂಕು ನುಗ್ಗುಲಲ್ಲಿ ಬೆನ್ನಿಗೆ ಏಟು ಬೀಳುತ್ತದೆ, ಆಗ ನಿಂದಾ ಸ್ತುತಿಯನ್ನು ರಚಿಸಿದ್ದಾರೆ.

0: ಎಂದು ಭಕ್ತರ ದರ್ಶನವೇ ಮಹಾಪುಣ್ಯ ಎಂಬ ವಿಚಾರ ವ್ಯಕ್ತಪಡಿಸುತ್ತಾರೆ. ಉಡುಪಿಯ ಕೃಷ್ಣನ, ಪಂಡರಾಪುರದ ವಿಲನ, ಕಾಶಿ ವಿಶ್ವನಾಥನ, ರಾಮೇಶ್ವರ, ಬದರಿನಾರಾಯಣ, ಮಂಚಾಲಿ, ದ್ವಾರಕಾ, ಛಾಯಾ ಭಗವತಿ, ಮನ್ನಾರ ಮುಂತಾದ ಅನೇಕ ಕ್ಷೇತ್ರಗಳನ್ನು ಸಂದರ್ಶಿಸಿ ಅಲ್ಲಿಯ ಉಪಾಸ್ಯ ಮೂರ್ತಿಯನ್ನು ಸ್ತುತಿಸುತ್ತಾರೆ. ಈ ಸಾಹಿತ್ಯವೆಲ್ಲವೂ ಅಲ್ಲಿಯ ಐತಿಹಾಸಿಕ, ಪೌರಾಣಿಕ, ಭೌಗೋಳಿಕ, ತಾತ್ವಿಕ ವಿಚಾರವನ್ನು ವ್ಯಕ್ತಪಡಿಸುತ್ತವೆ. ಇನ್ನು ಮುಂದುವರೆದು ಆ ಕ್ಷೇತ್ರದ ದೇವರ ದರ್ಶನದ ವಿಧಾನವನ್ನು ತಿಳಿಸುತ್ತಾರೆ. ಅವರ ಕೀರ್ತನೆಗಳಲ್ಲಿ ಜನ್ಮಾಂತರಗಳ ವಿಷಯ, ಭಗವದಂಶಗಳ ಅವತಾರದ ವಿಷಯಗಳನ್ನು ಕೂಡ ತಿಳಿಸುತ್ತಾರೆ.
1: ಇವರ ಸುಳಾದಿಗಳು ಊಗಾಭೋಗ ಕೀರ್ತನೆಗಳು ಮಂತ್ರ ಸದೃಶ್ಯವಾಗಿವೆ. ಇವರು ಭಕ್ತರ ಅಪತ್ತು ಪರಿಹಾರಕ್ಕಾಗಿ ಸುಳಾದಿ ಊಗಾಭೋಗ ರಚಿಸಿದ್ದಾರೆ. ಒಮ್ಮೆ ಗೋಪಾಲದಾಸರಿಗೆ ಅಪತ್ತು ಒದಗಿ ಬರಲು

0: ಈ ರೀತಿ ಊಗಭೋಗ ರಚಿಸಿದ್ದಾರಂತೆ. ರೋಗ ನಿವಾರಣೆಗಾಗಿ ಸುಳಾದಿಗಳನ್ನು ರಚಿಸಿದ್ದಾರೆ. ನರಸಿಂಹ, ದುರ್ಗೆ ಧನ್ವಂತ್ರಿ, ಕಪಿಲ, ಹನುಮಂತ, ದೇವರ ಕುರಿತಾಗಿ ಪಂಚರತ್ನ ಸುಳಾದಿಗಳನ್ನು ರಚಿಸಿದ್ದಾರೆ. ಈ ಐದು ಸುಳಾದಿಗಳನ್ನು ಭಕ್ತರಲ್ಲಿ ಶ್ರದ್ಧೆಯಿಂದ ಪಠಿಸುತ್ತಾರೆ. ಕಂಕಣಕಾರ ಸುಳಾದಿ ಅವರ ಪಾಂಡಿತ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ.
1: ವ್ಯಾವಹಾರಿಕ ಬದುಕಿನಲ್ಲಿ ಜೀವಿಯು ಅಜ್ಞಾನದಿಂದ ಹಲವಾರು ತೊಂದರೆಗಳಿಗೆ ಒಳಗಾಗುತ್ತಾನೆ. ಈ ತೊಂದರೆಗಳಿಂದ ಪಾರಾಗಲು ಪರಮಾತ್ಮ ಮೊರೆ ಹೋಗುತ್ತಾನೆ. ಇದುವೇ ಪ್ರಾರ್ಥನೆ, ನಾಮಸ್ಮರಣೆಯೇ ಭಕ್ತನ ನಿಜವಾದ ಸಾಮರ್ಥ್ಯ. ಅಟ್ಟಿದೆ ಅಟ್ಟಿದೆ ನಿನ್ನ ನಾಮಗಳಿಂದ ಮಹಾವ್ಯಾಧಿ, ವಿಠಲ ವಿಠಲ ವಿಜಯ ವಿಠಲ ಕರುಣೆ ಎಂದು ಭವರೋಗ ಕಳೆವ ನೀನು ಹುಲುರೋಗ ಕಳೆಯುವುದು ಆಶ್ಚರ್ಯವೇನಿಲ್ಲ ಎಂದು ಪ್ರಾರ್ಥನೆಗೆ ಮಹತ್ವ ನೀಡುತ್ತಾರೆ. ಪ್ರಾರ್ಥನೆ, ಸಾಧನೆ, ಉಪಾಸನೆಗೆ ವಿಶೇಷ ಮಹತ್ವ ನೀಡುತ್ತಾರೆ.
0: ವಿಜಯದಾಸರ ಸಾಮಾಜಿಕ ಕಳಕಳಿಯು ಗಮನೀಯವಾದದ್ದು. ತತ್ವ ಸಾಹಿತ್ಯದ ದೃಷ್ಟಿ ಊರಮುಖವಾಗಿದ್ದರೂ ಇಹಲೋಕವನ್ನು ಮರೆತಿಲ್ಲ. ಇವರ ಸಾಮಾಜಿಕ ಕಳಕಳಿಯನ್ನು ಎರಡು ವಿಧವಾಗಿ ಕಾಣಬಹುದು. ಒಂದು, ತನ್ನನ್ನು ತಾನು ತಿಳಿಯುವುದು. ಇನ್ನೊಂದು, ಇತರರ ದೋಷವನ್ನು ತಿದ್ದುವುದು. ಜ್ಞಾನ, ಭಕ್ತಿ, ವೈರಾಗ್ಯಗಳು ಮಾನವನನ್ನು ದೇವಮಾನವನನ್ನಾಗಿ ಮಾಡುವ ವಿಚಾರಗಳು. ಜ್ಞಾನ ಹುಟ್ಟಬೇಕರೆ ಸಂಸಾರ ಅಸಾರವೆಂದು ಮನದಟ್ಟಾಗಬೇಕು. ವ್ಯವಹಾರಿಕ ಸಂಪತ್ತಿನಿಂದ ಬರುವ ಸುಖಕ್ಕಿಂತ ಪಾರಮಾರ್ಥಿಕ ಜ್ಞಾನದಿಂದ ಬರುವ ಸುಖವೇ ಶಾಶ್ವತ ಸುಖ ಎಂದು ಮನವೇ ನೀ ನೆನೆಸದಿರು ಮನವೇ, ಜನಮರುಳಾಟ ಕನಸಿನೊಳಗಾದರೂ ಎಂದೆಂದಿಗೂ, ಧನಸೂರೆ ಮತಿಹಾನಿಗತಿ ಕಂಡಲ್ಲಿ ಕೆಡಗು ಎಂದು ಮನಸ್ಸು ನಿಗ್ರಹಿಸುವ ಮಾರ್ಗ ಸೂಚಿಸುತ್ತಾರೆ. ಮಾನವರು ತಾಳ್ಮೆ, ನಿರ್ಮೋಹ, ನಿರಾಡಂಬರ ವೃತ್ತಿ, ಸದಾಚಾರ, ನಿಸ್ಸಂಗ ಮೊದಲಾದ ಗುಣಗಳನ್ನು ಸಾಧಿಸಿ ಆತ್ಮತೃಪ್ತರಾಗ